ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜೂನ್ 13 ಶನಿವಾರ. ಶ್ರೀಶುಕ 1949 ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ ಗ್ರೀಷ್ಮ ಋತು. ಯೋಗ ಸುಕರ್ಮ ಕರಣ ವಣಿಕ್ ಸೌರ ವೃಷಭ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳನ್ನು ಕೇಳಬಹುದು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6
ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ಸ್ನೇಹಿತರೆ, ಇವತ್ತಿನ ದಿನದ ಆರಂಭವನ್ನ ಒಂದು ಅದ್ಭುತವಾದ ಮಾತಿನೊಂದಿಗೆ ಶುರು ಮಾಡೋಣ. ನಮ್ಮ ಹಿರಿಯರು ಒಂದ್ ಮಾತು ಹೇಳ್ತಾರೆ, ತುಂಬಿದ ಜೇಬು 100 ಆಟ ಆಡಿಸುತ್ತದೆ, ಆದರೆ ಖಾಲಿ ಜೇಬು 1000 ಪಾಠ ಕಲಿಸುತ್ತದೆ ಅಂತ. ಎಷ್ಟು ನಿಜ ಅಲ್ವಾ? ದುಡ್ಡು ಕೈಯಲ್ಲಿದ್ದಾಗ ನಮಗೆ ಅಹಂಕಾರ ಬರಬಹುದು, ಲೋಕವೇ ನಮ್ಮ ಕಾಲಡಿ ಇದೆ ಅಂತ ಅನ್ನಿಸ್ಬಹುದು. ಆದ್ರೆ ನಮಗೆ ಬಡತನ ಅಥವಾ ಕಷ್ಟ ಬಂದಾಗ ಮಾತ್ರ ಜೀವನದ ಅಸಲಿ ಮುಖ ಏನು ಅಂತ ಅರ್ಥವಾಗುತ್ತೆ ಅಲ್ವಾ? ಜೀವನದ ನೈಜತೆ ನಮಗೆ ಅರಿವಾಗೋದೇ ಅಂತಹ ಸಂದರ್ಭದಲ್ಲಿ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ? ನಮಗೆ ಎಷ್ಟೇ ವಯಸ್ಸಾಗಿರ್ಲಿ ಅಥವಾ ನಾವು ಎಷ್ಟೇ ಓದಿರ್ಲಿ, ಈ ಜೀವನ ಅನ್ನೋದಿದೆಯಲ್ಲ, ಅದು ಪ್ರತಿದಿನ ನಮಗೊಂದು ಹೊಸ ಪಾಠ ಕಲಿಸ್ತಲೇ ಇರುತ್ತೆ. ಕಲಿಯೋದಕ್ಕೆ ವಯಸ್ಸಿನ ಮಿತಿಯೇ ಇಲ್ಲ. ನಾವು ಪಡೆಯುವ ಪ್ರತಿಯೊಂದು ಅನುಭವವು ನಮಗೊಬ್ಬ ಶಿಕ್ಷಕನಿದ್ದಂತೆ. ಹಾಗಾಗಿ ಇವತ್ತಿನ ಈ ಹೊಸ ದಿನವನ್ನ ಕಲಿಕೆಯ ಮನೋಭಾವದೊಂದಿಗೆ ಸ್ವಾಗತಿಸೋಣ. ಸೋಲು ಬರಲಿ ಗೆಲುವು ಬರಲಿ, ಅದರಿಂದ ಏನನ್ನಾದರೂ ಕಲಿಯೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಮತ್ತೊಂದು ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದ್ರೆ, ಇವತ್ತು ನಾವು ಕಲಿಬೇಕಾದ ಮುಖ್ಯ ಪಾಠ ಅಂತಾನೆ ಅನ್ಕೊಳ್ಳಿ, ಇನ್ನೊಬ್ಬರನ್ನ ಅಳೆಯೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಅಂದ್ರೆ ಇನ್ನೊಬ್ಬರನ್ನ ಟೀಕ್ಸೋದಾಗ್ಲಿ, ತೀರ್ಪು ಕೊಡೋದಾಗ್ಲಿ, ಅಥವಾ ಮಾಪನ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸಾಮರ್ಥ್ಯ, ನಿಮ್ಮ ದೌರ್ಬಲ್ಯ ಮತ್ತು ನಿಮ್ಮ ಮನಸ್ಸಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ನೀತಿ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಬ್ಬ ಗುರು ಮತ್ತು ಅವರ 4 ಜನ ಶಿಷ್ಯರು ಇರ್ತಾರೆ. ಈ ಶಿಷ್ಯರೆಲ್ಲ ತಾವು ಬಹಳ ಬುದ್ಧಿವಂತರು, ಜ್ಞಾನಿಗಳು ಅಂತ ತಿಳ್ಕೊಂಡಿರ್ತಾರೆ ಮತ್ತು ಉಳಿದ ಶಿಷ್ಯರನ್ನೆಲ್ಲ ಸದಾ ಮಾಪನ ಮಾಡ್ತಾ ಇರ್ತಾರೆ. ಒಂದು ದಿನ ಗುರುಗಳು ಎಲ್ಲರನ್ನು ಕರೆದು, ನಾಳೆ ಬೆಳಗ್ಗೆ ನೀವು 4 ಜನರು ಬೇರೆ ಬೇರೆ ದಾರಿಯಲ್ಲಿ ಊರಿನಿಂದ ಹೊರಗೆ ಹೋಗಿ, ಸಂಜೆ ಹಿಂತಿರುಗುವಾಗ ನೀವು ಯಾರನ್ನೂ ಮಾತನಾಡಿಸಬಾರದು, ಯಾರನ್ನೂ ಅಳೆಯಬಾರದು, ಯಾರ ಬಗ್ಗೆಯೂ ಕೂಡ ಅಭಿಪ್ರಾಯ ರೂಪಿಸಬಾರದು. ಅಕಸ್ಮಾತ್ ಯಾರನ್ನಾದರೂ ನೀವು ಆ ರೀತಿ ಮಾಪನ ಮಾಡಿದರೆ ನನ್ನ ಬಳಿ ಬರುವ ಮುಂಚೆ ನೀವೇ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ನಿಮ್ಮ ಮಾಪನ ಮಾಡಿಕೊಳ್ಳಬೇಕು ಅಂತ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಇದಕ್ಕೆ ಶಿಷ್ಯರೆಲ್ಲ ಒಪ್ಕೊಂಡು ಹೊರಡ್ತಾರೆ. ಆಗ ಮೊದಲನೆಯ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬನು ಜೋರಾಗಿ ನಗುತ್ತಾ ವಿಚಿತ್ರವಾಗಿ ಕುಣಿತಾ ಇದ್ದ. ಇದನ್ನ ನೋಡಿದ ಶಿಷ್ಯ ತಕ್ಷಣ ಮನಸ್ಸಿನಲ್ಲಿ ಅಂದ್ಕೊಂಡ, ಛೇ, ಇವನೆಂತ ಹುಚ್ಚ, ಬುದ್ಧಿ ಇಲ್ಲದವನು. ಆದರೆ ಗುರುಗಳ ಮಾತು ನೆನಪಾಗಿ ಅವನು ಆ ಕಲ್ಲಿನ ಮೇಲೆ ಕೂತ್ಕೊಂಡು ತನ್ನನ್ನು ತಾನೇ ಕೇಳ್ಕೊಂಡ, ನನಗೆ ಯಾಕೆ ಇವನ ನಡತೆ ವಿಚಿತ್ರ ಅನ್ಸಿತು? ನಾನು ಇವನ ನಗುವನ್ನ ಯಾಕೆ ಸ್ವೀಕರಿಸಲು ತಯಾರಿಲ್ಲ? ಬಹುಶಃ ನನ್ನ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಶಾಂತವಾಗಿಲ್ಲ, ಅದಕ್ಕೆ ನಾನು ಬೇರೆಯವರ ಖುಷಿಯನ್ನ ಸಹಿಸಲಾಗುತ್ತಿಲ್ಲವೇ ಅಂತ ಶಿಷ್ಯ ಅನ್ಕೊಳ್ತಾನೆ. ಹಾಗೆ ಎರಡನೇ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬ ರೈತ ಮಣ್ಣಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಅಯ್ಯೋ, ಇವನಿಗೆ ಬೇರೆ ಕೆಲಸವೇ ಸಿಗ್ಲಿಲ್ಲವೇ, ಇವನು ಬರೀ ಮಣ್ಣಿನಲ್ಲೇ ದುಡಿಯುತ್ತಿದ್ದಾನಲ್ಲ ಎಂದು ಮಾಪನ ಮಾಡಿದ. ತಕ್ಷಣ ಅವನು ಸಹ ಆ ಕಲ್ಲಿನ ಮೇಲೆ ಕೂತ್ಕೊಂಡು, ನಾನು ಯಾಕೆ ದುಡಿಮೆಯನ್ನ ಹೀಗೆ ಅಳೆಯುತ್ತಿದ್ದೇನೆ? ನಾನು ಬೆವರು ಸುರಿಸಲು ತಯಾರಿಲ್ಲವೇ? ನನ್ನ ಕೆಲಸ ಇವನ ಕೆಲಸಕ್ಕಿಂತ ಶ್ರೇಷ್ಠ ಅಂತ ನಾನು ಯಾಕೆ ಅಂದ್ಕೊಂಡೆ ಅಂತ ಎರಡನೇ ಶಿಷ್ಯ ಮನಸ್ಸಲ್ಲಿ ಅನ್ಕೊಳ್ತಾನೆ. ಸಂಜೆ 4 ಜನ ಶಿಷ್ಯರು ಹಿಂದಿರುಗಿದರು. ಆಗ ಗುರುಗಳು, ಹೇಗಿತ್ತು ನಿಮ್ಮ ದಿನ? ನಗುತ್ತಾ ಕೇಳಿದರು. ಆಗ ಶಿಷ್ಯರು ಹೇಳ್ತಾರೆ, ಗುರುಗಳೇ, ನಾವು ಬೇರೆಯವರನ್ನ ಮಾಪನ ಮಾಡೋದಕ್ಕೆ ಹೋದಾಗ್ಲೆಲ್ಲ ಕೊನೆಗೆ ನಮ್ಮನ್ನ ನಾವೇ ಪರೀಕ್ಷಿಸಿಕೊಳ್ಳಬೇಕಾಯ್ತು. ಗುರುಗಳೇ, ನಾವು ಬೇರೆಯವರಲ್ಲಿ ಕಂಡ ದೋಷಗಳು ವಾಸ್ತವವಾಗಿ ನಮ್ಮೊಳಗಿನ ದೋಷಗಳೇ ಆಗಿದ್ದವು ಅಂತ ಶಿಷ್ಯರು ಹೇಳ್ತಾರೆ. ಸೋ ಸ್ನೇಹಿತರೆ, ಇವತ್ತಿನ ಪಾಠ ಇದು. ಏನಪ್ಪ ಅಂತಂದ್ರೆ, ಯಾರಾದರೂ ತಪ್ಪು ಮಾಡಿದಾಗ, ನಮ್ಮ ಮನಸ್ಸಿಗೆ ಬೇಜಾರಾದಾಗ ಅಥವಾ ಕೋಪ ಬಂದಾಗ ಇನ್ನೊಬ್ಬರ ಕಡೆ ಬೊಟ್ಟು ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ನಿಲ್ಲಿ, ನಿಮ್ಮೊಳಗೆ ಇಣುಕಿ ನೋಡಿ. ನಾವು ಯಾರನ್ನ ಟೀಕಿಸ್ತಿದ್ದೇವೋ ಆ ಗುಣಕ್ಕೆ ಸಂಬಂಧಿಸಿದ ಏನೋ ಒಂದು ಅಪೂರ್ಣತೆ ನಮ್ಮಲ್ಲಿ ಇರುತ್ತೆ. ನೀವು ಇನ್ನೊಬ್ಬರನ್ನ ತಪ್ಪು ಅಂತ ಮಾಪನ ಮಾಡುವಾಗ ವಾಸ್ತವವಾಗಿ ನಿಮ್ಮದ್ದೇ ಮೌಲ್ಯಗಳು, ನಿಮ್ಮದ್ದೇ ಕಲ್ಪನೆಗಳು ಮತ್ತು ನಿಮ್ಮದ್ದೇ ಗೊಂದಲಗಳ ಬಗ್ಗೆ ಆಚೆ ತೋರಿಸುತ್ತೆ ಅಷ್ಟೇ. ಸೋ ಸ್ನೇಹಿತರೆ, ಬೆಳಗ್ಗಿನ ಈ ಹೊಸ ದಿನದಲ್ಲಿ ಒಂದು ಪ್ರತಿಜ್ಞೆ ಮಾಡೋಣ. ಇವತ್ತಿನಿಂದ ನಾವು ಯಾರನ್ನು ಮಾಪನ ಮಾಡೋದಿಲ್ಲ, ಬದಲಿಗೆ ನಮ್ಮನ್ನ ನಾವು ತಿಳಿದುಕೊಳ್ಳಲು ಒಂದು ಹೆಜ್ಜೆ ಇಡಬೇಕು. ನಮ್ಮನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಂಡರೆ ಈ ಜಗತ್ತು ತಾನಾಗಿಯೇ ನಮಗೆ ಸುಂದರವಾಗಿ ಕಾಣಿಸುತ್ತೆ. ಏನಂತೀರಾ? ಸೋ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಬೆಳಗ್ಬೆಳಗ್ಗೆ ನಿಮ್ಮ ಮನಸ್ಸಿಗೊಂದು ಹೊಸ ಶಕ್ತಿ, ಹೊಸ ಭರವಸೆ ತುಂಬೋದಕ್ಕೆ ಇವತ್ತು ನಾನು ನಿಮ್ ಜೊತೆಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಸ್ನೇಹಿತರೆ. ಇದು ಯಾರದ್ದೋ ಕತೆ ಅಲ್ಲ, ಬದಲಾಗಿ ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದ ಕತೆ. ಒಬ್ಬ ಕ್ರೀಡಾಪಟುವಿದ್ದ. ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲೋದು ಅವನ ಜೀವನದ ಏಕೈಕ ಗುರಿಯಾಗಿತ್ತು. ಪ್ರತಿದಿನ ವರ್ಷಗಟ್ಟಲೆ ಅವನು ಅಭ್ಯಾಸ ಮಾಡ್ತಾ ಇದ್ದ. ಒಂದು ದಿನ ಪ್ರಮುಖ ಸ್ಪರ್ಧೆಗಿಂತ ಮುಂಚೆ ಅಭ್ಯಾಸ ಮಾಡುವಾಗ ಅವನ ಕಾಲಿಗೆ ದೊಡ್ಡ ಪೆಟ್ಟಾಯಿತು. ಆಗ ಡಾಕ್ಟರ್, ನೀವು ಇನ್ಮುಂದೆ ಓಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಆ ಕ್ರೀಡಾಪಟು ಅವನ ಕನಸು ಅಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೊಳ್ತಾನೆ. ಆದ್ರೆ ಸ್ನೇಹಿತರೆ, ಅವನು ಸುಮ್ನೆ ಕೂರ್ಲಿಲ್ಲ. ಅವನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾಗ ಕಣ್ಮುಚ್ಚಿ ಒಂದು ವಿಷಯವನ್ನ ನೆನ್ಪ್ ಮಾಡ್ಕೊಳ್ತಾನೆ. ಕ್ರೀಡಾಂಗಣದಲ್ಲಿ ಪ್ರತಿದಿನ ಅವನು ಎದುರಿಸ್ತಾ ಇದ್ದ ನೋವು, ಪ್ರತಿ ಬೆಳಗಿನ ಜಾವದ ಚಳಿ, ಮಳೆಯಲ್ಲೂ ಕೂಡ ಅವನು ತೆಗೆದ ಪ್ರತಿ ಹೆಜ್ಜೆ, ಅವೆಲ್ಲವೂ ಕೂಡ ಅವನು ನಡೆದು ಬಂದ ದಾರಿಯ ಗುರುತುಗಳಾಗಿದ್ವು. ಆಗ ಅವನು ಯೋಚನೆ ಮಾಡ್ತಾನೆ, ಇಷ್ಟು ಕಷ್ಟದಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ, ಈಗ ಈ ಸಣ್ಣ ಪೆಟ್ಟಿಗೆ ಸೋಲೋದಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ಡಾಕ್ಟರ್ನ ಮಾತುಗಳನ್ನ ಮೀರಿ ಅವನು ಚಿಕಿತ್ಸೆ ಶುರು ಮಾಡ್ಕೊಳ್ತಾನೆ. ಅವನು ತನ್ನ ಹಿಂದಿನ ಅಭ್ಯಾಸದ ನೆನಪುಗಳನ್ನೇ ಪ್ರೇರಣೆಯಾಗಿಸಿಕೊಂಡು ಹಿಂದೆ ತಾನು ಓಡಿದ ಕಷ್ಟದ ಟ್ರ್ಯಾಕ್ಗಳನ್ನೇ ಇನ್ಸ್ಪಿರೇಷನ್ ಸ್ಟೋರಿಯಾಗಿ ಮನಸ್ಸಿನಲ್ಲಿ ಓಡಿಸಿದ. ಕೊನೆಗೆ ಅವನು ಮತ್ತೆ ಟ್ರ್ಯಾಕಿಗೆ ಮರಳಿದ. ಸ್ನೇಹಿತರೆ, ಸಂಪೂರ್ಣವಾಗಿ ಗುಣಮುಖವಾಗದೇ ಇದ್ರೂ ತನ್ನೆಲ್ಲಾ ಶಕ್ತಿ ಬಳಸಿ ಓಡಿ ಬಹುದೊಡ್ಡ ಪಂದ್ಯದಲ್ಲಿ ಚಿನ್ನ ಗೆಲ್ಲದೇ ಇದ್ರೂ ಒಂದು ಪ್ರಮುಖ ಸ್ಥಾನ ಗಳಿಸಿದ ಸ್ನೇಹಿತರೆ. ಸೊ ಈ ಕಥೆಯ ಅರ್ಥ ಇಷ್ಟೇ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಸೋಲು, ವೈಫಲ್ಯ, ಕಷ್ಟಗಳು ಬರ್ತಾನೆ ಇರುತ್ತವೆ. ಎಷ್ಟೋ ಸಲ ಮುಂದೆ ಹೋಗೋದಕ್ಕೆ ಧೈರ್ಯ ಇರೋದಿಲ್ಲ. ಆದ್ರೆ ಆದಾಗ್ಲೆಲ್ಲ ಒಂದು ಕ್ಷಣ ನಿಂತು ಹಿಂದಿರುಗಿ ನೋಡಿ. ನೀವು ಎದುರಿಸಿದ ಪ್ರತಿ ಸಮಸ್ಯೆ, ನೀವು ದಾಟಿ ಬಂದಂತಹ ಪ್ರತಿ ಕಷ್ಟದ ದಿನ, ಅದೇ ನಿಮ್ಮ ನಡೆದು ಬಂದ ದಾರಿಯಾಗಿರುತ್ತೆ. ಅದು ಸುಲಭದ ದಾರಿ ಆಗಿರ್ಲಿಲ್ಲ ಅಂತ ಗೊತ್ತು, ಆದ್ರೆ ನೀವು ಅಲ್ಲಿಂದಲೇ ಪಾಠ ಕಲ್ತಿದ್ದೀರಿ ಅಲ್ವಾ? ಆ ಹೋರಾಟಗಳೇ ಇವತ್ತು ನಿಮಗೆ ಹೊಸ ಶಕ್ತಿ ತುಂಬಬೇಕು. ಆ ದಾರಿ ಏನಾದ್ರೂ ನೀವು ಮರ್ತು ಹೋದ್ರೆ ನಿಮ್ಮ ಹೋರಾಟ ವ್ಯರ್ಥವಾಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಬೆಳಗಿನಿಂದಲೇ ನೀವು ಯಾವುದೇ ಸವಾಲನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಿ. ಯಾಕಂದ್ರೆ ನೀವಿರುವ ಈ ಹಂತಕ್ಕೆ ಬರೋದಕ್ಕೆ ನೀವು ಈಗಾಗಲೇ ಸಾಕಷ್ಟು ಸವಾಲುಗಳನ್ನ ದಾಟಿ ಬಂದಿರ್ತೀರ. ನಿಮ್ಮ ನಡೆದು ಬಂದ ದಾರಿ ನಿಮಗೆ ಯಾವತ್ತೂ ಪ್ರೇರಣೆಯಾಗಲಿ. ಲೈಫು ಹಾಗೇ ಇದೆ, ಸೂಪರ್ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಬ್ರೇಕ್ಫಾಸ್ಟ್ ಮೆನ್ಯೂ ಏನೇ ಇರಲಿ, ಆದ್ರೆ ತಿನ್ನೋ ವಿಧಾನದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದ್ರೆ ಆರೋಗ್ಯಕ್ಕೆ ಡಬಲ್ ಲಾಭ ಇರುತ್ತೆ. ನಾವು ಯಾವಾಗ್ಲೂ ಸ್ಪೂನ್ ಅಂತೆ ಫೋರ್ಕ್ ಅಂತೆ ಯೂಸ್ ಮಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಸಂಪ್ರದಾಯದ ಪ್ರಕಾರ ಕೈಯಿಂದ ಊಟ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಗೊತ್ತಾ? ಹಾಗಿದ್ರೆ ಬನ್ನಿ, ಅದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯ ಲಾಭ, ನಮ್ಮ ಕೈಗಳೇ ನಮಗೆ ಥರ್ಮೋಮೀಟರ್ ತರ ಕೆಲಸ ಮಾಡುತ್ತೆ. ಬಿಸಿ ಬಿಸಿ ಊಟವನ್ನ ಕೈಯಲ್ಲಿ ಮುಟ್ಟಿದಾಗ ಅದರ ಉಷ್ಣತೆ ಗೊತ್ತಾಗುತ್ತೆ, ನಮ್ಮ ಮೆದುಳಿಗೆ ತಕ್ಷಣ ಸಂದೇಶ ಹೋಗುತ್ತೆ, ತುಂಬಾ ಬಿಸಿ ಇದೆ, ನಿಧಾನವಾಗಿ ತಿನ್ನು ಅಂತ ಹೇಳುತ್ತೆ. ಇದ್ರಿಂದ ಬಾಯಿಗೆ ಸುಡೋದು ತಪ್ಪುತ್ತೆ ಮತ್ತು ನಾವು ಅವಸರ ಮಾಡದೆ ನಿಧಾನವಾಗಿ ಊಟ ಮಾಡ್ತೀವಿ. ಕೈಗೆ ಎಚ್ಚರ, ಹೊಟ್ಟೆಗೆ ಹಿತ. ಇನ್ನ ಎರಡನೆಯದಾಗಿ, ಕೈಯಿಂದ ಊಟ ಮಾಡುವಾಗ ನಮ್ಮ ಬೆರಳ ತುದಿಯಲ್ಲಿರೋ ನರಗಳು ಆಕ್ಟಿವ್ ಆಗಿ ಮೆದುಳಿಗೆ ಸಿಗ್ನಲ್ ಕಳಿಸುತ್ತೆ. ಈ ಸಿಗ್ನಲ್ ಜೀರ್ಣಾಂಗ ವ್ಯವಸ್ಥೆಯನ್ನ ರೆಡಿ ಮಾಡುತ್ತೆ ಮತ್ತು ಜೀರ್ಣಕಾರಿ ರಸಗಳು ಉತ್ಪತ್ತಿಯಾಗೋದಕ್ಕೆ ಶುರು ಮಾಡುತ್ತೆ. ಊಟ ಹೊಟ್ಟೆಗೆ ಸೇರೋಕ್ಕಿಂತ ಮುಂಚೆನೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆನ್ ಆಗಿ ಬಿಡುತ್ತೆ. ಇದು ಉತ್ತಮ ಜೀರ್ಣಕ್ರಿಯೆಗೆ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬಹುದು. ಇನ್ನ ಮೂರನೇದಾಗಿ, ಯಾರಿಗೆ ತೂಕ ಇಳಿಸ್ಕೋಬೇಕು ಅಂತ ಆಸೆ ಇದೆಯೋ ಅವರಿಗೆ ಕೈಯಿಂದ ಊಟ ಮಾಡೋದು ಸೂಪರ್ ಟಿಪ್ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ? ಕೈಯಿಂದ ಊಟ ಮಾಡುವಾಗ ನಾವು ನಿಧಾನವಾಗಿ ಊಟ ಮಾಡ್ತೀವಿ. ಈ ಸ್ಲೋ ಪ್ರೋಸೆಸ್ನಿಂದ ಹೊಟ್ಟೆ ತುಂಬಿದೆ ಅನ್ನೋ ಸಂದೇಶ ಮೆದುಳಿಗೆ ಬೇಗ ತಲುಪಿ ನಾವು ಅತಿ ಹೆಚ್ಚು ತಿನ್ನೋದನ್ನ ತಪ್ಪಿಸುತ್ತೆ. ಮೈಂಡ್ ಫುಲ್ ಈಟಿಂಗ್ ಅಂದ್ರೆ ಇದೇ ಸ್ನೇಹಿತರೆ. ಹಾಗೆ ಇನ್ನ ನಾಲ್ಕನೇದಾಗಿ, ಬೆರಳುಗಳಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಇರುತ್ತವೆ. ಅವು ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಲ್ಲ, ಬದಲಿಗೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ ಅಂತ ನಮ್ಮ ಆಯುರ್ವೇದ ಹೇಳುತ್ತೆ. ಆದ್ರೆ ಕಂಡೀಷನ್ ಅಪ್ಲೈ, ಊಟಕ್ಕೆ ಮುಂಚೆ ಕೈಗಳನ್ನ ಚೆನ್ನಾಗಿ ತೊಳಿಬೇಕು. ಕೈಯಿಂದ ಊಟ ಮಾಡೋದು ಅಂತಂದ್ರೆ ನಾವು ತಿನ್ನೋ ಆಹಾರದೊಂದಿಗೆ ಒಂದು ವೈಯಕ್ತಿಕ ಸಂಪರ್ಕ ಸಾಧಿಸಿದ ಹಾಗೆ, ಪ್ರತಿಯೊಂದು ತುತ್ತಿನ ರುಚಿಯನ್ನ ಅನುಭವಿಸಿದ ಹಾಗೆ. ಇದು ಊಟದ ಅನುಭವವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಸೊ ಸ್ನೇಹಿತರೆ, ಇನ್ ಮುಂದೆ ನಿಮ್ಮ ಸ್ಪೂನ್ ಅನ್ನ ಸೈಡಿಗಿಟ್ಟು ನಮ್ಮ ಸಂಸ್ಕೃತಿಯಲ್ಲಿರುವ ಈ ಅದ್ಭುತ ವಿಧಾನವನ್ನ ಫಾಲೋ ಮಾಡಿ, ಆರೋಗ್ಯವಾಗಿರಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಏನಂತೀರಾ? ಅಕ್ಷರಶಃ ನಗ್ತಾ ಇರಿ, ಕೇಳ್ತಾ ಇರಿ, ಹಾಗೆ ಲೈಫ್ ಅನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

0: ಗಾಂಧಿ ಕಥನ 4. ಎಲ್ರಿಗೂ ನಮಸ್ಕಾರ. ಈಗ
1: ದಕ್ಷಿಣ ಆಫ್ರಿಕಾಕ್ಕೆ ಬಂದ ಮೇಲೆ ಗಾಂಧೀಜಿಯವರು, ಅವರ ಕಕ್ಷಿದಾರ ಅಬ್ದುಲ್ಲಾ ಸೇಠ್ ಅಂತ, ಇವರು ನೇಟಾಲ್ ಪ್ರಾಂತ್ಯದಲ್ಲಿ ಡರ್ಬಾನ್ನಲ್ಲಿ ಇದ್ರು. ಆಮದು ರಫ್ತು ಎಲ್ಲ ವ್ಯಾಪಾರ ಮಾಡ್ತಾ ಇದ್ರು. ಇವರಿಗೆ ಮೊಕದ್ದಮೆ ಇದ್ದದ್ದು ಟ್ರಾನ್ಸ್ವಾಲ್ನ ಪ್ರಿಟೋರಿಯಾ ಅಂತ ಹೇಳುವ ಜಾಗದಲ್ಲಿ ಸೇಠ್ ತಯಬ್ಜಿ ಅಂತ ಇದ್ರು. ಇವರಿಬ್ರು ಭಾಗಿದಾರರಾಗಿ ಆ ಕಂಪನಿ ನಡೆಸ್ತಾ ಇದ್ದದ್ದು. ತುಂಬ ಜಗಳ. ಗಾಂಧಿ ಇದನ್ನು ಇತ್ಯರ್ಥ ಮಾಡಬೇಕಾಗಿತ್ತು. ಗಾಂಧಿ ಅಲ್ಲಿಗೆ ಬಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ನೋಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಭಾರತದಿಂದ ಮುಸ್ಲಿಮರು, ಪಾರ್ಸಿಗಳು, ಹಿಂದೂಗಳು ಇದ್ರು. ಇವರನ್ನು ವರ್ಣೀಯರು, ಒಂದು ಎರಡನೇ ದರ್ಜೆ ರೀತಿಯಲ್ಲಿ ನೋಡಿಕೊಳ್ಳೋದು ಕಾಣ್ತಿತ್ತು ಗಾಂಧೀಜಿಗೆ. ಇವರಿಗೆಲ್ಲ ಕೀಳರಿಮೆಯನ್ನು ಮುಚ್ಚಿಕೊಳ್ಳಿಕ್ಕೆ, ಮುಸ್ಲಿಮ್ನವರು ನಾವು ಅರಬ್ಬರು, ಮತ್ತು ಪಾರ್ಸಿಯರು ನಾವು ಪರ್ಷಿಯನ್ನರು ಅಂತ. ಹಿಂದೂ ಸಮುದಾಯದಲ್ಲಿ ಹೆಚ್ಚಾಗಿದ್ದದ್ದು ತಮಿಳಿಯರು, ಅವರನ್ನೆಲ್ಲ ಸ್ವಾಮಿಗಳು ಅಂತ ಕರೀತಾ ಇದ್ರು ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ಮತ್ತೆ ಇಡೀ ಸಮುದಾಯವನ್ನ ಅಲ್ಲಿ ಕೂಲಿ ಅಂತಾನೆ ಕರಿತಾ ಇದ್ದದ್ದು. ಅದು ಯಾರೇ ಇರಲಿ, ಎಂಥ ವ್ಯಾಪಾರವೇ ಮಾಡ್ತಾ ಇರಲಿ, ಕೂಲಿಗಳು ಅಂತ. ಅದರಲ್ಲಿ ಮತ್ತೆ ಗ್ರೇಡ್, ಕೂಲಿ ವ್ಯಾಪಾರಿ, ಕೂಲಿ ಗುಮಾಸ್ತ, ಕೂಲಿ ವಕೀಲ. ಮತ್ತೆ ಈ ಅವಮಾನ ಮತ್ತು ವರ್ಣಭೇದವನ್ನು ಅಲ್ಲಿಯ ಜನಗಳು, ಅಲ್ಲಿಯ ಈ ಎರಡನೇ ದರ್ಜೆ ಅಂತ ಹೇಳಿಸಿಕೊಂಡವರು ಅನಿವಾರ್ಯ ಅಂತ ಅನುಭವಿಸಿಕೊಂಡು ಬದುಕ್ತಾ ಇದ್ರು. ಇದು ಅಲ್ಲಿಯ ಪರಿಸ್ಥಿತಿ. ಗಾಂಧೀಜಿಗೆ ಭಾರಿ ಕುತೂಹಲ. ಅಲ್ಲಿಯ ಜಿಲ್ಲಾ ನ್ಯಾಯಾಲಯಕ್ಕೆ ಕೂಡ ವೀಕ್ಷಕರಾಗಿ ಹೋಗಿ ಹೇಗೆ ನಡೀತಾ ಇದೆ ಅಂತ ನೋಡುವ ಅಂತೆಲ್ಲ ಹೋಗ್ತಿದ್ರು. ಅಲ್ಲಿ ಅವರಿಗೆ ಗೊತ್ತಾಯಿತು ಭಾರತೀಯರಿಗೆ ಎಂಥ ಒಂದು ಸ್ಥಾನಮಾನ ಇದೆ, ಎಷ್ಟು ನಿರ್ಲಕ್ಷ್ಯ ಇದೆ ಅಂಥೇಳಿ. ಅವರು ಅಲ್ಲಿಗೆ ಹೋದಾಗ ಅವರಿಗೆ ಮೊದಲು ಅವರ ಮೇಲೆ ಆದೇಶ ಹೊರಟಿದ್ದು ಏನಂತಂದರೆ, ಅವರು ಕಾತೆವಾಡ ರುಮಾಲ ಹಾಕ್ಕೊಂಡಿದ್ರು, ತಲೆಗೆ ಕಟ್ಟಿಕೊಂಡಿದ್ರು. ನ್ಯಾಯಾಲಯದೊಳಗೆ ಹೋದಾಗ ಅದನ್ನು ತೆಗಿಲಿಕ್ಕೆ ಹೇಳಿದರು. ಅದು ಅವರಿಗೆ ಪುನಃ ಅವಮಾನ ಆಯಿತು. ಅವರು ಪ್ರತಿಭಟನೆ ಹಾಗೆ ಅವರಲ್ಲಿ ತೆಗಿಲಿಲ್ಲ, ವಾಪಸ್ ಅಲ್ಲಿಂದ ಬಂದು ಬಿಟ್ಟರು. ಮಾತ್ರ ಬಂದವರು ಈ ವಿಚಾರದ ಬಗ್ಗೆ ಅಲ್ಲಿ ಒಂದು ಪತ್ರಿಕೆಗೆ ಬರೆದು ಬಿಟ್ರು. ಪ್ರತಿಭಟನೆಯ ಇದು ಶುರುವಾದದ್ದು ಹೀಗೆ ಬರೆದು ಬಿಟ್ರು. ಈ ಬರೆದದ್ದನ್ನು ಅನೇಕ ಜನರು ಓದಿದ್ರು, ಮತ್ತು ಒಂಥರ ಚರ್ಚೆ ಆಯ್ತದ್ದು, ಹೀಗೆಲ್ಲ ನಡೆದದ್ದು. ಆಮೇಲೆ ಕೆಲವು ಗಣ್ಯರ ಕಿವಿಗೂ ಬಿತ್ತು, ಅವರು ಗಾಂಧೀಜಿಯನ್ನು ಮಾತಾಡಿಸಿದ್ರು. ಇಂಥ ಒಂದು ವಿಚಾರ ನಡೀಲಿಕ್ಕೆ ಶುರುವಾಯಿತು. ಇದರ ಜೊತೆಗೇನೆ ಗಾಂಧೀಜಿಯವರು ಅವರಿಗೆ ಸಿಕ್ಕಿದ ಮೊಕದ್ದಮೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡಿದರು, ಅಧ್ಯಯನ ಮಾಡಿದರು. ಏನಿದು, ಏನಾಗಬೇಕಾಗಿದೆ, ಹೇಗೆ ನಾನು ಇದನ್ನು ನಿಭಾಯಿಸಬೇಕು ಅಂತ. ಆ ಲೆಕ್ಕಪತ್ರಗಳ ಅಧ್ಯಯನ ಎಲ್ಲ ಮಾಡುವಾಗ ಅವರಿಗೆ ಇದಕ್ಕೆ ನ್ಯಾಯಾಲಯಕ್ಕೆ ಹೋಗುವ ಅಗತ್ಯನೇ ಇಲ್ಲ, ಪರಸ್ಪರ ರಾಜಿ ಮಾಡಿಕೊಂಡು ಸರಿ ಮಾಡ್ಕೋಬಹುದು ಅಂತ ಅನಿಸ್ಬಿಟ್ಟಿತ್ತು. ಅದನ್ನು ಅವ್ರು ಹೇಳಿದ್ರು ಅಬ್ದುಲ್ ಹತ್ರ. ಆವಾಗ ಅವರು ಮೊದಲು ಒಪ್ಪಲಿಲ್ಲ, ಇದೆಂತ ಇವನು ಕೇಸ್ ಮಾಡಲಿಕ್ಕೆ ಹೋದರೆ ಇದನ್ನು ರಾಜಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ಆದರೆ ಗಾಂಧೀಜಿಯವರ ವ್ಯಕ್ತಿತ್ವ, ಅವರ ಸರಳತೆ, ಅವರ ಪ್ರಾಮಾಣಿಕತೆ, ಅದನ್ನು ನೋಡುವಾಗ ಅವರ ಉದ್ದೇಶದಲ್ಲೇನೋ ಡೋಂಗಿ ಇರಲಿಕ್ಕಿಲ್ಲ ಅಂತ ಅವರಿಗೆ ಧೈರ್ಯ ಬಂತು. ಹಾಗೆ ಈಗ ಇವರು ಡರ್ಬಾನ್ನಿಂದ ಪ್ರಿಟೋರಿಯಾಕ್ಕೆ ಹೋಗಬೇಕು. ರಾತ್ರಿ ಪ್ರಯಾಣಕ್ಕೆ ಪ್ರಥಮ ದರ್ಜೆದ್ದೆ ಟಿಕೆಟ್ ತೆಗೆಸಿಕೊಡ್ತಾರೆ. ಈ ಅನುಭವವನ್ನು ಮಹಾತ್ಮನ ಉದಯದ ಕ್ಷಣ ಅಂತ ಹೇಳ್ತಾರೆ. ಈ ಇಲ್ಲಿ ಇನ್ನೂ ಆಗಲಿಕ್ಕಿರುವ ಅನುಭವ. ಹೋಗ್ತಾರೆ, ಟ್ರೈನಲ್ಲಿ ಕೂತಿದ್ದಾರೆ. ಡರ್ಬಾನ್ನಿಂದ ಪೀಟರ್ ಮಾರಿಟ್ಸ್ಬರ್ಗ್ವರೆಗೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅಲ್ಲಿಯ ಬಿಳಿಯರು ಇವರನ್ನು ವಿಚಿತ್ರವಾಗಿ ನೋಡ್ತಾರೆ, ಇವನೇಗೆ ಇಲ್ಲಿ ಕೂತಿದ್ದಾನೆ ಅಂತ ಹೇಳುವ ಹಾಗೆ. ಆದರೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಮಾರಿಟ್ಸ್ಬರ್ಗ್ ಬಂದಾಗ ಇಬ್ಬರು ಬಿಳಿಯರು ಅಲ್ಲಿಗೆ ಹತ್ತುತ್ತಾರೆ. ಹತ್ತಿದವರೇ ಇವನನ್ನು ನೋಡಿ ಭಾರಿ ಕಿರಿಕಿರಿ ಆಗ್ತದೆ, ಇಳಿದು ಮೂರನೇ ದರ್ಜೆಗೆ ಹೋಗು, ಇಲ್ಲಿ ಯಾರೂ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಅವರು ಹೇಳ್ತಾರೆ. ಗಾಂಧೀಜಿ, ನಾನೊಬ್ಬ ಬ್ಯಾರಿಸ್ಟರ್, ನನ್ನ ಹತ್ರ ಪ್ರಥಮ ದರ್ಜೆಯ ಟಿಕೆಟ್ ಇದೆ, ನಾನು ಪ್ರಯಾಣ ಮಾಡಲಿಕ್ಕೆ ಸಂಪೂರ್ಣ ಅಧಿಕಾರ ಇದೆ ನನಗೆ ಅಂತ ಹೇಳ್ತಾರೆ. ಆದರೆ ಅವರು ಕೇಳೋದಿಲ್ಲ. ಪೊಲೀಸ್ ಪೇದೆಗಳನ್ನು ಕರೆಸಿ ಇವರನ್ನು ಹಾಸಿಗೆ ಸರಂಜಾಮ್ ಜೊತೆಗೆ ರೈಲ್ವೆ ಸ್ಟೇಷನ್ಗೆ ನೂಕಿ ಬಿಡುತ್ತಾರೆ. ಗಾಂಧೀಜಿಗೆ ಅದು ಎಷ್ಟು ಅವಮಾನ ಆಗ್ತದೆ ಅಂತಂದರೆ ತತ್ತರಿಸಿಬಿಡ್ತಾರೆ. ಅಲ್ಲಿ ಮಾತ್ರ ಒಂದು ಆ ಕ್ಷಣ ಇದೆ ಅಲ್ಲ, ಆ ಅವಮಾನ ಅನುಭವಿಸಿದ ಕ್ಷಣ, ಅಲ್ಲಿಂದ ಮಹಾತ್ಮನ ಒಂದು ಉದಯ ಆಯಿತು. ಲೋಕ ಮರೆತು ಕೂತ್ಕೊಂಡು ಬಿಡ್ತಾರೆ. ಈ ಮನುಷ್ಯರ ಸಣ್ಣತನ, ಗರ್ವ, ತಲೆಬಾಗೋದು, ಹೇಳಿತನ, ಎಲ್ಲ ಇವರನ್ನು ನೋಡ್ತಾ ನೋಡ್ತಾ ತನ್ನೊಳಗೆ ಇದ್ದ ತಲೆಬಾಗುವ ಹೇಳಿತನ ಒಂದು ಹೀಗೆ ಕರಗಿ ಹೋದಾಗೆ ಆಗೋದು ಅವರಿಗೆ. ಇಷ್ಟ ತನಕ ತುಂಬ ಸಂಕೋಚ ಮುದುಡಿಕೊಳ್ಳೋದು ಎಲ್ಲ ಇತ್ತಲ್ಲ, ಇದನ್ನು ಅನುಭವಿಸಿದಾಗ ಒಳಗಿಂದ ಒಂದು ಕೆಚ್ಚು ಹುಟ್ಟಿಕೊಂಡದ್ದು ಅವರಿಗೆ, ಏನೋ ಮಾಡಬೇಕು ಅಂತ ಹೇಳಿ. ಒಂದಂತೂ ನಿರ್ಧಾರ ಮಾಡಿದ್ರು, ಆ ನಡುರಾತ್ರಿ ಅಲ್ಲೇ ನಿರ್ಧಾರ ಮಾಡಿದ್ರು, ನಾನು ಎಲ್ಲಿ ತನಕ ದಕ್ಷಿಣ ಆಫ್ರಿಕಾದಲ್ಲಿ ಇರ್ತೀನೋ ನನ್ನಿಂದ ಸಾಧ್ಯವಾದಷ್ಟು ಸಮಯ ಇದನ್ನು ನಾನು ನೀಗಿಸಲಿಕ್ಕೆ, ಈ ಅವಮಾನವನ್ನು ಅವಮಾನ ಆಗುವಂಥ ವಾತಾವರಣವನ್ನು ಸರಿಪಡಿಸಲಿಕ್ಕೆ ಕೆಲಸ ಮಾಡ್ತೇನೆ ಅಂತ. ಮತ್ತೆ ಅವರದನ್ನು ಧಾರ್ಮಿಕವಾದ ಕರ್ತವ್ಯ ಅಂತ ತಗೊಳ್ತಾರೆ ಮನಸ್ಸಿಗೆ, ಅದು ಬರೀ ಕೆಲಸ ಅಲ್ಲ, ಅದು ತನ್ನ ಕರ್ತವ್ಯ ಅಂತೇಳಿ. ಮತ್ತೆ ತಲುಪ್ತಾರೆ ಚಾರ್ಲ್ಸ್ ಟೌನಿಗೆ, ಹೇಗೋ ಅಬ್ದುಲ್ಲಾ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಹೋಗಿ ಆದ ಮೇಲೆ ಅಲ್ಲಿ ಕೂಡ ಜೋಹಾನ್ಸ್ಬರ್ಗಿಂದ ಅವರು ಕುದುರೆ ಗಾಡಿಯಲ್ಲಿ ಹೋಗಬೇಕು. ಈ ಕುದುರೆ ಗಾಡಿಯ ಸಂಚಾಲಕ ಮಹಾವರ್ಣದ್ವೇಷಿ, ಅವನವರಿಗೆ ಸರಿಯಾದ ಜಾಗವೇ ಕೊಡುವುದಿಲ್ಲ ಕೂತ್ಕೊಳ್ಳಿಕ್ಕೆ, ಚಾಲಕನ ಪಕ್ಕ ಒಂದು ಕೊಟ್ಟು ಬಿಡ್ತಾರೆ. ಅಲ್ಲಿ ಕೂತ ಮೇಲೆ ಕೂಡ ಅವನಿಗೆ ಚುಟ್ಟ ಸೇರಲಿಕ್ಕಿದೆ ಅಂತೇಳಿ ಇವರನ್ನು ಇನ್ನೂ ಕೆಳಗೆ ಮೆಟ್ಟಲಲ್ಲೆಲ್ಲ ಕೂರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಒಪ್ಪದಾಗ ಅವರನ್ನು ನೂಕ್ಲಿಕ್ಕೆ ಟ್ರೈ ಮಾಡ್ತಾನೆ ಅವನು. ಆವಾಗ ಇವರು ಅಲ್ಲಿ ಹಿತ್ತಾಳೆ ಕಂಬಿಯನ್ನು ಗಟ್ಟಿ ಹಿಡ್ಕೊಂಡು ಪ್ರತಿಭಟನೆ, ಬೀಳಲಿಕ್ಕೆ ಅಂದರೆ ಇಳಿಯುವುದಿಲ್ಲ ಅಂತ ಗಟ್ಟಿ ಛಲ ಮಾಡಿ ನಿಂತ್ಕೊಳ್ತಾರೆ. ಅಷ್ಟೊತ್ತಿಗೆ ಬೇರೆಯವರಿಗೆ ನೋಡಿದವರಿಗೆ ಸಾಕಾಗ್ತದೆ, ಒಂದು ಕಣ್ಣಿಗೆ ಕಾಣುವ ಒಂದು ಕ್ರೌರ್ಯ ಅಲ್ಲ ಅದು, ಎಲ್ಲರೂ ಎಲ್ಲರೇನು ಕೆಟ್ಟವರು ಇರೋದಿಲ್ಲ ಅಲ್ಲ, ಅವರು ಬೈತಾರೆ. ಅವರಿಗೆ ಬೈದ ಮೇಲೆ ಇವರನ್ನು ಮತ್ತೆ ಕೂರಿಸಿಕೊಳ್ತಾರೆ. ಇವರು ಹೋಗಿ ಸುಮ್ಮನೆ ಕೂತ್ಕೊಂಡಿಲ್ಲ, ಇವರಲ್ಲಿ ತಲುಪಿದ ತಕ್ಷಣ ಅದೇ ದಿನ ಕಂಪನಿಯ ಮಾಲೀಕರಿಗೆ ಈ ಥರ ಆಯಿತು ಅಂತ ಪತ್ರ ಬರೀತಾರೆ. ಅಂದರೆ ಯಾವ ಅನ್ಯಾಯವನ್ನು ಗಾಂಧೀಜಿ ಸಹಿಸ್ಕೊಳ್ತಾ ಕೂತ್ಕೊಳ್ಳೋದಿಲ್ಲ, ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡಲಿಕ್ಕೆ ಶುರು ಮಾಡ್ತಾರೆ, ಪತ್ರ ಬರೀತಾರೆ. ಆ ಪತ್ರ ಬರೆದಾಗ ಅವರಿಗೆ ಆಮೇಲೆ ಉತ್ತರವೂ ಬರ್ತದೆ, ಆ ಸಂಚಾಲಕನನ್ನು ಬದಲಾವಣೆ ಮಾಡಿದ್ರು ಅಂತ. ಮತ್ತು ಜೋಹಾನ್ಸ್ಬರ್ಗಿಗೆ ಹೋಗ್ತಾರೆ, ಅವರ ಕೆಲಸ ಎಲ್ಲ ಆಗ್ತದೆ. ಅವರಿಗೆ ಕಾಣ್ತದೆ ಎಷ್ಟು ಘನತೆ ಇಲ್ಲದೆ ಬದುಕ್ತಿದ್ದಾರೆ ಭಾರತೀಯ ಜನರು ಇಲ್ಲಿ ಅಂಥೇಳಿ. ಅದನ್ನೆಲ್ಲ ನೋಡ್ತಾ ಇರುವಾಗ ಜೋಹಾನ್ಸ್ಬರ್ಗ್ನಲ್ಲಿ ಹೋಟೆಲ್ನಲ್ಲಿ ಕೂಡ ಅವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ. ಆಮೇಲೆ ಅವರು ಒಂದು ಅಧ್ಯಯನ ಮಾಡ್ತಾರೆ, ಏನಂತಂದರೆ ಈ ರೈಲ್ವೆ ನಿಯಮಾವಳಿಗಳನ್ನೆಲ್ಲ ತರಿಸ್ಕೊಂಡು ಅದರಲ್ಲಿ ಹಾಗೇನಾದರೂ ಬರೆದಿದ್ದಾರಾ, ವರ್ಣೀಯರು ಪ್ರಯಾಣ ಮಾಡಬಾರ್ದು ಪ್ರಥಮ ದರ್ಜೆಯಲ್ಲಿ ಅಂಥದ್ದೇನಾದರೂ ನಿಯಮಗಳಿದೆಯಾ ಅಂತೆಲ್ಲ ನೋಡ್ತಾರೆ. ಆಮೇಲೆ ಅವರಿಗೆ ಹಾಗೇನು ಕಾಣೋದಿಲ್ಲ, ಅವಾಗ ಹೋಗಿ ಪುನಃ ಪ್ರಥಮ ದರ್ಜೆದೇ ಟಿಕೆಟ್ ತೆಗೆಸ್ಕೊಳ್ತಾರೆ ವಾಪಸ್ ಹೋಗಲಿಕ್ಕೆ. ಅವಾಗ ಅಲ್ಲಿಯ ಅಧಿಕಾರಿ ಬಿಳಿ ಅಧಿಕಾರಿಯೇ ಇರ್ತಾನೆ, ಹಾಲೆಂಡಿಂದ ಹೊಸದಾಗಿ ಬಂದು ಅವನ ಕೆಲಸ ಮಾಡ್ತಿದ್ದದ್ದು. ನನಗೆ ಗೊತ್ತಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಹೋಗುವುದಾದರೆ ಹೋಗಿ ನೀವು ಅಂತ ಅವನು ಹೇಳ್ತಾನೆ. ಇವನಂತೂ ನಿರ್ಧಾರ ಮಾಡಿರ್ತಾನೆ ಹೋಗಲೇಬೇಕು ಅಂತ. ವಾಪಸ್ ಬರುವಾಗ ಕೂಡ ಇದು ಟಿಕೆಟ್ ತಪಾಸಣೆ ಮಾಡುವವರು ಬಂದು, ನೀವು ಹೇಗೆ ಇಲ್ಲಿ ಕೂತ್ರಿ, ನಿಮಗೆ ಪ್ರಥಮ ದರ್ಜೆಗೆ ಹಕ್ಕಿಲ್ಲ, ನೀವು ಹೋಗಿ ಅಂತ ಹೇಳುವಾಗ ಇವರು ಟಿಕೆಟ್ ತೋರಿಸಿ ನಾನು ಹೇಳುವುದೇ ಇಲ್ಲ ಅಂತ, ನನಗೆ ಹೋಗಲಿಕ್ಕೆ ಹಕ್ಕಿದೆ, ನಾನು ಹೋಗಬಾರ್ದು ಅಂತ ಏನೂ ಇಲ್ಲ, ನಾನು ಪ್ರಯಾಣ ಮಾಡೇ ಮಾಡ್ತೇನೆ ಅಂತ ಗಲಾಟೆ ಮಾಡ್ತಾರೆ. ಆದರೆ ಆವಾಗಲೂ ಏನಾಗ್ತದೆ ಅಂದರೆ ಉಳಿದ ಬಿಳಿಯರು ಅಲ್ಲಿದ್ದವರು ಎಷ್ಟು ಜಗಳ ಮಾಡ್ತೀರಿ, ಬಿಡಲಿ ಬಿಡಿ ಅಂತೇಳಿ ಹೇಳ್ತಾರೆ. ಆವಾಗ ಇವರಿಗೆ ಇನ್ನೊಂದು ಅರಿವಾಗಲಿಕ್ಕೆ ಶುರುವಾಗ್ತದೆ, ಎಲ್ಲ ಬಿಳಿಯರು ಅನ್ಯಾಯಗಾರರಲ್ಲ, ಒಂದು ಸಂವೇದನೆ ಇದೆ ಬೇರೆಯವರಿಗೆ ಅಂತ. ಅದು ಅವರಿಗೆ ಜೋಹಾನ್ಸ್ಬರ್ಗಲ್ಲಿ ಕೂಡ ಅನುಭವ ಆಗ್ತದೆ. ಅವರಿಗೆ ಒಂದು ಬಿಳಿಯರ ಹೋಟೆಲಲ್ಲೇ ಒಂದು ಅವಕಾಶ ಸಿಗ್ತದೆ ನಿಲ್ಲಿಕ್ಕೆ, ಆದರೆ ಆ ಮಾಲೀಕ ಹೇಳಿರ್ತಾನೆ ನೀವು ನಿಲ್ಲಿ, ಆದರೆ ಊಟಕ್ಕೆಲ್ಲ ಹೊರಗೆ ಎಲ್ಲರೂ ಕೂತ್ಕೊಳ್ಳುವ ಜಾಗಕ್ಕೆ ಬರಬೇಡಿ, ನಿಮ್ಮ ಕೊಠಡಿಗೆ ಊಟ ತರಿಸಿ ತಿನ್ನಿ ಅಂತ. ಆಯಿತು ಅಂತ ಒಪ್ಪಿಕೊಳ್ತಾರೆ ಆವಾಗ ಗಾಂಧೀಜಿ. ಆದರೆ ರಾತ್ರಿ ಪುನಃ ಬಂದು ಅವನು, ಸಾರಿ ನಿಮ್ಮನ್ನು ಹಾಗೆ ನಾನು ಕೇಳಿದ್ದು ತಪ್ಪಾಯಿತು, ನಾನು ಉಳಿದ ಬಿಳಿಯವರ ಹತ್ರ ಮಾತಾಡಿದೆ ಇಲ್ಲಿ, ಅವರಿಗೇನು ತೊಂದರೆ ಇಲ್ಲ ಅಂತೆ, ನೀವು ಇಲ್ಲಿ ಕೊಡು ಪಬ್ಲಿಕ್ ಜಾಗದಲ್ಲೇ ಬಂದು ಊಟ ಮಾಡಬಹುದು ಅಂತೇಳಿ. ಸೊ ಆವಾಗ ಅವರಿಗೆ ಗೊತ್ತಾಯಿತು, ಅಂದರೆ ಎಲ್ಲ ಬಿಳಿಯರು ಅನ್ಯಾಯಗಾರರಲ್ಲ, ನಾನು ನನ್ನ ಆಂದೋಲನವನ್ನು ಅದೇ ರೀತಿ ಈ ಜನಾಂಗ ಭೇದ ನೀತಿಯ ವಿರುದ್ಧ ಆಂದೋಲನ ನಾನು ಶುರು ಮಾಡಲೇಬೇಕು, ಅದನ್ನು ಹೇಗೆ ಶುರು ಮಾಡಬೇಕು ಅನ್ನೋ ಆಲೋಚನೆಗಳು ಅವರಲ್ಲಿ ಚಿಗುರಲಿಕ್ಕೆ ಶುರುವಾಯಿತು.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳ ಬಗ್ಗೆ ಶಿವಮೊಗ್ಗದ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಬಸವಣ್ಣನವರ ವಚನಗಳಲ್ಲಿ ಅಡಗಿರುವಂತಹ ವೈಚಾರಿಕ ನಿಲುವಿನ ಬಗ್ಗೆ, ಹಾಗೆ ಬಸವಣ್ಣನವರು ಹೇಗೆಲ್ಲ

0: ಕೈಲಾಸ, ವೈಕುಂಠ, ಮಂತ್ರ, ತಂತ್ರ, ಜ್ಯೋತಿಷ್ಯ, ಪಂಚಾಂಗ, ಪ್ರಾಣಿಬಲಿ, ನರಬಲಿ, ಕನ್ಯೆಯರ ಬಲಿ, ಯಾಗ, ಯಜ್ಞ, ಹೋಮ ಇತ್ಯಾದಿಗಳು ಆ ಕಾಲದಲ್ಲಿ ನಡೀತಾ ಇತ್ತು. ಇದನ್ನ ಮೊಟ್ಟ ಮೊದಲ ಬಾರಿಗೆ ವಿರೋಧ ಮಾಡಿ ಸಂಪೂರ್ಣ ಮಾನವರೆಲ್ಲರೂ ಒಂದೇ ಜಾತಿ, ಒಂದೇ ಸಂಸ್ಕೃತಿ, ಮಾನವ ಕುಲ ಒಂದೇ ಎಂದು ಐಕ್ಯ ಮಂತ್ರವನ್ನ ಜಪಿಸಿ ಕರ್ನಾಟಕ ಮಾತ್ರವಲ್ಲದೆ ಇಡೀ ಪ್ರಪಂಚದ ಮನುಷ್ಯರನ್ನ ಏಕಭಾವದಿಂದ ನೋಡಿದವರು ಬಸವಣ್ಣನವರು. ಬಸವಣ್ಣನವರು ಸಮಾಜದಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಕ್ರಾಂತಿಯನ್ನ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಕನ್ನಡ ಭಾಷೆಯ ಬಗ್ಗೆ ಇದ್ದಂತಹ ಕ್ರಾಂತಿ, ಸಂಸ್ಕೃತದಿಂದ ಸಾಕಷ್ಟು ದೂರ ಸರಿದು ಕನ್ನಡದಲ್ಲಿ ಅತ್ಯಂತ ಕನ್ನಡ ಶಬ್ದಗಳನ್ನೇ ಉಪಯೋಗಿಸಿ ಕನ್ನಡ ವಚನಗಳನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಹಾಗಾಗಿ ಎಷ್ಟರ ಮಟ್ಟಿಗೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸಮಾಜವನ್ನು ತೆದ್ದಿದ್ದಾರೆ ಅಂತಂದ್ರೆ, ಬಸವಣ್ಣವರ ಸ್ಪರ್ಶಕ್ಕೆ ಹೋದಂತಹ ಪ್ರತಿಯೊಬ್ಬ ವಚನಕಾರರು ಕೂಡ ತಾನೂ ಬದಲಾಗಿ ಬಸವಣ್ಣನವರು ತೋರಿಸಿದ ಹಾದಿಯಲ್ಲಿ ಅವರು ಕೂಡ ಮುನ್ನಡೆದರು. ಸ್ವತಃ ಬಸವಣ್ಣವರ ಅಕ್ಕನಾದ ಅಕ್ಕ ನಾಗಮ್ಮ ಬಸವಣ್ಣನ ಕುರಿತು ಈ ರೀತಿಯಲ್ಲಿ ಹೇಳ್ತಾರೆ: ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಚಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನೆದು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರ್ಹು ಮರವಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಯಲ ಬಾಗಿಲ ನಿಜವ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚೆನ್ನ ಸಂಜೆಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿಸಿದ ಎನ್ನ ತಂದೆ ಬಸವಣ್ಣನು ಎಂದು ಬಸವಣ್ಣನನ್ನ ಅವರು ಸ್ಮರಿಸಿಕೊಳ್ತಾರೆ. ಹೆಣ್ಣು ಮಕ್ಕಳನ್ನ ಸಾಕಷ್ಟು ಕೆಳದರ್ಜೆಯಲ್ಲಿ ಅಥವಾ ಶೂದ್ರರ ದರ್ಜೆಯಲ್ಲಿ ನೋಡ್ತಾ ಇದ್ದಂತ ಆಗಿನ ಸಮಾಜವನ್ನ ತಿರಸ್ಕರಿಸಿ ಬಸವಣ್ಣವರು ಅವರಿಗೆ ಜನಿವಾರವನ್ನು ಹಾಕುವಾಗಲೇ 8 ವರ್ಷದ ಬಾಲಕನಾಗಿದ್ದಳೆ ತನ್ನ ಅಕ್ಕ ನಾಗಮ್ಮನಿಗೆ ಯಾಕೆ ತಾವು ಜನಿವಾರವನ್ನು ಹಾಕ್ತಾ ಇಲ್ಲ, ಕೇವಲ ನನಗೆ ಮಾತ್ರ ಯಾಕೆ ಅಂತ ಹೇಳಿ ಹಾಕಿದಂತ ಜನಿವಾರವನ್ನ ಅಲ್ಲೇ ಬಿಸಿಟ್ಟು ಹೋಗಿ ಕೂಡ ಸಂಗಮಕ್ಕೆ ಹೋಗಿ ಜಾತವೇದ ಮುನಿಗಳಿಂದ ಎಲ್ಲ ವೇದ ವಿದಾಂತಗಳನ್ನ ಅಧ್ಯಯನ ಮಾಡಿ ನಿಜಧರ್ಮದ ಸಾರವನ್ನ ಜಗತ್ತಿಗೆ ತಿಳಿಸಿದವರು ಈ ಬಸವಣ್ಣನವರು. ಹಾಗಾಗಿ ಇಲ್ಲಿ ಅಕ್ಕನಾಗಮ್ಮ ಕುಲಸೂತಕ, ಸಾಮಾನ್ಯ ಹೆಣ್ಣು ಮಕ್ಕಳನ್ನ ಸೂತಕರದ ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ. ಅವಳು ಹೊರಗಡೆ ಬರಬೇಕು, ಯಾರು ಬಂದ ಇರಬಾರ್ದು, ತಿಂಗಳಿಗೊಮ್ಮೆ ಆಕೆ ರಜೆ ಆದ್ರೆ ಮನೆಯಿಂದ ಹೊರಗಡೆ ಇರಬೇಕು. ಈ ರೀತಿಯ ಅನೇಕ ಸೂತ್ರಗಳಿದೆ. ಇತ್ತೀಚೆಗೆ ನಾವು ಗಮನಿಸಿದಂತೆ, ಸಮಾಜದಲ್ಲಿ ಗಮನಿಸಿದಂತೆ, ಗೊಲ್ಲ ಜಾತಿಯ ಜನಗಳು ಹೆರಿಗೆ ಸಮಯ ಬಂದ್ರೆ ಆ ಹೆಣ್ಣು ಮಕ್ಕಳು ಊರ ಹೊರಗಡೆ ಕಟ್ಟಿದಂತ ಒಂದು ಹಳೆಯ ಗುಡಿಸಲಲ್ಲಿ ಇದ್ದು ತಮ್ಮ ಹೆರಿಗೆಯನ್ನ ತಾವೇ ಮಾಡಿಕೊಂಡು ನಂತರ ಊರಿಗೆ ಬರಬೇಕು, ಇಲ್ಲದೆ ಹೋದಲ್ಲಿ ಊರಿನ ದೇವರಿಗೆ ಮೈಲಿಗೆ ಆಗುತ್ತದೆ ಅಂತ ಭಾವಿಸ್ತಾರೆ. ಇದೆಲ್ಲವನ್ನು ಕೂಡ ವಿರೋಧ ಮಾಡಿದಂತ ಬಸವಣ್ಣವರ ಬಗ್ಗೆ ಆಕೆ ಹೇಳ್ತಾಳೆ: ಕುಲಸೂತಕವನ್ನು ಕಳೆದರು, ಚಲಸೂತಕವನ್ನು ಕಳೆದರು, ತನು ದೇಹದ ಸೂತಕವನ್ನು ಕಳೆದರು, ಮನಸ್ಸಿನ ಸೂತಕವನ್ನು ಕಳೆದರು, ಭಾವನೆಯ ಸೂತಕವನ್ನು ಕಳೆದರು. ಹಾಗಾಗಿ ನಿಜವಾಗ್ಲೂ ಕೂಡ ನನ್ನ ಮನುಷ್ಯನನ್ನಾಗಿ ಮಾಡಿ ನೋಡಿದವರು ಜನ ಬಸವಣ್ಣವರು ಅಂತ ಹೇಳಿ ಅವರ ಸ್ವಂತ ಅಕ್ಕ ನಾಗಮ್ಮ ಹೇಳ್ತಾರೆ.
1: ಬಸವಣ್ಣನವರು ಅಂದಿನ ಕಾಲದಲ್ಲಿಯೇ ಸಮಾಜದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಇರ್ಬೋದು, ಹಾಗೆ ಹೆಣ್ಮಕ್ಳಿಗೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಸಮಾನ ಅವಕಾಶಗಳು ದೊರೆಯಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದವರು ಬಸವಣ್ಣನವರು. ಇಂತಹ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಡಾಕ್ಟರ್ ಕೆಜಿ ವೆಂಕಟೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಬಸವಣ್ಣನವರ ಇನ್ನಷ್ಟು ವಚನಗಳ ಬಗ್ಗೆ, ಅವರ ವೈಚಾರಿಕ ನಿಲುವಿನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಶಿವಮೊಗ್ಗದ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ವರವರು ಜಗಜ್ಯೋತಿ ಬಸವಣ್ಣನವರ ವೈಚಾರಿಕ ನಿಲುವಿನ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ.
3: ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಿಂದ ಉಡುತಡಿಯಿಂದ ಸಾಕಷ್ಟು ತೊಂದರೆಗೆ ಒಳಪಟ್ಟು ಇಲ್ಲಿಂದ ಮೈ ಮೇಲೆ ಅರಿವೆಯೂ ಇಲ್ಲದೆ ಅದು ಇದ್ದದ್ದನ್ನ ಗಮನಿಸದೆ ಬಸವಣ್ಣನನ್ನೇ ದೇವರು ಅಂತ ತಿಳಿದುಕೊಂಡು ಇಲ್ಲಿಂದ ಅಲ್ಲಿಗೆ ಹೊರಟ ಅಕ್ಕ ಮಹಾದೇವಿ ಕೂಡ ಬಸವಣ್ಣವರ ಕುರಿತು ಕೆಲವು ವಚನಗಳಲ್ಲಿ ಹೇಳಿದ್ದಾರೆ. ಬಸವಣ್ಣ, ನಿಮ್ಮಂಗದ ಆಚಾರವ ಕಂಡು ನನಗೆ ಲಿಂಗ ಸಂಗವಾಯಿತಯ್ಯ. ಬಸವಣ್ಣ, ನಿಮ್ಮ ಮನದ ಸುಜ್ಞಾನವ ಕಂಡು ನನಗೆ ಜಂಗಮ ಸಂಬಂಧವಾಯಿತಯ್ಯ. ಬಸವಣ್ಣ, ನಿಮ್ಮ ಸದ್ಭಕ್ತಿಯ ತಿಳಿದು ನನಗೆ ನಿಜವು ಸಾಧ್ಯವಾಯಿತಯ್ಯ. ಚೆನ್ನ ಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಕಾಣ ಸಂಗನ ಬಸವಣ್ಣ ಎಂದು ಬಸವಣ್ಣನನ್ನು ಕುರಿತು ಹೇಳ್ತಾರೆ. ಬಸವಣ್ಣವರನ್ನು ಕಂಡ ಮೇಲೆ ಅವಳಿಗೆ ಆಚಾರ ಅಂದ್ರೆ ಏನು, ಅದರಲ್ಲೂ ಸದಾಚಾರ ಅಂದ್ರೆ ಏನು ಅಂತ ಗೊತ್ತಾಯಿತು. ಲಿಂಗವನ್ನ ಸ್ವತಃ ಶಿವನನ್ನ ಹೇಗೆ ದರ್ಶನ ಮಾಡಬೇಕು ಅನ್ನೋದನ್ನ ಬಸವಣ್ಣನನ್ನ ಭೇಟಿಯಾದ ಮೇಲೆ ನಾನು ತಿಳಿದುಕೊಂಡೆ. ಬಸವಣ್ಣನಲ್ಲ ಮನಸ್ಸಿನಲ್ಲಿ ಇರುವಂತಹ ಸುಜ್ಞಾನಮ ಒಳ್ಳೆಯ ಜ್ಞಾನವನ್ನ ಕಂಡಾಗ ನನಗೆ ಜಂಗಮರನ್ನ ನೋಡಿದಷ್ಟು ಸಂತೋಷವಾಯಿತು. ನಿಮ್ಮ ಸದ್ಭಕ್ತಿಯ ತಿಳಿದು, ಬಸವಣ್ಣವರ ಒಳ್ಳೆಯ ಭಕ್ತಿಯನ್ನ ತಿಳಿದು ಚೆನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮ ಎಂದು ತಿಳಿದೆನು. ಅಕ್ಕಮಾದೇವಿಯ ಆರಾಧ್ಯ ದೇವ ಅಂತ ಆ ಚೆನ್ನಮಲ್ಲಿಕಾರ್ಜುನನೇ ಬಸವಣ್ಣನೇನು ಎನ್ನುವ ಭಾವನೆ ಆತನಿಗೆ ಬಂದು ಹಾಗಾಗಿ ಆಕೆ ಆತನ ಕಾಲನ್ನು ಹಿಡಿದು ಬೇಡಿಕೊಳ್ತಾರೆ, ನಿಮಗೆ ನಾನು ನಮೋ ನಮ ಎನ್ನುತ್ತೇನೆ. ಅದೇ ರೀತಿ ಮಡಿವಾಳ ಮಾಚೆಯನವರು ಬಸವಣ್ಣವರನ್ನ ಕುರಿತು, ಬಸವಣ್ಣನ ನಡೆ ಪರುಷ, ಬಸವಣ್ಣನ ನುಡಿ ಪರುಷ, ಬಸವಣ್ಣನ ದೃಷ್ಟಿ ಪರುಷ, ಬಸವಣ್ಣನ ಹಸ್ತ ಪರುಷ, ಬಸವಣ್ಣನ ಭಾವ ಪರುಷ, ಬಸವಣ್ಣನ ಮನ ಪರುಷ, ತನು ಮನ ಧನದ ನಿವೇಶಿದಾತ ಬಸವಣ್ಣನು, ಬಸವಣ್ಣ ನೆನೆವುದೇ ಲಿಂಗಾರ್ಚನೆ, ಬಸವಣ್ಣ ನೆನೆವುದೇ ಪರತತ್ವ, ಬಸವಣ್ಣ ನೆನೆವುದೇ ಕಲ್ಯಾಣವೆನಗೆ ಕಲಿದೇವಯ್ಯ, ನಿಮ್ಮ ಶರಣ ಬಸವಣ್ಣನಿಂತಹ ಮಹಿಮೆ ನೋಡಯ್ಯ ಎಂಬ ಮಾತನ್ನ ಮಡಿವಾಳ ಮಾಚೆಯವರು ಹೇಳ್ತಾರೆ. ಏಕೆಂದ್ರೆ ಬಸವಣ್ಣನ ನಡೆ, ಆತನ ರೀತಿ ನೀತಿ ರಿವಾಜುಗಳಲ್ಲೂ ಕೂಡ ಪರುಷಮಣಿ ಇದ್ದ ಹಾಗೆ. ಪರುಷಮಣಿ ಅಂತಂದ್ರೆ ಸ್ಫಟಿಕದ ಒಂದು ಮಣಿ, ಅದನ್ನ ಎಲ್ಲ ಮಣಿಗಳಿಗಿಂತ ಶ್ರೇಷ್ಠವಾದ ಮಣಿ ಅಂತ ಹೇಳ್ತಾರೆ. ಅದು ಎಷ್ಟು ಶುದ್ಧವಾಗಿತ್ತೆ ಅಂದ್ರೆ, ಶುದ್ಧ ಅಂತಂದ್ರೆ ಆ ಪರುಷಮಣಿ ಅನ್ನುವ ಅರ್ಥವನ್ನು ಕೊಡುತ್ತೆ. ಮತ್ತು ಆ ಪರುಷಮಣಿ ಯಾರನ್ನ ಸೇರಿಸ್ಕೊಳತ್ತೋ, ಯಾರಿಗೆ ಸ್ಪರ್ಶ ಆಗುತ್ತೋ ಅವರು ಕೂಡ ಶುದ್ಧರಾಗ್ತಾರೆ ಎಂಬ ಒಂದು ನಂಬಿಕೆ ಪ್ರಾಚೀನ ಕಾಲದಿಂದ ಅದು ಬಂದಿದೆ. ಹಾಗಾಗಿ ಬಸವಣ್ಣ ನಡೆ ಪರುಷ, ಬಸವಣ್ಣನ ನುಡಿ ಅದು ಕೂಡ ಶುದ್ಧವಾದ ಪರುಷ, ಬಸವಣ್ಣನ ದೃಷ್ಟಿ ಅದು ಪರುಷ, ಬಸವಣ್ಣನ ಹಸ್ತ ಅದು ಪರುಷ, ಬಸವಣ್ಣನ ಭಾವ, ಬಸವಣ್ಣನ ಮನ, ತನು ಮನ ಧನ ಇವೆಲ್ಲವೂ ಬಸವಣ್ಣದು ಪರುಷವಾಗಿದೆ ಅಂತ ಹೇಳ್ತಾರೆ. ಬಸವಣ್ಣನ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಅದೇ ಲಿಂಗಾರ್ಚನೆ ಮಾಡಿದಷ್ಟು ಪುಣ್ಯ ಬರುತ್ತೆ. ಬಸವಣ್ಣನ ನೆನೆಸ್ಕೊಂಡ್ರೆ ಪರತತ್ವವನ್ನ ಬೇರೆ ಒಂದು ಜಗತ್ತನ್ನೇ ನೋಡಿದಾಗ ಎಷ್ಟು ಪುಣ್ಯ ಬರುತ್ತೋ ಅಂತ ಪುಣ್ಯ ಸಿಗತ್ತೆ. ಬಸವಣ್ಣನ ಮನಸ್ಸು ನೆನೆಸ್ಕೊಂಡ್ರೆ ಅದೇ ನಮಗೆ ಕಲ್ಯಾಣವನ್ನ ನೆನೆಸ್ಕೊಂಡಾಗತ್ತೆ, ಅದೇ ನನಗೆ ಅನುಕೂಲವನ್ನ ಮಾಡಿಕೊಡತ್ತೆ. ಹಾಗಾಗಿ ಶರಣ ಬಸವಣ್ಣನವರು ಕಲಿದೇವಯ್ಯ, ಈ ಕಲಿಯುಗದ ನಿಜವಾದ ದೇವರು ಯಾರು ಅಂತಂದ್ರೆ ಬಸವಣ್ಣನವರು ಅಂತ ಹೇಳಿ ಮಡಿವಾಳ ಮಾಚಯ್ಯನವರು ಬಸವಣ್ಣನವರನ್ನ ಕುರಿತು ಹೇಳ್ತಾರೆ.
2: ಬಸವಣ್ಣನವರ ವೈಜ್ಞಾನಿಕ ದೃಷ್ಟಿಕೋನ, ವೈಚಾರಿಕತೆ ಹಾಗೆ ಅವರ ಉದಾತ್ತ ಚಿಂತನೆಗಳ ಕುರಿತು ಕನಾಗಮ್ಮ, ಅಕ್ಕ ಮಹಾದೇವಿ ಹಾಗೆ ಮಡಿವಾಳ ಮಾಚಯ್ಯ ಇವರೆಲ್ಲರೂ ಕೂಡ ತಮ್ಮ ವಚನಗಳಲ್ಲಿ ಬಸವಣ್ಣನವರು ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ಕೆಜಿ ವೆಂಕಟೇಶ್ವರ ಅವರು ಮಾಹಿತಿಯನ್ನ ಹೇಳಿದ್ರು. ನಂತರದಲ್ಲಿ ಇನ್ನು ಬೇರೆ ಬೇರೆ ವಚನಕಾರರು ಕೂಡ ಬಸವಣ್ಣನವರ ಉದಾತ್ತ ಚಿಂತನೆಗಳ ಬಗ್ಗೆ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಶಿವಮೊಗ್ಗದ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ವರವರು ಜಗಜ್ಯೋತಿ ಬಸವಣ್ಣನವರ ಕುರಿತಾಗಿ, ಕಮಹಾದೇವಿ, ಅಕ್ಕನಾಗಮ್ಮ ಹಾಗೆ ಮಡಿವಾಳ ಮಾಚಯ್ಯ ಇವರೆಲ್ಲರೂ ಕೂಡ ಬಸವಣ್ಣನವರ ಉದಾತ್ತ ಚಿಂತನೆಯ ಕುರಿತು ಅವರ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ತಿಳ್ಕೊಂಡ್ವಿ. ಈಗ ಇನ್ನಷ್ಟು ವಚನಕಾರರು ಬಸವಣ್ಣನವರ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ಕೆಜಿ ವೆಂಕಟೇಶ್ವರ ಹೇಳ್ತಾರೆ, ಕೇಳೋಣ ಬನ್ನಿ.
3: ಅದೇ ರೀತಿ ಸಿದ್ದರಾಮೇಶ್ವರರು ಬಸವಣ್ಣನ ಕುರಿತು, ಕಾಲಿಲ್ಲದವಂಗೆ ಕಾಲು ಕೊಟ್ಟೆ ಬಸವ, ಕಣ್ಣಿಲ್ಲದವಂಗೆ ಕಣ್ಣು ಕೊಟ್ಟೆ ಬಸವ, ಎನ್ನ ಕಣ್ಣು ಕಾಲಿಂಗೆ ನೀನಯ್ಯ ಬಸವ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ತನುವ ಗುರುವಿಂಗಿತ್ತು ಗುರುವಾದನಯ್ಯ ಬಸವಣ್ಣನು, ಮನವ ಲಿಂಗಕ್ಕಿತ್ತು ಲಿಂಗವಾದನಯ್ಯ ಬಸವಣ್ಣನು, ಧನವ ಜಂಗಮಕ್ಕಿತ್ತು ಜಂಗಮವಾದನಯ್ಯ ಬಸವಣ್ಣನು, ಇಂತಿ ತ್ರಿವಿಧಕ್ಕಿತ್ತು ಸದ್ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಎಲ್ಲರಿಗೂ ಗುರುವಾದನಯ್ಯ ಬಸವಣ್ಣನು. ಬಸವಣ್ಣವರು ಹೇಗಿರ್ತಾರೆ ಅಂತೇಳಿ ಸಿದ್ದರಾಮೇಶ್ವರರು ಬಸವಣ್ಣನ ಕುರಿತು ಹೇಳ್ತಾರೆ. ಕಾಲಿಲ್ಲದವಂಗೆ ಕಾಲು ಕೊಟ್ಟ ಬಸವಣ್ಣ, ಒಬ್ಬ ವ್ಯಕ್ತಿ ಹೆಳವನಾಗಿರ್ತಾನೆ, ಆತ ನಡ್ಕೊಂಡು ಹೋಗ್ಲಿಕ್ಕೆ ಕಾಲಿಲ್ಲ, ಅಂಥವನಿಗೆ ಕಾಲು ಕೊಟ್ಟಷ್ಟು ಪುಣ್ಯವನ್ನ ಬಸವಣ್ಣವರು ಕೊಟ್ಟಿದ್ದಾರೆ. ಕಣ್ಣಿಲ್ಲದವಂಗೆ, ಕಣ್ಣೇ ಕಾಣಿಸಲ್ಲ ಅವನಿಗೆ, ಜಗತ್ತಿನ ಯಾವ ವಿಷಯನೂ ಅವನಿಗೆ ಅರ್ಥನೇ ಆಗಲ್ಲ, ನೋಡುವ ದೃಷ್ಟಿ ಇರಲ್ಲ, ಅಂಥವನಿಗೆ ಕಣ್ಣು ಕೊಟ್ಟೆ ಬಸವ, ಎನ್ನ ಕಣ್ಣು ಕಾಲಿಂಗೆ ನೀನೇ ಅಯ್ಯ ಬಸವ. ಸ್ವತಃ ಸಿದ್ದರಾಮೇಶ್ವರರ ಕಣ್ಣು ಅವರ ದೃಷ್ಟಿ, ಅವರ ಕಾಲು, ಇವೆಲ್ಲವೂ ಕೂಡ ಬಸವನ ಕರುಣೆ ಅಂತ ಹೇಳ್ತಾರೆ. ಹಾಗಾಗಿ ಬಸವಣ್ಣನವರು ಹೇಗಿದ್ದಾರೆ ಅಂತಂದ್ರೆ, ತನುವ ಗುರುವಿಂಗಿತ್ತು ಗುರುವಾದನೀಯ ಬಸವಣ್ಣನು, ತನ್ನ ಇಡೀ ದೇಹವನ್ನೇ ಗುರುಗಳಿಗೆ ಇತ್ತು, ಅವರೇ ಸ್ವತಃ ಗುರುವಾಗಿದ್ದಾರೆ. ಮನವ ಲಿಂಗಕ್ಕಿತ್ತು ಲಿಂಗವಾದನೀಯ ಬಸವಣ್ಣ, ತನ್ನ ಮನಸ್ಸನ್ನ ಲಿಂಗಕ್ಕೆ ಅರ್ಪಣೆ ಮಾಡಿ ತಾನೇ ಸ್ವತಃ ಒಂದು ಲಿಂಗವಾಗಿದ್ದಾನೆ ಬಸವಣ್ಣ ಅಂತ ಹೇಳ್ತಾರೆ. ಧನವ ಜಂಗಮಕ್ಕಿತ್ತು, ಜಂಗಮರಿಗೆ ಹಣವನ್ನ ಕೊಟ್ಟು ಧನವನ್ನ ಕೊಟ್ಟು ತಾನೇ ಸ್ವತಃ ಜಂಗಮವಾಗಿದ್ದಾರೆ. ಇಂತಿ ತ್ರಿವಿಧವ, ಈ ರೀತಿಯ ಮೂರು ವಿಷಯದ ಗುರು ಲಿಂಗ ಜಂಗಮವನ್ನ ಒಳಗೊಂಡಂತ ಸದ್ಗುರು ಯಾರು ಅಂತಂದ್ರೆ, ಆತ ನಿಜವಾಗಿ ಕೂಡ ಬಸವಣ್ಣ ಅಂತ ಹೇಳಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ, ಓ ದೇವರೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಶರಣನ ಅಂತ ಬಸವಣ್ಣ ಇಂದು ಎಲ್ಲರಿಗೂ ಗುರುವಾದನೀಯ ಅಂತ ಹೇಳಿ ಬಸವಣ್ಣನ ಪ್ರತಿಭೆಯನ್ನ ಬಸವಣ್ಣನ ಖ್ಯಾತಿಯನ್ನ ತಮ್ಮ ವಚನಗಳಲ್ಲಿ ಅನೇಕ ವಚನಕಾರರು ಬಸವಣ್ಣನ ಬಗ್ಗೆ ಹೇಳ್ತಾರೆ. ಹಾಗಾಗಿ ಬಸವಣ್ಣನ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ, ಬಸವಣ್ಣನ ಸಮಕಾಲೀನರು ಬಸವಣ್ಣನ ಬಗ್ಗೆ ಹೇಳಿದಂತ ಮಾತುಗಳನ್ನೇ ತಿಳ್ಕೊಂಡ್ರೆ ಸಾಂಸ್ಕೃತಿಕ ನಾಯಕ ಬಸವಣ್ಣರು ಹೇಗಾಗ್ತಾರೆ ಅಂತೇಳಿ ವಚನಗಳ ಮುಖಾಂತರ ನಾವು ತಿಳ್ಕೊಳ್ಬಹುದು. ನಮಸ್ಕಾರ.
2: ಬಸವಣ್ಣನವರ ಉದಾತ್ತ ಚಿಂತನೆಗಳು ಎಲ್ಲ ವಚನಕಾರರ ಮೇಲೂ ಕೂಡ ಪ್ರಭಾವ ಬೀರಿತ್ತು. ಹಾಗಾಗಿ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಎಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ರು. ಅವರೆಲ್ಲರೂ ಕೂಡ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿದ್ರು. ಅವರ ವೈಜ್ಞಾನಿಕ ದೃಷ್ಟಿಕೋನ ಇರಬಹುದು, ಹಾಗೆ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ಬಸವಣ್ಣನವರ ಉದಾತ್ತ ಚಿಂತನೆಯಿಂದಾಗಿ ಎಲ್ಲ ಶಿವಶರಣರು ಬಸವಣ್ಣನವರ ಕುರಿತಾಗಿ ಸಾಕಷ್ಟು ವಚನಗಳಲ್ಲಿ ಜಗಜ್ಯೋತಿ ಬಸವಣ್ಣನವರನ್ನ ಕುರಿತಾದಂತಹ ವಚನಗಳನ್ನ ರಚಿಸುತ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಕುರಿತಾಗಿ ಶಿವಮೊಗ್ಗದ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಸಮಗ್ರ ಮಾಹಿತಿಯನ್ನು ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹಲೋ ಫ್ರೆಂಡ್ಸ್, ನಾನು ನಿಮ್ಮ RJ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ June 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ MN ಸುಂದರ್ ರಾಜ್. 30 ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಅನುಭವ ವೇದ. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ ಕವಿತೆ, ಕಾಣಿಪುದದಾತ್ಮ ಸ್ವಭಾವದುದ್ಗಮವ, ಏನಾಶೆ ಏನ ಸಾಹಸವೇನು ಭಂಗಗಳು, ಅನುಭವ ವೇದವದು ಮಂಕುತಿಮ್ಮ. ಮಾನುಷದ ಚರಿತೆ, ಮನುಷ್ಯನ ಚರಿತ್ರೆಗಳು ಪರಸತ್ವ ಸಾಕ್ಷಾತ್ ಕವಿತೆ. ಪರಸತ್ವ ಅಂದರೆ ಪರಬ್ರಹ್ಮ, ದೈವದ ಸಾಕ್ಷಾತ್ ಕವಿತೆ ಇದ್ದಾಗೆ. ಕಾಣಿಪುದದಾತ್ಮ ಸ್ವಭಾವ ದುದ್ಗಮವ. ಕಾಣಿಪುದು ಅಂದರೆ ತೋರಿಸುದು, ಅದು ಆತ್ಮ ಸ್ವಭಾವದ ಉದ್ಗಮವ, ಹುಟ್ಟನ್ನು ಅದು ತೋರಿಸ್ತಾ ಇದೆ. ಏನಾಶೆ ಏನ ಸಾಹಸ, ಏನು ಆಸೆಗಳಿದ್ದಾವೆ, ಏನು ಸಾಹಸಗಳಿದ್ದಾವೆ, ಏನು ಭಂಗಗಳು. ಅನುಭವ ವೇದವದು, ಅನುಭವದಿಂದ ತಿಳಿದದ್ದು, ಸಿದ್ಧವಾದದ್ದು ಅದು ವೇದ. ಈ ಕಗ್ಗ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ ಕವಿತೆ, ಕಾಣಿಪುದದ ಆತ್ಮ ಸ್ವಭಾವವ ದುದ್ಗಮವ, ಏನಾಶೆ ಏನ ಸಾಹಸವೇನು ಭಂಗಗಳು, ಅನುಭವ ವೇದವದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮನುಷ್ಯರ ಚರಿತೆ ಅನ್ನೋದು ಪರಸತ್ವ ತುಂಬಿದ ಸಾಕ್ಷಾತ್ ಕವಿತೆ. ಅದು ಆತ್ಮನ ಸ್ವಭಾವದ ಉಗಮನ ತೋರಿಸುತ್ತೆ. ಅಬ್ಬಾ, ಎಂತಹ ಸಾಹಸ, ಎಂತಹ ಆಸೆ, ಎಂತಹ ಭಾವ ಭಂಗಿಗಳು, ಅನುಭವವೇ ವೇದವಾಗಿದೆ. ಹೌದಲ್ವಾ, ಮನುಷ್ಯನ ಚರಿತ್ರೆಯಲ್ಲಿ ದಾಖಲಾಗಿರೋದೆಷ್ಟೋ, ಆಗದೆ ಉಳಿದಿರೋದೆಷ್ಟೋ. ನಮ್ಮ ಇವತ್ತಿನ ಹಲಗೆ ಮೇಲೆ ಹಿಂದಿನವರು ಬರೆದ ಬಳಪದ ಗುರುತುಗಳು, ಗೀರುಗಳು ಇದ್ದೇ ಇದೆ. ಅವುಗಳಲ್ಲಿ ಒಂದಷ್ಟನ್ನ ಅಳಿಸೋದಿಕ್ಕಾಗೋದೇ ಇಲ್ಲ. ಹಲಗೆಯಲ್ಲಿ ಹಳ್ಳ ಕೊಳ್ಳಗಳ ಒಳಗಡೆ ಅದು ಉಳ್ಕೊಂಡ್ಬಿಟ್ಟಿದೆ. ಅವುಗಳನ್ನು ತಿಳುವಳಿಕೆಯ ಅಂತಃಕರಣದ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಅವೆಲ್ಲ ಯಾವುದೋ ಒಂದು ಗುರಿ ಕಡೆ ಮನುಷ್ಯ ಮಾಡಿದ ಪ್ರಯೋಗಗಳಾಗಿದೆ. ಆ ಗುರಿ ಕಡೆಗೆ ಸಾಗುವಾಗ ಇದ್ದಂಥ ಅಪಾರವಾದ ಆಸೆಗಳು, ಗುರಿಯನ್ನು ತಲುಪೋದಕ್ಕೆ ಮಾಡಿದ ನ್ಯಾದೃಶ್ಯವಾದ ಸಾಹಸಗಳು, ತಲುಪೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಅಥವಾ ತಲುಪೋದು ತಡವಾದಾಗ ಆದಂಥ ನಿರಾಸೆಗಳು, ಇವೇ ಮನುಷ್ಯನ ಚರಿತ್ರೆಯ ಮೂಲಾಂಶಗಳು. ತನಗಿಂತ ಮಿಗಿಲಾದ, ತನ್ನ ತಿಳಿವನ್ನು ಮೀರಿದಂಥ, ತನ್ನ ಶಕ್ತಿಯ ಮಿತಿ ಆಚೆಗಿರೋ ಗುರಿಯನ್ನು ಅರಸೋ ಪ್ರಕ್ರಿಯೆಯೆಲ್ಲ ಪರಸತ್ವನ ತಿಳಿಯೋ ಪ್ರಯತ್ನನೇ. ಬಾಳಲ್ಲಿ ಸಂತಸದ ಚಿಲುಮೆ ಚಿಮ್ಮಿದಾಗ ಅದೇ ಪರಸತ್ವದ ಅನುಭೂತಿ ಆಗತ್ತೆ. ಇದಕ್ಕೊಂದಷ್ಟು ಉದಾಹರಣೆ ಹೇಳಬೇಕಂದ್ರೆ, ಸಸಿಯಲ್ಲಿ ಕುಡಿ ಚಿಗುರಿದಾಗ, ಮೊಗ್ಗು ಮಗುದೋರಿ ನಕ್ಕಾಗ, ಮಗು ಮೊದಲ ನುಡಿ ತೊದಲಿದಾಗ, ಬೇರೆಯವರು ನಮ್ಮನ್ನು ಮೆಚ್ಚಿ ಮಾತನಾಡಿದಾಗ, ಪ್ರೀತಿಯ ಕುಡಿನೋಟದೊಟ್ಟಿಗೆ ಪ್ರೀತಿಯ ಮರುನೋಟ ಬೆಸೆದಾಗ, ಒಬ್ಬರ ನೋವಿಗೆ ಮತ್ತೊಬ್ಬರು ಮರುಗಿದಾಗ, ಬಹುದಿನದ ಕನಸು ನನಸಾದಾಗ, ಮನಸ್ಸಲ್ಲಿ ಶಾಂತಿಯ ಕ್ಷಣ ಅವತರಿಸಿದಾಗ, ಹೀಗೆ ಯಾವುದೋ ಅನುಭವಗಳು ನಮ್ಗೆ ಆಗ್ತಾ ಇರುತ್ತಲ್ಲ, ಅದೇ ನಮ್ಮ ಆತ್ಮ ಸ್ವಭಾವದ ಹುಟ್ಟಾಗಿರುತ್ತೆ. ಈ ವಿದ್ ಅನ್ನೋ ಧಾತುವಿನಿಂದ ವೇದ ಅನ್ನೋ ಪದ ಬಂದಿದೆ. ಯಾವ ತಿಳುವಳಿಕೆ ನಮ್ಮ ಜೀವನವನ್ನು ಲೌಕಿಕದಲ್ಲಿ ಸಂಪನ್ನವಾಗಿರಿಸಿ ಆಧ್ಯಾತ್ಮಿಕ ಪಥದಲ್ಲಿ ಕೈ ಹಿಡಿದು ನಡೆಸುತ್ತೋ ಅದೇ ವೇದ. ವೇದ ಮೂಲತಃ ಅಲೌಕಿಕ ಜ್ಞಾನನ ನೀಡೋ ಮೂಲ, ಆದರೂ ಅದು ಹೇಳೋ ಸಂಗತಿಗಳು ನಮ್ಮ ದೈನಂದಿನ ಬದುಕನ್ನು ನೇರ ಮಾಡುವಲ್ಲಿ ಮಾರ್ಗದರ್ಶನ ಮಾಡುತ್ತೆ. ವೇದಗಳು ಅಪೌರುಷೇಯ ಅಂದರೆ ಒಬ್ಬರು ರಚಿಸಿದ್ದಲ್ಲ, ಅದು ದೀರ್ಘಕಾಲದಲ್ಲಿ ತುಂಬ ಜನ ಮಹರ್ಷಿಗಳು ತಮ್ಮ ಅನುಭವಗಳ ಸಾರದಿಂದ ಹೊರಬಂದವು. ಹಾಗೆ ಮನುಷ್ಯನ ಸರ್ವ ಅನುಭವಗಳು ವೇದಗಳಾಗಿ ನಮ್ಮನ್ನು ಕರೆದೊಯ್ಯೋದು ಆ ಪರಸತ್ವದ ಕಾಣ್ಕೆಯ ಕಡೆಗೆನೆ. ಆ ಪರಮಾತ್ಮ ಈ ಜಗತ್ತಲ್ಲಿ ಎಲ್ಲವೂ ತಾನೇ ಆಗಿದ್ದಾನೆ, ಮತ್ತು ತಾನೇ ಸೃಷ್ಟಿಸಿದ ಈ ಜಗತ್ತನ್ನು ತಾನೇ ಅನುಭವಿಸ್ತಾ ಇದ್ದಾನೆ, ಮತ್ತು ಬೇರೆ ಬೇರೆ ದೇಹಗಳಲ್ಲಿ ಆತ್ಮದ ರೂಪದಲ್ಲಿ ಪ್ರಕಟಗೊಂಡ ಒಂದೊಂದು ಆತ್ಮವು ತನ್ನ ಮೂಲ ಸೇರೋದಕ್ಕಾಗಿ ಹಲವಾರು ಮಾರ್ಗಗಳನ್ನು ಕಂಡುಕೊಂಡಿದೆ ಅನ್ನೋದು ನಮ್ಮ ಸನಾತನ. ಸೃಷ್ಟಿಯಲ್ಲಿ ಉತ್ತಮೋತ್ತಮ ಸೃಷ್ಟಿಯಾದ ನಮ್ಮ ಮನುಷ್ಯ ಪ್ರಾಣಿ ನಾದೋಪಾಸನೆಯ ಮೂಲಕ, ಕಲೋಪಾಸನೆಯ ಮೂಲಕ, ವಿಜ್ಞಾನದ ಮೂಲಕ, ಸಾಹಿತ್ಯದ ಜ್ಞಾನದ ಮೂಲಕ, ಜಪ ತಪ ಧ್ಯಾನ ಮುಂತಾದವುಗಳ ಮೂಲಕ ತನ್ನ ಮೂಲವಾದ ಪರಮಾತ್ಮನನ್ನು ಸೇರೋ ಪ್ರಯತ್ನ ಮಾಡಿದ್ದಾನೆ. ಅಂಥ ಪ್ರಯತ್ನದ ಕಥೆ ಇವತ್ತು ಚರಿತ್ರೆಯ ರೂಪದಲ್ಲಿ ಜಗತ್ತಲ್ಲಿ ಒಂದು ಮಹಾಕಾವ್ಯದ ಹಾಗೆ ನಿಂತಿದೆ. ಈ ದಿಸೆಯಲ್ಲಿ ಇವನು ಪಟ್ಟ ಆಸೆಗಳೇನು, ಪ್ರಯತ್ನಗಳೇನು, ಕಂಡ ಜಯ ಏನು, ಅಪಜಯ ಏನು, ಸಾಧಿಸಿದ ಸಾಧನೆ ಏನು, ಲೆಕ್ಕಕ್ಕಿಲ್ಲದಷ್ಟು ಆಗಿದೆ ಅಲ್ವಾ? ಒಬ್ಬ ಕ್ಷತ್ರಿಯ ರಾಜನಾದ ಕೌಶಿಕ ಬ್ರಹ್ಮರ್ಷಿ ಪಟ್ಟಕ್ಕೇರಿ ವಿಶ್ವಾಮಿತ್ರನಾದ ಕಥೆ. ತಮ್ಮ ತಪಸ್ಸಿನಿಂದಲೇ ಬೃಹತ್ತಾದ ವೇದ ಜ್ಞಾನ ಸಂಪತ್ತನ್ನು ಪಡೆದು ಈ ಲೋಕಕ್ಕೆ ಸಮರ್ಪಣೆ ಮಾಡಿದ ಋಷಿ ಸಮೂಹದ ಕಥೆ. ರಾಮ ಕೃಷ್ಣ ಚಾಣಕ್ಯರಂಥ ಮಹನೀಯರು ಈ ಜಗತ್ತಿಗೆ ನೀಡಿದ ಕೊಡುಗೆ ಅಪ್ರತಿಮವಾದದ್ದು. ಇವರೆಲ್ಲರ ಅನುಭವವೂ ಇವತ್ತು ಜಗತ್ತಿನ ಉನ್ನತಿಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಅವರ ಅನುಭವವೇ ಅನುಭವ ವೇದ, ಅದರ ದರ್ಶನ ನಮಗಾಗಿ ನಾವು ಸಹ ಈ ಜಗತ್ತನ್ನು ಇನ್ನಷ್ಟು ಸಂಪದ್ಭರಿತವನ್ನಾಗಿಸೋ ಕಾರ್ಯದಲ್ಲಿ ನಿರತರಾದರೆ ನಮ್ಮ ಬದುಕು ಸಹ ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಶ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಪೊನ್ನಜ್ಜಿ, ಪಾಂಡವರಿಗೂ ಕೌರವರಿಗೂ ಯುದ್ಧ ಆದ್ಮೇಲೆ ಮುಂದೇನಾಯ್ತು? ಏನಾಗುತ್ತೆ? ಪಾಂಡವರು ಸುಖವಾಗಿ ರಾಜ್ಯ ಬಾಳ್ತಾರೆ.
8: ಹೌದಾ ಪೊನ್ನಜ್ಜಿ? ಪಾಂಡವರು ಗೆದ್ದಮೇಲೆ ರಾಜ್ಯ ವೃದ್ಧಾಗುತ್ತೆ, ಆದರೆ ಅವರಿಗೆ ತಾವು ಗೆದ್ದ ಈ ಯುದ್ಧ ಸಂತೋಷವನ್ನು ಕೊಟ್ಟಿರೋದಿಲ್ಲ. ಅದರಲ್ಲಂತೂ ಯುಧಿಷ್ಠಿರನಿಗೆ ಬಹಳ ದುಃಖವಾಗಿತ್ತು. ಅವನು ಕೃಷ್ಣನ ಸಲಹೆ ಮೇರೆಗೆ ಅಶ್ವಮೇಧ ಯಾಗವನ್ನು ಮಾಡೋಕೆ ನಿರ್ಧರಿಸ್ತಾನೆ. ಇರಲಿ, ಈ ಕಥೆಯೆಲ್ಲ ಹೇಳಿದ್ದೀನಲ್ಲ, ಇವತ್ತು ಅಶ್ವಮೇಧ ಹೇಗೆ ನಡೆಸಿದ್ರು ಅನ್ನೋ ಕಥೆಯನ್ನು ಹೇಳ್ತೀನಿ. ಕತೆ ಶ್ಯಾಮಕರ್ಣ ಅಶ್ವಮೇಧ ಯಾಗದ ಕುದುರೆ ಅಂತ ಆಗಿದೆ. ಕೇಳಿ ಆ ಕಥೆನ. ಕುರುಕ್ಷೇತ್ರದಲ್ಲಿ ನಡೆದ ಕೌರವ ಪಾಂಡವರ ನಡುವಿನ ಮಹಾಸಂಗ್ರಾಮ 18 ದಿನಗಳ ತನಕ ನಡೆದು ಕೊನೆಗೊಂಡಿತ್ತು. ಶ್ರೀಕೃಷ್ಣನ ಸಾರಥ್ಯದಲ್ಲಿ ಪಾಂಡವರು ಕೌರವರ ವಿರುದ್ಧ ವಿಜಯವನ್ನು ಸಾಧಿಸಿದರು. ಅಧರ್ಮದ ವಿರುದ್ಧ ಧರ್ಮದ ಪತಾಕೆ ಹಾರಾಡಿತ್ತು. ಆದರೆ ಧರ್ಮ ಸ್ಥಾಪನೆಯ ಈ ಕಾರ್ಯದಲ್ಲಿ ರಕ್ತದ ಓಕುಳಿಯೇ ಹರಿದುಬಿಟ್ಟಿತ್ತು. ಋಷಿ ಮುನಿಗಳ ತಪೋಬಲದಿಂದ ಪಾವನವಾಗಿದ್ದಂತಹ ಕುರುಕ್ಷೇತ್ರ ಲಕ್ಷ ಲಕ್ಷ ನಿರಪರಾಧಿಗಳ ಸಾವಿಗೆ ಸಾಕ್ಷಿಯಾಗ್ಬಿಟ್ಟಿತ್ತು. ಮನೆ ಮನೆಗಳಲ್ಲಿ ವಿಧವೆಯರೇ ತುಂಬಿ ಹೋಗಿದ್ರು. ಈ ವಿಷಯ ಪಾಂಡವರಿಗೆ ಅಸಹನೀಯವಾಗಿತ್ತು. ಅದರಲ್ಲೂ ಯುಧಿಷ್ಠಿರನ ಮನಸ್ಸು ಬಹಳ ಘಾಸಿಗೊಂಡಿತ್ತು. ಯುದ್ಧ ರಕ್ತಪಾತ ವೈಷಮ್ಯಗಳಿಂದ ಅವನ ಮನಸ್ಸು ಕುಗ್ಗಿ ಹೋಗ್ಬಿಟ್ಟಿತ್ತು. ಅಣ್ಣ ತಮ್ಮಂದಿರಾದ ನಾವು ಹೀಗೆ ಹೊಡೆದಾಡಿ ಪಡೆದಂತಹ ಈ ರಾಜ್ಯ ನಮಗೆ ಬೇಕಿತ್ತೆ ಅನ್ನೋ ಪ್ರಶ್ನೆ ಅವನನ್ನು ಸದಾ ಕಾಡ್ತಾ ಇತ್ತು. ತನ್ನ ಮನಸ್ಸಿನ ಈ ಬೇಗುದಿಯನ್ನು ತಾಳ್ಲಾರದೆ ಆತ, ನಾನು ಸನ್ಯಾಸತ್ವ ಸ್ವೀಕರಿಸಿ ವನವಾಸಕ್ಕೆ ಹೊರಡ್ತೀನಿ ಅಂತ ಹೊರಟು ನಿಂತ. ಆಗ ಕುರುಕ್ಷೇತ್ರ ಯುದ್ಧಕ್ಕೆ ಬೆಂಬಲಿಗನಾಗಿ ನಿಂತ ಶ್ರೀಕೃಷ್ಣನೇ ಅವನನ್ನು ತಡೆಯೋಕ್ಕೆ ಬರಬೇಕಾಯಿತು. ಶ್ರೀಕೃಷ್ಣ ಅನೇಕ ರೀತಿಯಲ್ಲಿ ಧರ್ಮರಾಯನ ಈ ನಿರ್ಧಾರವನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಈ ರೀತಿಯಾಗಿ ಹೇಳಿ ಹಾಗೆ ಕಾಡಿನ ಕಡೆ ಹೊರಡೋಕ್ಕೆ ಯುದ್ಧವನ್ನು ಮಾಡಬೇಕಿತ್ತ? ಹಸ್ತಿನಾವತಿಯ ಪ್ರಜೆಗಳು ಇಲ್ಲಿಯವರೆಗೆ ಅಧರ್ಮದ ಆಡಳಿತದಲ್ಲಿ ನಲಿಗೆ ಹೋಗಿದ್ದಾರೆ. ಅಲ್ಲದೆ ಈ ಯುದ್ಧದ ಪ್ರಯುಕ್ತ ಮನೆ ಮನೆಯಲ್ಲೂ ಅಣ್ಣ ತಮ್ಮ ಗಂಡ ಅಪ್ಪ ಹೀಗೆ ಒಬ್ಬರಲ್ಲ ಒಬ್ಬರು ಪ್ರಾಣ ತೆತ್ತಿದ್ದಾರೆ. ಅವರೆಲ್ಲ ಮನೆಯ ಹಿರಿಯರನ್ನು ಯಜಮಾನನನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಅವರ ರಕ್ಷಣೆಯ ಭಾರವನ್ನು ರಾಜನಾಗಿ ನೀನು ಹೊರಬೇಕಾಗಿದೆ. ಇಂಥ ಸಮಯದಲ್ಲಿ ಅರ ಸೊತ್ತಿಗೆಯನ್ನು ಧಿಕ್ಕರಿಸಿ ಹೊರಟೆ ಆದರೆ ನಿನ್ನನ್ನೇ ನಂಬಿದ ಜನತೆಗೆ ನೀನು ಮಾಡುವ ದ್ರೋಹ ಇದಾಗುತ್ತೆ ಅಂತೆಲ್ಲ ತಿಳಿ ಹೇಳ್ದ. ಶ್ರೀಕೃಷ್ಣನ ಈ ತರ್ಕವನ್ನು ಯುಧಿಷ್ಠಿರ ಒಪ್ಪಲೇಬೇಕಾಯಿತು. ಆತ ಮಣಿದು ಹಸ್ತಿನಾವತಿಯ ಪಟ್ಟವನ್ನು ಏರ್ಲಿಕ್ಕೆ ಸನ್ನದ್ಧನಾಗ್ತಾನೆ. ಆದರೂ ಯುಗ ಯುಗಗಳಲ್ಲಿ ನಡೆದೇ ಇರುವಂತಹ ಇಂತಹ ಕರಾಳ ಯುದ್ಧದ ಛಾಯೆಯಿಂದ ಹೊರಗೆ ಬರೋಕ್ಕೆ ಅವನಿಗೆ ಆಗಲೇ ಇಲ್ಲ. ಆಗ ಕೃಷ್ಣ ಅದಕ್ಕೆ ಪರಿಹಾರವಾಗಿ ಅಶ್ವಮೇಧ ಯಾಗವನ್ನು ಮಾಡು ಅಂತ ಸೂಚಿಸ್ತಾನೆ. ಶ್ರೀಕೃಷ್ಣನ ಈ ಸಲಹೆಯನ್ನು ಕೇಳಿದಾಗ ಧರ್ಮರಾಯ ಇನ್ನಷ್ಟು ತಳಮಳಗೊಳ್ತಾನೆ. ವಾಸುದೇವ, ಯುದ್ಧನೇ ಬೇಡ ಅಂತ ನಾನು ಹೇಳ್ತಾ ಇದ್ದರೆ ಮತ್ತೆ ಮತ್ತೆ ಯುದ್ಧ ಮಾಡೋದನ್ನೇ ನೀನು ಹೇಳ್ತಾ ಇದ್ದೀಯ. ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಿ ಪ್ರಜೆಗಳ ಕಲ್ಯಾಣವನ್ನು ಬಯಸುವ ನಾನು ಇನ್ನೂ ಯುದ್ಧಕ್ಕೆ ಕೈ ಹಾಕೋದಿಲ್ಲ. ಅಶ್ವಮೇಧ ಯಾಗದಲ್ಲಿ ಅಶ್ವದ ಸಂಗಡ ಹೊರಡುವ ವಿಶಾಲ ಸೇನೆ ಅಶ್ವವನ್ನು ತಡೆದವರ ಜೊತೆ ಯುದ್ಧ ಮಾಡಬೇಕಾಗತ್ತೆ. ಮತ್ತೆ ಅದೇ ರಕ್ತಪಾತ ಅಶಾಂತಿ ಸಾವು ನೋವು ಮರುಕಳಿಸುತ್ತೆ. ಯುದ್ಧಕ್ಕೆ ಕಾರಣವಾಗುವಂತಹ ಯಾವುದೇ ಪ್ರಸ್ತಾವವನ್ನು ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ದ. ಆಗ ಕೃಷ್ಣ, ಈ ಅಶ್ವಮೇಧ ಯಾಗ ಬೇರೆ ರೀತಿಯದ್ದಾಗಿದೆ. ಇದು ದೇಶದಲ್ಲಿ ಶಾಂತಿ ಸಂದೇಶವನ್ನು ಸಾರುವ ಯಾಗವಾಗಲಿದೆ. ಇದು ಜನರಲ್ಲಿ ಶಾಂತಿ ಮತ್ತು ಏಕತೆಯನ್ನು ತರುವಂಥದ್ದಾಗಲಿ. ಇಲ್ಲಿ ಶಾಂತಿಗೆ ಪ್ರಥಮ ಆದ್ಯತೆಯನ್ನು ನಾವು ಕೊಡೋಣ. ಯುದ್ಧವನ್ನು ಅನಿವಾರ್ಯ ಅಂದಾಗ ಮಾತ್ರ ಮಾಡಲಾಗುತ್ತೆ. ಉಳಿದ ಅಶ್ವಮೇಧ ಯಾಗದ ಹಾಗೆ ಇಲ್ಲೂ ಕೂಡ ಅಶ್ವವನ್ನು ಬಿಡೋಣ. ಈ ಅಶ್ವದ ಜೊತೆಗೆ ಸುಸಜ್ಜಿತವಾದಂತಹ ಒಂದು ಸೇನೆ ಹೊರಡುತ್ತೆ. ಆದರೆ ಈ ಸೈನಿಕರು ಅಶ್ವವನ್ನು ತಡೆದ ರಾಜರುಗಳ ಜೊತೆಗೆ ಮೊದಲಿಗೆ ಯುದ್ಧವನ್ನು ಸಾರೋದಿಲ್ಲ. ಹೂವಿನ ಹಾರ ಹಾಕಿ ರಾಜರುಗಳನ್ನು ಸ್ವಾಗತಿಸ್ತಾರೆ. ಅವ್ರ ಜೊತೆ ಪ್ರೇಮ ವಿಶ್ವಾಸದಿಂದ ನಡ್ಕೊಳ್ತಾರೆ. ಪ್ರೀತಿ ಪ್ರೇಮದಿಂದ ಅವರ ಮನಸ್ಸನ್ನ ಗೆಲ್ತಾರೆ. ಆಗ ದೇಶದಲ್ಲಿ ಸೌಹಾರ್ದತೆ ಮೂಡುತ್ತೆ, ಏಕತೆ ಕಾಣುತ್ತೆ ಅಂತ ವಿವರಿಸ್ತಾನೆ. ಕೊನೆಗೆ ಕೃಷ್ಣನ ಈ ಸಲಹೆಯನ್ನು ಒಪ್ಪಿ ಧರ್ಮರಾಯ ಅಶ್ವಮೇಧ ಯಾಗವನ್ನು ನಡೆಸೋಕೆ ನಿರ್ಧರಿಸ್ತಾನೆ. ಆಮೇಲೆ ಅಶ್ವಮೇಧ ಯಾಗವನ್ನು ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಅವ್ರ ಮುಂದೆ ಎದುರಾಗುತ್ತೆ. ಆಗ ವೇದವ್ಯಾಸರು ಅಶ್ವಮೇಧ ಯಾಗದ ತಯಾರಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅಶ್ವಮೇಧ ಯಾಗಕ್ಕೆ ಶ್ಯಾಮಕರ್ಣ ಅನ್ನೋ ಒಂದು ವಿಶಿಷ್ಟ ಜಾತಿಯ ಕುದುರೆಯನ್ನು ಬಳಸಬೇಕಾಗತ್ತೆ. ಶ್ಯಾಮಕರ್ಣ ಜಾತಿಯ ಕುದುರೆಯ ಮೈ ಬಿಳಿಯ ಬಣ್ಣದಾಗಿರುತ್ತೆ, ಅದರ ಕಿವಿ ಮಾತ್ರ ಕಪ್ಪು ಬಣ್ಣದ್ದಾಗಿರುತ್ತೆ. ಆ ಕುದುರೆ ಬಹಳ ವಿರಳವಾಗಿದ್ದು ಭದ್ರಾವತಿ ರಾಜನಾದ ಯೌವನಾಶ್ವನ ಹತ್ರ ಮಾತ್ರ ಒಂದೇ ಒಂದು ಕುದುರೆ ಇದೆ ಅಂತ ತಿಳಿಸ್ತಾರೆ. ಸರಿ, ಕೂಡಲೇ ಧರ್ಮರಾಜ ದೂತನೊಬ್ಬನನ್ನ ಯೌವನಾಶ್ವನ ಹತ್ರ ಶ್ಯಾಮಕರ್ಣ ಅಶ್ವವನ್ನು ಕೊಟ್ಟು ನಮ್ಮ ಅಶ್ವಮೇಧ ಯಾಗಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವ ಬೇಡಿಕೆಯ ಜೊತೆಗೆ ಕಳಿಸಿಕೊಡ್ತಾನೆ. ದೂತ ಯೌವನಾಶ್ವನ ಹತ್ರ ವಿನಯಪೂರ್ವಕವಾಗಿ ಧರ್ಮರಾಯನ ಮನವಿಯನ್ನು ತಿಳಿಸ್ತಾ ಅದಕ್ಕೆ ಪರಿಹಾರವಾಗಿ ಸಾಕಷ್ಟು ನಗದು ಸಂಪತ್ತನ್ನು ಕೊಡೋದಾಗಿ ತಿಳಿಸ್ತಾನೆ. ದೂತನ ಮಾತಿನಿಂದ ಯೌವನಾಶ್ವನಿಗೆ ತುಂಬ ಸಿಟ್ಟು ಬರುತ್ತೆ. ಯಾವ ಕಾರಣಕ್ಕೂ ಶ್ಯಾಮಕರ್ಣ ಕುದುರೆಯನ್ನು ನಾನು ಕೊಡಲಾರೆ, ಮುಂದೊಂದಿನ ನಾನೇ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಇದ್ದೀನಿ, ಅದಕ್ಕಾಗಿಯೇ ಈ ಕುದುರೆಯನ್ನು ಸಾಕೊಂಡಿದ್ದೀನಿ. ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಅನ್ನೋ ಸೊಕ್ಕಿನಿಂದ ಏನು ಬೇಕಾದರೂ ಕೇಳ್ಬೋದು ಅಂತ ನಿನ್ನ ಅರಸ ಅಂದ್ಕೊಂಡಿದ್ರೆ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ದೂತನನ್ನು ಹಿಂದೆ ಕಳಿಸ್ತಾನೆ. ವಿಷಯ ತಿಳಿದ ಧರ್ಮರಾಯನಿಗೆ ತುಂಬ ಚಿಂತೆಯಾಗುತ್ತೆ. ಆಗ ಭೀಮಸೇನ ತಾನು ಯುದ್ಧ ಮಾಡಿ ಅಶ್ವವನ್ನು ತರೋದಾಗಿ ಹೊರಡ್ತಾನೆ. ಆದರೆ ಧರ್ಮರಾಯ ಶಾಂತಿಯುತವಾಗಿ ಕುದುರೆ ಸಿಕ್ಕಿದರೆ ಮಾತ್ರ ಅಶ್ವಮೇಧ ಯಾಗ ನಡೆಸೋದು, ಇಲ್ಲದೇ ಇದ್ದರೆ ಅದ್ರ ಗೊಡವೆನೇ ತಮಗೆ ಬೇಡ ಅಂತ ಹೇಳಿಬಿಟ್ಟ. ಆಗ ಭೀಮಸೇನ ಯೌವನಾಶ್ವನ ಹತ್ರ ಹೋಗಿ ಒಳ್ಳೆಯ ಮಾತಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಯೌವನಾಶ್ವ ಪಡಪಟ್ಟಿಗೆ ಪಾಂಡವರ ಈ ಒಪ್ಪಂದವನ್ನು ಒಪ್ಪೋದಿಲ್ಲ. ಈ ಕಡೆ ಭೀಮಸೇನನ ಮೊಮ್ಮಗ ಅಂದರೆ ಘಟೋತ್ಕಚ ಮತ್ತು ಮೌರ್ವಿಯ

ಎರಡನೇ ಮಗ ಮೇಘವರ್ಣ ಮತ್ತು ಕರ್ಣನ ಮಗ ವೃಷಕೇತು. ಅವರಿಬ್ಬರು ದೊಡ್ಡಪ್ಪ ಚಿಕ್ಕಪ್ಪರ ಈ ಮಾತುಗಳನ್ನು ವಿವಾದಗಳನ್ನು ಕೇಳಿಸ್ಕೋತಾರೆ. ಮೇಘವರ್ಣ ದೊಡ್ಡವರಿಗೆ ತಿಳಿದ ಹಾಗೆ ನಾವೇ ಭದ್ರಾವತಿಗೆ ಹೋಗಿ ಅಶ್ವವನ್ನು ಅಪಹರಿಸ್ಕೊಂಡು ಬರೋಣ ಅಂತ ವೃಷಕೇತುವಿಗೆ ಹೇಳ್ತಾನೆ. ಆದರೆ ವೃಷಕೇತು ಇಲ್ಲ ಇಲ್ಲ, ದೊಡ್ಡವರ ಒಪ್ಪಿಗೆ ಇಲ್ಲದೆ ಈ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾನೆ. ಕೊನೆಗೆ ಮೇಘವರ್ಣನ ಒತ್ತಾಯಕ್ಕೆ ಕಟ್ಟುಬಿದ್ದು ಆತ ಈ ಕೆಲಸಕ್ಕೆ ಒಪ್ಕೊಳ್ತಾನೆ. 200 ಮೈಲಿ ದೂರದಲ್ಲಿರೋ ಭದ್ರಾವತಿಯನ್ನು ತಲುಪೋದು ಹೇಗೆ ಅಂತ ವೃಷಕೇತು ಮೇಘವರ್ಣನಿಗೆ ಪ್ರಶ್ನೆ ಮಾಡ್ತಾನೆ. ಆಗ ಮೇಘವರ್ಣ ಒಂದು ಉಪಾಯವನ್ನು ಸೂಚಿಸ್ತಾನೆ. ಮೇಘವರ್ಣ ಅಜ್ಜಿ ಹಿಡುಂಬೆಯಿಂದ ಶಸ್ತ್ರವಿದ್ಯೆಯನ್ನು, ತಾಯಿ ಮೌರ್ವಿಯಿಂದ ಮಾಯಾವಿದ್ಯೆಯನ್ನು ಕಲ್ತಿದ್ದ. ಆ ಮಾಯಾವಿದ್ಯೆಯನ್ನು ಉಪಯೋಗಿಸಿ ನಾವು ಭದ್ರಾವತಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಕೊನೆಗಿಬ್ಬರು ಆಕಾಶ ಮಾರ್ಗವಾಗಿ ಮಾಯಾವಿದ್ಯೆಯ ಮೂಲಕ ಭದ್ರಾವತಿಯನ್ನು ತಲುಪ್ತಾರೆ. ಭದ್ರಾವತಿಯನ್ನೇನೋ ಅವರು ತಲುಪ್ತಾರೆ, ಆದರೆ ಅಲ್ಲಿ ಬಿಗಿ ಕಣ್ಗಾವಲಿನಲ್ಲಿದ್ದ ಕುದುರೆಯನ್ನು ಕದ್ದು ತರೋದು ಅವರಿಗೆ ಸುಲಭದ ಮಾತಾಗಿ ಕಾಣೋದಿಲ್ಲ. ಅವರು ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕುದುರೆನ ಬಿಗಿ ಭದ್ರತೆಯಲ್ಲಿ ದಿನಾಲೂ ನದಿಗೆ ಸ್ನಾನಕ್ಕೆ ತರಲಾಗತ್ತೆ ಅನ್ನೋ ಸಂಗತಿ ಅವರಿಗೆ ತಿಳಿದು ಬರುತ್ತೆ. ಆ ದಿನವೂ ಕುದುರೆಯನ್ನು ಸ್ನಾನಕ್ಕೆ ತರಲಾಗ್ತಾ ಇತ್ತು. ಶ್ಯಾಮಕರ್ಣ ಕುದುರೆಯನ್ನು ಸೈನಿಕರು ಸುತ್ತುವರೆದಿದ್ರು. ವೃಷಕೇತು ಈಗೇನು ಮಾಡೋದು ಅಂತ ಮೇಘವರ್ಣನ ಕಡೆ ನೋಡ್ತಾನೆ. ಆಗ ಮೇಘವರ್ಣ ತನ್ನ ಮಾಯಾ ವಿದ್ಯೆಯಿಂದ ಪ್ರಚಂಡವಾದ ಬಿರುಗಾಳಿ ಒಂದನ್ನು ಎಬ್ಬಿಸ್ತಾನೆ. ಗಿರ್ಗಿರ ಅಂತ ತಿರುಗ್ತಾ ಇದ್ದ ಬಿರುಗಾಳಿ ಧೂಳನ್ನು ಎಬ್ಬಿಸ್ತಾ ಸೈನಿಕರನ್ನು ಆವರಿಸಿಕೊಳ್ಳುತ್ತೆ. ಧೂಳಿನ ಕಣಗಳು ಸೈನಿಕರ ಕಣ್ಣನ್ನು ಹೊಕ್ಕಿದ್ರಿಂದ ಅವರಿಗೆ ಕಣ್ಣನ್ನೇ ಬಿಡೋಕ್ಕಾಗ್ತಾ ಇರಲಿಲ್ಲ. ತಮ್ಮ ಮುಂದೆ ಏನಿದೆ ಅನ್ನೋದನ್ನು ಧೂಳಿನಿಂದಾಗಿ ಅವರಿಗೆ ಕಾಣಿಸ್ತಾ ಇರಲಿಲ್ಲ. ಇದೇ ಸಮಯ ಅಂತ ಕಾಯ್ತಾ ಇದ್ದ ಮೇಘವರ್ಣ ಮತ್ತು ವೃಷಕೇತು ಶ್ಯಾಮಕರ್ಣ ಅಶ್ವವನ್ನು ಅಪಹರಿಸಿ ಬಿಡ್ತಾರೆ. ಬಿರುಗಾಳಿ ತಣ್ಣಗಾಗಿ ಸೈನಿಕರು ಕಣ್ಬಿಟ್ಟಾಗ ಶ್ಯಾಮಕರ್ಣ ಕುದುರೆ ಮಾಯವಾಗ್ಬಿಟ್ಟಿತ್ತು. ಸೈನಿಕರೆಲ್ಲ ಗಾಬರಿಯಾಗಿ ಅದಕ್ಕಾಗಿ ಹುಡುಕಾಟ ನಡೆಸ್ತಾರೆ, ಆದರೆ ಕುದುರೆ ಮಾತ್ರ ಅವರಿಗೆ ಸಿಗೋದಿಲ್ಲ. ಈ ಸುದ್ದಿ ರಾಜ ಯೌವನಾಶ್ವನ ತನಕ ಹೋಗುತ್ತೆ. ಇದು ಪಾಂಡವರದ್ದೇ ಕೆಲಸ ಅಂತ ತಿಳಿದು ಆತನಿಗೆ ತುಂಬ ಸಿಟ್ಟು ಬರುತ್ತೆ. ಅವನು ತನ್ನ ಮತ್ತಷ್ಟು ಸೈನಿಕರನ್ನು ಕಳುವಾದ ಕುದುರೆಯನ್ನು ಹುಡುಕಿ ತರೋಕೆ ಅಂತ ಕಳಿಸಿಕೊಡ್ತಾನೆ. ಅವರು ಮೇಘವರ್ಣ ಮತ್ತು ವೃಷಕೇತುವನ್ನು ಹುಡುಕಿ ಅವರ ವಿರುದ್ಧ ಯುದ್ಧವನ್ನು ಸಾರ್ತಾರೆ. ಆದರೆ ಮೇಘವರ್ಣನ ಮಾಯಾವಿದ್ಯೆಗೆ ಅವರು ಸರಿ ಸಾಟಿ ಆಗಲಾರದೆ ಸೋತೋಗ್ತಾರೆ. ಕೊನೆಗೆ ಯೌವನಾಶ್ವ ತಾನೇ ಬಂದು ವೃಷಕೇತುವಿನ ವಿರುದ್ಧ ಯುದ್ಧದಲ್ಲಿ ತೊಡಗ್ತಾನೆ. ವೃಷಕೇತು ತನ್ನ ತಂದೆ ಕರ್ಣನ ಹಾಗೆ ವೀರನಾಗಿದ್ದ. ಅವನ ಶೌರ್ಯದ ಎದುರು ಯೌವನಾಶ್ವ ಸೋತು ಭೂಮಿಯ ಮೇಲೆ ಬಿದ್ದುಬಿಟ್ಟ. ಕೂಡಲೇ ಮೇಘವರ್ಣ ವೃಷಕೇತುವಿಗೆ ಕೂಗಿ ಹೇಳ್ತಾನೆ, ವೃಷಕೇತು ಶತ್ರು ಸೋತು ನೆಲದಲ್ಲಿ ನಿಸ್ಸಹಾಯಕನಾಗಿ ಬಿದ್ದಿದ್ದಾನೆ. ನಿನ್ನ ಕತ್ತಿ ಹಿರಿದು ಅವನನ್ನು ಮುಗಿಸಿಬಿಡು. ಇದೇ ಅವನನ್ನು ಕೊಲ್ಲಲು ನಮಗಿರುವ ಸುಸಂದರ್ಭ ಅಂತ ಕೂಗ್ದ. ಅದಕ್ಕೆ ವೃಷಕೇತು, ಮೇಘವರ್ಣ, ನಿಶಸ್ತ್ರನಾದ ಸೈನಿಕನ ಮೇಲೆ ಶಸ್ತ್ರ ಎತ್ತುವುದು ಯುದ್ಧ ನಿಯಮಕ್ಕೆ ವಿರುದ್ಧವಾದುದು. ಅಲ್ಲದೆ ಚಿಕ್ಕಪ್ಪ ಧರ್ಮರಾಯ ಶಾಂತಿಯ ಪಾಲನೆಗಾಗಿ ಈ ಯಾಗವನ್ನು ಕೈಗೊಂಡಿದ್ದಾರೆ. ನಾವು ಅಶ್ವಕ್ಕಾಗಿ ಯುದ್ಧ ಮಾಡಿದೆವು ಎಂದು ತಿಳಿದರೆ ಅವರಿಗೆ ಬಹಳ ನೋವಾಗುತ್ತದೆ. ಇನ್ನು ನಮ್ಮಿಂದ ಯೌವನಾಶ್ವನ ಹತ್ಯೆ ಆಗಿದೆ ಎಂದು ತಿಳಿದರೆ ನಮ್ಮನ್ನು ಎಂದಿಗೂ ಕ್ಷಮಿಸಲಾರ ಅಂತ ಹೇಳಿ ಯೌವನಾಶ್ವನನ್ನು ಕೊಲ್ಲದೆ ಬಿಟ್ಬಿಡ್ತಾನೆ. ಈ ಕಡೆ ಕುಂತಿದೇವಿ ಅರಮನೆಯಲ್ಲಿ ಮೊಮ್ಮಕ್ಕಳನ್ನು ಕಾಣದೆ ಗಾಬರಿಯಾಗಿ ಅವರಿಗಾಗಿ ಹುಡುಕಾಟ ನಡೆಸ್ತಾಳೆ. ಮೊಮ್ಮಕ್ಕಳು ಭಟರ ಹತ್ರ ಭದ್ರಾವತಿ ರಾಜ್ಯ ಹಸ್ತಿನಾವತಿಯಿಂದ ಎಷ್ಟು ದೂರದಲ್ಲಿದೆ ಅಂತ ವಿಚಾರಿಸ್ತಿದ್ದುದನ್ನು ಅವಳು ಕೇಳಿಸ್ಕೊಂಡಿದ್ಲು. ಮೊಮ್ಮಕ್ಕಳು ಅಶ್ವವನ್ನು ತರೋಕೆ ಅಂತ ಭದ್ರಾವತಿಗೆ ಹೋಗಿರಬೇಕು. ಮುಂದೇನು, ಈಗಾಗಲೇ ಸಾಕಷ್ಟು ಅನಾಹುತ ಆಗಿದೆ, ಇನ್ನು ಮುಂದೆ ಏನೇನು ಕಾದಿದೆಯೋ ಅಂತ ದುಃಖಿಸ್ತಾ ತನ್ನ ಮಕ್ಕಳ ಹತ್ರ ಬಂದು ವಿಷಯವನ್ನು ತಿಳಿಸ್ತಾಳೆ.

0: ಕೂಡ್ಲೇ ಭೀಮಸೇನ ಮಕ್ಕಳ ರಕ್ಷಣೆಗಾಗಿ ಭದ್ರಾವತಿಯತ್ತ ಧಾವಿಸ್ತಾನೆ. ಅಲ್ಲಿಗೆ ಬಂದಾಗ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದು ಯೌವನಾಶ್ವನಲ್ಲಿ ಮಕ್ಕಳ ಈ ಕೃತ್ಯಕ್ಕಾಗಿ ಕ್ಷಮೆಯನ್ನು ಕೋರ್ತಾನೆ. ಅಷ್ಟರಲ್ಲಿಯೇ ಮಕ್ಕಳ ಮಾತುಗಳನ್ನು ಕೇಳಿದ ಯೌವನಾಶ್ವನಿಗೆ ಧರ್ಮರಾಯ ಅಶ್ವಮೇಧ ಯಾಗವನ್ನು ಶಾಂತಿ ಸ್ಥಾಪನೆಗಾಗಿ ಮಾಡ್ತಾ ಇದ್ದಾನೆ ಅಂತ ತಿಳಿದು ಸಂತೋಷ ಆಗುತ್ತೆ. ಅವನು ತನ್ನ ನಿರ್ಧಾರವನ್ನು ಬದಲಾಯಿಸಿ ಭೀಮಸೇನನನ್ನು ಮಕ್ಕಳನ್ನು ಆಧರಿಸಿ ಸತ್ಕರಿಸ್ತಾನೆ. ಕೊನೆಗೆ ತನ್ನ ಕುದುರೆ ಶ್ಯಾಮಕರ್ಣವನ್ನು ಧರ್ಮರಾಯನಿಗೆ ಉಡುಗೊರೆಯಾಗಿ ಕೊಟ್ಟು ತನ್ನ ಬೆಂಬಲವನ್ನು ಪ್ರದರ್ಶಿಸ್ತಾನೆ. ಹೀಗೆ ಧರ್ಮರಾಯನಿಗೆ ಎದುರಾದಂತಹ ಸಂಕಟ ಮಂಜಿನ ಹಾಗೆ ಕರಗಿ ಹೋಗುತ್ತೆ. ವೇದವ್ಯಾಸರ ಸಮ್ಮುಖದಲ್ಲಿಯೇ ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ನೆರವೇರುತ್ತೆ. ಯೌವನಾಶ್ವ ಕೂಡ ಈ ಕಾರ್ಯದಲ್ಲಿ ತಾನೂ ಪಾಲ್ಗೊಂಡು ಧನ್ಯನಾಗ್ತಾನೆ.
1: ಅಬ್ಬಾ, ಆ ಮೇಘವರ್ಣ ವೃಷಕೇತು ಎಂಥ ಸಾಹಸದಿಂದ ಕುದುರೆಯನ್ನ ಗೆದ್ರು!
2: 200 ಮೈಲಿ ದೂರವನ್ನ ಆಕಾಶ ಮಾರ್ಗದಿಂದಲೇ ದಾಟಿ ಬಿಟ್ರಲ್ಲ.
3: ಅಬ್ಬಬ್ಬಾ, ಅದೆಂಥ ಅದ್ಭುತ ಮಾಯಾವಿದ್ಯೆ!
4: ನಾವು ಕಲಿಬೋದಿತ್ತು.
5: ಹೌದು, ಪೆಟ್ರೋಲ್ ಚಾರ್ಜ್ ಉಳಿತಿತ್ತು, ಹಕ್ಕಿ ತರ ಹಾರ್ತಾ ಹಾರ್ತಾ ಹೋಗ್ಬೋದಿತ್ತು.
0: ಹೌದು, ಆ ಮಾಯಾವಿದ್ಯೆ ಆ ಕಾಲಕ್ಕೆ ಮರೆಯಾಗಿ ಹೋಯ್ತು ನೋಡಿ. ಇರ್ಲಿ, ಈ ಕಥೆಯಿಂದ ನಮಗೇನು ತಿಳಿಯುತ್ತೆ ಅಂದರೆ, ಹಿಂಸೆಯಿಂದ ಎಂದಿಗೂ ಶಾಂತಿ ಸಿಗದು ಅನ್ನೋದನ್ನು ನಾವು ಕಲಿತೀವಿ.
6: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
7: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಮಹಾಲಕ್ಷ್ಮಿ ಸ್ವೀಟ್ಸ್.
11: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಶಿವಮೊಗ್ಗ ನಗರದ ನಂಜಪ್ಪ ಲೈಫ್ ಕೇರ್ನಲ್ಲಿ ಪ್ರಾಸ್ಟೇಟ್ ಹಿಗ್ಗುವಿಕೆ ಸಮಸ್ಯೆಗೆ ಉಚಿತ ತಪಾಸಣೆ ಶಿಬಿರ. ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15 ಜುಲೈ 18 ಬಿನೈನ್ ಪ್ರಾಸ್ಪಾಟಿಕ್ ಹೈಪಿಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30 ಸಂಜೆ 3:30 ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಪೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆ ಪ್ರಖ್ಯಾತ ಇಂಟರ್ನ್ಯಾಷನಲ್ ರೇಡಿಯೋಲಾಜಿಸ್ಟ್ ಡಾಕ್ಟರ್ ನಿಶಿತಾ SH, MBBS, MD, ಡಾಕ್ಟರ್ NB ಇವರು ಶಿಬಿರದಲ್ಲಿ ಉಚಿತ ಸಮಾಲೋಚನೆ ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟೆ ನೋವಿನಂತಹ ಲಕ್ಷಣವಿರುವವರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬಹುದು. ಈ ಶಿಬಿರದ ವಿಶೇಷತೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಸೂಜಿ ಗಾತ್ರದ ರಂಧ್ರದ ಮೂಲಕ ಅತ್ಯಾಧುನಿಕ ಪ್ರಾಸ್ಪೇಟ್ ಆರ್ಟರಿ ಎಂಬೋಲೈಸೇಷನ್ ಕಾರ್ಯವಿಧಾನ ಮೂಲಕ ಕೇವಲ ಒಂದೇ ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಶೀಘ್ರ ಚೇತರಿಕೆ ಕಾಣಲು ಈ ಚಿಕಿತ್ಸೆ ಸಹಕಾರಿಯಾಗಿದೆ. ಶಿಬಿರದ ಅಂಗವಾಗಿ PAE ಚಿಕಿತ್ಸೆ ವೆಚ್ಚದ ಮೇಲೆ 40% ವಿಶೇಷ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಮುಂದಿನ ವಿವರ. ಮನೆಯಲ್ಲಿರುವ ವಯಸ್ಸಾದ ಪುರುಷರಿಗೆ ಈ ತಪಾಸಣೆಯ ಅಗತ್ಯವಿದ್ದಲ್ಲಿ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ 8050616125 ಈ ಸಂಖ್ಯೆ

ಶಾಖೆಯು ಆಯೋಜಿಸಿದೆ. ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರೊಂದಿಗೆ ಮಹಾನಗರ ಪಾಲಿಕೆಯ ಪ್ರಮುಖ ಅಧಿಕಾರಿಗಳು ಕೂಡ ಈ ಮುಖಾಮುಖಿಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆ. ನಾಗರಿಕರ ಪ್ರಶ್ನೆಗಳಿಗೆ ಆಯುಕ್ತರು ಉತ್ತರಿಸಲಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಸುಮಾರು 3 ವರ್ಷ ಕಳೆದಿದೆ. ಈ ಅವಧಿಯಲ್ಲಿ ನಗರದ ಜನರ ಕುಂದುಕೊರತೆ ಪರಿಹರಿಸಲು ಪಾಲಿಕೆ ಆಡಳಿತ ಶಕ್ತಿ ಮೀರಿ ಶ್ರಮಿಸುತ್ತಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪಾಲಿಕೆ ನಡುವೆ ಸೇತುವೆ ಆಗುವ ಕಾರ್ಯಕ್ರಮವೇ ಈ ಮುಖಾಮುಖಿ. ವೈಯಕ್ತಿಕವಲ್ಲದ ಸಾರ್ವಜನಿಕವಾದ ಸಮಸ್ಯೆಗಳನ್ನು ಸಂಘಕ್ಕೆ ಕಳಿಸಬೇಕು. ಈ ಸಮಸ್ಯೆಗಳಿಗೆ ಆಯುಕ್ತರು ಪರಿಹಾರ ಸೂಚಿಸಲಿದ್ದಾರೆ. ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ನಗರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬರೆದು ಕಳಿಸಬಹುದು. ಪ್ರಶ್ನೆಗಳನ್ನು ಕಳಿಸಬೇಕಾದ ವಾಟ್ಸ್ಆಪ್ ನಂಬರ್ 9444813813 ಅಥವಾ 8073502892. ಈ ಸಂಖ್ಯೆಗೆ ಕಳುಹಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 16 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಪಿಯುಸಿ, ಐಟಿಐ, ಬಿಇ ಮತ್ತು ಯಾವುದೇ ಪದವಿ ಪೂರೈಸಿದ 18-30 ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪನಗರ, ಸೆಕೆಂಡ್ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663636, ಮತ್ತೊಂದು ಸಂಖ್ಯೆ 9108235132 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಬಾಲಕಾರ್ಮಿಕರ ಪದ್ಧತಿ ನಿರ್ಮೂಲನೆಯಲ್ಲಿ ಸಹ ಮಕ್ಕಳ ಪಾತ್ರ ಅಪಾರವಾಗಿದ್ದು, ಪ್ರತಿ ಮಗು ಜಾಗೃತ ನಾಗರಿಕರಾಗಿ ಸಮಾಜ ಬದಲಾವಣೆಯ ರಾಯಭಾರಿಗಳಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಂತೋಷ್ ಎಂಎಸ್ ಕರೆ ನೀಡಿದರು. ಶಿವಮೊಗ್ಗ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರ್ಮಿಕರ ಯೋಜನಾ ಸೊಸೈಟಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ವಕೀಲರ ಸಂಘ, ಹಾಲು ಒಕ್ಕೂಟ ಹಾಗೂ ದೇಶೀಯ ವಿದ್ಯಾಶಾಲಾ ಸಮಿತಿ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದೇಶೀಯ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಂದು ಮಗುವು ಶಾಲೆಗೆ ದಾಖಲಾತಿಯಾಗಬೇಕು, ನಿಯಮಿತವಾಗಿ ಶಿಕ್ಷಣ ಪಡೆಯಬೇಕು ಹಾಗೂ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಯಾವುದೇ ಮಗು ಶಾಲೆಯಿಂದ ಹೊರಗುಳಿದಿರುವುದನ್ನು ಅಥವಾ ಕೆಲಸಕ್ಕೆ ಹೋಗುತ್ತಿರುವುದನ್ನು ಗಮನಿಸಿದರೆ ಶಿಕ್ಷಕರಿಗೆ, ಕಾರ್ಮಿಕ ಇಲಾಖೆಗೆ ಅಥವಾ ಮಕ್ಕಳ ಸಹಾಯವಾಣಿ 1098 ಈ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬೇಕು. ಶಿಕ್ಷಣವನ್ನು ಮೊಟಕುಗೊಳಿಸಿ ಬಾಲಕಾರ್ಮಿಕತೆಗೆ ಹಚ್ಚುವ ಈ ವ್ಯವಸ್ಥೆಯನ್ನು ತೊಡೆದುಹಾಕಲು ಎಲ್ಲರೂ ಕೈಜೋಡಿಸಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕಂಡುಬಂದಲ್ಲಿ ಸಹಾಯವಾಣಿಗೆ ಕರೆ ಮಾಡಬೇಕು. ಈ ಪದ್ಧತಿ ವಿರುದ್ಧ ಆಂದೋಲನ ರೀತಿಯಲ್ಲಿ ಹೋರಾಟ ಮಾಡಬೇಕಿದೆ ಎಂದು ತಿಳಿಸಿದರು. ಪ್ರತಿಯೊಂದು ಮಗುವು ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಬಾಲಕಾರ್ಮಿಕ ಮುಕ್ತ ಸಮಾಜ ನಿರ್ಮಿಸಲು ಸಾಧ್ಯ. ಮಕ್ಕಳನ್ನು ಆಸ್ತಿಯನ್ನಾಗಿ ರೂಪಿಸಲು ಸರ್ಕಾರ 14 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ತಂದಿದೆ. ಇದರ ಸಂಪೂರ್ಣ ಸದ್ಬಳಕೆ ಆಗಬೇಕು ಎಂದ ಅವರು, ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು 5 ವಿದ್ಯಾರ್ಥಿಗಳಿಗೆ ವಿವರಿಸಿ ಹೇಳಿಸಿ ಇವು ಮಂತ್ರಗಳಿದ್ದ ಹಾಗೆ ದಿನನಿತ್ಯ ಹೇಳಿಕೊಳ್ಳಬೇಕೆಂದು ತಿಳಿಸಿದರು. ಅಂದು ಶಿಕ್ಷಣ ನೀಡಲು ಮುಂದಾದವರನ್ನು ಬ್ರಿಟಿಷರು ಜೈಲಿಗೆ ಹಾಕಿದ್ದರು. 6 ಶಿಕ್ಷಣ ನೀಡುವ ಸಂಕಲ್ಪ ಮಾಡಿ ನಾವೇ ಶಾಲೆ ತೆರೆಯಬೇಕೆಂದು ದೇಶೀಯ ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿದರು. ಇಂತಹ ಉತ್ಕೃಷ್ಟ ಸಂಸ್ಥೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಚರಣೆ ಮಾಡುತ್ತಿರುವುದು ಉತ್ತಮ ವಿಚಾರ ಎಂದು ಸ್ಮರಿಸಿದರು. ದೇಶೀಯ ವಿದ್ಯಾಶಾಲಾ ಸಮಿತಿಯ ಅಧ್ಯಕ್ಷರಾದ ಕೆ ಬಸಪ್ಪಗೌಡ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜ ಪ್ರಾರಂಭದಲ್ಲೂ ಇದೆ. ಅಪರಾಧಗಳನ್ನು ತಡೆಯಲು ಹಂತ ಹಂತವಾಗಿ ಕಾನೂನುಗಳನ್ನು ರೂಪಿಸಲಾಗಿದೆ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಬಂದು 40 ಕಳೆದರೂ ಈ ಪದ್ಧತಿಯನ್ನು ತೊಡೆದುಹಾಕಲು ಸಾಧ್ಯವಾಗಿಲ್ಲ. ಇದನ್ನು ತೊಡೆದುಹಾಕುವುದು ನಾಗರಿಕ ಸಮಾಜದ ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ. ಯಾವುದೇ ಮಗು ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು. ಶಿಕ್ಷಣದಿಂದ ವಂಚಿತರಾದಲ್ಲಿ ಮಕ್ಕಳು ಸಮಾಜಘಾತುಕ ಚಟುವಟಿಕೆಯಲ್ಲಿ ತೊಡಗುವ ಸಂಭವ ಹೆಚ್ಚಿರುವ ಕಾರಣ ಶಿಕ್ಷಣ ಕೊಡಿಸುವ ಹೊಣೆಗಾರಿಕೆ ನಮ್ಮ ಎಲ್ಲರ ಮೇಲಿದೆ. ಕಟ್ಟಕಡೆಯ ಮಗುವಿಗೂ ಶಿಕ್ಷಣ ಕೊಡಿಸುವ ವ್ಯವಸ್ಥೆ ನಿರ್ಮಿಸೋಣ. ಬಾಲಕಾರ್ಮಿಕರನ್ನು ನಾವು ಸಾಮಾನ್ಯವಾಗಿ

ಹೋಗುವವರಲ್ಲಿ ಸ್ಲಂಗಳಲ್ಲಿ ಕಾಣುತ್ತಿದ್ದು, ಈ ಮಕ್ಕಳನ್ನು ಸಮೀಪದ ವಸತಿ ಶಾಲೆಗಳಿಗೆ ಸೇರಿಸುವ ವ್ಯವಸ್ಥೆ ಆಗಬೇಕೆಂದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸ್ವಾಮಿ ಜಿಆರ್ ಮಾತನಾಡಿ, ವಿದ್ಯಾರ್ಥಿಗಳೇ, ಬಾಲಕಾರ್ಮಿಕರು ತಮ್ಮ ಗಮನಕ್ಕೆ ಬಂದರೆ ಕಾರ್ಮಿಕ ಇಲಾಖೆಗೆ ಅಥವಾ ಮಕ್ಕಳ ಸಹಾಯವಾಣಿಗೆ ತಿಳಿಸಿರಿ. ವಿದ್ಯಾರ್ಥಿಗಳು ಗ್ರಹಿಕೆಯಲ್ಲಿ ನಿಪುಣರು, ಆದ್ದರಿಂದ ತಮ್ಮ ಸುತ್ತಮುತ್ತ ಜಾಗೃತಿ ಮೂಡಿಸಬೇಕು. ನಮ್ಮಲ್ಲಿ ಉಚಿತ ಶಿಕ್ಷಣ ವ್ಯವಸ್ಥೆ ಇದ್ದು ಇಂತಹ ಶಿಕ್ಷಣ ಕೊಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ತಾಜುದ್ದೀನ್ ಖಾನ್ ಮಾತನಾಡಿ, ಎಲ್ಲ ಮಕ್ಕಳಿಗೆ ಸುರಕ್ಷಿತ ಮತ್ತು ಆರೋಗ್ಯಕರವಾದ ಸಮಾಜದಲ್ಲಿ ಬದುಕುವ ಹಕ್ಕು ಇದೆ. ಆದರೂ ಈಗಲೂ ಬಾಲಕಾರ್ಮಿಕ ಪದ್ಧತಿ ಇದೆ. ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಬಾಲಕಾರ್ಮಿಕತೆಯನ್ನು ತೊಡೆದು ಹಾಕುವ ಪ್ರತಿಜ್ಞೆ ಮಾಡೋಣ ಎಂದರು. ಶಿಕ್ಷಣ ವಂಚಿತ ಮಕ್ಕಳು ವ್ಯಸನಕ್ಕೊಳಗಾಗುವ ಸಂಭವ ಹೆಚ್ಚಿದೆ, ಹಾಗೂ ವ್ಯಸನಕ್ಕೊಳಗಾದ ಮಕ್ಕಳು ಅಪರಾಧ ಚಟುವಟಿಕೆಯಲ್ಲೂ ಪಾಲ್ಗೊಳ್ಳುತ್ತಾರೆ ಮತ್ತು ವ್ಯಸನಕ್ಕೆ ಹಣ ಸಿಗದಿದ್ದಾಗ ಬಾಲಕಾರ್ಮಿಕತೆಗೆ ಒಳಗಾಗುತ್ತಾರೆ. ಹೀಗೆ ಒಂದಕ್ಕೊಂದು ಸಂಬಂಧ ಇದ್ದು ಈ ಪದ್ಧತಿಯಿಂದ ಇವರನ್ನು ಹೊರತರಲು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಕಡ್ಡಾಯವಾಗಿ ಶಾಲೆಗೆ ದಾಖಲಿಸಬೇಕು. ವಿದ್ಯಾರ್ಥಿಗಳು ಉತ್ತಮ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು. ಏನೇ ಸಮಸ್ಯೆಗಳಿದ್ದರೂ ಸಹಾಯವಾಣಿ 1098 ಈ ಸಂಖ್ಯೆಗೆ ಕರೆ ಮಾಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕಿನ ಮಾಯಮುಡಿಯ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ದಿವಾಕರ್ ಆರ್ ಅವರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಹಾಗೂ ತಿದ್ದುಪಡಿ ಕಾಯ್ದೆ 2016 ಎಂಬ ವಿಷಯದ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಶೇಷ ಉಪನ್ಯಾಸ ನೀಡಿದರು. ಜಿಲ್ಲಾ ಕಾರ್ಮಿಕಾಧಿಕಾರಿ ವೇಣುಗೋಪಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಮಿಕ ನಿರೀಕ್ಷಕ ಎಂ ಕೃಷ್ಣ ಸ್ವಾಗತಿಸಿದರು. ಜಿಲ್ಲಾ ಬಾಲಕಾರ್ಮಿಕ ಯೋಜನೆಯ ಯೋಜನಾ ನಿರ್ದೇಶಕ ರಘುನಾಥ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಭಾರತಿ ಬಣಕಾರ್, ಡಿವಿಎಸ್ ಕಾರ್ಯದರ್ಶಿಗಳಾದ ಎಸ್ಪಿ ದಿನೇಶ್, ಪ್ರಾಂಶುಪಾಲರುಗಳಾದ ವೆಂಕಟೇಶ್, ಸರಿತಾ ಎನ್ ರಾವ್, ನಿರೀಕ್ಷಕಿ ಸುಕಿತಾ ಇತರರು ಹಾಜರಿದ್ದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2026 ಅಂಗವಾಗಿ ಶಿವಮೊಗ್ಗ ನಗರದ ಶಿವಪ್ಪನಾಯಕ ಸರ್ಕಲ್ನಿಂದ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧಿಕಾರಿಗಳು ಜಾಥಾ ಮೂಲಕ ಜಾಗೃತಿ ಮೂಡಿಸುವ ಘೋಷಣೆಗಳನ್ನು ಕೂಗುತ್ತಾ ದೇಶೀಯ ವಿದ್ಯಾಸಂಸ್ಥೆಯನ್ನು ತಲುಪಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸ್ಥಳೀಯ ಕೈಗಾರಿಕೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಅವಕಾಶಗಳನ್ನು ಕಲ್ಪಿಸಿ ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೈಗಾರಿಕಾ ವಲಯದ ಪಾಲುಗಾರಿಕೆಯನ್ನು ಮತ್ತಷ್ಟು ವಿಸ್ತರಿಸಲು ತಾವು ಸದಾ ಬದ್ಧರಾಗಿದ್ದೇವೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ಭದ್ರಾವತಿ BIADBK ಕೈಗಾರಿಕಾ ಪ್ರದೇಶದ ಮಾಚೇನಹಳ್ಳಿಯಲ್ಲಿರುವ ಕೈಗಾರಿಕಾ ಸಂಘದ ಕಟ್ಟಡದ ಕಾಮಗಾರಿ ಪ್ರಗತಿಯನ್ನು ಪರಿಶೀಲಿಸಿದ ಬಳಿಕ ಸ್ಥಳೀಯ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಕೈಗಾರಿಕಾ ವಲಯದ ಅಭಿವೃದ್ಧಿ ಸವಾಲುಗಳು ಹಾಗೂ ಭವಿಷ್ಯದ ಅವಕಾಶಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾವಲಂಬಿ ಭಾರತ ಪರಿಕಲ್ಪನೆ ಅನುಗುಣವಾಗಿ ದೇಶದ ಕೈಗಾರಿಕಾ ವಲಯವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಮಹತ್ವದ ಯೋಜನೆಗಳು ಮತ್ತು ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಪರಿಣಾಮವಾಗಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ದೇಶದ ಆರ್ಥಿಕ ಬೆಳವಣಿಗೆಗೆ ಹಾಗೂ ಉದ್ಯೋಗ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಮುಂದಿನ ವಿವರ. ಶಿವಮೊಗ್ಗ ತಾಲೂಕಿನ ಕುಂಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಿಮಟ್ಟಿ ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ ನಿರ್ಮಿಸಿಕೊಡಬೇಕೆಂದು ಗ್ರಾಮಸ್ಥರ ಬಹುಕಾಲದ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಸ್ಪಂದಿಸಿದ್ದು, ಇದರ ಭಾಗವಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಜಿಲ್ಲಾಡಳಿತದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜಿಲ್ಲಾ ಬೋವಿ ಸಮಾಜದ ಮುಖಂಡರೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿದ ಅವರು, ಮೊದಲಿಗೆ ಗ್ರಾಮದ ಮೂಲ ಸೌಕರ್ಯಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿ ಬಳಿಕ ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದರು. ಮುಂದಿನ ವಿವರ. ಖ್ಯಾತ ಉದ್ಯಮಿ, ಸಮಾಜ ಸೇವಕ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಬಹುಮುಖ ವ್ಯಕ್ತಿತ್ವವಾಗಿ ಗುರುತಿಸಿಕೊಂಡಿರುವ ಟಿಆರ್ ಅಶ್ವಥ್ ನಾರಾಯಣ್ ಶೆಟ್ಟಿ ಅವರಿಗೆ ಸಿಟಿಜನ್ ಫೋರಂ ಹಾಗೂ ಟಿಆರ್ ಅಶ್ವಥ್ ನಾರಾಯಣ್ ಶೆಟ್ಟಿ ಅಭಿನಂದನಾ ಸಮಿತಿಯ ವತಿಯಿಂದ ಇಂದು ನಾಗರಿಕ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿನಂದನಾ ಸಮಿತಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪಿ ನಾರಾಯಣ್ ತಿಳಿಸಿದರು. ಇಂದು ಬೆಳಗ್ಗೆ 10:30 ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಮುಂದಿನ ವಿವರ. ಮಲೆನಾಡು ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಕೃಷಿ ಅರಣ್ಯ ಸಂಘರ್ಷ, ವನ್ಯಜೀವಿ ಹಾವಳಿ ಹಾಗೂ ಪರಿಸರ ಸಂರಕ್ಷಣೆಯ ನಡುವಿನ ಸಮತೋಲನ ಸಾಧಿಸುವ ಉದ್ದೇಶದಿಂದ ಮಲೆನಾಡು ಕೃಷಿ ಅರಣ್ಯ ಸಂಘರ್ಷ ಮತ್ತು ಸಾಮರಸ್ಯ ವಿಷಯದ ಕುರಿತು ಇಂದು ಬೆಳಗ್ಗೆ 10:30 ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕ ಜಿಎಲ್ ಜನಾರ್ದನ್ ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಸುಸಜ್ಜಿತ ರಸ್ತೆ ಸಂಪರ್ಕ ಕಲ್ಪಿಸುವ ಮೂಲಕ ಸಾರ್ವಜನಿಕರ ಸಂಚಾರ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವುದು ತಮ್ಮ ಪ್ರಮುಖ ಆದ್ಯತೆಯಾಗಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದ್ದಾರೆ. ಕ್ಷೇತ್ರದ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಗಳ ಭಾಗವಾಗಿ ಅವರು ಊರುಗಡೂರು ಗ್ರಾಮಕ್ಕೆ ಭೇಟಿ ನೀಡಿ ನೂತನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಇದರ ಮುಖಾಂತರ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು

ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಕ್ತಾಯವಾಗಲಿದ್ದು, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
8: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
7: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
11: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಗುಡ್ ಮಾರ್ನಿಂಗ್ ಕೇಳುಗರೇ, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೋ ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಎಲ್ಲಾ ಒಂದು ಸಬ್ಜೆಕ್ಟ್ಗೆ ಕೂಡ ಒಂದು ಪ್ರೋಗ್ರಾಮ್ ಇರುತ್ತೆ, ಹಾಗೆ ಪರಿಸರಕ್ಕೂ ಒಂದು ಪ್ರೋಗ್ರಾಮ್ ಇರುತ್ತೆ. ಅದೇನೇ ಪರಿಸರ ಪರಿಚಯ. ಹೆಸರು ಹೇಳೋ ತರನೇ ಈ ಒಂದು ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ. ಪರಿಸರ ಅನ್ನುವಾಗ ಕಾಡು, ಗುಡ್ಡ, ಬೆಟ್ಟ, ಪ್ರಾಣಿ ಪಕ್ಷಿ ಎಲ್ಲಾ ಜೀವಿಗಳು ಕೂಡ ಬರುತ್ತೆ. ಹಾಗಿದ್ಮೇಲೆ ನಂಗೆ ವಿಷಯದ ಬಗ್ಗೆ ಮಾತಾಡ್ತಾ ಒಂದು ಹಾಡು ನೆನಪಿಗೆ ಬರ್ತಿದೆ. ಯಾವ ಹಾಡು ಗೊತ್ತಾ?

ಅರೆ ಶಂಕರ್ ನಾಗೋರ್ ಎಷ್ಟು ಜನ ಹೇಳಿದರೆ ಕಾಡು ನೋಡ ಹೋದೆ ಕವಿತೆಯೊಳಗೆ ಬಂದೆ ಅಂತ. ಹಾಗೆ ನಾನು ಕಾಡು ನೋಡಲು ಹೋಗಿ ವಿಷಯದೊಂದಿಗೆ ಬಂದಿದ್ದೀನಿ. ಖಂಡಿತವಾಗ್ಲೂ ಈ ಕಾಡಿನ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯಗಳಿದೆ ಗೊತ್ತಾ. ಯಾಕಂದ್ರೆ ಕಾಡಂದ್ರೆ ಬರೀ ಗಿಡ ಮರ ಹಕ್ಕಿ ಪ್ರಾಣಿಗಳ ತಾಣ ಅಲ್ಲ. ಕಾಡಂದ್ರೆ ತನ್ನದೇ ಆದಂತಹ ಒಂದು ಅಸ್ಮಿತೆ ಇರುವಂತಹ ಸಂಸ್ಕೃತಿ. ಅದನ್ನ ಅನುಭವಿಸೋದೇ ವಿಶಿಷ್ಟ ಅನುಭೂತಿ. ಕಾಡಿನೊಂದಿಗೆ ನಮ್ಮ ಪ್ರೀತಿ ಹೇಗಿರಬೇಕು, ಕಾಡು ನಮ್ಮನ್ನ ಹೇಗೆ ಸ್ವೀಕರಿಸುತ್ತೆ, ಕಾಡಿನ ಕಥೆಗಳು, ಈ ವಿಷಯಗಳ ಬಗ್ಗೆ ಎಲ್ಲ ಒಂದೊಂದೇ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಈ ಒಂದು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ. ಕಾಡಂದ್ರೆ ಎಲ್ರಿಗೂ ಪ್ರೀತಿ ಅಲ್ವಾ? ಯಾಕೆ

ಅಂದ್ರೆ ಕಾಡಿನ ಪ್ರತಿ ಧ್ವನಿಯಲ್ಲೂ ಕೂಡ ಅದರ ಹಿಂದೆ ಒಂದು ಕಥೆ ಇರುತ್ತೆ. ನಮ್ಮ ದೇಶದಲ್ಲಿ ಕಾಡು ಚೆನ್ನಾಗಿದೆ. ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ 7ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ಇನ್ನು ಅದರಲ್ಲೂ ಶ್ರೀಗಂಧ, ಬೀಟೆ, ತೇಗದ ಸಮೃದ್ಧ ನಾಡು ನಮ್ಮ ಕರುನಾಡು. ಪಶ್ಚಿಮ ಘಟ್ಟದ ಸಾಲೆ ನಮ್ಮ ಪ್ರಮುಖ ಅರಣ್ಯ. ಆ ಪಶ್ಚಿಮ ಘಟ್ಟ ಅಂತ ಹೇಳುವಾಗ ಅಲ್ಲಿ ಅದನ್ನ ನೋಡೋಕೆ ಅನುಭವಿಸಕ್ಕೆ ಬಹುಶಃ ಎರಡು ಕಣ್ಣು ಸಾಲದು ಅನ್ಸುತ್ತೆ. ಅಷ್ಟು ಪ್ರಕೃತಿಯ ರಮಣೀಯ ದೃಶ್ಯವನ್ನ ನಾವು ಪಶ್ಚಿಮ ಘಟ್ಟಗಳಲ್ಲಿ ಕಾಣಬಹುದು. ಆ ಒಂದು ಪಶ್ಚಿಮ ಘಟ್ಟದಲ್ಲಿ ಅರಣ್ಯ, ಹುಲಿ, ಆನೆಗಳು ಹೀಗೆ ಅತಿ ಹೆಚ್ಚು ಪ್ರಾಣಿಗಳನ್ನ ಹೊಂದಿರುವಂತಹ ಕಾಡು ಅನ್ನೋ ಒಂದು ಹಿರಿಮೆಯು ನಮ್ಮ ಕರ್ನಾಟಕಕ್ಕೆ ಇದೆ. ಒಂದು ವರದಿಯ ಪ್ರಕಾರ ಅಂದ್ರೆ ಈ ಪರಿಸರ ಸಚಿವಾಲಯ ಬಿಡುಗಡೆ ಮಾಡಿದಂತ ಅರಣ್ಯ ಸಂರಕ್ಷಣೆ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಶೇಕಡಾ 24.6% ಮಾತ್ರ ಅರಣ್ಯ ಇದೆ. ಕಾಡಿಂದ ಎಷ್ಟೊಂದೆಲ್ಲ ಪ್ರಯೋಜನ ಇದೆ. ಕಾಡನ್ನ ನಾವು ಪ್ರೀತಿಸಬೇಕು. ಅರೆ ಅರ್ಪಿತಾ, ನಾವು ಕಾಡನ್ನ ಯಾಕೆ ಪ್ರೀತಿಸಬೇಕು? ಕಾಡಿಂದ ನಮಗೇನ್ ಪ್ರಯೋಜನ? ನಾವು ನಾಡಲ್ಲಿದ್ದೀವಿ, ಹಾಗಿದ್ಮೇಲೆ ಕಾಡಿಂದ ಏನೆಲ್ಲ ನಮಗೆ ಪ್ರಯೋಜನ? ಯಾಕೆ ನಾವು ಕಾಡನ್ನ ಪ್ರೀತಿಸಬೇಕು? ಏನ್ ಹೇಳ್ತಾ ಇದೀಯಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ನೀವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ಪ್ರಶ್ನೆ ಬಗ್ಗೆ ಉತ್ತರವನ್ನ ಕೊಡ್ತೀನಿ. ಕಾಡು ಅಂದ್ರೇನೆ ಒಂದು ವಿಸ್ಮಯ ಜಗತ್ತು ಅಂತ ಹೇಳಿದೆ. ಹಾಗಿದ್ರೆ ಈ ವಿಸ್ಮಯ ಜಗತ್ತಿನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡು ನೋಡಕ್ಕೆ ಹೊರಟವಳು ಕಾಡಿನ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ಬಂದಿದ್ದೀನಿ. ಹಾಗೆ ಕಾಡನ್ನ ನಾವ್ಯಾಕೆ ಪ್ರೀತಿ ಮಾಡ್ಬೇಕು, ಕಾಡಿರೋದು ಒಂದ್ ಕಡೆ ನಾವಿರೋದು ಮತ್ತೊಂದ್ ಕಡೆ ಅಂತ ಕೆಲವೊಂದು ಪ್ರಶ್ನೆ ನಿಮಗೆ ಕಾಡಬಹುದು. ಆದ್ರೆ ಕಾಡಂದ್ರೇನೆ ಒಂದು ಸುಂದರ ಅನುಭವ ಗೊತ್ತಾ? ಕಾಡಿನ ಒಳಗೆ ಪ್ರವೇಶಿಸುವುದೇ ಒಂದು ಭಿನ್ನ ಅನುಭವ ಆಗಿದೆ. ಈ ಹಸಿರನ್ನ ನೋಡ್ತಾ ಇದ್ರೆ ಕಣ್ಣಿಗೆ ತಂಪು. ಒಂದ್ ಕಡೆ ಈ ಹಸಿರು ಹೊದ್ದಂತ ಮರಗಳ ಸಾಲು, ಆ ಹಕ್ಕಿಗಳ ಕಲರವ, ವನ್ಯ ಪ್ರಾಣಿಗಳ ಸ್ವಚ್ಛಂದ ವಿಹಾರ, ಮುಗಿಲೆತ್ತರಕ್ಕೆ ಬೆಳೆದ ಮರಗಳೊಂದಿಗೆ ಆಕಾಶ ದಿಟ್ಟಿಸಿ ನೋಡ್ತಾ ಇದ್ರೆ ಆಹಾ, ಅಲ್ಲಿ ಸಿಗುವ ಅನುಭೂತಿ ಬೇರೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಜೆಯಾದ ನಂತರ ಬದಲಾಗುವಂತ ಅರಣ್ಯ ನೋಡೋ ರೀತಿನೇ ವಿಭಿನ್ನವಾಗಿರುತ್ತೆ. ಈ ರಾತ್ರಿಯ ಕಗ್ಗತ್ತಲಿನಲ್ಲಿ ಕಾಡಿನ ನೋಟ ಹಬ್ಬ ಒಂದ್ ರೀತಿ ಭಯಂಕರ ಅಂತ ಅನ್ಸಿದ್ರು ಅದ್ರಲ್ಲೂ ಕೂಡ ಒಂದು ಖುಷಿ ಸಿಗುತ್ತೆ. ಇವುಗಳನ್ನೆಲ್ಲ ಅನುಭವಿಸೇ ತೀರ್ಬೇಕು. ನಾನು ಎಷ್ಟೇ ಹೇಳಿದ್ರು ಕೂಡ ನೀವು ಕಾಡಿಗೆ ವಿಹಾರಕ್ಕೆ ಹೋದಾಗ್ಲೇನೆ ಅಲ್ಲಿನ ಅನುಭವ ನಿಮಗೆ ತಿಳಿಯುತ್ತೆ. ಗದ್ದಲಕ್ಕೆ ಆಸ್ಪಾದ ಕೊಡದೆ ಇರುವಂತಹ ನೀರವ ಮೌನವದ ಆ ಕ್ಷಣಗಳು ಎಂಥ ಒತ್ತಡಗಳನ್ನ ಕೂಡ ದೂರ ಮಾಡುವಂತಹ ಶಕ್ತಿಯನ್ನ ಪಡ್ಕೊಂಡಿದೆ. ಈ ಕಾಡೆಂಬುದು ತಾಯಿಯಂತೆ ಸಂತೈಸುವ ಮಹಾ ಒಡಲು ಗೊತ್ತಾ? ಈ ಜಗತ್ತಿನ ಜಂಜಾಟಗಳನ್ನ ಮರೆತು ಧ್ಯಾನವಾಗಿ ಕಾಡಿನಲ್ಲಿ ಕುಳಿತ್ರೆ ಅಲ್ಲಿ ಸಿಗುವಂತ ಆನಂದ ಅನುಭವಿಸೇ ತೀರ್ಬೇಕು. ಇದಕ್ಕೆಲ್ಲ ಇರುವ ಮಾರ್ಗ ಯಾವ್ದು ಗೊತ್ತಾ? ಅದು ಕಾಡಯಾನ. ತಿಂಗಳಿಗೆ ಒಮ್ಮೆ ಆದ್ರೂ ಒಂದ್ಸರಿ ಕಾಡಿಗೆ ಹೋಗಿ ಬನ್ನಿ, ಇಲ್ಲ ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಆದ್ರೂ ಕಾಡಿಗೆ ಹೋಗಿ ಬನ್ನಿ. ಕಾಡ್ ಕಡೆ ಹೋಗಿ ಒಂದು ಸುತ್ತನ್ ಹಾಕಿ, ಸಾಧ್ಯವಾದ್ರೆ ಒಂದು ರಾತ್ರಿ ಅಲ್ಲೇ ಉಳಿಯೋಕೆ ಪ್ರಯತ್ನಿಸಿ. ಈ ಸ್ನೇಹಿತರು, ಕುಟುಂಬಸ್ಥರು, ಆತ್ಮೀಯರ ಜೊತೆಗೆ ಕಾಡಿನ ಪಯಣ ಒಂದ್ ರೀತಿ ವಿಶೇಷ ಅನುಭವವನ್ನ ಕೊಡುತ್ತೆ ಗೊತ್ತಾ? ಅಲ್ಲಿ ಯಾವ್ದೇ ರೀತಿ ವಾಹನಗಳ ಹಾರನ್ ಸೌಂಡ್ ಇರಲ್ಲ, ಯಾವ್ದೇ ರೀತಿ ಗಲಿಬಿಲಿ ಇರಲ್ಲ. ಈ ಒಂದು ಪೇಟೆಯ ಮಧ್ಯೆಯ ಜಂಜಾಟ ಇರೋದೇ ಇಲ್ಲ. ಅಲ್ಲಿ ಶಾಂತತೆನೇ ಇರುತ್ತೆ. ಆಗಾಗ ಹಕ್ಕಿಗಳ ಕಲರವ ಕೇಳ್ತಾ ಇರುತ್ತೆ, ಇನ್ನು ಎಲ್ಲೋ ಒಂದ್ ಕಡೆ ಒಂದು ಪ್ರಾಣಿಯ ಶಬ್ದ ಕೇಳಿಸ್ತಾ ಇರುತ್ತೆ. ಇದೆಲ್ಲ ಹೇಳ್ತಾ ಇದ್ರೆ ನನಗೆ ಇನ್ನೊಮ್ಮೆ ಕಾಡಿಗೆ ಹೋಗ್ಬೇಕು ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ವಿಶೇಷವಾಗಿ ಏನ್ ಗೊತ್ತಾ, ಕಾಡನ್ನ ಇಷ್ಟಪಡಬೇಕು. ಇಷ್ಟವಾಗಿ ಅದನ್ನ ನೋಡಿದಾಗ ಅಲ್ಲಿ ಸಿಗುವಂತಹ ಅನುಭವನೇ ಬೇರೆ. ಕಾಡಿನ ಬಗ್ಗೆ ಇರುವಂತಹ ಕುತೂಹಲಕಾರಿ ಅಂಶಗಳನ್ನ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಪ್ರಾಣಿ ಪಕ್ಷಿಗಳ ಬದುಕಿನ ವಿಶೇಷತೆಗಳನ್ನ ಅರಿಯೋಕೆ ಪ್ರಯತ್ನಿಸೋಣ. ಗಿಡ ಮರಗಳ ಕುರಿತಾಗಿಯೂ ಇರುವ ವಿಷಯಗಳ ಬಗ್ಗೆ ನಿಮಗೆ ಜ್ಞಾನ ಸಿಗಲಿದೆ. ಹಾಗೆ ಖುಷಿಗೆ ಸಸಿ ನೆಟ್ಟು ಬನ್ನಿ. ಇನ್ನು ಕಾಡಿ ಹೋಗೋರು ಒಂದು ಚಿಕ್ಕ ಸಸಿಯನ್ನ ತೆಗೆದುಕೊಂಡು ಹೋಗಿ ಖುಷಿಗೆ ನಿಮ್ಮ ನೆನಪಿಗಾಗಿ ಒಂದು ಸಸಿಯನ್ನ ನೆಟ್ಟು ಬನ್ನಿ. ಅರಣ್ಯ ಇಲಾಖೆಯಲ್ಲೇ ಸಿಗುವ ಬೀಜಗಳನ್ನಾದ್ರೂ ಅರಣ್ಯದಲ್ಲೇ ಹಾಕ್ ಬನ್ನಿ. ಮುಂದೆ ಅದೇ ಹೆಮ್ಮರವಾಗಿ ಬೆಳೆದು ಅರಣ್ಯ ಬೆಳೆಯೋಕೆ ನಿಮ್ಮ ಸಣ್ಣ ಕೊಡುಗೆ ಸಮಾಧಾನ ತರಬಹುದು ಅಲ್ವಾ? ಈ ಕಾಡಿನ ನಿವಾಸಿಗಳೇ ಆಗಿರುವಂತಹ ಗಿರಿಜನರು, ಅರಣ್ಯ ಇಲಾಖೆ ಸಿಬ್ಬಂದಿಯೊಂದಿಗೆ ಮಾತುಕತೆಗೂ ಒಂದಷ್ಟು ಸಮಯವನ್ನ ಮೀಸಲಿಡಿ. ಯಾಕಂದ್ರೆ ನೀವು ಕಾಡಿನ ಯಾನ ಮಾಡ್ತಿದ್ರಾ ಅನ್ನುವಾಗ ನಿಮಗೆ ನಿಮ್ಮ ನೋಟವೇ ಬದಲಾಗದೆ, ಜೊತೆಗೆ ಅವರೊಡನೆ ಮಾತಾಡಿದಾಗ ಹೌದಾ, ಕಾಡು ಇಷ್ಟೊಂದು ವಿಸ್ಮಯ ಜಗತ್ತ, ವಿಸ್ಮಯಕಾರಿಯಾಗಿ ಇದೆಯಾ ಅಂತ ಅನ್ಸುತ್ತೆ. ಹಾಗಿದ್ರೆ ಈ ಕಾಡಿನ ಬಗ್ಗೆ ಮಾತಾಡೋಕೆ ಮತ್ತೊಂದಿಷ್ಟು ಸಿಹಿಯಾದ ವಿಷಯಗಳಿದೆ. ಖಂಡಿತವಾಗ್ಲೂ ಮಾತಾಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಳ್ಳಿ. ಸೊ ಲೆಟ್ಸ್ ಟೇಕ್ ಎ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡಿನ ಬಗ್ಗೆ ಮಾತನಾಡ್ತಾ ಇದೆ. ಹಾಗೆ ಕಾಡು ಅನ್ನುವಾಗ ಹಸಿರು, ಪ್ರಕೃತಿಯನ್ನ ಪ್ರೀತಿಸೋರಿಗೆ ಇದು ಒಂದು ಸುಂದರವಾದ ತಾಣ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅರಣ್ಯಗಳು ಮಾನವ ನಾಗರಿಕತೆಯ ರಕ್ಷಣೆ ಅಷ್ಟೇ ಅಲ್ಲ, ಅವು ಕಾಡು ಪ್ರಾಣಿಗಳು ಹಾಗೆ ಪರಿಸರದ ರಕ್ಷಕರು ಕೂಡ ಹೌದು. ಈ ಅರಣ್ಯ ಅಥವಾ ಕಾಡಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಆಶ್ರಯವನ್ನ ಪಡ್ಕೊಂಡಿದೆ, ಹಾಗೆ ಜೈವಿಕ ಚಕ್ರವನ್ನ ಪೂರ್ಣಗೊಳಿಸುತ್ತೆ. ಕಾಡುಗಳು ನಮ್ಗೆ ಮಳೆಯನ್ನ ನೀಡುತ್ತೆ, ನೀರಿನ ವೇಗವನ್ನ ನಿಲ್ಲಿಸುವ ಮೂಲಕ ಪ್ರವಾಹವನ್ನ ನಿಯಂತ್ರಿಸುತ್ತೆ. ಈ ನೀರನ್ನ ಹೀರಿಕೊಳ್ಳುವ ಮೂಲಕ ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತೆ ಕಾಡು. ಅರಣ್ಯ ಭೂಮಿ ಮರುಭೂಮಿಯಾಗೋದನ್ನ ತಡೆಯುತ್ತೆ. ಅರಣ್ಯದಿಂದ ಸಾಕಷ್ಟು ಪ್ರಯೋಜನಕಾರಿ ಕೂಡ ಇದೆ ಗೊತ್ತಾ. ಹಾಗೆ ಅರಣ್ಯ ಸಂರಕ್ಷಣೆಯ ಪ್ರಯೋಜನಗಳ ಬಗ್ಗೆ ಮಾತನಾಡೋದಾದ್ರೆ, ಮೊದಲನೇದು ಹವಾಮಾನದ ಸಮತೋಲನವನ್ನ ಅರಣ್ಯ ಕಾಪಾಡುತ್ತೆ, ಹಾಗೆ ಇದರಿಂದ ಮಳೆ ಕೂಡ ಆಗುತ್ತೆ. ಇನ್ನು ಮಣ್ಣಿನ ಸಂರಕ್ಷಣೆಯಲ್ಲಿ ಅರಣ್ಯದ ಕೊಡುಗೆಯು ಅಪಾರವಾಗಿರೋದು. ಈಗ ಗುಡ್ಡಕಾಡು ಪ್ರದೇಶಗಳಿಂದ ಅರಣ್ಯ ನಾಶವಾದ್ರೆ ಅಲ್ಲಿನ ಮಣ್ಣು ಕಳೆದು ವ್ಯರ್ಥ ಆಗುತ್ತೆ. ಹಾಗೆ ಕಾಡಿನಿಂದಾಗಿ ಗಾಳಿಯ ಶುದ್ಧತೆ ಕೂಡ ಹೆಚ್ಚುತ್ತೆ ಗೊತ್ತಾ ನಮ್ಗೆ. ಈ ಕಾಡಿನಿಂದಾಗಿ ತಂಪಾದ ಗಾಳಿ ಸಿಗುತ್ತೆ, ಶುದ್ಧತೆ ಕೂಡ ಹೆಚ್ಚು ಆಗಿರುತ್ತೆ. ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ರಕ್ಷಣೆ ಕೂಡ ಸಿಗುತ್ತೆ. ಅರಣ್ಯ ತನ್ನದೇ ಆದ ವಿಶೇಷ ಆರ್ಥಿಕ ಪ್ರಾಮುಖ್ಯತೆಯನ್ನ ಕೂಡ ಹೊಂದಿದೆ. ಯಾಕಂದ್ರೆ ನಾವು ಮರ ಜಾನುವಾರುಗಳಿಗೆ ಮೇವು ಹಾಗೆ ಅನೇಕ ರೀತಿಯ ಹಣ್ಣುಗಳು ಹಾಗೆ ಔಷಧಿಗಳನ್ನ ಕಾಡುಗಳಿಂದ ಮಾತ್ರ ಪಡೆಯೋಕೆ ಸಾಧ್ಯ. ನಮ್ಮಿಂದ ಕಾಡಿಗೆ ಏನು ಪ್ರಯೋಜನ ಇಲ್ಲ, ಆದ್ರೆ ಕಾಡಿಂದ ನಮಗೆ ಸಾಕಷ್ಟು ಪ್ರಯೋಜನ ಇದೆ. ಈ ಅರಣ್ಯನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಕೇಳುಗರೆ. ವಿಶೇಷ ಏನಪ್ಪಾ ಅಂದ್ರೆ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಕಾಡಿಗೆ ಹೋಗಿ ತಿಂಗಳಿಗೆ ಒಂದ್ಸರಿನಾದ್ರೂ ಕಾಡಿಗೆ ಹೋಗಿ ನಿಮ್ಮ ಮನಸ್ಸಿಗೂ ಕೂಡ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ. ಆದ್ರೆ ಕಾಡಿಗೆ ಹೋಗಿ ಕಾಡನ್ನ ಅಂದ್ರೆ ಅರಣ್ಯವನ್ನ ನಾಶ ಮಾಡಬಾರ್ದು, ಕಾಡನ್ನ ಅದ್ರ ಪಾಡಿಗೆ ಬಿಟ್ಬಿಡೋಣ. ಅದ್ರಲ್ಲೂ ಈ ಪ್ಲಾಸ್ಟಿಕ್ ಬಳಕೆ ಅಂತ ಏನ್ ಹೇಳ್ತೀವಿ ನಾವು, ಏನೋ ಅಲ್ಲಿ ತಿನ್ನಕ್ಕೆ ಅಂತ ಹೋಗಿ ಅಲ್ಲೇನೆ ಪ್ಲಾಸ್ಟಿಕ್ ಗಳನ್ನ ಬಿಟ್ ಬಂದ್ಬಿಡ್ತೀವಿ. ಪ್ಲಾಸ್ಟಿಕ್ ಐಟಮ್ಸ್ ಗಳನ್ನ ಬಿಟ್ರೆ ಆ ಕಾಡು ಪ್ರಾಣಿಗಳು ಅದರಿಂದ ತಮ್ಮ ಜೀವವನ್ನ ಹಾನಿ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೆ ಪ್ಲಾಸ್ಟಿಕ್ ಮಣ್ಣನ್ನು ಕೂಡ ಹಾಳು ಮಾಡುತ್ತೆ. ಅದಕ್ಕಾಗಿ ಕಾಡಿನ ಸುಂದರ ಪರಿಸರವನ್ನ ಅನುಭವಿಸೋಕೆ ಹೋಗ್ತಾ ಇದ್ರೆ ಅನ್ನುವಾಗ ಆ ಪರಿಸರವನ್ನ ಹಾಗೆ ಉಳಿಸ್ಕೊಳ್ಳೋಕೆ ಪ್ರಯತ್ನಿಸೋಣ. ಕಾಡಲ್ಲಿರುವಂತಹ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗಿದೆ. ಈಗ ಅರಣ್ಯವನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರುತ್ತೆ ಅಲ್ವಾ. ನಾವೆಲ್ಲಾದ್ರೂ ಟ್ರಕ್ಕಿಂಗ್ ಹೋಗ್ತೀವಿ ಅನ್ವಾಗ ಅಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೊಂದು ರೂಲ್ಸ್ ಗಳನ್ನ ಮಾಡಿರ್ತಾರೆ. ಆ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರು ಕೂಡ ನಾವು ಕಾಡುಗಳನ್ನ ಸಂರಕ್ಷಿಸಬಹುದು, ಹಾಗೆ ಅಲ್ಲಿರುವಂತಹ ಪ್ರಾಣಿಗಳನ್ನ ಕೂಡ ಸಂರಕ್ಷಿಸಬಹುದು. ಅರಣ್ಯ ನಾಶದಿಂದ ನಮಗೆ ನಷ್ಟ ಇರೋದು, ಆದ್ರೆ ನಮ್ಮಿಂದ ಅರಣ್ಯಕ್ಕೆ ನಷ್ಟ ಆಗೋದಿಲ್ಲ. ಅದಕ್ಕೆ ಕೇಳುಗರೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳೋದು. ಇನ್ನು ಕಾಡುಗಳಲ್ಲಿ ಸಾಕಷ್ಟು ಬಗೆಯ ಕಾಡಿದೆ. ಒಂದೊಂದು ಪ್ರದೇಶದಲ್ಲಿ ಕೂಡ ಒಂದೊಂದು ರೀತಿಯ ಅರಣ್ಯ ಪ್ರದೇಶಗಳಿದೆ. ಇದ್ರ ಬಗ್ಗೆ ಎಲ್ಲ ನೀವು ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂದ್ರೆ ಇನ್ಮೇಲೆ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಕೇಳಬೇಕು. ಅದರಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ವಿಶೇಷತೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಇರ್ತೀನಿ. ಹಾಗೆ ನಾನೊಬ್ಳೆ ಅಲ್ಲ, ರಿಸೋರ್ಸ್ ಪರ್ಸನ್ ಗಳು ಕೂಡ ಇದರಲ್ಲಿ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಇನ್ಮೇಲೆ ಕಾರ್ಯಕ್ರಮವನ್ನ ಕೇಳಿ ಮಾಹಿತಿಯನ್ನ ತಿಳ್ಕೊಳ್ಳಿ, ಪರಿಸರದ ಬಗ್ಗೆ ಹೆಚ್ಚು ಪರಿಚಯವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಸಿಗ್ತೀನಿ. ಸೊ ಹ್ಯಾವ್ ಎ ನೈಸ್ ಡೇ. ಟಾಟಾ, ಬೈ ಬೈ, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಇವತ್ತು ನಾನು ನಿಮ್ಮನ್ನ ಒಂದು ಸುಂದರವಾಗಿರುವಂತಹ ಕಾರಣೀಕ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಸ್ಥಳ ಇರುವುದು ಹಸಿರು ಬೆಟ್ಟಗಳ ಮಧ್ಯದಲ್ಲಿ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಜೇನು ಕಲ್ಲಮ್ಮ ಬೆಟ್ಟಕ್ಕೆ ನಾ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನ ಅಮ್ಮನ ಘಟ್ಟ ಅಂತಲೂ ಕೂಡ ಕರೀತಾರೆ. ಇದು ತುಂಬಾ ಪ್ರಸಿದ್ಧವಾಗಿರುವ ಹಾಗೆ ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಈ ಬೆಟ್ಟದ ಮೇಲೆ ಜಗನ್ಮಾತೆ ರೇಣುಕಾದೇವಿಯು ನೆಲೆಸಿದ್ದಾಳೆ. ರೇಣುಕಾದೇವಿಯು ಜೇನು ಕಲ್ಲಮ್ಮ ಎನ್ನುವ ಹೆಸರಿನಲ್ಲಿ ನೆಲೆಸಿದ್ದು, ಇನ್ನು ದೇವಸ್ಥಾನದ ಮೇಲಿರುವ ಬಂಡೆಗಳ ತುಂಬಾ ನೈಸರ್ಗಿಕವಾಗಿ ಜೇನುಗೂಡುಗಳು ಇರೋದ್ರಿಂದ ಈ ದೇವಿಗೆ ಜೇನು ಕಲ್ಲಮ್ಮ ಅನ್ನುವಂತಹ ಹೆಸರು ಬಂದಿದೆ ಅಂತ ಕೂಡ

0: ಏಟ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಂಟಾಣಿ ಜೇಬಲ್ ಇಟ್ಕೊಂಡು ನಾಲ್ಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹಾ,

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ, ತಿಳಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಶಿವಮೊಗ್ಗ ತಾಲೂಕಿನ ಹೊಸನಗರ ಸಮೀಪದಲ್ಲಿ ಇರುವಂತಹ ಜೇನುಕಲ್ಲಮ್ಮ ಬೆಟ್ಟದ ಬಗ್ಗೆ. ಹಾಗೆ ಇಲ್ಲಿ ತಾಯಿ ರೇಣುಕಾದೇವಿ ನೆಲೆಸಿದ್ದಾಳೆ.

0: ಅನ್ನೋದಾಗಿ ಹೇಳ್ತಾ ಇದೆ. ಅತ್ಯಂತ ಕಾರಣೀಕವಾದ ದೇವಾಲಯ ಇದಾಗಿದೆ ಅನ್ನೋದಾಗಿ ಕೂಡ ಹೇಳ್ತಾ ಇದೆ. ಹಾಗೆ ಈ ದೇವಾಲಯದ ಅರ್ಚಕರು ಈಗ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಬಹುದಾ?
1: ಏನಪ್ಪ ಅಂದ್ರೆ ಅಮ್ಮನವರು ಭಕ್ತಾದಿಗಳು ಎಲ್ಲರಿಗೂ ಗೊತ್ತಿತ್ತು. ಹಾಗೆ ಎದುರುಗಡೆ ಈ ಬಂಡೆಗೆ ಜೇನ್ ಕಟ್ತಾ ಇದ್ರು ಪಕ್ಕದಲ್ಲಿ. ಆ ಜೇನ್ ಕಟ್ಟಿದಾಗ ಈ ಅಮ್ಮನವ್ರ ಹೆಸರು ಹೇಳಕ್ ಬರ್ತಿರ್ಲಿಲ್ಲ. ಹಾಗಾಗಿ ಜೇನು ಕೊಲ್ಲಿನ ದೇವಸ್ಥಾನ ಅಮ್ಮನವ್ರು. ಮತ್ತೆ ಇಲ್ಲಿ ರೋಡ್ ಗೀಡ್ ಏನಿರಲ್ಲ, ಹಿಂಗೆ ಘಟ್ಟ ಹತ್ತಿ ಬರಬೇಕಿತ್ತು ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಘಟ್ಟ ಹತ್ತಿ. ಅದಕ್ಕಾಗಿ ಜೇನ್ಕಲ್ಲಮ್ಮ ಘಟ್ಟ ಅಂತ ವಾಡಿಕೆ ಇತ್ತು. ಇದು ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ರೇಣುಕಾಮ್ನವರು ಮತ್ತು ದುರ್ಗಾಂಬರು ಐಕ್ಯವಾಗಿರ್ತಕ್ಕಂಥ ಜಾಗ. ಈ ದೇವರ ದೃಷ್ಟಿ ಇರ್ತಕ್ಕಂಥದ್ದು ಪೂರ ಆ ಬೆಟ್ಟದ ಮೇಲೆ, ಅಮ್ಮನವರ ಮೂಲ ಸ್ಥಾನ ಅದು. ಆದ್ರಿಂದ ಆ ಘಟ್ಟದ ಮೇಲೆ ಇರ್ತಕ್ಕಂಥದ್ದು ಹಾಗೆ ಇರಬೇಕಾದ್ರೆ ಅಲ್ಲಿಂದ ಯಾಕೆ ಅಂದ್ರೆ ಅಲ್ಲಿ ಮೂಲ ಸ್ಥಾನದಲ್ಲಿ ಇದೇ ರೀತಿ ಭಕ್ತಾದಿಗಳು ಎಲ್ಲರೂ ಹೋಗಿ ದೇವರ ಸೇವೆಗೆ ಎಲ್ಲ ನಡೀತಾ ಇತ್ತು. ಹಾಗೆ ನಡೀತಾ ಇರ್ಬೇಕಾದ್ರೆ ಈ ಕೆಲವೊಂದು ಧಾರ್ಮಿಕ ನಿಯಮಗಳೆಲ್ಲ ಇರ್ತಾವ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಗಳೆಲ್ಲ ಇರ್ತಾವೆಲ್ಲ. ಆ ರೀತಿ ಉಲ್ಲಂಘನೆ ಆದಾಗ ನೀವು ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಗೊತ್ತಿಲ್ಲದೆ ಭಕ್ತಾದಿಗಳು ಜಾತ್ರೆ ನವರಾತ್ರಿ ಟೈಮ್ನಲ್ಲಿ ಬಂದಾಗ ಅವರಿಗೆ ಭಕ್ತಾದಿಗಳಿಗೆ ತೊಂದರೆ ಆಗ್ತದೆ. ಅವಾಗ ದೇವ ಆ ಜಾಗ ಇದೆಯಲ್ಲ, ಭಕ್ತಾದಿಗಳು ಬಂದು ಕೂತಿರ್ತಕ್ಕಂಥ ಇಟ್ಟಿರ್ತಕ್ಕಂಥ ಜಾಗ ಇದೆಯಲ್ಲ, ಆ ಜಾಗ ದೇವಸ್ಥಾನದ್ದಲ್ವ, ಅದು ಮಲಿನವಾಯಿತು. ಆ ಕಾರಣಕ್ಕೋಸ್ಕರ ಹೀಗೆ ಬಂದಿರೋದು. ಇಲ್ಲಿ ಬಂದಿದ್ದಕ್ಕೆ ಒಂದು 150 ಬಂಡೆ ಕ್ಲೀನ್ ಆಗಿರ್ತಕ್ಕಂಥದ್ದು. ನೀವು ವೆಹಿಕಲ್ ಈಗ ಕಾರ್ನಲ್ಲಿ ಜೀಪ್ನಲ್ಲಿ ಬಸ್ನಲ್ಲಿ ಹೋದಾಗ ಹಾಗೆ ನೆಲದ ಮೇಲೆ ಟೈರ್ ಗುರ್ತು ಬೀಳ್ತಿದ್ವಿ, ಅದೇ ರೀತಿಯಲ್ಲಿ ಅಮ್ಮನವ್ರು ಬಂದಿದ್ದಕ್ಕೆ ಒಂದು 150 ಬಂಡೆ ಸೀಳ ಆಗಿ ಬಿಡ್ತಾಯಿದೆ.
0: ಹಾಗೆ ಆ ತಾಯಿ ಇಲ್ಲಿ ಬಂದು ಉದ್ಭವಿಸಿದ್ದಾಳೆ ಅಂತ ಹೇಳಿ ಹೇಗ್ ಗೊತ್ತಾಯ್ತು? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ?
1: ಅದು ಹೇಗೆ ಅಂದ್ರೆ ಆ ದಿವಸ ಇಲ್ಲಿ ಹಿಂದೆ ಪೂಜೆ ಮಾಡ್ತಾ ಇರ್ತಲ್ಲ, ಅವರಿಗೆ ಆ ದಿವಸ ಸ್ವಪ್ನದಲ್ಲಿ ದೇವರು ಹೇಳಿ ಈ ನಾನು ಇಂತ ಕಾರಣಕ್ಕೋಸ್ಕರವಾಗಿ ಈ ಜಾಗವನ್ನ ಬಿಟ್ಟು ನಾನು ಹೊರಟಿದ್ದೀನಿ, ಆದ್ರಿಂದ ನನಗೆ ಮುಂದೆ ಇಂತಹ ಜಾಗದಲ್ಲಿ ನಾನು ಇರ್ತೀನಿ, ನಾವು ಬಂದು ನೀವು ಸೇವೆ ಮಾಡಬಹುದು ಅಂತ ಹೇಳಿದಾಗ ಅದ್ರ ಮೇಲೆ ಬರ್ಬೇಕಾದ್ರೆ ಅವ್ರಿಗೆ ಗುರುತಬೇಕು. ಅದಕ್ಕೆ ನಿಮಗೆ ಗುರುತಿಗಾಗಿ ಭಂಡಾರವನ್ನು ಹಾಕಿರ್ತೀನಿ ಅಂತ ತಿಳ್ಪಡಿ ಇದೆಯಲ್ಲ, ಇದು ಭಂಡಾರ, ಇನ್ನ ನಿನ್ನ ಗುರುತಿಗೆ ಈ ಭಂಡಾರ ಹಾಕಿರ್ತೀನಿ. ಆ ಗುರುತಿನ ಮೇಲೆ ಅವ್ರು ಇಲ್ಲಿ ಬಂದು ಬಂದು ನೋಡಿದಾಗ ಅವರಿಗೆ ಕುರು ಸಿಕ್ತು. ಆ ನಂತರ ಅಮ್ಮನವ್ರು ಹೊಕ್ಕಿರ್ತಕ್ಕಂಥದ್ದು ಅದನ್ನೆಲ್ಲ ನೋಡಿದ್ರಲ್ಲ, ಅದ್ರ ಮೇಲೆ ಬಂದ್ರಲ್ಲ, ಹಾಗಾಗಿ ಎಲ್ಲೋದು ಅವ್ರಿಗೆ ಸಿಕ್ತು. ಅದ್ರ ಮೇಲೆ ಇಲ್ಲಿ ಪೂಜೆ ಸ್ಟಾರ್ಟ್ ಆಯ್ತು, ಪೂಜೆ ಸ್ಟಾರ್ಟ್ ಆಗಿ ಇಲ್ಲಿ ಸೇವೆ ನಡೆಯುತ್ತಿತ್ತು. ಹಾಗೆ ಇತ್ತು. ಕಡೆಗೆ ಮತ್ತೆ ಪುನಃ ಈ ದೇವಸ್ಥಾನವನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಅವಾಗ ನೀವು ಮೂಲ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಿ ಬರಬೇಕು ವರ್ಷಕ್ಕೊಂದ್ಸಾರಿ ಅಂತ ಬಂತು. ಹಾಗೆ ಈ ಹಿಂದೆ ಇಲ್ಲಿ ಯಾರ್ಯಾರು ವಹಿವಾಟು ಮಾಡ್ತಾ ಇದ್ರು, ಯಾರ್ಯಾರು ಯಾವ್ಯಾವ ಧರ್ಮಗಳು ಜಾತಿಯವರು ಏನೇನು ಕೆಲಸವನ್ನು ಮಾಡ್ತಾ ಇದ್ರು ಎಲ್ಲವೂ ಸಿಕ್ತು. ಅವಾಗ ಈ ಹಾಲಕ್ಕಿಯವರು ಅಂತಕ್ಕಂಥವ್ರು ಅವರು ಮನೆ ಮನೆಗೆ ಅಮ್ಮನವ್ರ ಜಾತ್ರೆ ಶುರುವಾಯಿತು ಅಂತ ಹೇಳಿ ಮನೆ ಮನೆಗೆ ಹೋಗಿ ಜಾತ್ರೆಯನ್ನ ಎಲ್ಲ ವಿಚಾರವನ್ನ ತಿಳಿಸ್ತಾ ಇದ್ರು, ಎಲ್ಲಾ ಕಡೆಗೂ ಹೋಗ್ತಾ ಇದ್ರು. ಆ ನಂತರದಲ್ಲಿ ಅವರು ಹಾಲಕ್ಕಿಯವರು ಅವ್ರ ಪ್ರಚಾರವನ್ನು ಮಾಡ್ತಾ ಇದ್ರು.
0: ಓಕೆ ಸರ್, ತುಂಬಾ ಚೆನ್ನಾಗಿ ದೇವಾಲಯದ ಬಗ್ಗೆ, ದೇವಾಲಯದ ಇತಿಹಾಸದ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಕೇಳಿದ್ರಲ್ವ ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ಜೇನು ಕಲ್ಲಮ್ಮ ಬೆಟ್ಟದ ಬಗ್ಗೆ ಅಲ್ಲಿನ ಅರ್ಚಕರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ಅಲ್ವಾ? ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಜೇನು ಕಲ್ಲಮ್ಮ ಬೆಟ್ಟಕ್ಕೆ ಹೋದ್ರೆ ಇನ್ನು ಸುತ್ತಮುತ್ತಲು ಯಾವೆಲ್ಲ ಸ್ಥಳಗಳು ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్ వెల్కమ్ బ్యాక్ టు రేడియో ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಜೇನು ಕಲ್ಲಮ್ಮ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ ಆಗ್ಲೇ ಇಲ್ಲಿನ ಅರ್ಚಕರು ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗಿದ್ರೆ ದೇವಾಲಯದ ಬಗ್ಗೆ, ಹಾಗೆ ಸುತ್ತಮುತ್ತಲು ಯಾವೆಲ್ಲ ಪ್ರವಾಸಿ ತಾಣಗಳು ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಒಂದು ದೊಡ್ಡ ಬಂಡೆಯ ಕೆಳಗಡೆ ರೇಣುಕಮ್ಮ ದೇವಿಯ ದೇವಾಲಯ ಇದೆ. ಸುಡು ಬಿಸಿಲಿನಲ್ಲಿ ಕೂಡ ಇದು ತಂಪಾದ ವಾತಾವರಣವನ್ನು ನೀಡುತ್ತೆ. ಹಾಗೆ ಅನೇಕರು ಚರ್ಮದ ಸಮಸ್ಯೆ, ವೈವಾಹಿಕ ತೊಂದರೆಗಳು, ಮಗುವಿನ ಆರೋಗ್ಯ ಸಮಸ್ಯೆ, ಬಾವಿ ಬೋರ್ವೆಲ್ ತೋಡಿಸುವುದು, ಹೀಗೆ ಅನೇಕ ಸಮಸ್ಯೆಗಳಿಗೆ ತಾಯಿಯನ್ನ ಹುಡುಕಿಕೊಂಡು ಭಕ್ತಾದಿಗಳು ಬರುವುದನ್ನ ನೋಡಬಹುದಾಗಿದೆ. ಹಾಗೆ ನೀವೇನಾದ್ರೂ ಜೇನು ಕಲ್ಲಮ್ಮ ಬೆಟ್ಟಕ್ಕೆ ಹೋಗ್ತೀರಾ ಅಂದ್ರೆ ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ, ಯಾವೆಲ್ಲ ಸ್ಥಳಗಳಿಗೆ ನೀವು ಹೋಗಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ನೀವು ಜೇನು ಕಲ್ಲಮ್ಮ ಬೆಟ್ಟಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಹೊಸನಗರ ಸಮೀಪವೇ ಇರುವಂತಹ ನಗರ ಫೋರ್ಟ್ಗೆ ಹೋಗಬಹುದು. ಇದು ಒಂದು 14 ಕಿಲೋಮೀಟರ್ ದೂರ ಇದೆ. ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿದೆ. 18ನೇ ಶತಮಾನದ ಸಂದರ್ಭದಲ್ಲಿ ಶಿವಪ್ಪ ನಾಯಕರು ನಿರ್ಮಿಸಿದಂತಹ ಒಂದು ಕೋಟೆ ಇದಾಗಿದೆ. ಹಾಗೆ

ಬಲಿದುರ್ಗಾ ಕೋಟೆಗೆ ಕೂಡ ಹೋಗಬಹುದು. ಇದು ಕೂಡ ಒಂದು ಹಳೆಯದಾದ ಕೋಟೆಯಾಗಿದ್ದು ಇದು ಒಂದು ಹಿಡನ್ ಪ್ಲೇಸ್ ಆಗಿದೆ. ಹಾಗೆ ಮಳೆಗಾಲದ ಸಮಯದಲ್ಲಿ ಕವಲೆದುರ್ಗಕ್ಕೆ ನೀವೇನಾದರೂ ಭೇಟಿ ನೀಡ್ತೀರಾ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು. ಹಾಗೆ ಕೊಡಚಾದ್ರಿಗೆ ಕೂಡ ಹೋಗಬಹುದು. ಇದೊಂದು ಟ್ರಕ್ಕಿಂಗ್ ಪ್ಲೇಸ್ ಆಗಿದೆ, ತುಂಬಾನೇ ಪಾಪ್ಯುಲರ್ ಟ್ರಕ್ಕಿಂಗ್ ಡೆಸ್ಟಿನೇಷನ್ ಆಗಿದೆ. ನೇಚರ್ ಲವರ್ಸ್ಗೆ ಇದಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳಬಹುದು. ಹಾಗೆ ಹತ್ತಿರದಲ್ಲೇ ಇರುವಂತಹ ಮಜ್ಜಿಗೆ ಹಳ್ಳ ಫಾಲ್ಸ್ಗೆ ಕೂಡ ನೀವು ಭೇಟಿಯನ್ನು ನೀಡಬಹುದು. ಇದು ಕೂಡ ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಫಾಲ್ಸ್ ಆಗಿದೆ. ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಕೂಡ ನೀವು ಭೇಟಿಯನ್ನ ನೀಡಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಹೊಸನಗರ ತಾಲೂಕಿನಲ್ಲಿರುವಂತಹ ಜೇನುಕಲ್ಲು ಬೆಟ್ಟದ ಬಗ್ಗೆ, ತಾಯಿಯ ಬಗ್ಗೆ, ದೇವಾಲಯದ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೇನಾದರೂ ಟ್ರಾವೆಲ್ನ ಇಷ್ಟಪಡ್ತಿದ್ರೆ, ನೀವು ಯಾವ್ದಾದ್ರೂ ಸ್ಥಳಕ್ಕೆ ಭೇಟಿ ನೀಡಿದ್ರೆ, ಅಥವಾ ನೀವು ಯಾವ್ದಾದ್ರೂ ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀರಾ ಅಂದ್ರೆ, ಯಾವ್ದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9686962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. Go, go, go.

ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ವರ್ಷಗಳ ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ

0: ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
2: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಒಂದು ಜೀವನದ ಬದಲಾವಣೆಗೆ, ಹಾಗೆ ನಮ್ಮ ಒಂದು ಗುರಿ ತಲುಪಲಿಕ್ಕೆ ಕೆಲವೊಂದು ಮಾತುಗಳು, ಕೆಲವೊಂದು ಘಟನೆಗಳು, ಕೆಲವರ ಹಿರಿಯರ ಹಿತನುಡಿಗಳು, ಜೊತೆಗೆ ಸಾಕಷ್ಟು ಮಹನೀಯರ ಒಂದು ಕೆಲಸ ಕಾರ್ಯಗಳು, ಅವರ ಒಂದು ಶ್ರಮ ಪಡುವ ರೀತಿ, ಹಾಗೆ ಅವರು ಅಳವಡಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ಜೀವನದ ಸಂದೇಶಗಳು, ಹಾಗೆ ಅವರು ಅಳವಡಿಸಿಕೊಂಡಿರುವಂತಹ ಕೆಲವೊಂದು ಥಾಟ್ಸು ಕೂಡ ನಮಗೆ ಇನ್ಸ್ಪೈರ್ ಆಗುತ್ತೆ. ಆ ರೀತಿಯ ಒಂದು ಜೀವನವನ್ನು ನಾವು ನಡೆಸಬೇಕು. ಜೀವನದಲ್ಲಿ ನಾವು ಕೂಡ ಖುಷಿಯಾಗಿರಬೇಕು, ನೆಮ್ಮದಿಯನ್ನು ಕಾಣಬೇಕು, ಶ್ರಮ ಪಡಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮ ಗುರಿಯನ್ನು ನಾವು ತಲುಪ್ತೀವಿ. ಸ್ನೇಹಿತರೆ, ಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ. ಶ್ರಮ ಪಡದೇ ಇದ್ದರೆ ನೀ ಇದ್ದಲ್ಲೇ ಇರುವೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ. ಖಂಡಿತವಾಗ್ಲೂ ಇರುವೆಗಳು ಶ್ರಮಕ್ಕೆ ಮತ್ತೊಂದು ಹೆಸರನ್ನು ಪಡ್ಕೊಂಡಿವೆ. ಬೇಸಿಗೆಗಾಲದಲ್ಲಿ ನಿರಂತರವಾಗಿ ಶ್ರಮಪಟ್ಟು ಇರುವೆಗಳಿಗೆ ಬೇಕಾದಂತಹ ಆಹಾರವನ್ನು ಸಂಗ್ರಹಣೆ ಮಾಡಿಟ್ಕೊಂಡು, ಮಳೆಗಾಲದಲ್ಲಿ ಆರಾಮಾಗಿ ಬೆಚ್ಚಗೆ ಗೂಡಲ್ಲಿ ಇದ್ಕೊಂಡು ತಿನ್ಕೊಳ್ತಾ ಇರ್ತವೆ. ಅವು ಬೇಸಿಗೆ ಸಮಯದಲ್ಲಿ ಶ್ರಮಪಟ್ಟು ಆಹಾರವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಕ್ಕೆ ಮಳೆಗಾಲದಲ್ಲಿ ಆರಾಮಾಗಿ ಗೂಡಲ್ಲೇ ಕೂತು ತಿಂತವೆ. ಏನಾದರೂ ಬೇಸಿಗೆ ಸಮಯದಲ್ಲೇ ಆರಾಮಾಗಿ ಅಡ್ಡಾದಿಡ್ಡಿಯಾಗಿ ಆಡ್ಕೊಳ್ತಾ ತಂಪಾಡಿಗೆ ತಾವು ಇದ್ದರೆ ಮಳೆಗಾಲದಲ್ಲಿ ಅವುಗಳಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಹಾಗೆ ಅಲ್ವಾ, ನಾವು ಕೂಡ ಈ ದುಡಿಯುವ ವಯಸ್ಸಿನಲ್ಲಿ, ಶ್ರಮ ಪಡುವ ವಯಸ್ಸಿನಲ್ಲಿ, ಓದುವ ಸಮಯದಲ್ಲಿ ಆಯಾ ಕೆಲಸಗಳನ್ನು ಮಾಡದೇ ಇದ್ದರೆ ಮುಂದೆ ನಮಗೂ ಕೂಡ ಅದೇ ರೀತಿ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಈ ಸಮಯ ಮತ್ತು ವಯಸ್ಸು ಅನ್ನುವಂಥದ್ದು ಯಾರಿಗಾಗಿ ಯಾರಿಗೋಸ್ಕರ ಕಾಯೋದಿಲ್ಲ. ಛೇ, ನನಗೆ ಇನ್ನೊಂದೆರಡು ವರ್ಷ ನಾನು ಸಣ್ಣವನಾಗಿದ್ದರೆ ಏನಾದರೂ ಸಾಧನೆ ಮಾಡ್ತಾ ಇದ್ದೆ, ಆಗ ನಾನು ಟೈಮ್ ಪಾಸ್ ಮಾಡಿಬಿಟ್ಟೆ, ಸ್ವಲ್ಪ ಕಷ್ಟಪಟ್ಟು ಓದಿದರೆ ಈಗ ಒಂದು ಒಳ್ಳೆಯ ಕೆಲಸದಲ್ಲಿರ್ತಾ ಇದ್ದೆ, ಅಥವಾ ಆಗ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದುಡ್ದಿದ್ರೆ ಈಗ ಆರಾಮಾಗಿ ಕೂತು ತಿಂತಾ ಇದ್ದೆ. ನಾನು ಕೂಡ ನಮ್ಮ ಫ್ರೆಂಡ್ಸ್ ಥರ ಕಾರು ಬೈಕ್ ತೊಗೋಬೋದಿತ್ತು, ಮನೆ ಕಟ್ಟಿಸ್ಬೋದಿತ್ತು, ತೋಟ ತೊಗೋಬೋದಿತ್ತು, ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೋದಿತ್ತು, ಆರಾಮಾಗಿ ಅಡ್ಡಾದಿಡ್ಡಿಯಾಗಿ ತಿರುಗಾಡ್ತಾ ಟೈಮ್ ಪಾಸ್ ಮಾಡಿದೆ. ಈಗ ಕೆಲಸ ಮಾಡುವಂತಹ ಖುಷಿನೂ ಇಲ್ಲ ಅಂತ ನಮಗೆ ನಾವೇ ಶಪಿಸ್ಕೊಳ್ತೀವಿ. ಆದರೆ ಅಲ್ಲಿ ಸಮಯ ಮತ್ತು ವಯಸ್ಸು ನಮಗೋಸ್ಕರ ಕಾದಿರೋದಿಲ್ಲ ಅಲ್ವಾ? ಇಲ್ಲಿ ಎಂಜಾಯ್ಮೆಂಟು ಇರಬೇಕು, ಹಾಗೆ ಅದರೊಟ್ಟೊಟ್ಟಿಗೆ ಎಂಜಾಯ್ಮೆಂಟ್ ಒಟ್ಟೊಟ್ಟಿಗೆ ನಮ್ಮ ಗುರಿಯನ್ನು ನಾವು ಕಂಡುಕೊಳ್ಬೇಕು. ಏನಂತೀರಾ? ಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ. ಶ್ರಮ ಪಡದೇ ಇದ್ದರೆ ನೀ ಇದ್ದಲ್ಲೇ ಇರುವೆ. ಆ ಇರುವೆಗೂ ಈ ಇರುವೆಗೂ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ ಅಲ್ವಾ? ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅದು ನಮಗೆ ಬಿಟ್ಟದ್ದು. ಆಯ್ಕೆ ಒಂದು ಒಳ್ಳೆಯ ರೀತಿಯಲ್ಲಿದ್ದರೆ ಜೀವನನೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಾಗತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಚಾರಕರು ಹಾಗೂ ರಂಗಭೂಮಿ ಕಲಾವಿದರು ಆದಂತಹ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು, ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ಬರೆದಿರುವಂತಹ ಸಮಚಿತ್ತ ಹೊಂದುವ ಬಗೆ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ. ಈ ಸಮಚಿತ್ತ ಹೊಂದುವ ಬಗೆ ಯಾವ ರೀತಿ ಇರುತ್ತೆ, ಹೇಗೆ ಸಮಚಿತ್ತದಿಂದ ಬಾಳ್ಬೇಕು ಅನ್ನೋದನ್ನ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
7: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮುದ್ದುರಾಮನ ಚೌಪದಿಯ ವ್ಯಾಖ್ಯಾನ, ಸಮಚಿತ್ತ ಹೊಂದುವ ಬಗೆ. ನೆನ್ನೆ ನೆನಪಿನ ಹೊರೆಯ ಒತ್ತು ಬಳಲುವೆ ಏಕೆ, ಹಗುರವಾಗದ ಮನಸ್ಸು ಚಿಂತೆ ಹಿಮಗಿರಿಯೋ. ನೆನ್ನೆ ನೆನಪಿನ ಹೊರೆಯ ಒತ್ತು ಬಳಲುವೆ ಏಕೆ, ಹಗುರವಾಗದ ಮನಸ್ಸು ಚಿಂತೆ ಹಿಮಗಿರಿಯೋ. ನೋವು ಮೂಟೆಯನ್ನೆಲ್ಲ ಇಳಿಸಿಕೋ ಒಂದೊಂದೇ, ನೋವು ಮೂಟೆಯನ್ನೆಲ್ಲ ಇಳಿಸಿಕೋ ಒಂದೊಂದೇ, ಬಾರ ಚಲನೆಗೆ ಅಡ್ಡಿ ಮುದ್ದುರಾಮ, ಬಾರ ಚಲನೆಗೆ ಅಡ್ಡಿ ಮುದ್ದುರಾಮ. ನಮ್ಮ ಬದುಕು ಸಮೃದ್ಧವಾಗಬೇಕಾದರೆ ಮನಸ್ಸು ಸಮಾಧಾನದಿಂದಿರಬೇಕು. ಸಮಾಧಾನವೇ ಮನಸ್ಸಿನ ಸ್ಥಿತಿ. ನಾವು ನೆಮ್ಮದಿಯಿಂದ ಇರಬೇಕಾದರೆ ಮನಸ್ಸಿಗೆ ನೆನೆಯದಿರು ಅರೆ ನಿಮಿಷ ದುಸ್ಸಪ್ನ ಸಂಗತಿಯ ಎಂದು ಹೇಳುತ್ತಿರಬೇಕು. ಆಗಲೇ ಮನಃಶಾಂತಿ ಮತ್ತು ಆಂತರಿಕ ನಿಶ್ಶಬ್ದತೆ, ನಿಶ್ಶಬ್ದತೆಯಿಂದಲೇ ಶಾಂತತೆ, ಇದೇ ಶಿವಂ ಮನೋಭಾವ. ನಮ್ಮ ಮನಸ್ಸು ಕಹಿ ನೆನಪಿನ ನೋವಿನಲ್ಲಿ ಅಳುವುದಕ್ಕಿಂತ ಸವಿ ನೆನಪಿನ ಆಮೋದದಲ್ಲಿದ್ದರೆ ಚಿತ್ತ ಕಲಕದ ರೀತಿ ಅದು ಶಾಂತರೂಪದಲ್ಲಿದ್ದು ಸಂತೋಷವನ್ನು ಸಂಪತ್ತಾಗಿಸುತ್ತದೆ. ಆಗ ಅತೃಪ್ತಿ ಎಂಬ ಆಪತ್ತಿನಿಂದ ದೂರವಾಗುತ್ತೇವೆ, ಶಾಂತಿಯ ಅನುಭವಕ್ಕೆ ಬರುವುದು ಆಗಲೇ. ಮನಸ್ಸಿನ ನಿಯಂತ್ರಣ. ನಮ್ಮ ಬದುಕು ಮನದ ಕಲ್ಮಶಗಳನ್ನು ತೆಗೆದುಹಾಕಿ ಮುಖದಲ್ಲಿ ಸದಾ ನಗು ಮಾಸದಂತೆ ಬದುಕುವುದು ಆಗಿರಬೇಕು. ನಮ್ಮ ಬದುಕಿನ ನಿಯಂತ್ರಕ ಮನಸ್ಸು. ಮನಸ್ಸು ಸದಾ ಚಂಚಲ, ಮನೋ ಹತೋಟಿ ಬಹಳ ಕಷ್ಟದ ಕೆಲಸ. ನಮಗಿದು ಸಾಧ್ಯವಾಗುವುದು ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗದಿಂದ ಮಾತ್ರ. ಇದೇ ಯೋಗ ಸಾಧನೆ. ಈ ಯೋಗ ಸಾಧನೆ ಪಕ್ವತೆಯನ್ನು ಕಲಿಸುತ್ತದೆ. ಇದರಿಂದ ಬಹಳ ನಿಜಾನುಭವ ಸಾಧ್ಯ. ಯೋಗ ಸಾಧನೆಯಿಂದ ಮನವು ಶಾಂತವಾಗುತ್ತದೆ. ನಾವು ನಮ್ಮ ಆಪ್ತರಲ್ಲಿ ದುಃಖವನ್ನು ಹಂಚಿಕೊಂಡರೆ ಅಗುರತಿಯ ಸಿರಿತನ ಎಂದಾಗುತ್ತದೆ. ಇದರಿಂದ ಎದೆಯಲ್ಲಿ ಸುಂದರ ಭಾವ, ಮೌಲ್ಯಯುತ ಬದುಕ ಸಾಂಗತ್ಯ. ಆದರೆ ಸಮತೂಕ ತಪ್ಪಿದರೆ ನೂರೊಂದು ಸಂಕಟ ಎಂಬರಿವು ಬೇಕು. ವಿಷಮ ಗಳಿಗೆಯಲ್ಲಿ ಮನಸ್ಸು ಉಚ್ಚು ಕುದುರೆಯಂತೆ ಎನ್ನುವ ಅವಗಾಹನೆಯೂ ಬೇಕು. ಎದೆ ಬಡವಾಗಿದ್ದು ತಲೆ ದೊಡ್ಡದಾಗಿದ್ದರೆ ಮಾನವ ಬಡವನಾಗುತ್ತಾನೆ. ಆಗ ಸಂಕಟದ ಕಡಲಿನಿಂದ ಈಜಿ ಹೊರಬರಲಾಗದೆ ಬೇಗುದಿಗೆ ಒಳಗಾದಾಗ ಮನಕ್ಕೆ ಎಲ್ಲಿದೆ ಶಾಂತಿ ಎಂದೇ ಪರಿತಪಿಸಬೇಕಾಗುತ್ತದೆ. ನಾವಾಗ ಸಮಚಿತ್ತದ ಅರಸುವಿಕೆಯ ಹೊರತು ಬೇರೆಲ್ಲವನ್ನೂ ಮರೆತು ಬಿಡಬೇಕಾಗುತ್ತದೆ. ಮನ ಇರುವುದು ದೇಹದೊಳಗೆ. ಇದೊಂದು ರೀತಿಯಲ್ಲಿ ಮನೆ ಇದ್ದಂತೆ. ಇದು ಸದಾ ಸ್ವಚ್ಛವಿರಬೇಕು, ಜ್ಞಾನದೀಪ ಬೆಳಗುತ್ತಿರಬೇಕು, ಭಾವ ಮಧುರವಾಗಿರಬೇಕು. ಇದರಿಂದ ದೇವಾನುಭೂತಿ. ದೇವಾನುಭೂತಿಯನ್ನು ಆವಾಹಿಸಿಕೊಂಡರೆ ಚಿತ್ತದ ಶಾಂತಿ. ನಮ್ಮ ಬದುಕಿನಲ್ಲಿ ಆಸೆಗಳಿಗೆ ಕೊನೆ ಮೊದಲಿಲ್ಲ. ಇದೊಂದು ರೀತಿಯ ಭಾವಬಂಧನ. ಮನಸ್ಸು ಮುಕ್ತವಾಗಿರಬೇಕು. ಬದುಕ ಬಣ್ಣ ಇರುವುದು ಬದುಕಿಗನುಸಾರ. ಮುಕ್ತ ಮನ ಇಲ್ಲದಿರುವಲ್ಲಿ ಬರಿಯ ಆಸೆಗಳು ಮಾತ್ರ. ಮನದ ಭಾವ ಪರಿಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು. ಈ ಜಗದ ಹಾಗು ಹೋಗುಗಳಲ್ಲಿ ಬೇಗೆ ಭಾವನೆಗಳು ಸಹಜವಾಗಿರುವಾಗ ಸಮಾಧಾನದಿಂದ ಇದ್ದರೆ ಅದೇ ಸುಖ, ನೆಮ್ಮದಿಗೆ ದಾರಿ. ಚಿತ್ತಶಾಂತಿ. ನಾವು ನಮ್ಮ ಮನಸ್ಸಿನಲ್ಲಿ ಸದಾ ಶಾಂತಿ ಸಸ್ಯ ನೆಡುತ್ತಿದ್ದರೆ ಅದು ಭಕ್ತಿಯೋಗಕ್ಕೆ ರಹದಾರಿ. ಈ ರಹದಾರಿಯಲ್ಲಿ ಸಾಗಿದಾಗಲೇ ಮನೋಸಾರಥಿಯ ನಿರ್ದೇಶನ, ನಿರ್ದೇಶಿಸುವ ಮನೋಸಾರಥಿಯೇ ಅರಿವು. ಅರಿವಿನ ಸಾರಥಿ ಇರುವ ರಥಕ್ಕೆ ಇಂದಿನ ಅಶ್ವ ಊಡಿ ಮೌನ ಕಡಿವಾಣ ಹಿಡಿಯದಿರೆ ಆಪತ್ತು ಖಚಿತ. ಹಾಗಾಗಿ ನಾವು ಮನಕ್ಕೆ ತುಂಬಬೇಕಾಗಿರುವ ನಿರ್ದೇಶನವೇ ಸದಾ ಶಾಂತವಾಗಿರು ಎಂದು. ಇದರಿಂದ ಮಾತ್ರ ಶಾಂತಿ ಪಥದಲ್ಲಿ ಮುಂದುವರಿಯಲು ಸಾಧ್ಯ.
6: ಖಂಡಿತವಾಗ್ಲೂ ತಾಳ್ಮೆ ಮತ್ತು ನಂಬಿಕೆ ಅನ್ನುವಂತಹ ಆಯುಧಗಳಿದ್ದಾಗ ಜೀವನ ಕೂಡ ಉತ್ತಮವಾಗಿರುತ್ತೆ. ತಾಳ್ಮೆ ಅನ್ನುವಂತಹ ಆಯುಧ ನಮ್ದಾದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ನಾವು ಸದೃಢರಾಗ್ತೀವಿ. ತಾಳ್ಮೆ ಮತ್ತು ನಂಬಿಕೆ ಸದಾ ಜೀವನವನ್ನು ಉತ್ತಮವಾಗಿರಿಸುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಚಾರಕರು ಮತ್ತು ರಂಗಭೂಮಿ ಕಲಾವಿದರು ಆದಂತಹ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು, ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ಬರೆದಿರುವಂತಹ ಸಮಚಿತ್ತ ಹೊಂದುವ ಬಗೆ ಹೇಗೆ ಅನ್ನುವುದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ನಮ್ಮ ಚಿತ್ತ ಸಮವಾಗಿದ್ದಾಗ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಸಮವಾಗಿರುತ್ತೆ, ಸರಿಯಾಗಿರುತ್ತೆ. ಅದರಿಂದ ಖುಷಿ, ನೆಮ್ಮದಿ, ತೃಪ್ತಿ ಸಿಗತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅದರೊಟ್ಟಿಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವ ವಿಷಯಗಳು, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಜೀವನವದೊಂದು ಪರಮೈಶ್ವರ್ಯ ಬೊಮ್ಮನದು ಸೇವೆಯದ ನೂರ್ಜತಂಗೊಳಿಸುವೆಲ್ಲ ಸಖ ಈವರಾರ್ ಕೊಳುವರಾರೆಲ್ಲರೊಂದಾಗಿರಲು ನೈವೇದ್ಯ ಬಾಗಿನಿ ಮಂಕುತಿಮ್ಮ. ಜೀವನವೆನ್ನುವುದು ಬ್ರಹ್ಮನ ಪರಮೈಶ್ವರ್ಯ. ನಾವು ಮಾಡುವ ಸೇವೆ ಅವನ ಐಶ್ವರ್ಯವನ್ನು ವೃದ್ಧಿಸುವ ಕೆಲಸ. ಎಲ್ಲರೂ ಒಂದೇ ಆಗಿರುವಾಗ ಕೊಡುವವರು ಯಾರು, ತೆಗೆದುಕೊಳ್ಳುವವರು ಯಾರು? ನಾವು ಆ ಪ್ರಸಾದದಲ್ಲಿ ಭಾಗಿ. ಇಡೀ ಪ್ರಪಂಚವೇ ಭಗವಂತನ ಸೃಷ್ಟಿ. ಅವನದಲ್ಲದ ವಸ್ತು ಯಾವುದೂ ಇಲ್ಲಿಲ್ಲ. ಈ ಜಗತ್ತಿನ ಸಂಭ್ರಮ ಅವನ ಪರಮೈಶ್ವರ್ಯ. ಮನುಷ್ಯರು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯ ಪ್ರಪಂಚದ ಹಿರಿಮೆಯನ್ನು, ಶ್ರೀಮಂತಿಕೆಯನ್ನು, ಶ್ರೇಯಸ್ಸನ್ನು ವೃದ್ಧಿಸುತ್ತದೆ. ಅದೆಲ್ಲ ನಾವು ಭಗವಂತನಿಗೆ ಮಾಡುವ ಸೇವೆ. ನಮ್ಮ ಶರೀರ, ಬುದ್ಧಿ, ಮನಸ್ಸು ಎಲ್ಲವೂ ಅವನದೇ ಸೃಷ್ಟಿ. ಆದ್ದರಿಂದ ನಾನು ಇಂತಹದ್ದನ್ನು ಸಾಧಿಸಿ ಪ್ರಪಂಚಕ್ಕೆ ಕಾಣಿಕೆ ನೀಡಿದ್ದೇನೆ ಎಂದು ಹೇಳುವುದು ಎಷ್ಟು ಸರಿ? ಅವನದೇ ದೇಹ, ಅವನೇ ಕೊಟ್ಟ ಮನಸ್ಸು, ಅವುಗಳಿಂದ ಸಾಧಿಸಿದ್ದನ್ನು ಕೊಡುವ ದಾರಿಗೆ ಈ ಪ್ರಪಂಚಕ್ಕೆ ತಾನೇ. ಈ ಪ್ರಪಂಚ ಯಾರದು? ಇದು ಭಗವಂತನದೇ. ಅಂದರೆ ಅವನದ್ದಾದದ್ದನ್ನು ಅವನಿಗೋಸ್ಕರ ನಿರ್ಮಿಸಿ ಅವನಿಗೆ ನೀಡಿದಂತಾಯಿತು. ಅದಕ್ಕೆಂದೇ ದಾಸರು ಹಾಡಿದರು, ನೀರು ಕೆರೆಯದ್ದು, ಅದನ್ನೇ ಮತ್ತೆ ಕೆರೆಗೆ ಹಾಕಿದರೆ ನಮಗೆ ವರಬೇಕೆ? ಒಮ್ಮೆ ಖ್ಯಾತ ನಟ ನಿರ್ದೇಶಕ ಶ್ರೀ ಜಿ ವಿ ಅಯ್ಯರ್ರವರು ನನಗೊಂದು ಅತ್ಯದ್ಭುತವಾದ ವಿಷಯವನ್ನು ಹೇಳಿದ್ದರು. ಅದನ್ನು ಅವರು ತಮ್ಮ ಶ್ರೀ ಶಂಕರಾಚಾರ್ಯ ಚಲನಚಿತ್ರದಲ್ಲಿ ಮೊದಲನೇ ದೃಶ್ಯದಲ್ಲಿ ತೋರಿಸಲು ಪ್ರಯತ್ನಿಸಿದ್ದರಂತೆ. ನಮ್ಮಲ್ಲಿ ಕೆಲವರು ನದಿಯಲ್ಲಿ, ಸಮುದ್ರದಲ್ಲಿ ಸ್ನಾನಕ್ಕೆ ಹೋದಾಗ ನಡುಮಟ್ಟ ನೀರಿನಲ್ಲಿ ನಿಂತು ಸೂರ್ಯನ ಕಡೆಗೆ ಮುಖ ಮಾಡಿ ಅರಿಯುವ ನೀರಿನಲ್ಲಿ ಒಂದು ಬಗಸೆಯಷ್ಟು ನೀರನ್ನು ತೆಗೆದುಕೊಂಡು ಅದನ್ನೇ ಸೂರ್ಯನಿಗೆ ಆರ್ಘ್ಯ ಎಂದು ಕೊಡುತ್ತಾರೆ. ಅದರಲ್ಲಿ ಅವರ ಸ್ವಂತದ್ದೇನೂ ಇಲ್ಲ, ನದಿಯ ನೀರು ಮತ್ತೆ ನದಿಗೆ. ಇದರ ಆಧ್ಯಾತ್ಮಿಕ ಅರ್ಥ ತುಂಬ ಸುಂದರ. ನಾವು ನಿಂತಿರುವ, ಪ್ರವಹಿಸುತ್ತಿರುವ ನೀರು ಜೀವಗಳ ಪ್ರವಾಹ. ಅದರಲ್ಲಿ ನನ್ನ ಆಯುಷ್ಯವನ್ನು, ಕೇವಲ ಬಗೆಸೆಯಷ್ಟು ಆಯುಷ್ಯವನ್ನು ಕೈಯಲ್ಲಿ ಹಿಡಿದು ಅದನ್ನು ನೀಡಿದ ಭಗವಂತನಿಗೆ ನೈವೇದ್ಯವಾಗಿ ನೀಡುತ್ತೇವೆ. ಇದೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಕ್ರಿಯೆ. ಯಾವುದು ನಿವೇದಿಸಲ್ಪಡುತ್ತದೆಯೋ ಅದು ನೈವೇದ್ಯ. ಅಲ್ಲಿರುವುದು ಕೇವಲ ನಿವೇದನೆ, ಅಹಂಕಾರವಲ್ಲ. ಭಗವಂತ, ಇದು ನೀನೇ ಸೃಷ್ಟಿಸಿರುವ ಮತ್ತು ಒದಗಿಸಿರುವ ಪದಾರ್ಥ. ಇದು ನಿನ್ನದೇ, ನನ್ನದಲ್ಲ ಎಂದು ನಿವೇದಿಸುವುದೇ ನೈವೇದ್ಯ. ಅದನ್ನು ಕಗ್ಗ ಕೇಳುತ್ತದೆ. ಎಲ್ಲವೂ ಒಂದೇ ಆಗಿರುವಾಗ ಕೊಡುವವರು ಯಾರು, ಪಡೆಯುವವರು ಯಾರು? ಭಗವಂತನ ಆ ನೈವೇದ್ಯದಲ್ಲಿ ನಾವು ಭಾಗಿಯಾಗಿದ್ದೇವೆ.
2: ಖಂಡಿತವಾಗ್ಲೂ ಈ ಪ್ರಪಂಚ ಅನ್ನುವಂಥದ್ದು ಭಗವಂತನ ಸೃಷ್ಟಿ. ಇಲ್ಲಿ ನಾವು ಕೇವಲ ತೃಣ ಮಾತ್ರ. ಖಂಡಿತ ಅಲ್ವಾ? ಒಂದು ಅದ್ಭುತವಾದ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಕೆ ರಾಮಚಂದ್ರ ಸರ್ ಅವರು. ಇವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಆದಂತಹ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ಕೆ ರಾಮಚಂದ್ರ ಸರ್ ಅವರು ಈ ದಿನ ಸಮಚಿತ್ತ ಹೊಂದುವ ಬಗೆ ಹೇಗೆ ಅನ್ನುವುದರ ಬಗ್ಗೆ ತಿಳಿಸಿದರು. ಜೊತೆಗೆ ಅದರೊಟ್ಟಿಗೆ ಜೀವನ ಅನ್ನುವಂಥದ್ದು ದೈವ ಕೊಟ್ಟಂತಹ ಒಂದು ಸುಂದರವಾದಂತಹ ಕೊಡುಗೆ ಅನ್ನುವಂಥ ವಿಷಯವನ್ನು ಕೂಡ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಅದರೊಟ್ಟಿಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಹಾಳು ಹಾಳೆಲ್ಲ ವಾಳೆನ್ನು ತೀರ್ದೊಡೆಯಂ ಅದರೂಳಿಗುವ ತಪ್ಪಿಸುವ ಜಾಣ ನೆಲ್ಲಿಹನು ಊಳಿಗವ ಕಾಳಗುವ ಕುಳ್ಕರೆಯೋ ಗೋಳ್ಕರೆಯೋ ಬಾಳು ಬಾಳದೆ ಬಿಡದು ಮಂಕುತಿಮ್ಮ. ಈ ಬಾಳೆಲ್ಲ ಹಾಳು ಹಾಳು ಎನ್ನುತ್ತಿದ್ದರೂ ಅದರ ಸೇವೆಯನ್ನು ತಪ್ಪಿಸುವ ಜಾಣ ನೆಲ್ಲಿದ್ದಾನೆ. ಅದು ಹಸಿವಿನ ಕರೆಯೋ ಗೋಳಾಟದ ಕರೆಯೋ ಅದು ಸೇವೆಯೋ ಕಾದಾಟವೋ ಏನಾದರಾಗಲಿ ಬಾಳನ್ನು ಬಾಳದೆ ಇರುವುದಕ್ಕಾಗದು. ನಮ್ಮ ಸುತ್ತಮುತ್ತ ಬದುಕಿರುವ ನಾವು ಕಂಡಿರುವ ಕೇಳಿರುವ ಜನರ ಬದುಕುಗಳನ್ನು ಒಂದು ಕ್ಷಣ ಗಮನಿಸಿ ನೆನೆಸಿಕೊಳ್ಳಿ. ಅವರ ಬದುಕಿಗೆ ಏನೇನು ಕಾರಣಗಳಿವೆ, ಉದ್ದೇಶಗಳಿವೆ? ಒಬ್ಬ ಬಡ ಮನುಷ್ಯ ಎರಡು ಹೊತ್ತಿನ ಅನ್ನಕ್ಕಾಗಿ ಹೋರಾಡುತ್ತಾನೆ, ಯಾರ ಯಾರದೋ ಸೇವೆ ಮಾಡುತ್ತಾನೆ, ಮನಸ್ಸಿಗೆ ಒಪ್ಪದ ಕಾರ್ಯಗಳು ಅಪಮಾನಗಳನ್ನು ಸಹಿಸಿಕೊಳ್ಳಬೇಕಾದ ಕೆಲಸಗಳನ್ನೆಲ್ಲ ಮಾಡುತ್ತಾನೆ. ಅದೆಲ್ಲ ಕೇವಲ ತನ್ನ ಹಾಗೂ ತನ್ನ ಪರಿವಾರದವರು ಬದುಕಿ ಬೆಳೆಯುವುದಕ್ಕೆ. ಅವನಿಗೆ ಅದು ಸಾಕು ಸಾಕು ಎನ್ನುವಂತಾಗಿದೆ. ತನ್ನ ಬಳಿಯೂ ಬೇಕಾದಷ್ಟು ಹಣವಿದ್ದರೆ ಸುಖವಾಗಿರುತ್ತಿದ್ದೆ ಎಂದು ಭಾವಿಸುತ್ತಾನೆ. ಶ್ರೀಮಂತರೆಲ್ಲ ಸುಖವಾಗಿದ್ದಾರೆ ಎಂದುಕೊಳ್ಳುತ್ತಾನೆ. ಆದರೆ ಶ್ರೀಮಂತನ ಕಥೆಯೇ ಬೇರೆ. ಕೋಟಿ ಇದ್ದವನಿಗೆ 100 ಕೋಟಿ ಹಂಬಲ, 100 ಇದ್ದವನಿಗೆ 1,000 ಕೋಟಿಯ ಅಪೇಕ್ಷೆ. ಅದಕ್ಕೆ ಮಿತಿ ಏನಾದರೂ ಇದೆಯೇ? ನಂತರ ಹಣ ಬಂದರೆ ಅದನ್ನು ಕಾಪಿಡುವ ಭಯ, ಅದನ್ನು ಯಾರಾದರೂ ಅಪಹರಿಸಿಯಾರೋ ಅಥವಾ ಸರ್ಕಾರದ ಕಣ್ಣಿಗೆ ಬಿದ್ದರೆ ಮುಖಭಂಗವಾಗುವ ಭಯ. ಅದಕ್ಕೆ ಸಾಕ್ರೆಟಿಸ್ ಹೇಳುತ್ತಿದ್ದ, ಕಡಿಮೆ ಹಣ ಕೆಟ್ಟದ್ದು, ಆದರೆ ಹೆಚ್ಚಿನ ಹಣ ಭಯಂಕರವಾದದ್ದು. ಶ್ರೀಮಂತನಿಗೂ ಬದುಕಿನ ಒತ್ತಡ ಸಾಕಾಗಿದೆ. ತೀರಾ ಸಣ್ಣ ಕೆಲಸದಲ್ಲಿದ್ದವನಿಗೆ ಒಂದು ರೀತಿಯ ಕೀಳರಿಮೆ. ನನ್ನದೇನು ಕೆಲಸ, ಬರೀ ಚಾಕರಿ ತಾನೇ ಸಾಕು ಈ ಊಳಿಗದ ಕೆಲಸ ಎಂದುಕೊಳ್ಳುತ್ತಾನೆ. ನನಗೆ ತುಂಬ ಆತ್ಮೀಯರಾಗಿದ್ದವರೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಒಂದು ದಿನ ರಾತ್ರಿ ಊಟಕ್ಕೆ ಕರೆದಿದ್ದರು. ಅವರು ಹೇಳಿದಂತೆ ರಾತ್ರಿ 8:30 ಅವರ ಮನೆ ತಲುಪಿದೆ. ಮನೆಯ ಮುಂದೆ ಅಂಗಳದಲ್ಲಿ ಮನೆಯಲ್ಲಿ ಎಲ್ಲಿ ನೋಡಿದಲ್ಲಿ ಜನ ಗುಂಪು ಗುಂಪಾಗಿ ಅವರನ್ನು ಭೇಟಿಯಾದವರು ಕೆಲವರು, ಒಬ್ಬೊಬ್ಬರಾಗಿ ಕರೆದು ಮಾತನಾಡಿಸಿದವರು ಕೆಲವರು. ರಾತ್ರಿ 11 ಗಂಟೆಯಾದರೂ ಜನ ನೆರೆದೇ ಇದ್ದರು. ಕೊನೆಗೊಮ್ಮೆ ಅವರ ಕಾರ್ಯದರ್ಶಿ ಅವರನ್ನು ಜನರಿಂದ ಪಾರು ಮಾಡಿ ಕರೆದುಕೊಂಡು ಬಂದ. ನನ್ನ ನೋಡಿದ ತಕ್ಷಣ, ದಯವಿಟ್ಟು ಕ್ಷಮಿಸಿ, ನೀವು ಬರುವುದನ್ನೇ ಮರೆತಿದ್ದೆ. ಏನು ಮಾಡೋದು, ನಮ್ಮ ಕೆಲಸನೇ ಹೀಗೆ. ಒಮ್ಮೊಮ್ಮೆ ಸಾಕಪ್ಪ ಸಾಕು, ಇದನ್ನೆಲ್ಲ ಬಿಟ್ಟು ಹಳ್ಳಿಗೆ ಹೋಗಿಬಿಡಬೇಕೆಂದು ಅನಿಸುತ್ತದೆ ಎಂದರು. ಅವರಿಗೂ ಕೆಲಸ ಸಾಕಾಗಿದೆ. ಸಾಕು ಸಾಕು ಈ ಬಾಳು ಎನ್ನುತ್ತಿದ್ದರೆ ಅದನ್ನು ಯಾರಿಂದಲೂ ತಪ್ಪಿಸಿಕೊಳ್ಳುವುದು ಸಾಧ್ಯವಿದೆಯೇ? ಹೊಟ್ಟೆಗಾಗಿಯೋ, ಹಣಕ್ಕಾಗಿಯೋ, ಅಂತಸ್ತಿಗಾಗಿಯೋ, ಅಧಿಕಾರಕ್ಕಾಗಿಯೋ, ಆತ್ಮಸಾಧನೆಗಾಗಿಯೋ ಬದುಕಿನ ಹೋರಾಟ ನಡೆದೇ ಇದೆ. ಈ ಬಾಳನ್ನು ಬಾಳದೇ ಇರುವುದು ಸಾಧ್ಯವಿಲ್ಲ. ಹೀಗೆ ಬದುಕಲೇಬೇಕಾದ ಬದುಕನ್ನು ಧನಾತ್ಮಕವಾಗಿ ಚಿಂತಿಸಿ ಒಳ್ಳೆಯದಕ್ಕೆ ದುಡಿದು ಒಳ್ಳೆಯದನ್ನೇ ಮಾಡಿ ಸುಂದರವಾಗಿಸಿಕೊಳ್ಳುವುದು ಮೇಲಲ್ಲವೇ?
2: ಖಂಡಿತವಾಗ್ಲೂ ಕೆಲವೊಮ್ಮೆ ಬೇರೆಯವರನ್ನು ನೋಡಿ, ಬೇರೆಯವರ ಜೀವನವನ್ನು ನೋಡಿ, ಅರೆ ಅವರೆಷ್ಟು ಚೆನ್ನಾಗಿದ್ದಾರೆ, ಅವರಿಗೆ ಸಮಸ್ಯೆಗಳು ಅನ್ನುವಂಥದ್ದೇ ಇಲ್ಲ, ಎಲ್ಲ ಸಮಸ್ಯೆಗಳು ನಮಗೆ, ನಮಗೆ ಕಷ್ಟಗಳು, ಅವರು ತುಂಬ ಆರಾಮದಾಯಕ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀವಿ. ದೂರದ ಬೆಟ್ಟ ನುಣ್ಣಗೆ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಆ ಬೆಟ್ಟ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ, ಹತ್ತಿರ ಹೋಗಿ ನೋಡಿದಾಗಲೇ ಅದರ ಒಂದು ಸಾಧಕ ಬಾಧಕಗಳು ಅರ್ಥ ಆಗುತ್ತೆ. ಹಾಗೆ ನಾವು ಕೂಡ ಶ್ರೀಮಂತರ ಜೀವನ ಚೆನ್ನಾಗಿರುತ್ತೆ, ಅವ್ರ ಜೀವನ ಚೆನ್ನಾಗಿದೆ, ಇವ್ರ ಜೀವನ ಚೆನ್ನಾಗಿದೆ ಅಂತ ಬೇರೆಯವ್ರ ಬಗ್ಗೆ ಲೆಕ್ಕ ಹಾಕ್ತಾನೆ ಇರ್ತೀವಿ. ಆದರೆ ನಮಗೆ ಸಿಕ್ಕಂತಹ ಜೀವನದಲ್ಲಿ ನಾವು ಖುಷಿ ಪಡೋದಿಲ್ಲ, ವ್ಯಥೆಯನ್ನು ಪಡ್ತೀವಿ. ಆ ರೀತಿ ಆದಾಗ, ಆ ರೀತಿ ಯೋಚನೆ ಚಿಂತನೆಯಿಂದ ನಮ್ಮ ಗೆಲುವು ಕೂಡ ಸಾಧ್ಯ ಆಗೋದಿಲ್ಲ. ಈ ಕಷ್ಟ ಸಮಸ್ಯೆ ಎಲ್ಲರಿಗೂ ಕೂಡ ಇದ್ದದೆ. ಶ್ರೀಮಂತರಿಗೆ ಕಷ್ಟ ಬರೋದಿಲ್ಲ, ಬಡವರಿಗೆ ಮಾತ್ರ ಕಷ್ಟ ಅಂತ ನಾವು ಅದೇ ಥಾಟ್ಸಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಆ ಕಷ್ಟದಲ್ಲೇ ಕೊರಗಬೇಕಾಗತ್ತೆ. ಆ ಕೊರಗುವಿಕೆಯಿಂದ ನಾವು ದೂರ ಬಂದಾಗ ಮಾತ್ರ ನೆಮ್ಮದಿಯ ಜೀವನವನ್ನು ಕಾಣ್ಬೋದು. ಏನಂತೀರಾ? ಇರುವಂತಹ ಜೀವನದಲ್ಲಿ ಖುಷಿ ಪಡೋಣ, ನೆಮ್ಮದಿಯನ್ನ ಕಾಣೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಆದಂತಹ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು ತಿಳಿಸಿದಂತಹ ಈ ವಿಶೇಷ ವಿಷಯಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಮಾಹಿತಿಗಳೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ, ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸೇತರೆ, ಇವತ್ತು ಏನ್ ಸಮಾಚಾರ ಅಂತ ಕೇಳ್ತೀರಾ? ಎಸ್, ಇವತ್ತು June 13 ಶನಿವಾರ, ವೀಕೆಂಡ್ ಅಲ್ವಾ, ಏನಾದರೂ ಸ್ಪೆಷಲ್ ಇರಬೇಕು. ಎಸ್, ನಮ್ಮ ಮಲೆನಾಡಿನ ಪರಿಸರ, ಕಾಡು ಮತ್ತು ರೈತರ ಬದುಕಿಗೆ ಸಂಬಂಧಿಸಿದ ಒಂದು ಅದ್ಭುತವಾದ, ಅಷ್ಟೇ ಮುಖ್ಯವಾದ ಕಾರ್ಯಕ್ರಮ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಎಸ್, ಪೃಥ್ವಿ ಟ್ರಸ್ಟ್ ಬೆಂಗಳೂರು, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ಮಲೆನಾಡಿನ ರೈತ ಬುಡಕಟ್ಟು ಮತ್ತು ಪರಿಸರ ಸಂಘಟನೆಗಳ ಸಹಯೋಗದೊಂದಿಗೆ ಹಾಗೂ ರಾಜ್ಯ ನೀತಿ ಮತ್ತು ಯೋಜನೆ ಆಯೋಗದ ಸಹಕಾರದಲ್ಲಿ ಇವತ್ತು ಒಂದು ದಿನದ ಪ್ರಯುಕ್ತ ಈ ಒಂದು ಪ್ರಯುಕ್ತ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಗೊತ್ತಾ ವಿಶೇಷ ಏನಪ್ಪ ಅಂತಂದ್ರೆ, ಮಲೆನಾಡು ಕೃಷಿ ಅರಣ್ಯ ಸಂಘರ್ಷ ಮತ್ತು ಸಾಮರಸ್ಯ, ಎಷ್ಟು ಚಂದದ ವಿಷಯ ಅಲ್ವಾ? ಕೃಷಿ

0: ಹಾಗೆ ಆ ಭಾವನೆಗಳು ನೂರಾರು, ಹಾಡೊಂದೇ ಮಾಧ್ಯಮ. ಓಕೆನಾ? ನೀವು ಭಕ್ತಿಗೀತೆ ಹೆತ್ತವರು ಅಥವಾ ಒಡಹುಟ್ಟಿದವರು ಅಥವಾ ಜೀವದ ಗೆಳೆಯರ ಒಂದು ಈ ಒಂದು ನಾಲ್ಕರ ಆಯ್ಕೆ ಒಂದನ್ನು ಆಯ್ಕೆ ಮಾಡಿಕೊಂಡು ಒಂದು ಅದ್ಭುತವಾದ ಗೀತೆಯನ್ನು ನೀವು ಕೂಡ ಹಾಡಬಹುದು. ಹಾಗಿದ್ರೆ ಕರೆ ಮಾಡಿ 9686609962289 ಈ ನಂಬರ್ಗೆ ಕರೆ ಮಾಡಿ ನೀವು ಹಾಡ್ಬೋದು ಅಂತ ಹೇಳ್ತಾ ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್.
1: ಹೇಳಿ ಮೇಡಮ್, ತಿಂಡಿ ಆಯ್ತಾ?
0: ತಿಂಡಿ ಆಯ್ತು, ನಿಮ್ದು ಆಯ್ತಾ?
1: ನಮ್ದು ಆಯ್ತು, ಮಳೆ ಇಲ್ಲ, ಮೋಡ ಕವಿದ ವಾತಾವರಣ.
0: ಓಹೋ,
1: ಮಳೆ ಬೇಕಾಯ್ತು ನಮಗೆ. ಟೋಟಲಿ ಒಂದ್ 2-3 ಇಂಚ್ ಮಳೆ ಆಗಿಲ್ಲ ಈ ವರ್ಷ. ಹೇಮಾವತಿ ಜಲಾಶಯ ಎಲ್ಲ ಬತ್ತೋಗಿದೆ.
0: ಖಂಡಿತ, ಹೌದು ಹೌದು.
1: ಕುಡಿಯಕ್ಕೆ ನೀರು ಸಮೇತ ಆ ಕಡೆ ಹುಬ್ಳಿ ಧಾರವಾಡ ಕೋಲಾರ ಕಡೆ ಎಲ್ಲ ಭಾರಿ ಮಳೆ ಬರ್ತದೆ.
0: ಹೌದು,
1: ಈ ಸರಿ ಮಳೆನೇ ಇಲ್ಲ.
0: ಪ್ರಾರ್ಥನೆ ಒಂದೇ ಇವಾಗ.
1: ಹೌದೌದು, ವರ್ಣರಾಯ ನಮ್ಗ ಕೃಪೆ ನೋಡ್ಲಿ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸ್ತಿದ್ದೀನಿ. ಎತ್ತವರು ಇದರಿಂದ ನಮ್ಮ ತಾಯಿಯ ಬಗ್ಗೆ ಒಂದು ಹಾಡು ಹೇಳ್ತೀನಿ.
0: ಹಾಡಿ ಸರ್, ಹಾಡಿ.
1: ಕಪ್ಪು ಬೆಳಪು ಚಿತ್ರ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಹಾಡಲು

0: ಹೊಕ್ಕೋ ಬಣ್ಣದ ಬಣ್ಣದ ಚಿಟ್ಟೆಯಲ್ಲೂ ನೀನೆ ನೀನು ಅಮ್ಮ ನಿನ್ನ ಮಡಿಲಿನಲ್ಲಿ ನನ್ನ ಹಾಸಿಗೆ ಊರು ಬೇಡ ಕೇರಿ ಬೇಡ ಯಾರು ಬೇಡ ಅಮ್ಮ ಒಮ್ಮೆ ಕಣ್ಣ ಬಿಟ್ಟು ಎನ್ನ ನೋಡ ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಹಾಡಲೆಂದು ಬಂದೆ ನಾನು ಕೊಹಕ್ಕೋ ಕೊಹಕ್ಕೋ ಕೊಹಕ್ಕೋ ಕೊಹ ಸಣ್ಣ ಸಣ್ಣ ಹೂವಿನಲ್ಲೂ ನೀನೆ ನೀನು ಬಣ್ಣದ ಬಣ್ಣದ ಚಿಟ್ಟೆಯಲ್ಲೂ ನೀನೆ ನೀನು ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಹಾಡಲೆಂದು ಬಂದೆ ನಾನು ಕೊಹಕ್ಕೋ ಕೊಹಕ್ಕೋ ಕೊಹಕ್ಕೋ ಕೊಹೋ.
1: ಧನ್ಯವಾದಗಳು.
2: ಧನ್ಯವಾದಗಳು ಕರೆ ಮಾಡೋದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಎಸ್, ಸಂಕಪ್ಪ ಅವರು ಕಪ್ಪು ಬಿಳುಪು ಚಿತ್ರದಿಂದ ಹೆತ್ತವರು ಅಂದ್ರೆ ತಾಯಿಯ ಬಗ್ಗೆ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ರಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
2: ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ?
3: ಆಯ್ತಾ ಮೇಡಮ್.
2: ಹಾ ಆಯ್ತು. ನಿಮ್ದಾಯ್ತಾ?
3: ಇಲ್ಲ ಮೇಡಮ್, ಇವತ್ತು ಸ್ವಲ್ಪ ರಜೆ ಎಲ್ಲ, ಆರಾಮಾಗಿ ತಿಂಡಿ ಮಾಡೋಣ ಅಂತ ಲೇಟ್ ಲತೀಫ್ ಆಗಿದ್ದೀನಿ.
2: ಓ ಓಕೆ. ಎಸ್ ಬ್ರಹ್ಮಾನಂದ ಸರ್.
3: ಮೇಡಮ್ ಇವತ್ತು ಅದೇ ನೀವು ನಾಲ್ಕು ಟಾಪಿಕ್ ಕೊಟ್ಟಿದ್ರಿ.
2: ಹೌದು.
3: ನನ್ಗೆ ಇವತ್ತು ಶನಿವಾರ ಬೇರೆ, ಅದಕ್ಕೆ ಹನುಮಂತನೇ ನೆನೆಸ್ಬಿಡೋಣ, ರಾಮ ಬಂಟ ಹನುಮಂತನ ಭಕ್ತಿಗೀತೆ ಹೇಳ್ಬಿಡೋಣ ಅಂತ ಅನ್ನಿಸ್ತು.
2: ಹಾಡಿ ಹಾಡಿ ಸರ್.
3: ಹಾಡ್ತಿದ್ದೀನಿ ಮೇಡಮ್. ಶ್ರೀ ಹನುಮ ಜಯ ಹನುಮ ಜಯ ಜಯ ಕಪಿವರು ಬಹು

0: ಬಹುಬಲ ಬಾನ್. ಮೇಡಮ್ ಇನ್ನು ಮೂರ್ ಪ್ಯಾರ ಇದೆ, ಆದ್ರೆ ಸಾಕು.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಪ್ರಮಾನಂದ ಸರ್ ಅವರು ಭಕ್ತಿ ಗೀತೆಯನ್ನ ಭಕ್ತನಾಗಿ, ಹನುಮನ ಭಕ್ತನಾಗಿ ತುಂಬಾ ಚೆನ್ನಾಗಿ ಹಾಡಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ ಪ್ರೇಮ ಅವರೇ.
2: ಪ್ರೇಮ ಮೇಡಮ್,
1: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ಅವಲಕ್ಕಿ.
1: ಓಕೆ, ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್, ಒಂದು ಭಕ್ತಿ.

0: ಇವತ್ತು ಶನಿವಾರದಿಂದ ಶನಿದೇವನ ಮೇಲೆ ಒಂದು ಹಾಕ್ತೀನಿ ಮೇಡಮ್.
1: ಹಾಡಿ ಹಾಡಿ.
0: ಬಾರಯ್ಯ ಶನಿದೇವ ಬಂದೆನ್ನ ಹರಸಯ್ಯ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ. ಬಾರಯ್ಯ ಶನಿದೇವ ಬಂದೆನ್ನ ಹರಸಯ್ಯ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ. ಆಡುತ್ತ ಕರೆಯುವೆವು ನಾವು ಬೇಡುತ್ತ ಕರೆಯುವೆವು ಕುಣಿಯುತ್ತ ಬಾರೋ ನಲಿಯುತ್ತ ಬಾರೋ ಕಾಕವಾಹರಣಿ. ಬಾರಯ್ಯ ಶನಿದೇವ ಬಂದೆನ್ನ ಹರಸಯ್ಯ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ. ಕರ್ಪೂರ ಪ್ರಿಯ ನೀನು ತುಳಸಿಯ ಪ್ರಿಯ ನೀನು ಬಗೆ ಬಗೆ ಪುಷ್ಪದಿ ಪೂಜೆ ಮಾಡುವೆ ಓಡೋಡಿ ಬಾ ತಂದೆ. ಇಷ್ಟ ಆಗಿದೆ ಮೇಡಮ್.
1: ಓಕೆ ಸೂಪರ್, ಥ್ಯಾಂಕ್ ಯು ಪ್ರೇಮ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ನಮ್ಮ ಪ್ರೇಮ ಅವರು ಸಖತ್ತಾಗಿ ಶನಿದೇವರ ಬಗ್ಗೆ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಒಂದು ಪಾಸಿಟಿವ್ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಶನಿದೇವರು ನಮ್ಗೆ ಕಷ್ಟ ಕೊಡ್ತಾರೆ ಅನ್ನೋದು ಸುಳ್ಳು ಸ್ನೇಹಿತರೆ. ನಮ್ಮನ್ನ ತಿದ್ದಿ ತೀಡಿ ಬದುಕಿನ ದೊಡ್ಡ ಸಾಧನೆಗೆ ಸಿದ್ಧ ಮಾಡೋ ಕರುಣಾಮಯಿ ಆ ಗುರು ಅಂತಾನೆ ಹೇಳ್ಬೋದು. ಕತ್ತಲೆಯ ನಂತರ ಬೆಳಕು ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಒಂದು ನಂಬಿಕೆ ಇರಲಿ ಇವತ್ತಿನ ದಿನ ನಿಮ್ದಾಗಿರ್ಲಿ. ಈ ಶುಭ ಶನಿವಾರ, ಹ್ಯಾವ್ ಅ ಬಿಂದಾಸ್ ಡೇ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ
2: ಹಲೋ,
1: ಈಗ ಕೇಳಿಸ್ತಾ ಇದೆ. ಕೃಷ್ಣಪ್ಪ ಸರ್, ಸೂಪರ್ ಆಗಿದ್ದೀವಿ. ನೀವು?
2: ನಾವು ಆರಾಮಿದ್ದೀವಿ ಮೇಡಮ್. ನಮ್ದು ಅನ್ನ ಸಾಂಬಾರ್ ಊಟ ಮೇಡಮ್, ಅನ್ನ ಮುರಂಗಿ ಸಾಂಬಾರ್ ಮೇಡಮ್.
1: ಓ ಸೂಪರ್ ಸೂಪರ್. ಓಕೆ ಕೃಷ್ಣಪ್ಪ ಅವ್ರು, ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
2: ಭಕ್ತಿ ಗೀತೆ ಹಾಡ್ತೀನಿ ಮೇಡಮ್. ಭಕ್ತಿ ಗೀತೆ
1: ಹಾಡಿಪ್ಪ ಹಾಡಿ.
2: ಇದು ಮೇಡಮ್.
1: ಹಾ ಹಾ ಹೇಳಿಪ್ಪ
2: ಮೇಡಮ್. ನಮ್ಮ ಬ್ರಹ್ಮಾನಂದ ಸರ್, ಪ್ರೇಮ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರು. ಇಬ್ರು ಹಾಡಿದ್ ನಾ ಕೇಳಿ ಖುಷಿ ಆಯ್ತು. ಇಬ್ರಿಗೂ ತುಂಬಾ ವೆರಿ ಥ್ಯಾಂಕ್ಸ್ ಮೇಡಮ್.
1: ಓಕೆ,
2: ನಮ್ಮ ಪ್ರೇಮ ಮೇಡಮ್ ಬ್ರಹ್ಮ ಸರ್ ಒಳ್ಳೆ ವಾಯ್ಸ್ ಚೆನ್ನಾಗಿ ಹಾಡಿದ್ರು ಮೇಡಮ್. ಇಬ್ರು ಖುಷಿ ಆಯ್ತು ನನಗೆ.
1: ಓಕೆ ಪಾ ಓಕೆ
2: ಮೇಡಮ್. ರಾಮ ನಟ ರಾಮ ತಂದ ಮೇಡಮ್.
1: ಹಾಡಿ ಹಾಡಿ.

0: ಸ್ವಲ್ಪ ಆದ್ರೆ ಮೇಡಮ್.
1: ಓಕೆ ಕೃಷ್ಣಪ್ಪ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಮ್ಮ ಕೃಷ್ಣಪ್ಪ ಸರ್ ಅವರು ಕಾರ್ಕಳದಿಂದ ಕರೆ ಮಾಡಿ ರಾಮನ ಬಗ್ಗೆ ಭಕ್ತಿ ಗೀತೆಯನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆ ಕರೆ ಕಟ್ ಆಯ್ತಲ್ಲ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ. ಓಕೆ ಸೋಮಶೇಖರ್ ಸರ್, ಊಟ ಆಯ್ತಾ? ಮಾಡ್ಬೇಕು. ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ಯಾವ ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ನಾಲ್ಕು ಆಪ್ಷನ್ ಕೊಟ್ಟಿದ್ದೀರಿ. ಶೆತ್ತವರು ತಗೊಂಡಿದ್ದೀನಿ ಮೇಡಮ್ ನಾನು.
1: ಓಕೆ ಓಕೆ,
2: ಕಾಳಿಂಗ ಚಿತ್ರದ ಒಂದು ಹಾಡ
1: ಹಾಡಿ ಸರ್.
2: ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯಚಂದ್ರರು, ಅವರೇ ಸೂರ್ಯಚಂದ್ರರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ

0: ಇಬ್ಬರು ಕಣ್ಣಿಗೆ ಕಾಣೋ ದೇವರು.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹಾಡಿದ್ರಿ,
0: ಧನ್ಯವಾದಗಳು.
1: ಓಕೆ, ಸೋಮಶೇಖರ್ ಸರ್ ಅವರು ಕಾಳಿಂಗ ಚಿತ್ರದಿಂದ ತಾಯಿಯ ಬಗ್ಗೆ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನಮ್ಮ ಬ್ರಹ್ಮಾನಂದ ಸರ್ ಅವರು ಒಂದು ಮೆಸೇಜ್ ಹಾಕಿದ್ದಾರೆ, ಏನಪ್ಪ ಅಂತಂದ್ರೆ, ಹಲೋ ಮೇಡಮ್ ಅವರೇ, ನಮ್ಮ ಹಾಡನ್ನ ಮೆಚ್ಚಿದ ಕೃಷ್ಣಪ್ಪ ಅವರಿಗೂ ಕೂಡ ನನ್ನ ವಿಶೇಷ ನಮನಗಳನ್ನ ತಿಳಿಸ್ತಾ ಇದ್ದೀನಿ. ಅವರು ಕೂಡ ರಾಮನ ಹಾಡನ್ನ ತುಂಬಾ ಭಕ್ತಿ ಪೂರ್ವಕವಾಗಿ ಹಾಡಿದ್ರು, ತುಂಬಾ ಚೆನ್ನಾಗಿ ಮೂಡಿ ಬಂತು. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಅಂತ ಬ್ರಹ್ಮಾನಂದ ಸರ್ ಅವರು ಒಂದು ಮೆಸೇಜ್ನ ಹಾಕಿದ್ದಾರೆ. ಸೊ ಈ ಮೆಸೇಜ್ನ ನಮ್ಮ ಕೃಷ್ಣಪ್ಪ ಅವರಿಗೆ ಕನ್ವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಶುಭೋದಯ.
1: ನಮಸ್ತೆ ಸರೋಜ ಮೇಡಮ್.
2: ಹೇಳಿ ಮೇಡಮ್,
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್. ಈಗ
1: ಓಕೆ, ಖುಷಿ ಖುಷಿಯಾಗಿದ್ದೀರಾ?
2: ಹಾಂ ಮೇಡಮ್.
1: ಓಕೆ ಸೂಪರ್. ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ತಿಂಡಿ ಆಯ್ತು. ಅವಲಕ್ಕಿ ಮಾಡಿದ್ದೆ, ಸಿಹಿ ಅವಲಕ್ಕಿ, ಖಾರದ ಅವಲಕ್ಕಿ ಎರಡು ಮಾಡಿದ್ದೆ. ನೀವು ಏನ್ ತಿಂದ್ರಿ?
1: ನಮ್ದು ಇವತ್ತು ಪುಳಿಯೋಗರೆ. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
2: ಮೇಡಮ್? ನಾಲ್ಕು ಟಾಪಿಕ್ ಕೊಟ್ಟಿದ್ರಿ, ಅದರಲ್ಲಿ ಒಂದು ಭಕ್ತಿಗೀತೆ ಅಥವಾ ದೇವರನ್ನ ಮಾಡ್ತೀನಿ ಮೇಡಮ್.
1: ಓಕೆ ಹಾಡಿಪಾ.

0: బదుకలేటకే, జ్ఞాన విలది నూరు కాల బదుకలేటకే, మానిని తొరిదవగి భోగవేటకే, సత్యమంతర సంగ విరలు తీర్థవేటకే. మాతు కేలదే మలతు నడవ మక్కళేటకే, మాతు కేలదే మలతు నడవ మక్కళేటకే, ప్రీతి ఇల్లదే ఎడయని కదా అన్నవేటకే, నీతి అరిదు నడయదిరువ భంటనేటకే, సోతు హెణ్ణిగి ఎదరి నడవ పురుషనేటకే, సత్యవంతర సంగ విరలు తీర్థవేటకే, నిత్య జ్ఞాని ఆద మేలు చింతయాతకే, సత్యవంతర సంగ విరలు తీర్థవేటకే. ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ. ಓಕೆ, ಸರೋಜಾ ಮೇಡಮ್ ಅವರು ಒಂದು ಭಕ್ತಿ ಗೀತೆ ಪುರಂದರದಾಸರ ರಚನೆವಾದ ಭಾವಾರ್ಥವನ್ನ ಈ ಒಂದು ಭಕ್ತಿ ಗೀತೆಯನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರುಣ? ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ಸೂಪರ್
1: ಆಗಿದ್ದೀವಿ, ನೀವ್ ಹೇಗಿದ್ದೀರಾ ನವಾಜ್ ಅವ್ರೆ?
2: ನಾವು ಎಲ್ಲ ಆರಾಮಾಗಿದ್ದೇವೆ ನೋಡಿ ಮೇಡಮ್.
1: ನಾಷ್ಟ ಆಯ್ತು?
2: ನಾಷ್ಟ ಊಟ ಮಾಡಿದ್ರಿ ಮೇಡಮ್? ಈಗ ಊಟ ಮಾಡಿ ಕಾರ್ಯಕ್ರಮ ಕೇಳ್ಕೊ ಹಂಗೆ ಕರೆ ಮಾಡಿದ್ರಿ ಮೇಡಮ್, ಕರೆಕ್ಟ್ ಆಯ್ತ್ರಿ.
1: ಸೂಪರ್ ಸೂಪರ್.
2: ನಿಮ್ದು ಏನೈತ್ರಿ ಮೇಡಮ್ ನಾಷ್ಟ
1: ಇವತ್ತು? ಪುಳಿಯೋಗರೆ.
2: ಪುಳಿಯೋಗರೆ?
1: ಯಾವ ಗೀತೆನ ಹಾಡ್ತಾ ಇದ್ದೀರಾ ನವಾಜ್ ಅವ್ರೆ?
2: ನಾವು ನೋಡ್ರಿ ಮೇಡಮ್, ಸ್ನೇಹಿತರಿಗೋಸ್ಕರ ಮತ್ತ ಗಿರಿಕನ್ಯ ಚಿತ್ರದಲ್ಲಿ ಮೇಡಮ್ ಕೂಡಿ ಬಾಳೋಣ ಹಾಡ್ತೀನಿ ನೋಡಿ ಮೇಡಮ್.
1: ಹಾಡಿ ಹಾಡಿ ಸರ್.
2: ಕೂಡಿ ಬಾಳೋಣ ವೆಯಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ವೆಯಂದು ಸೇರಿ ದುಡಿಯೋಣ, ದುಡಿಮೆ ಬಡೆತನ ಅಳಿಸಲು ಸ

ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ರೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ ದ್ವೇಷವು ಎಂದು ಸುಖವನ್ನು ಕೊಡುವುದೇ ಇಲ್ಲ ವಿರಸ ವಿಷವು ಸುಳ್ಳಲ್ಲ ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ ಸರಸದಿ ಹರುಷವ ನೀ ಪಡೆವೆ ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ.

0: ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ನಮಸ್ತೆ
1: ನವಾಜ್ ಅವರೇ. ಓಕೆ, ಸೂಪರ್ ಆಗಿ ನಮ್ಮ ನವಾಜ್ ಅವರು ಗೆಳೆಯರಾಗಿ ಗೀತೆಯನ್ನ ಹಾಡಿದ್ರು ಗಿರಿ ಕನ್ಯೆ ಚಿತ್ರದಿಂದ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮ್ಯಾಮ್. ತಿಂಡಿ ಆಯ್ತು? ನಿಮ್ದಾಯ್ತಾ?
2: ನಮ್ದು ಆಗಿಲ್ಲ, ಇನ್ನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ.
1: ಓಕೆ,
2: ಶ್ವೇತಾ ಅವ್ರದ್ದೇನ್ ತಿಂಡಿ?
1: ಪುಳಿಯೋಗರೆ.
2: ಪುಳಿಯೋಗರೆ, ಓಕೆ ಓಕೆ.
1: ಶಾಂತ ಅವ್ರು ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಫ್ರೆಂಡ್ಸಿಗೋಸ್ಕರ ಹಾಡ್ತಾ ಇದೀನಿ, ಎಲ್ಲಾ ಫ್ರೆಂಡ್ಸು.
1: ಓಕೆ,
2: ಎಫ್ ಎಂ ಫ್ರೆಂಡ್ಸ್ ಎಲ್ಲರಿಗಾಗಿ.
1: ಓಕೆ ಪಾ, ಓಕೆ ಹಾಡಿಪಾ.
2: ನಗು ನಗು

0: ಆಗಲಿ. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್.
1: ಓಕೆ ಸೂಪರ್, ಥ್ಯಾಂಕ್ ಯು ಮಾ.
0: ಥ್ಯಾಂಕ್ ಯು ಶ್ವೇತಾ.
1: ಓಕೆ, ನಮ್ಮ ಶಾಂತ ಅವರು ಒಂದು ಬಂಗಾರದ ಮನುಷ್ಯ ಚಿತ್ರದಿಂದ ನಮ್ಮೆಲ್ಲರ ಫ್ರೆಂಡ್ಸಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಗೀತೆಯನ್ನು ಹಾಡಿದಾಯಿತು. ಅಂದರೆ ಜೀವದ ಗೆಳೆಯರು ಅಂತಲೇ ಹೇಳ್ಬೋದು. ಸೊ ಗೆಳೆಯರ ಸಾಂಗನ್ನು ನಮ್ಮ ಶಾಂತ ಅವರು ಹಾಡಿದಾಯಿತು. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
9: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಭಾವನೆಗಳು ನೂರಾರು, ಹಾಡೊಂದೇ ಮಾಧ್ಯಮ. ಈ ಒಂದು ಟಾಪಿಕ್ನಲ್ಲಿ ಭಕ್ತಿ ಗೀತೆ ಹಾಡ್ಬೋದು, ಹೆತ್ತವರ ಗೀತೆ, ಹಾಗೆ ಒಡ ಹುಟ್ಟಿದವರು ಗೀತೆ, ಅಥವಾ ಜೀವದ ಗೆಳೆಯರ ಗೀತೆಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಇಷ್ಟದ ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
10: ಹಲೋ,
1: ನಮಸ್ತೆ.
10: ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಸಹೋದರಿ. ಇರಲಿ,
1: ಯಾರು? ನೀವೇ ಕಂಡು ಹಿಡೀರಿ.
10: ಸ್ಮೈಲಿಂಗ್ ಶ್ವೇತಾ.
1: ಎಸ್, ನಾನೇ. ಓಕೆ ಆಶಾ ಅವರೇ, ನಾಷ್ಟ ಆಯ್ತಾ? ಏನ್ ಮಾಡಿದ್ರಿ? ಹಲೋ, ಅಯ್ಯೋ ನೀವು ಹೋಲ್ಡಿ ಹಾಕೊಂಡ್ಬಿಡ್ತೀರಾ? ಹಲೋ ಹಲೋ. ಎಸ್, ಆಶಾ ಅವ್ರದ್ದಿದೆ ಪ್ರಾಬ್ಲಮ್. ಕರೆನ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಕರೆ ಸಿಕ್ಕಿದೆ, ಮಾತಾಡಿಪ್ಪ. ಹಲೋ. ಎಸ್, ಕರೆ ಕಟ್ ಆಯ್ತು. ಏನು ಮಾಡ್ಲಿಕ್ಕಾಗಲ್ಲ, ನಮ್ಮ ಕೇಳುಗರು ಕರೆ ಮಾಡಿ ಸುಮ್ಮನೆ ಹಾಗೆ ನಿಲ್ತಾರಪ್ಪ. ಏನಕ್ಕೆ ಅಂತಂದರೆ ಅವ್ರಿಗೆ ಭಯನೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ಏನು ಸಂಕೋಚ ಪಡ್ದೇನೆ ನಮ್ಮ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಭಕ್ತಿ ಗೀತೆ, ಹೆತ್ತವರು ಗೀತೆ ಅಥವಾ ಒಡ ಹುಟ್ಟಿದವರ ಗೀತೆ ಅಥವಾ ಜೀವದ ಗೆಳೆಯರ ಒಂದು ಗೀತೆಯನ್ನು ನೀವು ಕೂಡ ಹಾಡನ್ನ ಹಾಡಬಹುದು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
10: ಹಲೋ,
1: ಯಾಕೆ ಕಟ್ಟಾಯ್ತು ಆಶಾ ಅವರೇ?
10: ಕೇಳಿಸ್ತದೆ, ಹೇಳಮ್ಮ ಹೇಳಮ್ಮ ಅಂತಂದೆ.
1: ಇಲ್ಲ ಇಲ್ಲ, ನಮ್ದು ಇಲ್ಲಿ ಇಶ್ಯೂಸ್ ಇರ್ಬೋದು ನಿಮ್ಮ ಕಡೆಗೆ. ಇವತ್ತು ನಾಲ್ಕು ಟಾಪಿಕ್ ಇದೆ, ಭಕ್ತಿ ಗೀತೆ, ಹೆತ್ತವರ ಗೀತೆ, ಒಡ ಹುಟ್ಟಿದವರ ಗೀತೆ ಅಥವಾ ಜೀವದ ಗೆಳೆಯರ ಗೀತೆ. ಯಾವ ಗೀತೆನ, ಅದರ ಒಂದು ಗೀತೆನ ನೀವು ಹಾಡ್ಬೋದು?
10: ಭಕ್ತಿ ಗೀತೆ, ಒಡ ಹುಟ್ಟಿದವರ ಗೀತೆ
1: ಅಥವಾ ಜೀವದ ಗೆಳೆಯರು.
10: ಇಷ್ಟು ಜನದ ನನ್ ಭಕ್ತಿ ಗೀತೆ ಹೇಳ್ತೀನಿ, ಕನ್ಯಾಕುಮಾರಿ ಮೇಲೆ, ಕನ್ಯಾಕುಮಾರಿ ಮೇಲೆ.
1: ಓಕೆ ಮಾ, ಹಾಡಿ.
10: ಭಾರತ ಭೂಷಿರ

ಭರತ ಭೋಜಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೋಷಿರ ಮಂದಿರ ಸುಂದರಿ ಶಿವ ತಾಂಡವದ ಭ್ರಮರನಿ ನಾದ ನಾದ ಬ್ರಹ್ಮನ ಓಂಕಾರ ನಾದ ಶಿವ ತಾಂಡವದ ಭ್ರಮರನಿ ನಾದ ನಾದ ಬ್ರಹ್ಮನ ಓಂಕಾರ ನಾದ.

0: ಸಂಗೀತ ಸುದೆಯ ಚೈತನ್ಯ ಧಾರೆ ಕಣ ಕಣ ನೀನೆ ಕರುಣಾಪೂರ್ಣೆ ನವ ಭವ ನವ ಜೀವ ನೀ ತುಂಬಿ ಬಾರೆ ನವರಸ ವಾಹಿದಿ ನೀ ದಯ ತೋರೆ ಭಾರತ ಭೋಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ.
1: ಓಕೆ, ಥ್ಯಾಂಕ್ ಯು ಆಶಾ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಚೆನ್ನಾಗಿತ್ತ ಅಮ್ಮ ವಾಯ್ಸ್?
1: ಹಾ ಚೆನ್ನಾಗಿತ್ತು,
0: ತುಂಬಾ ಸಂತೋಷ. ನಾನು ನೀನು ಇಲ್ಲ ನನ್ಗೇನು ಬರ್ಲಿಲ್ಲ, ಬರೀ ಬ್ಲಾಂಕ್ ಆಗಿ ಬಂದ್ಬಿಡ್ತು ಮೊಬೈಲು, ಎಲ್ಲ ಆಫ್ ಮಾಡ್ಬಿಟ್ಲ ನನ್ ಸಹೋದರಿ, ಏನು ಮಾಡೋದು ಅಂತ ನಂಗೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಹಾಡ್ನಲ್ಲಿ ಟೆನ್ಷನ್ ತೋರ್ಸ್ಕೊಡ್ಲಿಲ್ಲ, ಮೈಂಡ್ ಆ ಕಡೆ ಹೋಗ್ಬಿಟ್ರೆ ಇದಾಗ್ಬಿಡುತ್ತೆ, ಅಪ್ಸೆಟ್ ಆಗ್ಬಿಡುತ್ತೆ.
1: ಓಕೆ ಸೂಪರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಶ್ವೇತಾ ಮತ್ತೆ ಇದು ತುಂಬಾ ಚೆನ್ನಾಗಿ, ಇದು ನನ್ಗನ್ನ ನಿಮ್ಮ ನಿತ್ಯ ಅಭಿಮಾನಿ ಬಳಗಕ್ಕೆ ಇದೊಂದು ಕಾರ್ಯಕ್ರಮ ಕೊಡೋ ನಂಗೆ ತುಂಬಾ ಆಸೆ ಆಗುತ್ತೆ ಕಣ, ಹಾಡೇಳ್ದಾಗ ನನ್ಗೆ ಅವತ್ತೆಲ್ಲ ಎಷ್ಟು ಖುಷಿ ಆಗಿರ್ತೀನಿ, ನಂಗೆ ನಿತ್ಯ ಅಭಿಮಾನಿ ಬಳಗದಲ್ಲಿ ನಂಗೂ ಚಾನ್ಸ್ ಕೊಡೋ.
1: ಓಕೆ ಮಾ, ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್, ಆಶಾ ಪ್ರಕಾಶ್ ಅವರು ಕರೆ ಮಾಡಿ ಉಪಾಸನೆ ಚಿತ್ರದಿಂದ ಒಂದು ಹಾಡನ್ನ ಹಾಡಿದಾಯ್ತು. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ
1: ನಮಸ್ತೆ, ಚಾ ಆಯ್ತಾ ವೇದಾ ಮೇಡಮ್? ಎಸ್, ಓಕೆ ಮೇಡಮ್, ಇವತ್ತಿನ
2: ಟಾಪಿಕ್,
1: ಹಾ ನಮ್ದು ಆಯ್ತು, ಪುಳಿಯೋಗರೆ. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ನಾನು ಒಂಥರ ಭಕ್ತಿ ಗೀತೆ,
1: ಒಂಥರ ಭಕ್ತಿ ಗೀತೆ.
2: ಓಕೆ, ಮಧುರ ಸಂಗಮದಿಂದ.
1: ಓಕೆ, ಹಾ.

0: ನೀಡಬಲ್ಲ ಜಗದೆ ನಮಗೆಲ್ಲ ತಾಯಿಯ ತಂದೆಯ ಮಮತೆ ಬಾಸಲ್ಲ.
1: ಧನ್ಯವಾದಗಳು.
2: ಧನ್ಯವಾದಗಳು. ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಓಕೆ, ವೇದ ಅವರು ಸೂಪರ್ ಆಗಿರುವಂತಹ ಒಂದು ಹಾಡನ್ನು ಹಾಡಿದರು. ಅಂದರೆ ನೋಡಿ, ಜಗತ್ತು

0: ದೇವರನ್ನ ಸೃಷ್ಟಿಕರ್ತ ಅಂತ ಪೂಜಿಸ್ತಾರೆ ಅಲ್ವಾ, ಆ ದೇವರಿಗೆ ಕೈ ಮುಗಿತಾರೆ. ಆದ್ರೆ ನಮಗೆ ಆ ದೇವರಿಗಿಂತ ಒಂದು ಹೆಜ್ಜೆ ಮೇಲೆ ನಿಲ್ಲೋದು ನಮ್ಮ ಅಪ್ಪ ಅಮ್ಮ. ಯಾಕಂದ್ರೆ ಜಗತ್ತನ್ನ ಸೃಷ್ಟಿಸಿದ ಆ ದೇವರಿಗೆ ಒಂದು ರೂಪ ಕೊಟ್ಟು ಆ ಭೂಮಿ ಮೇಲೆ ನಮ್ಗೆ ಕಣ್ಣಿಗೆ ಕಾಣೋ ಹಾಗೆ ತಂದಿಟ್ಟವರು ನಮ್ಮ ಹೆತ್ತವರು. ಸೂಪರ್ ವೇದ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ಪರವಾಗಿಲ್ಲ ಮೇಡಮ್, ಇವತ್ತು ಬೇಗ ಕನೆಕ್ಷನ್
0: ಸಿಕ್ಬಿಡ್ತು.
1: ಹತ್ತು ಸೆಕೆಂಡ್ ನಾವು ಪ್ರಯತ್ನ ಮಾಡಿದೆ, ಹಂಗೆ ಕನೆಕ್ಷನ್ ಸಿಕ್ಬಿಡ್ತು.
0: ಸೂಪರ್ ಸೂಪರ್. ಯಾವ ಗೀತೆನ ಹಾಡ್ತಾ ಇದ್ದೀರಾ ಸುಬ್ರಹ್ಮಣ್ಯ ಅವರೇ?
1: ಮೇಡಮ್, ನಾನು ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಡಿರೋದ ಅದ್ಭುತವಾದ ಒಂದು ಗೀತೆನೆ ತಗೊಂಡಿದ್ದೀನಿ ಮೇಡಮ್. ತಾಯಿ ಮತ್ತೆ ಮಗನ ಮಮತೆಯ ಒಂದು ಗೀತೆ. ಹೇ ವಿಶ್ವನಾಥ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ತಾಯಿಯಲ್ಲವೇ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ಯಶೋಧೆ ಕೃಷ್ಣನ ಬೆಳೆಸಿದರೇನು, ಯಶೋಧೆ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ಕಂದ ಕಾಣುವ ಮೊದಲ ದೇವರೇ, ಜನ್ಮ ನೀಡಿದ ಅಮ್ಮನಲ್ಲವೇ. ಕಂದ ಕಾಣುವ ಮೊದಲ ದೇವರೇ, ಜನ್ಮ ನೀಡಿದ ಅಮ್ಮನಲ್ಲವೇ. ತಾಯಿ ದೇವರೇ ಸುಳ್ಳು ನುಡಿದರೆ, ತಾಯಿ ದೇವರೇ ಸುಳ್ಳು ನುಡಿದರೆ, ಸತ್ಯವೆಂಬ ಮಾತು ಎಲ್ಲಿದೆ, ಸತ್ಯವೆಂಬ ಮಾತು ಎಲ್ಲಿದೆ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಚಿತ್ರದಲ್ಲಿ ಎಲ್ಲಾ ಗೀತೆನೂ ಅದ್ಭುತವಾದ ಗೀತೆನೆ ಮೇಡಮ್.
0: ಖಂಡಿತ ಖಂಡಿತ. ಓಕೆ ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಬೆಂಗಳೂರಿನಿಂದ ನಮ್ಮ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಸೂಪರ್ ಆಗಿ ಹಾಡು ಹೇಳಿದ್ರು. ತಾಯಿಗೆ ತಕ್ಕ ಮಗ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ನಮಸ್ತೆ ಶ್ವೇತಾ.
0: ನಮಸ್ತೆ ಬೀನಾ ಮೇಡಮ್.
2: ಥ್ಯಾಂಕ್ ಯು ಅಲಮ್ಮ.
0: ತಿಂಡಿ ಆಯ್ತಾ?
2: ಇನ್ನು ತಿನ್ಬೇಕು. ತಿಂದಿಲ್ಲ.
0: ತೊಂಡೆ
2: ಚಪಾತಿ, ತೊಂಡೆಕಾಯಿ ಪಲ್ಯ.
0: ಓಕೆ ಸೂಪರ್. ಯಾವ ಗೀತೆನ ಹಾಡ್ತಾ ಇದ್ದೀರಾ ಇವತ್ತು?
2: ಭಕ್ತಿ ಗೀತೆನ ಹಾಡ್ತಿದ್ದೀನಿ.
0: ಹಾ

0: ಧನ್ಯವಾದಗಳು.
1: ಥ್ಯಾಂಕ್ ಯು, ಧನ್ಯವಾದಗಳು ಮ್ಯಾಮ್.
0: ಇದು ನಿನ್ನೆ ಹಾಡಬೇಕು ಅಂತ ಇದ್ದೆ, ಸಿಗಿತ ಇಲ್ಲಿ ಸಿಗ್ಲಿಲ್ಲ ಕಾಲ್.
1: ಓಕೆ, ಎಸ್ ಸೂಪರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಓಕೆ, ಬೀನಾ ಮೇಡಮ್ ಅವರು ಒಂದು ಒಳ್ಳೆ ಭಕ್ತಿ ಗೀತೆಯನ್ನು ಹಾಡಿದಾಯಿತು. ಮಂಜುಳಾ ಗುರುರಾಜ್ ಅವರು, ಹಾಗೆ ಬಿ ಕೆ ಸುಮಿತ್ರ ಅವರು, ಹಾಗೆ ಹೆಚ್ ಆರ್ ಕೃಷ್ಣಮೂರ್ತಿ ಅವರು, ಹಾಗೆ ಸೌಮ್ಯ ಅವರು, ಸೊ ಇವರ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತಾರೆ. ಈ ಒಂದು ಹಾಡು ಒಂದು ಒಂದು ಚಿಕ್ಕದಾಗ ಇನ್ನು ನಾನು ಸಣ್ಣೋಳಿರ್ಬೇಕಾದ್ರೆ ಈ ಒಂದು ಹಾಡನ್ನು ಕೇಳ್ತಾ ಇದ್ದೆ. ಯಾವಾಗ ಅಂತಂದರೆ ನಾನು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಇರಬೇಕಾದ್ರೆ ಈ ಹಾಡನ್ನು ನಾನು ಕೇಳ್ತಾ ಇದ್ದೆ. ತುಂಬ ಚೆನ್ನಾಗಿರುವಂತಹ ಹಾಡಿದು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.

0: ಗುಡ್ ಮಾರ್ನಿಂಗ್, ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ ಮೇಡಮ್.
1: ಓಕೆ, ಪರಶುರಾಮ್ ಅವರೇ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
0: ಯಶ್ ಅವ್ರದ್ದು ಸಾಂಗ್ ಹಾಡ್ಬೇಕು ಅಂತೀನಿ.
1: ಯಶ್ ಅವ್ರದ ಯಾವ ಹಾಡು?
0: ಚೆಲ್ಲಿದಳು
1: ಓಕೆ, ಅದು ಪ್ರೀತಿಯ ಹಾಡಲ್ವಾ?
0: ಹೌದು ಮೇಡಮ್.
1: ಓಕೆ ಓಕೆ ಪಾ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಓಕೆ, ಎಸ್, ನಮ್ಮ ಪರಶುರಾಮ್ ಅವರು ಪ್ರೀತಿ ಸಾಂಗ್ ಅನ್ನ ಒಂದ್ ಎರಡೇ ಸಾಲನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಅನಂತರಾಜ್ ಅವರೇ, ತಿಂಡಿ ಆಯ್ತಾ?
2: ಆಯ್ತು ಮೇಡಮ್.
1: ಏನ್ ಮಾಡಿದ್ರಿ
2: ಇವತ್ತು? ತಿಂಡಿ ಏನಿಲ್ಲ ಮೇಡಮ್, ಊಟ.
1: ಆಯ್ತು ಅಂತಂದ್ರಿ, ಊಟ ಮಾಡಿದ್ರಾ?
2: ಮುದ್ದೆ ಊಟ ಮಾಡಿದ್ರಿ?
1: ಮುದ್ದೆ ಮಾಡಿದ್ರಾ? ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ನಾಲ್ಕು ಆಯ್ಕೆ ಇದೆ ನಿಮಗೆ, ಗೊತ್ತಲ್ವಾ ಟಾಪಿಕ್? ಭಕ್ತಿ ಗೀತೆ, ಹೆತ್ತವರ ಗೀತೆ, ಒಡ ಹುಟ್ಟಿದವರ ಗೀತೆ, ಅಥವಾ ಜೀವದ ಗೆಳೆಯರ ಗೀತೆ, ಇದರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ನಾವು ಒಂದು ಭಕ್ತಿ ಗೀತೆನೆ ಹಾಡ್ತೀನಿ.
1: ಹಾಡಿ ಹಾಡಿಪ.
2: ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನಿನ್ನೈ ಅಷ್ಟು ನಮ್ಮ ಬದ್ಧರಾದ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳಪ್ಪ.
2: ಥ್ಯಾಂಕ್ ಯು ಮೇಡಮ್.
1: ಓಕೆ, ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ. ಹಾ ಬೇಡ, ಈಗ ನೆಕ್ಸ್ಟ್ ಕಾಲರ್ ರಿಸೀವ್ ಮಾಡೋಣ. ಹಲೋ ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ, ಎಸ್ ವಿಶ್ವನಾಥ್ ಸರ್.
3: ತುಂಬಾ ಟೈಮ್ ಆಯ್ತು, ನಮ್ಮ ದೂರ ಮಾಡಿಬಿಟ್ರಿ ನೀವು.
1: ಹೌದು, ದೂರ ಮಾಡಿಲ್ಲ ಸರ್, ಕರೆ ಸಿಕ್ಕಿಲ್ಲ ನಿಮ್ಮ ಕರೆಗೆ. ನಾನು ಸಾಮಾನ್ಯವಾಗಿ
3: ನಂಗೆ ಡೌಟ್.
1: ಹೇಳಿ.
3: ಹಲೋ
1: ಹೇಳಿ ಸರ್.
3: ಕರೆ ತಗೋಳ್ತೀರಾ ಇಲ್ಲ ಅಂದ್ರೆ?
1: ಇಲ್ಲ ಇಲ್ಲ, ಹಾಗಿಲ್ಲ, ನಾವ್ ಎಲ್ಲಾ ಕರೆಗಳನ್ನ ಸ್ವೀಕರಿಸ್ತೀವಿ, ಆದ್ರೆ ಬಿಸಿ ಇರೋದ್ರಿಂದ ಕೆಲವೊಂದ್ ಕರೆಗಳು ನಮಗೆ ತಗೊಳಕ್ ಆಗೋದಿಲ್ಲ. ಓಕೆ,
3: ಮಳೆ ಬರ್ತಾ ಇದೆಯಾ?
1: ಮಳೆ ಇವತ್ತಿಲ್ಲ, ಇವತ್ತು ವಾತಾವರಣ
3: ಸಿಕ್ಕಾಪಟ್ಟೆ ಶುರು ಆಯ್ತು ಈಗ.
1: ಓಹೋ, ಓಕೆ. ಎಸ್, ನಾಷ್ಟ ಆಯ್ತಾ ಸರ್? ತಿಂಡಿ ಆಯ್ತಾ?
3: ನಮ್ದು ಆಯ್ತು ಮೇಡಮ್. ನಿಮ್ದು ಆಯ್ತಾ?
1: ನಮ್ದು ಆಯ್ತು, ಪುಳಿಯೋಗರೆ
3: ತಿಂದ್ರಿ?
1: ಓಕೆ,
3: ದೋಸೆ.
1: ದೋಸೆ, ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಅದೇ ಹಸಿರು ಮತ್ತೆ.
1: ಇಲ್ಲ ಇಲ್ಲ, ಇವತ್ತು ನಾಲ್ಕಿದೆ, ಭಕ್ತಿ ಗೀತೆ, ಹೆತ್ತವರ ಗೀತೆ, ಒಡ ಹುಟ್ಟಿದವರ ಗೀತೆ, ಅಥವಾ ಜೀವದ ಗೆಳೆಯರ ಗೀತೆ.
3: ನಾವಾಡುವನು ಕನ್ನಡ ನುಡಿ, ನಾವಿರುವ ಕಾಣವು ಗಂಧದ ಗುಡಿ, ಚಂದದ ಗುಡಿ, ಗಂಧದ ಗುಡಿ, ಅಂದದ ಗುಡಿ, ಶ್ರೀ ಚಂದದ ಗುಡಿ. ಅಷ್ಟವನ ಸಿರಿಯೇ ಒಲಿದು ಸೌಂದರ್ಯ ಸರಸ್ವತಿ ದರೆಗಿಳಿದು, ಮಾಡುತ್ತಿದೆ ನಾಡಿಗಳು ಎದೆಯಲ್ಲಿ ಸಂತಸದ ವನ. ಇದು ವನ್ಯ ಮೃಗಗಳ ಲೋಕವು, ಈ ಭೂಮಿಗೆ ಇಳಿದ ನಾಕವು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೆ ಗಂಧದ ಗುಡಿ, ಚಂದದ ಗುಡಿ, ಶ್ರೀಕಂದದ ಗುಡಿ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಎಸ್ ವಿಶ್ವನಾಥ್ ಸರ್ ಅವರು ಪ್ರಕೃತಿ ಹಾಡನ್ನ ಹಾಡಿದ್ರು ಗಂಧದ ಗುಡಿ ಚಿತ್ರದಿಂದ. ನಾನು ಸುಮ್ಮನದೆ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಪೃಥ್ವಿ ಟ್ರಸ್ಟ್ ಬೆಂಗಳೂರು ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಮಲೆನಾಡಿನ ರೈತ ಬುಡಕಟ್ಟು ಮತ್ತು ಪರಿಸರ ಸಂಘಟನೆಗಳ ಸಹಯೋಗದೊಂದಿಗೆ ಹಾಗೂ ರಾಜ್ಯ ನೀತಿ ಮತ್ತು ಯೋಜನೆ ಆಯೋಗದ ಸಹಕಾರದಲ್ಲಿ ಇವತ್ತು ಒಂದು ದಿನದ ಉಪಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲಿಪ್ಪ ಅಂತಂದರೆ ನಮ್ಮ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ. ಸೊ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು, ಅಲ್ಲಿ ಸಿಗುವಂತಹ ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾವನೆಗಳು ನೂರಾರು, ಹಾಡೊಂದೇ ಮಾಧ್ಯಮ. ಸೊ ಭಕ್ತಿ ಗೀತೆ, ಹೆತ್ತವರ ಗೀತೆ, ಹಾಗೆ ಒಡಹುಟ್ಟಿದವರ ಗೀತೆ ಅಥವಾ ಜೀವದ ಗೆಳೆಯರ ಗೀತೆಯನ್ನ ನೀವು ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
10: ಹಲೋ, ನಮಸ್ತೆ.
1: ನಮಸ್ತೆ. ಬಹಳ ಸಮಯ ಆಯ್ತು.
10: ಗಜಾನಂದ್ ಭಟ್
1: ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಸರ್. ತಿಂಡಿ ಆಯ್ತಾ? ಏನ್ ಮಾಡಿದ್ರಿ?
10: ದೋಸೆ.
1: ಓಕೆ ಸರ್, ಹೇಗಿದೆ ನಮ್ಮ ಹೊನ್ನಾವರ?
10: ಹೊನ್ನಾವರ ಈಗ ಸ್ವಲ್ಪ ಕೂಲ್ ಆಗಿದೆ, ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮೊದ್ಲೇ ಸ್ವಲ್ಪ ಜಾಸ್ತಿ ಆಗಿತ್ತು, ಈಗ ಒಂದ್ ಎರಡು ದಿವಸ ಆಯ್ತು ಸ್ವಲ್ಪ ಕಡಿಮೆ ಆಗಿದೆ.
1: ಓಕೆ ಓಕೆ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
10: ಒಂದು ಭಕ್ತಿ ಗೀತೆ ಹಾಡ್ತಾ ಇದ್ದೆ.
1: ಹಾಡಿ ಸರ್, ಹಾಡಿ.
10: ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಚೆ ತರವಲ್ಲ ಮುಂದೆ ಬಹುದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಆಶ ಕ್ಲೇಶ ದೋಷ ಎಂಬ ಅರ್ಥಿಯೊಳು ಮಗಿ ಯವನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೂ ಸಂತೋಷಿಯಾಗೂ ಕಾಶಿ ವಾರಣಾಸಿ ಕಂಚಿ ಕಾಳಿ ಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರು ಬಾಹುದೇನು ಅಲ್ಲಿ ಹೋದೇನು ದೋಷ ದೋಷ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನ ವಾಸದಲ್ಲಿ ಉಪವಾಸದಲ್ಲಿ
3: ಮೀಸಲಾಗಿ ನಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಚಲವೇನು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ ಎಸ್, ಗಜಾನನದ ಸರ್ ಅವರು ಕನಕದಾಸರ ಒಂದು ಗೀತೆಯನ್ನ ಹಾಡಿದಾಯ್ತು, ಭಕ್ತಿ ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
11: ಹಲೋ,
1: ನಮಸ್ತೆ.
11: ಹಾ ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮ ಅವರೇ.
11: ಹಾ ಶ್ವೇತಾ, ತಿಂಡಿ ತಿಂದ್ರಾ?
1: ತಿಂಡಿ ಆಯ್ತು, ನಿಮ್ದಾಯ್ತಾ?
11: ನಮ್ದು ಆಯ್ತು, ಅಕ್ಕಿ ಕಡುಬು ಕಾಯಿ ಚಟ್ನಿ.
1: ಓ ಸೂಪರ್. ಓಕೆ ಮೇಡಮ್,
11: ಕೇಳ್ತಿದ್ಯಾ ಶ್ವೇತಾ?
1: ಕೇಳ್ತಾ ಇದೆ, ಕೇಳ್ತಾ ಇದೆ.
11: ನಾನು ತಾಯಿಗೆ ಹಾಡೋ, ತಾಯಿ ಮಗುವಿಗೆ ಹಾಡೋ ಹಾಡು.
1: ಓಕೆ ಓಕೆ, ಹಾಡಿಪ. ಹಾ,
11: ಸೇವಂತಿಗೆ ಚಂಡಿನಂತ ಮುದ್ದುಕೋ ತಾಯಿ.

0: ತಾಯ ಮಡಿಲಿನಲ್ಲಿ ಬೀಡು ಬಿಟ್ಟ ಪುಟ್ಟ ಕೋಳಿ. ಥ್ಯಾಂಕ್ ಯು ಶ್ವೇತಾ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಕುಸುಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಡಿಫ್ರೆಂಟ್ ಆಗಿ ಒಳ್ಳೊಳ್ಳೆ ಟಾಪಿಕ್ ಎಲ್ಲ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು.
1: ಪಾಪ ಕೆಲವರಿಗೆ ಕಾಲ್ ಸಿಕ್ಕಿರಲ್ಲ ಮೊನ್ನೆ ನೆನ್ನೆ ಎಲ್ಲ, ಸೊ ಹಂಗ ತಪ್ಪು ಮಾಡಿದ್ರೆ ಇವತ್ತರು ಸಿಗ್ಬೋದಾ ಅಂತ.
2: ಹೌದೌದು, ಭಕ್ತಿಗೀತೆ ನಿನ್ನೆ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಟಾಪಿಕ್ ಅದು.
1: ಯೆಸ್,
2: ಒಳ್ಳೆದಾಯ್ತು, ಒಳ್ಳೆ ಟಾಪಿಕ್ ತಗೊಂಡಿರಾ ಬಿಡಿ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಕುಸುಮ ಅವರು, ಚಿನ್ನದ ಗೊಂಬೆ ಚಿತ್ರದಿಂದ ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ. ಶುಭೋದಯ. ಉಮಾ ಮೇಡಮ್, ಆಯ್ತಾ ತಿಂಡಿ?
3: ಹೋನಪ್ಪ ಆಯ್ತು, ಬಿಸಿಬೇಳೆ ಬಾತ್.
1: ಓ ಸೂಪರ್ ಸೂಪರ್.
3: ನಾನು ನಾಸಿಕ್ ಸತಾರ ಮಹಾಬಲೇಶ್ವರದಿಂದ ಮಾತಾಡ್ತಾ
1: ಇದ್ದೀನಿ. ಓಹೋ, ನಾಸಿಕಿ ಹೋಗಿದ್ದೀರಾ?
3: ಶಿರಡಿ ಆಯ್ತು, ತುಳಜಾಪುರ ಆಯ್ತು, ಕೊಲ್ಲಾಪುರ ಆಯ್ತು.
1: ಓಕೆ ಓಕೆ,
3: ಈಗ ಲಾಸ್ಟ್ ಇದೊಂದು ಮತ್ತೆ ಕೊಲ್ಲಾಪುರ ಮುಗಿದ್ರೆ ಆಯ್ತು.
1: ಓಕೆ, ಇದೇ ಖುಷಿಗೆ ಒಂದು ಹಾಡನ್ನ ಹಾಡ್ಬಿಡಿಯಲ್ಲ.
3: ಹಾಡು ಹಾಡ್ತೀನಪ್ಪ.
1: ಹಾಡಿಪ್ಪ.
3: ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನೀನು, ಬಣ್ಣದ ಬಣ್ಣದ ಕಿತ್ತೆಯನ್ನು ನೀನೆ ನಾನು. ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನೀನು ಇತ್ತ ಹಣ್ಣಿನಲ್ಲಿ ನಮ್ಮ ಅನ್ನ ನನಗೆ ನಿನ್ನ
1: ತಾಯಿಯ ಬಗ್ಗೆ ಒಂದು ಹಾಡನ್ನ ಹಾಡಿದಾಯ್ತು ಕಪ್ಪು ಬಿಳುಪು ಚಿತ್ರದಿಂದ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ,
1: ನಮಸ್ತೆ.
4: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಅವರೇ, ತಿಂಡಿ ಆಯ್ತಾ?
4: ಏನ್ ಒಳ್ಳೆ ಟೈಮಿಂಗ್ ಸಿಕ್ಬಿಡ್ತು ಮೇಡಮ್ ನನ್ ಕರೆ.
1: ಓಕೆ,
4: ಇವಾಗ ತಾನೇ ದೇವಸ್ಥಾನದಿಂದ ಬಂದು ದೇವಸ್ಥಾನದಿಂದ ಬರುವಾಗ್ಲೂ ಟ್ರೈ ಮಾಡ್ಕೊ ಅಂತ ಬಂದೆ.
1: ಓಕೆ ಸೂಪರ್.
4: ಮನೆ ತಲುಪಿದ ತಕ್ಷಣ
1: ಸಿಕ್ಬಿಡ್ತು. ಓಕೆ, ಇದೇ ಖುಷಿಗೆ ಒಂದ್ ಹಾಡು. ಹಲೋ
4: ಹಲೋ,
1: ಈಗ ಕೇಳಿಸ್ತಾ ಇದೀಯಾ?
4: ಓಕೆ
1: ಓಕೆ, ಒಂದ್ ಹಾಡ, ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
4: ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನಿನ್ನ, ಬಣ್ಣ ಬಣ್ಣದ ಚಿಟ್ಟೆಯಲ್ಲೂ ನೀನೆ ನಾನ. ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ನಿನ್ನ ನಿನ್ನ ಹಿತ್ತ ಹಣ್ಣುಗಳೆಲ್ಲ ಅನ್ನ ನನಗೆ, ನಿನ್ನ ಮಡಿಲಲ್ಲಿ ನಾನು ಹಾಸಿಗೆ. ಮೇಡಮ್
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಎಸ್, ಸ್ನೇಹಿತರೆ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾಯ್ತು. ಸೊ ನಾಲ್ಕರಲ್ಲಿ ಎಲ್ಲರೂ ಕೂಡ ಭಕ್ತಿ ಗೀತೆ, ಹೆತ್ತವರ ಗೀತೆ ಹೀಗೆ ಸೂಪರ್ ಆಗಿ ಹಾಡು ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ,
5: ನಮಸ್ಕಾರ ಮೇಡಮ್.
1: ನಮಸ್ತೆ,
5: ಆರಾಮಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
5: ನಾವು ಆರಾಮಿದ್ದೀರಿ ಮೇಡಮ್.
1: ಓಕೆ, ರಮೇಶ್ ಅವರು? ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
5: ಒಂದು ತತ್ವ ಪದ ತಾಯಿ ಮಗನ ಹಾಡ್ತೀನಿ ಮೇಡಮ್.
1: ಹಾಡಿಪ.
5: ಏನೆಲ್ಲ ಮರೆತರೆ ತಮ್ಮ, ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರೆ ತಮ್ಮ, ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಕೋಟಿ ದನವು ಕಳಿಸಲು ಬಹುದು, ಮಹಡಿ ಮನೆಯು ಕಟ್ಟಲು ಬಹುದು. ಕೋಟಿ ದನವು ಗಳಿಸಲು ಬಹುದು, ಮಹಡಿ ಮನೆಯು ಕಟ್ಟಲು ಬಹುದು. ತಾಯಿ ತಂದೆ ಅನ್ನುವ ಪದವು ಅಲ್ಲಿ ಇಲ್ಲಿ ಸಿಗುವುದೇನು? ಏನೆಲ್ಲ ಮರೆತರೆ ತಮ್ಮ, ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡೋದಕ್ಕೆ.
5: ಫ್ರೆಂಡ್ಸ್ ಬಾಳ ತಂದಿರಿ ಮೇಡಮ್, ಹಾಡು ಬಾಳ ದಿನದಿಂದ ಕೇಳಿನಿ, ಒಂದ್ ಸ್ವಲ್ಪ ನನಗ ಅದು ಹೇರಾಪೇರ ಆಯ್ತ್ರಿ. ಇದು ಇಷ್ಟಾನು ರೀ ನನಗ ತತ್ವಪದ ತಾಯಿ ಮಗಂದು, ಅದು ನನಗೆ ಈಗ ಹೊಳ್ಳಿಲ್ರಿ ಮೇಡಮ್.
1: ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದು.
5: ನಮಸ್ಕಾರ ಮೇಡಮ್, ಅವಕಾಶಕ್ಕೆ ಧನ್ಯವಾದ.
1: ಓಕೆ ಓಕೆ, ರಮೇಶ್ ಅವರು ಒಂದೊಳ್ಳೆ ತತ್ವ ಪದದ ಹಾಡನ್ನ ಹಾಡಿದಾಯ್ತು. ಕೆ ಯುವರಾಜ್ ಅವರು ಹಾಡಿರುವಂತಹ ಹಾಡನ್ನ ರಮೇಶ್ ಅವರು ಹಾಡಿದಾಯ್ತು ಅಂತ ಹೇಳ್ತಾ, ಸ್ನೇಹಿತರೆ ಎಸ್ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಯ್ತು. ನನಗೆ ಒಂದು ಪ್ರಪಂಚದಲ್ಲಿ ಬೆಸ್ಟ್ ರಿಲೇಶನ್ಶಿಪ್ ಅಂತಂದ್ರೆ ಏನ್ ಅನ್ಸ್ತಾ ಇದೆ ಅಂದ್ರೆ, ನಾವಂತೂ ಯೋಚನೆ ಮಾಡದೆ ತಕ್ಷಣ ಹೇಳ್ಬೋದು ಅದು ಏನಪ್ಪ ಅಂದ್ರೆ ಒಡ ಹುಟ್ಟಿದವರ ಬಾಂಧವ್ಯ. ನಿಮಗ್ ಗೊತ್ತಾ ಒಡ ಹುಟ್ಟಿದವರು ಹೇಗಿರ್ಬೇಕು ಅಂತ ಅಂತಂದ್ರೆ, ಅಣ್ಣ ತಮ್ಮ ಅಕ್ಕ ತಂಗಿ ತರ ಅಲ್ಲ, ಲೈಫ್ ಲಾಂಗ್ ಜೊತೆಗಿರೋ ಬೆಸ್ಟ್ ಫ್ರೆಂಡ್ಸ್ ತರ ಇರಬೇಕು. ನಮ್ಮ ಅಮ್ಮನಿಗೆ ಗೊತ್ತಾಗದೆ ಇರೋ ಸೀಕ್ರೆಟ್ಸ್ ಇವರ ಹತ್ತಿರ ಶೇರ್ ಮಾಡಿರ್ತೀವಿ. ಅಪ್ಪ ಬೈದಾಗ ಇವರೇ ನಮ್ಮ ದೊಡ್ಡ ಪ್ರೊಟೆಕ್ಟರ್ ಆಗಿ ನಿಲ್ತಾರೆ ಅಲ್ವಾ. ಸೊ ಜಗಳ ಆಡೋದ್ರಲ್ಲಿ ಇವರನ್ನ ಮೀರಿಸೋರು ಯಾರೂ ಇಲ್ಲ. ಆದರೆ ನಮಗೋಸ್ಕರ ಯಾರ ಮೇಲಾದರೂ ಜಗಳಕ್ಕೆ ಹೋದಾಗಲ್ಲ ಇವರು ಫಸ್ಟ್ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ರಕ್ತ ಸಂಬಂಧ ಅನ್ನೋದು ಹುಟ್ಟುತ್ತಲೇ ಬರುತ್ತೆ, ಆದರೆ ಅದಕ್ಕೆ ಸ್ನೇಹ ಅನ್ನೋ ಬಣ್ಣ ಹಚ್ಚಿದಾಗ ಆ ಬಾಂಡಿಂಗ್ ಇನ್ನೂ ಗಟ್ಟಿಯಾಗಿರುತ್ತೆ ಅಲ್ವಾ. ಸೊ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರೆ ನೀವು ಕೂಡ ನಿಜಕ್ಕೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಆ ರೀತಿ ಇರಲಿ, ಏನೂ ಇಲ್ಲ. ಈಗ ಫ್ರೆಂಡ್ಸ್ ಅನ್ನೋದು ಹೇಗೆ ಅಂತಂದರೆ, ಅಣ್ಣ ತಮ್ಮಂದರು ಇಲ್ಲ ಅಕ್ಕ ತಂಗಿರೋ ಫ್ರೆಂಡ್ಸ್ ಆಗಿಬಿಟ್ರೆ ಬೇರೆ ಯಾರು ಫ್ರೆಂಡ್ಸ್ ಬೇಡೇ ಬೇಡ ಅನ್ನೋ ರೀತಿಲಿ ಆ ಒಂದು ಬಾಂಧವ್ಯ ಬರುತ್ತೆ. ಸೊ ಹೀಗಾಗಿ ನಾನು ನನ್ನ ಒಂದು ಫೇವ್ರೆಟ್ ಗೀತೆ, ತುಂಬ ದಿವಸದಿಂದ ಈ ಹಾಡನ್ನು ಹಾಡಬೇಕು ಬಟ್ ನನಗೆ ಹಾಡಲಿಕ್ಕೆ ಅಷ್ಟೊಂದು ಬರೋದಿಲ್ಲ, ಹಾಗಾಗಿ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಈ ಹಾಡು ಎಸ್ಪೆಷಲಿ ಏನಪ್ಪ ಅಂದರೆ ಎರಡೂ ಇದೆ, ಈ ಕಡೆ ಫ್ರೆಂಡ್ಸು ಹೌದು ಈ ಚಿತ್ರದಲ್ಲಿ, ಈ ಕಡೆ ಅಣ್ಣ ತಮ್ಮಂದರ ಬಾಂಧವ್ಯನೂ ತೋರಿಸಿದ್ದಾರೆ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದಿರೋ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಈ ಹಾಡು ನಿಮಗೋಸ್ಕರ. ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದರೂ ಕತೆಯನ್ನು ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತು ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ಈ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಕಥೆಗಳನ್ನು ಓದಿದಾಗ ಜೀವನ ಹೀಗೂ ಇರುತ್ತಾ ಅನಿಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನು ಓದಿದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನು ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ, ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ನಿಮಗಾಗಿ ಹೇಳ್ತಾ ಇರುವ ಕಥೆ ಅಜ್ಜಿಯ ಜಾಣ್ಮೆ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಲ್ವಾ? ಕಥೆ ಅಜ್ಜಿಯ ಜಾಣ್ಮೆ. ಒಂದೂರಲ್ಲಿ ಪಾತಜ್ಜಿ ಎನ್ನುವ ಮುದುಕಿಯೊಬ್ಳು ಇದ್ಲು. ಅವಳಿಗೆ ಗಂಡು ಮಕ್ಕಳು ಯಾರೂ ಇಲ್ಲ. ಆಕೆ ಒಬ್ಬಂಟಿ. ತನ್ನ ಜೀವನೋಪಾಯಕ್ಕೆ ಊರಿನ ಜಮೀನ್ದಾರ

ಒಬ್ಬರ ಮನೆಯಲ್ಲಿ ದುಡಿತಾ ಇದ್ಲು. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದ್ರೆ ಅಲ್ಲಿ ಜಮೀನುದಾರರ ಮನೆಯಲ್ಲಿ ಬೆಳಗಿನ ಉಪಹಾರ ಆಗ್ತಿತ್ತು. ಮಧ್ಯಾಹ್ನದ ಊಟ ಅಲ್ಲಿ ಸಿಗುತ್ತಿತ್ತು. ಸಂಜೆ ಮನೆಗೆ ಬರುವಾಗ ಒಬ್ಬಂಟಿ ವೃದ್ಧ ಎಂದು ಯಜಮಾನಿ ಮಧ್ಯಾಹ್ನ ಉಳಿದ ಅನ್ನ ಪದಾರ್ಥ ಕೊಡ್ತಾ ಇದ್ಲು. ಅದರಿಂದಾಗಿ ಆಕೆ ತನ್ನ ಮನೆಯಲ್ಲಿ ಅಡುಗೆ ಮಾಡುವ ಗೋಜಿಗೆ ಹೋಗ್ತಾ ಇರಲಿಲ್ಲ. ಪಾತಜ್ಜಿಗೆ ನಿತ್ಯ ಜಮೀನುದಾರರ ಮನೆಯ ಹಸು ಕರುಗಳಿಗೆ ಹುಲ್ಲು ಕತ್ತರಿಸಿ ಮೇವು ಹಾಕುವ ಕೆಲಸ ಹಗುರವಾದ ಕೆಲಸ ಆದ ಕಾರಣ ಅವಳಿಗೆ ಹೆಚ್ಚಿನ ಸುಸ್ತು ಆಗ್ತಿರಲಿಲ್ಲ. ಅವಳಿಗೆ ಇದ್ದ ಒಂದೇ ಒಂದು ಅಭ್ಯಾಸ ಅಂದ್ರೆ ಆಗಾಗ ವಿಳ್ಯೆ ತಿನ್ನಬೇಕು. ಅದಿಲ್ಲವಾದ್ರೆ ಅವಳಿಗೆ ಆಗದು, ಹೊತ್ತು ಹೋಗದು. ಹೀಗೊಂದು ದಿನ ಅಜ್ಜಿ ಕೆಲಸ ಮುಗಿಸಿ ಮನೆಗೆ ಬಂದ್ಲು. ಮಳೆಗಾಲದ ದಿನ ಆಕೆಗೆ ಚಳಿ ಹಿಡಿದಿತ್ತು. ಒಣ ಕಟ್ಟಿಗೆ ತುಂಡು ಒಲೆಗೆ ಹಾಕಿ ಉರಿಸಿ ಚಳಿ ಕಾಯಿಸಿದ್ಲು. ಹೊರಗೆ ಮಳೆ ಸುರಿಯುತ್ತಿತ್ತು. ಅಜ್ಜಿ ಚಳಿಗೆ ಅನ್ನ ಮಾಡಿ ಗೊಜ್ಜು ಹಾಕಿ ಉಂಡಳು. ಆಮೇಲೆ ಹೊರಗಿನ ಚಾವಡಿಯಲ್ಲಿ ಕೂತು ವಿಳ್ಯೆ ತೆಗೆದು ಕುಟ್ಟಾಣಿಯಲ್ಲಿ ಅಕ್ಕಿ ಕುಟ್ಟತೊಡಗಿದ್ಲು. ಪಾತಜ್ಜಿಯ ಮುತ್ತಿನ ಬೆಕ್ಕು ಚಳಿ ತಡೆಯದೆ ಅವಳ ಹಾಸಿಗೆಯಲ್ಲಿ ನುಗ್ಗಿ ಮಲಗಲು ಹವಣಿಸುತ್ತಿತ್ತು. ಅಜ್ಜಿಗೋ ಬೆಕ್ಕಿನ ಪರದಾಟ ಕಂಡು ನಗು ಬಂತು. ಅಲ್ಯಾಕೆ ಮರೆಯಾಗ್ತಿದ್ದಿ, ಬಾ ಇಲ್ಲಿ ವಿಳ್ಯೆ ಹಾಕೋಣ ಬಾ ಎಂದು ಕರೆದ್ಲು ಅಜ್ಜಿ. ಅದೇ ಹೊತ್ತಿಗೆ ಊರಿನ ಪುಡಿ ಕಳ್ಳನೊಬ್ಬ ಅಜ್ಜಿಯ ಮನೆಯಲ್ಲಿ ಕಳ್ಳತನಕ್ಕೆ ಹೊಂಚು ಹಾಕಿ ಹಿಂದಿನ ಬಾಗಿಲ ಬಳಿ ಅಡಗಿ ನಿಂತಿದ್ದ. ಗಲಗಲನೆ ನಕ್ಕ ಅಜ್ಜಿ ತನ್ನನ ಕಂಡೇ ಹಾಗೆ ಕರೆದಳು ಎಂದುಕೊಂಡು ಕಳ್ಳನಿಗೆ ಹೆದರಿಕೆಯಾಯಿತು. ಅವನು ನಾಲ್ಕು ಹೆಜ್ಜೆ ಹಿಂದೆ ಸರಿದು ಮರೆಯಾದ. ಅದೇ ಸಮಯಕ್ಕೆ ಬೆಕ್ಕು ಹಾತೆಯೊಂದನ್ನ ಕಂಡು ಅಟ್ಟಿಸಿತು. ಯಾಕಪ್ಪ ಹಾಗೆ ಯಾಕೊಡ್ತಿ, ಮೆಲ್ಲ ಮೆಲ್ಲಗೆ ಹೋಗ್ಬಾರ್ದೆ, ಮಳೆಗೆ ಬಿದ್ದುಬಿಟ್ರೆ ಯಾರಿದ್ದಾರೆ ನಿನಗೆ ಎಂದು ಅಜ್ಜಿ. ಕಳ್ಳ ಬೆಚ್ಚಿ ಬಿದ್ದು ಹೆದರಿ ಹೋದ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಏನು ಅನ್ನೋದನ್ನೆಲ್ಲ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಅಜ್ಜಿಯ ಜಾಣ್ಮೆ ಅಂತ ಹೇಳಿ. ಸೊ ಹಾಗಿದ್ರೆ ಈ ಕಥೆಯನ್ನ ಮುಂದುವರಿಸೋಣ ಅಲ್ವಾ? ನಿಜಕ್ಕೂ ತುಂಬಾನೇ ಅಜ್ಜಿಗೆ ಜಾಣ್ಮೆ ಇದೆ ಅಂತಾನೆ ಹೇಳಬಹುದು. ಸೊ ಹಾಗಿದ್ರೆ ಕಥೆಯನ್ನ ಮುಂದುವರಿಸೋಣ. ಕಥೆ ಮುಂದೆ ಏನಾಗುತ್ತೆ ಏನು ಅಂತ ನೋಡೋಣ. ಯಾಕಪ್ಪ ಹಾಗೆ ಕೊಡ್ತಿದ್ದಿ, ಮೆಲ್ಲಗೆ ಮೆಲ್ಲಗೆ ಹೋಗ್ಬಾರ್ದೆ, ಮಳೆಗೆ ಬಿದ್ದುಬಿಟ್ರೆ ಯಾರಿದ್ದಾರೆ ನಿನಗೆ ಎಂದಳು ಅಜ್ಜಿ. ಕಳ್ಳ ಬೆಚ್ಚಿ ಬಿದ್ದ. ನಿಜಕ್ಕೂ ಅವನದು ಒಂಟಿ ಜೀವ. ತಾಯಿ ತಂದೆ ಯಾರೂ ಇರಲಿಲ್ಲ, ಮದುವೆಗೆ ಯಾರು ಹೆಣ್ಣು ಕೊಟ್ಟವರಿರಲಿಲ್ಲ. ಅಯ್ಯಯ್ಯೋ, ಈ ಚಾಣಾಕ್ಷೆ ಅಜ್ಜಿಗೆ ಕಾಣಿಸ್ಕೊಳ್ಬಾರ್ದೆಂದು ಕತ್ತಲಿಗೆ ಸರಿದರೂ ಕಂಡೇ ಬಿಟ್ಟಳು ಎಂದುಕೊಂಡು ಕಳ್ಳ ಹೆದರಿದ. ಬಾಯಿಲಿ ಸ್ವಲ್ಪ ಕಷ್ಟ ಸುಖ ಮಾತಾಡೋಣ, ಒಳಕ್ ಬಾ, ಕೂತ್ಕೋ, ಇಲ್ಲಿ ಚಳಿಗೆ ಅಗ್ಗಿಷ್ಟಿಕೆ ಉಂಟು ನೋಡು ಎಂದ್ಲು ನಗುತ್ತ. ದಿನಾಲು ಕೆಲಸದಿಂದ ಬಂದು ವಿರಾಮವಾಗಿ ಕೂತಾಗ ಅಜ್ಜಿಗೆ ಬೆಕ್ಕನ್ನ ಮಡಿಲಿಗೆ ಕೂರಿಸಿ ಅದರ ತಲೆ ಸವರುತ್ತಾ ಮುದ್ದು ಮಾಡುತ್ತಾ ಮಾತನಾಡುವುದು ಇದ್ದಿದ್ದೆ. ಹಾಗಾಗಿ ಮುದ್ದಿಸಿದಾಗ ಅವನಿಗೆ ಸಂತೋಷವಾಗುತ್ತಿತ್ತು, ಹಾಗೆ ಮುದ್ದಿಸಿದಾಗ ಅವಳಿಗೆ ಸಂತೋಷವಾಗ್ತಿತ್ತು. ಕೀಟವನ್ನ ಹಿಡಿಯೋದರಲ್ಲಿದ್ದ ಬೆಕ್ಕಿಗೆ ಅಜ್ಜಿಯ ಬಳಿ ಕೂತರೆ ಕೀಟ ಸಿಕ್ಕುತ್ತಾ ಅದು ಅದರ ಹಿಂದೆ ಓಡುತ್ತಲಿತ್ತು. ವಿಳ್ಳೆ ಬಾಯಿಗೆ ಸಿಯುತ್ತಾ ಅಜ್ಜಿ, ಬರದಿದ್ರೆ ಬಿಡು, ನಿನಗೆ ವಿಳ್ಯವಿಲ್ಲ, ನಾಳೆ ಹತ್ತಿರ ಬಂದು ಕೇಳು, ಆಗ ನಿನ್ನನ್ನು ನೋಡ್ಕೊಳ್ತೀನಿ. ಈಗ ಸಾಕು ಅಲ್ಲಿ ಅಡಗಿದ್ದು, ಬರ್ದ ಎಲ್ಲಿ ಹೋಗ್ತೇನೆ ನೋಡ್ತೇನೆ. ನಾಳೆ ಯಜಮಾನನಿಗೆ ದೂರು ಕೊಡದೇ ಇದ್ರೆ ನನ್ನ ಹೆಸರು ಪಾತಜ್ಜಿ ಅಲ್ಲ ಎಂದು ನಕ್ಕಳು ಕಿಲಕಿಲನೆ. ಆ ಬೆಕ್ಕು ಯಜಮಾನಿಯ ಮನೆಯದು, ಒಂಟಿ ಅಜ್ಜಿಗೆ ಸಂಗಕ್ಕಿರಲಿ ಎಂದು ಅವರೇ ಮರಿ ಇದ್ದಾಗಲೇ ಕೊಟ್ಟಿದ್ರು. ಬೆಕ್ಕು ಹಠ ಮಾಡಿದಾಗ ವಿಪರೀತ ತುಂಟತನ ಮಾಡಿದ್ರೆ ಅಜ್ಜಿ ಅದನ್ನು ಯಜಮಾನನಿಗೆ ಹೇಳುತ್ತೇನೆ ಎಂದು ಹೆದರಿಸೋದು ವಾಡಿಕೆ. ಅದು ಗಂಡು ಬೆಕ್ಕು, ಅದಕ್ಕೆ ಅಬ್ಬರ ಜಾಸ್ತಿ. ಮನೆಯಲ್ಲಿನ ಮಡಿಕೆ ಕುಡಿಕೆ ಪಾತ್ರೆಯನ್ನ ಮೊಗಚಿ ಹಾಕಿ ಉರುಳಾಡಿಸುವ ತಂಟೆ ಹೆಚ್ಚು. ಬೆಕ್ಕು ಹಾರುವ ರಭಸಕ್ಕೆ ಅಜ್ಜಿ ಮುಚ್ಚಿಟ್ಟ ಅನ್ನ ಚೆಲ್ಲಾಪಿಲ್ಲಿಯಾಗಿ ಹರಡಿತು. ಈಗ ಪಾಪಜ್ಜಿಗೆ ನಿಜವಾಗಿಯೂ ಸಿಟ್ಟು. ಅಯ್ಯೋ, ಏನೋ ಸುಬ್ಬ ಇದು, ನಿಂಗೆ ಯಾಕೆ ಬಂತು ಈ ದುರ್ಬುದ್ಧಿ? ನಾಳೆ ಯಜಮಾನನ ಬಳಿ ಹೇಳ್ತೇನೆ, ಹೀಗೆಲ್ಲ ಪುಂಡಾಟಿಕೆ ಮಾಡಿದ್ರೆ ಈಗೇನು ಬರ್ತೀಯ ಇಲ್ಲ, ಯಜಮಾನರನ್ನ ಕರೆಸ್ಬೇಕಾ ಎಂದು ಪಾಪಜ್ಜಿ ಗದ್ದರಿಸಲು ಜೋರಾಗಿ. ಹೊರಗೆ ನಿಂತು ಕಿಟಕಿಯ ಸಂದಿಯಲ್ಲಿ ಇಣುಕಿ ಹಾಕುತ್ತಾ ಹೊಂಚು ಹಾಕುತ್ತಿದ್ದ ಕಳ್ಳ ಜಮೀನುದಾರರ ಮನೆಯ ಕೆಲಸಗಾರ. ಅವನು ಹೆದರಿ ಓಡಿ ಹೋದ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ, ಅಜ್ಜಿಯ ಜಾಣ್ಮೆ ಎನ್ನುವಂತಹ ಕಥೆ. ಸೊ ಹಾಗೆ ಈ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9626027996 279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. Yeah.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: How to make the heterogeneous mess that we have today take a decision in common and march in a cooperative way on that road which is bound to lead us to unity.
7: ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು NR ತಿಪ್ಪೇಸ್ವಾಮಿ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ MA ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮೊದಲ ಭಾಗದ ಮುಂದುವರೆದ ಭಾಗವನ್ನು ಓದುತ್ತಿರುವೆ. ಈ ರೀತಿಯಾಗಿ ಪೂರ್ವ ಜಗತ್ತು ಪಶ್ಚಿಮದ ಜಗತ್ತಿಗೆ ಚಾಲನೆಯನ್ನು ನೀಡಿತು. ನೈಲ್ನ ಯುಪ್ರಟಿಸ್, ಯಾಂಗ್ಸೆ ಕಾಂಗ್ ಮತ್ತು ದ ಇಂಡಸ್ ಕಣಿವೆ ಪ್ರದೇಶಗಳಲ್ಲಿ ನಾವು ಮೊಟ್ಟ ಮೊದಲಿಗೆ ನಾಗರಿಕತೆಯ ಅರುಣೋದಯವನ್ನ ನೋಡುತ್ತೇವೆ. ಇದನ್ನು ಪ್ರಗತಿಯ ಹಾಗೂ ಜ್ಞಾನದ ಪ್ರಾರಂಭವೆನ್ನಬಹುದು. ಗ್ರೀಸ್ ಮತ್ತು ರೋಮ್ಗಳು ಮಾಡಿದ ಒಂದೇ ಕೆಲಸವೆಂದರೆ ಈ ಬೆಳಕನ್ನು ಪೂರ್ವದಿಂದ ಪಡೆದು ಅದನ್ನು ಪಶ್ಚಿಮ ಜಗತ್ತಿನಲ್ಲಿ ಬಹುಮುಖ ವೈಭವದಿಂದ ಪ್ರತಿಬಿಂಬಿಸುವಂತೆ ಮಾಡಿದುದು. ಈ ದೃಷ್ಟಿಕೋನದಿಂದ ನೋಡಿದಾಗ ಕತ್ತಲಿನ ಯುಗದ ಮಹೋರಗವು ಚರಿತ್ರಕಾರನ ಕಲ್ಪನೆಯ ಸೃಷ್ಟಿ ಎಂದು ತೋರುತ್ತದೆ. ಇಂತಹ ಕರಾಳ ಯುಗಗಳು ಯುರೋಪಿನಲ್ಲಿ ಇದ್ದವೇ? ಇದ್ದಿದ್ದರೆ ಅಲ್ಲಿ ಯಾವತ್ತು ಬೆಳಕಿತ್ತು? ಚರಿತ್ರೆಯು ಇದನ್ನು ಬಿಚ್ಚಿಡುವುದಿಲ್ಲ. ಏನಾದರೂ ಬೆಳಕು ಅಥವಾ ನಾಗರಿಕತೆ ಇದ್ದರೆ ಅದು ಮೆಡಿಟೇರಿಯನ್ ಸಮುದ್ರದ ಪೂರ್ವದ ಅಡಗು ಕಟ್ಟೆಗೆ ಮೀಸಲಾಗಿತ್ತು. ಅದು ನಿರಂತರವಾಗಿ ಪೂರ್ವದಿಂದ ಪೋಷಿಸಲ್ಪಟ್ಟಿತ್ತು ಮತ್ತು ಈ ಪ್ರದೇಶ ಬಿಟ್ಟರೆ ಉಳಿದ ಎಲ್ಲಾ ಯುರೋಪ್ ಖಂಡ ಇತ್ತೀಚಿನವರೆಗೆ ಅನಾಗರಿಕ ಸ್ಥಿತಿಯಲ್ಲಿಯೇ ಇತ್ತು. ನಾಗರಿಕತೆಯ ರೇಖೆಯು ಅದನ್ನು ಎಲ್ಲಿಂದ ಎಳೆಯಲಾಗಿದೆ ಎಂಬುದನ್ನು ಬದಿಗಿಟ್ಟು ನಿರಂತರವಾಗಿ ಮೇಲೇರುತ್ತಿರುತ್ತದೆ ಮತ್ತು ಯಾವುದನ್ನು ಇತಿಹಾಸಕಾರ ಕರಾಳ ಯುಗವೆಂದು ಕರೆಯುತ್ತಾನೋ ಅದು ಇಂದಿನ ಶತಮಾನಗಳ ನಾಗರಿಕತೆಯ ಮಟ್ಟಕ್ಕಿಂತ ಅಧಿಕ ಮಟ್ಟದ ನಾಗರಿಕತೆಯನ್ನು ಗುರುತಿಸುತ್ತದೆ. ಕರಾಳ ಯುಗದ ಕಲ್ಪನೆಯು ಇಡೀ ಯುರೋಪನ್ನು ರೋಮ್ ಎಂದು ತಿಳಿಯುವ ಸುಳ್ಳು ಕಥೆಯಿಂದ ಉದ್ಭವಿಸುತ್ತದೆ. ಆದರೆ ಇಡಿಯಾದ ಯುರೋಪ್ ಖಂಡವನ್ನು ಬಿಡಿಭಾಗವಾದ ರೋಮ್ ಎಂದು ತಿಳಿಯುವುದು ಅಸಂಬದ್ಧವಲ್ಲದೆ ಬೇರೇನೂ ಅಲ್ಲ. ನಿಜವಾಗಿಯೂ ಕರಾಳ ಯುಗದ ಪ್ರಶ್ನೆಯನ್ನು ಪೌರಾತ್ಯ ಇತಿಹಾಸಕಾರ ಕೇಳಬೇಕಾದದ್ದು ಸಹಜ. ಯುರೋಪಿನ ಇತಿಹಾಸಕಾರನಲ್ಲ ಆತ, ಉತ್ತುಂಗ ಶಿಖರ ಏರಿದ ನಂತರ ಈ ಮಹಾಪತನವೇಕೆ ಆಯಿತು, ಮುಂಜಾವಿನ ಆಶಾಕಿರಣದ ನಂತರ ಒಮ್ಮಿಂದೊಮ್ಮೆಲೆ ಈ ಕತ್ತಲೇಕೆ ಆಯಿತು ಎಂಬ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತದೆ. ಅತ್ಯಂತ ಪುರಾತನವಾದ ಮತ್ತು ಅಧಿಕ ಆಶಾದಾಯಕವಾದ ನಾಗರಿಕತೆಗಳು ಸ್ವಲ್ಪ ದೂರ ಮುಂದೆ ಹೋಗಿ ಆ ನಂತರ ಮುಂದೆ ದಾರಿ ಕಾಣದಾಗಿ ನಿಂತಿರುವುದನ್ನು ಮತ್ತು ಎಲ್ಲರೂ ಅವುಗಳಿಂದ ಪ್ರಗತಿಯನ್ನು ನಿರೀಕ್ಷಿಸುತ್ತಿರುವಾಗ ಏಕೆ ಅವುಗಳು ಸ್ಥಗಿತಗೊಂಡವು ಎಂಬುದನ್ನು ನೋಡುವುದು ಅತ್ಯಂತ ದುಃಖದಾಯಕ ಸಂಗತಿಯಾಗಿರುತ್ತದೆ. ಈ ಪುರಾತನ ಕಾಲದ ಕೆಲವು ನಾಗರಿಕತೆಗಳು ತಮ್ಮ ದಾಖಲೆಗಳನ್ನು ಇಟ್ಟಿಗೆ ಹಾಗೂ ಶಿಲಾಶಾಸನಗಳಲ್ಲಿ ಬಿಟ್ಟು ನಾಶವಾಗಿರುತ್ತವೆ. ಇನ್ನುಳಿದವುಗಳು ಕಾಲು ಎಳೆಯುತ್ತಾ ಮುಂದೆ ಸಾಗಿವೆ ಮತ್ತು ಪುನಶ್ಚೇತನದ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತವೆ. ಇಂಡಿಯಾದ ನಾಗರಿಕತೆಯು ಅತ್ಯಂತ ಪುರಾತನವಾದವುಗಳಲ್ಲೊಂದಾಗಿದೆ. ಆದರೂ ಅದೀಗ ಪೂರ್ಣ ಸ್ಥಗಿತತೆಗೆ ತಲುಪಿದೆ. ಆದರೆ ಇದು ಪುನಶ್ಚೇತನಗೊಳ್ಳಲು ಬದುಕಿ ಉಳಿದಿದೆ ಮತ್ತು ಇದು ಎಂದೂ ಸಾಯುವುದಿಲ್ಲವೆಂದು ಆರೈಸೋಣ. ಪಶ್ಚಿಮದ ಸಂಪರ್ಕ ಈ ನಾಗರಿಕತೆಯ ದೃಢತೆಯನ್ನು ಅಲುಗಾಡಿಸಿ ಇದರ ಹಳೆಯ ಚೈತನ್ಯ ಶಕ್ತಿಯನ್ನು ಮರುಸ್ಥಾಪಿಸಿದೆ. ನಾಗರಿಕತೆಯು ಒಂದು ನಿರ್ದಿಷ್ಟ ಜಾಗದಲ್ಲಿಯೇ ಏಕೆ ಆರಂಭವಾಗುತ್ತದೆ, ಇನ್ನೊಂದೆಡೆ ಏಕಲ್ಲ ಎಂಬ ಬಗ್ಗೆ ಚರಿತ್ರಕಾರರು ಬಹಳ ಸಲ ಅಚ್ಚರಿಪಟ್ಟಿದ್ದಾರೆ. ಅದು ಅಲ್ಲಿಯ ನಿವಾಸಿಗಳ ಸಾಮರ್ಥ್ಯದಿಂದಲೇ ಅಥವಾ ಅವರಿಗೆ ನಾಗರಿಕತೆಯು ದೈವದತ್ತವೇ? ನಮ್ಮ ಸ್ವಲ್ಪ ಆಲೋಚನೆಯಿಂದ ಈ ಎರಡೂ ಕಾರಣಗಳು ಅಷ್ಟೊಂದು ಮುಖ್ಯವಾಗಿಲ್ಲವೆಂದು ಕಂಡುಬರುತ್ತವೆ. ನಾಗರಿಕತೆಯ ಉಗಮದಲ್ಲಿ ಒಂದು ದೇಶದ ಪರಿಸರ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಒಂದು ದೇಶದ ನಿಸರ್ಗದತ್ತವಾದ ಸಮೃದ್ಧಿಯ ವಾತಾವರಣ ಮತ್ತು ಈ ವಾತಾವರಣವನ್ನು ಸಂರಕ್ಷಣೆಯ ಅವಕಾಶಗಳು ಅದರ ಏಕಾಕಿತನ ಅಥವಾ ವಿದೇಶಿ ದಾಳಿಯಿಂದ ಅದರ ಸಂರಕ್ಷಣೆ ಮುಂತಾದವುಗಳು ಅಲ್ಲಿ ನಾಗರಿಕತೆ ಚಿಗುರುಡಿಯಲು ನೆರವಿಗೆ ಬರುತ್ತವೆ. ಇಂಡಿಯಾದ ಭೌಗೋಳಿಕ ಸ್ಥಿತಿಯು ಅದನ್ನು ನಾಗರಿಕತೆಯ ಮೊದಲ ತೊಟ್ಟಿಲಾಗಲು ಸೂಕ್ತವಾಗಿತ್ತು. ಜನರಿಗೆ ತಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಹಾಗೂ ನಿಸರ್ಗದ ಎಲ್ಲ ಕೊಡುಗೆಗಳನ್ನು ಉಪಯೋಗಿಸಿಕೊಳ್ಳಲು ಸಹಾಯವಾಗಬಲ್ಲ ಮತ್ತು ಸದಾಕಾಲ ಒಂದು ಸುರಕ್ಷಿತ ನೆಲೆಯನ್ನು ಅರಸುತ್ತಿರುವ ಅದೆಷ್ಟೋ ಆದಿವಾಸಿ ಜನಾಂಗಗಳು ಅಸೂಯೆ ಪಡುವಂತಹ ಪ್ರತ್ಯೇಕತೆಯನ್ನು ಭಾರತಕ್ಕೆ ನಿಸರ್ಗ ದಯಪಾಲಿಸಿದೆ. ಅಂದು ಭಾರತ ಉತ್ತರಕ್ಕೆ ಹಿಮಾಲಯ ಪರ್ವತಗಳಿಂದ, ಟಿಬೆಟಿನಿಂದ ಮತ್ತು ಚೈನಾದಿಂದ ಬೇರ್ಪಟ್ಟಿತ್ತು. ಪೂರ್ವಕ್ಕಿರುವ ಟೆನ್ನರಿಸಂ ನಿಂದ ಬರ್ಮಾ ಮತ್ತು ಅಸ್ಸಾಂನಿಂದ ಬೇರ್ಪಟ್ಟಿತ್ತು. ಪಶ್ಚಿಮದ ಕರಾಕೋರಂ, ಹಿಂದುಕುಷ್ ಪ್ರದೇಶಗಳಿಂದ, ಅಫ್ಘಾನಿಸ್ತಾನದಿಂದ ಪ್ರತ್ಯೇಕವಾಗಿತ್ತು. ಈ ರೀತಿ ಒಂದು ಕಡೆ ಅಂದರೆ ನೈಋತ್ಯದಲ್ಲಿ ಗೋಡೆಯಂತಿರುವ ಪರ್ವತಗಳಿಂದ ಹಾಗೂ ಉಳಿದ ಎಲ್ಲಾ ದಿಕ್ಕಿನಲ್ಲಿ ಸಮುದ್ರದ ನೈಸರ್ಗಿಕ ರಕ್ಷಣೆಯನ್ನು ಹೊಂದಿರುವ ಭಾರತ ಅಂದು ತನ್ನಷ್ಟಕ್ಕೆ ತಾನೇ ಒಂದು ಚಿಕ್ಕ ಜಗತ್ತೇ ಆಗಿತ್ತು. ತಲೆ ಕೆಳಗಾದ ತ್ರಿಭುಜ ಪ್ರದೇಶ ಅಂದರೆ ಭಾರತ ವೈವಿಧ್ಯಮಯವಾದ ಹಾಗೂ ಅತ್ಯಂತ ಸಮೃದ್ಧವಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಂರಕ್ಷಿತವಾಗಿದೆ. ಬ್ರಿಟಿಷ್ ಭಾರತದಲ್ಲಿನ ಪ್ರಾಣಿ ಸಂಕುಲ ಸಮೃದ್ಧವಾಗಿರುವುದಲ್ಲದೆ ಅತ್ಯಂತ ವೈವಿಧ್ಯಮಯವೂ ಆಗಿದೆ. ಉದಾಹರಣೆಗಾಗಿ ಯುರೋಪ್ ಖಂಡದ ಭೂಪ್ರದೇಶ ಭಾರತ ಭೂಪ್ರದೇಶಕ್ಕಿಂತ ಸುಮಾರು 1.5 ಪಟ್ಟು ಹೆಚ್ಚಿದ್ದರೂ ಇಡೀ ಯುರೋಪ್ ಖಂಡದಲ್ಲಿ ದೊರಕುವ ಜೀವರಾಶಿಗಳಿಗಿಂತ ಭಾರತದಲ್ಲಿ ನೆಲೆಸಿದ ಪ್ರಾಣಿ ಪ್ರಕಾರಗಳು ಹಾಗೂ ಅವುಗಳ ಮೇಲೆ ಅವಲಂಬಿತ ಜೀವಿಗಳ ಸಂಖ್ಯೆ ಅತಿ ದೊಡ್ಡದಾಗಿದೆ. ಭಾರತದ ಸಸ್ಯವರ್ಗ ಮತ್ತು ಪ್ರಾಣಿವರ್ಗ ಸಹ ಅಷ್ಟೇ ಶ್ರೀಮಂತ ಹಾಗೂ ವೈವಿಧ್ಯಮಯವಾಗಿದೆ. ಇಲ್ಲಿನ ಹಿತಕರ ಹವಾಮಾನ ಇಂಥ ವೈವಿಧ್ಯಪೂರ್ಣದ ಪ್ರಾಣಿಗಳ ಅಸ್ತಿತ್ವವನ್ನು ಸಾಧ್ಯವಾಗಿಸಿದೆ. ತರಕಾರಿ ಸಸ್ಯಗಳ ಸಮೃದ್ಧಿಗಂತೂ ಮಿತಿಯೇ ಇಲ್ಲ. ಅನಾದಿ ಕಾಲದಿಂದಲೂ ಇಂತಹ ಎಲ್ಲ ಅಂಶಗಳು ಒಟ್ಟಿಗೆ ಸೇರಿ ಇಂದು ಭಾರತಕ್ಕೆ ಈ ಗ್ರಹದ ಕೆಲವೇ ಕೆಲವು ಆರ್ಥಿಕ ಸ್ವಾವಲಂಬಿ ದೇಶದ ವಿಶೇಷ ಸವಲತ್ತನ್ನು ದಯಪಾಲಿಸಿವೆ. ಮೇಲೆ ವಿವರಿಸಿದ ಎಲ್ಲ ಸಂಪನ್ಮೂಲಗಳು ಒಂದು ದೇಶದಲ್ಲಿ ಲಭ್ಯವಿರುವಾಗ ಆ ದೇಶದ ಮನುಷ್ಯ ಎಂದೂ ನಿಷ್ಕ್ರಿಯವಾಗಿ ಉಳಿಯಲಾರ. ಏಕೆಂದರೆ ಎಲ್ಲಾ ಪ್ರೇರಣೆಗಿಂತಲೂ ಆರ್ಥಿಕ ಪ್ರೇರಣೆ ಅಥವಾ ಲಾಭದ ಆಶೆ ಒಂದು ಚೈತನ್ಯದಾಯಕ ಹಾಗೂ ಬಲವಂತವಾಗಿರುತ್ತದೆ. ಅವನು ಪರಿಸರವನ್ನು ತನ್ನ ಸೌಖ್ಯಕ್ಕಾಗಿ ಬಳಸಿಕೊಳ್ಳಲು ತಕ್ಷಣ ಕ್ರಿಯಾಶೀಲನಾಗುತ್ತಾನೆ. ಮತ್ತು ಪ್ರಾಚೀನ ಕಾಲದ ಭಾರತದ ನಿವಾಸಿಗಳು ಈ ನಿಯಮಕ್ಕೆ ಒಂದು ಅಪವಾದವೇನಲ್ಲ. ಆಧುನಿಕ ಭಾರತದ ಒಬ್ಬ ಸಾಮಾನ್ಯ ಮನುಷ್ಯ ತನ್ನನ್ನು ಆ ದೇಶದ ಬಲಿಷ್ಠ ಪೂರ್ವಜರ ಪ್ರತಿರೂಪವೆಂದು ತಿಳಿದುಕೊಂಡರೆ ಅದು ತಪ್ಪಾಗುತ್ತದೆ. ಆಧುನಿಕ ಭಾರತೀಯ ಮತ್ತು ಪ್ರಾಚೀನ ಭಾರತೀಯರ ನಡುವೆ ಇರುವ ಹೋಲಿಕೆ ಅಲ್ಲಿಗೆ ಮುಗಿಯುತ್ತದೆ. ಪ್ರಾಚೀನ ಭಾರತವು ಇತರರೆಲ್ಲರೂ ಒಪ್ಪುವಂತಹ ನಾಯಕನ ಸ್ಥಾನದಲ್ಲಿ ಅಂದು ತನಗಿತ್ತ ಸಮಯದಲ್ಲಿ ಆದಿಕಾಲದ ಮಾನವರಿಂದ ನಿರೀಕ್ಷಿಸಬಹುದಾದ ಮಟ್ಟಕ್ಕಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡಿ ತೋರಿಸಿತು. ಆದರೆ ನಮ್ಮ ಹತ್ತಿರ ಇದರ ಬಗೆಗಿನ ದಾಖಲೆಗಳಿಲ್ಲ ಮತ್ತು ಇದ್ದ ಕೆಲವು ದಾಖಲೆಗಳು ಹಾಗೂ ಕೆಳಗಿನ ನಿರೂಪಣೆ ಪ್ರಾಚೀನ ಭಾರತದ ಸಾಧನೆಯನ್ನು ವಿವರವಾಗಿ ಸಾರುತ್ತದೆ. ಪ್ರಾಚೀನ ಭಾರತದ ಬಹುಮುಖ ಸಾಧನೆಗಳನ್ನು ಅವುಗಳು ಮಹತ್ವದ್ದಾಗಿದ್ದರೂ ನಾವು ಗಮನಿಸಬೇಕಾಗಿಲ್ಲ. ನಾವು ನಮ್ಮ ಗಮನವನ್ನು ಅದರ ಆರ್ಥಿಕ ಚಟುವಟಿಕೆಗಳ ಮೇಲೆ ಮಾತ್ರ ಕೇಂದ್ರೀಕರಿಸಬೇಕು. ಮೊದಲಿಗೆ ಸಮೀಕ್ಷೆಯಲ್ಲಿ ನಮಗೆ ನೆರವಾಗುವ ಮೂಲಕ ವಿಷಯಗಳ ಕುರಿತು ಗಮನಿಸುವುದು ಹೆಚ್ಚು ಒಳ್ಳೆಯದು. ಸಹಜತೆಯ ದೃಷ್ಟಿಯಿಂದ ಆತಂಕ ಪಡುವಷ್ಟು ಅಭಾವವಿದೆ. ಹಿಂದೂಗಳು ತಮ್ಮ ಬದುಕಿನ ಆರ್ಥಿಕ ಚಟುವಟಿಕೆಗಳ ಹೊರತು ಉಳಿದೆಲ್ಲದರಲ್ಲಿ ವಾಚಾಳಿಗಳಾಗಿದ್ದಾರೆ. ಮತ್ತು ಇದಕ್ಕೆ ಕಾರಣವು ದೃಷ್ಟಿಗೆ ದೂರವಿಲ್ಲ. ಅದಕ್ಕೆ ಕಾರಣವನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಅಂದು ಶಿಕ್ಷಣ ಒಂದು ವರ್ಗದ ಜನರಿಗೆ ಮಾತ್ರ ಮೀಸಲಾಗಿತ್ತು. ಅಂತಹ ಜನ ಸಮಾಜಕ್ಕೆ ತಮ್ಮದೇ ಯಾವುದೇ ಕೊಡುಗೆಯನ್ನು ಸಲ್ಲಿಸದೇ ಇದ್ದರು. ಅವರು ಸವಿಜೇನನ್ನು ಗಬಗಬನೆ ನುಂಗುವ ಜೇನುಗೂಡಿನಲ್ಲಿನ ಗಂಡು ಜೇನು ಹುಳಗಳ ಹಾಗೆ ಇದ್ದರು ಈ ಜನ. ಅಂದ್ರೆ ಬ್ರಾಹ್ಮಣರು ಅಥವಾ ಭಾರತದ ಬುದ್ಧಿವಂತ ಜಾತಿಯ ಜನ ಕಣ್ಣು ಕೋರೈಸುವಂತಹ ಸುಖ ಸಂತೋಷವನ್ನು ಮತ್ತು ಕಣ್ಣಿಗೆ ಕುಕ್ಕುವ ಉಪಭೋಗವನ್ನು ಪ್ರಾತಿನಿಧಿಕವಾಗಿ ಅನುಭವಿಸುತ್ತಿದ್ರು. ತತ್ಪರಿಣಾಮವಾಗಿ ಜನಸಾಮಾನ್ಯ ಪ್ರಾಚೀನ ಹಿಂದೂಗಳ ಬಗ್ಗೆ ಅಂದು ಬುದ್ಧಿವಂತ ಜಾತಿಯವರು ಬರೆದ ಪವಿತ್ರ ಸಾಹಿತ್ಯದಲ್ಲಿ ಯಾವ ರೀತಿಯ ವಿವರಣೆ ಇರಲಾರದೆ ಹೋಯಿತು. ಭಾರತವು ಹಿಂದೆ ಅರ್ಥವಿಜ್ಞಾನವನ್ನು ಕುರಿತ ಸಾಹಿತ್ಯವನ್ನು ಏಕೆ ರಚಿಸಲಿಲ್ಲವೆಂಬುದಕ್ಕೆ ಇದೊಂದು ವಿವರಣೆಯಾಗಿದೆ. ಆದುದರಿಂದ ಭಾರತದ ಅಂದಿನ ವಾಣಿಜ್ಯ ವ್ಯವಹಾರದ ಬಗೆಗೆ ತಿಳಿದುಕೊಳ್ಳುವಲ್ಲಿ ವಿದೇಶಿ ವಿದ್ವಾಂಸರು ಪುಸ್ತಕಗಳಲ್ಲಿನ ಅತಿ ಕಡಿಮೆ ವಿವರಣೆಯ ಮೇಲೆಯೇ ಬಲವಂತವಾಗಿ ಅವಲಂಬಿಸಬೇಕಾಗಿದೆ. ಭಾರತದ ವಾಣಿಜ್ಯ ವಿಷಯವನ್ನು ಕುರಿತು ಕೂಲಂಕುಷವಾಗಿ ವಿವೇಚಿಸುವ ಮುನ್ನ ನಾವು ಪ್ರಾಚೀನ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಒಂದು ಕ್ಲಿಷ್ಟ ಸಮೀಕ್ಷೆಯನ್ನು ಕೈಗೊಂಡರೆ ಉತ್ತಮ. ಈ ವಿಷಯ ಕುರಿತಂತೆ ಬುದ್ಧಪೂರ್ವ ಯುಗಕ್ಕೆ ನಮ್ಮನ್ನು ಕೊಂಡೊಯ್ಯುವ ಪ್ರಮಾಣ ಗ್ರಂಥಗಳಾವೂ ಇಲ್ಲ. ಹೀಗಾಗಿ ಬುದ್ಧನ ಜನನ ಕಥೆಗಳನ್ನು ನಿರೂಪಿಸುವ ಬುದ್ಧ ಜಾತಕಗಳೇ ಅಂದಿನ ಭಾರತದ ಆರ್ಥಿಕಾಭಿವೃದ್ಧಿ ಕುರಿತು ಏನನ್ನಾದರೂ ಹೇಳುವ ಮತ್ತು ಲಭ್ಯವಿರುವ ಮೊಟ್ಟ ಮೊದಲಿನ ಆಕರ ಗ್ರಂಥಗಳಾಗಿವೆ. ಇವುಗಳು ತಮ್ಮ ಎಷ್ಟೋ ವರ್ಷಗಳ ಇಂದಿನ ಭಾರತೀಯ ಸಮಾಜದ ಆರ್ಥಿಕ ಸಂಘಟನೆಯಾಗಿತ್ತು ಎಂಬುದರ ಬಗೆಗೆ ಸಹ ಸಾಹಿತ್ಯ ಸಾಮಗ್ರಿಯನ್ನು ಒಳಗೊಂಡಿರುತ್ತವೆ. ಧನ್ಯವಾದಗಳು.
8: In the foundation of a building begins the pillar, it is first the lower strata.
9: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road. Which is bound.

0: ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ಹಸೀನಾ ಹೆಚ್ಗೆ, ಸಂಶೋಧನಾ ಮತ್ತು ಬೋಧನಾ ಸಹಾಯಕಿ, ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ ವಿಭಾಗ, ದೂರ ಶಿಕ್ಷಣ ನಿರ್ದೇಶನಾಲಯ, ಜ್ಞಾನ ಸಹ್ಯಾದ್ರಿ, ಶಂಕರಘಟ್ಟ, ಶಿವಮೊಗ್ಗ ಜಿಲ್ಲೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರಿದ ಭಾಗವನ್ನ ಪ್ರಸ್ತುತಪಡಿಸುತ್ತಿರುವೆ. ಆತ್ಮೀಯರೇ, ಕೃಷಿ ಸಂಘಟನೆ ಆರಂಭದಲ್ಲೇ ನಾವು ಪುರಾತನ ಹಿಂದೂಗಳು ಗ್ರಾಮೀಣ ಜೀವನವನ್ನ ಬದುಕಿದ್ದನ್ನ ಕಾಣುತ್ತೇವೆ. ಪ್ರತ್ಯೇಕ ಮನೆಗಳು ಇರಲಿಲ್ಲ ಮತ್ತು ಅವೆಲ್ಲ ಒಟ್ಟಾಗಿದ್ದವು. ಕೃಷಿಯು ಅತ್ಯುನ್ನತ ವೃತ್ತಿಯಾಗಿ ಪ್ರಸಿದ್ಧವಾಗಿತ್ತು ಮತ್ತು ಇಂಡಿಯಾದ ನಾನ್ನುಡಿಯ ಮೇರೆಗೆ ವ್ಯಾಪಾರಿಗಳು ರೈತನ ನಂತರ ದ್ವಿತೀಯ ಸ್ಥಾನದಲ್ಲಿಯೂ, ಸೈನಿಕರು ಸಾಮಾಜಿಕ ಅಂತಸ್ತಿನಲ್ಲಿ ಕೊನೆಯ ಸ್ಥಾನದಲ್ಲಿಯೂ ಇದ್ದರು. ಭೂಮಿಯನ್ನು ರೈತ ಮತ್ತು ಆತನ ಕುಟುಂಬಸ್ಥರು ಮತ್ತು ಕೆಲವು ಬಾರಿ ಸಂಬಳದ ಕಾರ್ಮಿಕರಿಂದ ಕೃಷಿ ಮಾಡುತ್ತಿದ್ದರು. ಪಾರಂಪರಿಕ ಭಾವನೆಯು ಭೂ ಮಾರಾಟಕ್ಕೆ ವಿರುದ್ಧವಾಗಿತ್ತು. ಆದರೂ ಭೂಮಿಯನ್ನು ಕೃಷಿ ಗೇಣಿಗೆ ನೀಡಿದ್ದನ್ನು ನಾವು ಕಾಣುತ್ತೇವೆ. ಸ್ವತಂತ್ರ ಭೂ ಮಾಲೀಕನು ಗೌರವಕ್ಕೆ ಪಾತ್ರನಾಗಿದ್ದನು. ಆದರೆ ಬಂಡವಾಳಶಾಹಿಯ ತೋಟದಲ್ಲಿನ ಕೆಲಸಕ್ಕೆ ಭಾರೀ ಅನಾದರಣೆ ಇತ್ತು. ಗ್ರಾಮೀಣ ಸಮುದಾಯದಲ್ಲಿ ಊಳಿಗಮಾನ್ಯ ಪದ್ಧತಿ ಅಸ್ತಿತ್ವದಲ್ಲಿತ್ತೋ ಇಲ್ಲವೋ ಎಂಬುದನ್ನು ನಿರ್ದಿಷ್ಟವಾಗಿ ಹೇಳುವುದಕ್ಕೆ ಯಾವ ಪುರಾವೆಗಳಿಲ್ಲ. ರಸ್ತೆ ಹಾಗೂ ಕೆರೆ ಮತ್ತು ಪುರಸಭಾ ಕಟ್ಟಡಗಳ ನಿರ್ಮಾಣ ಮತ್ತು ದುರಸ್ತಿಯಲ್ಲಿ ಗ್ರಾಮಸ್ಥರಲ್ಲಿ ಭಾರೀ ಸಹಕಾರವಿತ್ತು. ಸರಕಾರವು ಕಚ್ಚಾ ಉತ್ಪನ್ನಗಳ ಮೇಲೆ ವಾರ್ಷಿಕ ಕರವನ್ನು ಕೇಳಿತ್ತು. ಇದನ್ನು ವಿಧಿಸಲಾಗಿತ್ತು ಮತ್ತು ವಸ್ತು ರೂಪದಲ್ಲಿ 1/6, 1/8, 1/10, 1/12 ಧಾನ್ಯ, ಬೇಳೆ ಮತ್ತು ಕಬ್ಬು ಮುಖ್ಯ ಉತ್ಪನ್ನಗಳಾಗಿದ್ದವು. ತರಕಾರಿಗಳಲ್ಲದೆ ಪ್ರಾಯಶಃ ಹಣ್ಣು ಮತ್ತು ಹೂಗಳನ್ನು ಬೆಳೆಯಲಾಗುತ್ತಿತ್ತು. ಅಕ್ಕಿ ಆಹಾರದ ಮುಖ್ಯ ವಸ್ತುವೆಂದು ತಿಳಿಯಲಾಗಿತ್ತು. ಕೃಷಿಯು ಸಾಮಾನ್ಯ ವೃತ್ತಿಯಾಗಿತ್ತು, ಏಕೆಂದರೆ ಬ್ರಾಹ್ಮಣನು ತನ್ನ ಜಾತಿಯನ್ನು ತ್ಯಜಿಸದೆ ಮೇಕೆ ಕಾಯುವವನಾಗಿ ಮತ್ತು ಚಿಕ್ಕ ಹಾಗೂ ದೊಡ್ಡ ಭೂ ಮಾಲೀಕನಾಗಿ ಕಾಣಿಸಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. ಕೃಷಿಯ ಕುರಿತು ಪ್ರಾಚೀನ ಮತ್ತು ಆ ವಿಚಾರದಲ್ಲಿ ಆಧುನಿಕ ಹಿಂದೂವಿಗೂ ಇದ್ದ ಮೋಹವು ಪುರಾತನ ಗ್ರೀಕರ ಯುದ್ಧಕ್ಕಿಂತಲೂ ಹೆಚ್ಚಾಗಿತ್ತು ಮತ್ತು ಅದು ಗೋಪೂಜೆಯಲ್ಲಿ ಅಭಿವ್ಯಕ್ತವಾಗಿತ್ತು. ಆಕಳ ಬಗ್ಗೆ ಹಿಂದೂಗಳಿಗಿರುವ ಭಕ್ತಿ ಬಹುತೇಕ ವಿದೇಶಿಯರಿಗೆ ಒಂದು ಒಗಟಾಗಿದೆ. ಇದಲ್ಲದೆ ಹಿಂದೂಗಳಿಗೆ ವಂಚಿಸುವ ಸಲುವಾಗಿ ಭಾರತಕ್ಕೆ ಒಂದು ಧಾರ್ಮಿಕ ಪ್ರಚಾರ ಕೈಗೊಳ್ಳುವ ವಿದೇಶಿ ಅರೆಬೆಂದ ಮತಶಾಸ್ತ್ರಗಳ ವೈಫಲ್ಯತೆಯಲ್ಲಿ ಗೋಭಕ್ತಿ ಒಂದು ಪ್ರಭಾವಪೂರ್ಣ ತಾತ್ವಿಕ ನೆಲೆಗಟ್ಟಾಗಿದೆ. ಭಾರತದಲ್ಲಿ ಗೋಪೂಜೆಯ ಮೇಲೆ ರೋಮ್ನಲ್ಲಿನ ಕತ್ತರಿಸಿದ ದ್ರಾಕ್ಷಿ ಬಳ್ಳಿಗಳಿಂದ ತಯಾರಿಸಿದ ಮದ್ಯವನ್ನು ದೇವತೆಗಳಿಗೆ ನೈವೇದ್ಯವಾಗಿ ಅರ್ಪಿಸದೇ ಇರುವ ಪದ್ಧತಿಯಷ್ಟೇ ಆರ್ಥಿಕ ನೆಲೆಗಟ್ಟನ್ನು ಹೊಂದಿದೆ. ಆಕಳು ಮತ್ತು ಎಲ್ಲಾ ಜಾನುವಾರುಗಳು ರೈತನ ಆತ್ಮವಾಗಿರುತ್ತವೆ. ಭೂ ಸಾಗುವಳಿಗೆ ಅತ್ಯವಶ್ಯಕವಾಗಿ ಬೇಕಾದ ಎತ್ತುಗಳಿಗೆ ಜನ್ಮ ನೀಡುವುದು ಆಕಳು. ನಾವು ಮಾಂಸಕ್ಕಾಗಿ ಆಕಳನ್ನು ಕೊಂದರೆ ನಾವು ನಮ್ಮ ಕೃಷಿಯ ಅಭ್ಯುದಯವನ್ನ ಗಂಡಾಂತರಕ್ಕೆ ಸಿಲುಕಿದಂತಾಗುತ್ತದೆ. ಆದುದರಿಂದಲೇ ಪ್ರಾಚೀನ ಹಿಂದೂಗಳು ಸಂಪೂರ್ಣ ದೂರದೃಷ್ಟಿಯನ್ನ ಇಟ್ಟುಕೊಂಡು ಆಕಳನ್ನು ಪವಿತ್ರವೆಂದು ತಿಳಿದು ಅದರ ಮಾಂಸ ಭಕ್ಷಣೆಯನ್ನು ನಿಷೇಧಿಸಿದರು ಮತ್ತು ಅದರಿಂದ ಗೋಹತ್ಯೆಯನ್ನ ಪ್ರತಿಬಂಧಿಸಿದರು. ಆದರೆ ಮಾನವ ಇಂತಹ ಶುಷ್ಕ ಕಾಯಿದೆಗಳ ಕಡೆ ಎಂದೂ ಗಮನ ಹರಿಸಲಾರ. ಆತನಿಗೆ ಧಾರ್ಮಿಕ ಕಾಯಿದೆ ಕಟ್ಟಳೆಗಳೇ ಬೇಕು. ಆದುದರಿಂದಲೇ ಪ್ರಾಚೀನ ಹಿಂದೂ ಧಾರ್ಮಿಕ ಸಾಹಿತ್ಯದಲ್ಲಿ ಗೋವಿನ ಸುತ್ತ ಅನೇಕ ವಿಕಟ ಪುರಾಣಗಳು ಹೆಣೆದುಕೊಂಡಿದ್ದನ್ನು ನಾವು ನೋಡುತ್ತೇವೆ. ಎರಡನೆಯದಾಗಿ ಕಾರ್ಮಿಕ, ಕೈಗಾರಿಕೆ ಮತ್ತು ವಾಣಿಜ್ಯ ಸಂಘಟನೆ. ಹಿಂದೂಗಳಲ್ಲಿ ಗುಲಾಮಗಿರಿಯ ಅವರ ಆರ್ಥಿಕ ಬದುಕಿನಲ್ಲಿ ಬಹು ಗೌರವ ಪಾತ್ರವನ್ನ ವಹಿಸಿತ್ತೆಂಬುದು ಅದರ ಯೋಗ್ಯತೆಯನ್ನ ಸಾರುತ್ತದೆ. ಸೆರೆ ಸಿಕ್ಕುವುದು, ನ್ಯಾಯ ದಂಡನೆ, ಸ್ವಯಂಹೀನತೆ ಮತ್ತು ಸಾಲ, ಇವು ವ್ಯಕ್ತಿಗಳು ಗುಲಾಮನಾಗುವುದಕ್ಕೆ ನಾಲ್ಕು ಮುಖ್ಯ ಕಾರಣಗಳು. ಆದರೆ ಗುಲಾಮರನ್ನ ಸರಿಯಾಗಿ ನೋಡಿಕೊಳ್ಳಲಾಗುತ್ತಿತ್ತು ಎಂಬುದಕ್ಕೆ ಮತ್ತು ಅವರ ವಿವೇಚನೆಗೊಳಿಸುವ ಎಲ್ಲಾ ಸಾಧ್ಯತೆಗಳಿದ್ದವು ಎಂಬುದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳಿರುತ್ತವೆ. ಕೆಲವು ಗುಲಾಮರಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವತಂತ್ರ ಕಾರ್ಮಿಕರಿದ್ದರು. ಅವರಿಗೆ ಹಣ ಅಥವಾ ಆಹಾರವನ್ನ ಕೊಟ್ಟು ದುಡಿಸಿಕೊಳ್ಳಲಾಗುತ್ತಿತ್ತು. ಉದ್ದಿಮೆ ವರ್ಗಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಮಾಹಿತಿಯನ್ನ ನೀಡಲಾಗಿದೆ. ಮೊದಲನೇದು ವದ್ದಕಿ. ಇದರ ಬೆಳವಣಿಗೆಯು ಮೊದಲನೆಯ ವರ್ಗವಾಗಿದ್ದು ಈ ಪದ ಬಡಿಗ, ಹಡಗು ಕಟ್ಟುವವ, ಚಕ್ಕಡಿ ತಯಾರಿಸುವವ ಹಾಗೂ ವಾಸ್ತುಶಿಲ್ಪಿಗಳನ್ನು ಒಳಗೊಂಡಿತ್ತು. ಎರಡನೇದು ಕಮ್ಮಾರ. ಈ ಪದ ಕಬ್ಬಿಣದ ಸಾಧನ ಸಲಕರಣೆಯನ್ನು ಉತ್ಪಾದಿಸುವ ಲೋಹ ಕುಶಲಕರ್ಮಿಗೆ ಆತನ ಜಾತಿಯ ಸೂಚಕವಾಗಿ ಬಂದಿರುತ್ತದೆ. ಇವರು ನೇಗಿಲ ಬಿಡಿಭಾಗ, ಅಚ್ಚು ಕಬ್ಬಿಣದ ಮನೆಗಳಿಂದ ಹಿಡಿದು ಸಣ್ಣ ರೇಜರದವರೆಗಿನ ವಸ್ತುಗಳನ್ನ ಅಥವಾ ನೀರಿನಲ್ಲಿ ತೇಲುವ ಸೂಕ್ಷ್ಮ ಅತಿ ಸೂಕ್ಷ್ಮ ಸೂಜಿಗಳನ್ನು ಅಥವಾ ಬೆಳ್ಳಿ ಬಂಗಾರದಿಂದ ತಯಾರಿಸುವ ಮೂರ್ತಿಗಳನ್ನು ತಯಾರಿಸುವವರು. ಕೊನೆಯದಾಗಿ ಪಸನಕೊಟ್ಟಕ ಎಂಬ ಪದ ಜಾತಿ ಸೂಚಕವಾಗಿ ಕಲ್ಲು ಕುಟುಕನಿಗೆ ಬಂದಿರುತ್ತದೆ. ಇವರು ಭೂಮಿಯ ಒಳಗಿನ ಬಂಡೆಗಳನ್ನು ತೆಗೆಯುವುದಲ್ಲದೆ ಸ್ಫಟಿಕದ ಹರಳುಗಳಲ್ಲಿ ರಂಧ್ರವನ್ನು ಕೊರೆಯುವ ಸಾಮರ್ಥ್ಯವನ್ನ ಹೊಂದಿದ್ದರು. ಎಲ್ಲಾ ವಾಣಿಜ್ಯೋದ್ಯಮಿಗಳು ಹೆಚ್ಚು ಕಡಿಮೆ ಪೂರ್ತಿ ಸಂಘಟಿತವಾಗಿದ್ದವು. ಕೆಲವು ವ್ಯಾಪಾರಗಳು ಕೆಲವು ವಿಶೇಷ ಹಳ್ಳಿಗಳಲ್ಲಿ ಇಲ್ಲವೇ ಉಪನಗರಗಳಲ್ಲಿ ಮತ್ತು ದೊಡ್ಡ ನಗರಗಳ ಪೂರಕ ಬಡಾವಣೆಗಳಲ್ಲಿ ಕೇಂದ್ರೀಕೃತವಾಗಿದ್ದವು ಅಥವಾ ಇವುಗಳೇ ಸುತ್ತಮುತ್ತಲಿನ ಊರುಗಳಿಗೆ ಸಂಪರ್ಕವನ್ನ ಒದಗಿಸುತ್ತಿದ್ದವು. ಉದಾಹರಣೆಗೆ ಕಟ್ಟಿಗೆ ಕೆಲಸ, ಲೋಹದ ಕೆಲಸ, ಉದ್ದಿಮೆಗಳ ಹಾಗೂ ಪಾತ್ರೆ ತಯಾರಿಕೆಗಳೆಲ್ಲ ಅಲ್ಲಿಯೇ ಇರುತ್ತಿದ್ದವು. ನಗರಗಳ ಕೆಲವು ವಿಶೇಷ ಓಣಿಗಳಲ್ಲಿ ಹಸ್ತಿದಂತದ ಕೆತ್ತನೆಯ ಕೆಲಸಗಾರರು ಹಾಗೂ ಬಣ್ಣಗಾರರು ಸ್ಥಳೀಕರಣವಾಗಿದ್ದರು. ವ್ಯಾಪಾರಗಳು ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ಅಲ್ಲದೆ ಅದೇ ನಗರದ ಕೈಗಾರಿಕಾ ಸಂಘಟನೆಗಳು ಅಥವಾ ಪುರಸಭೆಗಳ ಮುಖ್ಯಸ್ಥರಾದ ಒಬ್ಬರು ಅಥವಾ ಇಬ್ಬರ ಅಧೀಕ್ಷಣೆಯಲ್ಲಿ ಈ ವ್ಯಾಪಾರ ನಡೆಯುತ್ತಿತ್ತು. ಹಲವಾರು ವ್ಯಾಪಾರಿ ಸಂಘಗಳು ಸೇನಿಯೋ ಅಸ್ತಿತ್ವದಲ್ಲಿದ್ದವು. ಇವುಗಳಲ್ಲಿ ಅಧ್ಯಕ್ಷ ಪ್ರಮುಖನಾಗಿರುತ್ತಿದ್ದ ಅಥವಾ ಹಿರಿಯ ಅಥವಾ ವೃದ್ಧ ವ್ಯಕ್ತಿಯ ಜೇತಕ ಆಜ್ಞೆಯನ್ನು ಎಲ್ಲರೂ ಪಾಲಿಸುತ್ತಿದ್ದರು. ಬಡಿಗರು, ಕಮ್ಮಾರರು, ಚಮ್ಮಾರರು, ಚಿತ್ರಕಲಾವಿದರು ಮತ್ತು ಅನೇಕ ಕಲಾಕಾರರು ತಮ್ಮ ತಮ್ಮ ಸಂಘಗಳನ್ನು ರಚಿಸಿಕೊಂಡಿದ್ದರು. ಇದಲ್ಲದೆ ನಾವಿಕರು, ಹೂಮಾಲೆ ತಯಾರಿಸುವವರು, ಒಂಟೆಯ ವ್ಯಾಪಾರಿಗಳು ಸಹ ಇಂಥ ಸಂಘಗಳನ್ನು ಹೊಂದಿದ್ದರು. ಜನರು ಅನುವಂಶಿಕ ವೃತ್ತಿಯ ಕಡೆಗೆ ಹೆಚ್ಚಿನ ಒಲವನ್ನ ತೋರಿಸುತ್ತಿದ್ದರು. ಆದರೆ ಅಷ್ಟೊಂದು ಭಯಂಕರವಾದ ಕಟ್ಟುನಿಟ್ಟಿನ ಜಾತಿ ಪದ್ಧತಿಯು ಅಸ್ತಿತ್ವದಲ್ಲಿರಲಿಲ್ಲ ಮತ್ತು ಬ್ರಾಹ್ಮಣರೂ ಸಹ ಕೆಲವೊಂದು ಕೆಳಮಟ್ಟದ ವೃತ್ತಿಗಳಲ್ಲಿದ್ದರು. ನದಿ ಮಾರ್ಗ ಪ್ರಯಾಣವು ಚಾಲ್ತಿಯಲ್ಲಿರಲಿಲ್ಲ, ಅದು ಹೆಚ್ಚಾಗಿ ಸಾರ್ಥದ ಮೂಲಕವಾಗಿತ್ತು. ಕೈಗಾರಿಕಾ ಕೇಂದ್ರಗಳು ಒಳ್ಳೆಯ ರಸ್ತೆಗಳಿಂದ ಜೋಡಣೆಯಾಗಿದ್ದವು ಮತ್ತು ಅದರಿಂದಾಗಿ ಪ್ರಯಾಣಕ್ಕೆ ತುಂಬಾ ಅನುಕೂಲವಾಗಿತ್ತು. ರಾಮಾಯಣವು ಇಂದಿನ ಔಧ್ನಿಂದ ಅಂದರೆ ರಾಜ ದಶರಥನ ರಾಜಧಾನಿಯಾಗಿದ್ದ ಅಯೋಧ್ಯೆಯಿಂದ ಹಿಮಾಲಯ ಪರ್ವತಗಳ ಸಮೀಪ ಬಿಯಾಸ್ ನದಿಯ ಬಳಿ ಇದ್ದ ರಾಜಗೃಹಕ್ಕೆ ಹೋಗುವ ಗ್ರೀಕರಿಗೆ ಹೈಪಾಸಿಸ್ ಎಂದು ಪರಿಚಿತವಾಗಿ ಕೇಕೆಯರ ರಾಜಧಾನಿಯಾಗಿದ್ದ ಪುರಾತನ ವಿಪಾಸದಿಂದ ಕುರುರಾಜರ ರಾಜಧಾನಿ ಹಸ್ತಿನಾಪುರ ಇಂದಿನ ದೆಹಲಿಗೆ ಹೋಗುವ ರಸ್ತೆಯನ್ನು ಉಲ್ಲೇಖಿಸುತ್ತದೆ. ಭಾರತೀಯ ರಸ್ತೆಗಳನ್ನು ಅಳೆದು ಸಮೀಕ್ಷೆ ಮಾಡಲು ನೇಮಕವಾದ ಸಮೀಕ್ಷಕರಿಗೆ ಪ್ರಾಚೀನ ಭಾರತದ ರಸ್ತೆಗಳ ಬಗೆಗೆ ಅಲೆಕ್ಸಾಂಡರ್ ಅನ್ನು ಒದಗಿಸಿದ ಮಾಹಿತಿ ಅತ್ಯಂತ ಸ್ಪಷ್ಟ ಹಾಗೂ ಅತಿ ಮುಖ್ಯವಾದ ಮೂಲವಾಗಿರುತ್ತದೆ. ಈ ಮೂಲದಿಂದಲೇ ಆಧುನಿಕ ಅಟೋಕ್ ಸಮೀಪವಿರುವ ಸ್ಥಳದಿಂದ ಒಂದು ಉತ್ತಮ ರಸ್ತೆಯ ಪಂಕೆಲಾ ಓಟಿನ್ ಹಿಂದಿನ ಪುಷ್ಕಲಾವತಿ ಇನ್ನಿಂದ ತಕ್ಷಶಿಲಾದಿಂದ ಪಾಟಲಿಪುತ್ರದವರೆಗೆ ಪಾಟ್ನಾದವರೆಗೆ ಅಸ್ತಿತ್ವದಲ್ಲಿತ್ತೆಂದು ಗುರುತಿಸಬಹುದು. ಇನ್ನೊಂದು ರಸ್ತೆಯು ಪುಷ್ಕಲಾವತಿ ಮತ್ತು ಇಂದ್ರಪ್ರಸ್ಥಗಳನ್ನು ಬೆಸೆಯುತ್ತಿತ್ತು. ಇದು ಉಜ್ಜಯಿನಿಯನ್ನು ಸಂಪರ್ಕಿಸಿದ ನಂತರ ವಿಂಧ್ಯಾ ಪರ್ವತಾವಳಿಯಿಂದ ಕೆಳಗಿಳಿದು ಪ್ರತಿಷ್ಠಾನದ ಮೂಲಕ ನರ್ಮದಾ ತಪತಿ ನದಿಗಳನ್ನು ದಾಟಿ ಕೊನೆಗೆ ಡೆಕ್ಕನ್ವರೆಗೆ ಚಾಚಿತ್ತು. ಒಳನಾಡಿನ ವ್ಯಾಪಾರಕ್ಕಾಗಿ ಸಹ ಹೆದ್ದಾರಿಗಳು ಇದ್ದವು ಮತ್ತು ಒಂಟೆಯ ವ್ಯಾಪಾರಿಗಳು ಚುರುಕಾಗಿ ಕೆಲಸ ಮಾಡುತ್ತಿದ್ದರು. ಪ್ರಾಚೀನ ಭಾರತದಲ್ಲಿ ಆಂತರಿಕ ಮತ್ತು ಬಾಹ್ಯ ವಾಣಿಜ್ಯ ಎಷ್ಟೊಂದು ಮಹತ್ವವಾಗಿತ್ತೆಂಬುದನ್ನು ಬುದ್ಧ ಜಾತಕದಲ್ಲಿನ ಒಂಟೆಯ ವ್ಯಾಪಾರಿ ಸಂಘಟನೆಯ ಪ್ರಸ್ತಾಪದಿಂದ ನಾವು ತಿಳಿದುಕೊಳ್ಳಬಹುದು. ಒಂಟೆ ವ್ಯಾಪಾರಿಗಳ ಮುಂದಾಳು ಅಥವಾ ಪಾಲಿಯಲ್ಲಿನ ಸತ್ಸಾಹಸ ಪ್ರವಾಹದಲ್ಲಿ ಒಂಟೆ ವ್ಯಾಪಾರಿಗಳಿಗೆ ಮುಖ್ಯಸ್ಥನಾಗಿರುತ್ತಾನೆ ಮತ್ತು ಆತ ಪ್ರಯಾಣದ ಮಾರ್ಗದಲ್ಲಿ ದಾರಿಯಲ್ಲಿ ಅಲ್ಲಲ್ಲಿ ತಂಗಲು ಯೋಗ್ಯವಾದ ಸ್ಥಳ ಒಂಟೆ ನೀರು ಕುಡಿಯುವ ಸ್ಥಳ ದರೋಡೆಕಾರರಿಂದ ಮುನ್ನೆಚ್ಚರಿಕೆ ಎಲ್ಲದರ ಬಗ್ಗೆ ನಿರ್ದೇಶನ ನೀಡುತ್ತಿದ್ದ. ಸಾಮಾನ್ಯವಾಗಿ ಒಂಟೆ ಸವಾರರು ರಾತ್ರಿ ಪ್ರಯಾಣ ಮಾಡುತ್ತಿದ್ದರು. ಪ್ರಾಚೀನ ಇಂಡಿಯಾದಲ್ಲಿ ವ್ಯಾಪಾರವು ಪೂರ್ಣವಾಗಿ ವ್ಯಕ್ತಿಗತವಾಗಿರಲಿಲ್ಲ. ಸಾಮಾನ್ಯವಾಗಿ ಅಲ್ಲದಿದ್ದರೂ ಹೆಚ್ಚಾಗಿ ವ್ಯಾಪಾರದಲ್ಲಿ ಸಾಂಸ್ಥಿಕ ಹಣಕಾಸಿನ ಚಟುವಟಿಕೆ ಮತ್ತು ಪಾಲುಗಾರಿಕೆ ಇತ್ತೆಂದು ತೋರಿಸುವ ಸಾಕಷ್ಟು ಪುರಾವೆಗಳಿವೆ. ವ್ಯಾಪಾರದ ಮೇಲೆ ತೀರ ಕಡಿಮೆ ಸರಕಾರಿ ನಿಯಂತ್ರಣವಿತ್ತು ಮತ್ತು ಅದು ಆಳರಸರ ಖರೀದಿಗಷ್ಟೇ ಸೀಮಿತವಾಗಿತ್ತು. ಆಳರಸರ ಖರೀದಿ ವಸ್ತುಗಳ ಬೆಲೆಯನ್ನು ರಾಜ ಮೌಲ್ಯಗಾರನು ನಿಶ್ಚಯಿಸುತ್ತಿದ್ದನು ಮತ್ತು ಆತನು 20% ಸುಂಕವನ್ನ ವ್ಯಾಪಾರಿಗಳಿಗೆ ಪ್ರಾಯ ದಾಮಾಶಯವಾಗಿ ಮತ್ತು ವಿದೇಶದಿಂದ ಆಮದಾದ ಪ್ರತಿ ಸರಕಿಗೆ 10% ಮತ್ತು ಮಾದರಿಯನ್ನ ವಿಧಿಸುತ್ತಿದ್ದನು. ಅಂತಿಮವಾಗಿ ಆತನು ರಾಜಕ್ಷೀಯ ಅಂದರೆ ಮಾಸಿಕ 1 ಅರಸನಿಗೆ ನಿಗದಿತ ವಿನಾಯಿತಿಯಲ್ಲಿ ನಿರ್ದಿಷ್ಟ ವಿನಿಮಯದಲ್ಲಿ ಮಾರುವ ದರವನ್ನು ನಿರ್ಧರಿಸಬೇಕಿತ್ತು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
3: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
4: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
5: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
6: ನಿಮ್ಮ ಮನೆ ಮನದ ಕೈ ರುಚಿ.
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
7: ಏನ್ ಕೃಷ್ಣಪ್ಪ ಬಹಳ ಖುಷಿಯಾಗಿದ್ಯಾ? ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
8: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
7: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ ಅನ್ನುವಂತಹ ಮಾತು ಸುಮ್ಮನೆ ಬಂದಿಲ್ಲ. ಯಾಕಪ್ಪಂದರೆ ಅಡುಗೆ ಮನೆಯಲ್ಲಿರುವಂತಹ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲೂ ಕೂಡ ಒಂದೊಂದು ರೀತಿಯ ಔಷಧೀಯ ಗುಣಗಳಿವೆ. ಆಹಾರ ಪದಾರ್ಥಗಳ ಬಗ್ಗೆ ತಿಳ್ಕೊಂಡು ಸರಿಯಾದ ಕ್ರಮದಲ್ಲಿ ಬಳಸಿದ್ದೇ ಆದಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಲಾಭಕರ, ಹಾಗೆ ಉಪಯೋಗ ಕೂಡ ಆಗುತ್ತೆ. ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಬೋದು. ಅಂತಹ ಆಹಾರ ಪದಾರ್ಥಗಳಲ್ಲಿ ಶುಂಠಿ ಕೂಡ ಒಂದು. ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದೆ ಶುಂಠಿಯಿಂದ ಎಷ್ಟೊಂದು ಉಪಯೋಗ ಇದೆ ಅಂತ. ನಾನ್ ವೆಜ್ ಅಡುಗೆಗಳಿಗಂತೂ ಶುಂಠಿ ಬೇಕೇ ಬೇಕು. ಅದರಲ್ಲೂ ಈ ಚಳಿಗಾಲದ ಸಮಯದಲ್ಲಿ ಶುಂಠಿ ಕಷಾಯ ಇದ್ರೇ ಗಂಟ್ಲಿಗೂ ಕೂಡ ಒಂದಿಷ್ಟು ಹಿತಕರ. ಶುಂಠಿಯಿಂದ ಕೂಡ ಆರೋಗ್ಯಕ್ಕೆ ಸಾಕಷ್ಟು ಉಪಯೋಗ ಇದೆ ಸ್ನೇಹಿತರೆ. ಆದರೆ ಅದನ್ನು ಹಿತಮಿತವಾಗಿ ಸರಿಯಾದ ಕ್ರಮದಲ್ಲಿ ಬಳಸ್ಕೊಳ್ಬೇಕು. ಇನ್ನು ಕೆಲವರು ಶುಂಠಿಗೆ ಯಥೇಚ್ಛವಾಗಿ ರಾಸಾಯನಿಕವನ್ನು ಬಳಸಿರ್ತಾರೆ, ಔಷಧಿಯನ್ನು ಸಿಂಪಡಣೆ ಮಾಡಿರ್ತಾರೆ. ಅದಕ್ಕೋಸ್ಕರ ಶುಂಠಿಯ ಬಳಕೆ ಕೂಡ ನಾವು ಕಡಿಮೆ ಮಾಡೋದು ಅಂತ ಹೇಳೋರು ಉಂಟು. ಇದೇ ವಿಷಯಕ್ಕೆ ಹೇಳಿದ್ದು ಸ್ನೇಹಿತರೆ, ಯಾವುದೇ ಆಹಾರ ಪದಾರ್ಥಗಳಾಗಲಿ ಹಿತಮಿತವಾಗಿ ಬಳಸಿದಾಗ ಮಾತ್ರ ಆರೋಗ್ಯಕ್ಕೂ ಕೂಡ ಹಿತಕರ. ಇನ್ನು ಶುಂಠಿ ವಿಷಯಕ್ಕೆ ಅಂತಲೇ ಬಂದರು ಸ್ನೇಹಿತರೆ, ಶುಂಠಿಯು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಜೊತೆಗೆ ವಾಕರಿಕೆಯನ್ನು ಕಡಿಮೆ ಮಾಡುತ್ತೆ. ಉರಿಯೂತದ ಪರಿಣಾಮಗಳನ್ನು ಕಡಿಮೆ ಮಾಡೋದು ಶುಂಠಿ. ಮುಟ್ಟಿನ ನೋವನ್ನು ನಿವಾರಿಸೋದ್ರ ಜೊತೆಗೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ, ತೂಕ ಕಡಿಮೆ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಮತ್ತು ಜೀರ್ಣಾಂಗದ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಶುಂಠಿ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಇದು ತುಂಬಾ ಉಪಯೋಗ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಆಯುರ್ವೇದ ಔಷಧದಲ್ಲೂ ಕೂಡ ವಿಶೇಷ ಸ್ಥಾನವನ್ನು ಹೊಂದಿದೆ ಶುಂಠಿ. ಹಾಗೆ ಶುಂಠಿಯನ್ನು ವಿವಿಧ ರೂಪಗಳಲ್ಲಿ ಕೂಡ ಬಳಸೋದುಂಟು ಸ್ನೇಹಿತರೆ. ತಾಜಾ ಶುಂಠಿ ಅಂತ ಬಳಸ್ತಾರೆ. ಈ ಶುಂಠಿಯನ್ನು ಅಡುಗೆ ಮತ್ತು ಆಯುರ್ವೇದ ಔಷಧಿಗಳಲ್ಲಿ ಬಳಸಲಾಗುತ್ತೆ. ಈ ಶುಂಠಿಯು ಅತ್ಯಂತ ತಾಜಾ ಗುಣವನ್ನು ಹೊಂದಿರುತ್ತೆ, ಅಂದರೆ ಫ್ರೆಶ್ ಆಗಿರುತ್ತೆ. ಇನ್ನು ಒಣಗಿದ ಶುಂಠಿಯನ್ನು ಕೂಡ ಬಳಸೋದುಂಟು. ಇದು ಭಾರತೀಯ ಅಡುಗೆ ಪದ್ಧತಿಯಲ್ಲಿ ಮತ್ತು ಆಯುರ್ವೇದ ಪರಿಹಾರಗಳಲ್ಲಿ

ಈ ಶುಂಠಿಯನ್ನು ಬಳಸ್ಕೊಂಡು ಶುಂಠಿ ತೊಕ್ಕನ್ನು ಹೇಗೆ ಮಾಡೋದು ಅಂತ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿದೇವಿ ಮೇಡಮ್ ಅವರಿದ್ದಾರೆ. ಭಾರತಿದೇವಿ ಕೆ ಆರ್ ಮೇಡಮ್ ಅವರಿಂದ ಶುಂಠಿಯನ್ನು ಬಳಸಿ ಶುಂಠಿ ತೊಕ್ಕನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶುಂಠಿ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಹಸಿ ಶುಂಠಿ ಮತ್ತು ಒಣಶುಂಠಿಯಿಂದ ಸಾಕಷ್ಟು ಉಪಯೋಗ ಇದೆ ಸ್ನೇಹಿತರೆ. ಆದರೆ ಈ ಶುಂಠಿಯನ್ನು ಹಿತಿಮಿತಿಯಲ್ಲಿ ಬಳಸಿದಾಗ ಮಾತ್ರ ಆರೋಗ್ಯಕ್ಕೆ ಹಿತಕರ ಅನ್ನೋದನ್ನು ಕೂಡ ಹೇಳಿದೆ. ಇಂತಹ ಆರೋಗ್ಯಕರ ಶುಂಠಿಯನ್ನು ಬಳಸಿ ಶುಂಠಿಯ ತೊಕ್ಕು ಮಾಡೋದನ್ನು ತಿಳಿಸ್ತಾ ಇದ್ದಾರೆ ಶಿವಮೊಗ್ಗದ ಭಾರತಿದೇವಿ ಕೆ ಆರ್ ಮೇಡಮ್ ಅವರು. ತಡ ಮಾಡೋದು ಬೇಡ, ಭಾರತಿದೇವಿ ಕೆ ಆರ್ ಮೇಡಮ್ ಅವರಿಂದ ಶುಂಠಿ ತೊಕ್ಕನ್ನು ಹೇಗೆ ಮಾಡೋದು ಅನ್ನೋದನ್ನು ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಭಾರತಿದೇವಿ ಮೇಡಮ್, ನಮಸ್ತೆ.
5: ನಮಸ್ಕಾರ. ರೇಡಿಯೋ FM ಚಾನೆಲ್ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದ ಆಯೋಜಕರಾದ ಮಹಾಲಕ್ಷ್ಮಿ ಅವರಿಗೆ ನಮಸ್ಕಾರ. ಮೇಡಮ್, ನಾನು ಭಾರತಿದೇವಿ ಕೆ ಆರ್, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ. ಏನಪ್ಪ ಅಂದರೆ, ಇವತ್ತು ನಾನು ಈ ಕಾಲಕ್ಕೆ ತಕ್ಕಂಥದ್ದು ಒಂದು ಆರೋಗ್ಯಕರವಾದ ರೆಸಿಪಿನ ಹೇಳ್ತಾ ಇದ್ದೀನಿ. ಅದೇನಂದರೆ ಶುಂಠಿ ತೊಕ್ಕು, ಹಸಿ ಶುಂಠಿಯನ್ನು ಬಳಸಿ ಮಾಡೋದು. ಈಗ ತುಂಬ ಚಳಿ ಅಲ್ವಾ, ಎಲ್ಲರಿಗೂ ಕಫ, ಕೆಮ್ಮು, ಶೀತ, ಮೈಯೆಲ್ಲ ತಣ್ಣಗಾಗಿರುತ್ತೆ. ಅದರೊಳಗು ಬೆಂಗಳೂರಲ್ಲಂತೂ ವಾತಾವರಣ ಹೇಳಕ್ಕೆ ತೀರದು. ನಾನು ಯಾಕೆಂದರೆ ನಿನ್ನೆ ಬೆಂಗಳೂರಿಂದ ಬಂದೆ, ನನ್ನ ವಾತಾವರಣ ಅಲ್ಲಿ ವಾತಾವರಣಕ್ಕೆ ನನ್ನ ಆರೋಗ್ಯ ಹಾಳಾಗಿದೆ. ಅದನ್ನು ನೆನೆಸ್ಕೊಂಡು ನಾನು ಇವತ್ತು ನಮ್ಮ ಮನೇಲಿ ಅದೇ ರೆಸಿಪಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅದನ್ನೇ ಈ ವಾತಾವರಣಕ್ಕೆ ಎಲ್ಲ ನಮ್ಮ ಕೇಳುಗರು ಸಹಿತ ಮಾಡಿಕೊಂಡು ಅವರ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇವತ್ತು ಆ ರೆಸಿಪಿನ ಹೇಳ್ತಾ ಇದ್ದೀನಿ. ಶುಂಠಿ ತೊಕ್ಕು, ಹಸಿ ಶುಂಠಿ ತೊಕ್ಕು ಮಾಡಲು ಬೇಕಾದ ಪದಾರ್ಥಗಳು: 1/4 kg ಹಸಿ ಶುಂಠಿ, ಆಮೇಲೆ 1.5 bowl ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 10-15 ಬ್ಯಾಡಗಿ ಒಣಮೆಣಸಿನಕಾಯಿ, 2 spoon ಕೊತ್ತಂಬರಿ ಬೀಜ, 1 spoon ಜೀರಿಗೆ, 1/4 ಚಮಚ ಮೆಂತ್ಯೆ, 1 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಹುರಿಲಿಕ್ಕೆ ಬೇಕಾದಷ್ಟು ಎಣ್ಣೆ. ಎಣ್ಣೆ ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ರೆಡಿ ಇಟ್ಕೊಳ್ಳೋದು.
4: ಓಕೆ ಮೇಡಮ್. ಸ್ನೇಹಿತರೆ, ಹಸಿ ಶುಂಠಿ ತೊಕ್ಕನ್ನು ಮಾಡ್ಕೊಳ್ಳೋಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಶಿವಮೊಗ್ಗದ ಭಾರತಿದೇವಿ ಕೆ ಆರ್ ಮೇಡಮ್ ಅವರು. ನಾನು ಆಗಲೇ ಹೇಳಿದಾಗೆ ಸ್ನೇಹಿತರೆ, ಈ ಋತುಮಾನಗಳಿಗೆ ಅನುಗುಣವಾಗಿ ಕೆಲವೊಂದು ಅಡುಗೆಗಳು ವಿಶೇಷವಾಗಿರುವಂತಹ ರುಚಿಯನ್ನು ಕೊಡ್ತವೆ. ಸೊ ಹಾಗಾದರೆ ಈ ಮಾಡುವಂಥ ಕ್ರಮ ಹೇಗಿರುತ್ತೆ, ಯಾವ ಕ್ರಮದಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಇವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೋದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಸಿ ಶುಂಠಿ ತೊಕ್ಕನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಶಿವಮೊಗ್ಗದ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು. ಈ ಶುಂಠಿ ತೊಕ್ಕನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನು ತಿಳಿಸ್ತೆ ಸ್ನೇಹಿತರೆ. ಮತ್ತೊಮ್ಮೆ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾವ ಪ್ರಮಾಣದಲ್ಲಿ ನೀವು ಹಸಿ ಶುಂಠಿ ತೊಕ್ಕನ್ನು ಮಾಡ್ತೀರೋ ಆ ಪ್ರಮಾಣದಲ್ಲಿ ಶುಂಠಿ ತೊಗೋಬೇಕಾಗತ್ತೆ. ಅದರೊಟ್ಟಿಗೆ 1.5 ಬೌಲ್ 1/2 ಬೆಲ್ಲ, ಉಪ್ಪು, 10-15 ಬ್ಯಾಡಗಿ ಮೆಣಸು, ಕೊತ್ತಂಬರಿ ಕಾಳು ಅಥವಾ ಕೊತ್ತಂಬರಿ ಬೀಜ ಅಂತ ಕೂಡ ಕರೀತಾರೆ, ಜೀರಿಗೆ, ಮೆಂತೆ, ಬೆಳ್ಳುಳ್ಳಿ, ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹಸಿ ಶುಂಠಿ ತೊಕ್ಕನ್ನು ಮಾಡ್ಕೊಳ್ಳಿಕ್ಕೆ. ಸೊ ಸಾಮಗ್ರಿಗಳೇನೋ ರೆಡಿ ಆಗಿದ್ದಾವೆ, ಆದರೆ ಮಾಡುವ ಕ್ರಮ ಕೂಡ ಗೊತ್ತಿರಬೇಕಲ್ವ? ಮಾಡುವ ಕ್ರಮದ ಬಗ್ಗೆ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಂದ ಕೇಳ್ತಿಳಿಯೋಣ.
3: ಈಗ ಅದನ್ನು ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ. 1/4 kg ಶುಂಠಿನ ಚೆನ್ನಾಗಿ ತೊಳೆದು ಬಿಟ್ಟು ಒರೆಸಿ ಒಣಗಿಸ್ಕೊಂಡು ಅಂದರೆ ಬಟ್ಟೆನಲ್ಲಿ ಒರೆಸಿ ಒಣಗಿಸಿ ಇಟ್ಕೊಳ್ಳೋದು. ಅದನ್ನು ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ಅಂದರೆ 1-2-3 ಸರಿ ಬಾಡಿಸ್ಕೊಂಡು ಬಿಸಿ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಯಾಕೆ ಅಂದರೆ ಅದು ಹೆಚ್ಚಲಿಕ್ಕೆ ಆಮೇಲೆ ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಆದ್ದರಿಂದ ನೆಕ್ಸ್ಟು ಅದೇ ಪ್ಯಾನಿಗೆ 2 ಚಮಚ ಕೊತ್ತಂಬರಿ ಬೀಜ ಅಂದರೆ ಟೀಸ್ಪೂನು, 1 ಚಮಚ ಜೀರಿಗೆ, 1/4 ಚಮಚ ಮೆಂತ್ಯ, ಮತ್ತು 10-15 ಬ್ಯಾಡಗಿ ಒಣಮೆಣಸಿನಕಾಯಿನ ಕಟ್ ಮಾಡಿ, ಮತ್ತು 1 ಬೆಳ್ಳುಳ್ಳಿ ಗಡ್ಡೆ ದೊಡ್ಡ ಗಾತ್ರದ್ದೇನೆಯ, ಅದನ್ನು ಸಿಪ್ಪೆ ಸುಲಿದು ಹಿಲಕ್ ತೆಗೆದಿಟ್ಕೊಂಡು ಇದನ್ನು ಮೂರನೂ ಒಂದು ಎಷ್ಟಪ್ಪ ಅಂದರೆ 1/2 ಸ್ಪೂನ್ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ಸಣ್ಣ ಉರಿನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಹಾಕೋದು ಯಾಕೆ ಅಂದರೆ ರೋಸ್ಟ್ ಮಾಡೋಕ್ಕೆ ಅಂದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಡ್ರೈ ರೋಸ್ಟ್ಗಿನ್ನವ ಸ್ವಲ್ಪ ಎಣ್ಣೆ ಬಿದ್ದರೂ ತುಂಬ ಹದವಾಗಿ ರೋಸ್ಟ್ ಆಗುತ್ತೆ. ಅದಕ್ಕೋಸ್ಕರವೇ ಅದು ರೋಸ್ಟ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೋಬೇಕು. ಆಮೇಲೆ ಒಂದು ನಾನು ಹೇಳುವಾಗ ಬೇಕಾದ ಪದಾರ್ಥದಲ್ಲಿ ಹುಣಸೆಹಣ್ಣೆ ಮೇಯ್ನು, ಅದನ್ನು ಬಿಟ್ಬಿಟ್ಟಿದ್ದೆ. 50 ಗ್ರಾಮ್ನಷ್ಟು ಹುಣಸೆಹಣ್ಣನ್ನು ನಾರು ತೆಗೆದು ಆಮೇಲೆ ಬಿಸಿ ನೀರಿನಲ್ಲಿ 2 ಸರಿ ತೊಳೆದು ಚೆಲ್ಲಿಬಿಟ್ಟು 1-10 ನಿಮಿಷ ಬಿಸಿ ನೀರಲ್ಲೇ 1 ಲೋಟದಷ್ಟು ನೀರು ಹಾಕಿ ಬಿಸಿ ನೀರಲ್ಲೇ ನೆನೆಸಿ ಮುಚ್ಚಿಟ್ಕೋಬೇಕು. ಇದೆಲ್ಲ ಪದಾರ್ಥಗಳನ್ನು ಹುರಿದು ಅದು ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಂತೀವಲ್ಲ ಅಷ್ಟೊತ್ತಿಗೆ ಈ ಹುಣಸೆ ಹಣ್ಣು ಸಹಿತ ನೆಂದು ಸಮವಾಗಿರುತ್ತೆ. ಅದನ್ನು ಸಹಿತ ಫುಲ್ಲು ಕಿವುಚ, ನಿಮಗೆ ಬೇಡ ಅಂದರೆ ಕಿವುಚಿ ಬೇಕಾದ್ರೆ ರಸ ತೆಗೆದುಕೋಬೋದು. ಅದೇನಾಗುತ್ತೆ ಅಂದರೆ ನೀರಿನ ಅಂಶ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ನೀರಿನ ಅಂಶ ಜಾಸ್ತಿ ಇರಬಾರ್ದು. ಹುಣಸೆ ಹಣ್ಣನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೆಗೆದು 1 ಬೌಲಿಗೆ ಹಾಕಿ ಇಟ್ಕೋಬೇಕು. ಆಮೇಲೆ ಈ ಹಸಿ ಶುಂಠಿ ಏನು ಬಿಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ರೀಪರಿಂದ ಸಿಪ್ಪೆ ತೆಗೆದುಬಿಟ್ಟು ಈ ಬಾಳೆಹಣ್ಣನ್ನು ರಸಾಯನ ಮಾಡುವಾಗ ಗೋಲಿ ಗೋಲಿಯಾಗಿ ಹೆಚ್ಕೋತೀವಲ್ಲ ಆ ರೀತಿ ಹೆಚ್ಕೊಂಡು ಇಟ್ಕೋಬೇಕು. ಮತ್ತೆ 1 ಪ್ಯಾನ್ ಇಟ್ಬಿಟ್ಟು 1/2 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಈ ಹೆಚ್ಚಿರುವ ಶುಂಠಿನ ಚೆನ್ನಾಗಿ ಸಣ್ಣ ಉರಿನಲ್ಲಿ ಹೊಂಬಣ್ಣ ಬರೋ ಹಾಗೆ ಅದರ ನೀರಿನ ಅಂಶ ಎಲ್ಲ ಹೋಗುವ ಹಾಗೆ ಹುರ್ಕೋಬೇಕು. ಅದನ್ನು ಹುರಿತಾನೆ ಇರಿ. ಈ ಕಡೆ ನಾವೇನು ಕೊತ್ತಂಬರಿ ಬೀಜ ಇದು ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅದನ್ನು ಒಂದು ಪಕ್ಕಕ್ಕಿಡಿ. ಮತ್ತೆ ಇನ್ನೊಂದು ಬಾಂಡ್ಲೆ ಈ ಕಡೆ ಇಟ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ಜಾಸ್ತಿ ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, 1/4 ಒಣಮೆಣಸಿನಕಾಯಿ ಕಟ್ ಮಾಡಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಮತ್ತು ಬೆಳ್ಳುಳ್ಳಿ 1 ಗಡ್ಡೆದು ಹಿಲಕ್ಕು ಸಣ್ಣವಾಗಿ ಹೆಚ್ಚಿಟ್ಕೊಂಡಿರೋದು, ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಈ ಒಗ್ಗರಣೆ ಮಾಡಿಕೊಂಡು ಅದನ್ನ ಪಕ್ಕದಲ್ಲಿ ಇಡಿ. ನೆಕ್ಸ್ಟ್ ಏನ್ ಮಾಡಬೇಕು, ಈ ಒಂದೂವರೆ ಬೌಲು ಬೆಲ್ಲ ಇಟ್ಕೊಂಡಿರ್ತೀವನಲ್ಲ, ಆ ಬೆಲ್ಲನ ನೀವು ಇನ್ನೊಂದು ಪ್ಯಾನಿಗೆ ಇಟ್ಕೊಂಡು ಒಂದೂವರೆ ಬೌಲಿಗೆ ಒಂದು ಅರ್ಧ ಬೌಲಷ್ಟು ನೀರು ಹಾಕಿ ಚೆನ್ನಾಗಿ ಕೈಯಾಡಿಸ್ತಾ ಕುದಿಸ್ಬೇಕು. ಪಾಕ ಬರೋದು ಬೇಡ, ಚೆನ್ನಾಗಿ ನೊರೆ ನೊರೆ ಬರೋ ತನಕ ಕುದ್ದ ಮೇಲೆ ಅದನ್ನು ಶೋಧಿಸ್ಕೋಬೇಕು. ಆ ಶೋಧಿಸಿದ ಬೆಲ್ಲಕ್ಕೆ ಈ ಹುಣಸೆ ಹಣ್ಣನ್ನೇನು ಪೇಸ್ಟ್ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಬೇಕು. ಮತ್ತು ಚೆನ್ನಾಗಿ ಉಪ್ಪು ಹಾಕಬೇಕು, ಇದು ಹುಳಿ ಉಪ್ಪು ಖಾರ ಎಲ್ಲ ಕಟ್ಟಿಗಿರಬೇಕು, ಆವಾಗಲೇ ಇದ್ರದ್ದು ರುಚಿ ಆಯಿತಾ. ಅದನ್ನು ಉಪ್ಪು ಹಾಕಿ ಈ ಮೂರು ಕುದಿತಾ ಇರಬೇಕಾದ್ರೆ ಏನು ಮಾಡ್ತೀವಿ, ಈ ಇದನ್ನ ಮಾಡ್ಕೊಂಡಿದ್ವಲ್ಲ ಪುಡಿನ, ಜೀರಿಗೆ ಕೊತ್ತಂಬರಿ ಬೀಜ ಮೆಣಸಿನ್ಕಾಯಿ ಎಲ್ಲ, ಆ ಪುಡಿ ಜೊತೆಗೆ ಮಿಕ್ಸಿಗೆ ಈ ಹುರಿದಿಟ್ಕೊಂಡಿರ್ತೀವಲ್ಲ ಶುಂಠಿ, ಅದು ತಣ್ಣಗಾಗಿರುತ್ತೆ, ಅದನ್ನು ಸೇರಿಸಿ ಹೊಟ್ಟೆ ತರ ತರಿಯಾಗಿ ಪುಡಿ ಮಾಡ್ಕೋಬೇಕು. ಆ ಪುಡಿ ಮಾಡ್ಕೊಂಡಿದ್ದನ್ನ ಈ ಕುದೀತಾ ಇರುವ ಬೆಲ್ಲ ಹುಣಸೆ ಹಣ್ಣು ಉಪ್ಪು ಕುದೀತಾ ಇರುತ್ತಲ್ಲ ಅದಕ್ಕೆ ಹಾಕಬೇಕು, ಚೆನ್ನಾಗಿ ಕೈಯಾಡಿಸ್ಬೇಕು. ಆವಾಗ ಮತ್ತೆ ಒಂದೆರಡು ಸ್ಪೂನು ಅಚ್ಚಕಾರದ ಪುಡಿ, ಅರ್ಧ ಸ್ಪೂನು ಅರಿಶಿನ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಈ ಪಕ್ಕದಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಯಾವುದು, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಸ್ವಲ್ಪ ಎಣ್ಣೆ ಸಮೇತನೇ ಅದನ್ನೆಲ್ಲ ಹಾಕಿ ಬೆರೆಸ್ಬೇಕು. ಬೆರೆಸ್ಬಿಟ್ಟು ಆರಿದ ಮೇಲೆ ಒಂದು ಕಂಟೈನರ್ ಟೈಟಾಗಿರೋದಕ್ಕೆ ಹಾಕಿ ಇಟ್ಕೊಂಡ್ರಿ, ಈ ಚಳಿಗಾಲ ಮುಗಿಯೋವರೆಗೂ ಬರುತ್ತೆ ಇದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರೆ ತುಪ್ಪ ಹಾಕ್ಕೋಬೋದು ಊಟಕ್ಕೆ, ಆಮೇಲೆ ಆರಿದ ಅನ್ನ ಆದರೆ ನೀವು ಎಣ್ಣೆ ಉಪಯೋಗಿಸೋದಾದರೆ ಎಣ್ಣೆನೂ ಹಾಕ್ಕೋಬೋದು. ಚಪಾತಿ, ದೋಸೆ ಎಲ್ಲದಕ್ಕೂ ಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಮಜವಾಗಿರುತ್ತೆ. ಇದನ್ನು ಹಸಿ ಶುಂಠಿ ತೊಕ್ಕು ಅಂತ ಹೇಳ್ತೀವಿ.
2: ಓಕೆ ಮೇಡಮ್, ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಹಸಿ ಶುಂಠಿ ತೊಕ್ಕನ್ನ ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಇದನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಶಿವಮೊಗ್ಗದ ಭಾರತಿದೇವಿ ಕೆ ಆರ್ ಮೇಡಮ್ ಅವರು. ನೀವು ಕೂಡ ಹಸಿ ಶುಂಠಿ ತೊಕ್ಕನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸಾಂಪ್ರದಾಯಿಕ ಮತ್ತು ಚಳಿಗಾಲಕ್ಕೆ ಮಾಡ್ಕೊಳ್ಬಹುದಾದಂತಹ ಹಸಿ ಶುಂಠಿ ತೊಕ್ಕನ್ನು ತಿಳಿಸ್ಕೊಟ್ಟಂತಹ ಶಿವಮೊಗ್ಗದ ಭಾರತಿದೇವಿ ಕೆ ಆರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಗರದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯು ಇಂಜಿನಿಯರಿಂಗ್ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ June 14 ಬೆಳಗ್ಗೆ 10:30 ಕಾಲೇಜು ಆವರಣದಲ್ಲಿ KCET ಕೌನ್ಸಿಲಿಂಗ್ ಮತ್ತು ಆಯ್ಕೆ ನಮೋದು ಪ್ರಕ್ರಿಯೆ ಕುರಿತು ಸಮಗ್ರ ಮಾಹಿತಿ ಮಾರ್ಗದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕಾರ್ಯಕ್ರಮದಲ್ಲಿ KECT ಕೌನ್ಸಿಲಿಂಗ್, KECT ಕೌನ್ಸಿಲಿಂಗ್ ಪ್ರಕ್ರಿಯೆ, ಆಯ್ಕೆ ನಮೋದು ವಿಧಾನ, ಸೀಟು ಹಂಚಿಕೆ ಪ್ರಕ್ರಿಯೆ, ಎಂಜಿನಿಯರಿಂಗ್ ಶಾಖೆಗಳ ಆಯ್ಕೆ, ವಿವಿಧ ಕಾಲೇಜುಗಳ ಆಯ್ಕೆ, ಮಾನದಂಡಗಳು ಹಾಗೂ ಭವಿಷ್ಯದ ವೃತ್ತಿ ಅವಕಾಶಗಳ ಕುರಿತು ತಜ್ಞರು ವಿವರವಾದ ಮಾರ್ಗದರ್ಶನ ನೀಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಲೇಜಿನ ವಿವಿಧ ಶೈಕ್ಷಣಿಕ ಮತ್ತು ಮೂಲಸೌಕರ್ಯ ಸೌಲಭ್ಯಗಳ ಪರಿಚಯ ಹಾಗೂ ಕ್ಯಾಂಪಸ್ ವೀಕ್ಷಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8296317636 ಹಾಗೂ 9888664050 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಎಂದು ಕಾಲೇಜು ಆಡಳಿತ ತಿಳಿಸಿದೆ. ಮುಂದಿನ ವಿವರ. ಶರಾವತಿ ನಗರದಲ್ಲಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಯೋಗ ಭವನವನ್ನು ಶೀಘ್ರ ಜನಾರ್ಪಣೆಗೊಳಿಸಬೇಕೆಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಸೂಚಿಸಿದರು. ಯೋಗ ಭವನಕ್ಕೆ ಭೇಟಿ ನೀಡಿದ ಅವರು ಕಟ್ಟಡದ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾತನಾಡಿ, ಭವನದ ಪ್ರಮುಖ ಕಾಮಗಾರಿಗಳು ಪೂರ್ಣಗೊಂಡಿದೆ. ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಿಸಿದ ಅಂತಿಮ ಹಂತದ ಕೆಲಸಗಳು ಬಾಕಿ ಇವೆ. ಇದನ್ನು ಶೀಘ್ರ ಪೂರ್ಣಗೊಳಿಸಬೇಕು ಎಂದರು. ಹಾಗೆ ಯೋಗ ಭವನದ ಪಕ್ಕದಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಸರಕಾರಿ ಅಂಗನವಾಡಿ ಕೇಂದ್ರಕ್ಕೆ ದಿಢೀರ್ ಭೇಟಿ ಕೊಟ್ಟ ಶಾಸಕರು ಕೇಂದ್ರದ ಭೌತಿಕ ಸ್ಥಿತಿಗತಿ, ಸ್ವಚ್ಛತೆ ಹಾಗೂ ಮಕ್ಕಳಿಗೆ ಒದಗಿಸಲಾಗುತ್ತಿರುವ ಸೌಲಭ್ಯಗಳನ್ನು ವೀಕ್ಷಿಸಿದರು. ಮಕ್ಕಳಿಗೆ ಗುಣಮಟ್ಟದ ಆರಂಭಿಕ ಶಿಕ್ಷಣ ಹಾಗೂ ಪೌಷ್ಟಿಕ ಆಹಾರ ಪೂರೈಕೆಯಲ್ಲಿ ಯಾವುದೇ ಲೋಪವಾಗದಂತೆ ಜಾಗ್ರತೆ ವಹಿಸಲು ಸಿಬ್ಬಂದಿಗೆ ನಿರ್ದೇಶಿಸಿದರು. ಈ ಸಂದರ್ಭ ಸ್ಥಳೀಯರು, ಇಲಾಖೆ ಅಧಿಕಾರಿಗಳು ಇದ್ದರು. ಮುಂದಿನ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನಿಂದ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ವಾಹನ ಚಾಲನಾ ತರಬೇತಿ ಪಡೆದ ಮಹಿಳಾ ಸದಸ್ಯರಿಗೆ ಚಾಲನಾ ಪರವಾನಗಿ ವಿತರಣೆ ಕಾರ್ಯಕ್ರಮ ಹಾಗೂ ಆರೋಗ್ಯ ಉಚಿತ ತಪಾಸಣೆ ಶಿಬಿರವನ್ನು ಶಾಸಕ ಎಸ್ಎನ್ ಚನ್ನಬಸಪ್ಪ ಇತ್ತೀಚೆಗೆ ನಗರದ ಕಂಟ್ರಿ ಕ್ಲಬ್ ರಸ್ತೆಯ ಟ್ರಸ್ಟ್ನ ಚೈತನ್ಯ ಸೌಧದಲ್ಲಿ ಉದ್ಘಾಟಿಸಿದರು. ವಿನೋಬನಗರ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯದ ಡಾಕ್ಟರ್ ಕೆಎಸ್ ಪಲ್ಲವಿ ಅಧ್ಯಕ್ಷತೆ ವಹಿಸಿದ್ದರು. ದ್ವಿಚಕ್ರ ವಾಹನ, ಕಾರು ಮತ್ತು ಆಟೋ ಚಾಲನೆ ತರಬೇತಿ ಪಡೆದ 110 ಮಹಿಳಾ ಸದಸ್ಯರಿಗೆ ಡ್ರೈವಿಂಗ್ ಲೈಸೆನ್ಸ್ ವಿತರಿಸಲಾಯಿತು. ಇದೇ ವೇಳೆ ರಾಮೇಶ್ವರ ಮತ್ತು ಪರಿಸರ ಎಂಬ ನೂತನ ಜ್ಞಾನ ವಿಕಾಸ ಕೇಂದ್ರಗಳು ಉದ್ಘಾಟನೆಗೊಂಡವು. ಜಿಲ್ಲಾ ನಿರ್ದೇಶಕ ಕೆ ಮುರಳೀಧರ್ ಶೆಟ್ಟಿ, ಕೇಂದ್ರ ಕಚೇರಿ ಜ್ಞಾನ ವಿಕಾಸ ವಿಭಾಗದ ಯೋಜನಾಧಿಕಾರಿ ಮಲ್ಲಿಕಾ, ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಯಶೋಧ, ಸಮನ್ವಯಾಧಿಕಾರಿ ಚೇತನ ಹಾಗೂ ಜ್ಞಾನ ವಿಕಾಸ ಸಂಯೋಜಕಿಯರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ನಗರದ ನಂಜಪ್ಪ ಲೈಫ್ ಕೇರ್ನಲ್ಲಿ ಪ್ರಾಸ್ಟೇಟ್ ಹಿಗ್ಗುವಿಕೆ ಸಮಸ್ಯೆಗೆ ಉಚಿತ ತಪಾಸಣೆ ಶಿಬಿರ. ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15 ಜುಲೈ 18 ಬಿನೈನ್ ಪ್ರಾಸ್ಪಾಟಿಕ್ ಹೈಪಿಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30 ಸಂಜೆ 3:30 ಈ ಶಿಬಿರ ನಡೆಯಲಿದೆ. 60 ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಪೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆ ಪ್ರಖ್ಯಾತ ಇಂಟರ್ನ್ಯಾಷನಲ್ ರೇಡಿಯೋಲಾಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್, ಎಂಬಿಬಿಎಸ್ ಎಂಡಿ ಡಾಕ್ಟರ್ ಎನ್ಬಿ ಇವರು ಶಿಬಿರದಲ್ಲಿ ಉಚಿತ ಸಮಾಲೋಚನೆ ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟೆ ನೋವಿನಂಥ ಲಕ್ಷಣವಿರುವವರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬಹುದು. ಈ ಶಿಬಿರದ ವಿಶೇಷತೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಸೂಜಿ ಗಾತ್ರದ ರಂಧ್ರದ ಮೂಲಕ ಅತ್ಯಾಧುನಿಕ ಪ್ರಾಸ್ಪೇಟ್ ಆರ್ಟರಿ ಎಂಬೋಲೈಸೇಷನ್ ಕಾರ್ಯವಿಧಾನ ಮೂಲಕ ಕೇವಲ ಒಂದೇ ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಶೀಘ್ರ ಚೇತರಿಕೆ ಕಾಣಲು ಈ ಚಿಕಿತ್ಸೆ ಸಹಕಾರಿಯಾಗಿದೆ. ಶಿಬಿರದ ಅಂಗವಾಗಿ ಪಿಎಇ ಚಿಕಿತ್ಸೆ ವೆಚ್ಚದ ಮೇಲೆ 40% ವಿಶೇಷ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಮುಂದಿನ ವಿವರ. ಮನೆಯಲ್ಲಿರುವ ವಯಸ್ಸಾದ ಪುರುಷರಿಗೆ ಈ ತಪಾಸಣೆಯ ಅಗತ್ಯವಿದ್ದಲ್ಲಿ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ 8050616525 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷ ನಾರಾಯಣ ಗೌಡರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸರ್ಕಾರಿ ಶಾಲೆ ಮತ್ತು ಇನ್ನಿತರ ಶಾಲೆಗಳ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಲಾಯಿತು. ವೇದಿಕೆಯ ಸಹಕಾರ್ಯದರ್ಶಿ ಎಸ್ ಮಧು, ಜಿಲ್ಲಾಧ್ಯಕ್ಷ ಮಂಜು, ಉಪಾಧ್ಯಕ್ಷ ಶೈಲೇಶ್, ರಾಜ್ಯ ಉಪಾಧ್ಯಕ್ಷ ಹಯತ್ ಹಾಗೂ ವಿವಿಧ ಘಟಕಗಳ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಕೆ ಮಾಯಣ್ಣ ಗೌಡ ಅವರೊಂದಿಗೆ ಸಾರ್ವಜನಿಕ ಮುಖಾಮುಖಿ ಕಾರ್ಯಕ್ರಮವನ್ನು ಇದೇ ತಿಂಗಳ 17 ಬುಧವಾರ ಬೆಳಗ್ಗೆ 11 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆಯು ಆಯೋಜಿಸಿದೆ. ಆಯುಕ್ತರಾದ ಕೆ ಮಾಯಣ್ಣ ಗೌಡ ಅವರೊಂದಿಗೆ ಮಹಾನಗರ ಪಾಲಿಕೆಯ ಪ್ರಮುಖ ಅಧಿಕಾರಿಗಳು ಕೂಡ ಈ ಮುಖಾಮುಖಿಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆ. ನಾಗರಿಕರ ಪ್ರಶ್ನೆಗಳಿಗೆ ಆಯುಕ್ತರು ಉತ್ತರಿಸಲಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಸುಮಾರು 3 ಕಳೆದಿದೆ. ಈ ಅವಧಿಯಲ್ಲಿ ನಗರದ ಜನರ ಕುಂದುಕೊರತೆ ಪರಿಹರಿಸಲು ಪಾಲಿಕೆ ಆಡಳಿತ ಶಕ್ತಿ ಮೀರಿ ಶ್ರಮಿಸುತ್ತಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪಾಲಿಕೆ ನಡುವೆ ಸೇತುವೆ ಆಗುವ ಕಾರ್ಯಕ್ರಮವೇ ಈ ಮುಖಾಮುಖಿ. ವೈಯಕ್ತಿಕವಲ್ಲದ ಸಾರ್ವಜನಿಕವಾದ ಸಮಸ್ಯೆಗಳನ್ನು ಸಂಘಕ್ಕೆ ಕಳಿಸಬೇಕು. ಈ ಸಮಸ್ಯೆಗಳಿಗೆ ಆಯುಕ್ತರು ಪರಿಹಾರ ಸೂಚಿಸಲಿದ್ದಾರೆ. ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ನಗರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬರೆದು ಕಳಿಸಬಹುದು. ಪ್ರಶ್ನೆಗಳನ್ನು ಕಳಿಸಬೇಕಾದ ವಾಟ್ಸ್ಆಪ್ ನಂಬರ್ 9444813813 ಅಥವಾ 8075028922 ಈ ಸಂಖ್ಯೆಗೆ ಕಳುಹಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪರಿಸರ ಸಂರಕ್ಷಣೆ, ಹಸಿರು ಅಭಿವೃದ್ಧಿ ಮತ್ತು ಸುಸ್ಥಿರ ಬದುಕಿನ ಪರಿಕಲ್ಪನೆಯ ಗ್ರೋ ಗ್ರೀನ್ ಅಸೋಸಿಯೇಷನ್ ತನ್ನ 10 ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ನಗರದಲ್ಲಿ ಗ್ರೋ ಇಂಪ್ಯಾಕ್ಟ್ ಶೃಂಗಸಭೆ 2026 ಕಾರ್ಯಕ್ರಮಗಳ ಸರಣಿ ಹಮ್ಮಿಕೊಂಡಿದೆ. 10 ವರ್ಷಗಳಿಂದ ಸಸಿ ನೆಡುವಿಕೆ, ಸಾಮಾಜಿಕ ಅರಣ್ಯೀಕರಣ, ಪರಿಸರ ಜಾಗೃತಿ, ತ್ಯಾಜ್ಯ ನಿರ್ವಹಣೆ, ಜೈವಿಕ ವೈವಿಧ್ಯ ಸಂರಕ್ಷಣೆ ಮತ್ತು ಯುವಜನರಲ್ಲಿ ಪರಿಸರ ಕಾಳಜಿ ಬೆಳೆಸುವ ಕಾರ್ಯಗಳಲ್ಲಿ ಗ್ರೋ ಗ್ರೀನ್ ನಿರಂತರವಾಗಿ ತೊಡಗಿಸಿಕೊಂಡಿದೆ. ದಶಮಾನೋತ್ಸವವನ್ನು ಕೇವಲ ಆಚರಣೆಯಾಗಿ ಉಳಿಸದೆ ಭವಿಷ್ಯದ ಹಸಿರು ಭಾರತದ ನಿರ್ಮಾಣಕ್ಕೆ ಹೊಸ ದಿಕ್ಕು ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ನಿರಂಜಿನಿ ರವೀಂದ್ರ ತಿಳಿಸಿದರು. ನಗರ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸರಣಿಯ ಭಾಗವಾಗಿ ಬೆಸ್ಟ್ ಗಾರ್ಡನ್ ಆಫ್ ಶಿವಮೊಗ್ಗ ಸ್ಪರ್ಧೆ ಆಯೋಜಿಸಲಾಗಿದೆ. ಮನೆಗಳು, ಅಪಾರ್ಟ್ಮೆಂಟ್ಗಳು, ಶಾಲೆ ಕಟ್ಟಡಗಳು, ಕಚೇರಿಗಳು ಮತ್ತು ಸಂಸ್ಥೆಗಳಲ್ಲಿ ಹಸಿರು ನಿರ್ಮಿಸಿರುವ ವ್ಯಕ್ತಿಗಳು, ಸಂಘಟನೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತದೆ. ಗ್ರೀನ್ ಇಂಪ್ಯಾಕ್ಟ್ ಶೃಂಗಸಭೆ 2026 ಪ್ರಮುಖ ಆಕರ್ಷಣೆಯಾಗಿರುವ ಗ್ರೀನ್ ಶಾರ್ಕ್ ಟ್ಯಾಂಕ್ 2026 ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜಿಸಲಾಗುತ್ತಿದೆ. ಇದು ಕೇವಲ ಸ್ಪರ್ಧೆಯಾಗಿರದೆ ಪರಿಸರ ಸ್ನೇಹಿ ಆಲೋಚನೆಗಳು, ಹಸಿರು ತಂತ್ರಜ್ಞಾನ, ಸುಸ್ಥಿರ ಕೃಷಿ, ತ್ಯಾಜ್ಯ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆಗೆ ಪರಿಹಾರ ಒದಗಿಸುವ ಸ್ಟಾರ್ಟ್ಅಪ್ಗಳು ಮತ್ತು ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಎಂದರು. ಯುವ ನವೋದ್ಯಮಿಗಳು, ವಿದ್ಯಾರ್ಥಿಗಳು, ಸ್ಟಾರ್ಟ್ಅಪ್ಗಳು, ಉದ್ಯಮಿಗಳು ತಮ್ಮ ಆಲೋಚನೆಗಳನ್ನು ಅನುಭವಿ ಹೂಡಿಕೆದಾರರು ಮತ್ತು ಉದ್ಯಮ ತಜ್ಞರ ಮುಂದೆ ಪ್ರಸ್ತುತಪಡಿಸುವ ಅವಕಾಶವನ್ನು ಈ ವೇದಿಕೆ ಒದಗಿಸುತ್ತದೆ. ಕಾರ್ಯಕ್ರಮವು ಜೂನ್ 14 ಬೆಳಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿವಿ ಕುಲಪತಿ ಡಾಕ್ಟರ್ ಆರ್ಸಿ ಜಗದೀಶ್ ಕಾರ್ಯಕ್ರಮ ಉದ್ಘಾಟಿಸುವವರು. ಬುಲ್ ಫೋರ್ಸ್ ಸಿಟಿಒ ಸುಬ್ರಹ್ಮಣ್ಯ ಬಸವನಹಳ್ಳಿ, ಕೃಷಿ ಅಭಿವೃದ್ಧಿ ತಜ್ಞ ಡಾಕ್ಟರ್ ಅರುಣ್ ಬಾಳಮಟ್ಟಿ, ಮೈಸ್ಟಿಕ್ ಆರೋಮ್ಯಾಟಿಕ್ಸ್ ಸಿಇಒ ನಿವೇದನ್ ನೆಂಪೆ, ನುಮಲಿ ಸಲ್ಯೂಷನ್ಸ್ ಸಂಸ್ಥಾಪಕ ವಿಕಾಸ್ ಪಟ್ಟಾರ್, ಅನ್ವೇಷಣಾ ತರಬೇತುದಾರ ರಾಜೇಶ್ ಕುಂದರ್ ಭಾಗವಹಿಸಲಿದ್ದು ಸ್ಪರ್ಧಿಗಳ ಆಲೋಚನೆಗಳನ್ನು ಮೌಲ್ಯಮಾಪನ ಮಾಡಿ ಮಾರ್ಗದರ್ಶನ, ಉದ್ಯಮ ಸಲಹೆ ಮತ್ತು ಹೂಡಿಕೆ ಅವಕಾಶಗಳ ಕುರಿತು ಅಭಿಪ್ರಾಯ ಹಂಚಿಕೊಳ್ಳುವರು ಎಂದರು. ಅಸೋಸಿಯೇಷನ್ ಉಪಾಧ್ಯಕ್ಷೆ ಸವಿತಾ ಕುಮಾರ್, ಖಚಾಂಜಿ ಶುಭಜಿ ಸುನಿಲ್ ಮತ್ತಿತರರು ಇದ್ದರು. ಮುಂದಿನ ವಿವರ. ಮಕ್ಕಳಲ್ಲಿ ಲಿಂಗ ಸಮಾನತೆ ಅರಿವು ಮೂಡಿಸುವ ಸಲುವಾಗಿ ಶಾಲಾ ಪಠ್ಯಕ್ರಮದಲ್ಲಿ ಲಿಂಗ ಸಮಾನತೆ ಪಾಠಗಳನ್ನು ಸೇರ್ಪಡೆ ಮಾಡಬೇಕೆಂದು ಆಗ್ರಹಿಸಿ ಸ್ವಸಹಾಯ ಸಂಘಗಳ ಅರುಣೋದಯ ಮಹಿಳಾ ಜಿಲ್ಲಾ ಒಕ್ಕೂಟದ ಸದಸ್ಯರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಲಿಂಗ ಸಮಾನತೆ ಅತ್ಯಂತ ಅವಶ್ಯಕವಾಗಿದೆ. ಮಕ್ಕಳ ಮನೋವಿಕಾಸ ಪ್ರಾರಂಭಿಕ ಹಂತವೇ ಶಾಲಾ ಶಿಕ್ಷಣವಾಗಿರುವುದರಿಂದ ಶಾಲಾ ಮಟ್ಟದಲ್ಲೇ ಲಿಂಗ ಸಮಾನತೆ ಕುರಿತು ಸೂಕ್ತ ಅರಿವು ಮತ್ತು ಮೌಲ್ಯಗಳನ್ನು ಬೆಳೆಸುವುದು ಅಗತ್ಯವಾಗಿದೆ. ಶಾಲೆಗಳಲ್ಲಿ ಬಾಲಕ ಮತ್ತು ಬಾಲಕಿಯರ ನಡುವೆ ಯಾವುದೇ ತಾರತಮ್ಯ ಇಲ್ಲವೆಂದು ಹೇಳುವ ಹಾಗಿಲ್ಲ. ನಮ್ಮ ಪಠ್ಯಪುಸ್ತಕ, ತರಗತಿ ಸನ್ನಿವೇಶ, ಶಾಲೆ ವಾತಾವರಣದಲ್ಲಿ ಲಿಂಗ ತಾರತಮ್ಯವನ್ನು ತೊಡೆದುಹಾಕಲು ಪ್ರಜ್ಞಾಪೂರ್ವಕ ಪ್ರಯತ್ನಗಳಾಗಿವೆ. ಹೀಗಿದ್ದರೂ ಸೂಕ್ತ ರೀತಿಯ ಪೂರ್ವಾಗ್ರಹಗಳು ಈಗಲೂ ಅಸ್ತಿತ್ವದಲ್ಲಿರುವುದನ್ನು ತಳ್ಳಿಹಾಕುವಂತಿಲ್ಲ. ಸಮಾಜದಲ್ಲಿ ಮಹಿಳೆಯರು ಮತ್ತು ಪುರುಷರು ಸಮಾನ ಹಕ್ಕುಗಳು ಮತ್ತು ಸಮಾನ ಅವಕಾಶಗಳನ್ನು ಹೊಂದಿರಬೇಕು ಎಂಬ ಸಂದೇಶವನ್ನು ಬಾಲ್ಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ನೀಡುವುದು ಅಗತ್ಯವಾಗಿದೆ. ಶಾಲಾ ಪಠ್ಯದಲ್ಲಿ ಲಿಂಗ ಸಮಾನತೆ ಪಠ್ಯವನ್ನು ಸೇರಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಗಂಗರಾಜ್, ಶುಭಲಕ್ಷ್ಮಿ, ಸುಶೀಲಮ್ಮ, ಮಂಜುಳಾ, ನಾಗವೇಣಿ, ರತ್ನಮ್ಮ ಮತ್ತಿತರರು ಇದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ?
1: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 800

0: 50 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
6: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
7: ಕೇಳು ಜಾಣ ಸುದ್ದಿಯ ಕೇಳು.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಜಲಯೋಗಿಯ ಬೆರಗಿನ ನಡಿಗೆ. ಈ ಕುರಿತ ಹಾಡು, ಪ್ರಣಯ ಗೀತೆಯೋ, ವಿರಹಗಾನವೋ ಹಾಗೂ ವರದ ವಿಜ್ಞಾನಿ ಲಿಯೋ ಸೈಲಾರ್ಡ್. ಜಲಯೋಗಿಯ ಬೆರಗಿನ ನಡಿಗೆ PNAS ಪತ್ರಿಕೆಯಲ್ಲಿ ಇತ್ತೀಚೆಗೆ ಒಂದು ಶೋಧ ಪ್ರಬಂಧ ಪ್ರಕಟವಾಗಿತ್ತು. ನೀರಿನ ಮೇಲೆ ನಡೆದಾಡುವಂತಹ ಹಲವಾರು ಕೀಟಗಳನ್ನು ನಾವು ನೋಡಿರುತ್ತೇವೆ. ವಾಟರ್ ಸ್ಟ್ರೈಡರ್ ಎನ್ನುವ ಹೆಸರಿದೆ. ಈ ಹುಳಗಳು ನೀರಿನ ಮೇಲೆ ನಡೆಯುವಾಗ ಮುಳುಗುವುದಿಲ್ಲಬೇಕೆ ಎನ್ನುವುದು ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ಇಷ್ಟು ಹಗುರವಾದಂತಹ ಈ ಜೀವಿಗಳು ನೀರಿನಲ್ಲಿ ನಡೆಯುವಾಗ ಒಂದು ವೇಳೆ ಮಳೆ ಬಂದರೆ ಆ ಮಳೆಯ ಹನಿಗಳ ಭಾರಕ್ಕೆ ಕೂಡ ಅವು ಮುಳುಗುವುದಿಲ್ಲ ಯಾಕೆ? ಮಳೆ ಹನಿಗಳು ಬಡಿದರೂ ಕೂಡ ಅವು ನೀರಿನ ಮೇಲೆ ತೇಲುತ್ತವೆ ಯಾಕೆ? ಈ ಪ್ರಶ್ನೆ ಇತ್ತು. ಇದಕ್ಕೆ ಕಂಡಂತಹ ಭೌತಿಕ ನಿಯಮಗಳ ಒಂದು ಪ್ರಬಂಧ ಅದು. ಆ ಪ್ರಬಂಧವನ್ನು ಆಧರಿಸಿದ ಒಂದು ಗೀತೆ. ಈ ಗೀತೆಯನ್ನ ಮೂವರು ಮಿತ್ರರು ಮೂರು ವಿಭಿನ್ನ ಶೈಲಿಯಲ್ಲಿ ಹಾಡಿದ್ದಾರೆ. ಈ ಹಾಡುಗಳಲ್ಲಿ ಮೊದಲನೆಯದನ್ನ ಪೂರ್ತಿಯಾಗಿ ನಿಮಗೆ ಕೇಳಲು ಆನಂದಿಸಲು ಸೇರಿಸಿದ್ದೇವೆ. ಇದಾದ ನಂತರ ಇನ್ನೆರಡು ಹಾಡುಗಳು

ಬಂದಿತು ಹೇಗೆ ಶಕ್ತಿಯು ನಿನಗೆ, ತೇಲುತ್ತ ಸಾಗಲು ಬೇಡವೇ ಹುಟ್ಟು, ಮುಳುಗದೆ ಸಾಗುವ ಹುಲ್ಲನ್ನು ನೋಡು, ಹಗುರವೇ ನಿನ್ನಯ ದೇಹವು ಅಷ್ಟು, ಮುಳುಗದೆ ಸಾಗುವ ಹುಲ್ಲನ್ನು ನೋಡು, ಹಗುರವೇ ನಿನ್ನಯ ದೇಹವು ಅಷ್ಟು, ಹುಳುವೆ

ಕೇಳಿದೆ ಪ್ರಶ್ನೆ ಗುಟ್ಟಿನ ಕುರಿತು, ಮೂಗಿನ ಮೇಲೇರಿತು ಬೆರಳು, ನೀರಿಗೆ ಅಂಟಿ ನಡೆವುದು ಕಾಲು, ಎಂತಹ ಗೋಂದೋ ಹೇಳುವವರಾರು, ನೀರಿಗೆ ಅಂಟಿ ನಡೆವುದು ಕಾಲು, ಎಂತಹ ಗೋಂದೋ ಹೇಳು.

ಮಾಸ್ತರು ನುಡಿದರು ಪುಸ್ತಕ ಓದಿ ನೀರದು ನೋಡಿ ಮಾಡಿದೆ ಮೋಡಿ ಅಣು ಅಣು ಎಳೆದವು ಒಂದಿನ್ನೊಂದು ಸೆಳೆತವು ಎತ್ತಿತು ಹುಳುವಿನ ಭಾರ ಅಣು ಅಣು ಎಳೆದವು ಒಂದಿನ್ನೊಂದು ಸೆಳೆತವು ಎತ್ತಿತು ಹುಳುವಿನ ಭಾರ ಹುಳುವೇ ಹುಳುವೇ ತಿಳಿಯುವ ಆಸೆ ನಡೆಯುವೆ ಹೇಗೆ ನೀರಿನ ಮೇಲೆ ಹುಳುವೇ ಹುಳುವೇ ತಿಳಿಯುವ ಆಸೆ ನಡೆಯುವ ಹೇಗೆ ನೀರಿನ ಮೇಲೆ ನೋಡಲ್ಲಿ ಹುಳುವಿನ ಪಾದದ ರೂಪ ಕಂಡಿತೆ ನಿನಗೆ ಕೊನೆಯಲ್ಲಿ ಗುಳ್ಳೆ ತುಂಬಿದ ಗಾಳಿ ರೋಮದ ನಡುವೆ ತೇಲಿತು ಹುಳುವು ನೀರಿನ ಮೇಲೆ

ಆದರೂ ಉಳಿಯಿತು ಪ್ರಶ್ನೆಯು ಜೊತೆಗೆ ಮುಳುಗದೇ ಇರುವ ಬಿರುಸಿನ ಮಳೆಗೆ ಹನಿ ಹನಿ ಮಳೆಯು ಮಾಡುವುದು ಹಳ್ಳ ಹುಳುವು ಯಾಕೆ ಮುಳುಗಲೇ ಇಲ್ಲ ಹನಿ ಹನಿ ಮಳೆಯು ಮಾಡುವುದು ಹಳ್ಳ ಹುಳುವು ಯಾಕೆ ಮುಳುಗಲೇ ಇಲ್ಲ ಹುಳುವೆ

ಕಣ್ಣದು ತೋರದು ಎಲ್ಲ ಸತ್ಯವ, ಕ್ಯಾಮರಾ ಕಂಡಿತು ಮುಳುಗುವ ಹುಳುವ. ಕಣ್ಣದು ತೋರದು ಎಲ್ಲ ಸತ್ಯವ, ಕ್ಯಾಮರಾ ಕಂಡಿತು ಮುಳುಗುವ ಹುಳುವ. ಹನಿ ಮಳೆ ಮಾಡಿದ ಹಳ್ಳದ ರಭಸ, ಸೆಳೆವುದು ಹಳ್ಳದ ಆಳಕ್ಕೆ ಹುಳುವ. ಸೆಳೆವುದು ಹಳ್ಳದ ಆಳಕ್ಕೆ ಹುಳುವ. ಹುಳುವೆ

ಕೇಳಿರಿ ಕಥೆಯ, ಕೇಳಿರಿ ಕಥೆಯ ಮುಳುಗದ ಹುಳುವಿನ ಅದ್ಭುತ ಚಲನೆಯ, ಕೇಳಿರಿ ಕಥೆಯ, ಕೇಳಿರಿ ಕಥೆಯ ಮುಳುಗದ ಹುಳುವಿನ ಅದ್ಭುತ ಚಲನೆಯ. ಯೋಗವ ಬಲವೋ ತಿಳಿಯದು ನಮಗೆ, ಯೋಗವ ಬಲವೋ ತಿಳಿಯದು ನಮಗೆ. ಬೆರಗದು ಜೀವಿಯ ಸೊಗಸಿನ ನಡುಗೆ, ಬೆರಗದು ಜೀವಿಯ ಸೊಗಸಿನ ನಡುಗೆ.

ಬಂದಿದೆ ಸುದ್ದಿ ವಾರದ ಹಿಂದೆ ಪಿಎನ್ಎಎಸ್ ಪತ್ರಿಕೆಯೊಳಗೆ ಬಂದಿದೆ ಸುದ್ದಿ ವಾರದ ಹಿಂದೆ ಪಿಎನ್ಎಎಸ್ ಪತ್ರಿಕೆಯೊಳಗೆ ಹನಿಹಳ್ಳವು ಸೆಳೆವುದು ಬಲವಾಗಿ ಹನಿಹಳ್ಳವು ಸೆಳೆವುದು ಬಲವಾಗಿ ಹುಳುವನ್ನು ಕಣವನು ಸಮನಾಗಿ ಹುಳುವನ್ನು ಕಣವನು ಸಮನಾಗಿ

ಹುಳುವೋ ಕಣವೋ ಮುಳುಗಲೇಬೇಕು, ಹೊರಳಲು ಮೇಲೆ ಬಲವಿರಬೇಕು. ಹುಳುವೋ ಕಣವೋ ಮುಳುಗಲೇಬೇಕು, ಹೊರಳಲು ಮೇಲೆ ಬಲವಿರಬೇಕು. ಹುಳುವಿಗೆ ಜೀವ

ಕಣ್ಣಿಗೆ ಕಾಣದ ಸತ್ಯವ ಕಂಡಿತು ಜಾಣರು ಹೂಡಿದ ಚತುರ ಪರೀಕ್ಷೆ. ಕ್ಯಾಮರ ತೆರೆಯಿತು ಹನಿಗಳ ನಡುವೆ ಮುಳುಗುವ ಈಜುವ ಹುಳುವಿನ ನಡುಗೆ. ಕ್ಯಾಮರ ತೆಗೆಯಿತು ಹನಿಗಳ ನಡುವೆ ಮುಳುಗುವ ಈಜುವ ಹುಳುವಿನ ನಡುಗೆ.

ಕಾಣಲು ಈ ಬೆರಗಿನ ಅರಿವ ನೋಡಿರಿ ನೀವು ಪತ್ರಿಕೆಯ PNAS ಪತ್ರಿಕೆಯ ಅಚ್ಚಿಸಿಹರಲ್ಲಿ ವಿಜ್ಞಾನಿ ಹಾರ್ವರ್ಡ್ ವಿವಿಯ ಡೇವಿಡ್ ವಾಟ್ಸನ್ ಹಾರ್ವರ್ಡ್ ವಿವಿಯ ಡೇವಿಡ್ ವಾಟ್ಸನ್ ಎಲ್ಲ ಶೋಧದ ಆ ವಿವರ ಎಲ್ಲ ಶೋಧದ

ಗಾಯಕರು ಕುಮಾರಿ ಪ್ರಜ್ಞ.

ಹಾಗೆ ಹೇಳಲೆ ಹುಳುವೆ ಏನಿದು ಗುಟ್ಟು ಹುಳುವೆ ಹುಳುವೆ ತಿಳಿಯುವ ಆಸೆ ನಡೆಯುವೆ ಹೇಗೆ ನೀರಿನ ಮೇಲೆ ಬಂತಿದು ಹೇಗೆ ಶಕ್ತಿಯು ನಿನಗೆ ತೇಲುತ್ತ ಸಾಗಲು ಬೇಡುವೆ ಹುಟ್ಟು ಮುಳುಗದೆ ಸಾಗುವ ಹುಲ್ಲನು ನೋಡು ಹಗುರವೆ ನಿನ್ನಯ ದೇಹವೇ ಅಷ್ಟು ಹುಳುವೆ ಹುಳು

ಇನಿದುಗೂಟುವೆ ಉಳುವೆ ಬಂತಿದು ಹೇ.

0: ಪ್ರಣಯಗೀತೆಯು ವಿರಹಗಾನವು. ಕುಹು ಕುಹು ಕೋಗಿಲೆ ಹಾಡಿತು ಕೇಳಿದೆಯಾ ಎನ್ನುವ ಹಾಡನ್ನು ಕೇಳಿಯೇ ಇರುತ್ತೀರಿ. ಹಾಗೆಯೇ ವಸಂತ ಕಾಲದಲ್ಲಿ ಬೆಳ್ಳಂಬೆಳಗ್ಗೆ ಕುಹು ಕುಹು ಎನ್ನುವ ಹಾಡು ಕೇಳದವರು ಅಪರೂಪ. ಮಾಮರ ಇಲ್ಲದ ಕಡೆಯೂ ಕೋಗಿಲೆ ಹೀಗೆ ಬಂದು ಹಾಡುತ್ತದೆ. ಕೋಗಿಲೆಯ ಈ ಹಾಡು ಎಷ್ಟು ಜನಪ್ರಿಯ ಎಂದರೆ, ಕುಹು ಕುಹು ಎಂದು ಟೈಪಿಸಿದ ಕೂಡಲೇ ಗೂಗಲ್ ಮಾಮ ಕೂಡ ಹತ್ತಾರು ಹಾಡುಗಳ ಪಟ್ಟಿ ಕೊಟ್ಟು ಬಿಡುತ್ತದೆ. ವಿಶೇಷ ಎಂದರೆ ಈ ಎಲ್ಲಾ ಹಾಡುಗಳನ್ನು ಹಾಡಿದವರು ಗಾನಕೋಗಿಲೆ ಎನ್ನುವಷ್ಟು ಖ್ಯಾತಿ ಪಡೆದ ಗಾಯಕಿಯರು. ಗಾಯಕರು ಹಾಡಿದ್ದು ಅಪರೂಪ. ಆದರೆ ನಿಸರ್ಗದಲ್ಲಿ ಹೀಗಲ್ಲ. ಬೆಳ್ಳಂಬೆಳಗ್ಗೆ ಕುಹು ಕುಹು ಎನ್ನುವುದು ಹೆಣ್ಣಲ್ಲ, ಗಂಡು ಕೋಗಿಲೆ. ಇನ್ನೂ ಒಂದು ವಿಚಿತ್ರ ಇದೆ. ಚಲನಚಿತ್ರಗಳಲ್ಲಿ ತೋರಿಸುವಂತೆ ಇದು ಪ್ರಣಯಗೀತೆ ಅಲ್ಲವೇ ಅಲ್ಲವಂತೆ. ಬೆಳ್ಳಂಬೆಳಗ್ಗೆ ಒಂದರ ಹಿಂದೆ ಇನ್ನೊಂದು ಗಂಡು ಹೀಗೆ ಹಾಡುವುದು ವಿರಹದಿಂದ. ಹೆಣ್ಣು ಕೋಗಿಲೆ ತನ್ನ ಸಮೀಪದಲ್ಲಿ ಇಲ್ಲದರಿಂದ ಎನ್ನುತ್ತದೆ ರಾಯಲ್ ಸೊಸೈಟಿ ಪ್ರೊಸೀಡಿಂಗ್ಸ್ ಪತ್ರಿಕೆಯ ಜೀವಿ ವಿಜ್ಞಾನ ಸಂಚಿಕೆ. ಈ ಪತ್ರಿಕೆಯ ಇತ್ತೀಚಿನ ಸಂಚಿಕೆಯಲ್ಲಿ ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಸಂಶೋಧನಾಲಯದ ಜೀವಿ ವಿಜ್ಞಾನಿ ಹಾಗೂ ಜೀವಿ ನಡವಳಿಕೆ ಪರಿಣತ ಬಾರ್ಟ್ ಕೆಂಪನೈಯರ್ ಹೀಗೊಂದು ಸ್ವಾರಸ್ಯಕರವಾದ ಶೋಧವನ್ನು ಪ್ರಕಟಿಸಿದ್ದಾರೆ. ಜರ್ಮನಿಯಲ್ಲಿ ಸಾಮಾನ್ಯವಾದ ನೀಲಿ ಚೇಕಡಿ ಹಕ್ಕಿಗಳ ಗಂಡುಗಳು ಗೂಡಿನಲ್ಲಿ ಹೆಣ್ಣು ಇಲ್ಲದಾಗಷ್ಟೇ ಹಾಡುತ್ತವಂತೆ. ಬೆಳ್ಳಂಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಹಾಡು ಕೇಳುವುದು ಇದೇ ಕಾರಣಕ್ಕೆ ಇರಬೇಕು ಎಂಬುದು ಇವರ ತರ್ಕ. ಚೇಕಡಿ ಹಾಗೂ ಕೋಗಿಲೆಗಳು ಏಕಪತ್ನಿ ವ್ರತಸ್ಥರು. ಒಮ್ಮೆ ಒಂದು ಹೆಣ್ಣಿನ ಜೊತೆಗೂಡಿದರೆ ಬೇರೊಂದು ಹೆಣ್ಣನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಬೆಳಗ್ಗೆ ಉದಯವಾದಾಗ ಬಿಸಿಲಷ್ಟೇ ಬರುವುದಿಲ್ಲ. ಅದಕ್ಕೂ ಮುನ್ನವೇ, ಅಂದರೆ ಬಿಸಿಲು ಕಾಣಿಸಿಕೊಳ್ಳುವುದಕ್ಕೂ ಮುನ್ನವೇ ಹಕ್ಕಿಗಳ ಚಿಲಿಪಿಲಿ ಆರಂಭವಾಗಿರುತ್ತದೆಯಷ್ಟೆ. ಹಲವು ಹಕ್ಕಿಗಳು ಹಾಡಲು ಆರಂಭಿಸುತ್ತವೆ. ಕೋಗಿಲೆಯಷ್ಟೇ ಅಲ್ಲ, ಇನ್ನೂ ಹಲವು ಹಕ್ಕಿಗಳು ಹೀಗೆಯೇ ಒಟ್ಟೊಟ್ಟಾಗಿ ಹಾಡಲು ಆರಂಭಿಸುತ್ತವೆ. ಬಿಸಿಲು ಗಾಢವಾದ ಮೇಲೆ ಈ ಹಾಡು ನಿಲ್ಲುತ್ತದೆ. ಈ ಚರಿಯ ವಿಜ್ಞಾನಿಗಳಿಗೆ ಒಂದು ಸಮಸ್ಯೆ ಆಗಿತ್ತು. ಬಹುತೇಕ ಹಕ್ಕಿಗಳಲ್ಲಿ, ಅದರಲ್ಲಿಯೂ ಏಕಪತ್ನಿ ವ್ರತಸ್ಥರಲ್ಲಿ, ಗಂಡುಗಳೇ ಹೀಗೆ ಹಾಡುತ್ತವೆ. ಬೆಳ್ಳಂಬೆಳಗ್ಗೆ ಅಷ್ಟೇ ಅಲ್ಲ, ಸಂಜೆ ಗೋಧೂಳಿಯ ವೇಳೆಯಲ್ಲಿಯೂ ಹೀಗೆಯೇ ಗಂಡು ಹಕ್ಕಿಗಳ ಮೇಳ ಕೇಳಿಸುತ್ತದೆ. ಹೆಣ್ಣು ಜೊತೆಗೆ ಇರುವಾಗ ಹಾಡುವ ಅವಶ್ಯಕತೆಯಾದರೂ ಏನು ಎಂಬುದು ಪ್ರಶ್ನೆ. ಈ ಪ್ರಶ್ನೆಗೆ ಇನ್ನೊಂದು ಕಾರಣವೂ ಇದೆ. ಗಂಡು ಹಕ್ಕಿಗಳು ಹೀಗೆ ಬೇರೆ ಹೊತ್ತಿನಲ್ಲಿ ಮೇಳ ನಡೆಸುವುದಿಲ್ಲ. ಹಾಗಿದ್ದರೆ ಹೀಗೆ ಸೂರ್ಯೋದಯ ಅಥವಾ ಗೋಧೂಳಿ ಸಮಯದಲ್ಲಿಯಷ್ಟೇ ಗಂಡುಗಳು ಮೇಳ ಹಾಡುವುದೇಕೆ? ಜೊತೆಗೆ ಹೆಣ್ಣುಗಳು ಮೊಟ್ಟೆ ಇಡುವ ಸಮಯದಲ್ಲಿ ಕವಿಮನದಲ್ಲಿ ವಸಂತ ಎನ್ನುವ ಋತುವಿನಲ್ಲಿ ಈ ಗಂಡು ಮೇಳ ಹೆಚ್ಚು. ಹಕ್ಕಿಗಳ ಗೂಡನ್ನು ಹುಡುಕುವುದೇ ಕಷ್ಟವಾಗಿರುವಾಗ ಅಲ್ಲೇನು ನಡೆಯುತ್ತಿದೆ ಎಂದು ಊಹಿಸುವುದು ಇನ್ನೂ ಕಷ್ಟ. ಹಾಗಿದ್ದರೆ ಗಂಡು ಹಕ್ಕಿಗಳ ಈ ಮೇಳಕ್ಕೆ ಕಾರಣವೇನಿರಬಹುದು ಎನ್ನುವುದಕ್ಕೆ ವಿಜ್ಞಾನಿಗಳು ಎರಡು ತರ್ಕಗಳನ್ನು ಮುಂದಿಟ್ಟಿದ್ದರು. ಮೊದಲನೆಯದಾಗಿ, ಮುಂಜಾನೆ ಬೇಗನೆ ಎದ್ದ ಗಂಡುಗಳು ಹೆಣ್ಣುಗಳಿಗಿಂತಲೂ ಮುನ್ನವೇ ನೆಲೆ ಬಿಟ್ಟು ಆಹಾರ ಹುಡುಕಲು ಹೋಗುತ್ತಿರಬೇಕು. ಎರಡನೆಯದಾಗಿ, ಗಂಡುಗಳು ಸಂಗಾತಿ, ಅಂದರೆ ಹೆಣ್ಣು ಜೊತೆಗೆ ಇಲ್ಲದಿದ್ದಾಗಲಷ್ಟೇ ಹಾಡುತ್ತಿರಬೇಕು. ಇವೆರಡನ್ನು ಪರೀಕ್ಷಿಸುವುದು ಸುಲಭವಲ್ಲ. ಈ ಹಿಂದೆ ಇದೇ ನೀಲಿ ಚೇಕಡಿಯ ಮೇಲೆ ನಡೆದ ಪ್ರಯೋಗವೊಂದು, ನೀಲಿ ಚೇಕಡಿಗಳಲ್ಲಿ ಹೆಣ್ಣುಗಳು ಬೆಳಗ್ಗೆ ಗಂಡುಗಳಿಗಿಂತಲೂ ಬೇಗನೆಯೇ ಗೂಡನ್ನು ಬಿಟ್ಟು ಹೋಗುತ್ತವೆ ಎಂದು, ಸಂಜೆಯೂ ಅವು ಗಂಡುಗಳಿಗಿಂತಲೂ ಬೇಗನೆ ಮರಳುತ್ತವೆಂದು ಗುರುತಿಸಿತ್ತು. ಇದುವೇ ಕಾರಣವೋ, ಅಥವಾ ಹೆಣ್ಣು ಜೊತೆಗೆ ಇಲ್ಲದ ಎಲ್ಲ ಸಮಯದಲ್ಲಿಯೂ ಗಂಡು ಹಾಡಲು ಆರಂಭಿಸುತ್ತದೆಯೋ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಇದನ್ನು ತೀರ್ಮಾನಿಸಲು ಕೆಂಪನಯ್ಯರ್ ತಂಡ ಪ್ರಯೋಗಗಳನ್ನು ಮಾಡಿತು. ನೀಲಿ ಚೇಕಡಿಯನ್ನು ಸಂರಕ್ಷಿಸಲೆಂದು ಜರ್ಮನಿಯ ಕೆಲವೆಡೆಗಳಲ್ಲಿ ಪಕ್ಷಿಯ ಗೂಡುಗಳನ್ನು ಮರದಲ್ಲಿ ಇಡುತ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಗೂಡುಗಳನ್ನು ಇಟ್ಟ ಮರಗಳು ಇರುವ ಪ್ರದೇಶವನ್ನು ಇವರು ಆಯ್ದುಕೊಂಡು ಅಲ್ಲಿನ ಗೂಡುಗಳಲ್ಲಿರುವ ಹಕ್ಕಿಗಳು ಹಾಡುವ ಸಮಯ, ಹಾಡುವ ಪ್ರಮಾಣ, ಅರ್ಥಾತ್ ನಿಮಿಷಕ್ಕೆ ಎಷ್ಟು ಬಾರಿ ಹಾಡುತ್ತವೆ ಎನ್ನುವ ಲೆಕ್ಕಾಚಾರ, ಗಂಡು ಹಾಡುವಾಗ ಗೂಡು ಖಾಲಿ ಇರುತ್ತದೆಯೋ ಅಥವಾ ಅಲ್ಲಿ ಹೆಣ್ಣು ಇರುತ್ತದೆಯೋ, ಹೆಣ್ಣು ಗೂಡಿನಿಂದ ಹಾರಿ ಹೋಗುವ ಹಾಗೂ ಮರಳುವ ಸಮಯ ಮೊದಲಾದವನ್ನೆಲ್ಲ ಗಮನಿಸಿ ಪಟ್ಟಿ ಮಾಡಿದರು. ಈ ಅಧ್ಯಯನವನ್ನು ಹೆಣ್ಣು ಮೊಟ್ಟೆಯಿಡುವುದಕ್ಕೂ ಮೊದಲು 5 ದಿನಗಳು ಹಾಗೂ ನಂತರದ 5 ದಿನಗಳಲ್ಲಿ ನಡೆಸಿದರು. ಇದಕ್ಕಾಗಿ ಹಕ್ಕಿಗಳ ಗೂಡಿನಲ್ಲಿ ಮೈಕ್ರೋಫೋನುಗಳನ್ನು ಇಟ್ಟು ಹಾಡುಗಳನ್ನು ರೆಕಾರ್ಡ್ ಮಾಡಿದರು. ಹೀಗೆ ಗೂಡಿನಿಂದ ದೂರವೇ ಇದ್ದು ಕೂಡ ಹಾಡುವ ಸಮಯ, ಪ್ರಮಾಣವನ್ನು ಇವರು ಗುರುತಿಸಬಹುದಾಯಿತು. ಆನಂತರ ಈ ಎಲ್ಲ ಅಂಶಗಳ ನಡುವೆ ಇರಬಹುದಾದ ಸಂಬಂಧಗಳನ್ನು ತಾಳೆ ಹಾಕಿದರು. ಇವರು ಗಮನಿಸಿದ ವಿಷಯ, ಮೊಟ್ಟೆ ಇಟ್ಟ ನಂತರದ ದಿನಗಳಲ್ಲಿ ಗಂಡು ಗೂಡಿನೊಳಗೆ ಹೋಗುವುದಿಲ್ಲ, ಆದರೆ ಗೂಡಿರುವ ಜಾಗಕ್ಕೆ ಮರಳಿ ಬಂದು ವಿರಮಿಸುತ್ತದೆ. ಹೆಣ್ಣು ಮತ್ತು ಗಂಡು ಎರಡು ಒಟ್ಟಿಗೆ ವಿರಮಿಸುವುದಿಲ್ಲ. ಹೆಣ್ಣು ಗೂಡಿನೊಳಗಡೆಯೇ ಇರುತ್ತದೆ. ಹೀಗಾಗಿ ಹೆಣ್ಣು ಒಂದೇ ಗೂಡಿನಲ್ಲಿ ಇರುವ ಸಮಯವನ್ನು ಗಂಡು ಹೆಣ್ಣು ಬೇರೆ ಬೇರೆಯಾಗಿರುವ ಸಮಯ ಎಂದು ಅವರು ಗುರುತಿಸಿದರು. ಹಾಗೆಯೇ ಹೆಣ್ಣು ಗೂಡಿನಲ್ಲಿ ಇಲ್ಲದೆ ಹೊರಗೆ ಹೋದ ಸಮಯವನ್ನು ಗಂಡು ಹೆಣ್ಣುಗಳು ಜೊತೆ ಇಲ್ಲದ ಕಾಲ ಎಂದು ಗುರುತಿಸಿದರು. ಇದಕ್ಕಾಗಿ ಗಂಡು ಹೆಣ್ಣುಗಳಿಗೆ RFID ಸಾಧನವನ್ನು ಅಳವಡಿಸಿದ್ದರು. ಇದು ಹಕ್ಕಿಗಳು ಗೂಡಿನೊಳಗೆ ಯಾವಾಗ ಎಷ್ಟು ಬಾರಿ ಬಂದು ಹೋಗಿ ಮಾಡಿದವೆಂದು ತಿಳಿಸುತ್ತವೆ. ಈ ಲೆಕ್ಕಾಚಾರದ ಪ್ರಕಾರ ಗಂಡುಗಳು ಹೆಣ್ಣು ಗೂಡಿನಲ್ಲಿ ಇರುವಾಗಲೂ ಅದು ಹೊರಗೆ ಹೋದಾಗಲೂ ಹಾಡುವ ಪ್ರಮಾಣ ಒಂದೇ ಇದ್ದರೆ ಅದು ಹೆಣ್ಣು ದೂರ ಇದೆ ಎಂದು ಗಂಡು ಹೇಳುವ ರೀತಿ ಎಂದು ಭಾವಿಸಬಹುದು. ಈ ಅಧ್ಯಯನಗಳ ಫಲಿತಾಂಶ, ನೀಲಿ ಚೇಕಡೆಗಳ ಗಂಡುಗಳು ಬೆಳಗ್ಗೆ ತಮ್ಮ ಸಂಗಾತಿ ಗೂಡನ್ನು ಬಿಟ್ಟು ಹೊರಬರುವುದಕ್ಕೂ ಮುನ್ನ ಹಾಡುತ್ತಿದ್ದುವು. ಹಗಲಿನಲ್ಲಿ ಹೆಣ್ಣು ಗೂಡಿನೊಳಗೆ ಇರುವ ಸಮಯದಲ್ಲಿ ಗಂಡು ಹೆಚ್ಚು ಹಾಡುತ್ತಿತ್ತು. ಇದು ಹೆಣ್ಣು ಗೂಡಿನಿಂದ ಹೊರಗೆ ನೆಲೆಯಲ್ಲಿಯೇ ಇರುವಾಗ ಹಾಡುತ್ತಿದ್ದುದಕ್ಕಿಂತ ಹೆಚ್ಚು. ಹಾಗೆಯೇ ಸಂಜೆ ಹೊತ್ತು ಹೆಣ್ಣು ನೆಲೆಗೆ ಮರಳಿ ಗೂಡಿನೊಳಗೆ ಹೋದ ನಂತರ ಗಂಡುಗಳು ಹೆಚ್ಚು ಹಾಡುತ್ತಿದ್ದುವು. ಅದಕ್ಕೂ ಮೊದಲು ಕಡಿಮೆ ಹಾಡುತ್ತಿದ್ದುವು. ಬೆಳಗ್ಗೆ ಹೆಣ್ಣು ಜೊತೆಯಲ್ಲಿ ಇಲ್ಲದಾಗ, ಅಂದರೆ ಗೂಡಿನಲ್ಲಿ ಇರುವಾಗಲೋ ಅಥವಾ ಹೊರಗೆ ಹೋಗಿದ್ದಾಗಲೋ, ಗಂಡುಗಳು ಸಂಜೆ ಅಥವಾ ಇತರೆ ಸಮಯದಲ್ಲಿ ಹೆಣ್ಣು ಗೂಡಿನಲ್ಲಿ ಅಥವಾ ನೆಲೆಯಿಂದ ಆಚೆ ಇದ್ದಾಗ ಹಾಡುವುದಕ್ಕಿಂತಲೂ ಹೆಚ್ಚು ಹಾಡುತ್ತಿದ್ದುವು. ಗಂಡುಗಳು ಹೀಗೆ ಹೆಚ್ಚು ಹಾಡುವುದಕ್ಕೂ, ಮೇಳದಂತೆ ಒಟ್ಟಾಗಿ ಹಾಡುವುದಕ್ಕೂ ಅವು ಹೆಣ್ಣು ತಮ್ಮ ಬಳಿ ಇಲ್ಲ ಎಂದು ಭಾವಿಸುವುದೇ ಕಾರಣವಿರಬೇಕು ಎಂದು ಈ ತಂಡ ತೀರ್ಮಾನಿಸಿದೆ. ನೀಲಿ ಚೇಕಡೆಗಳಲ್ಲಿ ಕಂಡಂತೆ ಬೇರೆ ಹಕ್ಕಿಗಳಲ್ಲಿಯೂ ಇದೇ ನಡವಳಿಕೆ ಇರಬಹುದೇ? ಇದನ್ನು ಇವರು ಪರಿಶೀಲಿಸಿದ್ದಾರೆ. ಈಗಾಗಲೇ ನಡೆದಿದ್ದ ನೂರಾರು ಅಧ್ಯಯನಗಳಿಂದ ಮಾಹಿತಿಯನ್ನು ಹೆಕ್ಕಿ ವಿಶ್ಲೇಷಿಸಿದ್ದಾರೆ. ಹಲವಾರು ಹಾಡು ಹಕ್ಕಿಗಳು ಈ ರೀತಿಯಲ್ಲಿ ಸಂಗಾತಿ ದೂರವಿದ್ದಾಗ ಹಾಡುವುದು ಸಾಮಾನ್ಯವಂತೆ. ಇದಕ್ಕೆ ಇನ್ನೊಂದು ಪುರಾವೆ ಎಂದರೆ, ಗಂಡು ಹೆಣ್ಣು ಎರಡೂ ಹಾಡುವ ಹಕ್ಕಿಗಳಲ್ಲಿ ಬೆಳಗ್ಗಿನ ಹೊತ್ತು ಮೇಳ ಇರುವುದಿಲ್ಲ. ಏಕೆಂದರೆ ಅವು ಹಾಡುವುದೇ ಒಂದು ಇನ್ನೊಂದರ ಜೊತೆಗೆ. ಅಪರೂಪಕ್ಕೆ ಇಂತಹ ಜೋಡಿ ಗಾಯಕ ಹಕ್ಕಿಗಳಲ್ಲಿಯೂ ಮೇಳ ಕೇಳಿಸುತ್ತದೆ. ಆದರೆ ಅದು ಗಂಡು ಹಕ್ಕಿ ಮಾತ್ರ ಬೆಳಗ್ಗೆ ಹಾಡುವ ಹಕ್ಕಿಗಳಲ್ಲಿ ಅಷ್ಟೇ ಎನ್ನುವುದು ಕೆಂಪನಯ್ಯರ್ ತಂಡದ ಅಭಿಪ್ರಾಯ. ಹೀಗೆ ಬೆಳ್ಳಂಬೆಳಗ್ಗೆ ಕೇಳುವ ಹಕ್ಕಿಗಳ ಮೇಳ ಗಂಡು ಹಕ್ಕಿಗಳ ವಿರಹ ಗಾನವಷ್ಟೇ. ತಮ್ಮ ಸಂಗಾತಿ ಬಳಿ ಇಲ್ಲ ಎಂದು ಅವು ಹೇಳುತ್ತಿರುವ ಸೂಚನೆ ಸಂಗಾತಿಯನ್ನು ಕೂಗಿ ಕರೆಯುವ ಹಾಡಲ್ಲ, ಪ್ರಣಯಗಾನವಲ್ಲ ಎನ್ನೋಣವೇ. ಈ ವಿರಹ ಗಾನವಾದರೂ ಏಕೆ ಬೇಕು ಎಂಬುದು ಇನ್ನೂ ತಿಳಿಯದ ವಿಷಯ.
1: ವಾರದ ವಿಜ್ಞಾನಿ ಲಿಯೋ ಸೈಲಾರ್ಡ್. ಅಣುವಿಜ್ಞಾನಿ ಹಾಗೂ ಜೀವಿ ವಿಜ್ಞಾನ ಎರಡರಲ್ಲಿಯೂ ಸಾಧನೆ ಮಾಡಿದ ಅಪರೂಪದ ವಿಜ್ಞಾನಿ ಲಿಯೋ ಸೈಲಾರ್ಡ್ ಹುಟ್ಟಿದ್ದು ಹಂಗರಿಯಲ್ಲಿ ಯಹೂದಿ ಕುಟುಂಬವೊಂದರಲ್ಲಿ. ಫೆಬ್ರವರಿ 11, 1898 ಹಂಗರಿಯ ರಾಜಧಾನಿ ಬುಡಾಪೆಸ್ಟ್ನಲ್ಲಿ ಸೈಲಾರ್ಡ್ನ ಜನನ ಆಯಿತು. ಈತನ ಆರಂಭಿಕ ಶಿಕ್ಷಣವೆಲ್ಲವೂ ಹಂಗರಿಯಲ್ಲಿಯೇ ಆಯಿತು. 22 ವರ್ಷದವನಾಗಿದ್ದಾಗ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮುಂದುವರಿಸಬೇಕೆಂದು ಅಂದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮುಂದಾಳು ಎನ್ನಿಸಿದ್ದಂತಹ ಜರ್ಮನಿಗೆ ಸೈಲಾರ್ಡ್ ತೆರಳಿದ. ಬರ್ಲಿನ್ನಲ್ಲಿ ಸೈಲಾರ್ಡ್ ಕಾಲೇಜಿಗೆ ಸೇರಿದಾಗ ವಿದ್ಯಾರ್ಥಿಗಳ ವಾರಾಂತ್ಯದ ಕ್ಲಬ್ಬಿನ ಸದಸ್ಯನೂ ಆದ. ಆಗ ಜರ್ಮನಿ, ಫ್ರಾನ್ಸ್ ಮತ್ತು ಇಂಗ್ಲೆಂಡಿನಲ್ಲಿ ಭೌತ ಹಾಗೂ ರಸಾಯನ ವಿಜ್ಞಾನಗಳಲ್ಲಿ ಅತಿ ನವನವೀನ ಬೆಳವಣಿಗೆಗಳು ಆಗುತ್ತಿದ್ದವು. ಬರ್ಲಿನ್ನಿನಲ್ಲಿ ಸುಪ್ರಸಿದ್ಧ ಭೌತ ವಿಜ್ಞಾನಿಗಳಾದ ಐನ್ಸ್ಟೈನ್, ರಸಾಯನ ವಿಜ್ಞಾನಿ ಫ್ರಿಜ್ ಹೇಬರ್, ಎರ್ವಿನ್ ಸ್ಕ್ರೋಡಿಂಜರ್ ಮೊದಲಾದವರ ಭಾಷಣಗಳನ್ನು ಕೇಳುವ, ಚರ್ಚಿಸುವ ಅವಕಾಶ ಈತನಿಗೆ ದೊರೆಯಿತು. ಭೌತ ವಿಜ್ಞಾನದ ಬಗ್ಗೆ ಹೀಗೆ ಆಸಕ್ತಿ ಹೆಚ್ಚಿ ಇಂಜಿನಿಯರಿಂಗ್ ವ್ಯಾಸಂಗವನ್ನೇ ತ್ಯಜಿಸಿದ. ಭೌತ ವಿಜ್ಞಾನಿಯಾದ. ಭೌತ ವಿಜ್ಞಾನದಲ್ಲಿಯೇ ಡಾಕ್ಟರೇಟ್ ಪಡೆದು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕನೂ ಆದ. ಆದರೆ 1933 ಎರಡನೆಯ ವಿಶ್ವಯುದ್ಧ ಆರಂಭವಾಗುವ ಹೊತ್ತಿಗೆ ಇಂಗ್ಲೆಂಡಿಗೆ ಮರಳಿದ. ಅಲ್ಲಿ ಜೀವಿ ವಿಜ್ಞಾನ ಕಲಿಯಬೇಕು ಎನ್ನುವ ಹುಮ್ಮಸ್ಸಿತ್ತು. ಕೆಲವೇ ತಿಂಗಳುಗಳ ಹಿಂದೆ ಮೇರಿ ಕ್ಯೂರಿಯ ಅಳಿಯ ಜೂಲಿಯಟ್ ಮತ್ತು ಮಗಳು ಐರೀನ್ ಕೃತಕ ವಿಕಿರಣಶೀಲತೆಯನ್ನು ಪತ್ತೆ ಮಾಡಿದ್ದರು. ಗ್ಯಾಮಾ ಕಿರಣಗಳು ಅಥವಾ ಇತರೆ ವಿಕಿರಣಗಳು ತಾಗಿದಾಗ ವಿಕಿರಣಶೀಲವಲ್ಲದ ವಸ್ತುಗಳಲ್ಲಿಯೂ ವಿಕಿರಣಶೀಲ ಅಣುಗಳು ಉತ್ಪತ್ತಿಯಾಗುತ್ತವೆ ಎಂದು ಇವರು ಗುರುತಿಸಿದ್ದರು. ಇದೇ ವಿದ್ಯಮಾನವನ್ನು ಬಳಸಿಕೊಂಡು ಒಂದರ ನಂತರ ಇನ್ನೊಂದು ಅಣುವನ್ನು ವಿಕಿರಣಶೀಲವನ್ನಾಗಿ ಬದಲಿಸುವ ಅಥವಾ ಒಡೆಯುವ ಸರಪಳಿ ಕ್ರಿಯೆಯನ್ನು ಉಂಟು ಮಾಡಬಹುದೇ ಎಂಬ ತರ್ಕದಿಂದ ಸೈಲಾರ್ಡ್ ಮರಳಿ ಭೌತ ವಿಜ್ಞಾನದ ಸಂಶೋಧನೆಗೆ ತೊಡಗಿಕೊಂಡ. ಸೈಲಾರ್ಡ್ ಚಾಮ್ಲರ್ ಕ್ರಿಯೆ ಎನ್ನುವ ವಿದ್ಯಮಾನವನ್ನು ಕೂಡ ಪತ್ತೆ ಮಾಡಿದ. ಈ ಕ್ರಿಯೆಯಲ್ಲಿ ಸಾವಯವ ವಸ್ತುಗಳಲ್ಲಿರುವ ಅಣುಗಳನ್ನು ವಿಕಿರಣಶೀಲಗೊಳಿಸಿ ಅನಂತರ ಅವನ್ನು ಮಾತ್ರ ಬೇರ್ಪಡಿಸಬಹುದು. ಇದೇ ವೇಳೆ ರೇಡಿಯಂ ಹೊಮ್ಮಿಸುವ ವಿಕಿರಣಗಳು ಬೆರಿಲಿಯಂ ಧಾತುವನ್ನು ತಾಕಿದಾಗ ಬೆರಿಲಿಯಂ ಕೂಡ ನಿಧಾನವಾಗಿ ನ್ಯೂಟ್ರಾನ್ಗಳನ್ನು ಅಂದರೆ ವಿಕಿರಣಗಳನ್ನು ಸೂಸುತ್ತದೆ ಎಂದು ಸೈಲಾರ್ಡ್ ನಿರೂಪಿಸಿದ. ಹೀಗೆ ನ್ಯೂಟ್ರಾನ್ಗಳನ್ನು ಸೃಷ್ಟಿಸುವ ಹಾದಿಯನ್ನು ಪತ್ತೆ ಮಾಡಿದ್ದ. ಈ ನ್ಯೂಟ್ರಾನುಗಳಿಂದ ಯುರೇನಿಯಂ ಅನ್ನು ತಾಕಿದರೆ ಸರಪಳಿ ಕ್ರಿಯೆಯಾಗಬಹುದು ಎನ್ನುವ ಲೆಕ್ಕವನ್ನು ಅದಾಗಲೇ ಮಾಡಲಾಗಿತ್ತು. ಆದರೆ ನ್ಯೂಟ್ರಾನ್ಗಳನ್ನು ಹುಟ್ಟಿಸುವ ಹಾದಿ ಇನ್ನೂ ತಿಳಿದಿರಲಿಲ್ಲ. ಅದು ಸಾಧ್ಯ ಎಂದು ನಿರೂಪಿಸಿದವ ಸೈಲಾರ್ಡ್. ಹಲವು ವರ್ಷಗಳ ನಂತರ 1940 ಇಸವಿಯಲ್ಲಿ ಪ್ಲುಟೋನಿಯಂನಲ್ಲಿ ಇಂತಹುದೊಂದು ಸರಪಳಿ ಕ್ರಿಯೆಯನ್ನು ಈತನೇ ಸಾಧಿಸಿ ತೋರಿಸಿದ್ದನಾದರೂ ಪತ್ರಿಕೆಗಳು ಆ ವಿವರಗಳನ್ನು ರಾಷ್ಟ್ರೀಯ ಸುರಕ್ಷತೆಯ ದೃಷ್ಟಿಯಿಂದ ಪ್ರಕಟಿಸುವಂತದ್ದಲ್ಲ ಎಂದು ತಡೆ ಹಿಡಿದು ಬಿಟ್ಟಿದ್ದವು. ಅಷ್ಟರಲ್ಲಿ ಎರಡನೆಯ ಮಹಾಯುದ್ಧ ಆರಂಭವಾಗಿತ್ತು. ಐನ್ಸ್ಟೈನ್ ಸೇರಿದಂತೆ ಜರ್ಮನಿಯಲ್ಲಿದ್ದ ಹಲವಾರು ಯಹೂದಿ ವಿಜ್ಞಾನಿಗಳು ಅಮೆರಿಕ, ಕೆನಡಾ, ಇಂಗ್ಲೆಂಡಿಗೆ ವಲಸೆ ಹೋಗಲು ಆರಂಭಿಸಿದ್ದರು. ಸೈಲಾರ್ಡ್ ಉದ್ಯೋಗದಲ್ಲಿದ್ದ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಅಮೆರಿಕ ವಿಶ್ವವಿದ್ಯಾನಿಲಯವೊಂದರ ಜೊತೆಗೆ ಒಪ್ಪಂದ ಮಾಡಿಕೊಂಡ ಪ್ರಕಾರ ಅಲ್ಪಕಾಲದ ಅಧ್ಯಯನಕ್ಕೆಂದು ಸೈಲಾರ್ಡನನ್ನು ಅಮೆರಿಕಕ್ಕೆ ಕಳಿಸಿತ್ತು. ಯುದ್ಧದ ಭರಾಟೆ ಹೆಚ್ಚಿದಂತೆ ಸೈಲಾರ್ಡ್ ಅಮೆರಿಕದಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದ. ಇಂಗ್ಲೆಂಡಿನ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ. ಅಮೆರಿಕ ಪರಮಾಣು ಬಾಂಬ್ ತಯಾರಿಸುವ ಯೋಜನೆಗೆ ಕೈ ಹಾಕುವುದರಲ್ಲಿ ಸೈಲಾರ್ಡಿನ ಪಾತ್ರ ಹಿರಿದು. ಆಗ ಯುರೋಪಿನಲ್ಲಿ ನಡೆಯುತ್ತಿದ್ದ ಸಂಶೋಧನೆಗಳ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿದ್ದ ಸೈಲಾರ್ಡ್ ಅಮೆರಿಕ ಪರಮಾಣು ಬಾಂಬ್ ಅನ್ನು ಸೃಷ್ಟಿಸದಿದ್ದರೆ ಜರ್ಮನಿಯೇ ಅದನ್ನು ಮಾಡಿತ್ತು ಎನ್ನುವ ಆತಂಕದಿಂದ ಅಂದು ಪ್ರಭಾವಿ ವಿಜ್ಞಾನಿ ಎನಿಸಿಕೊಂಡಿದ್ದ ಐನ್ಸ್ಟೈನ್ ಅನ್ನು ಒಪ್ಪಿಸಿದ. ಐನ್ಸ್ಟೈನ್ ಅಮೆರಿಕ ಅಧ್ಯಕ್ಷರಿಗೆ ಪತ್ರ ಬರೆಯುವಂತೆ ಮಾಡಿದ. ಹಲವಾರು ಪತ್ರಗಳನ್ನು ಬರೆದು ಇದು ಸಾಧ್ಯ ಎಂದು ಮನದಟ್ಟು ಮಾಡಿದ ಕಾರಣ ಮನ್ಹಟನ್ ಯೋಜನೆ ಎನ್ನುವ ಪರಮಾಣು ಬಾಂಬ್ ತಯಾರಿಸುವ ಯೋಜನೆ ಆರಂಭವಾಯಿತು. ಪರಮಾಣು ಬಾಂಬು ತಯಾರಾಯಿತು. ಬಾಂಬಿನ ಪರಿಣಾಮ ಅಷ್ಟೊಂದು ಘೋರವಾಗಿರುತ್ತದೆ ಎನ್ನುವ ಕಲ್ಪನೆಯೂ ಕೂಡ ವಿಜ್ಞಾನಿಗಳಿಗೆ ಆಗ ಇರಲಿಲ್ಲವೆನ್ನಿ. ಆದರೆ ಹಿರೋಶಿಮಾ ಹಾಗೂ ನಾಗಶಾಕಿ ಮೇಲೆ ಬಾಂಬು ಸಿಡಿದು ಆದ ಅನಾಹುತವನ್ನು ಕಂಡಂತಹ ಸೈಲಾರ್ಡ್ ಪರಮಾಣು ಸಂಶೋಧನೆಗೆ ಕಟ್ಟಾ ವಿರೋಧಿಯಾದ. ಬಾಂಬು ತಯಾರಿಕೆಯನ್ನು ನಿಷೇಧಿಸುವಂತೆ ಒತ್ತಾಯಿಸುವಂತಹ ಸಂಘಟನೆಗಳನ್ನು ಹುಟ್ಟುಹಾಕಿದ. ರಷ್ಯಾದ ಅಧ್ಯಕ್ಷರಿಗೆ ಈ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದ. ಆ ಕಾರಣದಿಂದಾಗಿ 1947 ಈತನನ್ನು ಕೈದು ಮಾಡಿ ವಿಚಾರಣೆಗೂ ಒಳಪಡಿಸಲಾಗಿತ್ತು. ಯುದ್ಧ ನಂತರ ಸೈಲಾರ್ಡ್ ಪರಮಾಣು ಸಂಶೋಧನೆಯನ್ನು ತ್ಯಜಿಸಿ ಜೀವಿ ವಿಜ್ಞಾನದ ಸಂಶೋಧನೆಯಲ್ಲಿ ತೊಡಗಿಕೊಂಡ. ಇದಕ್ಕಾಗಿ 50ನೆಯ ವಯಸ್ಸಿನಲ್ಲಿ ಮತ್ತೊಮ್ಮೆ ವ್ಯಾಸಂಗಕ್ಕೆ ಇಳಿದ. ಸುಪ್ರಸಿದ್ಧ ವಿಜ್ಞಾನಿ ಮ್ಯಾಕ್ಸ್ ಡೆಲ್ಬ್ರಕ್ನ ತರಗತಿಯಲ್ಲಿ ವಿದ್ಯಾರ್ಥಿಯಾದ. ಜೀವಿ ವಿಜ್ಞಾನದ ಮೂಲ ತತ್ವಗಳನ್ನು ಕಲಿತುಕೊಂಡ. ಇದರ ಫಲವಾಗಿ ಕಣಜೀವಿ ವಿಜ್ಞಾನ ಅಥವಾ ಮಲಿಕ್ಯುಲಾರ್ ಬಯಾಲಜಿಯಲ್ಲಿ ಹಲವಾರು ಹೊಸದಾದಂತಹ ಮೂಲಭೂತ ತತ್ವಗಳನ್ನು ಈತ ಮಂಡಿಸಿದ. ಉದಾಹರಣೆಗೆ ಬ್ಯಾಕ್ಟೀರಿಯಾಗಳಲ್ಲಿ ವಿಕೃತಿಗಳು ಉಂಟಾಗುವ ಬಗ್ಗೆ ಅದಾಗಲೇ ತಿಳಿದಿತ್ತಾದರೂ ಅದರಿಂದ ಬ್ಯಾಕ್ಟೀರಿಯಾದ ಕಿಣ್ವಗಳ ಮೇಲಾಗುವ ಪರಿಣಾಮಗಳನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡುವ ತಂತ್ರಗಳು ಇರಲಿಲ್ಲ. ಇದನ್ನು ಮನಗಂಡ ಸೈಲಾರ್ಡ್ ಕೀಮೋಸ್ಟಾಟ್ ಎನ್ನುವ ಉಪಕರಣವನ್ನು ರೂಪಿಸಿದ. ಇದರಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಿರಂತರವಾಗಿ ದ್ರವ ಮಾಧ್ಯಮದಲ್ಲಿ ಪೋಷಿಸಿ ಬೆಳೆಸಬಹುದಾಗಿತ್ತು. ಇಂದಿಗೂ ಕೂಡ ಈ ತಂತ್ರ ಹಾಗೂ ಸಾಧನ ಬಳಕೆಯಲ್ಲಿವೆ. ವಿಕೃತಿಗಳು, ಕಿಣ್ವಗಳ ರಾಸಾಯನಿಕ ಕ್ರಿಯೆಗಳು ಹಾಗೂ ಮುಪ್ಪಿನ ಬಗ್ಗೆ ಸೈಲಾರ್ಡ್ ಮಂಡಿಸಿದ ಹಲವು ತರ್ಕಗಳು ಈ ಕ್ಷೇತ್ರಗಳಲ್ಲಿನ ಅಧ್ಯಯನಗಳನ್ನು ಪ್ರಭಾವಿಸಿವೆ. ಐನ್ಸ್ಟೈನ್ನ ಜೊತೆಗೂಡಿ ಸೈಲಾರ್ಡ್ ಒಂದು ರೆಫ್ರಿಜರೇಟರ್ ಅನ್ನು ಕೂಡ ವಿನ್ಯಾಸ ಮಾಡಿದ್ದನಂತೆ. ಇದು ಐನ್ಸ್ಟೈನ್ಗೆ ದೊರೆತ ಏಕೈಕ ಪೇಟೆಂಟ್ ಎನ್ನಬಹುದು. ಈ ಯಂತ್ರದಲ್ಲಿ ಚಲಿಸುವ ಮೋಟರ್ಗಳೇ ಇರಲಿಲ್ಲ. ನಿತ್ಯ ಜೀವನದಲ್ಲಿ ಇಂತಹ ರೆಫ್ರಿಜರೇಟರ್ಗಳು ಬಳಕೆಗೆ ಬರಲಿಲ್ಲ ಎನ್ನುವುದು ಕೂಡ ಸತ್ಯ. ಆದರೆ ಈ ತತ್ವಗಳನ್ನೇ ಬಳಸಿಕೊಂಡು ವಿಶೇಷ ಸಂದರ್ಭಗಳಲ್ಲಿ, ಉದಾಹರಣೆಗೆ ಪರಮಾಣು ರಿಯಾಕ್ಟರ್ಗಳು ಅಥವಾ ವ್ಯೋಮಯಾನದ ಸಂದರ್ಭದಲ್ಲಿ ವಸ್ತುಗಳನ್ನು ತಣಿಸಲಾಗುತ್ತಿದೆ. ಹೀಗೆ ಇಂಜಿನಿಯರಿಂಗ್, ಭೌತ ವಿಜ್ಞಾನ, ಜೀವ ವಿಜ್ಞಾನ ಮೊದಲಾದ ಹಲವು ಅರಿವಿನ ಶಾಖೆಗಳಲ್ಲಿ ಪ್ರಮುಖವಾದ ಕೊಡುಗೆಯನ್ನು ನೀಡಿದ ಲಿಯೋ ಸೈಲಾರ್ಡ್ ಹುಟ್ಟಿದ ದಿನ ಇಂದು ಫೆಬ್ರವರಿ 11. ಇದು ಜಾಣಸುದ್ದಿ, ರಚನೆ ಕೊಳ್ಳೆಗಾಲ ಶರ್ಮ, ಜಾಣಧ್ವನಿ ಶ್ರೀ ಶ್ರೀವತ್ಸ, ಕುಮಾರಿ ಪ್ರಜ್ಞಾ ಎಸ್, ಶ್ರೀಮತಿ ವಿ ರಮಾಮಣಿ, ಶ್ರೀಮತಿ ಭಾರ್ಗವಿ ಎನ್ ಹಾಗೂ ಶ್ರೀ ಕೊಳ್ಳೆಗಾಲ ಶರ್ಮ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ನೀವು ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 426ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಲ್ಫರ್ ಡೈಆಕ್ಸೈಡ್, ಕನ್ನಡದಲ್ಲಿ ಗಂಧಕದ ಡೈಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್. ಗಂಧಕವು ಗಾಳಿಯಲ್ಲಿ ವಿಶೇಷವಾಗಿ ಆಮ್ಲಜನಕವಿರುವ ವಾತಾವರಣದಲ್ಲಿ ಉರಿದಾಗ ಉಂಟಾಗುವ ಅನಿಲ. ಈ ರಾಸಾಯನಿಕ ಸೂತ್ರ SO2. ಕೈಗಾರಿಕೆಗಳ ಉತ್ಸರ್ಜನದಲ್ಲಿ ಅಥವಾ ಹೊಗೆಗಳಲ್ಲಿ ಕಂಡುಬರುವ ಈ ಅನಿಲವು ಮುಖ್ಯ ವಾಯುಮಾಲಿನ್ಯಕಾರಕವೆಂದು ನಂಬಲಾಗಿದೆ. ಫಾಸಿಲ್ ಪಳೆಯುಳಿಕೆ ಇಂಧನಗಳ ಕಲ್ಲಿದ್ದಲು, ಪೆಟ್ರೋಲ್ ದಹನಕ್ರಿಯೆಯಿಂದ ಗಂಧಕದ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಈ ಅನಿಲವು ಜೀವಿಗಳ ವಿಶೇಷವಾಗಿ ಮಾನವರ ವಾಯುನಾಳಗಳನ್ನು ಹೊಕ್ಕು ಶ್ವಾಸನಿ ಬ್ರಾಂಕಾಯ್ಟ್ ಲೋಳೆ ಪದರನ್ನು ಹಾಳು ಮಾಡುತ್ತವೆ. ಇದರಿಂದ ಲೋಳೆ ಪದರಕ್ಕೆ ಉಸಿರಿನಲ್ಲಿರುವ ಧೂಳಿನ ಜರಡಿ ಹಿಡಿಯಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಧೂಳು ಶ್ವಾಸಕೋಶದ ಒಳಗೆ ಹೋಗುತ್ತದೆ. ಒಮ್ಮೆ ಒಳಗೆ ಹೋದ ಧೂಳು ಹಾಗೂ ಹೊಗೆಯ ಕಣಗಳು ಶ್ವಾಸಕೋಶದ ಮೇಲೆ ಗಂಭೀರ ದುಷ್ಪರಿಣಾಮವನ್ನು ಬೀರುತ್ತವೆ. ಈ ಅನಿಲವು ಸಸ್ಯ ಸಂಪತ್ತನ್ನು ನಿರ್ಜೀವ ಪದಾರ್ಥಗಳನ್ನಾಗಿ ನಾಶಪಡಿಸುತ್ತದೆ. ಇತ್ತೀಚೆಗೆ ವಾತಾವರಣದಲ್ಲಿ ಏರುತ್ತಿರುವ ಗಂಧಕದ ಡೈಆಕ್ಸೈಡ್ ಪ್ರಮಾಣದಿಂದ ಹಲವು ಐತಿಹಾಸಿಕ ಕಟ್ಟಡಗಳು ಹಾಳಾಗುತ್ತಿವೆ. ವಿಶೇಷವಾಗಿ ಸುಣ್ಣದ ಕಲ್ಲು, ಕ್ಯಾಲ್ಶಿಯಂ ಕಾರ್ಬೊನೇಟ್, ತಾಜ್ಮಹಲ್ ಸ್ಮಾರಕ, ಪ್ರಧಾನವಾಗಿ ಅಮೃತ ಶಿಲೆಗಳ ಮೇಲೆ ಗಂಧಕದ ಡೈಆಕ್ಸೈಡ್ ತೀವ್ರ ಪರಿಣಾಮವನ್ನು ಬೀರುತ್ತದೆ. ಸಲ್ಫ್ಯೂರಿಕ್ ಆಸಿಡ್, ಗಂಧಕಾಮ್ಲ ಕನ್ನಡದಲ್ಲಿ, ಗಂಧಕದ ಟ್ರೈಆಕ್ಸೈಡ್ ಅನಿಲವು ನೀರಿನೊಂದಿಗೆ ಬೆರೆತಾಗ ಉಂಟಾಗುವ ಬಣ್ಣವಿಲ್ಲದ ಸ್ನಿಗ್ಧ ಸಂರಕ್ಷಕ ದ್ರವ. ಇದರ ರಾಸಾಯನಿಕ ಸೂತ್ರ H2SO4. ಸುಡುವ ಗುಣವಿರುವ ಈ ಆಮ್ಲವನ್ನು ನೀರಿಗೆ ಬೆರೆಸಿದಾಗ ಅಧಿಕ ಉಷ್ಣವು ಹೊರಹೊಮ್ಮುತ್ತದೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈ ಆಮ್ಲವನ್ನು ರಾಸಾಯನಿಕ ಕೈಗಾರಿಕೆಗಳಲ್ಲಿ, ಪೆಟ್ರೋಲ್ ಸಂಸ್ಕರಣದಲ್ಲಿ, ರಾಸಾಯನಿಕ ಗೊಬ್ಬರಗಳ ತಯಾರಿಕೆಗಳಲ್ಲಿ, ಮಾರ್ಜಕ ಸೋಪು ಡಿಟರ್ಜೆಂಟ್ಗಳ ತಯಾರಿಕೆಗಳಲ್ಲಿ, ಸ್ಫೋಟಕಗಳಲ್ಲಿ, ಬಣ್ಣಗಳ ತಯಾರಿಕೆ ಇತ್ಯಾದಿಗಳಲ್ಲಿ ಇದನ್ನು ಬಳಸುತ್ತಾರೆ. ಸನ್ ಅಂದರೆ ಸೂರ್ಯ ಕನ್ನಡದಲ್ಲಿ, ಸೌರಮಂಡಲದ ಬೃಹತ್ ಕೇಂದ್ರ ನಕ್ಷತ್ರ. ಇದರ ಸುತ್ತ ಸೌರಮಂಡಲದ 9 ಗ್ರಹಗಳು ಸುತ್ತುತ್ತಿವೆ. ಭೂಮಿ ಸೂರ್ಯನಿಂದ ಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ವಿಶ್ವದ ಗ್ಯಾಲಕ್ಸಿಗಳೆಲ್ಲ ಪರಿಗಣಿಸಿದರೆ ಸೂರ್ಯ ಸುಮಾರು 1,00,000,000 ನಕ್ಷತ್ರಗಳಲ್ಲಿ ಒಂದು ಅಷ್ಟೆ. ಆದರೆ ಸೌರಮಂಡಲದ ಕೇಂದ್ರ ಬಿಂದುವೇ ಸೂರ್ಯ. ಸೌರಮಂಡಲದ ಒಟ್ಟು ದ್ರವ್ಯರಾಶಿಯ 99% ಸೂರ್ಯನಲ್ಲಿ ಕೇಂದ್ರೀಕೃತವಾಗಿದೆ. ಇದರ ಗಾತ್ರ ವಾಲ್ಯೂಮ್ 1,000,000 ಭೂಮಿಗಳಿಗೆ ಸಮ. ಸೂರ್ಯನೇ ಸೌರಮಂಡಲದ ಶಕ್ತಿಯ ಮುಖ್ಯ ಆಕಾರ. ಇದರಲ್ಲಿ ನಡೆಯುವ ಬೈಜಿಕ ನ್ಯೂಕ್ಲಿಯರ್ ಕ್ರಿಯೆಗಳಿಂದ ಬಿಡುಗಡೆಯಾಗುವ ವಿಕಿರಣ ಸೌರಮಂಡಲದ ಎಲ್ಲ ಗ್ರಹಗಳನ್ನು ತಲುಪುತ್ತದೆ. ವಿಕಿರಣವನ್ನು ಪಡೆದ ಗ್ರಹಗಳು ಬೆಳಕನ್ನು ಪ್ರತಿಫಲಿಸುತ್ತವೆ. ಸೂರ್ಯಗೋಳದ ವ್ಯಾಸ 1.4 ಮಿಲಿಯನ್ ಕಿಲೋಮೀಟರ್ಗಳು. ಭೂಮಿಯಂತೆ ಸೂರ್ಯನಲ್ಲಿಯೂ ಹಲವಾರು ವಲಯಗಳಿವೆ. ಸೂರ್ಯಗೋಳದ ಹೊರ ವಲಯವೇ ದ್ಯುತಿ ವಲಯ ಅಥವಾ ಪ್ರಭಾವ ವಲಯ, ಫೋಟೋಸ್ಪಿಯರ್. ಇದರ ದಪ್ಪ ಸುಮಾರು 300 ಕಿಲೋಮೀಟರ್ಗಳು. ಈ ಹೊರವಲಯದ ಹೊರಭಾಗ ತೆಳು ಕವಚಕ್ಕೆ ವರ್ಣಗೋಳ, ಕ್ರೋಮೋಸ್ಪಿಯರ್ ಎಂದು ಹೇಳುತ್ತಾರೆ. ವರ್ಣಗೋಳದ ಹೊರ ಭಾಗದಲ್ಲಿ ಕಿರೀಟ, ಕರೋನವಿದೆ. ವರ್ಣಗೋಳ ಮತ್ತು ಕಿರೀಟಗಳ ಪೂರ್ಣ ಸೂರ್ಯ ಗ್ರಹಣದ ಅವಧಿಯಲ್ಲಿ ಮಾತ್ರ ಕಾಣುತ್ತದೆ. ಪ್ರಭಾವ ವಲಯದ ಒಳಗಡೆ ಸಂವಹನ ಉಷ್ಣವಲಯವಿದೆ. ಉಷ್ಣವಲಯದ ಒಳಗಿರುವ ವಲಯವೇ ವಿಕಿರಣ ವಲಯ. ಸೂರ್ಯಗೋಳದ ಕೇಂದ್ರ ಭಾಗವೇ ಗರ್ಭ. ಸೂರ್ಯಗೋಳದಲ್ಲಿ ಸುಮಾರು 70% ಜಲಜನಕ ಹಾಗೂ 30% ಹೀಲಿಯಂ ಅನಿಲಗಳಿವೆ. ಇತರ ಧಾತುಗಳ ಪ್ರಮಾಣ 1% ಕಡಿಮೆ. ಇಲ್ಲಿ ನಡೆಯುವ ಬೈಜಿಕ ಸಮ್ಮಿಲನ ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಶಕ್ತಿಯು ಬಿಡುಗಡೆಯಾಗುತ್ತದೆ. ನ್ಯೂಕ್ಲಿಯರ್ ಫ್ಯೂಷನ್ಗೆ ಆಮ್ಲಜನಕದ ಅವಶ್ಯಕತೆ ಇರುವುದಿಲ್ಲ. ಸೂರ್ಯನ ಕೇಂದ್ರ ಭಾಗದ ತ್ರಿಜ್ಯ ಸುಮಾರು 300,000 ಕಿಲೋಮೀಟರ್ಗಳು. ಬೈಜಿಕ ಸಮ್ಮಿಲನ ಕ್ರಿಯೆ ನಡೆಯುವುದು ಇಲ್ಲಿಯೇ. ಈ ಕ್ರಿಯೆಯಿಂದ ಉಂಟಾಗುವ ಅಧಿಕ ಉಷ್ಣವು, ಅಲ್ಲಿಯ ಉಷ್ಣತೆ ಸುಮಾರು 15 ಮಿಲಿಯನ್ ಡಿಗ್ರಿ ಸೆಂಟಿಗ್ರೇಡ್. ಗರ್ಭದಿಂದ ಹೊರಟ ವಿಕಿರಣ ರೂಪ ತಾಳುತ್ತದೆ. ಅಲ್ಲಿಂದ ಮುಂದೆ ಉಷ್ಣವಲಯದಲ್ಲಿ ಉಷ್ಣ ಸಂವಹನದಿಂದ ಪ್ರಭಾವ ವಲಯವನ್ನು ತಲುಪುತ್ತದೆ. ಇಲ್ಲಿ ಉಷ್ಣತೆ ಸುಮಾರು 5530 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ. ಅಲ್ಲಿಂದ ಮುಂದೆ ಸೌರ ವಿಕಿರಣವು ಸೌರಮಂಡಲದಲ್ಲಿ ವ್ಯಾಪಿಸಿ ಗ್ರಹಗಳನ್ನು ತಲುಪುತ್ತದೆ. ಸೂರ್ಯಶಕ್ತಿಯು ಪ್ರಧಾನ ಆಕಾರ. ಸೌರಮಂಡಲದ ಜನನದಿಂದ ಅಂದರೆ ಸುಮಾರು 4,700 ಮಿಲಿಯನ್ ವರ್ಷಗಳಿಂದ ಶಕ್ತಿಯು ನಿರಂತರವಾಗಿ ಸ್ಫುರಿಸುತ್ತಲೇ ಬಂದಿರುವ ಈ ಬೃಹತ್ ನಕ್ಷತ್ರ ಇನ್ನೂ 5,000 ಮಿಲಿಯನ್ ವರ್ಷಗಳವರೆಗೆ ಶಕ್ತಿಯನ್ನು ಉತ್ಪಾದಿಸುತ್ತದೆ ಎಂದು ನಂಬಲಾಗಿದೆ. ಸೂರ್ಯನ ಕೇಂದ್ರದಲ್ಲಿ ಬೈಜಿಕ ಸಮ್ಮಿಲನದಿಂದ ಪ್ರತಿ ಸೆಕೆಂಡ್ ಒಂದಕ್ಕೆ ಸುಮಾರು 4 ಮಿಲಿಯನ್ ಟನ್ಗಳಷ್ಟು ಜಲಜನಕವು ಹೀಲಿಯನ್ ಆಗಿ ಪರಿವರ್ತನೆಯಾಗುತ್ತಿರುತ್ತದೆ. ಸೂರ್ಯ ಅಕ್ಷಯ ಶಕ್ತಿ ಆಕಾರವೇ ಸರಿ. ಸೂರ್ಯನ ಆಯಸ್ಸು ಸುಮಾರು 10 ಬಿಲಿಯನ್ ವರ್ಷಗಳು ಎಂದು ಅಂದಾಜು ಮಾಡಲಾಗಿದೆ. ಪ್ರಭಾವ ವಲಯದಲ್ಲಿ ಹಲವಾರು ಕಪ್ಪು ಕಲೆಗಳನ್ನು ಕಾಣಬಹುದು. ಇವುಗಳನ್ನು ಸೌರ ಕಲೆ ಎಂದು ಹೇಳುತ್ತಾರೆ. ಪ್ರಭಾವ ವಲಯದ ಇತರ ಸ್ಥಳಗಳಿಗಿಂತ ಸೌರ ಕಲೆಗಳಲ್ಲಿ ಅನಿಲಗಳ ಉಷ್ಣತೆ ಕಡಿಮೆ ಇರುವುದರಿಂದ ಈ ಸ್ಥಳಗಳು ಕಪ್ಪಾಗಿ ಕಾಣುತ್ತವೆ. ಸೌರ ಕಲೆಗಳ ವ್ಯಾಸ 1,500 ಕಿಲೋಮೀಟರ್ಗಳಿಂದ 200,000 ಕಿಲೋಮೀಟರ್ ಒಳಗೆ ಇರುತ್ತದೆ. ಕೆಲವು ಸೌರ ಕಲೆಗಳು 1-2 ದಿನಗಳಲ್ಲಿ ಕಾಣಿಸಿಕೊಂಡು ಮಾಯವಾಗಿ ಬಿಡುತ್ತವೆ. ಇನ್ನು ಕೆಲವು 1 ತಿಂಗಳವರೆಗೆ ಇರುತ್ತವೆ. ಇನ್ನು ಕೆಲವು 1 ತಿಂಗಳಿನಿಂದ ಹೆಚ್ಚಿನ ಸಮಯವಿರುತ್ತದೆ. ಪ್ರಭಾವ ವಲಯಕ್ಕೆ ಸಂವಹಿಸುವ ಉಷ್ಣವನ್ನು ಕಾಂತಕ್ಷೇತ್ರದ ಗೆರೆಗಳು ತಡೆಗಟ್ಟಿದಾಗ ಉಷ್ಣದ ಸರಬರಾಜು ತಾತ್ಕಾಲಿಕವಾಗಿ ಕಡಿಮೆಯಾಗಿ ಈ ಕಪ್ಪು ಕಲೆಗಳು ತೋರುತ್ತವೆ ಎಂದು ತಿಳಿದು ಬಂದಿದೆ. ಒಮ್ಮೊಮ್ಮೆ ಬಿಸಿ ಬಿಳಿಗಾವಿ ಅನಿಲಗಳು ವರ್ಣಗೋಳದಿಂದ ಸ್ಫೋಟಗೊಂಡು ಉರಿಯುತ್ತವೆ. ಉರಿಯುತ್ತಿರುವ ಅನಿಲಗಳಿಂದ ಹೊರಡುವ ಜ್ವಾಲೆಗಳು ಸುಮಾರು 10,000 ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ಚಿಮ್ಮುತ್ತವೆ. ಇವೆ ಸೌರ ಜ್ವಾಲೆಗಳು. ಇನ್ನೂ ಎತ್ತರಕ್ಕೆ ಚಿಮ್ಮುವ ಜ್ವಾಲೆಗಳಿಗೆ ಜ್ವಾಲೋನ್ನತಿಗಳು, ಪ್ರಾಮಿನೆನ್ಸಸ್ ಎಂದು ಹೇಳುತ್ತಾರೆ. ಜ್ವಾಲೆಯಿಂದ ಚಿಮ್ಮಿದ ಕಣ ಪ್ರಭಾವಕ್ಕೆ ಸೌರಮಾರುತ, ಸೋಲಾರ್ ವಿಂಡ್ ಎಂದು ಹೇಳುತ್ತಾರೆ. ಈ ಕಣಗಳು ಭೂಮಿಯನ್ನು ಅಪ್ಪಳಿಸಿದಂತೆ ಭೂ ವಾತಾವರಣವು ಕಾಪಾಡಿಕೊಳ್ಳುತ್ತದೆ. ಕೆಲವೊಮ್ಮೆ ಈ ಕಣಗಳು ಧ್ರುವ ಪ್ರದೇಶಗಳಿಗೆ ನುಗ್ಗಿ ಭೂ ವಾತಾವರಣದ ಕಣಗಳೊಂದಿಗೆ ಬೆರೆತು ವರ್ಣಮಯವಾಗಿ ಕಂಗೊಳಿಸುತ್ತವೆ. ಇದೇ ಧ್ರುವ ಪ್ರಭೆ, ಔರಾ, ಸನ್ ಬೇತಿಂಗ್, ಕನ್ನಡದಲ್ಲಿ ಸೌರಸ್ಥಾನ. ಪ್ರಾಣಿಶಾಸ್ತ್ರದಲ್ಲಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಿಕೊಳ್ಳಲು ಪ್ರಾಣಿಯೊಂದು ತನ್ನ ದೇಹವನ್ನು ಸೂರ್ಯರಶ್ಮಿಗೆ ಒಡ್ಡಿಕೊಳ್ಳುವ ಕ್ರಿಯೆ. ವಿಶೇಷವಾಗಿ ಶೀತರಕ್ತ ಪ್ರಾಣಿಗಳು ದೇಹದಲ್ಲಿ ಉಷ್ಣತೆಯನ್ನು ನಿಯಂತ್ರಿಸುವ ವ್ಯವಸ್ಥೆ ಇಲ್ಲದಿರುವುದರಿಂದ ತಮ್ಮ ದೇಹವನ್ನು ಸೂರ್ಯರಶ್ಮಿಗೆ ಒಡ್ಡಿಕೊಂಡು ದೇಹವನ್ನು ಬೆಚ್ಚಗೆ ಇಟ್ಟುಕೊಳ್ಳುತ್ತವೆ. ಹೀಗೆ ಮಾಡುವುದರಿಂದ ಉಪವಚಕ ಶಕ್ತಿಯು ಸಂರಕ್ಷಿಸಲ್ಪಟ್ಟು ಇತರ ಚಟುವಟಿಕೆಗಳಿಗೆ ಬಳಕೆಯಾಗುತ್ತದೆ. ಚರ್ಮದಲ್ಲಿ ವಿಟಮಿನ್ ಡಿ ಸಂಶ್ಲೇಷಣೆಯನ್ನು ಪ್ರಚೋದಿಸಲು ಸೂರ್ಯರಶ್ಮಿಯು ಉಪಯುಕ್ತವಾಗಿದೆ. ಶೀತಲ ವಾತಾವರಣವಿರುವ ಕೆಲವು ದೇಶಗಳಲ್ಲಿ ಮಾನವರು ತಮ್ಮ ಚರ್ಮದ ಬಿಳಿ ವರ್ಣವನ್ನು ತಿಳಿ ವರ್ಣವನ್ನಾಗಿ ಅಥವಾ ಕಂದುಗೊಳಿಸಲು ಗಾಢವರ್ಣವನ್ನಾಗಿಸಲು ತಮ್ಮ ದೇಹವನ್ನು ಸೂರ್ಯನಿಗೆ ಒಡ್ಡಿಕೊಳ್ಳುತ್ತಾರೆ. ಸೂರ್ಯನಿಗೆ ದೇಹವನ್ನು ಒಡ್ಡಿಕೊಂಡಾಗ ಮೆಲನಿನ್ ಎನ್ನುವ ವರ್ಣದ್ರವ್ಯವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ದೇಹಕ್ಕೆ ಗಾಢ ಛಾಯೆಯನ್ನು ಕೊಡುತ್ತದೆ. ಆದರೆ ಸೌರಸ್ಯಾನದಲ್ಲಿ ಒಂದು ತೊಂದರೆ ಇದೆ. ಅದೇನೆಂದರೆ ಹೆಚ್ಚಿನ ಸೌರಶಕ್ತಿಗೆ ದೇಹವನ್ನು ಒಡ್ಡಿದಾಗ ಅದರಿಂದ ಬರುವ ಅತಿ ನೇರ ಕಿರಣಗಳು ಚರ್ಮದ ಕ್ಯಾನ್ಸರ್ಗೂ ಹಾಗೂ ಕಣ್ಣಿನ ಕ್ಯಾಟರಾಕ್ಟ್ಗೂ ಕಾರಣವಾಗಬಹುದು. ಸನ್ಲೈಟ್, ಸೂರ್ಯನ ಬೆಳಕು, ಸೂರ್ಯನಿಂದ ಹೊಮ್ಮುವ ಬೆಳಕು, ಇದು ಭೂಮಿಯ ಪ್ರಧಾನ ಶಕ್ತಿ. ಆಕಾರ, ಶಕ್ತಿಯ ಆಕಾರ, ಭೂಮಿಯು ಎಲ್ಲ ಜೀವಿಗಳಿಗೂ ಆಧಾರಪ್ರಾಯವಾದ ಸೂರ್ಯನ ಬೆಳಕು ವಾತಾವರಣದ ವ್ಯವಸ್ಥೆಯನ್ನು, ಸಾಗರ ವ್ಯವಸ್ಥೆಯನ್ನು ಒಳಗೊಂಡಂತೆ ಭೂ ಪರಿಸರದ ಎಲ್ಲ ವ್ಯವಸ್ಥೆಗಳನ್ನು ನಿಯಂತ್ರಿಸುತ್ತದೆ. ಸೂರ್ಯನ ಬೆಳಕಿನಿಂದ ಹೊಮ್ಮುವ ಶಕ್ತಿಯ ಪ್ರಮಾಣ ಮತ್ತು ಹಂಚಿಕೆ ಎಲ್ಲ ಜೀವಿಗಳ ಬದುಕಿನ ತಳಹದಿ. ಇದು ಭೌಗೋಳಿಕ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ. ಸೌರ ಬೆಳಕಿನಲ್ಲಿ ವಿವಿಧ ವಿದ್ಯುತ್ಕಾಂತೀಯ ತರಂಗಗಳಿವೆ. ಇಂದು ಸೌರ ಬೆಳಕನ್ನು ನೇರವಾಗಿ ಸಂಗ್ರಹಿಸಿ ವಿದ್ಯುತ್ತನ್ನು ತಯಾರಿಸಲಾಗುತ್ತದೆ. ಇದನ್ನು ಅತ್ಯಂತ ಗ್ರೀನ್ ಎನರ್ಜಿ, ಎಕೋ ಗ್ರೀನ್ ಎನರ್ಜಿ ಎಂದು ಹೇಳಬಹುದು. ಅಡಿಗೆ ಮಾಡಲು ಉಪಯೋಗಿಸಲಾಗುತ್ತಿದೆ. ಶೀತಲ ಪ್ರದೇಶಗಳಲ್ಲಿ ಕಟ್ಟಡಗಳನ್ನು ಬೆಚ್ಚಗಿರಿಸಲು ಬಳಸಲಾಗುತ್ತದೆ. ಸೌರ ಬೆಳಕು ನವೀಕರಿಸಲಾಗುವ ಶಕ್ತಿಯ ಆಕಾರ. ಪ್ರತಿ ವರ್ಷವೂ ಭೂಮಿಯ ಮೇಲ್ಮೈಯಲ್ಲಿ ದೊರಕುವ ಒಟ್ಟು ಶಕ್ತಿಯ ಪ್ರಮಾಣ ಈ ದಶಕದಲ್ಲಿ ಬಳಸುತ್ತಿರುವ ಶಕ್ತಿಯ ಪ್ರಮಾಣಕ್ಕಿಂತ 20,000 ಮಿಲಿಯನ್ ಪಟ್ಟು ಹೆಚ್ಚು ಎಂದು ನಂಬಲಾಗಿದೆ. ಇದರ ಹೆಚ್ಚಿನ ಪ್ರಮಾಣ ಸೌರಶಕ್ತಿಯೂ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತವು ಹೆಚ್ಚಿನ ಸೌರಶಕ್ತಿಯನ್ನು ಉಪಯೋಗ ಮಾಡುತ್ತಿದೆ. ಇದರಿಂದಾಗಿ ಪರಿಸರ ಮಾಲಿನ್ಯವು ಕಡಿಮೆಯಾಗುತ್ತದೆ. ಸನ್ಸ್ಟ್ರೋಕ್, ಸೂರ್ಯಾಘಾತ. ಸೂರ್ಯನ ಅತಿಯಾದ ಉಷ್ಣಕ್ಕೆ ಹೊಂದಿಕೊಳ್ಳಲಾರದ ಜೀವಿಗಳಲ್ಲಿ ಕಂಡುಬರುವ ಒಂದು ಬಗೆಯ ಅಸ್ವಸ್ಥತೆ. ಸಾಮಾನ್ಯವಾಗಿ ಉಷ್ಣವಲಯದಲ್ಲಿ ಬೇಸಿಗೆಯಲ್ಲಿ ಇಂಥ ಅಸ್ವಸ್ಥತೆ ಉಂಟಾಗುತ್ತದೆ. ಸೂರ್ಯಾಘಾತದಿಂದ ಮಾನವರಲ್ಲಿ ಕಂಡುಬರುವ ಮೊತ್ತ ಮೊದಲ ಅಪಾಯಕಾರಿ ಲಕ್ಷಣವೆಂದರೆ ಬೆವರುವಿಕೆ ನಿಲ್ಲುವುದು ಹಾಗೂ ಜ್ವರ ಬರುವುದು. ಹೀಗೆ ಮುಂದುವರೆದರೆ ವ್ಯಕ್ತಿಯು ಪ್ರಜ್ಞಾಹೀನ ಸ್ಥಿತಿಯನ್ನು ತಲುಪಬಹುದು. ಸೂರ್ಯಾಘಾತ ಉಂಟಾದ ವ್ಯಕ್ತಿಗಳಿಗೆ ತಕ್ಷಣ ಚಿಕಿತ್ಸೆಯನ್ನು ಒದಗಿಸಬೇಕಾಗುತ್ತದೆ. ಸೂಪರ್ ಕಂಡಕ್ಟಿವಿಟಿ, ಅಧಿವಾಹಕತೆ. ಭೌತಶಾಸ್ತ್ರದಲ್ಲಿ ಕಡಿಮೆ ಉಷ್ಣತೆಯಲ್ಲಿ ವಿದ್ಯುತ್ ವಾಹಕತೆ ಹೆಚ್ಚಾಗುತ್ತದೆ. ಕೆಲವು ಲೋಹ ಹಾಗೂ ಲೋಹ ಸಂಯುಕ್ತಗಳಲ್ಲಿ ಉಷ್ಣತೆ ಕಡಿಮೆಯಾದಂತೆಲ್ಲ ವಿದ್ಯುತ್ ರೋಧವು ಕಡಿಮೆಯಾಗುತ್ತಾ ನಿರಪೇಕ್ಷ ಶೂನ್ಯಕ್ಕೆ ಸಮೀಪವಾದ ಉಷ್ಣತೆಯಲ್ಲಿ ವಿದ್ಯುತ್ ರೋಧ ಶೂನ್ಯವಾಗುತ್ತದೆ. ಇಂಥ ಅಧಿವಾಹಕ ಗುಣವನ್ನು ಒದಗಿಸುವ ಉಷ್ಣತೆಗೆ ಕ್ರಾಂತಿ ಉಷ್ಣತೆ ಎಂದು ಹೇಳುತ್ತಾರೆ. ಇದು ಲೋಹದಿಂದ ಲೋಹಕ್ಕೆ ಭಿನ್ನವಾಗಿರುತ್ತದೆ. ಅಧಿವಾಹಕ ಗುಣವು ಅತ್ಯಲ್ಪ ವಿದ್ಯುತ್ನಿಂದ ಪ್ರಭಾವಿ ಕಾಂತಕ್ಷೇತ್ರವನ್ನು ನಿರ್ಮಿಸಲು ಉಪಯುಕ್ತವಾಗಿರುತ್ತದೆ. ಇಲ್ಲಿಗೆ 426ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 12ನೇ ಪದ್ಯ. ಆ ಪದ್ಯ ಹೀಗಿದೆ. ಅಲರ್ಧದಿರ್ನ್ ಮುತ್ತೆ ಪೂತ ಪೊಸ ಮಲ್ಲಿಗೆ ಕಂಪಂ ಅವು ಕುಂತ್ ಕಂಪಂ ಕೌಂಕುತಿರ್ಪ ತೆಂಬೆಲರ್ ಇದಂ ಗೆಲಲ್ ಬಗೆವ ತುಂಬಿಗಳ ಧ್ವನಿಯಂ ಕುಕಿಲ್ವ ಕೋಗಿಲೆ ನನೆದೋರಿ ನುಣ್ಪೆಸವ ಮಾಮರಂ ಒರ್ಮೊದಲಲ್ಲದೆ ಉಣುಮುವ ಉಯ್ಯಲ ಪೊಸಗಾವರಂ ಪುಗಿಲೋಳು ಏನು ಎಸೆದೆತ್ತೋ ಬಸಂತ ಮಾಸದೋಳ್. ಇದರ ಅನ್ವಯವನ್ನು ಹೀಗೆ ಮಾಡಬಹುದು. ಅಲರ್ಧ ಅದಿರ್ಮುತ್ತೆ ಪೂತ ಪೊಸ ಮಲ್ಲಿಗೆ ಕಂಪಂ ಔಂಕುಂತಿರ್ಪ ತೆಂಬೆಲರು ಇದಂ ಗೆಲಲ್ ಬಗೆವ ತುಂಬಿ ಗಳಧ್ವನಿಯಂ ಕುಕಿಲ್ವ ಕೋಗಿಲೆ ನೆನೆದೋರಿ ನುಣ್ಪೆಸವ ಮಾಮರಂ ಒರ್ಮ ಮೊದಲ್ ಅಲ್ಲದೆ ಉಣುಮುವ ಉಯ್ಯಲ ಹೊಸಗಾವರಂ ಪುಗಿಲೋಳ್ ಏನ್ ಎಸೆದತ್ತೋ ಬಸಂತ ಮಾಸದೋಳ್. ಇದರ ಅರ್ಥವನ್ನು ಮತ್ತು ಅನ್ವಯವನ್ನು ಹೀಗೆ ಹೇಳಬಹುದು. ಅಲರ್ಧ ಅಂದರೆ ಅರಳಿರುವ, ಅದಿರ್ಮುತ್ತೆ ಅದಿರ್ಮುತ್ತೆ ಎನ್ನುವಂಥ ಒಂದು ಹೂವು, ಇದು ವಸಂತ ಮಾಸದ ಆರಂಭದಲ್ಲಿ ಅರಳುವ ಹೂವಂತೆ. ಅದಕ್ಕಾಗಿ ಇದನ್ನು ವಸಂತ ದೂತಿ ಅಂತಲೂ ಕರೆಯುತ್ತಾರೆ. ಅಲರ್ಧ ಅದಿರ್ಮುತ್ತೆ, ಅರಳಿರುವಂತಹ ಅದಿರ್ಮುತ್ತೆ ಎನ್ನುವಂಥ ಹೂವು. ಪೂತ ಹೊಸ ಮಲ್ಲಿಗೆ, ಹೂ ಬಿಟ್ಟಂತಹ ಹೊಸದಾದ ಮಲ್ಲಿಗೆ. ಕಂಪಂ ಔಂಕುಂತಿರ್ಪ ತೆಂಬಲರು, ಕಂಪನ್ನು ಅಮುಕುತಿರುವಂತಹ ತಂಪಾದ ಗಾಳಿ. ತೆಂಬಲರು ತಂಪಾದ ಗಾಳಿ. ಇದಂ ಗೆಲಲ್ ಬಗೆವ ತುಂಬಿ, ಇದನ್ನು ಗೆಲ್ಲಬೇಕು ಎಂದು ಬಯಸುವಂತಹ ತುಂಬಿಗಳ ಗಳಧ್ವನಿ, ತುಂಬಿಗಳ ಕೊರಳ ನಾದ. ಕುಕಿಲ ಕುಕಿಲ್ವ ಕೋಗಿಲೆ, ಅದರ ಜೊತೆಗೆ ಕೂ ಎಂದು ಕೂಜನ ಮಾಡಿದಿರುವಂಥ ಕೋಗಿಲೆ. ನನೆದೋರಿ ನುಣ್ಪೆಸವ ಮಾಮರ, ಹೂ ನನೆದೋರಿ ಅಂದರೆ ಹೂ, ಹೂವನ್ನು ಬಿಟ್ಟು ನುಣುಪಾಗಿ ಕಾಣುವಂಥ ಮಾಮರ. ಒರ್ ಮೊದಲು ಅಲ್ಲದೆ ಉಣುಮುವ ಉಯ್ಯಲ ಪೊಸಗಾವರಂ, ಒಂದು ಸಲ ಅಲ್ಲದೆ ಮತ್ತೆ ಮತ್ತೆ ಹೊರಬರುವಂತಹ ಹೊಸ ನಾದ. ಇವೆಲ್ಲ ಪುಗಿಲೊಳ್ ಪ್ರವೇಶದಲ್ಲಿ ಆರಂಭದಲ್ಲಿ ಏನು ಎಸೆದತ್ತೋ ಬಸಂತ ಮಾಸದೊಳ್. ಅಂದರೆ ಯಾವುದರ ಪ್ರವೇಶ? ವಸಂತ ಮಾಸದ ಪ್ರವೇಶ. ಆ ವಸಂತ ಮಾಸದ ಪ್ರವೇಶ ಅಥವಾ ವಸಂತ ಮಾಸದ ಆರಂಭ ಹೇಗಿತ್ತು? ಅಲರ್ಧ ಅದಿರ್ಮುತ್ತೆ, ವಸಂತ ಮಾಸದ ಆರಂಭದಲ್ಲಿ ಅದಿರ್ಮುತ್ತೆ ಹೂವು ಬಿಟ್ಟಿತ್ತು. ಆಮೇಲೆ ಪೂತ ಹೊಸ ಮಲ್ಲಿಗೆ, ಮಲ್ಲಿಗೆ ಹೊಸದಾಗಿ ಮೊಗ್ಗು ಬಿಟ್ಟಿತ್ತು. ಆಮೇಲೆ ಕಂಪಂ ಔಂಕುತಿರ್ಪ ತೆಂಬೆಲರು, ತಂಪಾದ ಗಾಳಿಯ ತುಂಬ ಹೂವಿನ ಅಂದರೆ ಈ ಅದಿರುಮುತ್ತೆ ಮತ್ತು ಹೊಸ ಮಲ್ಲಿಗೆಯ ಹೂವಿನ ಕಂಪು ಔಕುತ್ತಾ ಇತ್ತು, ಅಮುಕುತ್ತಿತ್ತು. ಇದಂ ಗೆಲಲ್ ಬಗೆವ ತುಂಬಿ ಗಳಧ್ವನಿಯಂ, ಈ ತಂಪಾದ ಗಾಳಿಯ ಬೀಸುವಿಕೆಯನ್ನು ಮೀರಿ ತುಂಬಿಗಳ ಗಳಧ್ವನಿ ಅಂದರೆ ಕೊರಳ ನಾದ. ಮತ್ತು ಕುಕಿಲುವ ಕೋಗಿಲೆ, ಅದರ ಜೊತೆಗೆ ಕೋಗಿಲೆಯ ಇಂಪಾದ ಸ್ವರ ಕೇಳಿಬರ್ತಿತ್ತು. ಅದರೊಂದಿಗೆ ನನೆದೋರಿ ನುಣ್ಪೆಸವ ಮಾಮರಂ, ಮಾಮರದಲ್ಲಿ ಹೂವಿನ ಮರದಲ್ಲಿಯೂ ಕೂಡ ಹೂವು ಬಿಟ್ಟಿತ್ತು. ನನೆ ಅಂದರೆ ಹೂವು, ನನೆದೋರಿ ನುಣ್ಪೆಸ ಮಾಮರಂ, ಒರ್ ಮೊದಲ್ ಅಲ್ಲದೆ ಉಣುಮುವ ಉಯ್ಯಲ್ಲ. ಈ ಮಾವಿನ ಮರದಲ್ಲಿ ಒಂದು ಸಲ ಅಲ್ಲದೆ ಬಾರಿ ಬಾರಿಯೂ ಕೂಡ ಹೊಸ ನಾದ ಕೇಳಿಬರ್ತಿತ್ತು, ಅಂದರೆ ಕೋಗಿಲೆಯ ಹೊಸ ನಾದ ಕೇಳಿಬರ್ತಿತ್ತು. ಹೀಗೆ ವಸಂತ ಮಾಸ ಅದರ ಆರಂಭದಲ್ಲಿ ಕೂಡ ತುಂಬ ಚೆನ್ನಾಗಿ ಶೋಭಿಸ್ತಾ ಇತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಅಂದರೆ ನಾವು ಇದಕ್ಕೆ ಪೂರಕವಾದ ಕೆಲವು ಸನ್ನಿವೇಶವನ್ನು ಗಮನಿಸಿದರೆ, ಶತಶೃಂಗ ಪರ್ವತದಲ್ಲಿ ಪಾಂಡುಚಕ್ರವರ್ತಿ ವಿರಕ್ತನಾಗಿ ಜೀವನ ಮಾಡ್ತಾ ಇದ್ದ. ಇದಕ್ಕೆ ಕಾರಣ ಕಿಂದಮ ಋಷಿಯ ಶಾಪ. ಆ ಶಾಪವನ್ನು ನಾವು ಮತ್ತೆ ನೆನೆಸಿಕೊಳ್ಳೋದಿದ್ರೆ, ಆ ಕಿಂದಮ ಋಷಿ ತನ್ನ ಮಡದಿಯನ್ನು ಹೆಣ್ಣು ಜಿಂಕೆಯಾಗಿ ಮಾಡಿ ತಾನು ಗಂಡು ಜಿಂಕೆಯಾಗಿ ರೂಪುಗೊಂಡು ಹೆಣ್ಣಿನ ಜೊತೆಗೆ ತನ್ನ ಹೆಂಡತಿಯ ಜೊತೆಗೆ ಕ್ರೀಡಿಸ್ತಾ ಇದ್ದ. ಪಾಂಡು ಚಕ್ರವರ್ತಿದು ನಿಜವಾದ ಜಿಂಕೆಗಳು ಅಂತ ತಿಳಿದು ಅವುಗಳ ಮೇಲೆ ಬಾಣ ಪ್ರಯೋಗ ಮಾಡಿ ಅವುಗಳನ್ನು ಭೂಮಿಗೆ ಕೆಡಹುತ್ತಾನೆ. ಆಗ ಸಾಯುವ ಮೊದಲು ಅತ್ಯಂತ ರೋಷಗೊಂಡಂಥ ಈ ಕಿಂದಮ್ಮ ಮಹರ್ಷಿ ಪಾಂಡು ಚಕ್ರವರ್ತಿಗೆ, ನನ್ನ ಹೆಂಡತಿಯ ಜೊತೆಗೆ ನೀನು ಇದ್ದಾಗ ನನ್ನನ್ನು ಸಾಯಿಸಿದೆ, ನೀನು ಕೂಡ ನಿನ್ನ ಹೆಂಡತಿಯ ಜೊತೆಗೆ ಇದ್ದಾಗ ನಿನಗೆ ಮರಣ ಬರಲಿ ಎನ್ನುವುದಾಗಿ ಶಪಿಸುತ್ತಾನೆ. ಇದರಿಂದ ನೊಂದಂತಹ ಪಾಂಡು ಚಕ್ರವರ್ತಿ ಹಸ್ತಿನಾವತಿಯನ್ನು ಬಿಟ್ಟು ಶತಶೃಂಗ ಪರ್ವತಕ್ಕೆ ಬಂದು ಮುನಿಗಳ ಜೊತೆಯಲ್ಲಿ ಮುನಿಯಾಗಿ ವಾಸ ಮಾಡುತ್ತಾ ಇದ್ದ. ಈ ಸಂದರ್ಭದಲ್ಲಿ ಮಕ್ಕಳ ಬಯಕೆಯನ್ನು ಹೊಂದಿರುವಂತಹ ಕುಂತಿ ಅದನ್ನು ಪಾಂಡು ಚಕ್ರವರ್ತಿಯಲ್ಲಿ ಪ್ರಸ್ತಾಪ ಮಾಡಿದಾಗ, ಕಿಂದಮರುಷ್ಯ ಶಾಪ ನಿನಗೆ ಗೊತ್ತು, ಹಾಗಂದಾಗಿ ಗಂಡ ಹೆಂಡತಿಯಾಗಿ ನಾವು ಸೇರುವ ಸಂದರ್ಭ ಇಲ್ಲ ಅಂತಂದಾಗ, ತನಗೆ ದೂರ್ವಾಸರ ಮಹರ್ಷಿ ಕೊಟ್ಟ 5 ಮಂತ್ರಗಳ ಬಲ ಇದೆ, ನಿನ್ನ ಅಪ್ಪಣೆಯಾದರೆ ನಾನು ಮಕ್ಕಳನ್ನು ಪಡೆಯುತ್ತೇನೆ ಅಂತ ಹೇಳಿದಾಗ ಸಂತೋಷದಿಂದ ಪಾಂಡು ಚಕ್ರವರ್ತಿ ಅದಕ್ಕೆ ಒಪ್ತಾನೆ. ಅದರ ಪರಿಣಾಮವಾಗಿ ಕುಂತಿಗೆ ಮತ್ತು ಮಾದರಿಗೆ 5 ಜನ ಮಕ್ಕಳು ಆಗ್ತಾರೆ. ಹೀಗೆ ಶತಶೃಂಗ ಪರ್ವತದಲ್ಲಿ ಸನ್ಯಾಸಿಯಾಗಿ ಪಾಂಡು ಚಕ್ರವರ್ತಿ ಇದ್ದಾಗಲೂ ಕೂಡ ಕುಂತಿಗೆ ದೇವರ ಅಥವಾ ಋಷಿಗಳ ವರಪ್ರಸಾದದಿಂದ ಮಕ್ಕಳು ಆದರು, ಪಂಚಪಾಂಡವರು ಆದರು. ಆ ಹೀಗೆ ಸಂತತಿಯನ್ನು ಪಡೆದಂತಹ ಕುಂತಿ ಮತ್ತು ಪಾಂಡು ಚಕ್ರವರ್ತಿ ಸಂತೋಷವಾಗಿ ಇದ್ದಾಗ, ಒಂದು ದಿನ ಆ ಶತಶೃಂಗ ಪರ್ವತದಲ್ಲಿ ವಸಂತ ಮಾಸದ ಪ್ರವೇಶ ಆಯಿತು. ಅದರ ಪ್ರವೇಶವೇ ಹೇಗಿತ್ತು ಅಂದರೆ, ಅದಿರುಮುತ್ತೆ ಎನ್ನುವಂಥ ಹೂ ಬಿಟ್ಟಿತ್ತು, ಹೊಸದಾಗಿ ಮಲ್ಲಿಗೆ ಕಂಗೊಳಿಸಿತ್ತು, ತಂಪಾದ ಗಾಳಿಯಲ್ಲಿ ಕಂಪು ಬರ್ತಾ ಇತ್ತು, ಈ ಕಂಪನ್ನು ಮೀರಿಸೋಣ ಎನ್ನುವ ಹಾಗೆ ತುಂಬಿಗಳ ಕೊರಳ ನಾದ ಝೇಂಕಾರ ಕೇಳಿಬರ್ತಿತ್ತು. ಅದರ ಜೊತೆಗೆ ಕೋಗಿಲೆ ಕೂಡ ಮಾವಿನ ಮರದಲ್ಲಿ ಮತ್ತೆ ಮತ್ತೆ ಕೂಗ್ತಾ ಇತ್ತು. ಹೀಗೆ ಅದು ಅತ್ಯಂತವಾದ ಆಕರ್ಷಕವಾದಂತಹ ಒಂದು ವಸಂತ ಮಾಸವಾಗಿ ಪರಿಣಮಿಸಿತು. ನಾನು ಹಿಂದೆಯೇ ಹೇಳಿದ ಹಾಗೆ ಪಂಪನಿಗೆ ಬಹಳ ಇಷ್ಟವಾದ 2 ವಿಷಯಗಳು ಇವೆ. ಅದು ಒಂದು ಮಾಮರ, ಇನ್ನೊಂದು ಮಲ್ಲಿಗೆ. ಇಲ್ಲಿ ಅದು ಗಮನಿಸ್ಬೋದು, ಪೂತಪ್ಪಸ ಮಲ್ಲಿಗೆ ಮತ್ತು ನುಣ್ಪೆಸವ ಮಾಮರ. ಪಂಪ ಎಲ್ಲೆಲ್ಲಿ ಮಲ್ಲಿಗೆಯನ್ನು ತರ್ತಾನೆ ಅಲ್ಲಿ ಮಾಮರವನ್ನು ಕೂಡ ತರ್ತಾನೆ, ಎಲ್ಲೆಲ್ಲಿ ಮಾಮರ ಬರ್ತದೋ ಅಲ್ಲಿ ಮಲ್ಲಿಗೆಯನ್ನು ಕೂಡ ತರ್ತಾನೆ. ಹೀಗೆ ಮಲ್ಲಿಗೆಯ ಮತ್ತು ಮಾಮರದ ಸಂಭ್ರಮ ಈ ವಸಂತ ಕಾಲವನ್ನು ಶೋಭಿಸುವ ಹಾಗೆ ಮಾಡಿದವು. ಅಂದರೆ ಶತಶೃಂಗ ಪರ್ವತಕ್ಕೆ ಒಂದು ವಸಂತ ಮಾಸ ಹೇಗೆ ಪ್ರವೇಶ ಮಾಡಿತು ಅಂತಂದರೆ, ಅದರ ಇನ್ನಷ್ಟು ಆಕರ್ಷಕವಾದಂತಹ ವರ್ಣನೆಯನ್ನು ಪಂಪ 12 ಬಳಿಕದ ಗದ್ಯದಲ್ಲಿ ಕೊಡ್ತಾನೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವಾನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಒಂದಷ್ಟು ಹೆಲ್ಪಿಂಗ್ ವರ್ಬ್ಸ್, ಕ್ಯಾನ್, ಕುಡ್, ಮೇ, ಮೈಟ್ ಈ ಥರ ಪದಗಳನ್ನು ಬಳಸಿ ಸರಳವಾಗಿ ವಾಕ್ಯಗಳ ರಚನೆನ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ವಿ. ಇವತ್ತು ಮೈಟ್, ಮಸ್ಟ್, ಓಟ್ ಟು, ವುಡ್, ಶುಡ್ ಈ ಥರ ಪದಗಳನ್ನು ಬಳಸಿ ವಾಕ್ಯಗಳನ್ನು ಮಾಡೋಣ. ನಾವೆಲ್ಲ ಒಂದಷ್ಟು ಸ್ನೇಹಿತರ ಜೊತೆಯಲ್ಲಿ ಕೂತು ಮಾತಾಡ್ತಿದ್ದೀವಿ ಅನ್ನೋ ಕಲ್ಪನೆಯಲ್ಲಿ ನಾವು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಜವಾಗಿ ನಾವು ಸಂಭಾಷಣೆನ ತುಂಬ ಚೆನ್ನಾಗಿ ಮಾಡ್ಬೋದು, ಇಂಗ್ಲೀಷ್ನ ಸುಲಭವಾಗಿ ಕಲಿಬಹುದು. ರಾಮ ಅವನಿಗೆ ಸಹಾಯ ಮಾಡಿರಬಹುದು. ನಿಮಗೆ ಏನೋ ಅನಿಸುತ್ತೆ, ಏನೋ ಒಬ್ಬ ಕಷ್ಟದಲ್ಲಿರ್ತಾನೆ, ದುಡ್ಡು ಬೇಕಿರುತ್ತೆ, ಅಥವಾ ಇನ್ನೇನೋ ಸ್ಟಡೀಸಲ್ಲಿ ಹೆಲ್ಪ್ ಮಾಡೋದಿದ್ದಿರ್ಬೋದು. ರಾಮ ಅವನಿಗೆ ಸಹಾಯ ಮಾಡಿರಬಹುದು. ಹೇಗೆ ಹೇಳ್ತೀರಾ ಇದನ್ನು ಇಂಗ್ಲೀಷಲ್ಲಿ? ರಾಮ್ ಮೈಟ್ ಹ್ಯಾವ್ ಹೆಲ್ಪ್ಡ್ ಹಿಮ್. ರಾಮ್ ಮೈಟ್ ಹ್ಯಾವ್ ಹೆಲ್ಪ್ಡ್ ಹಿಮ್. ರಾಮ ಅವನಿಗೆ ಸಹಾಯ ಮಾಡಿರಬಹುದು ಅನ್ನೋದನ್ನು ರಾಮ್ ಮೈಟ್ ಹ್ಯಾವ್ ಹೆಲ್ಪ್ಡ್ ಹಿಮ್ ಅಂತ ಹೇಳಬೇಕು. ಆವಾಗ ನಿಮ್ಮ ಇನ್ನೊಬ್ಬ ಸ್ನೇಹಿತರೆ ಅನಿಸುತ್ತೆ, ಇಲ್ಲ ಅನಿಸುತ್ತೆ ಅವನು ಬಹುಶಃ ಇಲ್ಲಿ ಬಂದಿರಬಹುದೇನೋ ಅಂತ. ಬಹುಶಃ ಅವನು ಇಲ್ಲಿ ಬಂದಿರಬಹುದು. ಈ ವಾಕ್ಯನ ನೀವು ಟ್ರಾನ್ಸ್ಲೇಟ್ ಮಾಡಿ ನೋಡೋಣ. ಹೀ ಮೈಟ್ ಹ್ಯಾವ್ ಕಮ್ ಹಿಯರ್. ಹೀ ಮೈಟ್ ಹ್ಯಾವ್ ಕಮ್ ಹಿಯರ್, ಬಹುಶಃ ಅವನು ಇಲ್ಲಿ ಬಂದಿರಬಹುದು ಅನ್ನೋದನ್ನು ಹೀ ಮೈಟ್ ಹ್ಯಾವ್ ಕಮ್ ಹಿಯರ್ ಅಂತ ಹೇಳಬೇಕು. ನಾನು ರಾಮನ ಮದುವೆಗೆ ಖಂಡಿತವಾಗಿ ಹೋಗಬೇಕು. ಒಬ್ಬರ ಸ್ನೇಹಿತರ ಮದುವೆಗೆ ನೀವು ಹೋಗಬೇಕಿರುತ್ತೆ, ಅದನ್ನು ನೀವು ಇನ್ನೊಬ್ಬ ಸ್ನೇಹಿತರ ಹತ್ರ ಹೇಳ್ತಾ ಇದ್ದೀರ. ನಾನು ರಾಮನ ಮದುವೆಗೆ ಖಂಡಿತವಾಗಿ ಹೋಗಬೇಕು. ಐ ಮಸ್ಟ್ ಅಟೆಂಡ್ ರಾಮ್ಸ್ ಮ್ಯಾರೇಜ್ ಅಥವಾ ಹೀಸ್ ಮ್ಯಾರೇಜ್ ಅಂತ ಹೇಳ್ಬೋದು. ನಾನು ಅವನ ಮದುವೆಗೆ ಖಂಡಿತವಾಗಿ ಹೋಗಬೇಕು. ಐ ಮಸ್ಟ್ ಅಟೆಂಡ್ ಹೀಸ್ ಮ್ಯಾರೇಜ್. ಸ್ನೇಹಿತರ ಜೊತೆ ಕೂತವರು ಮೊದಲು ಮನೆ ಸೇರಬೇಕಲ್ವಾ, ಆಮೇಲೆ ಮದುವೆ ಮನೆಯೆಲ್ಲ. ಆಗ ನೀವು ಹೇಳ್ತೀರಾ, ನಾನು 10 ಗಂಟೆ ಹೊತ್ತಿಗೆ ಮನೆ ಸೇರಬೇಕು. ನಾನು 10 ಗಂಟೆ ಹೊತ್ತಿಗೆ ಮನೆ ಸೇರಬೇಕು. ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ. ಐ ಮಸ್ಟ್ ರೀಚ್ ಹೋಮ್ ಬೈ 10 o'clock. ಐ ಮಸ್ಟ್ ರೀಚ್ ಹೋಮ್ ಬೈ 10 o'clock. ನಾನು 10 ಗಂಟೆ ಹೊತ್ತಿಗೆ ಮನೆ ಸೇರಬೇಕು ಅಂತ ಹೇಳೋದಕ್ಕೆ ಐ ಮಸ್ಟ್ ರೀಚ್ ಹೋಮ್ ಬೈ 10 o'clock ಅಂತ ಹೇಳಬೇಕು. ಸ್ನೇಹಿತರ ಸಹವಾಸ ಅಂದರೆ ಎಲ್ಲರೂ ಒಂದೇ ರೀತಿ ಇರ್ತಾರ? ಇಲ್ಲ ಅಲ್ವಾ. ಒಬ್ಬೊಬ್ಬರು ತುಂಬ ಗೌರವಾನ್ವಿತವಾಗಿ ಮಾತಾಡ್ತಾರೆ, ಇನ್ನು ಕೆಲವರು ಯಾರನ್ನು ಅಷ್ಟಾಗಿ ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಲೈಟಾಗಿ ಮಾತಾಡ್ತಿರ್ತಾರೆ. ಹೀಗೆ ಯಾರದ್ದೋ ಬಗ್ಗೆ ಇನ್ಯಾರೋ ಮಾತಾಡೋದು ಕೇಳಿ ನೀವು ಹೇಳ್ತೀರ. ನಾವು ನಮ್ಮ ಕಿರಿಯರನ್ನು ಪ್ರೀತಿಸಬೇಕು ಅಂತ. ವಿ ಆಟ್ ಟು ಲವ್ ಅವರ್ ಯಂಗರ್ಸ್. ವಿ ಆಟ್ ಟು OUGHT ಆಟ್ ಟು ಲವ್ ಅವರ್ ಯಂಗರ್ಸ್. ನಾವು ನಮ್ಮ ಕಿರಿಯರನ್ನು ಪ್ರೀತಿಸಬೇಕು ಅನ್ನೋದಕ್ಕೆ ವಿ ಆಟ್ ಟು ಲವ್ ಅವರ್ ಯಂಗರ್ಸ್ ಅಂತ ಹೇಳಬೇಕು. ಇಲ್ಲಿ ಯಂಗರ್ಸ್ ಅಂತಾನೆಲ್ಲ ಎಲ್ಡರ್ಸು, ಎಲ್ಲರೂ ನಾವು ಪ್ರೀತಿಸಲೇಬೇಕಲ್ವಾ? ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೋ ಆಟ ಆಡ್ತಿರ್ತೀರಾ, ಪಿಕ್ ಆ್ಯಂಡ್ ಸ್ಪೀಚ್ ಅಂತ ಅಂದ್ಕೊಳ್ಳಿ. ಒಂದು ಡಬ್ಬಿಲಿ ಆ ಚೀಟಿನ ಹಾಕಬೇಕಿರುತ್ತೆ. ದಯವಿಟ್ಟು ಈ ಚೀಟಿನ ಈ ಡಬ್ಬದಲ್ಲಿ ಹಾಕ್ತೀರಾ ಅಂತ ಕೇಳಬೇಕು. ಹೇಗೆ ಕೇಳ್ತೀರಾ? ವುಡ್ ಯು ಪುಟ್ ದಿಸ್ ಚಿಟ್ ಇನ್ ದಟ್ ಬಾಕ್ಸ್ ಪ್ಲೀಸ್? ವುಡ್ ಯು ಪುಟ್ ದಿಸ್ ಚಿಟ್ ಇನ್ ಟು ದಟ್ ಬಾಕ್ಸ್ ಪ್ಲೀಸ್? ದಯವಿಟ್ಟು ಈ ಚೀಟಿನ ಆ ಡಬ್ಬಿಯಲ್ಲಿ ಹಾಕ್ತೀರಾ ಅನ್ನೋದಕ್ಕೆ ವುಡ್ ಯು ಪುಟ್ ದಿಸ್ ಚಿಟ್ ಇನ್ ಟು ದಟ್ ಬಾಕ್ಸ್ ಪ್ಲೀಸ್ ಅಂತ ಹೇಳಬೇಕು. ಫ್ರೆಂಡ್ಸನ್ನು ಮೀಟ್ ಮಾಡೋದು, ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋದು, ಟ್ರಿಪ್ ಮಾಡೋದು ಎಲ್ಲ ಓಕೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಸ್ಟಡೀಸಲ್ಲಿ ಹಿಂದೆ ಬೀಳಬಾರ್ದಲ್ವಾ? ಆದರೆ ಒಬ್ಬ ಫ್ರೆಂಡು 3 ಹೊತ್ತು ಸ್ಕೂಲ್ಗೆ ಚಕ್ಕರ್ ಹೊಡಿತಾ ಇರ್ತಾರೆ, ಅವ್ರಿಗೇನು ಹೇಳ್ತೀರಾ ನೀವು? ನೀನು ತರಗತಿಗೆ ತಪ್ಪದೇ ಹೋಗಬೇಕು. ಹೇಗೆ ಹೇಳ್ತೀರಾ ಇದನ್ನು ಇಂಗ್ಲೀಷಲ್ಲಿ? ಯು ಶುಡ್ ಅಟೆಂಡ್ ದ ಕ್ಲಾಸ್ ಮೋರ್ ರೆಗ್ಯುಲರ್ಲಿ. ಯು ಶುಡ್ ಅಟೆಂಡ್ ದ ಕ್ಲಾಸ್ ಮೋರ್ ರೆಗ್ಯುಲರ್ಲಿ. ನೀನು ತರಗತಿಗೆ ತಪ್ಪದೇ ಹೋಗಬೇಕು ಅನ್ನೋದಕ್ಕೆ ಯು ಶುಡ್ ಅಟೆಂಡ್ ದ ಕ್ಲಾಸ್ ಮೋರ್ ರೆಗ್ಯುಲರ್ಲಿ. ಹೀಗೆ ನಾವು ಆರಾಮಾಗಿ ಸಂಭಾಷಣೆ ಮಾಡ್ತಾ ಇಂಗ್ಲೀಷನ್ನ ಮಾತಾಡೋದು ಕಲಿಬೋದು. ಈಗ ನಿಮಗೊಂದಷ್ಟು ಡೌಟ್ ಇರುತ್ತೆ. ಕ್ಯಾನ್ ಐ ವಾಕ್ ಸರಿನಾ, ಮೇ ಐ ವಾಕ್ ಸರಿನಾ? ಕ್ಯಾನ್ ಯು ಡೂ ದಿಸ್ ಜಾಬ್ ಅಥವಾ ಮೇ ಐ ಡೂ ದಿಸ್ ಜಾಬ್? ಕ್ಯಾನ್ ಯು ಸಿಂಗ್ ಅ ಸಾಂಗ್, ಮೇ ಐ ಸಿಂಗ್ ಅ ಸಾಂಗ್? ಎರಡು ಬೇರೆ ಬೇರೆ ಅರ್ಥ ಬರುತ್ತಾ ಅಥವಾ ಒಂದೇ ಅರ್ಥ ಬರುತ್ತಾ? ಅದ್ರ ಬಗ್ಗೆ ನಾನೊಂಚೂರು ವಿವರಣೆ ಹೇಳ್ತೀನಿ ನೋಡಿ. ಕ್ಯಾನ್ ಶಬ್ದ ಬಳಸಿ ನಾವು ವಾಕ್ಯ ಮಾಡಿದ್ವಲ್ಲ, ಇಲ್ಲಿ ಶಕ್ತಿ ಸಾಮರ್ಥ್ಯದ ಭಾವನೆನ ಅದು ಕೊಡುತ್ತೆ. ಮೇ ಶಬ್ದ ಒಳಗೊಂಡಿರೋ ವಾಕ್ಯದಲ್ಲಿ ಅಪೇಕ್ಷೆ ಭಾವನೆನ ಅದು ಕೊಡುತ್ತೆ. ಕ್ಯಾನ್ ಐ ವಾಕ್ ಅಂದರೆ ನನಗೆ ಓಡಾಡೋ ಶಕ್ತಿ ಅಥವಾ ಸಾಮರ್ಥ್ಯ ಇದೆಯಾ ಅನ್ನೋ ಅರ್ಥ ಬರುತ್ತೆ. ಅಂದರೆ ಒಂದು ಸ್ವಲ್ಪ ಡೌಟ್ಫುಲ್, ನಿಮಗೆ ಪಕ್ಕ ಏನು ಅನ್ನೋದು ಗೊತ್ತಿರೋದಿಲ್ಲ ಅಂಥ ಟೈಮಲ್ಲಿ ಕ್ಯಾನ್ ಬಳಸಬೇಕು. ಅದೇ ರೀತಿ ಮೇ ಐ ವಾಕ್ ಅನ್ನೋ ವಾಕ್ಯ ಇದೆಯಲ್ಲ, ಅನುಮತಿ ಕೇಳುವ ಅಭಿಪ್ರಾಯನ ಕೊಡುತ್ತೆ. ಅಂದರೆ ನಾನು ಓಡಾಡಬಹುದೇ ಅಂತ ಅನುಮತಿ ಕೇಳಿದ ಹಾಗೆ. ಕ್ಯಾನ್ ಐ ವಾಕ್ ಅಂದರೆ ನಿಮಗೆ ಶೋರ್ ಇಲ್ಲದೆ ಇರೋದಕ್ಕೆ ನೀವು ಹೇಳ್ತೀರಾ. ಮೇ ಐ ವಾಕ್ ಅಂದರೆ ನಿಮ್ಗೆ ನಡೆಯೋಕ್ಕೆ ಬರುತ್ತೆ, ಆದರೆ ಅನುಮತಿನ ಕೇಳ್ತಾ ಇದ್ದೀರಾ. ಕೆಲವೊಂದ್ಸಲ ಬಿಗಿನರ್ಸ್ ಆದವರು ಅಂದರೆ ಹೊಸದಾಗಿನ್ನೂ ಇಂಗ್ಲೀಷ್ ಕಲಿತಾ ಇರೋರಲ್ಲಿ ಈ ತಪ್ಪು ಆಗಬಹುದು. ಮೇ ಅನ್ನೋ ಪದ, ಕ್ಯಾನ್ ಅನ್ನೋ ಪದ ಎರಡು ಒಂದೇ ಅಂತ ಅದನ್ನು ಬಳಸಿಬಿಡ್ತಾರೆ. ಸಂಭಾಷಣೆಯಲ್ಲೂ ಅದು ರೂಢಿಲಿ ಇದ್ದಿರಬಹುದು, ಆದರೆ ಹಾಗೆ ಬಳಸೋ ಸರಿಯಾದ ಅರ್ಥ ಕೊಡೋದಿಲ್ಲ. ಈಗ ನೋಡಿ, ಕುಡ್ ಮತ್ತು ಮೈಟ್, ಕ್ಯಾನ್ ಮತ್ತು ಮೇ ಇವೆಲ್ಲ ಪದಗಳು ಹಾಗೇನೆ. ಕ್ಯಾನ್ನ ಭೂತಕಾಲದ ರೂಪ ಕುಡ್, ಮೇಯ ಭೂತಕಾಲದ ರೂಪ ಮೈಟ್. ಹಾಗಾಗಿ ನಾವು ಈ ಪದಗಳನ್ನು ಬಳಸುವಾಗ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಜಾಗ್ರತೆ ಬಳಸಿದ್ರೆ ನಮ್ಗೆ ಅಭ್ಯಾಸ ಆದಮೇಲೆ ವಾಕ್ಯಗಳು ಸರಿಯಾಗತ್ತೆ. ಕೆಲವೊಮ್ಮೆ ಹಾಗಾಗೋದಿದೆ, ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ ನಾನೀಗ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತಿದ್ದೀನಿ ಅಂತ, ಆದರೆ ಬಳಸಿರೋ ಪದ ಪಾಸ್ಟ್ ಟೆನ್ಸ್ದಾಗಿದ್ದರೆ ಅರ್ಥ ತಪ್ಪಾಗಿ ಕೊಡುತ್ತೆ, ಅಥವಾ ನಾವು ಯಾರಿಗೆ ಯಾವುದೋ ಒಂದು ವಾಕ್ಯನ ಹೇಳಿದಾಗ ಅವರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾಕ್ಯಗಳ ರಚನೆ ಮಾಡ್ತಾ ಮಾಡ್ತಾ ನಮಗೆ ಈಸಿಯಾಗಿ ಇಂಗ್ಲೀಷ್ ಅರ್ಥ ಆಗ್ತಾ ಹೋಗುತ್ತೆ. ಈಗ ಇನ್ನಷ್ಟು ಬೇರೆ ಬೇರೆ ರೀತಿಯ ವಾಕ್ಯಗಳನ್ನು ನೋಡೋಣ. ಆಜ್ಞೆ ಅಥವಾ ಪ್ರಾರ್ಥನಾ ವಾಕ್ಯಗಳು ಅಂತ ಹೇಳ್ಬೋದು, ಸೆಂಟೆನ್ಸಸ್ ಆಫ್ ಆರ್ಡರ್ ಆ್ಯಂಡ್ ರಿಕ್ವೆಸ್ಟ್. ಆಜ್ಞಾರ್ಥಕ ಕ್ರಿಯಾಪದಗಳು ಅಂದರೆ ಇಂಪರೇಟಿವ್ ಮೂಡ್. ಈ ಮೂಡಲ್ಲಿ ಯಾವುದೇ ಕಾಲ ಇರೋದಿಲ್ಲ, ಮತ್ತು ಕ್ರಿಯಾಪದದ ಮೂಲ ರೂಪದಲ್ಲೇ ವಾಕ್ಯನ ರಚಿಸಲಾಗುತ್ತೆ. ಈ ವಾಕ್ಯನ ಸರಳವಾಗಿ ಅಭ್ಯಾಸ ಮಾಡಬಹುದು. ತುಂಬ ಸಣ್ಣ ಸಣ್ಣ ವಾಕ್ಯಗಳು ಒಂದಷ್ಟು ಪ್ರಯತ್ನ ಪಡೋಣ. ಆಜ್ಞಾರ್ಥಕ ಕ್ರಿಯಾಪದಗಳು ಅಂದರೆ ಇಂಪರೇಟಿವ್ ಮೂಡ್. ಮುಂದೆ ನೋಡು ಅನ್ನೋದಕ್ಕೆ ಏನು ಹೇಳ್ತೀರಾ? ಗೆಸ್ ಮಾಡಿ, ಟ್ರೈ ಮಾಡಿ ನೋಡೋಣ. ತುಂಬ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ನಾನೀಗ ಹೇಳ್ತೀನಿ, ನೀವು ಒಂದು ಸೆಕೆಂಡ್ ಪಾಸ್ ಕೊಡ್ತೀನಿ, ಟ್ರೈ ಮಾಡಬೇಕು. ಮುಂದೆ ನೋಡು ಅನ್ನೋದಕ್ಕೆ ಲುಕ್ ಅಹೆಡ್. ಲುಕ್ ಅಹೆಡ್ ಅಂದರೆ ಮುಂದೆ ನೋಡು ಅಂತ. ಸರಿ, ಹಾಗಾದರೆ ಮುಂದೆ ಹೋಗು ಅನ್ನೋದಕ್ಕೆ ಏನು ಹೇಳ್ಬಹುದು? ಗೋ ಅಹೆಡ್. ಮುಂದೆ ಹೋಗು ಅನ್ನೋದಕ್ಕೆ ಗೋ ಅಹೆಡ್ ಅಂತ ಹೇಳಬೇಕು. ಗಾಡಿನ ನಿಧಾನವಾಗಿ ಓಡಿಸು, ಡ್ರೈವ್ ಸ್ಲೋಲಿ. ಗಾಡಿಯನ್ನು ನಿಧಾನವಾಗಿ ಓಡಿಸು ಅನ್ನೋದಕ್ಕೆ ಡ್ರೈವ್ ಸ್ಲೋಲಿ. ನಿನ್ನ ಕೆಲಸ ನೀನು ನೋಡ್ಕೊ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿನ್ನ ಕೆಲಸ ನೀನು ನೋಡ್ಕೊ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ವಾಪಸ್ ಹೋಗು, ಗೋ ಬ್ಯಾಕ್. ವಾಪಸ್ ಹೋಗು, ಗೋ ಬ್ಯಾಕ್. ಅವಳನ್ನು ನೋಡ್ಕೊ, ಟೇಕ್ ಕೇರ್ ಆಫ್ ಅವರ್. ಅವನನ್ನು ನೋಡ್ಕೊ ಅನ್ನೋದಕ್ಕೆ ಟೇಕ್ ಕೇರ್ ಆಫ್ ಹಿಮ್. ನೋಡಿ, ಇವೆಲ್ಲ ಪದಗಳ ದಿನನಿತ್ಯ ನಾವು ಬಳಸ್ತೀವಲ್ವಾ, ಈ ಥರ ವಾಕ್ಯಗಳನ್ನು ರಚನೆ ಮಾಡ್ತಾ ಮಾಡ್ತಾ ಆರಾಮಾಗಿ ನಾವು ಕಲಿಬೋದು. ನಾನು ಹೇಳೋದನ್ನು ನೀವು ಕೇಳಿ, ಜಸ್ಟ್ ಲಿಸನ್ ಟು ಮೀ. ನಾನು ಹೇಳೋದನ್ನು ನೀವು ಕೇಳಿ ಅನ್ನೋದಕ್ಕೆ ಜಸ್ಟ್ ಲಿಸನ್ ಟು ಮೀ. ಬೇಗ ಬಾ, ಕಮ್ ಸೂನ್. ಬೇಗ ಬಾ ಅನ್ನೋದಕ್ಕೆ ಕಮ್ ಸೂನ್. ನನಗೆ ನೋಡೋದಕ್ಕೆ ಬಿಡು, ಲೆಟ್ ಮೀ ಸಿ. ನನಗೆ ನೋಡೋದಕ್ಕೆ ಬಿಡು, ಲೆಟ್ ಮೀ ಸಿ. ತಯಾರಾಗಿರು, ಬಿ ರೆಡಿ. ತಯಾರಾಗಿರು, ಬಿ ರೆಡಿ. ಒಂದು ಪಕ್ಕಕ್ಕೆ ಸರಿ, ಮೂವ್ ಅಸೈಡ್. ಅಸೈಡ್ ಹೋಗು ನೀನು ಅನ್ನೋದಕ್ಕೆ ಪಕ್ಕದಲ್ಲಿ ಸರಿ ಅನ್ನೋದಕ್ಕೆ ಮೂವ್ ಅಸೈಡ್. ಯೋಚನೆ ಮಾಡಿ ಮಾತಾಡು ಆಯಿತಾ ಅಂತಿರ್ತೀವಲ್ವಾ, ಯೋಚಿಸಿ ಮಾತನಾಡು ಅನ್ನೋದಕ್ಕೆ ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂದರೆ ಯೋಚಿಸಿ ಮಾತಾಡು. ಖಂಡಿತ ಬಾ, ಡೂ ಕಮ್. ಖಂಡಿತ ಬಾ ಅನ್ನೋದಕ್ಕೆ ಡೂ ಕಮ್ ಅಂತ ಹೇಳಬೇಕು. ಅವಳ ಬಗ್ಗೆ ಹೇಳು, ಇನ್ಫಾರ್ಮ್ ಮೀ ಅಬೌಟ್ ಹರ್. ಅವಳ ಬಗ್ಗೆ ಹೇಳು, ಇನ್ಫಾರ್ಮ್ ಮೀ ಅಬೌಟ್ ಹರ್. ಅವನ ಬಗ್ಗೆ ಅಂದರೆ ಹಿಮ್ ಅಂತ ಬಳಸಿದ್ರಾಯ್ತು. ತಮಾಷೆ ಮಾಡಬೇಡ, ಡೋಂಟ್ ಕಟ್ ಜೋಕ್ಸ್. ತಮಾಷೆ ಮಾಡಬೇಡ ಆಯಿತಾ, ಡೋಂಟ್ ಕಟ್ ಜೋಕ್ಸ್. ಓಕೆ, ಹುಚ್ಚು ಹುಚ್ಚಾಗಿ ಮಾತಾಡಬೇಡ, ಡೋಂಟ್ ಟಾಕ್ ನಾನ್ ಸೆನ್ಸ್. ಹುಚ್ಚು ಹುಚ್ಚಾಗಿ ಮಾತಾಡಬೇಡ ಅನ್ನೋದಕ್ಕೆ ಡೋಂಟ್ ಟಾಕ್ ನಾನ್ ಸೆನ್ಸ್. ಪರವಾಗಿಲ್ಲ ಬಿಡು, ನೆವರ್ ಮೈಂಡ್. ಪರವಾಗಿಲ್ಲ, ನೆವರ್ ಮೈಂಡ್. ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡಿ, ಲೀವ್ ಮೀ ಅಲೋನ್. ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡಿ, ಲೀವ್ ಮೀ ಅಲೋನ್. ಹೋಗಲಿ ಬಿಡಿ, ಲೆಟ್ ಇಟ್ ಬಿ. ಹೋಗಲಿ ಬಿಡಿ, ಲೆಟ್ ಇಟ್ ಬಿ. ಒಂದು ಸ್ವಲ್ಪ ದಯೆ ತೋರಿಸ್ತೀರಾ, ಹ್ಯಾವ್ ಅ ಹಾರ್ಟ್. ಒಂದು ಸ್ವಲ್ಪ ದಯೆ ತೋರಿ ಅನ್ನೋದಕ್ಕೆ ಹ್ಯಾವ್ ಅ ಹಾರ್ಟ್ ಪ್ಲೀಸ್. ಸ್ವಲ್ಪ ನಿಲ್ಲಿ ಅನ್ನೋದಕ್ಕೆ ಹೋಲ್ಡ್ ಆನ್. ಸ್ವಲ್ಪ ನಿಲ್ಲಿ, ಹೋಲ್ಡ್ ಆನ್. ಯಾವತ್ತೂ ಮರಿಬೇಡಿ, ನೆವರ್ ಫೊಗೆಟ್. ಯಾವತ್ತೂ ಮರಿಬೇಡಿ, ನೆವರ್ ಫೊಗೆಟ್. ಚಿಂತೆ ಮಾಡಬೇಡಿ, ಡೋಂಟ್ ವರಿ. ಚಿಂತೆ ಮಾಡಬೇಡಿ, ಡೋಂಟ್ ವರಿ. ನೋಡಿ, ಇದರಲ್ಲಿ ಹೆಚ್ಚಿನ ಪದಗಳನ್ನ ನಾವು ಬಳಸಿರ್ತೀವಿ, ಇನ್ನೊಂದು ಎರಡು ಮೂರು ಪದನ ಸೇರಿಸಿ ವಾಕ್ಯ ಮಾಡಿಬಿಟ್ರೆ ಫುಲ್ ಆನ್ ಇಂಗ್ಲೀಷ್. ಏನಂತೀರಾ? ಇವತ್ತು ಏನೆಲ್ಲ ಹೇಳಿದೆ ಎಲ್ಲದನ್ನು ಮನನ ಮಾಡ್ಕೊಳ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಾಕ್ಯಗಳೊಟ್ಟಿಗೆ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.
7: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯ

0: ಅಪಾಯ ಗೊತ್ತಿಲ್ಲ ನಿಂಗೆ.
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
5: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
8: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
9: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್.ಜೆ. ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
8: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
10: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
8: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
9: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್.ಜೆ. ರಕ್ಷಿತಾ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ನೀವು ಕೂಡ ಊಟವನ್ನು ಮುಗಿಸಿ ಆರಾಮಾಗಿ ರೆಸ್ಟ್ ಮಾಡಿ ಇವತ್ತಿನ ನಮ್ಮ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಿಮ್ಮ ಮಾತುಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆಡಬಹುದು. ಸೊ ಹಾಗಿದ್ರೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9686926720976279 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ನೀವು ಕೂಡ ಮಾತಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರಾ? ಅದಕ್ಕೂ ಮುಂಚೆ ನಿಮ್ ಜೊತೆ ನಾನು ಮಾತಾಡ್ತಿದ್ದೀನಿ ಆರ್.ಜೆ. ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತು ವಿಷಯ ಏನಪ್ಪ ಅಂತಂದ್ರೆ, ಎಲ್ಲರೂ ಕೂಡ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಕೂಡ ಆಟ ಆಡ್ತಾ ಬೆಳೆದಿದ್ವಲ್ವಾ. ಸೊ ರೀಸೆಂಟಾಗಿ ನಾನು ಕೂಡ ಒಂದು ಟಾಪಿಕ್ನ ತೊಗೊಂಡಿದ್ದೆ ಆಟಗಳ ಬಗ್ಗೆ. ಆ್ಯಂಡ್ ಆಟ ಅಂತ ಅಂದಾಗ ನಮಗೆ ಔಟ್ಸೈಡಲ್ಲಿ ನಾವು ಸ್ವಲ್ಪ ಬೆಳೆದಾದ ನಂತರದಲ್ಲಿ ಹೋಗಿ ಕ್ರಿಕೆಟ್ ಆಡೋದು ಅಥವಾ ವಾಲಿಬಾಲ್ ಆಡೋದು ಅಥವಾ ಕುಂಟೆಬಿಲ್ಲೆ ಕಬಡ್ಡಿ ಈ ಥರದ್ದು ಏನೇನು ಆಟಗಳನ್ನ ಆಡ್ತಾ ಇರ್ತೀವಿ. ಸೊ ಆ ಥರದ ಆಟಗಳು ಒಂದು ಕಡೆಗಾದರೆ, ಇನ್ನೂ ನಾವು ಚಿಕ್ಕ ವಯಸ್ಸಲ್ಲೇ ಇದ್ದೀವಿ ಅಂತಂದರೆ ಒಂದು 2 ವರ್ಷ 3 ವರ್ಷದ ಮಕ್ಕಳಾಗಿದ್ವಿ ಅಂತಂದರೆ, ಸೊ ಆ ಟೈಮಲ್ಲಿ ನಮಗೆ ಗೊಂಬೆಗಳೆಲ್ಲ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಯಾವುದೇ ಒಂದು ಚಿಕ್ಕ ಗೊಂಬೆನ ನೋಡಿದ್ರು ಕೂಡ ಅದ್ರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಮತ್ತು ಅದ್ರ ಜೊತೆಗೆ ಆಟ ಆಡಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಥರದ್ದೆಲ್ಲ ನಮಗೆ ಆಸೆಗಳು ಆಗ್ತಾ ಇರುತ್ತಲ್ವಾ. ಸೊ ಹಾಗಾಗಿ ಇದಕ್ಕೂ ಕೂಡ ಒಂದು ದಿನವನ್ನು ಇಟ್ಟಿದ್ದಾರೆ. ಏನಪ್ಪ ಅಂತಂದರೆ ವರ್ಲ್ಡ್ ಡಾಲ್ ಡೇ ಅಥವಾ ವಿಶ್ವ ಗೊಂಬೆಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಅದು ಪ್ರತಿ ವರ್ಷದ June 14th. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿ ಮಾತಾಡ್ಬೋದು. ಆ್ಯಂಡ್ June 13th ಇದನ್ನು ಆಚರಣೆ ಮಾಡುವಂಥದ್ದು, ಸಾರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ, ನೀವು ಚಿಕ್ಕ ವಯಸ್ಸಲ್ಲಿ ಈಗ ಗೊಂಬೆಗಳನ್ನೆಲ್ಲ ನೋಡಿದ್ರಿ ಅಂತಂದರೆ, ಸೊ ನೀವು ಯಾವುದಕ್ಕೆ ತುಂಬ ಇಷ್ಟಪಡ್ತಾ ಇದ್ರಿ, ಇನ್ ಕೇಸ್ ನಿಮಗೆ ನೆನಪಿದೆ ಅಂತಂದರೆ, ಸೊ ಯಾವ ರೀತಿಯ ಗೊಂಬೆಗಳಿಗೆ ಇಷ್ಟಪಡ್ತಾ ಇದ್ರಿ, ಅಥವಾ ನಿಮ್ಮ ಮನೇಲಿರುವಂತಹ ಮಕ್ಕಳೇನಾದ್ರೂ ಇದ್ರು ಅಂತಂದರೆ ಅವರಿಗೆ ಯಾವ ರೀತಿಯ ಗೊಂಬೆಗಳನ್ನು ಕೊಡಿಸೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಅವರು ಯಾವ ರೀತಿ ಗೊಂಬೆಗಳನ್ನು ಇಷ್ಟಪಡ್ತಾರೆ, ಆ್ಯಂಡ್ ನೀವು ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಆಟಿಕೆಗಳನ್ನು ತಗೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರಿ, ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಕರೆ ಮಾಡಿ ನಮ್ಮ ಸಂಖ್ಯೆ 9860769672797. ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಆ್ಯಂಡ್ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತಾರ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿರೋ ನಾನು ಆರ್ ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಇವತ್ತು ಗೊಂಬೆ ದಿನ ಬಗ್ಗೆ. ಸೊ ಇವತ್ತು ಗೊಂಬೆ ದಿನ ನಾನು ಆಚರಣೆ ಮಾಡ್ತಿರೋದು ಯಾಕಪ್ಪ ಅಂತಂದರೆ, ನಮಗೆ ಹೇಗೆ ಗೊಂಬೆಗಳು ಮಕ್ಕಳ ಆಟಿಕೆಗೆ ಅಷ್ಟೇ ಅಲ್ಲದೆ ಅದು ಸಾಂಸ್ಕೃತಿಕ ಪರಂಪರೆಯನ್ನು ಕೂಡ ಮತ್ತು ಕಲೆ ಮತ್ತು ಭಾವನಾತ್ಮಕತೆಯನ್ನು ಬೆಸುಗೆ ಮಾಡೋದಕ್ಕೂ ಕೂಡ ಉಪಯೋಗ ಆಗುವಂಥದ್ದು. ಮತ್ತು ಈ ಗೊಂಬೆಗಳನ್ನು ನೀವು ಕೂಡ ದಸರಾ ಸಮಯದಲ್ಲಿ ಕೂರಿಸಿರ್ತೀರ ಮನೆಗಳಲ್ಲಿ. ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅಂತಂದರೆ ಅವ್ರಿಗೆ ಏನಾದರೂ ಗಿಫ್ಟ್ನ ಕೊಡಬೇಕು ಅಂತಂದರೆ ಗೊಂಬೆಗಳನ್ನು ಕೊಡ್ತಾ ಇರ್ತೀರ. ಯಾಕೆಂದರೆ ಗೊಂಬೆಗಳು ಮಕ್ಕಳಿಗೆ ಅಷ್ಟು ಹತ್ತಿರವಾಗಿರುತ್ತೆ, ಮತ್ತು ಅದರ ಜೊತೆ ಒಂದು ಬಾಂಡಿಂಗ್ ಕೂಡ ಇರುತ್ತೆ, ಅದು ಖುಷಿ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನೀವು ಚಿಕ್ಕ ವಯಸ್ಸಲ್ಲಿ ಯಾವ್ಯಾವೆಲ್ಲ ಆಟಿಕೆಗಳಿಗೆ ತುಂಬ ಕಾಡ್ತಾ ಇದ್ರಿ ಮನೇಲಿ ತಂದೆ ತಾಯಿಗಳಿಗೆ, ಸೊ ಇದೇ ಬೇಕು ಅಂತ ಹಠ ಮಾಡ್ತಾ ಇದ್ರಿ, ಅದ್ರ ಬಗ್ಗೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಅವರು ಕಾಲರ್ ಹೇಳಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಶುಭ ಅವರು. ಹೇಗಿದ್ರ ಶುಭ ಅವರು?
1: ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರೋಣ ನಮ್ಮ ಊರಿಗೆ.
0: ಓಕೆ,
1: ಗೊತ್ತಿಲ್ಲ
0: ಹೇಳಿ.
1: ಏನ್ ಕೊಟ್ಟಿದ್ದೀರಾ?
0: ಇವತ್ತಿನ ಟಾಪಿಕ್ ಏನಂತಂದ್ರೆ ಇವತ್ತು ಗೊಂಬೆಗಳ ದಿನ ಇದೆ. ಸೊ ಹಾಗಾಗಿ ನೀವು ಚಿಕ್ಕ ವಯಸ್ಸಲ್ಲಿ ಗೊಂಬೆಗಳನ್ನ ಇಷ್ಟಪಡ್ತಾ ಇದ್ರಿ ಅಥವಾ ಬೇರೆ ಯಾವ ಆಟಿಕೆಗಳನ್ನ ಇಷ್ಟಪಡ್ತಾ ಇದ್ರಿ? ಸೊ ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರೆ ಯಾವ ರೀತಿಯ ಗಿಫ್ಟ್ ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್ ನಿಮ್ದು.
1: ಬಟ್ಟೆ ಅದರಲ್ಲಿ ಗೊಬ್ಬರ ಮಾಡಿ ಅದಕ್ಕೊಂದು ಆಗಿ.
0: ಹಲೋ, ಹಾ ಹೇಳಿ.
1: ಕೈ ಕಾಲು ಹತ್ತಿ ದಾರದೆಲ್ಲ ಒಂದ್ ಕಾಲ್ ತರ ಆಧಾರ ಕೊಟ್ಟಿದ್ವಿ. ಗಂಡು ಬಿಟ್ಟು
0: ಅದು ನಿಮ್ಮ ವಾಯ್ಸ್ ಬ್ರೇಕ್ ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ದು, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಓಕೆ, ಮತ್ತೆ ಟ್ರೈ ಮಾಡಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ,
0: ಶುಭ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹೇಳ್ತಾ ಇದ್ರು. ಸೊ ಗೊಂಬೆಗಳು ಅವರ ತಾಯಿ ಏನೋ ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇದ್ರು ಅಂತೆಲ್ಲ ಏನೋ ಹೇಳ್ತಾ ಇದ್ರು, ಬಟ್ ಕ್ಲಿಯರ್ ಆಗಿ ಕೇಳ್ತಾ ಇರಲಿಲ್ಲ. ಎನಿವೆ, ನೀವು ಕೂಡ ಕರೆ ಮಾಡಿ ಮಾತಾಡಿ, ಹಾಗೆ ನೀವು ಕೂಡ ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ಬಂದು ಕರೆ ಮಾಡಿ ಅಂತ ಹೇಳ್ತಾ. ಈಗ ಇನ್ನೊಬ್ರು ಕಾಲ್ ರೆಡಿ ಇದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ, ನಮಸ್ತೆ ಸರ್.
0: ನಮಸ್ತೆ,
2: ಹೇಗಿದ್ದೀರಾ ಸರ್? ಕಾಫಿ ಆಯ್ತಾ?
0: ಹಾ, ನಾವು ಚೆನ್ನಾಗಿದ್ದೀವಿ. ಕಾಫಿ ಆಯ್ತು, ನಿಮ್ದು ಆಯ್ತಾ?
2: ಆಯ್ತು ಸರ್.
0: ಓಕೆ, ಪರಶುರಾಮ್ ಅವರಾ?
2: ಹೌದು ಸರ್.
0: ಓಕೆ ಪರಶುರಾಮ್ ಅವರೇ, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ ಆಟಿಕೆಗಳಿಗೆ ಹಠ ಮಾಡ್ತಾ ಇದ್ರಿ, ಯಾವ್ದು ಬೇಕು ಅಂತ ಹಠ ಮಾಡ್ತಾ ಇದ್ರಿ?
2: ಚಿಕ್ಕವರಿದ್ದಾಗ ಸರ್ ಒಂದು ಸಣ್ಣದೊಂದು ಫೋನ್ ಆಟ ಆಡೋದು ಬರ್ತಿತ್ತಲ್ಲ, ಫೋನ್ ಬೇಕು ಅಂತ ಹಠ ಮಾಡ್ತಿದ್ದೆ. ಮರ್ತಿಸೋಣ, ಬೇಗ ಕೊಡ್ತಾನೆ ಇರ್ಲಿಲ್ಲ. ಸ್ವಲ್ಪ ದಿನ ಬಿಟ್ಟು ಆಮೇಲೆ ಕೊಡ್ತಾರೆ.

0: ದೀಪಾವಳಿ ಹಬ್ಬ ದಿನ ಬಂದಾಗ ಮತ್ತೆ ಗನ್ನಲ್ಲಿ ಪಟಾಕಿ ಹೊಡಿತಾರಲ್ಲ,
1: ಹೌದು,
0: ಇದು ಬೇಕು ಅಂತ ಸ್ಟಾರ್ಟ್ ಮಾಡ್ತಿದೆ. ಒಂದಿನ ಲಾಸ್ಟ್ ಕೊನೆಗೆ ಕೊಡ್ಲೇ ಇಲ್ಲ.
1: ಓಕೆ, ನೀವು ಚಿಕ್ಕ ಮಕ್ಕಳಿಗೆ ಯಾರಿಗಾರು ಗಿಫ್ಟ್ ಕೊಡೋದಾರ ಏನ್ ಕೊಡ್ತೀರಾ?
0: ಚಿಕ್ಕ ಮಕ್ಕಳಿಗೆ ಗಿಫ್ಟ್ ಕೊಡೋದ್ರೆ ಸಣ್ಣ ಹೆಂಗ ಆಟ ಆಡೋದು ಗಾಡಿ ಅಂತ ಕೊಡ್ತೀನಿ.
1: ಆಟ ಆಡೋ ಗಾಡಿಗಳನ್ನ ಕೊಡ್ತೀರಾ? ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
0: ನಮಗೂ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸರ್.
1: ಓಕೆ, ಸೊ ಪರಶುರಾಮ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
2: ಹಲೋ.
1: ಹಾ ಹಲೋ
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ನಮಸ್ತೆ, ನಾವು ಸೂಪರ್ ಆಗಿದ್ದೀವಿ, ನೀವ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೇವೆ ಸರ್. ಊಟ ಆಯ್ತಾ ಸರ್, ಮಧ್ಯಾಹ್ನದ ಊಟ?
1: ಓ, ಮಧ್ಯಾಹ್ನದ ಊಟ ಆಗಿದೆ. ನಿಮ್ದಾಯ್ತಾ?
2: ಹೌದು ಸರ್, ಆಯ್ತು ಸರ್.
1: ಹಾ ಹಾ, ಓಕೆ. ಸೊ ಚಿಕ್ಕಪ್ಪ ಅವ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೊಂಬೆ ದಿನದ ಬಗ್ಗೆ ಮಾತಾಡ್ತಿದ್ವಿ.
2: ಹೌದು ಸರ್, ಹೌದು.
1: ನೀವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯ ಆಟಿಕೆಗಳಿಗೆ ಹಠ ಮಾಡ್ತಾ ಇದ್ರಿ? ಗೊಂಬೆಗಳು ಇಷ್ಟಪಡ್ತೀರಾ ಅಥವಾ ಬೇರೆ ಆಟ ಸಾಮಾನುಗಳು ಬೇಕಾಗಿತ್ತಾ?
2: ಇಲ್ಲ ಸರ್, ನಾವು ಬೆಳಗತ್ತಿ ದುರ್ಗಮ್ಮನ ಜಾತ್ರೆಗೆ ಹೋಗ್ತಿದ್ವಿ ಸರ್, ನಾವು ಹುಡುಗ ಸಣ್ಣ ಮಕ್ಕಳಿದ್ದಾಗ.
1: ಓಕೆ,
2: ನಮ್ಮ ಅಣ್ಣರ ಜೊತೆಗೆಲ್ಲ ಹೋಗ್ತಾ ಇರ್ತಿದ್ವಿ. ಅಲ್ಲಿ ನಾವು ಈ ಮಕ್ಕಳು ಅಂದ್ಮೇಲೆ ಗೊತ್ತಲ್ಲ, ಕಣ್ ಗೊಂಬೆ ಎಲ್ಲ, ನನ್ಗೆ ಅದು ಬೇಕು, ನನ್ಗೆ ಇದು ಬೇಕು ಅಂತ ಆಟ ಮಾಡೋದು. ಅವರು ತೋರ್ಸಿದ ಗೊಂಬೆಗಳೆಲ್ಲ, ಈ ಬೇಡ ಸುಮ್ನಿರ, ಅದು ಬೇಡ ಸುಮ್ನಿರ, ಇದು ಬೇಡ ಸುಮ್ನಿರ ಅಂದ್ರೆ, ಯಾಕೆಂದ್ರೆ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿ ರೇಟ್ನೆಲ್ಲ ಕೇಳ್ತಾ ಇರ್ತಿದ್ವು, ಅಯ್ಯ ಅದು ಬೇಡ ಸುಮ್ನಿರ ಅಂದ. ಯಾಕೆಂದ್ರೆ ಒಂದ್ ರೂಪಾಯಿಂದ ಗೊಂಬೆ ಕೇಳಿದಾಗ ಕೂಡ ಅದು ನಮಗೆ ಅವ್ರಿಗೆ ಬಹಳ ಹೆವಿ ಆಗ್ತಾ ಇತ್ತು. ಯಾಕೆಂದ್ರೆ 5 ಪೈಸಾ 10 ಪೈಸಾಕ್ಕೂ ಒಂದು ಬೆಲೆ ಇತ್ತಲ್ಲ ಆ ಸಮಯದಲ್ಲಿ. 1 ರೂಪಾಯಿನ ಗೊಂಬೆ ಕೇಳಿದ್ರು ಅದೇನೋ ಒಂಥರ, 100 ರೂಪಾಯಿ ಗೊಂಬೆ ಕೇಳಿದ ಸಮ ಆಗಿತ್ತು ಅವಾಗ. ಹಲೋ,
1: ಹಾ ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ.
2: ಹಂಗಾಗಿ ಆಮೇಲೆ ಲಾಸ್ಟಿಗೆ ಅವ್ರಿಗೆ ಇಷ್ಟ ಬಂದದ್ದು ಒಂದ್ ಗೊಂಬೆ ಕೊಡ್ಸ್ಕೊಂಡು ಮನೆ ಕರ್ಕೊಂಡ್ ಬರ್ತಾ ಇರ್ತದ್ದು. ಅದನ್ನೇ ನಾವು ಊರ್ ಮುಟ್ಟ ತನಕ ಅದರಲ್ಲೇ ಆಟ ಆಡಿ ಆಡಿ ಆಡಿ ಆ ಗೊಂಬೆ ನಮ್ ಮನೆಗ್ ಬರೋಷ್ಟೊತ್ತಿಗೆ ಹಾಳಾಗೆ ಹೋಗಿರೋದು ಅದು. ಆಮೇಲೆ ನಾವು ಈಗ ಕೂಡ ಯಾವ್ದಾರು ಮಕ್ಕಳುಗಳಿಗೆ ಆಗ್ಲಿ ಈಗ ಏನಾರು ಗಿಫ್ಟ್ ಕೊಡ್ಬೋ ಟೈಮ್ ಬಂದಾಗ ನಾವು ಸ್ವಲ್ಪ ಈಗಿನ ಕಾಲಕ್ ತಕ್ಕ ಹಾಗೆ ಸ್ವಲ್ಪ ರಿಮೋಟ್ ಗೊಂಬೆಗಳನ್ನೇ ಕೊಡ್ಸಕ್ ಇಷ್ಟ ಪಡ್ತಿದ್ದೀವಿ. ಯಾಕೆಂದ್ರೆ ನಾವು ಓಲ್ಡ್ ಸ್ಟೈಲ್ ನಲ್ಲಿ ಕೊಡ್ತೀರಿ ಈಗಿನ ಇವ್ರಿಗೆ ಸ್ವಲ್ಪ ಇಷ್ಟ ಆಗಲ್ಲ ಅಂತೇಳಿ ಈಗಿನ ಇದಕ್ ಸರಿಯಾಗಿ ಕಾಲಕ್ಕೆ ಸ್ವಲ್ಪ ರಿಮೋಟ್ ಗೊಂಬೆಗಳನ್ನ ಕೊಡಿಸ್ತೇವೆ. ಆದ್ರೂ ಗೊಂಬೆಗಳು ಅಂದ್ರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಸರ್. ಆ ಗೊಂಬೆಗಳನ್ನ ನೋಡಿದಾಗ ಎಂತ ಹೊಳ ಮಕ್ಳು ಕೂಡ ಸುಮ್ಮನೆ ಆಗ್ತಾ ಇರ್ತಾರ. ಮತ್ತೆ ನಮ್ ಕೈಲೆಲ್ಲ ಸಣ್ಣ ಮಕ್ಳು, ನಾವು ದೊಡ್ಡವರಾದ್ಮೇಲೆ ಸಣ್ಣ ಸಣ್ಣ ಮಕ್ಳು ನಮ್ ಕೈಲಿ ಕೊಟ್ಟಾಗ ಅವಿ ಅಂತ ಹಿಂಗೆ ಗಿಲಿ ಗಿಲಿ ಅನ್ನವೆಲ್ಲ ಕೊಡ್ತಾ ಇದ್ವಿ. ಅದನ್ನ ಇದು ಆಡಿಸಿದಾಗ ಮಕ್ಳೆಲ್ಲ ಸುಮ್ಮನಾಗರು. ಆ ಒಂದು ಗೊಂಬೆಗೆ ಆ ಶಕ್ತಿ ಇದೆ, ಸಣ್ಣ ಮಕ್ಕಳನ್ನ ಸುಮ್ಮನ್ ಮಾಡೋ ಅಂತ ಶಕ್ತಿ ಆ ಗೊಂಬೆಗಳಲ್ಲಿದೆ. ಆಮೇಲೆ ದಸರಾದಲ್ಲೆಲ್ಲ ತುಂಬಾ ಗೊಂಬೆ ಕೂರ್ಸಿ ಒಂದು ಪೂಜೆ ಗೀಜೆ ಎಲ್ಲ ಮಾಡ್ತಿರ್ತಾರೆ, ತುಂಬಾ ನೋಡಕ್ ಚೆನ್ನಾಗಿರುತ್ತೆ. ನಾವ್ ಆದ್ರೆ ಅದು ಮಾಡೋದಿಲ್ಲ, ಎಲ್ಲರ ಆತರ ಆಚರಣೆ ಮಾಡಿದಾಗ ನಾವು ನೋಡ್ತಾ ಇರ್ತೀವಿ ಸರ್. ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರ, ಖುಷಿ ಆಯ್ತು
1: ಸರ್. ನೀವು ಕೂಡ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು.
2: ಧನ್ಯವಾದಗಳು.
1: ಚಿಕ್ಕಪ್ಪ ಅವರು ಕೂಡ ಕರೆ ಮಾಡಿದ್ರು, ಶಿವಮೊಗ್ಗದ ಕೃಷಿನಗರದಿಂದ. ಅವರು ಕೂಡ ಕರೆ ಮಾಡಿ, ಸೊ ಗೊಂಬೆಗಳು ಎಂತ ಮಕ್ಕಳು ಏನೋ ಹಠ ಮಾಡ್ತಿದ್ರು ಕೂಡ ಅವುಗಳನ್ನ ಸುಮ್ಮನೆ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಆ ಗೊಂಬೆಗಳನ್ನ ನೋಡಿದಾಗ ಕೂಡ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯಾವ ಆಟಿಕೆಗಳಿಗೆ ಹೆಚ್ಚು ಹಠ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ಬೋದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ ಸರ್, ನಮಸ್ತೆ.
1: ನಮಸ್ತೆ,
3: ಹೇಗಿದ್ದೀರಾ ಸರ್?
1: ನಾವು ಸೂಪರ್ ಆಗಿದ್ದೀವಿ. ಮಂಜುನಾಥ್ ಅವ್ರು, ನೀವು ಹೇಗಿದ್ದೀರಾ?
3: ನಾನು ಸೂಪರ್ ಆಗಿದ್ದೀನಿ ಸರ್.
1: ಓಕೆ, ಕಾಲೇಜ್ ಎಲ್ಲ ಮುಗಿತಾ?
3: ಹಾ ಮುಗಿತು ಸರ್, ಇವತ್ತು ಸ್ಯಾಟರ್ಡೇ ಅಲ್ಲ ಸರ್, ಹಾಫ್ ಡೇ.
1: ಹಾಫ್ ಡೇ, ಓಕೆ. ಸೊ ಮಂಜುನಾಥ್ ಅವರೇ, ನೀವು ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಆಟಿಕೆಗಳಿಗೆ ಏನೋ ಹಠ ಮಾಡ್ತಾ ಇದ್ರಿ, ಮತ್ತೆ ನೀವು ಗೊಂಬೆಗಳಂದ್ರೆ ಎಷ್ಟು ಇಷ್ಟ ನಿಮಗೆ?
3: ಸರ್, ಗೊಂಬೆ ಅನ್ನಕ್ಕಿಂತ ನನಗೆ ಬುಗುರಿ ಅಂದ್ರೆ ಬಹಳ ಇಷ್ಟ ಸರ್.
1: ಬುಗುರಿ, ಓಕೆ.
3: ಮೂಲತಃ ನಮ್ಮ ಮನೆತನದ ವೃತ್ತಿ ಏನಪ್ಪ, ಕಾರ್ಪೆಂಟರ್ ಸರ್ ನಾವು.
1: ಓಹೋ, ಓಕೆ.
3: ಅದಕ್ಕೆ ಏನಪ್ಪ ಅಂದ್ರೆ ಜಾಸ್ತಿ ಏನಪ್ಪ ಅಂತ ನಮ್ಮ ಅಪ್ಪರು ಈ ಕಟ್ಟಿಗೆಯಲ್ಲಿ ಜಾಸ್ತಿ ಏನಪ್ಪ ಗೊಂಬೆಗಳನ್ನ ಬುಗುರಿಯನ್ನ ಮಾಡ್ಕೊಡ್ತಾ ಇದ್ರು ಸರ್. ಅದು ಬಹಳ ಖುಷಿ ಆಗೋದು ಸರ್ ನಮ್ಗೆ. ಯಾಕಂದ್ರೆ ಅವಾಗ ಆ ಗೊಂಬೆಗಳನ್ನ ಕೊಂಡ್ಕೋಬೇಕಾದ್ರೆ ದುಡ್ಡು ಇರ್ತಿಲ್ಲ ಸರ್. ನಮ್ ತಂದೆಯವರು ಏನಪ್ಪ ಅಂತಾರ, ಆ ಕಟ್ಟಿಗೆಯಿಂದ ಗೊಂಬೆಯನ್ನ ಮಾಡ್ಕೊಡ್ತಿದ್ರು ನಮ್ಮ ಅಕ್ಕಾದವರಿಗೆಲ್ಲ. ನನ್ ಗೊಂಬೆ ಇಷ್ಟ ಆಗ್ತಿಲ್ಲ ಸರ್, ನನಗೆ ಬುಗುರಿ ಅಂದ್ರೆ ಬಹಳ ಇಷ್ಟ. ಆಟ ಸಾಮಾನುಗೋಸ್ಕರ ಬುಗುರಿಯನ್ನು ಮಾಡ್ಕೊಡ್ತಾ ಇದ್ರು ಸರ್.
1: ಓಹೋ, ಸೂಪರ್.
3: ನಾನು ನನಗ್ ಮಟ್ಟಿಗೆ ಗೊಂಬೆ ನೆನಪಾಗಿದ್ದೇನಪ್ಪ, ನಾನು ಒಂದು 3rd class ಇರ್ಬೋದು ಸರ್. ನಾನು ಒಂದು ಜಾತ್ರೆಗೆ ಹೋಗಿದ್ದೆ ಸರ್, ಜಾತ್ರೆಗೆ ಹೋದಾಗ ಡೋಲ್ ಬಾರ್ಸ್ ಒಂದು ಗೊಂಬೆಯನ್ನು ಕೊಟ್ಟಿದ್ದೆ ಸರ್, ಅದ ಕೀ ಮುಖಾಂತರ. ಅದನ್ನ ತಂದ

0: క్లాస్ తోస్తా ఫ్రెండ్స్ కి సార్ కలర్ కలర్ గొంబి ఇస్తారు అది.
1: ఓకే
0: అది ఖుషి ఇది సార్, అది ఈయన కూడా నేను మొట్టమొదటి వారికి గొంబె తోడింది అంటే అదే డోల్ వరుస గొంబె తోడింది సార్.
1: సూపర్ సూపర్ అగర
0: సార్ అది చవియాకబిట్టే అది డోల్ వరుస ముందుకు బర్తాయి సార్, అది ముందే ముందే బర్తాయి.
1: ఓకే సో ఈగ ఈగిన మక్కళ నీవేనారు గిఫ్ట్ కొడబేకందరి యా తరద గిఫ్ట్ ను కూడా ఇష్టపడతీరా అగర
0: ಸರ್? ಈಗಿನ ಮಕ್ಕಳು ಅಂದ್ರೆ ಚೆಂಡು ಒಂದು ಬೇಟ ಬಿಟ್ಟು ಯಾವ್ದು ಬೇಡ ತಗೊಳಲ್ಲ ಸರ್ ಅವರು.
1: ಹಾಗೆ
0: ಸರ್, ಆದ್ರೆ ಇತ್ತೀಚೆಗೆ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದ ಗಿಫ್ಟ್ ಏನಪ್ಪಾ ಅಂದ್ರೆ ಅದು ಮಾಡೆಲ್ ಸರ್, ಫೋರ್ ಮಾಡೆಲ್ ಸರ್, ಅದು ರಿಂಗ್ ಆಗ್ತದೆ ಸರ್ ಜಾತ್ರೆಯಲ್ಲಿ ಸಂತೆಯಲ್ಲಿ, ಅದರಲ್ಲಿ ಸಾಂಗ್ಸ್ ಇರುತ್ತೆ ಸರ್ ಬಟನ್ ಪ್ರೆಸ್ ಮಾಡಿ ಸೆಲ್ ಮುಖಾಂತರ ಇರುತ್ತೆ ಸರ್ ಅದು. ಸುಮ್ನೆ ಮಕ್ಕಳೆಲ್ಲ ಮೊಬೈಲ್ಗೆ ದಾಸರಾಗೋದಕ್ಕಿಂತ ಅದು ಅದು ಕೊಟ್ರೆ ಸರ್ ತೋಣಿಕೆ ಇಟ್ಕೊಂಡು ಕುಂತಿರುತ್ತೆ ಸರ್ ಅದು. ಅದು ಜಾತ್ರೆಯಲ್ಲಿ ಸಿಗುತ್ತೆ ಸರ್, ಅದು ಜಾತ್ರೆಯಲ್ಲಿ ಆ ತರ ಯೂಸ್ ಮಾಡಂತ ಅಂದ್ರೆ ಕೆಲವೊಂದು ಸಾಂಗ್ಸ್ ಇರ್ತದೆ ಸರ್, ಅದು ಬಟನ್ ಪ್ರೆಸ್ ಮಾಡಿದ್ರೆ ಸಾಂಗ್ ಹತ್ತಿದೆ ಸರ್. ಲೈಟ್ ಎಲ್ಲ ಏನಪ್ಪ ಅಂದ್ರೆ ಅದು ಹೊಳಿದು ಈ ತರ ನೋಡಿದ್ರೆ ನಿಜವಾದ ಫೋನ್ ಅನಿಸ್ತದೆ ಸರ್ ಮಕ್ಕಳಿಗೆ. ಅದು ಅದನ್ನ ತೊಗೊಂಡು ಆಡ್ತಾ ಇರ್ತಾರೆ ಸರ್ ಅವರು. ಅಂದ್ರೆ ಈಗಿನ ಮಕ್ಕಳು ಏನಪ್ಪಾ ಅಂತ ಈ ಗೊಂಬೆಗಳನ್ನ ಬಳಸ್ಕೊಂಡು ಆಟ ಆಡೋದು ಮತ್ತು ಗೊಂಬೆಗಳನ್ನ ಬಳಸ್ಕೊಂಡು ಸ್ನೇಹಿತರ ಜೊತೆ ಇರೋದು ಬಹಳ ಕಡಿಮೆ ಸರ್. ಗೊಂಬೆ ಏನಪ್ಪಾ ಅಂದ್ರೆ ಮಾಯ ಆಗಿದೆ ಸರ್ ಈಗ ಅದು ಗೊಂಬೆ. ಅವಾಗೆಲ್ಲ ಎಲ್ಲಾರು ಹೋದ್ರ ಮತ್ತ ಮಕ್ಕಳಿಗೆ ಗೊಂಬೆನ ತಗೊಂಬರ್ತಿದ್ರು. ನೆಕ್ಸ್ಟ್ ಏನಪ್ಪಾ ತರ ಗಿರ್ಗಂಜಿ ಅಂತ ಯೂಸ್ ಮಾಡ್ತಾರೆ ಸರ್ ನಮ್ ಕಡೆ, ಅದನ್ನೆಲ್ಲ ತರ್ತಾ ಇದಾರೆ ಸರ್. ಈಗ ಎಲ್ಲೇ ಹೋದ್ರು ಕೂಡ ಹೆಣ್ಮಕ್ಳು ಕೂಡ ಬ್ಯಾಟ್ ಚೆಂಡ್ ಬಾಲ್ ಯೂಸ್ ಮಾಡ್ತಾರೆ, ಸಣ್ಣ ಮಕ್ಕಳು ಗಂಡು ಮಕ್ಕಳು ಕೂಡ ಅದೇ ಬ್ಯಾಟ್ ಚೆಂಡ್ ಅದೇ ಬಿಡ್ತಾರೆ ಸರ್ ಅದು. ಆತರ ಸರ್ ಈಗ ಏನು ಮಕ್ಕಳು, ನಾನು ಸಾಮಾನ್ಯವಾಗಿ ಮಕ್ಕಳು ಗೊಂಬೆ ತಗೊಂಡು ಆಡೋದು ಬಹಳ ಕಡಿಮೆ ಸರ್ ನಾನು ನೋಡಿದ್ದು.
1: ಕ್ರಿಕೆಟ್ ಬ್ಯಾಟ್ ಬಾಲ್ ಅನ್ನೋದೇ ಬೇಕು ಅಂತಾರೆ,
0: ಅದೇ ಬೇಕಂತಾರೆ ಸರ್ ಯಾವುದೇ ರೀತಿ. ಅವಾಗ ಅವಾಗ ನಾವು ಏನು ಬಳಸಿರುವಂತ ಮನೆಯಲ್ಲಿರುವಂತಹ ಕಚ್ಚಾ ಪದಾರ್ಥಗಳನ್ನ ತೆಗೆದುಕೊಂಡು ಅವೇ ಏನೋ ಗೊಂಬೆ ಅವೇ ಏನಪ್ಪಾ ತಗೊಂಡ್ಕೆ ಅನ್ಕೊಂಡ್ ನಾವು ಆಡ್ತಾ ಇದ್ವಿ ಸರ್. ಈಗೆಲ್ಲ ಕಾಸ್ಟ್ಲಿ ಮೆಟೀರಿಯಲ್ಸ್ ಬಿಡ್ತಾರೆ ಸರ್ ಈಗ, ಅದು ಜಾಸ್ತಿ ಏನಪ್ಪಾ ಮಕ್ಕಳು ಬಿಡ್ತಾರೆ ಸರ್ ಅದು. ಗೇಮ್ ಫ್ಯಾಡ್ ಕೇಳ್ತಾರೆ ಸರ್ ಅವರು, ನೆಕ್ಸ್ಟ್ ಮೊಬೈಲ್ ಕೇಳ್ತಾರೆ ಸರ್ ಅವರು.
1: ನಿಜ ನಿಜ ನಿಜ,
0: ಈ ತರ ಜಾಸ್ತಿ ಯೂಸ್ ಮಾಡಿದ್ರೆ ಗೊಂಬೆಗಳು ಮಾಯಾಗಿವೆ ಸರ್ ಈಗ.
1: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
0: ಥ್ಯಾಂಕ್ ಯು ಸರ್.
1: ಓಕೆ, ಮಂಜುನಾಥ್ ಅವರು ಕರೆ ಮಾಡಿದ್ರು ಬಿಜಾಪುರದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಈಗಿನ ಮಕ್ಕಳು ಬ್ಯಾಟ್ ಬಾಲ್ ಇಂಥದ್ದೇ ಕೇಳ್ತಾರೆ, ಮತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ಗೊಂಬೆಗಳನ್ನ ಮಾಡ್ಕೊಡ್ತಾ ಇದ್ರು. ಮತ್ತೆ ಮಂಜುನಾಥ್ ಅವರಿಗೆ ಬುಗುರಿ ಅಂದ್ರೆ ತುಂಬಾ ಇಷ್ಟ ಅಂತೆ, ಅವರಿಗೂ ಕೂಡ ಅವರ ತಂದೆಯವರು ಮಾಡ್ಕೊಡ್ತಾ ಇದ್ರು ಅಂತ ಹೇಳಿ ಖುಷಿ ಪಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು, ನಿಮಗೆ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯ ಗೊಂಬೆಗಳು ಇಷ್ಟ ಆಗ್ತಾ ಇತ್ತು, ಅಂಡ್ ನೀವು ಯಾವ ಆಟಿಕೆಗಳಿಗೆ ಹೆಚ್ಚು ಆಟ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಜೆ ಶೋ ಕೇಳ್ತಾ ಇರಿ ರೇಡಿಯೋ ಶೋ ಮುಖ್ಯ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ, ಮತ್ತ್ಯಾಕೆ ತಡ? ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ರೈಡಿ ಪೋನಡ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತು ಗೊಂಬೆಗಳ ದಿನ ಬಗ್ಗೆ ಹೇಳ್ತಾ ಇದ್ದೆ. ಸೊ ನೀವು ಕೂಡ ಗೊಂಬೆಗಳನ್ನ ಇಷ್ಟಪಡ್ತಿದ್ರಿ ಅಂತಂದ್ರೆ ನೀವು ಯಾವ ರೀತಿಯ ಗೊಂಬೆಗಳನ್ನ ಇಷ್ಟಪಡ್ತೀರಿ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಆ್ಯಂಡ್ ಈ ದಿನದ ಇತಿಹಾಸವನ್ನು ನಾವು ನೋಡೋದಾದ್ರೆ 1986 ಜೂನ್ನಲ್ಲಿ ಇದನ್ನು ಮೊದಲು ಪ್ರಾರಂಭ ಮಾಡ್ತಾರೆ. ಮಿಲ್ಡ್ರೆಡ್ ಸೀಲಿ ಅನ್ನೋಂಥವ್ರು ಇದನ್ನು ಪ್ರಾರಂಭ ಮಾಡ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಗೊಂಬೆಗಳ ಮೇಲಿನ ಪ್ರೀತಿಯನ್ನು ಹಂಚಿಕೊಳ್ಳೋದಕ್ಕೆ, ಒಬ್ಬರಿಗೊಬ್ಬರು ಗೊಂಬೆಗಳನ್ನ ಉಡುಗೊರೆಯಾಗಿ ನೀಡೋದಕ್ಕೆ, ಮತ್ತು ಬಾಲ್ಯದ ನೆನಪುಗಳನ್ನ ಹಾಗೆ ಕಾಳಜಿಯನ್ನು ಸಂಭ್ರಮಿಸೋದಕ್ಕೆ ಈ ದಿನವನ್ನು ಮೀಸಲಿಡಲಾಗುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ರೀತಿ ಗೊಂಬೆಗಳನ್ನ ಇಷ್ಟಪಡ್ತಾ ಇದ್ರೆ ಅಥವಾ ಆಟಿಕೆಗಳನ್ನ ಇಷ್ಟಪಡ್ತಾ ಇದ್ರೆ, ನೀವು ಯಾವ ರೀತಿ ಆಟಿಕೆಗಳನ್ನ ಅಥವಾ ಗೊಂಬೆಗಳನ್ನ ಇಷ್ಟಪಡ್ತಾ ಇದ್ರೆ, ನೀವು ಯಾರಿಗಾದರೂ ಮಕ್ಕಳಿಗೆ ಗಿಫ್ಟ್ ಆಗಿ ಕೊಡಬೇಕು ಅಂತಂದ್ರೆ ಏನನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ಏನೊಬ್ರು ಕಾಲರ್ ಆಡಿದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್, ಶುಭ ಸಂಜೆ.
0: ನಮಸ್ತೆ, ಶುಭ ಸಂಜೆ.

0: ಷಡಾಕ್ಷರಿ ಅವರು
1: ಆರಾಮಿದ್ದೇವ್ರಿ. ಮಳೆ ಹೋಯ್ತು, ಬಿಸ್ತು ಬೀಳ್ತಾ ಇದೆ, ಬಿತ್ತಿಗೆ ಮೆಕ್ಕೆಜೋಳ ಹುಟ್ಟಾ ಇಲ್ಲ ಸರಿಯಾಗಿ.
0: ಮಳೆ ಬೇಕು.
1: ಹಾ, ಕೋಸಿಗೆ ನೀರ್ ಹಾಸ್ತಾ ಇದ್ವಿ, ಕಾರ್ಯಕ್ರಮ ಕೇಳ್ತಾ ಇದ್ದೆ.
0: ಹೇಳಿ ಸರ್, ನೀವು ಯಾವ ರೀತಿಯ ಗೊಂಬೆಗಳನ್ನ ಇಷ್ಟಪಡ್ತಿದ್ರ ಅಥವಾ ಆಟಿಕೆಗಳನ್ನ ಇಷ್ಟಪಡ್ತಿದ್ರ?
1: ಆಟಿಕೆಗಳಂದ್ರೆ ನಾವೆಲ್ಲ ಅವಾಗೆಲ್ಲ ನಾವು ರೊಕ್ಕ ಖರ್ಚು ಮಾಡ್ತಿರ್ಲಿಲ್ಲ, ನಾವೇ ಸ್ವತಃ ತಯಾರು ಮಾಡ್ಕೊಂತ ಇದ್ವಿ. ಯಾವ ತರ ಅಂದ್ರೆ ಈ ಸಿಗರೇಟ್ ಪ್ಯಾಕ್ ಬರುತ್ತಲ್ಲ, ಅದರಲ್ಲಿ ಒಂದು ಮಡಚಿ ಬಿಟ್ಟು ಒಂದು ಮನುಷ್ಯ ಆಕೃತಿ ಮಾಡ್ಕೊಂಡು ಆಮೇಲೆ ಒಂದ್ ತೆಂಗಿನಕಾಯಿ ತಗೊಂಡು ಮಧ್ಯದಲ್ಲಿ ಆ ಮನುಷ್ಯಾಕೃತಿ ಕರೆಕ್ಟ್ ಆಗಿ ಹೋಲುವಂತ ಒಂದ್ ಕಡ್ಡಿ ತಗೊಂಡು ಉದ್ದಕ್ಕೆ ಆ ಕಡೆ ಕಾಲು ಕೈ ಕಟ್ಬಿಟ್ಟು ತಿರುಗಿಸಿದ್ರೆ ಅದು ಕೈ ಕಾಲು ಆಡ್ಸೋದು. ಆ ತರದ್ದ ಆಟಿಕೆ ಮಾಡ್ತಾ ಇದ್ವಿ. ಆನಂತರ ಈ ಮಣ್ಣು ತಗೊಂಡು ಈ ಮೂರ್ತಿಗಳು ಮಾಡೋದು, ಎತ್ತುಗಳು ಮಾಡೋದು, ಗಾಡಿ ಮಾಡೋದು, ಈ ತರ ಎಲ್ಲ ಆಟಿಕೆ ನಾವೆಲ್ಲ ರೊಕ್ಕ ಖರ್ಚು ಮಾಡ್ತಿರ್ಲಿಲ್ಲ. ಆಮೇಲೆ ನಾವೇ ತಗೊಂಡು ಕಂದಿ ತಗೊಂಡು ಬುಗುರಿನ ರೆಡಿ ಮಾಡ್ಕೊಂಡು ಅದಕ್ಕೊಂದು ಮಳೆ ಹೊಡ್ಕೊಂಡು ಆಡ್ತಿದ್ವಿ. ನಮ್ಮೆಲ್ಲ ರೊಕ್ಕ ಖರ್ಚು ಮಾಡಲ ಆಟಗಳು ಅವಾಗ, ಆಟಿಕೆಗಳು, ಆಟನ ಆಗಿರ್ಬೋದು ಆಟಿಕೆಗಳು ಆಗಿರ್ಬೋದು, ಆ ತರ ನಮ್ಮೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಈ ಸೂರ್ಯಕಾಂತಿಗೆ ಕಡ್ಡಿ ತಗೊಂಡು ಅದ್ರಲ್ಲಿ ಬೆಂಡ್ ತಕ್ಕೊಂಡು ಆ ಬೆಂಡನ್ನ ನಮ್ಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ಬಗ್ಗಿಸ್ಬಿಟ್ಟು ಅದನ್ನ ಆಟಿಕೆ ಮಾಡ್ತಾ ಇದ್ವಿ. ಅದರಲ್ಲೇ ದಿನ ಕಾದು ಹೋಗ್ತಾ ಇದ್ವಿ ನಾವೆಲ್ಲ.
0: ಹಾಗೆ
1: ಈ ತರದ ಆಟಿಕೆಗಳು ನಮ್ಮಲ್ಲನ. ಈಗೆಲ್ಲ ಬಿಡಿ ಸರ್, ಎಲ್ಲ ರಿಮೋಟ್ ಅವಕ್ಕೆ ಎರಡು ಸೆಲ್ಲು, ಸೆಲ್ ಇರೋ ತನಕ ಜೀವ, ಸೆಲ್ ಹೋಗತ್ತ ಒಯ್ಯದೆ ಮೂಲಿಗೆ ಚೀಲ ತುಂಬಿಡತ್ತೆ.
0: ಸೊ ಹಾಗೆ ಸರ್, ನಿಮಗೆ ನೀವ್ ಯಾರಿಗಾರು ಗಿಫ್ಟ್ ಕೊಡ್ಬೇಕು ಅಂದ್ರೆ ಯಾವ ತರದ ಆಟಿಕೆಗಳನ್ನ ಗಿಫ್ಟ್ ಕೊಡ್ತೀರಾ?
1: ಈಗೆಲ್ಲ ಅದೇ ಈ ಚನ್ನಪಟ್ಟಣ ಗೊಂದಗಳು ಬರ್ತಲ್ಲ, ನೆನ್ಪಿರ್ಬೇಕು, ಆ ತರ ಕೊಡಕ್ ಇಷ್ಟ ಪಡ್ತೀನಿ, ಹಾಳಾಗ್ಬಾರ್ದು. ಈ ರಿಮೋಟ್ ಕಾರು ಅವೆಲ್ಲ ಹೋಗ್ಬಿಡ್ತವೆ, ಅವ್ ಗೊಂಬೆ ಆಗ್ಬಿಟ್ರೆ ಅವ್ರು ಬೇಕಾದಂಗೆ ಆಡ್ತಾರೆ ಮತ್ತೊಗ್ದಿಡ್ತಾರೆ, ಆ ತರದ ಕೊಡಕ್ ಇಷ್ಟ ಪಡ್ತೀನಿ ನಾನು, ಹಾಳಾಗ್ಬಾರ್ದು, ಕೊಟ್ಟದ್ ನೆನಪು ಇರ್ಬೇಕು, ಆ ತರ ಆಟಿಕೆ ಕೊಡಕ್ ಇಷ್ಟ ಪಡ್ತೀನಿ ನಾನು.
0: ಸೂಪರ್, ತುಂಬಾ ಖುಷಿಯಾಗಿ ನಿಮ್ ಜೊತೆ ಮಾತಾಡಿದ್ವಿ ಸರ್, ಥ್ಯಾಂಕ್ ಯು.
1: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ರೀತಿ ಹೇಳ್ತಾ ರೀ, ಕರೆ ಮಾಡ್ತಾ ರೀ, ಥ್ಯಾಂಕ್ ಯು.
1: ನಮಸ್ತೆ ಸರ್.
0: ನಮಸ್ತೆ. ಷಡಾಕ್ಷರಿ ಅವ್ರು ಕರೆ ಮಾಡಿದ್ರು ನ್ಯಾಮತಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ನೋಡಿ, ಖರ್ಚಿಲ್ದಂಗೆ ನಾವೇ ಗೊಂಬೆಗಳನ್ನ ತಯಾರು ಮಾಡ್ಕೊಳ್ತಾ ಇದ್ವಿ, ಅದರಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ನೀವು ಕೂಡ ಇದೇ ತರ ಏನಾದ್ರು ಕ್ರಿಯೇಟಿವ್ ಆಗಿ ಐಡಿಯಾಸ್ಗಳನ್ನ ಉಪಯೋಗ ಮಾಡ್ಕೊಂಡು ಗೊಂಬೆಗಳನ್ನ ಮಾಡೋದು ಅಥವಾ ಈ ತರ ಏನೋ ಸಿಂಪಲ್ ಆಗಿ ಅದರಲ್ಲಿ ಖುಷಿ ಪಡ್ತಾ ಇದ್ರೆ ಅದನ್ನು ಕೂಡ ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡ್ತಾ ಹೇಳ್ಬೋದು. ಸೊ ಹಾಗಾಗಿ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ.
2: ಹಲೋ ಸರ್.
0: ನಮಸ್ತೆ.
2: ನಾನು ಬ್ರಹ್ಮಾನಂದ ರಾಣಾ, ವಿದ್ಯಾನಗರ, ಶಿವಮೊಗ್ಗ. ಊಟ ಆಯ್ತಾ ಸರ್?
0: ಸರ್
2: ಊಟ ಆಯ್ತಾ?
0: ಊಟ ಆಯ್ತು. ನಿಮ್ದು ಆಯ್ತಾ?
2: ನಮ್ದು ಊಟ ಆಗಿ ಒಂದು ನಿದ್ದೆನೂ ಆಯ್ತು.
0: ಸೂಪರ್ ಅಲ್ಲ ಹಾಗಾರ. ಇವತ್ತಿನ ಟಾಪಿಕ್ ಗೊಂಬೆಗಳ ದಿನ ಇದೆ ಇವತ್ತು, ಹಾಗಾಗಿ ಗೊಂಬೆಗಳ ಬಗ್ಗೆ ಮಾತಾಡ್ತಿದ್ವಿ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಗೊಂಬೆಗಳನ್ನ ಇಷ್ಟಪಡ್ತಿದ್ರ ಅಥವಾ ಬೇರೆ ಆಟಿಕೆಗಳನ್ನ ಇಷ್ಟಪಡ್ತಾ ಇದ್ರ?
2: ಸರ್, ಹೇಳ್ಬೇಕು ಅಂದ್ರೆ ಇದು ನಮಗೆ ಚಿಕ್ಕವರಿದ್ದಾಗ ಸ್ವಲ್ಪ ನಮ್ದು ಅಂಗಡಿ ಬಿಸ್ನೆಸ್ ಇದ್ದಿದ್ದರಿಂದ ಸ್ವಲ್ಪ ಆಟ ಆಡಕ್ಕೆಲ್ಲ ಬಿಡ್ತಿರ್ಲಿಲ್ಲ ಕಡಿಮೆ, ಆದ್ರೂ ಸ್ವಲ್ಪ ಸ್ವಲ್ಪ ಟೈಮಲ್ಲೇ ನಾವು ಕೆಲವು ಆಟಗಳನ್ನ ಆಡ್ತಾ ಇದ್ವಿ. ಚಿನ್ನಮಣೆ ಆಡೋದಾಗ್ಲಿ, ಚೌಕಾಬಾರ ಆಡೋದಾಗ್ಲಿ, ಇವನ್ನ ಆಡ್ತಾ ಇದ್ವಿ. ಅದ್ರ ಜೊತೆಗೆ ನಾನು ಚಿಕ್ಕವನಿದ್ದಾಗ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡುವಾಗ ಮಧ್ಯ ಮಧ್ಯ ಫ್ರೀ ಸಿಕ್ತಾಗ ಹುಡುಗನ್ ಚಿತ್ರ, ಹುಡುಗಿ ಚಿತ್ರ ಎಲ್ಲ ಬಿಡಿಸ್ತಿದ್ದೆ. ಆಮೇಲೆ ಜಾಸ್ತಿ ಏನ್ ಮಾಡ್ತಿದ್ದೆ, ಚಿಕ್ಕವನಿದ್ದಾಗ ನಾನು ಹೈಸ್ಕೂಲಿಗೆ ಬರೋ ಮೊದ್ಲು ಹುಡುಗಿ ಚಿತ್ರ ಬಹಳ ಬಿಡಿಸ್ತಿದ್ದೆ. ಆಮೇಲೆ ಯಾವ್ದೇ ಚಿತ್ರ, ಇದು ಈ ಫಿಲಂ ಆಕ್ಟರ್ ಚಿತ್ರ ನೋಡಿದ್ರೆ ಅದಕ್ಕೆ ಮೂಗ್ಬಟ್ ಬರೆಯೋದು, ಹಣೆ ಬರೆಯೋದು, ಕಿವಿ ರಿಂಗ್ ಹಾಕೋದು, ಒಳ್ಳೆ ಸರ ಬರೆಯೋದು. ಆಮೇಲೆ ಹುಡುಗರದ್ದು ಮೀಸೆ ಇಲ್ದಿದ ಚಿತ್ರ ಇದ್ರೆ ಅದಕ್ಕೆ ಮೀಸೆ ಬರೆಯೋದು, ಅದೆಲ್ಲ ಮಾಡ್ತಿದ್ದೆ. ಅವಾಗ ಏನೋ ಒಂದು ಖುಷಿ ಅವಾಗ. ಆಮೇಲೆ ನಾವು ಚಿಕ್ಕವರಿದ್ದಾಗ ಈ ಜಾತ್ರೆಗೆಲ್ಲ ಹೋದ್ರೆ ಅಥವಾ ಹೊರಗಡೆ ಮಾರ್ಕೊಂಡ್ಬರ್ತಿದ್ರು, ಅದು ಕಡ್ಡಿಲ್ ಮಾಡಿದ ಗೊಂಬೆಗಳು ಹಿಂಗೆ ಕೈಯಲ್ಲಿ ಹಿಂಗೆ ಆಡಿಸ್ಬೋದಿತ್ತು ಆ ಗೊಂಬೆನ. ಆ ಗೊಂಬೆಗಳನ್ನ ತಗೊಂಡೆಲ್ಲ ಆಡಿದ್ದು ನೆನಪಿದೆ ಸರ್, ಅಷ್ಟೇ. ಈಗ ನನಗೆ ಸದ್ಯಕ್ಕೆ ನೆನಪಿರೋ, ನಾವು ಅಷ್ಟೇ ಆಡಿದ್ದು. ಅವಾಗ ನಮ್ಮ ಕಾಲದಲ್ಲಿ ಈ ಗೊಂಬೆಗಳನ್ನ ತರೋದು ಆಟಾಡೋದೆಲ್ಲ ಇರ್ಲಿಲ್ಲ, ಆದ್ರೆ ನಮಗೆ ಒಂದು ಅವಕಾಶ ಇತ್ತು ಅವಾಗ. ಈ ದಸರಾ ಟೈಮಲ್ಲಿ ನಮ್ಮ ಸುತ್ತಮುತ್ತ ಮನೆಗಳಲ್ಲಿ ಒಂದು ಶಾಸ್ತ್ರ ಇತ್ತು, ಅವರು ಕೈಯಲ್ಲಿ ಮಾಡಿದ ಗೊಂಬೆಗಳು, ಗಿಫ್ಟ್ ಬಂದಿದ್ ಗೊಂಬೆಗಳು, ಮತ್ತೆ ಅವರು ಅಲ್ಲಿ ಇಲ್ಲಿ ಕೊಂಡ್ಕೊಂಡು ಬಂದಿದ್ ಗೊಂಬೆಗಳನ್ನೆಲ್ಲ, ಅಂದ್ರೆ ಅದು ರಾಮಾಯಣ ಮಹಾಭಾರತದ ಕಥೆಗಳು, ನಮ್ಮ ಹಿರಿಯರ ಕೆಲವೊಂದು ಕಥೆಗಳು, ದೃಷ್ಟಾಂತಗಳು, ಅವನ್ನೆಲ್ಲ ಹೇಳ್ತಕ್ಕಂಥ ಗೊಂಬೆಗಳನ್ನೆಲ್ಲ ಜೋಡಿಸಿ ಒಂದು ನವರಾತ್ರಿ ಟೈಮಲ್ಲಿ 9 ದಿನ ಅವುಗಳನ್ನ ಪೂಜೆ ಮಾಡಿ ನಮ್ಗೆಲ್ಲ ಕರೆದು

0: ತರ ಕೊಡ್ತಿದ್ರು. ಆ ಪ್ರಸಾದದ ಆಸೆಗೋಸ್ಕರ ನಾವು ಹೋಗಿ ಆ ಗೊಂಬೆಗಳನ್ನೆಲ್ಲ ನೋಡ್ಕೊಂಡ್ ಬರ್ತಿದ್ವಿ. ಆದ್ರೆ ಅದೊಂಥರ ಖುಷಿನೂ ಇತ್ತು. ನಮ್ಮ ಪಕ್ಕದ ಮನೇಲಿ ಒಬ್ರು ನಾಗಮ್ಮ ಅಂತ ಅಜ್ಜಿ ಇದ್ರು, ಅವ್ರು ಇಡ್ತಾ ಇದ್ರು, ನಾವು ಹೋಗಿ ಹೋಗಿ ನೋಡ್ಕೊಂಡ್ ಬರ್ತಿದ್ವಿ. ನಾವು ಹೋಗ್ತಿದ್ದ ಉದ್ದೇಶ ಅಲ್ಲೇನಾದ್ರೂ ಪ್ರಸಾದ ಸಿಗುತ್ತೆ ಅಂತ. ಅದ್ರ ಜೊತೆಗೆ ಈ ಗೊಂಬೆಗಳನ್ನ ನೋಡ್ತಿದ್ವಿ ಸಂತೋಷ. ಅದು ಮೈಸೂರು ದಸರಾ ಗೊಂಬೆಗಳು ಅಂತಾರಲ್ಲ ಆ ತರ ಸರ್.
1: ಓಕೆ ಓಕೆ, ಸೊ ಈ ತರ ಗೊಂಬೆಗಳ ನೆನಪು ಸಿಕ್ಕಾಪಟ್ಟೆ ಇದೆ ನಿಮಗೆ?
0: ಹಾ ಇದೆ ಸರ್, ಇದೆ. ಅದೇ ಹೇಳ್ತಾರಲ್ಲ ಸರ್, ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನಾನೇ ರಾಜಕುಮಾರ. ಯಾಕಂದ್ರೆ ಇವತ್ತು ಚನ್ನಪಟ್ಟಣದ ಗೊಂಬೆಗಳು ಕೈಯಲ್ಲೇ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಯಾವ್ದೇ ಎಕ್ಸಿಬಿಷನ್ ಗಳಲ್ಲಿ ಹೋದ್ರು ನಾವು ಚನ್ನಪಟ್ಟಣದ ಗೊಂಬೆಗಳನ್ನ ಇವತ್ತು ನೋಡ್ಬೋದು. ಅದನ್ನ ತಗೊಂಬಂದ್ರೆ ಲಾಂಗ್ ಟೈಮ್ ಕೂಡ ಇರುತ್ತೆ, ನಮಗೆ ಅದು ಯಾವ್ದು ಹೆಲ್ತ್ಗೂ ತೊಂದರೆ ಆಗಲ್ಲ. ಯಾಕಂದ್ರೆ ಅದ್ರಲ್ಲಿ ಏನು ಕೆಮಿಕಲ್ ಜಾಸ್ತಿ ಬಳಸಿರಲ್ಲ. ಆದ್ರಿಂದ ನಮ್ಮ ಮೇಡ್ ಇನ್ ಇಂಡಿಯಾ ಆಗಿರ್ತಕ್ಕಂಥ ಚನ್ನಪಟ್ಟಣದ ಗೊಂಬೆಗಳನ್ನ ನಾವು ಮತ್ತಷ್ಟು ಮತ್ತಷ್ಟು ಖರೀದಿಸ್ಬೇಕು. ಇವತ್ತು ಗೊಂಬೆಗಳನ್ನ ಖರೀದಿಸ್ತಿದೀವಿ, ಆದ್ರೆ ಅದು ಸ್ಟೈಲ್ ಗೀಲೆಲ್ಲ ಚೇಂಜ್ ಆಗಿದೆ. ಈ ಬರ್ತ್ಡೇ ಟೈಮಲ್ಲಿ ಮಕ್ಕಳಿಗೋಸ್ಕರ, ಬರ್ತ್ಡೇ ವಿಶೇಷ ಟೈಮಲ್ಲಿ ಅದು ಚಿಕ್ಕ ಮಕ್ಕಳಿಗೋಸ್ಕರ ಗೊಂಬೆಗಳನ್ನ ತಂದು ಹುಡುಕಿ ಕೊಡ್ತೀವಿ. ಆದ್ರೆ ಇನ್ನೊಂದೇನಾಗಿದೆ ಅಂದ್ರೆ ಮೊಬೈಲ್ ಅನ್ನೋ ಗೊಂಬೆ ಬಂದ್ಬಿಟ್ಟು ಮಾಮೂಲ್ ಗೊಂಬೆಗಳನ್ನ ಆಡಕ್ ಮಕ್ಕಳಿಗೆ ಕೂಡ ಟೈಮ್ ಇಲ್ಲ ಅಂತ ಹೇಳ್ಬೋದು. ಅವ್ರ ಅದ್ರ ಜೊತೆಗೆ ಅವ್ರ ಸ್ಕೂಲ್ ಹೋಮ್ ವರ್ಕ್ ಬ್ಯುಸಿ, ಅದೇ ಪಾಪ ಗೊಂಬೆಗಳಿದ್ರೆ ಆ ಗೊಂಬೆಗಳನ್ನ ಆಡ್ಸಕ್ ಟೈಮ್ ಇಲ್ಲ, ಹಂಗಾಗ್ಬಿಟ್ಟಿದೆ ಸರ್.
1: ಈಗ ಹೇಳ್ತಿರೋದು ಗೊಂಬೆಗಳ ತರ ಮೊಬೈಲ್ ಬಂದಿದೆ, ಗೊಂಬೆ ತರ ನಮ್ಮನ್ನ ಆಡ್ಸಿದೆ ಅಂತ.
0: ಹೌದು ಸರ್, ಹೌದು, ಆ ಗೊಂಬೆ ಆಗ್ಬಿಟ್ಟಿದೆ. ಈಗ ದೊಡ್ಡವ್ರನ್ನ ಆಡ್ಸ್ತೇ ಬರೀ, ಮೊದ್ಲಾದ್ರೆ ಮಕ್ಳು ಮಾತ್ರ ಗೊಂಬೆ ಆಡಿಸ್ತಿದ್ರು, ಈಗ ಮೊಬೈಲ್ ಬಂದು ದೊಡ್ಡವ್ರನ್ನು ಮಕ್ಳ ತರ ಗೊಂಬೆ ಆಡ್ಸಕ್ ಮಾಡಿದೆ.
1: ಎಲ್ಲ
0: ಕಾಲದ ಮೈಲಿ ಕಾಲದ ಬದಲಾವಣೆ ಸರ್.
1: ಹೌದು ಹೌದು ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಸೊ ಗೊಂಬೆಗಳ ನೆನಪನ್ನ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನೀವು ಸಹ ಯಾವ ರೀತಿಯ ಗೊಂಬೆಗಳನ್ನ ಇಷ್ಟಪಡ್ತೀರಿ ಅಥವಾ ಆಟಿಕೆಗಳನ್ನ ಇಷ್ಟಪಡ್ತಾ ಇದ್ರ, ಇದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ, ನಮಸ್ತೆ ಸರ್.
1: ನಮಸ್ತೆ ಶಿವಶರಣ್ ಅವರು, ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್, ತಾವೇ ಆಗಿದ್ದೀರಿ?
1: ನಾವು ಆರಾಮಾಗಿದ್ದೀವಿ.
2: ಮತ್ತೆ ಸರ್ ಏನ್ ವಿಶೇಷ ಇವತ್ತು?
1: ವಿಶೇಷ ಇವತ್ತು ಗೊಂಬೆಗಳ ದಿನ ಇದೆ, ಸೊ ಹಾಗಾಗಿ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಗೊಂಬೆಗಳನ್ನ ಇಷ್ಟಪಡ್ತಾ ಇದ್ರ ಅಥವಾ ಬೇರೆ ಏನಾದ್ರೂ ಆಟಿಕೆಗಳನ್ನ ಇಷ್ಟಪಡ್ತಾ ಇದ್ರ, ಹೇಗೆ ಅಂತ ಕೇಳ್ತಾ ಇದ್ವಿ.
2: ಏ ನಮ್ಗೆ ಅವಾಗ ಸಣ್ಣದಾಗ ಕೆಂಪು ಚಶ್ಮಾ ಅಂತ ಕೊಟ್ರೆ ಸಾಕ್ರಿ, ಏನು ಬೇಕಾಗಿದ್ದಿಲ್ಲ ನಮಗೆ. ಅದೇಲ್ರ ಜಾತ್ರೆಗೆ ವಾದಿವಾರ ಕೆಂಪು ಚಶ್ಮಾ ಅಂತ ತಗೊಂಡ್ಬಿಡ್ರಿ. ನಮಗೆ 40 ಹಚ್ಚಿದ್ರು, ನಮ್ ಕಡೆ 40 ಆಯ್ತಾ ರೀ ಅವಕ್ಕ. ಆ 40 ಅನ್ ಕುಡಿಸ್ಬಿಟ್ರೆ ಏನು ಬೆಟ್ಟಿದ್ರಿ ನಾವು, ಅದ್ ನೋಡ್ಕೊ ತಿರುಗಾಡುದು. ಈಗಿನ ಅವ್ರ ಏನ್ರಿ, ಮೊದಲ ಮೊಬೈಲ್ ಬೇಡ್ತಾರ್ರಿ ಈಗ. ಈಗಿನ ಮಕ್ಳು ಮೊಬೈಲ್ ಯಾಕಂತ ಕೇಳಿದ್ರೆ ನಾವ ಇಡ್ಕೊಂಡು ಕೂತಿರ್ತೀವಿ, ಮತ್ತೆ ಅವ್ ಕನ್ನು ತಪ್ಪಲ್ರಿ ಮೇಡಮ್. ನಾವು ಸರ್, ನಾವು ಮನೆ ಆದ ಕೂಡಲೇ ಮಕ್ಕಳಿಗೆ ನಮ್ಮನ್ನ ಏನ್ ನೋಡ್ತಾವಪ್ಪ ಅಂತ ಕೇಳಿದ್ರೆ ನಾವು ಮೊಬೈಲ್ ಇಟ್ಕೊಂಡು ಕೂತಿದ್ದ ನೋಡ್ತಾವ
1: ಬರೋಣ,
2: ನಮಗೂ ಮೊಬೈಲ ಬೇಡ್ತಾವ. ಆದ್ರ ನಾವ್ ಏನ್ ಮಾಡ್ತೀವಲ್ಲ, ಮೊದಲು ನಮ್ಮ ತಾಯಿ ತಂದೆ ಅಂತೇಳಿ ಏನಿದೆ ಸರ್, ನಾವು ಬುಕ್ಕ ಹಿಡ್ಕೊಂಡು ಕೂತಿರೋ ಮಕ್ಳು ಬುಕ್ಕ ಬೇಡ್ತಾವ. ನಾವು ಮೊಬೈಲ್ ಇಟ್ಕೊಂಡ್ಕೊಂಡ ಮೊಬೈಲ್ ಬೇಡ್ತಾವ. ನಾವು ಬ್ಯಾಟು ಬಾಲ ಹಿಡ್ಕೊಂಡು ಕೂತಿರೋ ಬ್ಯಾಟು ಬಾಲ ಬೇಡ್ತಾವ ಮಕ್ಕಳು. ನಾವು ಯಾವ ರೀತಿ ಇರ್ತೀವಲ್ಲ ಆ ರೀತಿ ಮಕ್ಳು ಇರ್ತಾವ ಸರ್. ಅದನ್ನ ನಾವೇನಿಲ್ಲ, ಮೊಬೈಲ್ ಯಾವಾಗಲೂ ನಮ್ ಮನ್ಯಾಗ ಅವಾಯ್ಡ್ ಮಾಡ್ಬೇಕು. ನಾವು ಮೊಬೈಲು ಒಂದು ಟಿವಿ ಅವಾಯ್ಡ್ ಮಾಡಿದೀವಿ ಅಂದ್ರೆ ಮಕ್ಳು ತಮ್ಮ ಮಟ್ಟಕ್ಕೆ ತಾವ ಕಲಿತಾವ. ಮತ್ ನಾವು ಮೊಬೈಲ್ ಕುಡುದು ಅದ್ರ ಕೈಯಾಗ ಆಡ್ತಾವ್ ಅಂತ ಹೇಳಿ ನಾವು ರೊಟ್ಟಿ ಮಾಡುದು, ಹೆಣ್ ಮಕ್ಳು ಏನ್ ರೊಟ್ಟಿ ಮಾಡೋತ್ನಾಗ ಮೊಬೈಲ್ ಕೊಟ್ಟು ಕೂತ್ ಬಿಡ್ತಾರ, ಅವ್ ಆರಾಮ್ ಸರ್ಸ್ಕೋತ್ ಕೂತ್ ಬಿಡ್ತಾವ್ರಿ ಹಿಂಗ.
1: ಓಕೆ, ಏನವೇ ಈಗ ನೀವು, ಹಾ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಗೊಂಬೆಗಳನ್ನೆಲ್ಲ ಅಂತ ಅಂದ್ರಿ, ಸೊ ನೀವು ಯಾರಿಗಾದ್ರೂ ಮಕ್ಳಿಗೆ ಗಿಫ್ಟ್ ಕೊಡ್ಬೇಕು ಅಂತಂದ್ರೆ
2: ಗೊಂಬೆನೆ ಕೊಡ್ಬೇಕು ಸರ್? ಮಕ್ಕಳಿಗೆ ಗೊಂಬೆನೆ ಕೊಡ್ಬೇಕು, ಇಲ್ಲ ಅಂದ್ರೆ ಒಂದು ಬುಕ್ಕ ಕೊಡ್ಬೇಕು. ಇದು ಮಾತ್ರ ಇದು ಮಾಡ್ರಿ ಸರ್, ಅಂದ್ರೆ ಕೆಲಸ ಹಾಕೈತಿ ಸರ್. ಇಲ್ಲಿಕಂದ್ರೆ ನಾವು ಗೊಂಬೆ ಕುಡಿದು ಒಂದು ಬುಕ್ಕ ಕೊಟ್ಟಿವ್ ಅಂದ್ರ, ಬುಕ್ಕದ ಜೊತೆ ಒಂದು ಪೆನ್ ಕೊಟ್ಟಿವ್ ಅಂದ್ರೆ ಬಹಳ ಒಳ್ಳೇದ್ರಿ ಸರ್. ಮಕ್ಕಳಿಗೆ ಮಾತ್ರ ಹೇಳ್ತೀನಿ ನಾನು, ಯಾಕಂದ್ರೆ ಅವ್ ನಾವು ಏನ್ ಮಾಡ್ತೀವಲ್ಲ, ನಾವು ಏನ್ ಕುಡಿದು ಮಾಡ್ತೀವಲ್ಲ ಅದನ್ನ ನೋಡಿ ಕಲಿತಾವ. ಈ ಮನ್ಯಾಗ ಹಿರಿಯರು ಹೇಳ್ತಾರ, ಏ ಮನ್ಯಾಗ ಒಬ್ಬ ಕುಡುಕಿದ್ದಾರ ಮಕ್ಳು ಕುಡುಕ್ ಕುಡ್ತಾವತ್ತಾರ ನೋಡ್ರಿ ನಿಮಗಾರ. ಹಂಗ ಯಾವ್ದೇ ಆಗ್ಲಿ, ನಾವು ಬುಕ್ಕ ಓದ್ಕೊಂಡ್ ಕೂತಿವ್ರ ಮಕ್ಳು ಬಂದ್ ಬುಕ್ಕ ಓದ್ತಾವ್. ನಾವ್ ಟಿವಿ ನೋಡ್ಕೊಂಡ್ ಕೂತಿವ್ರ ಮಕ್ಳು ಬಂದ್ ನಮ್ಮ ಮಗ್ಳ ಟಿವಿ ನೋಡ್ಕೊಂಡ್ ಕೂತ್ ಬಿಡ್ತಾವ್. ನಾವ್ ಮಕ್ಳಿಗೆ ಏನು ಅಲ್ಲಕ್ ಬರ, ನಾವ ನೋಡ್ತಿರ್ತೀವಿ ಮತ್ತೆ ಅವ್ರಿಗೆ ಏನ್ ಅನ್ನೋದೈತೆ. ಹಂಗ ಏನಾಗಿದ್ವಿ, ನೀವು ಗಿಫ್ಟ್ ಕೊಡೋದಿದ್ರೆ ಒಂದ್ ಪೆನ್ನು, ಒಂದು ನೋಟ್ಬುಕ್, ಯಾವ್ದಾರ ವಚನಗಳ ಬುಕ್ ಮಕ್ಕಳಿಗೆ ಓದಾಕ ಬರ್ತಿದ್ವು ಅಂದ್ರೆ ಅವಕ್ ಮಾತ್ರ ಬುಕ್ ಇಂತಾವ ಯಾವ ವಚನಗಳ ಒಂದ್ ಬುಕ್ಕ ಕೊಟ್ಟಿವ್ ಅಂದ್ರೆ ಅವು ಅದನ್ನ ಓದ್ಕೋತ ಎಲ್ಲಾ ಸಂಸ್ಕೃತಿ ಒಳ್ಳೆ ಸಂಸ್ಕೃತಿ ಕಲಿತಾವು. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಸರ್.
1: ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು,
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಓಕೆ, ಶಿವಶರಣ್ ಅವರು ಕರೆ ಮಾಡಿದ್ರು, ಮಕ್ಕಳಿಗೆ ಗೊಂಬೆಗಳನ್ನ ಕೊಡ್ಬೇಕು ಅಂತ ಹೇಳ್ತಾ ಇದ್ರು, ಜೊತೆಗೆ ಅದ್ರ ಜೊತೆಗೆ ಏನಾದ್ರು ಬುಕ್ ಆತರ

0: ಏನಾದ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತಾರಿ ಶೋ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾಡಿ ಬರೋಣ. ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864768. ಸಂಖ್ಯೆ ಮತ್ತೊಮ್ಮೆ 9449864798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ!
5: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
4: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
8: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಹೆಂಗಮ್ಮ ಮಲ್ಗೆ ಮಾರು,
10: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
9: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
10: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
11: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಕೊನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತಾರೆ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಗೊಂಬೆಗಳ ಬಗ್ಗೆ. ನೀವು ಕೂಡ ಗೊಂಬೆಗಳನ್ನು ಇಷ್ಟಪಡ್ತಾ ಇದ್ರೆ ಗೊಂಬೆಗಳನ್ನು ಇಷ್ಟಪಡುವವರಿಗೆ ಯಾವ್ಯಾವ ರೀತಿಯ ಗೊಂಬೆಗಳನ್ನು ಇಷ್ಟಪಡ್ತಿದ್ರಿ, ಹಾಗೆ ಗೊಂಬೆಗಳನ್ನು ಇಷ್ಟಪಡದೇ ಇದ್ರೆ ಆಟಿಕೆಗಳನ್ನು ಇಷ್ಟಪಡ್ತಾ ಇರ್ತೀರಾ, ಏನೆಲ್ಲ ಆಟಿಕೆಗಳನ್ನು ಇಷ್ಟಪಡ್ತಾ ಇದ್ರಿ, ಮತ್ತು ಯಾವ ಗೊಂಬೆಗಳು ಅಥವಾ ಆಟಿಕೆಗಳು ಬೇಕು ಅಂತ ಹಠ ಮಾಡ್ತಾ ಇದ್ರಿ, ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್, ನಾನು ಪ್ರೇಮ ಸರ್ ಹಾಸನದಿಂದ.
0: ನಮಸ್ತೆ ಪ್ರೇಮ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್.
0: ಓಕೆ, ಹಾಸನದಲ್ಲಿ ಇನ್ನೇ ಮಳೆ ಆಯ್ತಾ
1: ಸರ್? ಮಳೆನೇ ಆಗಿಲ್ಲ ಸರ್, ಮೋಡ ಆಗ್ತಿದೆ, ಮಳೆ ಬರ್ತಿಲ್ಲ ಸರ್.
0: ಓಕೆ, ಸೊ ಪ್ರೇಮ ಅವರೇ,
1: ಹೇಳಿ ಸರ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಗೊಂಬೆ ದಿನ ಬಗ್ಗೆ ಮಾತಾಡ್ತಿದ್ವಿ, ನೀವು ಗೊಂಬೆಗಳನ್ನ ಇಷ್ಟಪಡ್ತಾ ಇದ್ರ ಹೇಗೆ?
1: ನಾವು ಗೊಂಬೆಗಳನ್ನ ಚಿಕ್ಕ ಮಕ್ಕಳಲ್ಲಿ ಇಷ್ಟಪಡ್ತಿದ್ದು ಸರ್. ಅವ ನಮ್ಗೆ ಈ ಅಲ್ಲಿ ಸಣ್ಣ ಪುಟ್ಟ ಜಾತ್ರೆ ಆದಾಗ ನಮ್ಗೆ ಪ್ಲಾಸ್ಟಿಕ್ ಗೊಂಬೆಗಳು ಈ ತರದವು ಒಂದೊಂದ್ಸರಿ ತೆಕ್ಕೊಡೋದು ಸರ್ ಅಮ್ಮರು. ಅದ್ ಬಿಟ್ರೆ ಇನ್ನ ನಾವ್ ಅದಕ್ಕೆ ಅಂತ ಎಷ್ಟೋ ಹೋಗ್ತಿರ್ತಿರ್ಲ ಸರ್, ಈ ಹಳೆ ಬಟ್ಟೆ ಇರ್ತಿತ್ತಲ್ಲ ಸರ್ ಮನೇಲಿ, ಅದ್ರಲ್ಲಿ ಗೊಂಬೆನ ಮಾಡ್ಕೊಡ್ತಿದ್ರು ಸರ್ ಅಮ್ಮರ್ ನಮ್ಮ ಅಮ್ಮರೆಲ್ಲ ನಮ್ಗೆ. ಅಪ್ಪ ಬಿಳಿ ಬಟ್ಟೆಲಿ ಪಂಚೆ ಉಡಿಸಿ ಒಂದ್ ಗೊಂಬೆ, ಇನ್ನೊಂದು ಸೀರೆ ಉಡಿಸಿ ಒಂದ್ ಗೊಂಬೆ, ನಿಮ್ಮ ಮಕ್ಕಳ ತರ ಒಂದ್ ಗೊಂಬೆ, ಈ ತರ ಎಲ್ಲ ತುಂಬಾ ಗೊಂಬೆ ಮಾಡಿಡೋದು. ನಾವು ಸುಮಾರು 10-15-20 ಇಟ್ಟಿರ್ತಿದ್ವಿ ಸರ್ ಗೊಂಬೆಗಳ ತರ. ನಮಗ್ ಬೇಕು ಅನ್ನಿಸ್ತಾಗೆಲ್ಲ ಹಠ ಮಾಡಿ ಮಾಡಿಸ್ಕೊತಿದ್ವಿ ಸರ್ ಗೊಂಬೆಗಳನ್ನ. ನಾವು ಆಮೇಲೆ ನಾವು ಕಲ್ತ್ಕೊತಿದ್ವಿ ಸರ್ ಗೊಂಬೆನ್ ಮಾಡೋದ. ಹಾಗಾಗಿ ಆಗ ಮತ್ತೆ ಈ ಗೊಂಬೆ ಕುಣಿಸಕ್ ಬರ್ತಿದ್ರು ಸರ್, ಅದು ಇದು ಗೊಂಬೆ ಮೇಳ ಅಂತಾರಲ್ಲ ಸರ್, ಅದು ಅವ್ರ ಬಂದು ಹೋದ್ಮೇಲಂತೂ ಈ ಗೊಂಬೆ ಆಟ ಜಾಸ್ತಿ ಆಗ್ಬಿಡೋದು ಸರ್ ಬಟ್ಟೆದ್ ನಮ್ದು.
0: ಓಕೆ,
1: ಆ ಗೊಂಬೆ ಎಲ್ಲ ನೋಡ್ತಿದ್ವಲ್ಲ, ಹಾಗಾಗಿ ಆತರ. ಮತ್ತೆ ಪೇಪರ್ ಅಲ್ಲಿ ಮಣ್ಣಿನ ದೋಣಿ ಮಾಡಿ ಅವ್ರ ಬಟ್ಟೆ ಒಗೆಯಕ್ ಹೋದಾಗ ನಾವು ಅವ್ರ ಜೊತೆ ಕೂತ್ಕೊಂಡು ಅಲ್ಲಿ ನೀರೊಳಗ್ ಬಿಡೋದು, ಈ ತರ ಎಲ್ಲ ನಮ್ಮ ಒಳ್ಳೆ ಖುಷಿ ಆಟಗಳಿದ್ದು ಸರ್ ನಮ್ಗಾಗೆಲ್ಲ ಮಕ್ಕಳಲ್ಲಿ. ದೋಣಿಗಳಾಗ್ಲಿ ಮನೇಲಿ ಬಟ್ಟೆ ಅಂದ್ರೆ ಗೊಂಬೆ ಎಲ್ಲ ತುಂಬಾ ಏನ್ ತಂದು ಕೊಡ್ತಿರ್ಲ ಸರ್, ಏನೋ ಒಂದ್ ಜಾತ್ರೆಗೆ ಹೋದಾಗ ಒಂದ್ ಗೊಂಬೆ ತಂದ್ರೆ ಅದನ್ನೇ ತುಂಬಾ ನೀಟಾಗಿ ಇಟ್ಕೊತಿದ್ದು ನಾವು, ಕಳೆದೇ ಇರೋ ತರ ಒಂಚೂರು ಹಾಳಾಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಇನ್ನೂ ಗೊಂಬೆಗಳು ಬೇಕು ಅಂದ್ರೆ ಮನೆ ಹಳೆ ಬಟ್ಟೆಲೆ ಗೊಂಬೆ ಮಾಡ್ಕೊಡ್ತಿದ್ರು ಸರ್ ನಮ್ಗೆ. ಹಾಗಾಗಿ ಪೇಪರ್ದು ಆ ಗೊಂಬೆ ಅವೆಲ್ಲ ಇಟ್ಕೊಂಡು ನಾವು ತುಂಬಾ ಖುಷಿ ಪಡ್ತೀವಿ ಸರ್. ಇವತ್ತಿನ ಮಕ್ಳು ಇವತ್ತಂದ್ರೆ ಇವತ್ತೇ ಕಳೆದಾಕ್ಬಿಟ್ಟು ಹಾಳು ಮಾಡ್ಬಿಡ್ತಾರೆ, ನಾವು ಆತರ ಮಾಡ್ತಿರ್ಲಿಲ್ಲ ಸರ್. ಆಗ ತುಂಬಾ ಜೋಪಾನ ಮಾಡಿಟ್ಟು ಖುಷಿಯಿಂದ ಆಟ ಆಡಿ ಮತ್ತೆ ಅದನ್ನ ಅದೇ ತರ ತುಂಬಿ ಎಲ್ಲ ಇಟ್ಬಿಡ್ತಿದ್ವಿ ಸರ್ ನಾವು. ಚೆನ್ನಾಗಿತ್ತು ಸರ್ ಅದೊಂಥರ ಬಾಲ್ಯದ ನೆನಪುಗಳು.
0: ಸೊ ಹಂಗೆ ನೀವು ಈಗ ಮಕ್ಳಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತಂದ್ರೆ ಗೊಂಬೆಗಳನ್ನ ಕೊಡ್ತೀರಾ, ಆಟಿಕೆಗಳನ್ನ ತಗೊಂಡೋಗಿ ಕೊಡ್ತೀರಾ, ಏನ್ ಕೊಡ್ತೀರಾ?
1: ಈ ಗೊಂಬೆಗಿಂತ ಸರ್ ನಾವು ಈಗ ಈ ಆಟಿಕೆಗಳಂದ್ರೆ ಅವ್ರಿಗೆ ಉಪಯೋಗ ಆಗ್ಬೇಕು ಸರ್ ಅದ್ರಲ್ಲೇ. ಈ ಚೆನ್ನಮಣಿ ಈ ತರ ಅವೆಲ್ಲ ತಂದಿಟ್ಟಿರ್ತೀವಿ ಸರ್ ನಾವು ಮನೇಲಿ, ಅಂದ್ರೆ ಮಕ್ಳಿಗೆ ಆತರ ಆಟದಲ್ಲೂ ಇರ್ಬೇಕು ಮತ್ತೆ ಅವ್ರಿಗೆ ಮೈಂಡ್ಗೂ ಸ್ವಲ್ಪ ಇದಾಗ್ಬೇಕು ಸರ್. ಆತರ ಆಟದ್ ಕೊಟ್ರೆ ಮಕ್ಳಿಗೆ ಒಳ್ಳೇದು ಅಂತ ಅನ್ಕೋತೀನಿ ಸರ್ ನಾವೀಗ. ಆತರ ನಾವು ತರ್ತೀವಿ ಸರ್ ಮನೇಲಿ.
0: ಹಾಗಾಗಿ
1: ಆತರ ಎಲ್ಲ ಹೌದು ಸರ್.
0: ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರೇಮ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಓಕೆ, ಸೊ ಹಾಸನದಿಂದ ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಹಾಗೆ ಅವರು ಕೂಡ ಮಕ್ಕಳಿಗೆ ಏನಾದ್ರು ಗಿಫ್ಟ್ನ ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಉಪಯೋಗ ಆಗುವಂತಹ ಆಟಿಕೆಗಳನ್ನ ಅಥವಾ ಸ್ವಲ್ಪ ಥಿಂಕ್ ಮಾಡುವಂತಹ ಆಟಿಕೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ನೀವು ಯಾವ ರೀತಿಯ ಗೊಂಬೆಗಳನ್ನ ಅಥವಾ ಆಟಿಕೆಗಳನ್ನ ಇಷ್ಟಪಡ್ತಾ ಇದ್ರಿ, ಆ್ಯಂಡ್ ನಿಮಗೆ ತುಂಬಾ ಇಷ್ಟ ಆಗ್ತಾ ಇದ್ದಂತಹ ಆಟಿಕೆಗಳೇನು ಅದ್ರ ಬಗ್ಗೆನೂ ಕೂಡ ಮಾತಾಡುತ್ತಾ ಹೇಳ್ಬೋದು. ಸೊ ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಕೂಡ ತುಂಬಾ ಆಟ ಸಾಮಾನುಗಳು ಇಷ್ಟ ಆಗ್ತಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಕಾರ್ಗಳನ್ನ ನಾನು ತುಂಬಾ ಇಷ್ಟಪಡ್ತಿದ್ದೆ. ಅಂಡ್ ಸ್ವಲ್ಪ ದೊಡ್ಡನಾಗ್ತಿದ್ದ ಹಾಗೆ ಸ್ಕೂಲಲ್ಲೆಲ್ಲ ಒಂದು 4th-5th ಎಲ್ಲ ಇದ್ದಾಗ ನನಗೆ ಈ ರಿಮೋಟ್ ಕಾರ್ಗಳು ಆಮೇಲೆ JCB ಈ ಥರದ್ದೆಲ್ಲ ಏನೇನು ಬರ್ತಿದ್ವಲ್ಲ ಅಂಥದ್ರ ಮೇಲೆ ಸಿಕ್ಕಾಬಟ್ಟೆ ಕ್ರೇಜು. ಆದರೆ ನಮ್ಮ ಮನೇಲಿ ಕೇಳಿದಾಗ ಕೊಡಿಸ್ತಾನೆ ಇರಲಿಲ್ಲ ನಮಗೆ, ಯಾವುದೋ ಒಂದು ರಿಮೋಟ್ ಕಾರು ಈ ಥರ ಏನು ಕಾರ್ಗಳನ್ನ ಎಳೆದು ಬಿಟ್ಟರೆ ಸ್ಪೀಡಾಗಿ ಹೋಗುತ್ತಲ್ಲ ಆ ಥರದ ಕಾರ್ಗಳೆಲ್ಲ ಕೊಡಿಸಿದ್ರೆ ಅಷ್ಟೇ ಚಿಕ್ಕ ಚಿಕ್ಕದು. ಸೊ ಅಂಥದ್ರಲ್ಲೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು. ಆ್ಯಂಡ್ ಆ ಥರ ರಿಮೋಟ್ ಕಾರ್ಗಳೆಲ್ಲ ಬಂದಾಗ ಇನ್ನೂ ಕ್ರೇಜ್ ಜಾಸ್ತಿ ಇತ್ತು ನಮಗೆ. ಆ ಥರದ ಗೊಂಬೆಗಳಿಗಿಂತ ಈ ಥರ ಆಟಿಕೆಗಳ ಬಗ್ಗೆ ಹೆಚ್ಚು ಕ್ರೇಜು. ಆ್ಯಂಡ್ ನೀವು ಕೂಡ ಈ ಥರ ಆಟಿಕೆಗಳ ಬಗ್ಗೆ ಕ್ರೇಜ್ ಇತ್ತು ಅಂತಂದರೆ ಸೊ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಅಥವಾ ನೀವು ಗೊಂಬೆಗಳನ್ನ ಇಷ್ಟಪಡ್ತಿದ್ರಿ ಅಂತಂದರೆ ಈಗಂತೂ ಸಿಕ್ಕಾಬಟ್ಟೆ ನಿಮಗೆ ಗೊಂಬೆಗಳು ಸಿಗುತ್ತೆ. ಬೇರೆ ಬೇರೆ ಡಾಲ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ಈಗ ನಾಯಿ ಆಗಿರ್ಬೋದು ಬೇಕಾಗಿರ್ಬೋದು ಈ ಥರ ಗೊಂಬೆಗಳನ್ನು ಕೂಡ ಕೊಡ್ಬೋದು. ಜೊತೆಗೆ ಗಂಡು ಗೊಂಬೆ ಹೆಣ್ಣು ಗೊಂಬೆ ಈ ಥರದ ಗೊಂಬೆಗಳನ್ನು ಕೂಡ ಕೊಡ್ಬೋದು. ಹಾಗೆ ನೀವು ಕೂಡ ಈ ಥರದ ಗೊಂಬೆ ಕೂರಿಸೋ ಒಂದು ಪದ್ಧತಿಯನ್ನು ಕೂಡ ಮಾಡ್ತಾ ಇದ್ರೆ ಸೊ ಅಲ್ಲಿ ಕೂಡ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಮತ್ತು ಚೂಸ್ ಮಾಡಿ ಇಂತಿಂಥ ಗೊಂಬೆಗಳನ್ನೇ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ನೀವು ಕೂಡ ಈ ಥರ ಗೊಂಬೆಗಳನ್ನ ಅಥವಾ ಆಟಿಕೆಗಳ ಜೊತೆಯಲ್ಲಿ ನಿಮ್ಮ ಲೈಫ್ನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತೊಗೊಳ್ಳೋಣ. ಹಾಗೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ, ಜೊತೆಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶೋ ಗ್ಯಾರಂಟಿ ಪರ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಜೋಗಿ ಸಿನಿಮಾದಿಂದ ಕೇಳ್ಕೊಂಡು ವಾಪಸ್ ಬರ್ತೀರಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೊಂಬೆಗಳ ಬಗ್ಗೆ ಮಾತಾಡ್ತಿದ್ವಿ. ನಿಮಗೆ ಯಾವ ರೀತಿಯ ಗೊಂಬೆಗಳು ಇಷ್ಟ ಆಗುತ್ತೆ ಅದರ ಬಗ್ಗೆ ನೀವು ಕೂಡ ಹೇಳ್ಬೋದು ಅಂತ ಹೇಳ್ತಾ ಈಗ ಏನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಶಂಭುಲಿಂಗ ಅವರು, ಹೇಗಿದ್ದೀರಾ?
1: ಆರಾಮಿದ್ದೀವಿ ಸರ್. ನಿಮ್ದು ಕಾಫಿ ಆಯ್ತಾ ಸರ್?
0: ಕಾಫಿ ಆಗಿದೆ, ನಿಮ್ದಾಯ್ತಾ?
1: ನಾವು ಕಾಫಿ ಟೀ ಕಡಿಮೆ ಸರ್ ಈಗ.
0: ಓಕೆ,
1: ಸಾಯಂಕಾಲ ಕಾಫಿ ಟೀ ಕುಡಿಯಲ್ಲ. ಸಾಯಂಕಾಲ ಕಾಫಿ ಟೀ ಕುಡಿದ್ರೆ ರಾತ್ರಿ ಜಾಗರಣೆ ಮಾಡಕ.
0: ಓಕೆ
1: ಹೇಳಿ ಸರ್.
0: ಶಂಭುಲಿಂಗ ಅವರೇ
1: ಹೇಳಿ ಸರ್.
0: ಇವತ್ತು ಗೊಂಬೆಗಳ ದಿನದ ಬಗ್ಗೆ ಮಾತಾಡ್ತಿದ್ವಿ. ಸೊ ನಿಮಗೆ ಗೊಂಬೆಗಳು ಇಷ್ಟ ಆಗ್ತೈತಾ, ಆಟಿಕೆಗಳು ಇಷ್ಟ ಆಗ್ತೈತಾ?
1: ನಮಗೆ ಗೊಂಬೆ ಆಟಗಳು ಇಟ್ಟೆ ಇಷ್ಟ ಸರ್, ಆಡೋದು ಇಷ್ಟ ಅಲ್ಲ. ನಾವು ಅದು ಗೊಂಬೆ ರೆಡಿ ಮಾಡ್ತೀವಿ ಸರ್. ಈಗ ನಂಗೆ ಕೊಂಡ್ಕೊಂತಿದ್ದಿಲ್ಲ ಸರ್ ಅವಾಗೆಲ್ಲ. ನಾವೇ ಮಣ್ಣೊಳಗೆ, ಆಮೇಲೆ ತೆಂಗಿನಾರೊಳಗೆ, ತೆಂಗಿನ ಪಟ್ಟಿ ಒಳಗೆ, ಆಮೇಲೆ ಸಿಗರೆಟ್ ಪ್ಯಾಕ್ ಅಲ್ಲಿ ಮದುವೆ ಕಾರ್ಡ್ಗಳೆಲ್ಲ ನಾವೇ ರೆಡಿ ಮಾಡ್ತಿದ್ವಿ ಸರ್. ಮಣ್ಣಿನ ಗೊಂಬೆ ಮಣ್ಣುಗಳಲ್ಲಿ ಗೊಂಬೆ ಮಾಡ್ತಾ ಇದ್ವಿ, ಹೆಣ್ಣು ಗಂಡು ಗೊಂಬೆನ. ಆಮೇಲೆ ಒಲೆಗಳನ್ನ ಮಾಡ್ತಾ ಇದ್ವಿ, ಆಮೇಲೆ ಒಳಗಳನ್ನ ಮಾಡ್ತಾ ಇದ್ವಿ, ಆಮೇಲೆ ಇತರೆ ಚಮಚೆ ತಟ್ಟೆ ಲೋಟ ಎಲ್ಲ ಮಾಡಿ. ಅವಾಗ ನಮ್ಗೆ ಅವಾಗ ಆಗಿನ ಪ್ರಾಜೆಕ್ಟ್ ಬೇರೆ ಇತ್ತು ಮಾಡಿ ಸರ್. ಅದು ಮಾಡ್ಕೊಂಬಲಿಕ್ಕೆ ಅದನ್ನ ನಾವೇನ್ ಮಾಡ್ತಾ ಇದ್ವಿ, ಅದನ್ನ ನಾರಲ್ಲಿ ನಾರು ಹಿಡಿದ್ಬಿಟ್ಟು ಅದನ್ನ ಕಲ್ಸಿ ಹಾಕ್ತಾ ಇದ್ವಿ ಸರ್. ಯಾಕಂದ್ರೆ ಅದು ಹೆಂಗೇನು ಕಾಂಗ್ರೆಸ್ ಹಾಕಿ ಕಬ್ಳ ಹೆಂಗ್ ಹಾಕ್ತಿವಿ ಆ ತರ ಹಾಕಿ ಮಾಡಿದ್ವಿ. ಆದ್ರೆ ಈಗೆಲ್ಲ ಮರ್ತೋಗಿ ಸರ್, ಈಗ ನಮ್ಮ ಮಕ್ಳು ಹೇಳ್ಕೊಳಕ್ ಬರಲ್ಲ ಸರ್. ಮರ್ತವಂಗ ಆಗ್ಬಿಟ್ಟಿದೆ, ಬಹಳ ಅಷ್ಟೇ ಆಯ್ತು. ಈಗೆಲ್ಲ ಮೊಬೈಲ್ ಕಾಲ್ ಆಗ್ಬಿಟ್ಟಿದಲ್ಲ, ಎಲ್ಲ ಅದ್ರ ಕಡೆ ಗಮನ ಆಗ್ಬಿಟ್ಟಿದೆ. ಈಗ ಮಕ್ಳು ನೋಡೋದಿಲ್ಲ. ಆಮೇಲೆ ತೆಂಗಿನ ಪಟ್ಟಿ ಒಳಗೆ ಮಾಡ್ತಾ ಇದ್ವಿ. ಆಮೇಲೆ ಇದು ಚೀಟಿ, ನಾವು ಅಕಸ್ಮಾತ್ ಗಾಳಿ ಪಟ ಎಲ್ಲ ಆಡ್ತಾ ಇದ್ವಿ. ಹೇಳ್ಬೇಕಂದ್ರೆ ಪೇಪರ್ ಅಲ್ಲಿ ನಾವೇ ಮಾಡ್ತಾ ಇದ್ವಿ. ಈಗ ನಂಗೆ ರೆಡಿ ಮಾಡಿಲ್ಲ ಸರ್, ನಾವೇ ರೆಡಿ ಮಾಡ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ಆಮೇಲೆ ಅದರಲ್ಲಿ ಮಣ್ಣಿನ ಮಣ್ಣಿಗೆ ಕೋಲ್ ಮಾಡಿ ಅಲ್ಲಿ ಬಾಲ್ ಮಾಡಿ ಬ್ಯಾಟು ಬಾಲು ಮಾಡ್ತಾ ಇದ್ವಿ, ದಪ್ಪ ಮಣ್ಣು ಹಚ್ಚಿ. ಇದರ ಎಲ್ಲ ನಮ್ಮ ಸಜ್ಜೆ ಹೇಳ್ಬೇಕು ಸರ್, ನಾವು ಕೊಂಡ್ಕೊಳ್ಳಿಲ್ಲ ಸರ್. ನಾವು ಏನಿದ್ರು ನಾವು ನಾವೇ ಓನಾಗಿ ಮಾಡ್ತಾ ಇದ್ವಿ ಸರ್. ನಾವು ಅದೇ ತರ ಆಟ ಆಡ್ತಾ ಇದ್ವಿ. ಹೇಳ್ಬೇಕು ಅಂದ್ರೆ ಗೊಂಬೆ ಇಟ್ಟು ಬಾರ ರಜೆ ಬಂತು ಅಂದ್ರೆ ಆತರ ಇಡೋದು, ಗೊಂಬೆ ಮಾಡಿ ಗಣಪತಿ ಮಾಡಿ ಅದು ಗಣಪತಿ ಪೂಜೆ ಮಾಡಿ ಅದಕ್ಕೆ ಏನೋ ಸ್ವಲ್ಪ ಮನೆಯಿಂದ ಏನೋ ತಂದು ಸಕ್ಕರೆನೋ ಕಡ್ಲೆನ ತಂದು ನೈವೇದ್ಯ ಹಿಡ್ದಿಗೆಲ್ಲ ಮಾಡ್ತಿದ್ವಿ ಸರ್. ಯಾವಾಗ ಅದು ಬೇಲಾಗಿರುತ್ತೆ ನೋಡ್ಲಿಕ್ಕೆ ಏನೋ ಒಂಥರ ವಿಶೇಷ ಸರ್. ಅದಕ್ಕೆ ಗೊಂಬೆ ನೀವು ಸರ್ ಇಂತ ಟೈಮಲ್ಲಿ ನೀವು ಗೊಂಬೆಗಳು ಹಾಡ್ಬೇಕು, ನೀವು ಬೇರೆ ಬೇರೆ ಯಾರು ಹಾಕ್ತೀರಾ ನೋಡಿ? ಗೊಂಬೆ ಹೇಳ್ತೀರ ಅದನ್ನ ಹಾಕ್ಬೋದು, ಮೇಲೆ ಕುಂತಾನೆ ಗೊಂಬೆ ಅದು ಹಾಕ್ತಿಲ್ಲ ಹಾಕೋಸಿ ಹಾಕೋದಲ್ಲ ನೀವು ಅಂತವೆಲ್ಲ ಚೇಂಜ್ ಮಾಡ್ತಾರೆ ನೀವು ಹಾಡುಗಳನ್ನ. ಆ ಸಂಬಂಧಪಟ್ಟ ವಿಷಯಕ್ಕೆ ತಕ್ಕಂತೆ ನೀವು ಹಾಡುಗಳನ್ನು ಪ್ರಸಾರ ಮಾಡಿ ಸರ್. ಯಾಕಂದ್ರೆ ನೀವು ಅಂತ ಹಾಡುಗಳನ್ನು ಪ್ರಸಾರ ಮಾಡಲ್ಲ, ಯಾವ್ದು ಪ್ರಸಾರ ಮಾಡ್ತೀವಿ ಸರ್? ಮೇಲೆ ಕುಂತಾನೆ ಗೊಂಬೆ ಆತನು ಇಂಥವೆಲ್ಲ ಹಾಡುಗಳದ ಸರ್. ನೀವು ಅದು
0: ಗೊಂಬೆ ಗೊಂಬೆ
1: ಆಡಿಸಿ ನೋಡು ಇಡಿಸಿ ನೋಡು ಅವೆಲ್ಲ ಹಾಕೋದು ಸರ್ ನೀವು ಹಾಡುಗಳು.
0: ಅಲ್ಲ ಹೌದು ನೋಡಿ, ನೀವು ಈ ತರ ಸಿಂಗರ್ಸ್ ಎಲ್ಲ ಇರ್ಬೇಕಾದ್ರೆ ನಾವು ಹಾಡುಗಳನ್ನ ಹಾಕಿದ್ರೆ ಹೆಂಗೆ ಹೇಳಿ?
1: ಖುಷಿ ಆಗ್ತಿರೋದು ಹೇಳ್ಬೇಕಂದ್ರೆ
0: ನಾವು ಈ ತರ ಹಾಡುಗಳನ್ನ ಖುಷಿ ಪಡ್ತಾರೆ ಅಂತ ಹಾಕ್ತಿವಿ. ಓಕೆ ಓಕೆ,
1: ವಿಷಯ ತಕ್ಕಂತೆ ನೀವು ಹಾಡುಗಳನ್ನು ಪ್ರಸಾರ ಮಾಡ್ತಾರೆ ಹೇಳ್ಬೇಕಂದ್ರೆ.
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು.
1: ಮೊನ್ನೆ ಹೇಳಂತಾರೆ ಸರ್, ಅದು ನೆನಪಾಗಿದೆ, ಈಗ ಯಾಕೆ ನೆನಪಾಯ್ತು ಹೇಳಿದೆ ಸರ್.
0: ಒಳ್ಳೇದಾಯ್ತು,
1: ಥ್ಯಾಂಕ್ ಯು ಸರ್,
0: ಚೆನ್ನಾಗಿ ಮಾತಾಡಿದ್ರೆ.
1: ಥ್ಯಾಂಕ್ ಯು ಸರ್.
0: ಓಕೆ, ಶಂಭುಲಿಂಗ್ ಅವರು ಕೂಡ ಕರೆ ಮಾಡಿದ್ರು. ಅವರು ಕೂಡ ಕರೆ ಮಾಡಿ ಗೊಂಬೆಗಳ ಬಗ್ಗೆ ಹೇಳ್ತಾ ಇದ್ರು, ಗೊಂಬೆಗಳನ್ನ ನಾವೇ ತಯಾರು ಮಾಡ್ತಿದ್ವಿ ಅಂತೇಳಿ. ಸೊ ಹಾಗೆ ಇವತ್ತು ಕರೆ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗ್ಬೇಡಿ, ನಾಳೆ ಕೂಡ ಕಾರ್ಯಕ್ರಮ ಇರುತ್ತೆ. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ವೀಕೆಂಡ್ನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಪೃಥ್ವಿ ಟ್ರಸ್ಟ್ ಬೆಂಗಳೂರು ಹಾಗೂ ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಜಂಟಿಯಾಗಿ ಮಲೆನಾಡಿನ ರೈತ ಬುಡಕಟ್ಟು ಮತ್ತು ಪರಿಸರ ಸಂಘಟನೆಗಳ ಸಹಯೋಗ ಮತ್ತು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸಹಕಾರದಲ್ಲಿ ಮಲೆನಾಡು ಕೃಷಿ ಅರಣ್ಯ ಸಂಘರ್ಷ ಮತ್ತು ಸಾಮರಸ್ಯ ವಿಷಯದ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. 13/6/2026 ಇಂದು ಬೆಳಗ್ಗೆ 10:30 ಕಾರ್ಯಕ್ರಮ ಆರಂಭವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ಪ್ರಕಾಶ್ ಕಮ್ಮರಡಿ, ಕೃಷಿ ಆರ್ಥಿಕ ತಜ್ಞರು ಹಾಗೂ ಸದಸ್ಯರು, ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಎಂ ಅಣ್ಣಯ್ಯ, ಪ್ರಧಾನ ಮುಖ್ಯ ಅರಣ್ಯ ಮತ್ತು ಅರಣ್ಯ ಸಂಪನ್ಮೂಲ ನಿರ್ವಹಣಾ ಸಂರಕ್ಷಣಾಧಿಕಾರಿ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಗೋಷ್ಠಿಯೊಂದಿಗೆ ತಾಂತ್ರಿಕ ಗೋಷ್ಠಿ ಕೂಡ ನಡೆಯಿತು. ತಾಂತ್ರಿಕ ಗೋಷ್ಠಿಯಲ್ಲಿ ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ 90.8 FM ನಿಲಯ ನಿರ್ದೇಶಕರಾದ ಜಿಎಲ್ ಜನಾರ್ದನ್ ರವರು ಅರಣ್ಯ ನೀತಿಗಳು ಮತ್ತು ಇತಿಹಾಸದ ಬಗ್ಗೆ ಮಾಹಿತಿ ನೀಡಿದರು. ಪರಿಸರ ಹೋರಾಟಗಾರರಾದ ಅಖಿಲೇಶ್ ಚಿಪ್ಳಿ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡಿದರು. ಮಾಜಿ ಮಹಾಪೌರರಾದ ರಮೇಶ್ ಹೆಗಡೆ ಅರಣ್ಯ ಕಾಯ್ದೆಗಳು ಮತ್ತು ಅವಾಂತರಗಳ ಬಗ್ಗೆ ಮಾತನಾಡಿದರು. ವನ್ಯಜೀವಿ ಸಂರಕ್ಷಣಾ ಅಧ್ಯಯನ ವಿಭಾಗ ಕುವೆಂಪು ವಿಶ್ವವಿದ್ಯಾನಿಲಯದ ಡಾಕ್ಟರ್ ವಿಜಯಕುಮಾರ್ ಅವರು ರಕ್ಷಿತಾರಣ್ಯ ಮತ್ತು ವನ್ಯಜೀವಿ ರೈತ ಸಂಘರ್ಷದ ಕುರಿತು ಮಾತನಾಡಿದರು. ರೈತ ಸಂಘಟನೆಯ ಮುಖಂಡರಾದ ಕೆಟಿ ಗಂಗಾಧರ್ ಅವರು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಗಣ್ಯರು ಹೀಗೆ ಮಾತನಾಡಿದ್ದಾರೆ.
8: ನಾನಿಲ್ಲಿ 15 ವರ್ಷಕ್ಕೂ ಹೆಚ್ಚು ಕಾಲ ಶಿವಮೊಗ್ಗ ಕೇಂದ್ರ ಸ್ಥಾನವನ್ನಾಗಿಟ್ಕೊಂಡು ಕೆಲಸ ಮಾಡಿದ್ದೇನೆ. ಇಲ್ಲಿಂದ ಹೊರಡೋಣ. ನಮ್ಮ ಕೋಟೆ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ ಅವರಿಗೆ ಗಂಗಾ ಸ್ನಾನ ತುಂಗಾಪಾನಮ್ ಅಂತ ಹೇಳ್ತಾರಲ್ಲ, ಈಗ ತುಂಬ ನೀರನ್ನು ಕುಡಿಬಹುದೇ ಅಂತ ನೋಡಿಕೊಂಡು ಅಲ್ಲೇ ಶಿವಪ್ಪ ನಾಯಕರ ಅರ್ಧನೆ ನನ್ನ ಆಫೀಸ್ ಇತ್ತು. ಅವಾಗ 1982 ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹಾಗೆ ನಾವು ಹೊಳೆ ದಾಟಿ ಹೊಳೆವನ್ನೂರು ರೋಡ್ನಲ್ಲಿರುವ CCF ಆಫೀಸು ವಿಸಿಟ್ ಮಾಡಿ ಪಕ್ಕದಲ್ಲಿ ಶ್ರೀಗಂಧ ಎಣ್ಣೆ ಕಾರ್ಖಾನೆ ಇತ್ತು, ಈಗ ಮುಚ್ಚೋಗಿದೆ. ವಾಪಸ್ಸು ಸಹ್ಯಾದ್ರಿ ಕಾಲೇಜ್ ಮೂಲಕ ಹೋಗೋಣ, ಭದ್ರಾವತಿಗೆ ಹೊರಟುಬಿಡೋಣ, ಮತ್ತು ನಮ್ಮ ಕಾಡ ಆಫೀಸು ನೋಡ್ಕೊಂಡು ಹೋಗೋಣ. ಕೆಟಿ ಗಂಗಾಧರ್ ಅವರು ಮತ್ತು ಬಸವರಾಜಪ್ಪನವರು ನಾವೆಲ್ಲ 1 ವರ್ಷ 12 ಬೆಳೆಗಳಿಗೆ ಐ ಥಿಂಕ್ ನೀರು ಕೊಟ್ಟಿದ್ವಿ, ಯಾವುದೇ ಗದ್ದಲ ಗಲಾಟೆ ಇಲ್ಲದೆ. ಈಗ ಹಾಗೆ ಭದ್ರಾವತಿಗೆ ಹೋದರೆ ಈ VASL MPM ಇವತ್ತಿನ ಸಬ್ಜೆಕ್ಟ್ಗೆ ಅರಣ್ಯಗಳು ಯಾವ ರೀತಿ ನಾಶ ಆಯಿತು ಅನ್ನೋದನ್ನು ಮುಂದೆ ಸಮಯ ಸಿಕ್ಕರೆ ಹೇಳೋಣ. ನಿನ್ನೆ ಟ್ರೈನಲ್ಲಿ ಬರೋದು ನೋಡ್ತಾ ಇದ್ದೆ, VASL ಒಂಥರ ಮಿನಿ ಅರಣ್ಯ ಆದಂಗಾಗಿದೆ. ಸಂತೋಷ. ಹಾಗೆ ನಮ್ಮ ರೇಡಿಯೋದು ನೋಡಿಕೊಂಡು ಭದ್ರಾವತಿ ಆಕಾಶವಾಣಿನ ಮುಂದೆ ಹೋದರೆ ಅರಣ್ಯದಲ್ಲೇ ಇದ್ದಂಥವರು ನಮ್ಮ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಟೈಗರ್ ರಿಸರ್ವ್ನಲ್ಲಿ ಇದ್ದಂಥ ಇಬ್ಲಾಮ್ ಮಾಡಿದವರು ಇವತ್ತು ಬಂದು MC ಹಳ್ಳಿನಲ್ಲಿ ಹೇಗಿದ್ದಾರೆ ಅನ್ನೋ ಒಂದ್ಸಾರಿ ನೋಡಿ. ನಮ್ಮ UR ಅನಂತಮೂರ್ತಿ ಅವರು ಮತ್ತು ಡಾಕ್ಟರ್ ರಾಮ ಜೋಯಿಸ್ ಅವ್ರನ್ನ ಜ್ಞಾಪಕ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇನ್ನು ತೀರ್ಥಹಳ್ಳಿಗೆ ಹೋದರೆ ತೀರ್ಥಹಳ್ಳಿನಲ್ಲಿ ತುಂಗಾ ನದಿಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿ ಮರಗಳಲ್ಲೆಲ್ಲ ಓಡಾಡಿ ರಾಮೇಶ್ವರ ದೇವರಿಗೆ ಒಂದು ನಮಸ್ಕಾರ ಮಾಡಿ ಪರಶುರಾಮ ಕೊಡಲಿ ತೊಳೆದಂತಲ್ಲ ಹಾಗೆ ಪಾಪವನ್ನು ಕಳ್ಕೊಂಡು ಇನ್ನು ದೇವಂಗಿ ಕುಪ್ಪಳ್ಳಿ ಕವಿಶೈಲ ಇಲ್ಲಿಗೆ ಹೋದಾಗ ಕುವೆಂಪು ಅವರು ಇನ್ನೊಬ್ಬರು ಅವರ ಕಾನೂರು ಹೆಗ್ಗಡತಿ ಯಾವಾಗ ಬರೆದಿದ್ದದು 1939 ಅಂತ ಕಾಣಿಸುತ್ತೆ. ಮತ್ತು ಮಲೆಗಳಲ್ಲಿ ಮದುಮಗಳು ಇವುಗಳನ್ನು ನೋಡಿದರೆ ಆ ಕಾದಂಬರಿಗಳನ್ನು ಪ್ರತಿಯೊಬ್ಬರು ಓದಬೇಕು. ನಾನು ಸಾಕಷ್ಟು ಸಾರಿ ಓದಿದ್ದೇನೆ. ಆಗ ಈ ಮಲೆನಾಡ ಚಿತ್ರಣ ಹೇಗಿತ್ತು, ಅದು ಅರಣ್ಯ ಆಗಲಿ ವನ್ಯಜೀವಿ ಆಗಲಿ ಕೃಷಿ ಆಗಲಿ ಎಲ್ಲವೂ ಗೊತ್ತಾಗ್ತದೆ. ಮತ್ತು ಹಾಗೆ ಕಡದಾಳ್ ಮಂಜಪ್ಪನವ್ರಿಗೂ ಮೊದಲ CM ಅವ್ರಿಗೂ ಕೂಡ ಈ ಭಾಗದ ಒಂದು ನಮಸ್ಕಾರ ಹೊಡೆದು ಎಲ್ಲಿಗೆ ಹೋಗೋಣ ಬರ್ತೀನಿ. ಒಂದು ಸ್ವಲ್ಪ ಪಕ್ಕಕ್ಕೆ ಹೋದರೆ ಬೇಗನೆ ಮತ್ತು ಕಮ್ಮರಡಿ ಇದೆ, ಇನ್ನು ಸ್ವಲ್ಪ ಹೋದರೆ ಶೃಂಗೇರಿ ಎಲ್ಲ ನೋಡಿಕೊಂಡು ಅಲ್ಲ ಇಲ್ಲಿ ಯಾವ ರೀತಿ ಇದೆ ಅಂತ. ಈಗ ಭದ್ರಾವತಿ ಸುತ್ತಮುತ್ತ ಹೋದರೆ ಅಲ್ಲಿ ಮಂಡ್ಯ, ಕೆಎಲ್ಪೇಟೆ, ಚನ್ನರಾಯಪಟ್ಟಣ ಭಾಗದಿಂದ ಬಂದು ಅಲ್ಲಿಗೆ ಬರ್ತೀನಿ. ಇನ್ನು ಶಾಂತವೇರಿಗೆ ಬಂದಿಲ್ಲ, ಹೋಗಿಲ್ಲ, ಇನ್ನು ಬರ್ತೀನಿ. ಇದಾರೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಜನರ ಬದುಕಿ ಹೇಗಿದೆ. ಇನ್ನು ನಮ್ಮ ತೀರ್ಥಹಳ್ಳಿಗೆ ಹೋದ್ರೆ ಇಲ್ಲೇ ಬಂದಿದ್ದಾರೆ ಹೆಗ್ಡೆಯವರು. ಅವರು ಮೊದಲು ಜಮೀನ್ದಾರಾಗಿದ್ದರು, ಉಳಿಯೋವನೇ ಹೊಡಿ ಅನ್ನೋ ಕಾಲದಲ್ಲಿ ಹೋಯಿತು, ಈಗ ಸುಮಾರಾಗಿದ್ದಾರೆ. ಹಾಗೆ ನೋಡಿಕೊಂಡು ಅಲ್ಲಿಯ ನಮ್ಮ ಆಗುಂಬೆ ಸ್ಟೇಟ್ ಫಾರೆಸ್ಟು, ಬಾಳೆಹಳ್ಳಿ ಸ್ಟೇಟ್ ಫಾರೆಸ್ಟ್ ಅಂತ ಇತ್ತು. ಈಗ ಆಗುಂಬೆ ಅಂತ ಅಂದ ತಕ್ಷಣ ಎಂಥ ಅದ್ಭುತವಾದ ಕಾಡು. ನಾವು ಪ್ರೊಫೆಷನಲ್ ಇದ್ದಾಗ ಅಲ್ಲಿ ಹೋಗ್ತಾ ಇದ್ವಿ.
9: ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈಗಾಗಲೇ ಅಣ್ಣಯ್ಯ ಅವರು ಭಾರತದ ಅರಣ್ಯ ಕಾನೂನುಗಳಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಚಾರಗಳನ್ನು ವಿವರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇರುವಂಥ ವಿಚಾರ ಹೇಳಿದ್ರೆ, ಯಾವುದೇ ಕಾನೂನು ಬರಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಏನು ವಿಷನ್ ಇರ್ತದೆ, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಗುರಿಗಳಿರ್ತದೆ. ಈ ಉದ್ದೇಶಗಳಿಟ್ಕೊಂಡು ಏನು ಮಾಡ್ತದೆ ಅಣ್ಣ, ಯಾವುದೇ ಕಾನೂನು ಬರಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕಾಗತ್ತೆ ಅಣ್ಣ. ಸೊ ಈ ಲೆಕ್ಕದಲ್ಲಿ ಹೇಗೆ ಕಾನೂನುಗಳೆಲ್ಲ ಬೆಳೀತಾ ಬಂತು, ನಮ್ಮ ಸ್ವತಂತ್ರ ಭಾರತ ಆಗೋದಕ್ಕೆ ಮುಂಚೆ ಇದ್ದಂಥದ್ದು ಬ್ರಿಟಿಷ್ ಭಾರತ, ಬ್ರಿಟಿಷ್ ಭಾರತಕ್ಕೆ ಮುಂಚೆನೂ ನಮ್ಮ ಭಾರತ ಇತ್ತು. ಸೊ ಹಾಗಾಗಿ ಈ ಬ್ರಿಟಿಷ್ ಭಾರತಕ್ಕೆ ಮುಂಚೆ ಇದ್ದಂಥ ಭಾರತ ಏನಿತ್ತು, ಅಲ್ಲಿ ಹೇಗಿತ್ತು ಅರಣ್ಯದ ನೀತಿ ಮತ್ತು ನಿಯಮಗಳು ಅನ್ನೋಂಥದ್ದನ್ನು ಸ್ವಲ್ಪ ಸ್ಥೂಲವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದರ ಉದ್ದೇಶ

ಇವರೆಲ್ಲರೂ ಏನ್ ಮಾಡ್ಕೊಳ್ತಿದ್ರು, ಆ ಅರಣ್ಯದ ಮಾಲಕರಾಗಿದ್ರು ಅವರು, ಮಾಲಕರ ಜೊತೆಗೆ ಅದರ ಸಂರಕ್ಷಣೆ ಮಾಡ್ಕೊಳ್ತಾ ಇದ್ರು ಅನ್ನೋಂಥದ್ದು ಇತಿಹಾಸದಲ್ಲಿ ಹೇಳುವಂಥದ್ದು. ಅರಣ್ಯವನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಇರ್ತಿತ್ತು, ಅದ್ರ ಜೊತೆಗೆ ಅಲ್ಲಿ ಅದನ್ನ ಬಳಸ್ಕೊಳ್ಳಿಕ್ಕೂ ಸಹಿತ ಅವ್ರ ವ್ಯಾಪ್ತಿಯಲ್ಲಿ ಅವಕಾಶಗಳಿತ್ತು ಅನ್ನೋಂಥ. ಅಂದ್ರೆ ಮೂಲ ಅರಣ್ಯದ ಒಡೆಯರು ಅಂತ ಹೇಳಿದ್ರೆ ಆದಿವಾಸಿಗಳು, ಬುಡಕಟ್ಟು ಜನರು, ಅರಣ್ಯ ಅವಲಂಬಿತರೇನಿದ್ದಾರೆ, ಇವರದ್ದಾಗಿತ್ತು ಅರಣ್ಯ ಒಂದು ಕಾಲದಲ್ಲಿ. ಅದಾದ ನಂತರದಲ್ಲಿ ಶುರುವಾದಂಥದ್ದು ಒಂದಷ್ಟು ಜನ ಪಾಳ್ಯಗಾರರು ಉಟ್ಕೊಂಡ್ರು, ಒಂದಷ್ಟು ರಾಜರು ಉಟ್ಕೊಂಡ್ರು. ನೆಕ್ಸ್ಟ್ ಬಂದದ್ದು ಅವ್ರೇನು ಶುರು ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಅರೆ ಎಲ್ಲ ಇವರಿವರೇ ಸ್ವಂತಕ್ಕೆ ಮಾಡ್ಕೊಂಡು ಬಿಟ್ರು, ನಮ್ಮ ಕಥೆ ಏನು, ನಮಗೆ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಇಲ್ಲಿಂದ ಹಣ ಬರಬೇಕು. ಆಗ ಯೋಚನೆ ಶುರುವಾಗಿದ್ದಂಥದ್ದು ಏನಂತ ಹೇಳಿದ್ರೆ, ನಮ್ಮ ಅರಣ್ಯಗಳೇನಿದೆ, ಅರಣ್ಯಗಳು ನಮ್ಮ ಒಡೆತನದಲ್ಲಿದೆ. ಆ ಜಾಗ ಹೋಗಿ ನಮ್ಗೆ 2 ಎಕರೆ ಕಂಪನ್ಸೇಷನ್ ಕೊಟ್ಟರು ಜೆಎಂಬಿಲ್ ಅನ್ನೋ ಜಾಗದಲ್ಲಿ. ಆ ಜಾಗದಲ್ಲಿ ನಮ್ಮ ತಂದೆ ತಾಯಿಗೆ ಒಪ್ಪಿದ್ದಾರೆ. ಯಾಕಂದ್ರೆ ಅರಣ್ಯ ಕಾಯ್ದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ಲಿಕ್ಕೆ ನಾನು ಅದನ್ನ ಉದಾಹರಣೆ ತಗೊಂಡೆ. ಯಾಕಂದ್ರೆ ನಮಗೆ ಜಾಗ ಹೋಯಿತು ಅನ್ನೋ ಪ್ರಶ್ನೆ ಅಲ್ಲ, ಬಟ್ ಈ ಅರಣ್ಯವನ್ನು ಯಾವ ಥರ ಸಂರಕ್ಷಣೆ ಮಾಡಬೇಕು, ಅದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅದರ ಕೆಡುಕು ಬಂದಾಗ ಮಾತ್ರ ಮಾತಾಡ್ತೀವಿ. ವನ್ಯಜೀವಿಗಳಿಲ್ಲ ಅಂತ ಹೇಳಿದ್ರೆ ವನ್ಯಜೀವಿಗಳು, ರೈತರು, ಅರಣ್ಯ ಇವೆಲ್ಲವೂ ಸಾಮರಸ್ಯದಿಂದ ಬದುಕದೆ ಮಾತ್ರ ಸಹಬಾಳ್ವೆ ಇದ್ದರೆ ಮುಂದೆ ಹೋಗ್ಲಿಕ್ಕೆ ಇದಾಗುತ್ತೆ ಅಂತ ಹೇಳ್ತಾ, ನಾವೀಗ ರೈತರಿಗೆ ವನ್ಯಜೀವಿಗಳು ತುಂಬ ಇದೆ. ಯಾಕಂದರೆ ನೀವು ಬರ್ಡ್ಸ್ ಇಲ್ಲ ಅಂತ ಹೇಳಿದ್ರೆ ಇನ್ಸೆಕ್ಟ್ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ಎಷ್ಟೇ ನೀವು ಪೆಸ್ಟಿಸೈಡು ಇನ್ಸೆಕ್ಟಿಸೈಡ್ನ ಬಳಸ್ಕೊಂಡಿದ್ರು ಉಪಯೋಗ ಆಗಿರೋಂಥ ಬರ್ಡ್ಸ್ಗಳು, ಇನ್ಸೆಕ್ಟ್ಸ್ಗಳು ಮತ್ತು ಕೆಲವು ಮ್ಯಾಮಲ್ಸ್ಗಳು ರೈತರಿಗೂ ಸಹ ಹೆಲ್ಪ್ ಮಾಡ್ತವೆ. ನಾವು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದಿಲ್ಲ. ಈಗ ನಾನು ಡೈರೆಕ್ಟಾಗಿ ಯಾವ್ಯಾವ ಈ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ನಾನೇನು ಮಾತಾಡೋಕೆ ಹೋಗಲ್ಲ. ಅದ್ರ ಮಹತ್ವ ನಮ್ಗೆ ಗೊತ್ತಿದೆ. ನಾವು ಬಯಲುಸಿಗೆ ಇದು ಮಾಡಲಿಕ್ಕೆ, ಹವಾಮಾನಕ್ಕೆ ಎಲ್ಲದಕ್ಕೂ ಕೂಡ ಅರಣ್ಯ ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅದೇ ಥರ. ನಮ್ಮ ರೈತರು, ಕೃಷಿಕರು, ಅರಣ್ಯ ಮತ್ತು ಸಮಾಜ ಸಹಬಾಳ್ವೆಯಿಂದ, ಸಂಘರ್ಷವಿಲ್ಲದೆ ಸಹಬಾಳ್ವೆಯಿಂದ ಅದಕ್ಕೆ ಬೇಕಾದಂಥ ಇದನ್ನು ಮಾಡ್ಕೊಂಡು ಹೋದರೆ ಸರಿಯಾಗುತ್ತೆ ಅಂತ ಹೇಳ್ತಾ, ಸಾಮಾನ್ಯವಾಗಿ ನಾವು ಈಗ ಕಾಡು ಪ್ರಾಣಿಗಳನ್ನ ತಗೊಂಡ್ರೆ, ಈಗ ನಂದೇ ಎಕ್ಸಾಂಪಲ್ ತಗೊಂಡ್ರೆ, ನಮ್ಗೆ ಆಗ ರೈತರಿಗೆ ರೈತ ವನ್ಯಜೀವಿ ಸಂಘರ್ಷದ ಕೊಡ್ಕೊಂಡು ನಮ್ಗೆ ಹಂದಿಗಳು ಕಾಟ ಕೊಡ್ತಾ ಇದ್ವು, ಭತ್ತಕ್ಕೆ ಭತ್ತದ ಗದ್ದೆಗಳು ಹಂದಿಗಳು ತಿಂತಾ ಇದ್ವು. ತದನಂತರ ಹಕ್ಕಿಗಳು, ನವಿಲು, ಮಂಗಗಳ ಕಾಟ, ಸರ್ ಹೇಳಂಗೆ ಮಂಗಗಳ ಕಾಟ ತುಂಬ ಇತ್ತು. ಆಗ ಈ ಸಂಘರ್ಷಗಳು ಜಾಸ್ತಿ ಯಾವಾಗಾಯಿತು ಅಂತ ಹೇಳಿದ್ರೆ, ಮಾನವನಿಗೆ ಜೀವಕ್ಕೆ ಕೂತ್ ಬಂದಾಗ, ಈಗ ಆನೆಗಳ ಕಾಟಗಳು ಜಾಸ್ತಿ ಆದಾಗ, ಹುಲಿಗಳು, ಚಿರತೆಗಳು. ಈಗ ಆನೆಗಳು ಬೆಳೆಗಳನ್ನ ನಾಶ ಮಾಡ್ತವೆ, ಅದೇ ಥರ ಚಿರತೆ ಹುಲಿಗಳು ಬೆಳೆಗಳನ್ನ ನಾಶ ಮಾಡಲ್ಲ, ಆದರೂ ಕೂಡ ಅವು ಬಂದು ಪಶುವನ್ನ ಹಿಡ್ಕೊಂಡು ಹೋಗೋದು ಬೇಯೋದ್ರಿಂದ ಅವಾಗ ನಾವು ಈ ವನ್ಯಜೀವಿ ಮತ್ತು ರೈತರ ಸಂಘರ್ಷ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ನಾನು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ, ನಾನು ವರ್ಕ್ ಮಾಡಿರೋ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ಸಾಮಾನ್ಯ ಇದರಲ್ಲಿ ಮಲೆನಾಡು ಪ್ರದೇಶಕ್ಕೆ ವಿಶೇಷ ಗಮನ ಕೊಟ್ಬಿಟ್ಟು ನಾನು ಈ ರಿಪೋರ್ಟಲ್ಲಿ ತುಂಬ ಇದು ಡಿಟೇಲ್ ಆಗಿದೆ, ಊಟ ಸಮಯ ಆಗಿದೆ, ಹಾಗೂ ಅದ್ರ ಬಗ್ಗೆ ನಾನು ಮಾಡಿದ ವಿಷಯಗಳನ್ನು ನಿಮಗೆ ತಲುಪಿಸ್ಬೇಕು ಅಂತ ಹೇಳಿ. ಮಲೆನಾಡಿನಲ್ಲಿ ರೈತ ವನ್ಯಜೀವಿ ಸಂಘರ್ಷ ರಾಜ್ಯದ ಇತರ ಪ್ರದೇಶಗಳಿಂದ ಭಿನ್ನವಾಗಿದೆ. ಇಲ್ಲಿ ಅರಣ್ಯ ಮತ್ತು ಕೃಷಿ ನಡುವೆ ಸ್ಪಷ್ಟ ಗಡಿ ಅನೇಕ ಕಡೆ ಇಲ್ಲ. ಅಡಿಕೆ ತೋಟದ ಒಂದು ತುದಿ ಅರಣ್ಯಕ್ಕೆ ಸೇರುತ್ತದೆ, ಕಾಫಿ ತೋಟದೊಳಗೆ ಆನೆ ಸಂಚಾರ ಮಾಡಿರ್ಬೋದು, ಭತ್ತದ ಗದ್ದೆ ಅರಣ್ಯ ಕಣಿವೆಯ ಕೆಳಭಾಗದಲ್ಲಿರ್ಬೋದು, ಚಿರತೆಗಳು ಪಶುಗಳಿಗೆ ಗ್ರಾಮಗಳಿಗೆ ಬರಬಹುದು. ದೀಸ್ ಆರ್ ದ ರೀಸನ್ಸ್. ಮಲೆನಾಡಿನಲ್ಲಿ ಸಂಘರ್ಷದ ವಿಶೇಷ ಲಕ್ಷಣಗಳು ಏನಂತ ಹೇಳಿದ್ರೆ, ಅರಣ್ಯ ಮತ್ತು ತೋಟಗಳ ನೇರ ಸಂಪರ್ಕ, ಭಾರೀ ಮಳೆ ಮತ್ತು ದಟ್ಟ ಸಸ್ಯವರ್ಣದ ದೃಶ್ಯತೆ ಕಡಿಮೆ, ರಾತ್ರಿ ವನ್ಯಜೀವಿ ಚಲನೆ ಹೆಚ್ಚಿರುವುದು, ಕಾಫಿ ಮತ್ತು ಅಡಕೆ ತೋಟಗಳಲ್ಲಿ ಕಾರ್ಮಿಕರ ಸುರಕ್ಷತಾ ಪ್ರಶ್ನೆ, ಭತ್ತದ ಗದ್ದೆಗಳು ಆನೆ ಮತ್ತು ಕಾಡು ಕೊಂಡಿಗಳಿಗೆ ಆಕರ್ಷಕವಾಗುವುದು, ಶುಂಠಿ ಮತ್ತು ಬೇರು ಬೆಳೆಗಳು ಕಾಡು ಹಂದಿಗಳಿಗೆ ಆಕರ್ಷಕವಾಗುವುದು, ಬಾಳೆಹಣ್ಣು ಮತ್ತು ಹಣ್ಣು ಬೆಳೆಗಳು ಆನೆ, ಕೋತಿ ಮತ್ತು ಕಾಡು ಹಂದಿಗಳನ್ನು ಆಕರ್ಷಿಸುವುದು, ಚಿರತೆಗಳಿಂದ ಸಾಕು ಪ್ರಾಣಿಗಳ ಹಾನಿ, ಸೌರ ಬೇಲಿ ಮತ್ತು ಕಂದಕಗಳ ನಿರ್ವಹಣೆಗೆ ಮಳೆಗಾಲದ ಸವಾಲು, ಪ್ರವಾಸೋದ್ಯಮ, ಹೋಮ್ಸ್ಟೇ, ರಿಸಾರ್ಟ್, ಸಸ್ಯ ವಿತರಣೆ, ಅರಣ್ಯ ಹೆಚ್ಚಿನ ಒತ್ತಡ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಾನಿ, ತೀವ್ರವಾಗಿ ಒಡೆತ ನೀಡುವುದು, ಕೃಷಿ ಕಾರ್ಮಿಕರು ಮತ್ತು ಮಹಿಳೆಯರು ಬೆಳಗಿನ ಜಾವ ಅಥವಾ ಸಂಜೆ ತೋಟಗಳ ತೆರಳುವ ಅಪಾಯ ಹೆಚ್ಚಾಗುವುದು, ಅರಣ್ಯ ಹಂಚಿನ ಶಾಲಾ ಮಕ್ಕಳು ಮತ್ತು ವೃದ್ಧರ ಸುರಕ್ಷತೆ ಪ್ರಮುಖ ವಿಷಯವಾಗುವುದು, ಮಳೆಗಾಲದಲ್ಲಿ ಹಾನಿಯ ದಾಖಲೆ ಮತ್ತು ಪರಿಶೀಲನೆ ಕಷ್ಟವಾಗುವುದು, ತೋಟದ ದಟ್ಟತೆಯಿಂದ ಸ್ಥಿರತೆ ಮತ್ತು ಆನೆಗಳ ಉಪಸ್ಥಿತಿ ತಡವಾಗಿ ಗೋಚರಿಸುವುದು. ಈ ಕಾರಣಗಳಿಂದ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಪ್ರತ್ಯೇಕ ಸ್ಥಳೀಯ ಪರಿಸ್ಥಿತಿ ಒಂದು ಗ್ರಾಮ ಮಟ್ಟದ ಯೋಜನೆ ಅಗತ್ಯವಾಗಿದೆ. ಮಲೆನಾಡಿನ ಪರಿಹಾರಗಳು ಕೇವಲ ಕಚೇರಿ ಮಟ್ಟದಲ್ಲಿ ರೂಪುಗೊಳ್ಳಬಾರದು, ಅವು ಗ್ರಾಮ, ರೈತ, ಅರಣ್ಯ, ಸಿಬ್ಬಂದಿ, ಸಂಶೋಧಕರು ಮತ್ತು ಸ್ಥಳೀಯ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ರೂಪುಗೊಳ್ಳುತ್ತಿರುವ ನನ್ನ ಆಶಯ. ರೈತ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡುವ ಪರಿಹಾರಗಳು ಏನಂತ ಹೇಳಿದ್ರೆ, ತ್ವರಿತ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಪರಿಹಾರ ವ್ಯವಸ್ಥೆ ಇರಬೇಕು. ಪರಿಹಾರ ವ್ಯವಸ್ಥೆ ಸಂಘರ್ಷ ಕಡಿಮೆ ಮಾಡುವ ಪ್ರಮುಖ ಸಾಧನವಾಗಿದೆ. ಪರಿಹಾರ ತಡವಾದರೆ ಅಸಮಾಧಾನ ಹೆಚ್ಚುತ್ತದೆ, ಆದುದರಿಂದ ಹಾನಿ ವರದಿ ಮಾಡಲು ಸರಳ ವ್ಯವಸ್ಥೆ ಇರಬೇಕು. ಮೊಬೈಲ್ ಆಧಾರಿತ ಅರ್ಜಿ ವ್ಯವಸ್ಥೆ ಜಾರಿಯಾಗಬೇಕು. ಜಿಯೋ ಟ್ಯಾಗ್ ಫೋಟೋ ದಾಖಲಾತಿ ಇರಬೇಕು. ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಪರಿಶೀಲನೆ ಮಾಡಬೇಕು. ಹಣವನ್ನು ನೇರವಾಗಿ ರೈತನ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು. ಪ್ರತಿ ಹಂತ

0: ಪರಿಸ್ಥಿತಿ ರೈತರಿಗೆ ತಿಳಿಯುವಂತಿರಬೇಕು. ಬೆಳೆ ನಷ್ಟದ ಮೌಲ್ಯಮಾಪನ ವಾಸ್ತವಿಕ ಮಾರುಕಟ್ಟೆ ಮೌಲ್ಯದ ಸಮೀಪ ಇರಬೇಕು. ಅಡಕೆ, ಕಾಫಿ, ಮೆಣಸು, ಶುಂಠಿ ಮತ್ತು ಬಾಳೆ ಮುಂತಾದ ಹೆಚ್ಚಿನ ಹೂಡಿಕೆ ಬೆಳೆಗಳಿಗೆ ಪ್ರತ್ಯೇಕ ಮೌಲ್ಯಮಾಪನ ದಂಡ ಇರಬೇಕು. ಪಶು ಹಾನಿ ಪರಿಹಾರವನ್ನು ಕೂಡ ತ್ವರಿತವಾಗಿ ನೀಡಬೇಕು. ಪರಿಹಾರ ಪ್ರಕ್ರಿಯೆ ವಿಳಂಬವಾದರೆ ಹೊಣೆಗಾರಿಕೆ ನಿಗದಿ ಮಾಡುವ ವ್ಯವಸ್ಥೆ ಇರಬೇಕು. ಸಂಘರ್ಷಕ್ಕೆ ನಕ್ಷೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ರೈತ ವನ್ಯಜೀವಿ ಸಂಘರ್ಷ ನಕ್ಷೆ ತಯಾರಿಸಬೇಕು. ಇದರಲ್ಲಿ ಕೆಳಗಿನ ಮಾಹಿತಿ ಇರಬೇಕು. ಸಂಘರ್ಷ ಪೀಡಿತ ಗ್ರಾಮಗಳು, ಹೆಚ್ಚು ಹಾನಿಗೊಳಗಾಗುವ ಬೆಳೆಗಳು, ಯಾವ ಪ್ರಾಣಿ ಯಾವ ಪ್ರದೇಶದಲ್ಲಿ ಹೆಚ್ಚು ಹಾನಿ ಮಾಡುತ್ತದೆ, ಯಾವ ಋತುವಿನಲ್ಲಿ ಹಾನಿ ಹೆಚ್ಚಾಗುತ್ತದೆ, ಹಾನಿಗಳ ಸಂಚಾರ ಮಾರ್ಗಗಳು, ಚಿರತೆ ಕಾಣಿಸಿಕೊಳ್ಳುವ ಪ್ರದೇಶಗಳು, ಕಾಡುವಂದಿ ಹಾನಿ ಪ್ರದೇಶಗಳು, ತಡೆ ಕ್ರಮಗಳ ಸ್ಥಿತಿ, ಪರಿಹಾರ ಅರ್ಜಿಗಳ ಸಂಖ್ಯೆ ಮತ್ತು ಪಾವತಿ ಸ್ಥಿತಿ, ಜೀವ ಹಾನಿ ಮತ್ತು ಗಾಯಗಳ ದಾಖಲೆ, ಪಶು ಹಾನಿ ಪ್ರದೇಶಗಳು, ಹಳೆಯ ಸಂಘರ್ಷ ಪ್ರಕರಣಗಳ ಸ್ಥಳೀಯ ಇತಿಹಾಸ, ಅರಣ್ಯ ಅಂಚಿನ ಸೂಕ್ಷ್ಮ ಶಾಲೆಗಳು, ರಸ್ತೆಗಳು ಮತ್ತು ವಸತಿ ಪ್ರದೇಶಗಳು. ಈ ನಕ್ಷೆ ಆಧರಿಸಿ ಸಂಪನ್ಮೂಲವನ್ನು ಸರಿಯಾದ ಸ್ಥಳಕ್ಕೆ ಕೇಂದ್ರೀಕರಿಸಬಹುದು. ಗ್ರಾಮ ಮಟ್ಟದಲ್ಲಿ ಯಾವ ಥರ ಎಚ್ಚರಿಕೆಯನ್ನು ಕೊಡಬೇಕಂದ್ರೆ, ಗ್ರಾಮ ಮಟ್ಟದಲ್ಲಿ SMS ಎಚ್ಚರಿಕೆ, ಈಗಿನ ತಂತ್ರಜ್ಞಾನ ಬೆಳೆಸ್ಕೊಳ್ಬೇಕು, ವಾಟ್ಸಪ್ ಮಾಹಿತಿ ಗುಂಪುಗಳನ್ನ ತಯಾರಿಸ್ಕೊಳ್ಬೇಕು, ಸೈರನ್ ವ್ಯವಸ್ಥೆ, ಸಾರ್ವಜನಿಕವಾದ ಘೋಷಣೆಯನ್ನು ಮಾಡಬೇಕು, ಗ್ರಾಮ ಸ್ವಯಂ ಸೇವಕರನ್ನ ಬಳಸ್ಕೊಳ್ಬೇಕು, ಅರಣ್ಯ ಸಿಬ್ಬಂದಿ ಸಂಪರ್ಕ ಸಂಖ್ಯೆಯನ್ನು ಎಲ್ಲರಿಗೂ ತಲುಪತರ ಮಾಡಬೇಕು, ತುರ್ತು ಪ್ರತಿಕ್ರಿಯೆ ವಾಹನ ಪ್ರತಿ ಗ್ರಾಮದಲ್ಲೂ ಇಡಬೇಕು. ಇಲ್ಲಿ ಸಂಘರ್ಷಗಳಿರ್ತವೆ, ಅಲ್ಲಿ ಶಾಲೆಗಳು ಮತ್ತು ಅಂಗನವಾಡಿಗಳಿಗೆ ವಿಶೇಷ ಎಚ್ಚರಿಕೆ ವ್ಯವಸ್ಥೆ ಇರಬೇಕು. ಕಾಫಿ ಮತ್ತು ಅಡಿಕೆ ತೋಟದ ಕಾರ್ಮಿಕರಿಗೆ ಮುನ್ನೆಚ್ಚರಿಕೆ, ಗ್ರಾಮ ಪ್ರದೇಶದಲ್ಲಿ ಎಚ್ಚರಿಕೆ ಫಲಕಗಳು ಇರಬೇಕು. ಇದಕ್ಕೆ ವೈಜ್ಞಾನಿಕ ತಡೆ ಕ್ರಮಗಳು ಆಲ್ರೆಡಿ ನಾವೀಗ ಅಳವಡಿಸ್ಕೊಂಡಿರ್ತವೆ. ಸೌರಬರಿಯಲ್ಲಿ ಆನೆ ತಡೆ ಕಂದಕ, ರೈಲು ಬ್ಯಾರಿಕೇಡ್, ಜೀವಂತ ಬೇಲಿ, ಜೇನು ಪೆಟ್ಟಿಗೆ ಬೇಲಿ, ಮಿರ್ಚಿ ಕಡ್ಡಿ ಅಥವಾ ಮಿರ್ಚಿ ಆಧಾರಿತ ತಡೆ ಕ್ರಮ.
1: ಹೀಗೆ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಎಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗನಾಡಿ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 16 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿ

ಪಡೆದುಕೊಳ್ಳಲಿದ್ದು ಪಿಯುಸಿ, ಐಟಿಐ, ಬಿಇ ಮತ್ತು ಯಾವುದೇ ಪದವಿ ಪೂರೈಸಿದ 18-30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪನಗರ, ಸೆಕೆಂಡ್ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663636 ಮತ್ತೊಂದು ಸಂಖ್ಯೆ 9108235132 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಬಾಲಕಾರ್ಮಿಕರ ಪದ್ಧತಿ ನಿರ್ಮೂಲನೆಯಲ್ಲಿ ಸಹ ಮಕ್ಕಳ ಪಾತ್ರ ಅಪಾರವಾಗಿದ್ದು ಪ್ರತಿ ಮಗು ಜಾಗೃತ ನಾಗರಿಕರಾಗಿ ಸಮಾಜ ಬದಲಾವಣೆಯ ರಾಯಭಾರಿಗಳಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಂತೋಷ್ ಎಂಎಸ್ ಕರೆ ನೀಡಿದರು. ಶಿವಮೊಗ್ಗ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರ್ಮಿಕರ ಯೋಜನಾ ಸೊಸೈಟಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ವಕೀಲರ ಸಂಘ, ಹಾಲು ಒಕ್ಕೂಟ ಹಾಗೂ ದೇಶೀಯ ವಿದ್ಯಾಶಾಲಾ ಸಮಿತಿ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದೇಶೀಯ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಂದು ಮಗುವು ಶಾಲೆಗೆ ದಾಖಲಾತಿಯಾಗಬೇಕು, ನಿಯಮಿತವಾಗಿ ಶಿಕ್ಷಣ ಪಡೆಯಬೇಕು ಹಾಗೂ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಯಾವುದೇ ಮಗು ಶಾಲೆಯಿಂದ ಹೊರಗುಳಿದಿರುವುದನ್ನು ಅಥವಾ ಕೆಲಸಕ್ಕೆ ಹೋಗುತ್ತಿರುವುದನ್ನು ಗಮನಿಸಿದರೆ ಶಿಕ್ಷಕರಿಗೆ, ಕಾರ್ಮಿಕ ಇಲಾಖೆಗೆ ಅಥವಾ ಮಕ್ಕಳ ಸಹಾಯವಾಣಿ 1098 ಈ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬೇಕು. ಶಿಕ್ಷಣವನ್ನು ಮೊಟಕುಗೊಳಿಸಿ ಬಾಲಕಾರ್ಮಿಕತೆಗೆ ಹಚ್ಚುವ ಈ ವ್ಯವಸ್ಥೆಯನ್ನು ತೊಡೆದುಹಾಕಲು ಎಲ್ಲರೂ ಕೈಜೋಡಿಸಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕಂಡುಬಂದಲ್ಲಿ ಸಹಾಯವಾಣಿಗೆ ಕರೆ ಮಾಡಬೇಕು. ಈ ಪದ್ಧತಿ ವಿರುದ್ಧ ಆಂದೋಲನ ರೀತಿಯಲ್ಲಿ ಹೋರಾಟ ಮಾಡಬೇಕಿದೆ ಎಂದು ತಿಳಿಸಿದರು. ಪ್ರತಿಯೊಂದು ಮಗುವು ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಬಾಲಕಾರ್ಮಿಕ ಮುಕ್ತ ಸಮಾಜ ನಿರ್ಮಿಸಲು ಸಾಧ್ಯ. ಮಕ್ಕಳನ್ನು ಆಸ್ತಿಯನ್ನಾಗಿ ರೂಪಿಸಲು ಸರ್ಕಾರ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ತಂದಿದೆ. ಇದರ ಸಂಪೂರ್ಣ ಸದ್ಬಳಕೆ ಆಗಬೇಕು ಎಂದ ಅವರು, ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರವರು 5 ಸೂತ್ರಗಳನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿ ಹೇಳಿಸಿ ಇವು ಮಂತ್ರಗಳಿದ್ದ ಹಾಗೆ ದಿನನಿತ್ಯ ಹೇಳಿಕೊಳ್ಳಬೇಕೆಂದು ತಿಳಿಸಿದರು. ಅಂದು ಶಿಕ್ಷಣ ನೀಡಲು ಮುಂದಾದವರನ್ನು ಬ್ರಿಟಿಷರು ಜೈಲಿಗೆ ಹಾಕಿದ್ದರು. 6 ಜನರು ಶಿಕ್ಷಣ ನೀಡುವ ಸಂಕಲ್ಪ ಮಾಡಿ ನಾವೇ ಶಾಲೆ ತೆರೆಯಬೇಕೆಂದು ದೇಶೀಯ ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿದರು. ಇಂತಹ ಉತ್ಕೃಷ್ಟ ಸಂಸ್ಥೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಚರಣೆ ಮಾಡುತ್ತಿರುವುದು ಉತ್ತಮ ವಿಚಾರ ಎಂದು ಸ್ಮರಿಸಿದರು. ದೇಶೀಯ ವಿದ್ಯಾಶಾಲಾ ಸಮಿತಿಯ ಅಧ್ಯಕ್ಷರಾದ ಕೆ ಬಸಪ್ಪಗೌಡ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜ ಪ್ರಾರಂಭದಲ್ಲೂ ಇದೆ. ಅಪರಾಧಗಳನ್ನು ತಡೆಯಲು ಹಂತ ಹಂತವಾಗಿ ಕಾನೂನುಗಳನ್ನು ರೂಪಿಸಲಾಗಿದೆ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಬಂದು 40 ವರ್ಷ ಕಳೆದರೂ ಈ ಪದ್ಧತಿಯನ್ನು ತೊಡೆದುಹಾಕಲು ಸಾಧ್ಯವಾಗಿಲ್ಲ. ಇದನ್ನು ತೊಡೆದುಹಾಕುವುದು ನಾಗರಿಕ ಸಮಾಜದ ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ. ಯಾವುದೇ ಮಗು ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು. ಶಿಕ್ಷಣದಿಂದ ವಂಚಿತರಾದಲ್ಲಿ ಮಕ್ಕಳು ಸಮಾಜಘಾತುಕ ಚಟುವಟಿಕೆಯಲ್ಲಿ ತೊಡಗುವ ಸಂಭವ ಹೆಚ್ಚಿರುವ ಕಾರಣ ಶಿಕ್ಷಣ ಕೊಡಿಸುವ ಹೊಣೆಗಾರಿಕೆ ನಮ್ಮ ಎಲ್ಲರ ಮೇಲಿದೆ. ಕಟ್ಟಕಡೆಯ ಮಗುವಿಗೂ ಶಿಕ್ಷಣ ಕೊಡಿಸುವ ವ್ಯವಸ್ಥೆ ನಿರ್ಮಿಸೋಣ. ಬಾಲಕಾರ್ಮಿಕರನ್ನು ನಾವು ಸಾಮಾನ್ಯವಾಗಿ ವಲಸೆ ಹೋಗುವವರಲ್ಲಿ, ಸ್ಲಂಗಳಲ್ಲಿ ಕಾಣುತ್ತಿದ್ದು, ಈ ಮಕ್ಕಳನ್ನು ಸಮೀಪದ ವಸತಿ ಶಾಲೆಗಳಿಗೆ ಸೇರಿಸುವ ವ್ಯವಸ್ಥೆ ಆಗಬೇಕೆಂದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸ್ವಾಮಿ ಜಿಆರ್ ಮಾತನಾಡಿ, ವಿದ್ಯಾರ್ಥಿಗಳೇ, ಬಾಲಕಾರ್ಮಿಕರು ತಮ್ಮ ಗಮನಕ್ಕೆ ಬಂದರೆ ಕಾರ್ಮಿಕ ಇಲಾಖೆಗೆ ಅಥವಾ ಮಕ್ಕಳ ಸಹಾಯವಾಣಿಗೆ ತಿಳಿಸಿರಿ. ವಿದ್ಯಾರ್ಥಿಗಳು ಗ್ರಹಿಕೆಯಲ್ಲಿ ನಿಪುಣರು, ಆದ್ದರಿಂದ ತಮ್ಮ ಸುತ್ತಮುತ್ತ ಜಾಗೃತಿ ಮೂಡಿಸಬೇಕು. ನಮ್ಮಲ್ಲಿ ಉಚಿತ ಶಿಕ್ಷಣ ವ್ಯವಸ್ಥೆ ಇದ್ದು ಇಂತಹ ಶಿಕ್ಷಣ ಕೊಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ತಾಜುದ್ದೀನ್ ಖಾನ್ ಮಾತನಾಡಿ, ಎಲ್ಲ ಮಕ್ಕಳಿಗೆ ಸುರಕ್ಷಿತ ಮತ್ತು ಆರೋಗ್ಯಕರವಾದ ಸಮಾಜದಲ್ಲಿ ಬದುಕುವ ಹಕ್ಕು ಇದೆ. ಆದರೂ ಈಗಲೂ ಬಾಲಕಾರ್ಮಿಕ ಪದ್ಧತಿ ಇದೆ. ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಬಾಲಕಾರ್ಮಿಕತೆಯನ್ನು ತೊಡೆದುಹಾಕುವ ಪ್ರತಿಜ್ಞೆ ಮಾಡೋಣ ಎಂದರು. ಶಿಕ್ಷಣ ವಂಚಿತ ಮಕ್ಕಳು ವ್ಯಸನಕ್ಕೊಳಗಾಗುವ ಸಂಭವ ಹೆಚ್ಚಿದೆ ಹಾಗೂ ವ್ಯಸನಕ್ಕೊಳಗಾದ ಮಕ್ಕಳು ಅಪರಾಧ ಚಟುವಟಿಕೆಯಲ್ಲೂ ಪಾಲ್ಗೊಳ್ಳುತ್ತಾರೆ ಮತ್ತು ವ್ಯಸನಕ್ಕೆ ಹಣ ಸಿಗದಿದ್ದಾಗ ಬಾಲಕಾರ್ಮಿಕತೆಗೆ ಒಳಗಾಗುತ್ತಾರೆ. ಹೀಗೆ ಒಂದಕ್ಕೊಂದು ಸಂಬಂಧ ಇದ್ದು ಈ ಪದ್ಧತಿಯಿಂದ ಇವರನ್ನು ಹೊರತರಲು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಕಡ್ಡಾಯವಾಗಿ ಶಾಲೆಗೆ ದಾಖಲಿಸಬೇಕು. ವಿದ್ಯಾರ್ಥಿಗಳು ಉತ್ತಮ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು. ಏನೇ ಸಮಸ್ಯೆಗಳಿದ್ದರೂ ಸಹಾಯವಾಣಿ 1098 ಈ ಸಂಖ್ಯೆಗೆ ಕರೆ ಮಾಡಬೇಕು.

0: ಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕಿನ ಮಾಯಮುಡಿಯ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ದಿವಾಕರ್ ಆರ್ ಅವರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಹಾಗೂ ತಿದ್ದುಪಡಿ ಕಾಯ್ದೆ 2016 ಎಂಬ ವಿಷಯದ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಶೇಷ ಉಪನ್ಯಾಸ ನೀಡಿದರು. ಜಿಲ್ಲಾ ಕಾರ್ಮಿಕಾಧಿಕಾರಿ ವೇಣುಗೋಪಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಮಿಕ ನಿರೀಕ್ಷಕ ಎಂ ಕೃಷ್ಣ ಸ್ವಾಗತಿಸಿದರು. ಜಿಲ್ಲಾ ಬಾಲಕಾರ್ಮಿಕ ಯೋಜನೆಯ ಯೋಜನಾ ನಿರ್ದೇಶಕ ರಘುನಾಥ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಭಾರತಿ ಬಣಕಾರ್, ಡಿವಿಎಸ್ ಕಾರ್ಯದರ್ಶಿಗಳಾದ ಎಸ್ಪಿ ದಿನೇಶ್, ಪ್ರಾಂಶುಪಾಲರುಗಳಾದ ವೆಂಕಟೇಶ್, ಸರಿತಾ ಎನ್ ರಾವ್, ನಿರೀಕ್ಷಕಿ ಸುಕಿತಾ ಇತರರು ಹಾಜರಿದ್ದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2026 ಅಂಗವಾಗಿ ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ಸರ್ಕಲ್ನಿಂದ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧಿಕಾರಿಗಳು ಜಾಥಾ ಮೂಲಕ ಜಾಗೃತಿ ಮೂಡಿಸುವ ಘೋಷಣೆಗಳನ್ನು ಕೂಗುತ್ತಾ ದೇಶೀಯ ವಿದ್ಯಾಸಂಸ್ಥೆಯನ್ನು ತಲುಪಿದರು. ಇದರೊಂದಿಗೆ ಈ ದಿನದ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
3: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
2: ಪರಿಶುದ್ಧವಾದ ಹಾಲು?
4: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
5: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
6: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಬದುಕಿನ ಸಣ್ಣ ಪುಟ್ಟ ಸಮಸ್ಯೆಗಳ ಜೊತೆಗೆ ಆರೋಗ್ಯದ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನ ಹುಡುಕುತ್ತಾ ಸಾಗುವ ನಮ್ಮ ನಿಮ್ಮ ನೆಚ್ಚಿನ ಕಾರ್ಯಕ್ರಮವೇ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಸ್, ಇತ್ತೀಚೆಗಷ್ಟೇ ನಾವು ವಿಶ್ವ ನೇತ್ರದಾನ ದಿನವನ್ನ ಆಚರಿಸಿದ್ದೇವೆ. ದಿನಗಳು ಕಳೆದಿರಬಹುದು, ಆದರೆ ಈ ದಿನದ ಮಹತ್ವ ಮತ್ತು ಜಾಗೃತಿ ನಮ್ಮಲ್ಲಿ ದಿನಾಲೂ ಇರಬೇಕು ಅಲ್ವಾ? ಕಣ್ಣು ಜಗತ್ತನ್ನು ನೋಡುವ ಕಿಟಕಿ. ಆದರೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ದೃಷ್ಟಿಹೀನತೆಯಿಂದ ಕತ್ತಲಲ್ಲಿ ಬದುಕ್ತಾ ಇದ್ದಾರೆ. ಅವರ ಬಾಳಿಗೆ ಬೆಳಗಾಗುವ ಶಕ್ತಿ ನೇತ್ರದಾನಕ್ಕಿದೆ. ಹಾಗಾದ್ರೆ ಈ ನೇತ್ರದಾನದ ಮಹತ್ವ ಏನು? ಯಾರೆಲ್ಲ ನೇತ್ರದಾನ ಮಾಡಬಹುದು? ಕಣ್ಣಿನ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು? ಈ ಎಲ್ಲದರ ಬಗ್ಗೆ ನಮಗೆ ಇವತ್ತು ಕಂಪ್ಲೀಟ್ ಮಾಹಿತಿ ಮತ್ತು ಅತ್ಯುತ್ತಮ ಸಲಹೆಗಳನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಆದರ್ಶ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ನ ಪ್ರಸಿದ್ಧ ಕಣ್ಣಿನ ತಜ್ಞರಾದ ಡಾಕ್ಟರ್ ದೀಪಾ ಚಿಟ್ಟ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ.
7: ಥ್ಯಾಂಕ್ ಯು.
2: ಓಕೆ, ಮೊದಲನೇದಾಗಿ ನೇತ್ರದಾನದ ಮಹತ್ವ ಏನು, ಹಾಗೆ ನಮ್ಮ ದೇಶದಲ್ಲಿ ಇದರ ಅಗತ್ಯ ಎಷ್ಟಿದೆ ಅಂತ ಹೇಳ್ಬೋದಾ?
7: ಶೋರ್. ಈಗ ನೇತ್ರದಾನ ಅಂದರೆ ಅದು ಒಂದು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದ ದಾನ. ಏಕೆಂದರೆ ಒಬ್ಬ ವ್ಯಕ್ತಿ ತನ್ನ ಮರಣದ ನಂತರ ಇನ್ನೊಂದು ಎರಡು ವ್ಯಕ್ತಿಗೆ ಕಣ್ಣನ್ನು ದಾನ ಮಾಡಿ ಅವ್ರಿಗೆ ಒಂದು ಲೈಫ್ ಕೊಡ್ತಾರೆ. ಸೊ ಇತ್ತೀಚಿನ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಒಬ್ಬ ವ್ಯಕ್ತಿಯ ಎರಡು ಕಾರ್ನಿಯ ಏನಿರುತ್ತೆ ಅಪ್ರಾಕ್ಸಿಮೇಟ್ಲಿ ಲೈಕ್ ವಿ ಆರ್ ಯೂಸಿಂಗ್ ಇಟ್ ಫಾರ್ 3-4 ಜನಕ್ಕೂ ಕೂಡ ಕೊಡ್ಬೋದು. ಆದ್ದರಿಂದ ಒಬ್ಬ ವ್ಯಕ್ತಿ 4 ಜನರ ಜ್ಯೋತಿನ ಬೆಳಗ್ತಾನೆ ಅಂತ. ಹಾಗಾಗಿ ತುಂಬ ಒಂದು ಇಂಪಾರ್ಟೆಂಟ್ ದಾನದಲ್ಲಿ ನೇತ್ರದಾನ ಬಹುಮುಖ್ಯ ಪಾತ್ರ ವಹಿಸುತ್ತೆ.
2: ಓಕೆ ಓಕೆ ಡಾಕ್ಟರ್, ಈಗ ಕಣ್ಣುಗಳಲ್ಲಿ ಯಾರೆಲ್ಲ ದಾನ ಮಾಡ್ಬೋದು? ವಯಸ್ಸಿನ ಮಿತಿ ಏನಾದರೂ ಇರುತ್ತಾ ಅಂತ?
7: ವಯಸ್ಸಿನ ಮಿತಿ ಏನೂ ಇಲ್ಲ. ಸುಮಾರು 1-2 ವರ್ಷದ ಕಂದನಿಂದ ಹಿಡಿದು 80 to

0: ಇಯರ್ಸ್ ವೃದ್ಧರವರೆಗೂ ಯಾರಾದರೂ ಕೂಡ ಕಣ್ಣಿನ ದಾನ ಮಾಡಬಹುದು. ಮತ್ತೆ ಇದರಲ್ಲಿ ಲಿಂಗಭೇದವಿಲ್ಲ ಒಂದು. ಆಮೇಲೆ ಸಾಮಾನ್ಯ ಕಾಯಿಲೆ ಅಂದರೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನು, ಕಾರ್ಡಿಯಾಕ್ ಇಶ್ಯೂಸು ಇವೆಲ್ಲ ಉಳ್ಳ ಪೇಷಂಟ್ಸ್ ಕೂಡ ಕಣ್ಣನ್ನ ದಾನ ಮಾಡ್ಬೋದು. ಅದು ಅಲ್ಲದೇನೆ ಇಫ್ ಸಪೋಸ್ ಅವ್ರಿಗೊಂದು ಕ್ಯಾಟ್ರಾಕ್ಟ್ ಆಗಿದೆ, ಮತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ವೇರ್ ಮಾಡ್ತಿದ್ದಾರೆ, ಲ್ಯಾಸಿಕ್ ಸರ್ಜರಿ ಆಗಿದೆ, ಯಾವುದೋ ಒಂದು ಸಣ್ಣ ಪುಟ್ಟ ಕಣ್ಣಿನ ತೊಂದರೆ ಇತ್ತು ಅಂದ್ರೂ ಕೂಡ ಅಂತ ವ್ಯಕ್ತಿಗಳು ಕೂಡ ಕಣ್ಣನ್ನು ದಾನ ಮಾಡ್ಬೋದು.
1: ಯಾರು ಮಾಡೋ ಹಾಗಿಲ್ಲ ನಾನು ಹಾಗಾದ್ರೆ?
0: ಮಾಡೋ ಹಾಗಿಲ್ಲ ಅಂದ್ರೆ ಒಂದು ಕೆಲವೊಂದು ಲಿಸ್ಟ್ ಆಫ್ ಪೇಷಂಟ್ಸ್ ಬರ್ತಾರೆ, ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಒಂದು ವೈರಲ್ ಡಿಸೀಸಸ್ ಅಂದ್ರೆ ಎಚ್ ಐ ವಿ ಇರ್ಬೋದು, ಹೆಪಟೈಟಿಸ್ ಬಿ ವೈರಸ್, ಹೆಪಟೈಟಿಸ್ ಸಿ ವೈರಸ್, ಮತ್ತೆ ರೇಬೀಸ್ ಕಾಯಿಲೆ, ಒಂದು ನಾಯಿ ಕಚ್ಚಿ ಏನು ಒಂದು ಕಾಯಿಲೆ ಇರುತ್ತೆ, ಆ ಥರ ಕಾಯಿಲೆಯಿಂದ ಎಫೆಕ್ಟ್ ಆಗಿರುವಂತ ಒಂದು ವ್ಯಕ್ತಿ ದಾನ ಮಾಡೋಕ್ಕಾಗಲ್ಲ. ಅದು ಅಲ್ಲದೇನೆ ಒಂದು ಲುಕೇಮಿಯಾ ಅಂತೀವಿ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಇರೋರು, ಅವರು ಕೂಡ ದಾನ ಮಾಡೋಕ್ಕೆ ಬರೋದಿಲ್ಲ. ಮತ್ತೆ ಕೆಲವೊಬ್ರು ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಇರ್ತಾರೆ ಬಹಳ ದಿನದ ಕಾಲ, ಸೆಪ್ಟಿಸಿಮಿಯಾ ಅಂತೀವಿ ಅಂದ್ರೆ ಬಾಡಿ ಪೂರಾ ಇನ್ಫೆಕ್ಷನ್ಸ್ ತಗೊಂಡಿರುತ್ತೆ, ಮೆನಿಂಜೈಟಿಸ್ ಅಂತೀವಿ ಮೆದುಳು ಜ್ವರ, ಎನ್ಸೆಫಲೈಟಿಸ್, ಈ ರೀತಿ ಒಂದು ಕೆಲವೊಂದು ಇನ್ಫೆಕ್ಷನ್ಸ್ ಉಳ್ಳವರದ ಕಣ್ಣು ದಾನಕ್ಕೆ ಯೋಗ್ಯ ಅಲ್ಲ.
2: ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಎಷ್ಟು ಗಂಟೆಯೊಳಗೆ ಕಣ್ಣುಗಳನ್ನ ಸಂಗ್ರಹಿಸಬೇಕು, ಹಾಗೆ ಆ ಸಮಯದಲ್ಲಿ ಕುಟುಂಬದವರು ಏನ್ ಮಾಡ್ಬೇಕು ಅಂತ ಹೇಳ್ಬೋದಾ?
0: ಸೊ ಒಂದು ವ್ಯಕ್ತಿ ಡೆತ್ ಆದ ಕೂಡಲೇ ತನ್ನ ಇಚ್ಛೆನ ಮುಂಚೆನೆ ವ್ಯಕ್ತಪಡಿಸಿರ್ತಾನೆ, ನನ್ನ ಕಣ್ಣು ದಾನ ಮಾಡ್ಬೇಕಂತ ಇರ್ತೀನಿ. ಸೊ ಈ ತರ ಒಂದು ಇಚ್ಛೆ ಉಳ್ಳ ವ್ಯಕ್ತಿ ದಾನ ಮಾಡ್ತೀನಿ ಅಂತ ಮುಂದೆ ಬಂದಾಗ ಸಡನ್ ಆಗಿ ಏನಾದ್ರು ಡೆತ್ ಆಯ್ತು ಅಂದಾಗ ಅವ್ರ ಕಣ್ಣು 4-6 hours ಒಳಗೆ ನಾವು ಅದನ್ನ ತಗೋಬೇಕಾಗುತ್ತೆ. ಕೆಲವೊಬ್ರು ಫ್ರೀಜರ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಕೋಲ್ಡ್ ಚೈನ್ ಸ್ಟೋರೇಜ್ ಐಸ್ ಬಾಕ್ಸ್ ಅಲ್ಲಿ ಇಟ್ಟರೆ ಅಪ್ ಟು 8 hours ಕೂಡ ಅದನ್ನ ತಗೋಬಹುದು. ಸೊ ನಾವು ಬಂದು ಒಂದು ಪ್ರೊಕ್ಯೂರ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ ಅಂದ್ರೆ ಕಣ್ಣನ್ನ ನಾವು ತಗೊಳ್ಳೋದ್ರೊಳಗೆ ಕುಟುಂಬದ ಸದಸ್ಯರು ಏನೆಲ್ಲ ಒಂದು ಕಾಳಜಿ ಮಾಡ್ಬೇಕು ಅಂತ ಆದ್ರೆ ಆಸ್ ಸೂನ್ ಆಸ್ ಅ ಪರ್ಸನ್ ಡೈಸ್ ಒಂದು ಕಾಲ್ ಮಾಡಲಿ ಅವರು, ನಿಯರೆಸ್ಟ್ ಐ ಬ್ಯಾಂಕ್ ಯಾವ್ದಿದೆ ಆ ಡಿಸ್ಟ್ರಿಕ್ಟ್ದು ಅವ್ರಿಗೊಂದು ಕಾಲ್ ಮಾಡಿದ ನಂತರ ವ್ಯಕ್ತಿಯ ಒಂದು ಕಣ್ಣನ್ನು ಕ್ಲೋಸ್ ಮಾಡಬೇಕು. ಓಕೆ, ಕಣ್ಣು ಕ್ಲೋಸ್ ಮಾಡಿಬಿಟ್ಟು ಅದು ಒಂದು ಕಣ್ಣು ಮುಚ್ಚಿದ ನಂತರ ಫ್ಯಾನು ಏನಾದರೂ ಆನ್ ಇದ್ರೆ ಆಫ್ ಮಾಡಿ.
1: ಓಕೆ,
0: ಯಾಕೆಂದ್ರೆ ಅದು ಫ್ಯಾನ್ ಆನ್ ಇದ್ದಾಗ ಕಣ್ಣು ಡ್ರೈ ಆಗುತ್ತೆ ಮತ್ತೆ ಕಾರ್ನಿಯ ಯೋಗ್ಯತೆ ಕಡಿಮೆ ಆಗುತ್ತೆ. ಸೊ ಅದ್ರ ನಂತರ ಒಂದು ಕಾಟನ್ ಅಥವಾ ಕರ್ಚಿಫ್ ಒಂದು ಒದ್ದೆ ಮಾಡಿ ಹಿಂಡಿ ಕಣ್ಣುಗಳ ಮೇಲೆ ಇಡುವಂಥದ್ದು. ಸೊ ಅವರು ಒಂದು ನಮಗೆ ರೀಚ್ ಆಗೋ ಒಂದು ಕೆಲವೊಂದು 1 hour ಆಗ್ಬೋದು. ದೋ ದೇ ವಾಟ್ ವಿ ಕಾಲ್ ಗ್ರೀನ್ ಕಾರಿಡಾರ್ ಅಂತ ಹೇಳ್ತೀವಿ, ಐ ಬ್ಯಾಂಕ್ ವೆಹಿಕಲ್ಗೆ ಎಲ್ಲೂ ಟ್ರಾಫಿಕ್ ಸಿಗ್ನಲ್ಸ್ದು ಅನ್ವಯಿಸಲ್ಲ. ಸೊ ದೇ ಅಪ್ರೋಚ್ ಅಟ್ ದಿ ಅರ್ಲಿಯೆಸ್ಟ್, ಅಲ್ಲಿವರೆಗೂ ಆದರೂ ಆ ವ್ಯಕ್ತಿಯ ಕಣ್ಣನ್ನು ನಾವು ಅದರದ ಒಂದು ತೇವಾಂಶನ ಕಾಪಾಡ್ಕೋಬೇಕು, ಆಗೇನಾಗುತ್ತೆ ಅದರದ್ದು ಎಫಿಷಿಯನ್ಸಿ ಚೆನ್ನಾಗಿರುತ್ತೆ.
2: ಓಕೆ ಡಾಕ್ಟರ್, ಈಗ ನೇತ್ರದಾನ ಮಾಡೋದಕ್ಕೆ ಯಾರಿಗಾದರೂ ಹಣವನ್ನು ಕೊಡಬೇಕಾಗುತ್ತಾ ಅಥವಾ ಕಣ್ಣುಗಳನ್ನು ಪಡೆದ ಕುಟುಂಬದವರಿಂದ ಹಣ ವಸೂಲಿ ಮಾಡಲಾಗುತ್ತಾ, ಹೇಗೆ ಡಾಕ್ಟರ್ ಇದು?
0: ಸೊ ಯೂಶ್ವಲಿ ಇದು ಒಂದು ನೇತ್ರದಾನ ಅಂತ ಏನಿದೆ ಇದು ಮಾನವೀಯತೆಯಿಂದ ಒಬ್ಬ ವ್ಯಕ್ತಿಯ ಅಂಗವನ್ನು ಅವರು ದಾನ ಮಾಡುವಂಥದ್ದು. ಸೊ ದಟ್ ಈಸ್ ಅಂಡರ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್, ಯಾವುದೇ ಒಂದು ಆರ್ಗನ್ ಆಗಲಿ ನಾವು ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನು ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಕಾರ್ನಿಯಾ ಟಿಶ್ಯೂನ ಮಾಡಲಿಕ್ಕೆ
1: ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಈಗ ಕಣ್ಣು ಅಂದ ತಕ್ಷಣ ಫುಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಾಗತ್ತೆ ಅಥವಾ ಬರೀ ಭಾಗ ಕಪ್ಪು ಭಾಗ ಮಾತ್ರನಾ ಅಂತ?
0: ಸೊ ಈಗ ನಾನು ಹೇಳಿದ್ರೆ ಟೆಕ್ನಾಲಜಿ ಎಷ್ಟು ಇಂಪ್ರೂವೈಸ್ ಆಗಿದೆ ಅಂದರೆ ವ್ಯಕ್ತಿಯ ಕಪ್ಪು ಗುಡ್ಡೆ ಮತ್ತೆ ಅದ್ರ ಸುತ್ತಲಿರೋ ಸ್ಕ್ಲೀರಾ ಅಂತ ಹೇಳ್ತೀವಿ, ಸ್ಕ್ಲೀರಾ ಅಂದ್ರೆ ಒಂದು ವೈಟ್ ಟಿಶ್ಯೂ ಏನ್ ಕಾಣುತ್ತೆ, ಎರಡು ದಾನಕ್ಕೆ ಯೋಗ್ಯ. ಸೊ ಹಲವಾರು ವ್ಯಕ್ತಿಗಳು ಸ್ಕ್ಲೀರಾ ಪ್ರಾಬ್ಲಮ್ಸ್ ಇಂದ ಬಿಳಿಗುಡ್ಡೆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾವು ಸ್ಕ್ಲೀರಾ ದಾನ ಮಾಡೋದ್ರಿಂದ ಹೋಲ್ ಐಬಾಲ್ ಪ್ರೊಕ್ಯೂರ್ಮೆಂಟು ಮಾಡಬಹುದು, ಅಥವಾ ನಮ್ಮ ಹೋಲ್ ಐಬಾಲ್ ಪ್ರೊಕ್ಯೂರ್ಮೆಂಟ್ ಸಾಧ್ಯ ಆಗದೆ ಇದ್ದಾಗ ಓನ್ಲಿ ಕಾರ್ನಿಯಲ್ ಬಟನ್ ಅಂತ ಹೇಳ್ತೀವಿ, ಕಪ್ಪು ಗುಡ್ಡೆನ ಮಾತ್ರ ಕೂಡ ಕಸಿ ಮಾಡಿ ತೆಗಿಬಹುದು. ಸೊ ನಾನು ಹೇಳ್ದಂಗೆ ಆಕ್ಚುಲಿ ಒಂದು ವ್ಯಕ್ತಿ ದಾನ ಮಾಡಿದಾಗ ಸ್ಕ್ಲೀರಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಬಿಳಿ ಗುಡ್ಡೆನ ಕಸಿ ಮಾಡಿ ಇನ್ನೊಬ್ರಿಗೆ ಹಾಕುವಂಥದ್ದು, ಅದ್ರ ಜೊತೆ ಎಲಿಂಬಲ್ ಸೆಲ್ಸ್ ಅಂತ ಇರುತ್ತೆ, ಅಂದ್ರೆ ಬಿಳಿ ಗುಡ್ಡೆ ಕಪ್ಪು ಗುಡ್ಡೆ ಮಧ್ಯದಲ್ಲಿ ಇರೋಂಥ ಸೆಲ್ಸ್ ಕೂಡ ಕೆಲವೊಬ್ರಿಗೆ ಈ ಸುಣ್ಣ ಬಿದ್ದಿರುತ್ತೆ, ಅವ್ರಿಗೆ ಡೆಫಿಷಿಯನ್ಸಿ ಆಗಿ ಕಣ್ಣು ಹೋಗಿರುತ್ತೆ, ಅಂಥ ಒಂದು ಭಾಗನ ಅಂಥವ್ರಿಗೆ ದಾನ ಮಾಡ್ಬೋದು. ಅದಲ್ಲದೇನೆ ಕಾರ್ನಿಯಾ ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತೀವಿ, ಇತ್ತೀಚೆಗೆ ಬಂದಿರೋ ಟೆಕ್ನಾಲಜೀಸ್ ಅಲ್ಲಿ ಸ್ಪ್ಲಿಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಈಗ ಕೆಲವೊಮ್ಮೆ ಒಂದು ವ್ಯಕ್ತಿ ಮೇಲ್ಭಾಗ ಮಾತ್ರ ಎಫೆಕ್ಟ್ ಆಗಿರುತ್ತೆ, ಕೆಲಭಾಗದ ಕಾರ್ನಿಯಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪಾರ್ಷಿಯಲ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೋದು. ಅದಲ್ಲದೇನೆ ಕಾರ್ನಿಯಾದ ವಿವಿಧ ಭಾಗಗಳಿರ್ತವೆ, ಅಂದ್ರೆ ಮೇಲ್ಭಾಗ ಮೇಲ್ ಅದ್ರ ಮಾತ್ರ ಇಂಜುರಿ ಆಗಿದ್ರೆ ಅದನ್ನ ಒಬ್ರಿಗೆ ದಾನ ಮಾಡಿ, ಕೆಲಭಾಗದ ಮಾತ್ರ ಒಳಭಾಗ ಅಂತ ಹೇಳ್ತೀವಿ ಅದು ಎಂಡೋಥೀಲಿಯಂ ಅಂತ, ಅದರದ್ದು ಡೆಫಿಷಿಯನ್ಸಿ ಇದ್ದಾಗ ಆ ಭಾಗ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಕಾರ್ನಿಯಾ

0: ಪ್ರತಿಯೊಂದು ಭಾಗ ಕೂಡ ಯಾರಿಗೆ ಡೆಫಿಷಿಯೆಂಟ್ ಆಗಿದೆಯೋ, ಲೆಮಿನಾರ್ ಕೆರಟೋಪ್ಲಾಸ್ಟಿ ಅಂತ ಹೇಳ್ತೀವಿ, ಸೊ ಆ ಭಾಗನ ಮಾತ್ರ ದಾನ ಮಾಡುವಂಥ ಟೆಕ್ನಾಲಜಿ, ಆ ಭಾಗ ಮಾತ್ರ ಕಸಿ ಮಾಡುವಂಥ ಟೆಕ್ನಾಲಜಿ ಇತ್ತೀಚೆಗೆ ನಮ್ಮ ಕಾರ್ನಿಯಾಗೆ ನಡೀತಾ ಇದೆ.
1: ಓಕೆ ಡಾಕ್ಟರ್, ಒಳ್ಳೊಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಥ್ಯಾಂಕ್ ಯು. ಸೊ ಕೇಳಿದರೆ ನಿಜಕ್ಕೂ ಕಣ್ಣು ತೆರೆಸುವಂತಹ ಮಾತುಗಳು ಅಂತಲೇ ಹೇಳಬಹುದು. ಇಲ್ಲಿವರೆಗೂ ನೇತ್ರದಾನದ ಬಗ್ಗೆ ನಮಗಿದ್ದ ಎಷ್ಟೋ ಗೊಂದಲಗಳಿಗೆ, ಅನುಮಾನಗಳಿಗೆ ಈಗ ತಾನೇ ನಮ್ಮ ಶಿವಮೊಗ್ಗದ ಆದರ್ಶ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲಿನ ಡಾಕ್ಟರ್ ದೀಪಾ ಚಿಟ್ಟ ಅವರು ಎಷ್ಟು ಅದ್ಭುತವಾಗಿ ಉತ್ತರವನ್ನ ನೀಡ್ತಾ ಇದ್ದಾರೆ. ನೇತ್ರದಾನದ ಮಹತ್ವ ಏನು, ಯಾರೆಲ್ಲ ಕಣ್ಣುಗಳನ್ನ ದಾನ ಮಾಡಬಹುದು, ಯಾರು ಮಾಡಬಾರದು, ಅಷ್ಟೇ ಯಾಕೆ ನಾವು ಬದುಕಿರುವಾಗಲೇ ಆ ಫಾರಂ ತುಂಬಬೇಕಾ ಬೇಡವೋ ಅನ್ನೋದ್ರಿಂದ ಹಿಡಿದು ದಾನ ಮಾಡಿದ ಕಣ್ಣುಗಳನ್ನು ಐ ಬ್ಯಾಂಕ್ನಲ್ಲಿ ಎಷ್ಟು ದಿನಗಳ ಕಾಲ ಸುರಕ್ಷಿತವಾಗಿ ಇಡಬಹುದು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಎಷ್ಟು ಸರಳವಾಗಿ ತಿಳಿಸ್ಕೊಟ್ರು. ಆದ್ರೆ ಸ್ನೇಹಿತರೆ, ನೇತ್ರದಾನದ ಈ ಮಹಾಯಜ್ಞದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕಾದ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ವಿಶ್ವ ನೇತ್ರದಾನ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವೇ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ವಿಶ್ವ ನೇತ್ರ ದಾನ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ನೇತ್ರದಾನ ಅಂದ್ರೆ ಐ ಡೊನೇಷನ್ ಬಗ್ಗೆ ನಮ್ಮ ಶಿವಮೊಗ್ಗದ ಆದರ್ಶ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲಿನ ಖ್ಯಾತ ತಜ್ಞರಾದ ಡಾಕ್ಟರ್ ದೀಪಾ ಚಿಟ್ಟ ಅವರು ನೇತ್ರದಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ, ಬನ್ನಿ ಕೇಳೋಣ. ಡಾಕ್ಟರ್, ಈಗ ನಮ್ಮ ಶಿವಮೊಗ್ಗದಲ್ಲಿ ಯಾರಾದ್ರೂ ನೇತ್ರದಾನ ಅಂದ್ರೆ ಐ ಡೊನೇಷನ್ ಮಾಡ್ಬೇಕು ಅಂತಂದ್ರೆ ತಕ್ಷಣ ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ಯಾವ್ದಾದ್ರು ಹೆಲ್ಪ್ ಲೈನ್ ನಂಬರ್ ಏನಾದ್ರೂ ಇದೇನಾ ಅಂತ ಹೇಳ್ಬೋದಾ?
0: ಓಕೆ, ಸೊ ನಮ್ಮಲ್ಲಿ ಯೂಶ್ವಲಿ ಐ ಡೊನೇಷನ್ ಮಾಡಬೇಕು ಅಂತ ಇದ್ದವರು ಐ ಫಾರ್ಮ್ನ ಮುಂಚಿತವಾಗಿ ಫಿಲ್ ಮಾಡ್ಕೋಬಹುದು. ಈ ಐ ಫಾರ್ಮ್ಸ್ ಅನ್ನೋದು ಐ ಬ್ಯಾಂಕ್ಸ್ ಎಲ್ಲಿ ಅವೈಲಬಲ್ ಇರುತ್ತೋ ಅಲ್ಲಿ ಈಸಿಲಿ ಅವೈಲಬಲ್ ಇದೆ. ನಮ್ಮಲ್ಲಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ನಮ್ಮ ಮೆಗನ್ ಹಾಸ್ಪಿಟಲ್ ಇದೆಯಲ್ಲ, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇಲ್ಲೊಂದು ಐ ಬ್ಯಾಂಕ್ ಇದೆ. ಅದಲ್ಲದೆ ನಮ್ಮ ಶಂಕರ ಕಣ್ಣಿನ ಆಸ್ಪತ್ರೆ ಏನಿದೆ ಅಲ್ಲೊಂದು ಐ ಬ್ಯಾಂಕ್ ಇದೆ. ಸೊ ಅವರ್ ನಿಯರೆಸ್ಟ್ ನಿಮ್ಗೆ ಎಲ್ಲಿ ಐ ಬ್ಯಾಂಕ್ಸ್ ಇದೆಯೋ ಅಲ್ಲಿ ಕೂಡ ನಿಮಗೆ ಎಲ್ಲಾದರೂ ಔಟ್ಸೈಡ್ ದಿ ಸ್ಟೇಷನ್ ಡೆತ್ ಆದರೂ ಕೂಡ ನಿಯರೆಸ್ಟ್ ಐ ಬ್ಯಾಂಕ್ ಕೂಡ ನೀವು ಕಾಲ್ ಮಾಡಬಹುದು. ಸೊ ನಮ್ಮ ಶಿವಮೊಗ್ಗದಲ್ಲಿ ಆದರೆ ಮೆಗನ್ ಆಸ್ಪತ್ರೆಯಲ್ಲಿ ಕೆಲವೊಂದು ದೂರವಾಣಿ ಸಂಖ್ಯೆಗಳು ನೀವು ನೋಟ್ ಮಾಡ್ಕೋಬಹುದು. 0818-222-9933, 0818-26-4102, 0818-271-566. ಇದು ಮೆಗನ್ ಆಸ್ಪತ್ರೆಯ ಪ್ರಮುಖ ದೂರವಾಣಿ ಸಂಖ್ಯೆಗಳು. ಇದಲ್ದೇ ಶಂಕರ ಹಾಸ್ಪಿಟಲ್ಗಾದರೆ ನೀವು 0818-222-100 ಅಥವಾ 0818-222-099, ಇವು ನೇತ್ರದಾನದ ಒಂದು ಐ ಬ್ಯಾಂಕ್ ಅಂತ ಏನಿದೆ ಇದರದ್ದು ಒಂದು ದೂರವಾಣಿ ಸಂಖ್ಯೆ. ನೀವು ಇದನ್ನು ಸಂಪರ್ಕಿಸಿ ಅವರು ಏನು ಟೀಮ್ ಇದೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಕೂಡಲೇ ನಿಮ್ಮ ಮನೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ತಮ್ಮ ವಾಹನದಲ್ಲೇ ಬಂದು ಐ ಪ್ರೊಕ್ಯೂರ್ ಮಾಡಿ ಮತ್ತೆ ವಾಪಸ್ ಅದನ್ನು ತಗೊಂಡೋಗಿ ಐ ಬ್ಯಾಂಕಿಗೆ ತಲುಪಿಸೋ ಜವಾಬ್ದಾರಿ ತಗೊಂತಾರೆ.
1: ಓಕೆ ಡಾಕ್ಟರ್, ಈಗ ಸರ್ಕಾರದಿಂದ ಸಿಗುವ ಪ್ರಮುಖ ಪ್ರಯೋಜನಗಳು ಮತ್ತು ಯೋಜನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಬಹುದಾ ಡಾಕ್ಟರ್?
0: ಓಕೆ, ವೆನ್ ಇಟ್ ಕಮ್ಸ್ ಟು ಕಾರ್ನಿಯಲ್ ಬ್ಲೈಂಡ್ನೆಸ್, ಅಂದರೆ ನಮ್ಮ ಸರ್ಕಾರ ರಾಷ್ಟ್ರೀಯ ಹಂತದಲ್ಲಿ NPCB ಪ್ರೋಗ್ರಾಮ್ ಚೆನ್ನಾಗಿ ರನ್ ಮಾಡ್ತದೆ. ಈಗ NPCB ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಅಂತ. ಸೊ ಇದರ ಅಂಡರಲ್ಲಿ ತುಂಬ ಪ್ರೋಗ್ರಾಮ್ಸ್ ಇದೆ. ಈಗ ಮೇನ್ ಏಮ್ ಏನಿದೆ ಅದರದ್ದು, ಪ್ರಿವೆನ್ಷನ್ ಆಫ್ ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಂತ. ಯಾವುದು ದೃಷ್ಟಿನ ನಾವು ಹಾನಿ ಆಗ್ಲಾರ್ದಂಗೆ ನೋಡ್ಕೋಬಹುದು ಅಂಥ ಕಡೆ ಇವರು ಗಮನ ಹೆಚ್ಚು ವಹಿಸಿದ್ದಾರೆ. ಅದರಲ್ಲಿ ಒಂದು ಪ್ರಪ್ರಥಮವಾಗಿ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಬರುತ್ತೆ. ಕಾರ್ನಿಯಾ ಡ್ಯಾಮೇಜ್ ಆಗಿ ಉಂಟಾಗಬಹುದಾದ ಅಂಧತ್ವ, ಅದಕ್ಕೆ ನಿವಾರಣೆಗೆ ಇವರು ಉಚಿತವಾಗಿ ಐ ಬ್ಯಾಂಕ್ಸ್ ಮಾಡಿದ್ದಾರೆ, ಉಚಿತವಾಗಿ ಕಣ್ಣಿನ

0: ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐ ಟ್ರಾನ್ಸ್ಪ್ಲಾಂಟೇಷನ್ಗೋಸ್ಕರ ಫ್ರೀ ಯೋಜನೆಗಳನ್ನು ಮಾಡಿದ್ದಾರೆ. ಅದಲ್ಲದೇ ಕ್ಯಾಟ್ರಾಕ್ಟ್ ಅಂದರೆ ಪೊರೆಗೂ ಕೂಡ ಅಂಡರ್ DBCS ಪ್ರೋಗ್ರಾಮು ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೊರೆ ಚಿಕಿತ್ಸೆ ಮಾಡ್ತಿದ್ದಾರೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಗ್ಲಾಕೋಮಾ ಅಂತ ಹೇಳ್ತೀವಿ, ಗ್ಲಾಕೋಮಾ ಇಸ್ ಆಲ್ಸೋ ಎ ಬ್ಲೈಂಡಿಂಗ್ ಡಿಸಾರ್ಡರ್. ಅದರಿಂದ ಕೂಡ ಬಹಳ ಜನ ದೃಷ್ಟಿ ಕಳ್ಕೊತಾರೆ. ಇದು ಒಂದು ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ, ಅವ್ರಿಗೆ ಗ್ಲಾಕೋಮಾ ಇರೋವಂಥ ಒಂದು ಮಾಹಿತಿ ಇರದೇ ಇರೋ ಕಾರಣ ಗೌರ್ಮೆಂಟ್ ಅಂಡರ್ NPCB ಪ್ರೋಗ್ರಾಮ್ಸಲ್ಲಿ ಪ್ರತಿ ಮಾರ್ಚ್ ತಿಂಗಳಲ್ಲಿ ಕೂಡ ಗ್ಲಾಕೋಮಾ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ. ಮತ್ತು ಅದಲ್ಲದೇ ಡಯಾಬೆಟಿಕ್ ರೆಟಿನೋಪತಿ ಅಂದರೆ ಶುಗರ್ ಉಳ್ಳ ಒಂದು ವ್ಯಕ್ತಿಗೂ ಕೂಡ ಕಣ್ಣು ಹಾನಿಯಾಗಿ ಕಣ್ಣು ಕಳ್ಕೋಬಹುದು. ಸೊ ಇದರ ಅವೇರ್ನೆಸ್ಗೋಸ್ಕರ ನವೆಂಬರ್ ತಿಂಗಳಲ್ಲಿ ಡಯಾಬೆಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಕೂಡ ಮಾಡಿ ಉಚಿತವಾಗಿ ಡಯಾಬೆಟಿಕ್ ಸ್ಕ್ರೀನಿಂಗ್ ಮಾಡ್ತೀವಿ, ಗ್ಲಾಕೋಮಾ ಸ್ಕ್ರೀನಿಂಗ್ ಮಾಡ್ತೀವಿ. ಈ ರೀತಿ NGOs ಜೊತೆಗೆ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ ಜೊತೆ ಸಹಯೋಗದೊಂದಿಗೆ ಅವರು ಹಲವಾರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ.
1: ಈಗ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕಣ್ಣಿನ ಟ್ರಾನ್ಸ್ಪ್ಲಾಂಟೇಷನ್ ಪ್ರಕ್ರಿಯೆ ಹೇಗಿರುತ್ತೆ ಮ್ಯಾಮ್, ಅಂದರೆ ಅಲ್ಲಿಗೆ ಬರೋ ಪೇಷಂಟಿಗೆ ಏನೆಲ್ಲ ಹೈಟೆಕ್ ಮತ್ತು ಅಡ್ವಾನ್ಸ್ಡ್ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ಬೋದಾ?
0: ಓಕೆ, ಇತ್ತೀಚಿನ ಟೆಕ್ನಾಲಜಿ ಮತ್ತು ಟ್ರೈನ್ಡ್ ಸರ್ಜನ್ಸ್ ಇರೋದ್ರಿಂದ ಎಸ್ಪೆಷಲಿ ನಮ್ಮ ಆಸ್ಪತ್ರೆನೇ ತೊಗೊಳ್ಳಿ, ಇಲ್ಲಿ ನಾವು DSEC ಅಂತ ಹೇಳ್ತೀವಿ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಪೋಸ್ಟ್ ಕ್ಯಾಟ್ರಾಕ್ಟ್ ಸರ್ಜರಿ ಆಗಿರ್ಬೋದು ಅಥವಾ ಬೇರೆ ಏನೋ ಇಂಜುರಿ ಆಗಿ ಕಾರ್ನಿಯ ಒಳಭಾಗ ಇಂಜುರಿ ಆಗಿರುತ್ತೆ, ಅಂಥವ್ರಿಗೆ ನಾವು ಕಾರ್ನಿಯ ಒಳಭಾಗ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡಿ ಅದಕ್ಕೆ ಕಂಪ್ಲೀಟ್ ವಿಷನ್ ಕೊಡೋ ಅಂಥ ಚಾನ್ಸಸ್ ಇದೆ. ಇದಕ್ಕೆ ನಾವು DSEC ಸರ್ಜರಿ ಅಂತ ಹೇಳ್ತೀವಿ. ಅದಲ್ಲದೆ ಲೆಮೆಲಾರ್ ಸರ್ಜರೀಸಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಇಂಜುರಿಯಿಂದ ಮೇಲ್ಭಾಗ ಮಾತ್ರ ಅವ್ರಿಗೆ ಇಂಜುರಿ ಆಗಿತ್ತು, ಒಳಭಾಗ ಏನು ಎಂಡೋಥೀಲಿಯಂ ಇದೆ ಅದು ಇನ್ನೂ ಹೆಲ್ದಿ ಆಗಿದ್ರೆ ಅಂಥವ್ರಿಗೆ ನಾವು ಆಂಟೀರಿಯರ್ ಲೆಮೆಲಾರ್ ಕೆರಾಟೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂದರೆ ಮೇಲ್ಭಾಗನ ಮಾತ್ರ ನಾವು ಡಿಸೆಕ್ಟ್ ಮಾಡಿ ಮೇಲ್ಭಾಗನ ಮಾತ್ರ ಜೋಡಿಸೋವಂಥದ್ದು. ಕಾರ್ನಿಯಾ ಟಿಶ್ಯೂ ಹೇಗೆ ಅಂದರೆ ಇಟ್ಸ್ ವೆರಿ ಫಾರ್ಗಿವಿಂಗ್, ಅಂದರೆ ಎರಡಕ್ಕೂ ಹೊಂದ್ಕೊಳ್ಳುತ್ತೆ. ಬೇರೆಯವ್ರು ಕಸಿ ಮಾಡಿರೋ ಕಾರ್ನಿಯಾ ನಮ್ಗೆ ಹಾಕಿದಾಗ ಪಾರ್ಷಿಯಲಿ ನಮ್ಮದಾದರೂ ಕೂಡ ಅದು ಆ ಬೇರೆ ಒಂದು ಕಾರ್ನಿಯಾನ ಎಕ್ಸೆಪ್ಟ್ ಮಾಡೋ ಚಾನ್ಸಸ್ಸು ಬಹಳಷ್ಟು ಇರೋದ್ರಿಂದ ಇದು ಒಂದು ನೇತ್ರದಾನ, ನಮಗೆ ಬ್ಲೆಸ್ಡ್ ಗಿಫ್ಟ್ ಫ್ರಮ್ ಗಾಡ್ ಅಂತ ಹೇಳ್ಬೋದು.
1: ಓಕೆ ಡಾಕ್ಟರ್, ಈಗ ಮುಂದಿನ ಭಾಗದಲ್ಲಿ ನೇತ್ರದಾನದ ಕುರಿತು ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ, ಸೊ ಕೇಳುಗರೇ ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಶಿವಮೊಗ್ಗದ ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ನ ವಿಟ್ರಿಯೋ ರೆಟಿನಲ್ ಸರ್ಜನ್ ಡಾಕ್ಟರ್ ದೀಪಾ ಚಿಟ್ಟ ಅವರು ನೇತ್ರದಾನದ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು. ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕಣ್ಣಿನ ಆಪರೇಷನ್ಸ್ಗಳಲ್ಲಿ ಯಾವ ಹೊಸ ಟೆಕ್ನಾಲಜೀಸ್ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾರೆ. ಆದರೆ ಅದನ್ನ ತಿಳಿಯೋದಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ನೇತ್ರದಾನದ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ನಮ್ಮ ಶಿವಮೊಗ್ಗದ ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ನ ವಿಟ್ರಿಯೋ ರೆಟಿನಲ್ ಸರ್ಜನ್ ಡಾಕ್ಟರ್ ದೀಪಾ ಚಿಟ್ಟ ಅವರು. ಹಾಗಾದ್ರೆ ಈಗ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕಣ್ಣಿನ ಆಪರೇಷನ್ಸ್ಗಳಲ್ಲಿ ಯಾವ ಹೊಸ ಟೆಕ್ನಾಲಜೀಸ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾರೆ, ಬನ್ನಿ ಕೇಳೋಣ. ಡಾಕ್ಟರ್, ಈಗ
4: ಪ್ರೈವೇಟ್ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಮುಂದೆ ಬರೋದು ಹೈಟೆಕ್ ಲೇಸರ್ ಮಷಿನ್ಸ್ಗಳು. ಇತ್ತೀಚಿನ ದಿನಗಳಲ್ಲಿ ಈ ಕಣ್ಣಿನ ಆಪರೇಷನ್ಸ್ಗಳಲ್ಲಿ ಏನಾದರೂ ಹೊಸ ಟೆಕ್ನಾಲಜಿ ಬಂದಿದೆಯಾ ಮ್ಯಾಮ್? ಅಂದರೆ ಈಗ ಬ್ಲೇಡ್ ಇಲ್ಲದೆ ಆಪರೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ?
0: ಓಕೆ, ಬ್ಲೇಡ್ಲೆಸ್ ಸರ್ಜರಿ ಮೇನ್ಲಿ ನಾವು ಯೂಸ್ ಮಾಡೋದು ಕ್ಯಾಟ್ರಾಕ್ಟ್ ಆಪರೇಷನ್ಸ್. ಕ್ಯಾಟ್ರಾಕ್ಟಲ್ಲಿ ಏನಂತೆ ಒಂದು ಫೇಕು ಪ್ರೋಬ್ ಅಂತ ಇರುತ್ತೆ, ಒಂದು ಸಣ್ಣ ಪ್ರೋಬ್. ಸೊ ನಾವು ಮುಂಚೆ ಏನು RMM ಓಪನ್ ಮಾಡ್ತಾ ಇದ್ವಿ, ಒಂದು ಬ್ಲೇಡ್ ಯೂಸ್ ಮಾಡ್ತಾ ಇದ್ವಿ, ಮತ್ತು ಆಂಟರ್ ಚೇಂಬರ್ ಎಂಟ್ರಿ ಮಾಡಿಬಿಟ್ಟು ಈ ಪೊರೆ ಏನಿದೆ ಅದನ್ನು ನಾವು ಡೆಲಿವರಿ ಮಾಡ್ತಾ ಇದ್ವಿ ಹೊರಗಡೆ. ಓಕೆ, ಆವಾಗ ನಮಗೆ ಸುಮಾರು 6-7 mm ಇನ್ಸಿಷನ್ ಮಾಡಬೇಕಿತ್ತು ಮತ್ತು ಹೊಲಿಗೆ ಹಾಕಬೇಕಿತ್ತು. ಬಟ್ ಇತ್ತೀಚಿನ ಟೆಕ್ನಾಲಜಿಯಲ್ಲಿ ಏನಾಗುತ್ತೆ, ಫೇಕೋ ಎಮಲ್ಸಿಫಿಕೇಷನ್ ಅಂತ ಹೇಳ್ತೀವಿ. ಅಲ್ಟ್ರಾಸೌಂಡಿಂದ ನಾವು 2-2.8 mm ಅಷ್ಟೇ ಒಂದು ಸೂಜಿ ಗಾತ್ರದಲ್ಲಿ ಇನ್ಸಿಷನ್ ಮಾಡಿಕೊಂಡು ಅಲ್ಲಿ ಹೋಗಿ ನಾವು ಅಲ್ಟ್ರಾಸೌಂಡಿಂದ ಪೊರೆ

0: ಕರಗಿಸಿ ಅದನ್ನ ತೆಗೆದ ನಂತರ ಫೋಲ್ಡೆಬಲ್ ಲೆನ್ಸ್ ಅಂತ ಬರುತ್ತೆ. ಈಗ ಫೋಲ್ಡೆಬಲ್ ಲೆನ್ಸ್ ಅಂದ್ರೆ ಒಂದು ರೋಲ್ ದೋಸೆ ಹೆಂಗೆ ನಾವು ಮಡಚಿರ್ತೀವಿ ಅದೇ ರೀತಿ ನಮ್ದು ಐ ಓಯಲ್ಸ್ ಇರುತ್ತೆ, ಒಳಗೆ ಹೋಗಿದ್ಮೇಲೆ ಅದು ಓಪನ್ ಅಪ್ ಆಗುವಂಥದ್ದು. ಸೊ ಹಾಗಾಗಿ ನಾವು ಇನ್ಸಿಷನ್ನ ಎಕ್ಸ್ಟೆಂಡ್ ಮಾಡೋ ಅಗತ್ಯ ಇಲ್ಲ. ಅದೇ ರೀತಿ ನಾವು ಏನು ಮುಂಚೆ ಎಲ್ಲ ಸೂಚರ್ ಹಾಕ್ತಿದ್ವಿ ಅಂದರೆ ಹೊಲಿಗೆ ಹಾಕ್ತಿದ್ವಿ, ಸೊ ಹೊಲಿಗೆ ಹಾಕೋ ಅವಶ್ಯಕತೆ ಇಲ್ಲ. ಅದನ್ನೇ ನಾವು ಈಗ ಇಂಜೆಕ್ಷನ್ ಲೆಸ್ ಅಂತಲೂ ಹೇಳ್ತೀವಿ. ಇಂಜೆಕ್ಷನ್ ಲೆಸ್ ಏಕೆ ಅಂದರೆ ನಾವು ಡ್ರಾಪ್ಸ್ ಹಾಕಿನೇ ಅನಸ್ಥೀಷನ್ ಪ್ರೊವೈಡ್ ಮಾಡಿ ಈ ಒಂದು ಲೇಸರ್ ಅಥವಾ ಫೇಕೋ ಎಮಲ್ಸಿಫಿಕೇಶನ್ ಏನಿದೆ ಮಾಡಬಹುದಾಗಿದೆ. ಸೊ ಇದಕ್ಕೆ ನಾವು ಇಂಜೆಕ್ಷನ್ ಲೆಸ್, ಬ್ಲೇಡ್ ಲೆಸ್, ಸೂಚರ್ ಲೆಸ್ ಅಂತ ಹೆಸರು ಬಂದಿದೆ.
1: ಓಕೆ ಡಾಕ್ಟರ್, ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು. ಡಾಕ್ಟರ್, ಈಗ ಪ್ರೈವೇಟ್ ಹಾಸ್ಪಿಟಲ್ ಅಂತ ಹೇಳಿದ ಕೂಡಲೇ ಜನಸಾಮಾನ್ಯರಿಗೆ ಕಾಡೋದು ಒಂದೇ ಪ್ರಶ್ನೆ, ಏನಪ್ಪ ಅಂದರೆ ಖರ್ಚಿನ ಭಯ ಇರುತ್ತೆ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈ ನೇತ್ರ ಕಸಿ ಚಿಕಿತ್ಸೆಗೆ ಎಷ್ಟು ಖರ್ಚಾಗಬಹುದು, ಹಾಗೆ ಮಿಡ್ಲ್ ಕ್ಲಾಸ್ ಜನರಿಗೆ ಅಥವಾ ಬಡವರಿಗೆ ಇಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಕಾರ್ಡ್ ಸೌಲಭ್ಯಗಳು ಸಿಗ್ತಾವಾ ಅಂತ ಹೇಳ್ಬೋದಾ?
0: ಓಕೆ, ಗೌರ್ಮೆಂಟ್ ಸ್ಕೀಮ್ಸ್ ಅಂಡರಲ್ಲಿ ಎ ಬಿ ಎ ಆರ್ ಕೆ ಅಂತ ಒಂದು ಸ್ಕೀಮ್ ಇದೆ. ಅಂಡರ್ ದಟ್ ಸ್ಕೀಮ್ ಬಿ ಪಿ ಎಲ್ ಕಾರ್ಡ್ ಉಳ್ಳವರು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಉಚಿತವಾಗಿಯೇ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಆಗಲಿ ಅಥವಾ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಕಪ್ಪು ಗುಡ್ಡೆ ಕಸಿ ಆಗುವಂಥ ಆಪರೇಷನ್ನು ಫ್ರೀಯಾಗಿ ಮಾಡಲಾಗುತ್ತೆ. ಅದಲ್ಲದೇ ಈಗ ಎ ಪಿ ಎಲ್ ಕಾರ್ಡ್ ಉಳ್ಳವ್ರಿಗೆ ಅದು 30% ಡಿಸ್ಕೌಂಟಲ್ಲಿ ಕೂಡ ಈ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಪ್ರೈವೇಟ್ ಅಂತ ಬಂದಾಗ ಅವ್ರದ್ದೇ ಆದ ಒಂದು ಮೆಷಿನರೀಸು, ಅವ್ರದ್ದೇ ಆದ ಒಂದು ಖರ್ಚು ಇರೋದ್ರಿಂದ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಬಂದಾಗ ಅದಕ್ಕೆ ಅವ್ರ ಕಾರ್ನಿಯಲ್ ಟಿಶ್ಯೂಗೇನು ಪೇ ಮಾಡುವಂಥದ್ದು ಇರಲ್ಲ, ಬಟ್ ಸರ್ಜಿಕಲ್ ಚಾರ್ಜಸ್ಸು ಮತ್ತು ಥಿಯೇಟರ್ ಚಾರ್ಜಸ್ ಒಂದು ಅವರು ಪೇ ಮಾಡಬೇಕಾಗುತ್ತೆ. ಈಚ್ ಇನ್ಸ್ಟಿಟ್ಯೂಟ್ ಡಿಪೆಂಡಿಂಗ್ ಅಪಾನ್ ದ ಮೆಷಿನ್ಸ್ ಮತ್ತು ಅವೈಲೇಬಲ್ ಫೆಸಿಲಿಟೀಸು ಸ್ವಲ್ಪ ರೇಟ್ ವೇರಿಯೇಷನ್ಸ್ ಇರುತ್ತೆ.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ?
0: ಸೊ ಕೊನೆಯದಾಗಿ ನಾನು ಯೂಶ್ವಲಿ ಈ ವರ್ಲ್ಡ್ ಐ ಡೊನೇಷನ್ ಡೇ ಅಂತ ನಾವು ಆಚರಿಸ್ತೀವಿ, ಅಂದರೆ ಅದು June 10 ಆಚರಿಸ್ತೀವಿ. ಈ ಈ ಇಯರ್ದು ಥೀಮ್ ಏನಂದರೆ ಡೊನೇಟ್ ಐಸ್ ಗಿಫ್ಟ್ ಸೈಟ್ ಟ್ರಾನ್ಸ್ಫಾರ್ಮ್ ಲೈಫ್ಸ್ ಅಂತ. ಅಂದರೆ ಈಗ ನಾವು ರಕ್ತದಾನ ಮಾಡಿದ್ರೆ ಒಂದು ಜೀವದಾನ ಮಾಡ್ದಂಗೆ, ಅದೇ ರೀತಿ ಒಂದು ನೇತ್ರದಾನ ಮಾಡಿದ್ರೆ ಒಂದು ಜೀವನನೇ ದಾನ ಮಾಡ್ದಂಗೆ. ಏಕೆಂದರೆ ನಮ್ಮಲ್ಲಿ ಅರೌಂಡ್ 12 lakhs ಆಫ್ ಕಾರ್ನಿಯಲ್ ಬ್ಲೈಂಡ್ ಪೀಪಲ್ ಇದ್ದಾರೆ, ಅದರಲ್ಲಿ ದಾನ ಮಾಡ್ತಾ ಇರೋದು ಜನ ಇವಾಗ ಎವ್ರಿ ಇಯರ್ ನಮಗೆ ಬೇಕಾಗಿರೋವಂಥ ಟಿಶ್ಯೂಸ್ ನೋಡೋದಾದರೆ 1 lakh to 2.5 lakhs ಅಂದರೆ 1 lakhದಿಂದ 2.5 lakhದವರೆಗೂ ನಮಗೆ ಬೇಡಿಕೆ ಇದೆ ಕಾರ್ನಿಯಾದು. ಆದರೆ ನಮಗೆ ಡೊನೇಟ್ ಮಾಡ್ತಾ ಇರೋ ಒಂದು ಅಂಕಿಅಂಶ ನೋಡಿದ್ರೆ ಇಟ್ಸ್ ಓನ್ಲಿ 50,000 to 60,000, ಅಂದರೆ ಅದರ ಅರ್ಧ ಭಾಗ ಕೂಡ ನಮಗೆ ಕಾರ್ನಿಯಾ ಸಿಗ್ತಾ ಇಲ್ಲ. ಸೊ ಈ ಎಫೆಕ್ಟೆಡ್ ಪೀಪಲ್ ಅಂತ ನೋಡಿದ್ರೆ ಎಲ್ಲರೂ ಸಣ್ಣ ಮಕ್ಕಳು, ದುಡಿಯುವಂಥ ವಯಸ್ಕರು, ಅವ್ರಿಗೆ ಇಂಜುರಿ ಆಗೋದು, ಅವರೇ ಕಣ್ಣು ಕಳ್ಕೊಳ್ಳೋದು, ಅಂಥವ್ರು ಒಂದು ಮೂಳೆ ಗುಂಪು ಆಗ್ತಾ ಇರೋದ್ರಿಂದ ನಾನು ಕೇಳುಗರಿಗೆ ಹೇಳೋದಾದರೆ ನೀವು ಜೀವನನೇ ದಾನ ಮಾಡ್ದಂಗೆ ಒಂದು ನೇತ್ರ ದಾನ ಮಾಡಿ. ಸೊ ಎವ್ರಿ ಒನ್ ಶುಡ್ ಕಮ್ ಫಾರ್ವರ್ಡ್ ಫಾರ್ ಐ ಡೊನೇಷನ್. ಕೆಲವೊಬ್ರು ಅಂತಾರೆ ಅಂದರೆ ಕೆಲವೊಬ್ರು ಮೂಢನಂಬಿಕೆ ಜಾಸ್ತಿ, ಅಂದರೆ ನಾವು ದಾನ ಮಾಡೋದ್ರಿಂದ ಮುಂದಿನ ಜನ್ಮದಲ್ಲಿ ಏನೋ ಸಮಸ್ಯೆ ಆಗುತ್ತೆ, ದಾನ ಮಾಡೋದ್ರಿಂದ ಅವ್ರ ಮುಖದ ಆಕಾರ ಕಳ್ಕೊತಾರೆ, ಸಂಸ್ಕಾರದ ರೀತಿ ನಿಯಮಗಳು ಚೇಂಜ್ ಆಗುತ್ತೆ, ನಥಿಂಗ್ ಲೈಕ್ ದಟ್. ಆ್ಯಕ್ಚುಲಿ ಅವ್ರ ಜೀವ ಹೋದ್ಮೇಲೆ ಕೂಡ ಜೀವಂತವಾಗಿರೋವಂಥ ಒಂದೇ ಒಂದು ಪ್ರಕ್ರಿಯೆ ಅಂದರೆ ಅದು ನೇತ್ರದಾನ. ಸೊ ನಮ್ದೊಂದು ಸೇಯಿಂಗ್ ಇದೆ, ಜೀತೆ ಜೀತೆ ರಕ್ತದಾನ್, ಜಾತೆ ಜಾತೆ ನೇತ್ರದಾನ ಅಂತ. ಪ್ರತಿಯೊಬ್ಬರು ಇದನ್ನು ಒಂದು ಪಾಸಿಟಿವ್ ಆಗಿ ತಗೊಳ್ಳಿ. ನೇತ್ರದಾನ ಮಾಡೋದ್ರಿಂದ ಏನೂ ಹಾನಿ ಇಲ್ಲ. ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಏನು 12 lakh ಜನ ಕುರುಡುತನದಿಂದ ಬಳಲ್ತಾ ಇದ್ದಾರೆ, ಅಟ್ಲೀಸ್ಟ್ ನಾವು ಒಂದು ಅರ್ಧ ಭಾಗನಾದ್ರೂ ನಾವು ಅವ್ರಿಗೆ ಜೀವನದ ಜೊತೆಗೆ ಒಂದು ಬೆಳಕು ಕೊಟ್ಟರೆ ಅದು ನಮ್ಮ ಲೈಫ್ ಸಾರ್ಥಕತೆ ಅಂತ ಹೇಳ್ತಾ ಎಲ್ಲರೂ ಹೆಚ್ಚು ಹೆಚ್ಚಾಗಿ ಬಂದು ನೇತ್ರದಾನದ ಐ ಡೊನೇಷನ್ ಫಾರ್ಮ್ಸ್ ಮಾಡಿ, ಫಿಲಪ್ ಮಾಡಿ, ನಿಮ್ಮ ಏನು ಇಚ್ಛೆ ಇದೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಹೇಳಿ. ಎಲ್ಲೇ ಒಂದು ಜಾಗದಲ್ಲಿ ಮಾಡಿದ್ರೂ ಕೂಡ ದೇರ್ ಆರ್ ಸಫಿಷಿಯಂಟ್ ನಂಬರ್ ಆಫ್ ಐ ಬ್ಯಾಂಕ್ಸ್ ಮತ್ತು ಐ ಮೊಬೈಲ್ ಐ ಬ್ಯಾಂಕ್ ಯೂನಿಟ್ಸ್ ಇರುತ್ತೆ. ಈ ಪ್ರಕ್ರಿಯೆನ ತುಂಬ ಈಸಿಯಾಗಿ ಮಾಡಿಕೊಡ್ತಾರೆ, ಅದರಿಂದ ನಿಮ್ಮ ಜೀವನದ ಸಾರ್ಥಕತೆ ಹೆಚ್ಚುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟ ರೇಡಿಯೋ ಶಿವಮೊಗ್ಗ ಟೀಮ್ ಅವ್ರಿಗೆ ನನ್ನ ಧನ್ಯವಾದಗಳು.
1: ಓಕೆ ಡಾಕ್ಟರ್, ಇಷ್ಟು ಹೊತ್ತು ನೇತ್ರದಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನೇತ್ರದಾನ ಅಂದರೆ ಏನು, ಹಾಗೆ ಸರ್ಕಾರಿ ಸೌಲಭ್ಯಗಳ ಬಗ್ಗೆ, ಹಾಗೆ ಖಾಸಗಿ ಸಂಸ್ಥೆಗಳು ಹೇಗೆ ಕೈ ಜೋಡಿಸ್ತಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅದ್ಭುತವಾಗಿ ಮಾಹಿತಿ ತಿಳಿಸಿದ್ರಿ. ನಿಜಕ್ಕೂ ಕಣ್ಣು ಅನ್ನೋದು ಭಗವಂತ ನಮಗೆ ಕೊಟ್ಟಿರೋ ಒಂದು ಅದ್ಭುತ ಕೊಡುಗೆ ಅಂತಲೇ ಹೇಳ್ಬಹುದು. ಈ ಒಂದು ನೇತ್ರದಾನದ ಅರಿವು ಮೂಡಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ನಿಮ್ಮ ಒಂದು ಸಣ್ಣ ಜಾಗೃತಿ ನಿಮ್ಮ ಕಣ್ಣುಗಳನ್ನ ಕಾಪಾಡುತ್ತವೆ. ನಿಮ್ಮ ಒಂದು ನೇತ್ರದಾನದ ನಿರ್ಧಾರ ಇನ್ನೊಬ್ಬರ ಬಾಳಿಗೆ ಕಣ್ಣಾಗುತ್ತೆ. ಬನ್ನಿ, ಇವತ್ತೇ ನೇತ್ರದಾನದ ಸಂಕಲ್ಪ ಮಾಡೋಣ, ಕತ್ತಲಲ್ಲಿ ಇರೋ ಬಾಳಿಗೆ ಬೆಳಕಾಗೋಣ. ಇಷ್ಟೊಂದು ಉಪಯುಕ್ತ ಮಾಹಿತಿಯನ್ನ ನಮ್ಮ ಕೇಳುವರಿಗಾಗಿ ಹಂಚಿಕೊಂಡ ಡಾಕ್ಟರ್ ದೀಪಾ ಚಿಟ್ಟ ಅವರಿಗೆ ರೇಡಿಯೋ ಶಿವಮೊಗ್ಗ ಪರವಾಗಿ ಧನ್ಯವಾದಗಳು. ಹಾಗಾದ್ರೆ ಕೇಳುಗರೆ, ಕಣ್ಣುಗಳನ್ನ ಜಾಗರೂಕರಾಗಿ ನೋಡ್ಕೊಳ್ತೀರಲ್ವಾ? ಸೊ ಇದಾಗಿತ್ತು ಇವತ್ತಿನ ವಿಶೇಷ ಜಾಗೃತಿ ಕಾರ್ಯಕ್ರಮ. ಮತ್ತೆ ಸಿಗ್ತೀನಿ ಸೋಮವಾರದ ಸಂಚಿಕೆಯಲ್ಲಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 8692 9686 9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಈಗ ಜೀವಿಸ್ತಾ ಇರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ಗಾಳಿ ಬೆಳಕು ಹೇಗೆ ಮುಖ್ಯನೋ ಅದೇ ರೀತಿಯಲ್ಲಿ ನೀರು ಕೂಡ ಮುಖ್ಯ. ಸೊ ನೀರನ್ನು ಕೂಡ ನಾವು ಸೇವಿಸ್ತಾ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಗಾಳಿಯನ್ನು ಉಸಿರಾಡ್ತೀವೋ ಅದೇ ರೀತಿಯಲ್ಲಿ ನೀರು ಕೂಡ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ. ಹಾಗಾಗಿ ಈಗ ನಾವು ಕುಡಿಯುವಂತಹ ನೀರು ಯಾವ ರೀತಿ ಇರಬೇಕು ಅಂತಂದರೆ, ನಮಗೆ ಕುಡಿಯೋದಕ್ಕೆ ಯೋಗ್ಯವಾಗಿರಬೇಕು, ಮತ್ತು ಸಿಹಿ ನೀರಾಗಿದ್ದರೆ ಮಾತ್ರ ನಾವು ಇಷ್ಟಪಡ್ತೀವಿ ಕುಡಿಯೋದಕ್ಕೆ ಅಲ್ವಾ. ಅದೇ ಸಮುದ್ರದ ನೀರನ್ನ ನಾವು ಕುಡಿಬೇಕು ಅಂತಂದರೆ ಅದನ್ನು ಕುಡಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದ್ಸಾರಿ ನೀರನ್ನ ಕುಡಿದ್ವಿ ಅಂತಂದರೆ ಮತ್ತೆ ಬೇರೆ ನೀರು ಕುಡಿದು ಅದನ್ನು ಸುಧಾರಿಸ್ಕೋಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಈಗ ಸಮುದ್ರದ ನೀರನ್ನು ಕುಡಿಯೋದಕ್ಕೆ ಆಗಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಮುಖ್ಯವಾಗಿ ಅದರಲ್ಲಿ ಉಪ್ಪಿನಾಂಶ ಜಾಸ್ತಿ ಇರುತ್ತೆ ಅಂತ ಹೇಳಿ. ಈಗ ನಾವು ಮನೆಗಳಲ್ಲಿ ತೆಗೆಸುವಂತಹ ಅಥವಾ ತೋಟಗಳಲ್ಲಿ ತೆಗೆಸುವಂತಹ ಬೋರ್ ವಾಟರ್ ಏನಿದೆ, ಸೊ ಅದರಲ್ಲಿ ಕೂಡ ಉಪ್ಪಿನಾಂಶ ಕೆಲವೊಂದು ಸಾರಿ ಕಂಡು ಬರುತ್ತೆ. ಸ್ವಲ್ಪ ನೀರಿನ ಟೇಸ್ಟ್ ಚೇಂಜ್ ಆದರೂ ಕೂಡ ನಮಗೆ ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ. ಹಾಗಾದರೆ ಈ ಸಮುದ್ರದ ನೀರು ಮಾತ್ರ ಯಾಕೆ ಉಪ್ಪಾಗಿರುತ್ತೆ? ಈಗ ನಾವು ಹೊಳೆ ನೀರು ಅಥವಾ ಬಾವಿ ನೀರು ಈ ಥರದ್ದೆಲ್ಲದು ಕೂಡ ಭೂಮಿನಲ್ಲೇ ಸಿಗುವಂಥದ್ದು, ಆದರೆ ಇದೆಲ್ಲ ಯಾಕೆ ಸಿಹಿಯಾಗಿರುತ್ತೆ? ಈ ಒಂದು ಡಿಫ್ರೆನ್ಸ್ನ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಏನು ಗೊತ್ತಾ, ಇಂಪಾರ್ಟೆಂಟ್ ಆಗಿರೋ ವಿಷಯ, ಸಮುದ್ರದ ನೀರು ಮುಂಚೆ ಎಲ್ಲ ಸಿಹಿ ನೀರಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮಗೇನಾದ್ರು ಸಮುದ್ರದ ನೀರು ಉಪ್ಪಾಗಿರೋದಕ್ಕಿಂತ ಮುಂಚೆ ಸಿಹಿಯಾಗಿತ್ತು ಅಂತ ಗೊತ್ತಿತ್ತು ಅಂದರೆ, ಸೊ ಯಾಕೆ ಈ ರೀತಿಯಲ್ಲಿ ಆಯಿತು ಅಂತ ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೂಡ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686 9696279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಿದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೋ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ರಾಣಿ ಪೊನ್ನಡೆ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ನೋಡಿ, ಭೂಮಿಯ ಮೇಲೆ ಜೀವಿಸ್ತಾ ಇರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ನೀರು ಬೇಕೇ ಬೇಕಾಗತ್ತೆ. ಅಂತಹದ್ರಲ್ಲಿ ನಾವು ನಮ್ಮ ಭೂಮಿಯನ್ನು ತಗೊಂಡ್ವಿ ಅಂತಂದರೆ, ಭೂಮಿನಲ್ಲಿ 71% ನೀರಿದೆ, ಆಯಿತಾ. ಸೊ ಉಳಿದ 29% ಮಾತ್ರನೇ ಭೂಮಿ ಇರುವಂಥದ್ದು ಅಥವಾ ಭೂಖಂಡಗಳಿರುವಂಥದ್ದು. ಆದರೆ ಇದರಲ್ಲಿ ನಾವು ಒಂದು 71% ಇರುವಂತಹ ನೀರಿನ ಪ್ರಮಾಣದಲ್ಲಿ ಅದನ್ನು ನಾವು 100% ಅಂತ ತೊಗೊಂಡ್ವಿ ಅಂತಂದರೆ, ಅದರಲ್ಲಿ ಶೇಕಡ 97%ನಷ್ಟು ಸಮುದ್ರದ ಮತ್ತು ಸಾಗರದ ಉಪ್ಪು ನೀರು ಇರುವಂಥದ್ದು, ಆಯಿತಾ. ಇನ್ನು ಉಳಿದ ಒಂದು 2% ಅಥವಾ 3% ನಮಗೆ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು. ಅಂದರೆ 2%ನಲ್ಲಿ ನಾವು ನೋಡ್ತೀವಿ ಅಂದರೆ ಹಿಮ ಪರ್ವತಗಳು ಅಥವಾ ಹಿಮದ ರೂಪದಲ್ಲಿ ನಮಗೆ ಸಿಗುತ್ತೆ. ಇನ್ನು 1%ನಷ್ಟು ಮಾತ್ರನೇ ನಮಗೆ ನದಿಗಳು, ಕೆರೆಗಳು ಅಥವಾ ನಾವೇನು ಬೋರ್ ತಗ್ಸಿ ಭೂಗರ್ಭದಲ್ಲಿ ಸಿಗುವಂತಹ ನೀರು ಮತ್ತು ಕುಡಿಯೋದಕ್ಕೆ ಯೋಗ್ಯವಾಗಿರುವಂತಹ ನೀರಿರುವಂಥದ್ದು. ಸೊ ಇಷ್ಟೆಲ್ಲ ನೀರಿದ್ದರೂ ಕೂಡ ಇದರಲ್ಲಿ ನಮಗೆ ಬಳಸೋದಕ್ಕೆ ಇರುವಂಥದ್ದು 1% ಮಾತ್ರ. ಅದು ನಾವೆಲ್ಲರೂ ಕೂಡ ಸೇವಿಸಬೇಕಾಗತ್ತೆ, ಹಾಗೆ ಪ್ರಾಣಿ ಪಕ್ಷಿಗಳು ಕೂಡ ಇದೇ ನೀರನ್ನು ಸೇವಿಸಬೇಕಾಗತ್ತೆ. ಅಂದರೆ ನಾವು ಮನುಷ್ಯರು ನೇರವಾಗಿ ಬಳಸೋದಕ್ಕೆ ಶುದ್ಧ ಇರುವಂತಹ ನೀರು ಅಂತಂದರೆ 1% ಮಾತ್ರನೇ. ಆ 1% ನೀರಿನಲ್ಲೇ ನಾವು ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತೀವಿ ನೋಡಿ. ರಸ್ತೆನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ, ಮತ್ತು ನಾವು ಸ್ನಾನ ಮಾಡ್ತೀವಿ, ನೀರು ಕುಡಿತೀವಿ, ಎಲ್ಲದೂ ಕೂಡ ಅದರಲ್ಲೇ ಆಗತ್ತೆ. ಹಾಗಾದರೆ ಈ ನೀರು ಯಾಕೆ ಸಿಹಿಯಾಗೇ ಇರುತ್ತೆ, ಸಮುದ್ರದಲ್ಲಿ ಸಿಗುವಂತಹ ನೀರು ಮಾತ್ರ ಯಾಕೆ ಉಪ್ಪಾಗಿರುತ್ತೆ ಅಂತ ನಾವಿವತ್ತು ನೋಡ್ತೀವಿ ಅಂತ ಅಂದರೆ, ಸೊ ನಾನಾಗಲೇ ಹೇಳಿದೆ 71%ನಷ್ಟು ಭಾಗ ಭೂಮಿಯ ಮೇಲೆ ನೀರಿದೆ. ಆ ನೀರಲ್ಲಿ 97%ನಷ್ಟು ನೀರು ಉಪ್ಪಿನ ಅಂಶ ಹೊಂದಿರುವಂತಹ ನೀರಾಗಿದೆ, ಅದು ಸಮುದ್ರದ ನೀರಾಗಿರುತ್ತೆ ಅಂತ ಹೇಳಿದೆ. ಈ ಪ್ರಶ್ನೆಗೆ ನಾವು ಸೈನ್ಸ್ ಕೊಡುವಂತಹ ಉತ್ತರವನ್ನು ನೋಡ್ತೀವಿ ಅಂತ ಅಂದರೆ, ಸಮುದ್ರದ ನೀರಿನಲ್ಲಿ 3.5%ನಷ್ಟು ಉಪ್ಪಿನ ಅಂಶ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ನಾವು 1 ಲೀಟರ್ನಷ್ಟು ಸಮುದ್ರದ ನೀರನ್ನ ತಗೊಂಡ್ವಿ ಅಂತ ಅಂದರೆ ಅದರಲ್ಲಿ 35 ಗ್ರಾಮ್ನಷ್ಟು ಉಪ್ಪು ಸಿಗತ್ತೆ, ಓಕೆನಾ. ಮುಖ್ಯವಾಗಿ ಇದರಲ್ಲಿರುವಂಥದ್ದು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ, NaCl ಅಂತೇಳಿ ನಾವು ಕರಿತೀವಿ. ಇದು ನಾವು ಮನೆಯಲ್ಲಿ ಅಡುಗೆಗೆಲ್ಲ ಬಳಸುವಂತಹ ಉಪ್ಪಾಗಿರುತ್ತೆ. ಹಾಗಾದರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನಾವು ನೋಡೋದಾದರೆ, ಈಗ ನಾವೆಲ್ಲ ಮಳೆ ಬಂದಂತಹ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಮನೆಯ ಹತ್ತಿರದಲ್ಲಿ ಮಳೆ ನೀರನ್ನು ಶೇಖರಣೆ ಮಾಡೋದಕ್ಕೆ ತೊಟ್ಟಿಗಳು ಅಥವಾ ಡ್ರಮ್ಗಳನ್ನು ಬಳಕೆ ಮಾಡ್ತೀವಿ. ಆ್ಯಂಡ್ ಆ ನೀರು ಮತ್ತೆ ಹೊಳೆಗಳ ಮೂಲಕ ಬೇರೆ ಕಡೆಗೆ ಹೋಗುವಂಥದ್ದಿದೆ. ಹಾಗೆ ಶೇಖರಣೆ ಮಾಡಿರುವಂತಹ ನೀರನ್ನು ಕೂಡ ನಾವು ಫಿಲ್ಟರ್ ಮಾಡ್ಕೊಂಡು ಬಳಸೋದಿದೆ. ಸೊ ಹಾಗೆ ಈಗ ಮಳೆ ಬಂದಾಗ ನೀರು ನಮ್ಮ ರಸ್ತೆಗಳಲ್ಲಿ ಸುರಿಯುತ್ತೆ, ಚರಂಡಿಗಳಲ್ಲಿ ಹೋಗುತ್ತೆ, ಮನೆ ಮುಂದೆ ಸುರಿಯುತ್ತೆ, ಈ ಥರದ್ದೆಲ್ಲ ಆಗುತ್ತೆ ಅಲ್ವಾ. ಅದೇ ರೀತಿಯಲ್ಲೇ ಬಂಡೆ ಕಲ್ಲುಗಳ ಮೇಲೆ ಕಲ್ಲುಗಳ ಮೇಲೆ ಬೀಳೋದ್ರಿಂದ ಇಲ್ಲಿ ಬಿದ್ದಂತಹ ನೀರು ಏನಾಗುತ್ತೆ, ಒಂದು ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಗಳ ಮೂಲಕ ಅಥವಾ ಹೊಳೆಗೆ ಸೇರಿಕೊಳ್ಳೋದಿದೆ. ಈ ರೀತಿಯಲ್ಲಿ ಕಲ್ಲುಗಳಲ್ಲಿ ಇರುವಂತಹ ಖನಿಜಾಂಶಗಳು ಆ ಮಳೆ ಬಿದ್ದಂತಹ ನೀರಿನ ಜೊತೆಗೆ ಕರಗೋದಕ್ಕೆ ಶುರುವಾಗುತ್ತೆ. ನಂತರ ಆ ನದಿಗಳು ಏನಿರುತ್ತೆ, ಆ ಖನಿಜಗಳನ್ನು ಸಮುದ್ರಕ್ಕೆ ತಗೊಂಡು ಹೋಗ್ತವೆ. ಇದು ಇವತ್ತಿನ ಪ್ರಕ್ರಿಯೆ ಅಲ್ಲ, ಇದು ಸಾವಿರಾರು ವರ್ಷಗಳ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ಪ್ರಕ್ರಿಯೆ ಆಗಿದೆ. ಆದ್ದರಿಂದ ಸಮುದ್ರದಲ್ಲಿ ಉಪ್ಪಿನ

ಪ್ರಮಾಣ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಇದಕ್ಕೆ ರಿಲೇಟೆಡ್ ಆಗಿ ನೋಡ್ತೀವಿ ಅಂತಂದರೆ, ಸಮುದ್ರದ ಅಡಿಯಲ್ಲಿ ಜ್ವಾಲಾಮುಖಿಗಳು ಕೂಡ ಇರ್ತವೆ ಅಂತೇಳಿ ಹೇಳ್ತಾರೆ. ಇವುಗಳಿಂದ ಹೊರಬರುವಂತಹ ಅನಿಲಗಳು ಮತ್ತು ಖನಿಜಗಳು ಕೂಡ ನೀರಿನಲ್ಲಿ ಕರಗುತ್ತೆ. ಇದರಿಂದಲೂ ಕೂಡ ಸಮುದ್ರದ ನೀರು ಉಪ್ಪಾಗುತ್ತೆ ಅಂಥೇಳಿ ಹೇಳಲಾಗುತ್ತೆ. ಜೊತೆಗೆ ಸೂರ್ಯನ ಬಿಸಿಲಿನಿಂದ ಸಮುದ್ರದ ನೀರು ಆವಿಯಾಗಿ ಮೋಡಗಳಾಗಿ ಬದಲಾಗುತ್ತೆ, ಆದರೆ ಉಪ್ಪು ಆವಿಯಾಗೋದಿಲ್ಲ. ಹೀಗಾಗಿ ನೀರು ಆವಿಯಾದರೂ ಕೂಡ ಉಪ್ಪು ಸಮುದ್ರದಲ್ಲೇ ಉಳಿಯುತ್ತೆ. ಇದರಿಂದ ಸಮುದ್ರದ ಉಪ್ಪಿನ ಪ್ರಮಾಣ ಸ್ಥಿರವಾಗೇ ಇರುವಂಥದ್ದು. ಹಾಗಾದರೆ ಈ ಸಮುದ್ರದ ನೀರಿನ ಉಪ್ಪಿನ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇನ್ನಷ್ಟು ಹೇಳೋದಕ್ಕೆ ಇದೆ, ಅದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಸಮುದ್ರದ ನೀರು ಉಪ್ಪಾಗಿರೋದಕ್ಕೆ ಏನು ಕಾರಣ ಅಂತ ಹೇಳಿ ನೋಡಿ. ಮಳೆ ಬಿದ್ದಂತಹ ನೀರು ಕಲ್ಲುಗಳ ಮೇಲೆ ಬೀಳುತ್ತೆ. ಕಲ್ಲುಗಳ ಮೇಲೆ ಬಿದ್ದಂತಹ ನೀರೇನಾಗುತ್ತೆ, ಅದರಲ್ಲಿರುವಂತಹ ಖನಿಜಾಂಶಗಳನ್ನು ಹೊತ್ತು ಸಮುದ್ರದ ಕಡೆಗೆ ಸಾಗುತ್ತೆ. ಸಮುದ್ರವನ್ನು ಸೇರಿದ ನಂತರದಲ್ಲಿ ಆ ಸಮುದ್ರದ ನೀರು ಉಪ್ಪಾಗಿ ಮಾರ್ಪಡೋದಕ್ಕೆ ಶುರುವಾಗುತ್ತೆ. ಸೊ ಇದು ಸಾವಿರಾರು ವರ್ಷಗಳಿಂದ ನಡೆದಂತಹ ಪ್ರಕ್ರಿಯೆಯಿಂದಾಗಿ ಈಗ ನಮಗೆ ಉಪ್ಪು ನೀರು ಸಿಗ್ತಾ ಇರುವಂಥದ್ದು. ಹಾಗೆ ನಾನು ಆಗಲೇ ಹೇಳಿದೆ, ಈಗ ಸಮುದ್ರದ ನೀರು ಉಪ್ಪಾಗಿದ್ದರೂ ಕೂಡ ಸಮುದ್ರದಲ್ಲಿ ಕೆಲವೊಂದಷ್ಟು ಜೀವಿಗಳು ವಾಸವನ್ನು ಮಾಡ್ತವೆ ಅಂಥೇಳಿ. ಸಮುದ್ರದ ಉಪ್ಪು ಸಮುದ್ರದ ಜೀವಿಗಳಿಗೆ ಸಮತೋಲನವನ್ನು ಕೊಡುತ್ತೆ. ಕೆಲವು ಜೀವಿಗಳು ಉಪ್ಪಿನ ನೀರಿನಲ್ಲಿ ಮಾತ್ರ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದಿದೆ. ಹಾಗೆ ಉಪ್ಪಿನ ಮಟ್ಟ ಸಮುದ್ರದ ಜೀವ ವೈವಿಧ್ಯಕ್ಕೆ ಮುಖ್ಯ ಅಂತ ಕೂಡ ಹೇಳಲಾಗುತ್ತೆ. ಹಾಗಾದರೆ ಈ ಸಮುದ್ರದ ನೀರು ಇಷ್ಟೆಲ್ಲ ಉಪಯೋಗವನ್ನು ಕೊಡೋದ್ರ ಜೊತೆಯಲ್ಲಿ ಅಲ್ಲಿರುವಂತಹ ಜೀವಿಗಳಿಗೂ ಕೂಡ ಒಂದು ರಕ್ಷಣೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಕುತೂಹಲಕರವಾಗಿರುವಂತಹ ವಿಷಯ ಏನಪ್ಪ ಅಂತಂದರೆ, ಸಮುದ್ರದ ಎಲ್ಲ ಉಪ್ಪನ್ನ ಭೂಮಿಗೆ ಹಂಚಿದ್ರೆ ಸುಮಾರು 150 ಮೀಟರ್ ದಪ್ಪದ ಉಪ್ಪಿನ ಪದರ ಆಗಬಹುದು ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಸುಮಾರು 50 ಕ್ವಾಡ್ರಿಲಿಯನ್ ಟನ್ ಅಷ್ಟು ಉಪ್ಪು ಇದೆ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಈ ರೀತಿಯಲ್ಲಿ ಉಪ್ಪನ್ನ ನಾವು ಸಮುದ್ರದಲ್ಲಿ ನೋಡ್ತೀವಿ. ಆ್ಯಂಡ್ ಸಮುದ್ರದ ಉಪ್ಪನ್ನು ನಾವು ಈಗೇನು ಅಯೋಡಿನ್ ಉಪ್ಪು ಈ ಥರದ್ದೆಲ್ಲ ಏನೇನು ಸೇರಿಸ್ಕೊಂಡು ಬಳಕೆ ಮಾಡ್ತಿದ್ದೀವಿ, ಇದು ನಮಗೆ ಸಹಾಯಕವಾಗ್ತಾ ಇದೆ. ಯಾಕೆಂದರೆ ನಮಗೂ ಕೂಡ ನಮ್ಮ ದೇಹಕ್ಕೆ ಅಯೋಡಿನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ಈ ರೀತಿಯಲ್ಲಿ ನೋಡಿ, ನಮ್ಮ ಭೂಮಿಯ 97% ನೀರಿನ ಭಾಗ ಉಪ್ಪಿನಿಂದ ಕೂಡಿರುವಂಥದ್ದು, ಅದು ಕೂಡ ಸಮುದ್ರದ ನೀರಾಗಿರುತ್ತೆ. ಇದರಲ್ಲಿ ವಾಸಿಸುವಂತಹ ಜೀವಿಗಳೇನಿದ್ದಾವೆ ಅವುಗಳ ಆಳದಲ್ಲಿ ಜೀವಿಸ್ತವೆ. ಹಾಗೆ ಈ ಒಂದು ಸಮುದ್ರದ ನೀರು ಉಪ್ಪಾಗೋದಕ್ಕೆ ಸುಮಾರು ವರ್ಷಗಳೇ ತಗೊಂಡಿದೆ. ಈಗ ನಾವು ಈ ಒಂದು ನೀರನ್ನು ಬಳಕೆ ಮಾಡೋದಕ್ಕೆ ತುಂಬಾ ಕಷ್ಟ, ಮತ್ತು ಅದರಲ್ಲಿರುವಂತಹ ಉಪ್ಪಿನ ಅಂಶವನ್ನು ತೆಗೆದ್ರೆ ಎಷ್ಟೊಂದು ಉಪ್ಪು ನಮ್ಮ ಭೂಮಿಯ ಮೇಲೆ ಇಡಿಸುತ್ತೆ ನೋಡಿ ಅಲ್ವಾ. ಸೊ ಈ ರೀತಿಯಲ್ಲಿ ಸಮುದ್ರದ ನೀರನ್ನು ನಾವು ಬಳಕೆ ಮಾಡೋದಕ್ಕೆ ಸಾಧ್ಯವಾಗದಿದ್ರು ಕೂಡ ಅದರಿಂದ ಸಿಗುವಂತಹ ಉಪ್ಪನ್ನು ಬಳಕೆ ಮಾಡುತ್ತಾ ಇದ್ದೀವಿ. ಹಾಗಂತ ಆ ನೀರು ವೇಸ್ಟ್ ಏನಾಗಿಲ್ಲ, ಅದರಲ್ಲಿರುವ ವಾಸಿಸುವಂತಹ ಜೀವಿಗಳಿಗೂ ಕೂಡ ಅದು ಸಹಾಯವನ್ನು ಮಾಡುತ್ತಾ ಇದೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಮುಖ್ಯವಾದಂತಹ ವಿಷಯ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಸಮುದ್ರದ ನೀರು ಯಾಕೆ ಉಪ್ಪಾಗುತ್ತೆ ಅನ್ನುವಂತಹ ವಿಷಯ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ನೋಡಿ, ಸಮುದ್ರದ ನೀರು ಉಪ್ಪಾಗಿರೋದು ಒಂದು ಪ್ರಕೃತಿಯ ದೀರ್ಘಕಾಲದ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಮಳೆ ನೀರು ಅಥವಾ ನದಿಗಳ ನೀರು, ಕಲ್ಲುಗಳು, ಜ್ವಾಲಾಮುಖಿಗಳು ಇವೆಲ್ಲವೂ ಸೇರಿಕೊಂಡು ಈ ಒಂದು ಭೂಮಿಯ ಮೇಲೆ ಈ ಅದ್ಭುತ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಹೇಳುವಂಥದ್ದು, ಪ್ರಕೃತಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿಜ್ಞಾನ ಅಡಗಿದೆ ಅಂಥೇಳಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತಹ ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ಹೊರಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686960962 ಈ ಸಂಖ್ಯೆಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
3: KMS ನ ನಂದಿನಿ ಹಾಲು ನೀವು ಬಳಸುವ ಯೋಗ್ಯವಾದ ಹಾಲು.
5: ಬಳಸಿ ಪರಿಶುದ್ಧ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡ್ಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸಮಯ ಕೂಡ 6:30 ಆಗಿದೆ. ನಾನು ಕೂಡ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದುವಾಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇರ್ತೀವಿ. ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳು ಸ್ವತಃ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಯಾವ ಬಿಸ್ನೆಸ್ ಅರ್ಪಿತಾ, ಏನ್ ಕತೆ ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಒಂದು ಒಳ್ಳೆ ಬಿಸ್ನೆಸ್ ಬಗ್ಗೆನೆ ಮಾತುಕತೆ ನಡೆಸೋಣ ಅಂತ. ಯಾಕಪ್ಪ ಅಂದ್ರೆ, ನಾವೆಲ್ಲರೂ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಆ ಸಂಪಾದನೆ ಮಾಡಿದಂತ ಹಣದಿಂದ ನಾವು ಹೇಗೆ ಖುಷಿಯಾಗಿರ್ಬೋದು, ಆರೋಗ್ಯವಾಗಿರ್ಬೋದು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತೀವಿ ಆಯ್ತಾ? ಅದರಲ್ಲೂ ನಾವು ಮನೆ ಹೋದಾಗ ಮನೆಯಲ್ಲಿರುವಂತಹ ಇಂಟೀರಿಯರ್ಸ್ ಆಗಿರ್ಬೋದು, ಅಥವಾ ನಾವು ಮಲಗುವ ಹಾಸಿಗೆ, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಪ್ಪ ಅಂದ್ರೆ, ನಿದ್ದೆ ಮನುಷ್ಯನಿಗೆ ಬೇಕು, ಹಾಗೆ ನಿದ್ದೆ ಮಾಡೋದಕ್ಕೆ ಒಳ್ಳೆ ಮಂಚ ಹಾಸಿಗೆ ಕೂಡ ಬೇಕಾಗುತ್ತೆ. ಅದಕ್ಕಾಗಿ ನಾವು ಇವತ್ತು ಒಂದು ಮ್ಯಾಟ್ರಿಕ್ಸ್ ಶಾಪ್ ಅಲ್ಲಿ ಇದೀವಿ, ಅದೇನೆ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸ್. ಸೊ ಇದರ ಓನರ್ ಆಗಿರುವಂತ ಶಿವು ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ. ಶಿವು ಸರ್, ನಮಸ್ತೆ.
11: ನಮಸ್ತೆ ಮೇಡಮ್.
10: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು ಮ್ಯಾಮ್.
10: ಶಿವು ಸರ್, ಹೇಗಿದ್ದೀರಾ?
11: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
10: ಥ್ಯಾಂಕ್ ಯು ಸರ್, ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಟೀ ಆಯ್ತಾ ಸರ್? ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಿಮ್ ಪ್ರಾಪರ್ ಯಾವುದು, ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಎಲ್ಲಿ ಸರ್?
11: ಮೇಡಮ್, ನಾನು ಶಿವು ಅಂತೇಳಿ ಬಾಲಾಜಿ ಡಿಸ್ಟ್ರಿಬ್ಯೂಟರ್ದು ಓನರ್ ಆಗಿದ್ದೀನಿ. ನಮ್ಮದು ಪ್ರಾಪರ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ಕು, ಸಕ್ರಾಯಪಟ್ಟಣ ಹೋಬಳಿ, ಸ್ವಾಮಿಕಟ್ಟೆ ಅಂತೇಳಿ. ಸೊ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ ಆಗಿದ್ದು. ನಾವು ಓದಿದ್ದೆಲ್ಲ ಬೆಂಗಳೂರಲ್ಲಿ ಆಗಿದ್ದು. ಸೊ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಲ್ಲಿ ಶಿಫ್ಟ್ ಆಗಿದ್ದರು, ಅಲ್ಲಿಯೇ ಓದಿದ್ದು ಬೆಳೆದಿದ್ದು ಎಲ್ಲ. ಅದಾದ ನಂತರ ಬಿಸ್ನೆಸ್ಸಿಗೋಸ್ಕರನೇ ಶಿವಮೊಗ್ಗ ಶಿಫ್ಟ್ ಆಗಿದ್ದು.
10: ಓಕೆ, ಏನು ಓದಿದ್ದು ಸರ್?
11: ನಾನು PUC ಮಾಡಿದ್ದೀನಿ ಮೇಡಮ್.
10: PUC ಆದಮೇಲೆ ಏನು ಮಾಡಿದ್ರಿ?
11: PUC ಆದಮೇಲೆ ಕಾರಣಾಂತರಗಳಿಂದ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಅದಾದ ನಂತರ ನಾನು ಕರ್ಲಾನ್ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕಾಗಿ ಬಂತು. ಸೊ ಅದಾದಮೇಲೆ ಅದೇ ರಿಲೇಟೆಡ್ ಒಂದು ಬಿಸ್ನೆಸ್ಸು, ಡ್ಯೂರೋಫ್ಲೆಕ್ಸ್ ಕಂಪ್ನಿಯಲ್ಲಿ ನನಗೆ ಡಿಸ್ಟ್ರಿಬ್ಯೂಷನ್ ಆಪ್ಷನ್ ಬಂತು. ಹಾಗಾಗಿ ನಾನು ಶಿವಮೊಗ್ಗ ಮೂವ್ ಆಗಿದ್ದು. ಸೊ ಇಲ್ಲೇ ಸೆಟ್ಲ್ ಆಗಿದ್ದು.
10: ಸೂಪರ್ ಶಿವು ಸರ್, ಈಗ ಯಾವುದೋ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿ ಸೇರ್ಕೊಂಡ್ರಿ ಆಯ್ತಾ, ಬಟ್ ಅದಾದ್ಮೇಲೆ ಈಗ ನೀವೇ ಓನರ್ ಆಗಿದ್ದೀರಾ, ಸೊ ಡಿಸ್ಟ್ರಿಬ್ಯೂಟರ್ ಕಮ್ ಓನರ್ ಆಗಿದ್ದೀರಾ, ಹೇಗನ್ಸುತ್ತೆ ಈ ಜರ್ನಿ?
11: ತುಂಬ ಖುಷಿ ಆಗುತ್ತೆ ಮೇಡಮ್, ಬೆಳೆ ಸ್ಟಾರ್ಟ್ ಮಾಡಿದ್ದು ಇಂದ ಇಲ್ಲಿವರೆಗೂ ಬಂದಿದ್ದು ತುಂಬಾ ಖುಷಿ ಆಗುತ್ತೆ, ತುಂಬಾ ಚೇಂಜಸ್ ಆಗಿದೆ, ಬೆಳವಣಿಗೆನೂ ಖುಷಿ ಆಗುತ್ತೆ. ಅದು
10: ಓಕೆ ಸರ್, ನಿಮ್ಮ ಜರ್ನಿ ಕೇಳುವಾಗ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಈಗ ನನಗೆ ಇಷ್ಟೋ ತನಕ ಶಿವು ಸರ್ ಯಾರು, ಎಲ್ಲಿನವರು, ಎಲ್ಲಿ ಬೆಳೆದಿದ್ದು ಅಂತೆಲ್ಲ ಗೊತ್ತಾಯಿತು. ಈಗ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್. ಆ್ಯಕ್ಚುಲಿ ನಿಮ್ಮ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ, ಏನೇನು ಸೇಲ್ಸ್ ಆಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್.
11: ಮೇಡಮ್, ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸ್ ಇದು ಅಧಿಕೃತ ಡ್ಯೂರೋಫ್ಲೆಕ್ಸ್ ಮ್ಯಾಟರ್ಸ್ ಶೋರೂಮ್ ಆಗಿರುತ್ತೆ. ಸೊ ಇಲ್ಲಿ ಡ್ಯೂರೋಫ್ಲೆಕ್ಸ್ ಕಂಪ್ನಿಯಾದಂಥ ಎಲ್ಲ ಥರದ ಮ್ಯಾಟ್ರಸ್ಸು ಸಿಗುತ್ತೆ. ಅದರಲ್ಲಿ ಆರ್ಥೋಪೆಟಿಕ್ ಮ್ಯಾಟ್ರಸ್ ಆಗಿರ್ಬೋದು, ಲಕ್ಸುರಿ ಮ್ಯಾಟ್ರಸ್ ಆಗಿರ್ಬೋದು, ಬಜೆಟೆಡ್ ಮ್ಯಾಟ್ರಸ್ ಆಗಿರ್ಬೋದು. ಸೊ ಈ

0: ಎಲ್ಲರ ಒಂದು ಸೆಗ್ಮೆಂಟಲ್ಲಿರೋಂಥದ್ದು ಎಲ್ಲ ರೇಂಜಲ್ಲಿ ನಿಮಗೆ ಮ್ಯಾಟ್ರಸ್ ಸಿಗ್ತಾ ಹೋಗುತ್ತೆ, ಹಾಸಿಗೆಗಳು. ಸೊ ಅದ್ರ ಜೊತೆಗೆ ಮನೆಗೆ ಬೇಕಾದಂಥ ಫರ್ನಿಷಿಂಗ್ ಐಟಮ್, ಜೊತೆಗೆ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಕರ್ಟನ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಮ್ಯಾಟ್ಸ್ ಆಗಿರ್ಬೋದು, ಇದೆಲ್ಲದು ಸಿಗುತ್ತೆ ನಮ್ಮಲ್ಲಿ.
1: ಸೂಪರ್. ಮನೆಯನ್ನು ಅಂದವಾಗಿ ಚಂದವಾಗಿ ಇಟ್ಕೊಳ್ಳೋಕೆ ಏನೇನೆಲ್ಲ ಬೇಕೋ ಅದೆಲ್ಲ ನಿಮ್ಮಲ್ಲಿ ಸಿಗುತ್ತೆ ಅಲ್ವಾ ಸರ್?
0: ಖಂಡಿತ ಮೇಡಮ್. ಮನೆ ಹೇಗೆ ಕಾಣಿಸ್ಬೇಕು, ಅದು ಹೇಗೆ ನಿಮಗೆ ಇಷ್ಟ ಆಗಬೇಕು ಮನೆ ಅನ್ನೋದು. ಮನೆ ಕಟ್ಟಿದ ಮಾತ್ರಕ್ಕೆ ಗೋಡೆಗಳಿಂದ ತೃಪ್ತಿ ಆಗಲ್ಲ. ಸೊ ಒಂದು ಮನೆ ಕಿಟಕಿಗಳಿಗೆ ಕರ್ಟನ್ ಬಿದ್ದಾಗ ಅದ್ರ ನೋಡೋ ಚಂದನೇ ಬೇರೆ, ಅದೆಲ್ಲದೂ ನಮ್ಮಲ್ಲಿ ಫಿಲ್ಫಿಲ್ ಆಗುತ್ತೆ.
1: ಖಂಡಿತ ಸರ್. ಈ ಸೋಫಾ ಸೆಟ್ಸ್ ಎಲ್ಲ ಕೂಡ ಸೇಲ್ ಮಾಡ್ತೀರಾ ಸರ್? ಹೇಗೆ?
0: ಸೋಫಾ ರಿಕ್ಲೈನರ್ಸ್ ಅಂತ ಸಿಗುತ್ತೆ, ಅದ್ರ ಜೊತೆಗೆ ಸೋಫಾನು ಬೇಕಾದ್ರೆ ನಾವು ಕಸ್ಟಮೈಸ್ ಆಯ್ತ ಮಾಡ್ಕೊಡ್ತೀವಿ.
1: ಸೂಪರ್. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ, ನಮ್ಮ ಜಾಗಕ್ಕೆ ಹೇಗೆ ಬೇಕು ಅಂತ ಹೇಳಿ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ?
0: ಹೌದು. ನಿಮ್ಮ ಮನೆಯ ಹಾಲಿಂದ ಅಳತೆ ತಕ್ಕನಂಗೆ ನಿಮಗೆ ಯಾವ ಥರ ಲುಕ್ ಬೇಕು, ಸೋಫಾ ಎಷ್ಟು ಸೀಟರ್ಸ್ ಬೇಕು, ಆ ಥರದ್ದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ.
1: ಸೂಪರ್. ಹೇಗಿದೆ ಸರ್ ಬಿಸ್ನೆಸ್?
0: ಚೆನ್ನಾಗಿದೆ ಮೇಡಮ್.
1: ಚೆನ್ನಾಗಿದೆ. ಕಾಂಪಿಟೇಷನ್ ಹೇಗಿದೆ?
0: ಕಾಂಪಿಟೇಷನ್ ಇದ್ದೇ ಇದೆ ಮೇಡಮ್, ಎಲ್ಲ ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ ಇದೆ. ಆದರೆ ನಮ್ಮಲ್ಲಿ ಏನು ಸಿಗುತ್ತೆ, ನಾವು ಯಾವ ಥರ ಡಿಸ್ಪ್ಲೇ ಮಾಡಿರ್ತೀವಿ, ನಾವು ಯಾವ ಥರ ಪ್ರೈಸ್ ಮಾಡ್ತೀವಿ, ಸೊ ಹೊಸತನ ಕಸ್ಟಮರಿಗೆ ಕೊಡ್ತೀವಿ ಅಂತಂದರೆ ಆಬ್ವಿಯಸ್ಲಿ ಬಿಸ್ನೆಸ್ ಚೆನ್ನಾಗೇ ಇರುತ್ತೆ.
1: ಸೊ ಶಿವು ಸರ್, ಈಗ ಮ್ಯಾಟ್ರಿಕ್ಸ್ ಅಂದರೆ ಈ ಹಾಸಿಗೆಗಳೆಲ್ಲ ಏನು ನಾವು ಈಸಿಯಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ ಆಯಿತಾ? ಸೊ ಇಲ್ಲಿ ಬಂದು ಕಸ್ಟಮರ್ಸು ನೋಡ್ತಾರೆ, ಹಾಸಿಗೆ ಎಲ್ಲ ಇಷ್ಟ ಆಗುತ್ತೆ, ಸರಿ ಅವ್ರಿಗೆ ಮನೆಗೆಲ್ಲ ಹೇಗೆ ತಲುಪಿಸ್ತೀರಾ ಸರ್? ಟ್ರಾನ್ಸ್ಪೋರ್ಟೇಷನ್ ಹೇಗೆ, ಅವರೇ ತೊಗೊಂಡೋಗ್ಬೇಕಾ ಅಥವಾ ಹೇಗೆ?
0: ಇಲ್ಲ ಇಲ್ಲ ಮೇಡಮ್, ಆ ಥರ ಏನಿಲ್ಲ, ನಮಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ, ನಾವು ಮನೆ ಬಾಗಿಲಿಗೆವ್ರಿಗೂ ತಲುಪಿಸೋವಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಸೊ ಅವ್ರು ಬಂದು ಇಲ್ಲಿ ಬಂದು ಅವ್ರಿಗೆ ಯಾವ ಥರ ಮ್ಯಾಟ್ರಸ್ ಬೇಕು ಅನ್ನೋದನ್ನು ನೋಡಿ ಅವ್ರ ಅಳತೆ ತಕ್ಕನಾಗೆ ನಮ್ಮಲ್ಲಿ ಆರ್ಡ್ರ್ ಮಾಡೋದ್ರೆ ನಾವು ಅದನ್ನು ಅವ್ರ ಮನೆ ಬಾಗಿಲಿವರೆಗೂ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಕೆಲವೊಮ್ಮೆ ನಮ್ಮ ಸಿಟಿಯಲ್ಲೇ ಅಲ್ದಲ್ಲೇ, ಶಿವಮೊಗ್ಗ ಸಿಟಿ ಅಲ್ದಲ್ಲೇ, ನಮ್ಮ ಶಿವಮೊಗ್ಗ ತಾಲೂಕು ಲೆವೆಲಲ್ಲಿ ಎಲ್ಲೇ ಮೂಲೆಯಲ್ಲಿದ್ರೂ ಅದರದ್ದೇ ಆದಂಥ ಲೋಕಲ್ ಟ್ರಾನ್ಸ್ಪೋರ್ಟ್ಗಳಿದೆ, ಮತ್ತು ವೆಹಿಕಲ್ಸ್ಗಳಿದೆ, ಅದನ್ನು ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಶಿವು ಅವರು ಅವರ ಬಿಸ್ನೆಸ್ ಜರ್ನಿ ಹೇಗೆ ಪ್ರಾರಂಭ ಆಯಿತು, ಈಗ ಬಿಸ್ನೆಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಒಳ್ಳೆ ಇನ್ಫಾರ್ಮೇಶನ್ ನೀಡ್ತಾ ಇದ್ರು ಅಲ್ವಾ? ಹಾಗಿದ್ರೆ ಇವ್ರ ಜೊತೆ ಮಾತುಕತೆನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸ್ನೆಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಮಾತಾಡ್ತಾ ಇದೆ. ಹಾಗೆ ಇದಿರೋದು ಸೆವೆರ್ ಲೈನ್ ರೋಡ್ ಅಲ್ಲಿ. ಸೊ ಇಲ್ಲಿ ವಿಶೇಷವಾಗಿ ಮ್ಯಾಟ್ರಿಕ್ಸ್ ಗಳಾಗಿರ್ಬೋದು, ಸ್ಕ್ರೀನ್ಸ್ ಆಗಿರ್ಬೋದು, ಡೋರ್ ಸ್ಕ್ರೀನ್, ವಿಂಡೋ ಸ್ಕ್ರೀನ್, ಜೊತೆಗೆ ಕಸ್ಟಮೈಸರ್ ಕೂಡ ಮಾಡ್ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಈ ಮಾತುಕತೆನ ಮುಂದುವರೆಸೋಣ. ಶಿವ ಸರ್, ಈಗ ನೀವು ಹೇಳ್ತಾ ಇದ್ರಿ ನಿಮ್ಮ ಮ್ಯಾಟ್ರಿಕ್ಸ್ ಗಳು ಡೋರ್ ಟು ಡೋರ್ ಡೆಲಿವರಿ ಕೊಡ್ತೀರಾ ಅಂತ. ಹಾಗೆ ಸರ್, ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಗಳು ಎಲ್ಲಿಂದ ಬರ್ತಾರೆ ಸರ್? ಶಿವಮೊಗ್ಗ ಲೋಕಲ್ಸ್ ಓನ್ಲಿನ ಅಥವಾ ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ಕೂಡ ಬರ್ತಾರಾ?
3: ಮೇಡಮ್, ನಮಗೆ ಶಿವಮೊಗ್ಗ ಲೋಕಲ್ ಸಿಟಿ ಅಂತಾನೆ ಇಲ್ಲ, ನಮಗೆ ಎಲ್ಲ ಮೂಲೆಯಿಂದನೂ ಬರ್ತಾರೆ. ನಮಗೆ ಶಿವಮೊಗ್ಗ ತಾಲೂಕಲ್ಲಿ ಎಲ್ಲ ಕಡೆಯಿಂದನೂ, ನಮ್ಮ 7 ತಾಲೂಕಲ್ಲಿ 7 ತಾಲೂಕು ಕಡೆಯಿಂದನೂ ಬರ್ತಾರೆ. ಕೆಲವೊಮ್ಮೆ ನಮಗೆ ತರೀಕೆರೆಯಿಂದ, ಅಜ್ಜಂಪುರದಿಂದ, ಶೃಂಗೇರಿಯಿಂದ ಎಲ್ಲನೂ ಕಸ್ಟಮರ್ ಬರ್ತಾರೆ. ಬಾಳೆಹೊನ್ನೂರು ಕಡೆಯಿಂದನೂ ಎಲ್ಲ ಬರ್ತಾರೆ. ಸೊ ನಮಗೆ ಆ ಎಲ್ಲ ಕಡೆಯಿಂದನೂ ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡ್ತೀವಿ ನಾವು.
2: ಸೊ ದೂರ ದೂರ ಇದ್ರೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸರ್ವಿಸ್ ಕೊಡ್ತೀರಾ?
3: ಕೊಡ್ತೀವಿ ಮೇಡಮ್, ಕೊಡ್ತೀವಿ. ಅದರದ್ದೇ ಆದಂತಹ ಪ್ರತಿಯೊಂದು ರೂಟಿಗೂ ಲೋಕಲ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ. ಸೊ ನಮಗೆ ಅವ್ರು ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಕಸ್ಟಮರ್ ಮನೆಗೆ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ.
2: ಶಿವ ಸರ್, ಈಗ ಕೆಲವೊಮ್ಮೆ ಹೆಂಗಂದ್ರೆ ಬಿಸ್ನೆಸ್ ಅಲ್ಲಿ ಸೇಲ್ಸ್ ಮಾಡಿದ್ರೆ ಮುಗೀತು, ಅವ್ರ ಕೆಲಸ ಇರಲ್ಲ. ಆದ್ರೆ ಕೆಲವೊಂದು ಬಿಸ್ನೆಸ್ ಅಲ್ಲಿ ಸೇಲ್ಸ್ ಅಂಡ್ ಸರ್ವಿಸ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ? ಸೊ ನಿಮ್ಮಲ್ಲೀಗ ಮ್ಯಾಟ್ರಿಕ್ಸ್ ಗಳನ್ನ ಸೇಲ್ಸ್ ಮಾಡಿರ್ತೀರಾ, ಆಫ್ಟರ್ವರ್ಡ್ಸ್ ಅಲ್ಲಿ ಏನಾದ್ರು ಇಶ್ಯೂ ಆಯ್ತು ಅಂದ್ರೆ ಸರ್ವಿಸ್ ಕೂಡ ಇದೆಯಾ ಸರ್?
3: ಖಂಡಿತವಾಗ್ಲೂ ಇದೆ ಮೇಡಮ್. ಸೇಲ್ಸ್ ಆದ ಮಾತ್ರಕ್ಕೆ ಅಲ್ಲಿಗೆ ಮುಕ್ತಾಯ ಅಲ್ಲ, ಯಾಕೆಂದ್ರೆ ಇದು ಸಣ್ಣ ಪುಟ್ಟ ವಸ್ತುಗಳಲ್ಲ, ಹಾಳಾಗುವಂಥದ್ದಲ್ಲ. ಇದು ಬಂಡವಾಳ ತುಂಬಾ ಇರುತ್ತೆ, 10-15,000, 20,000, 10-50,000, 50,000, 100,000 ಬಂಡವಾಳ ಹಾಕ್ತಾರೆ ಅವ್ರಿಗೆ ಆದಂಥ ಇದರಲ್ಲಿ. ಸೊ ಅದಕ್ಕೆ ಆದಂಥ ಕಂಪ್ನಿ ವಾರಂಟಿಗಳು ಇರುತ್ತೆ, ಗ್ಯಾರಂಟಿಗಳು ಇರುತ್ತೆ. ಸೊ ಅದನ್ನು ನಾವು ಕಂಪ್ನಿಯವರು ತುಂಬ ಮುತುವರ್ಜಿಯಿಂದ ರಿಪ್ಲೇಸ್ಮೆಂಟ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ಅಟೆಂಡ್ ಮಾಡೋದಾಗಿರ್ಬೋದು, ಅದನ್ನೆಲ್ಲದೂ ಮಾಡಿಕೊಡ್ತಾರೆ. ಅದ್ರ ಜೊತೆ ಜೊತೆಗೆ ಕಂಪ್ನಿವರೆಗೂ ರೀಚ್ ಆಗೋಕೆ ಅವ್ರ ಕೈಲಿ ಆಗದೇ ಇದ್ದರೆ ನಮ್ಮ ಕಡೆಯಿಂದ ಬಂದರೆ ನಾವು

0: ಕಂಪ್ಲೀಟ್ ಮಾಡಿಕೊಡ್ತೀವಿ, ನಮ್ಮ ಕಡೆಯಿಂದನೂ ಸರ್ವಿಸು ಇರುತ್ತೆ.
1: ಸೊ ನಾವೀಗ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸಿಗೆ ಬಂದರೆ ಅಲ್ಲಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಕೂಡ ಸಿಗುವಂಥದ್ದು ಅಲ್ವಾ ಸರ್?
0: ಖಂಡಿತ ಖಂಡಿತ. ಬಹುತೇಕ ನಿಮಗೆ ಸರ್ವಿಸ್ ಅನ್ನೋದು ಬಹುಶಃ 1% ಕೂಡ ಬರೋದಿಲ್ಲ ಸಾಮಾನ್ಯವಾಗಿ. ಇದು ಯಾಕೆಂದರೆ ಇದು ನಾವಂತೂ ಕಂಪ್ನಿ ಏನು ನಡೆಸ್ತಾ ಇದ್ದೀವಿ, ಇದು 65 ವರ್ಷದ ಕಂಪ್ನಿ ಡ್ಯೂರೋಫ್ಲೆಕ್ಸ್ ಅನ್ನೋದು. ಸೊ ಇದರಲ್ಲಿ ತುಂಬ ಗುಣಮಟ್ಟದ ಕ್ವಾಲಿಟಿಗಳಿದೆ, ವಾರಂಟಿ ವಿಚಾರದಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ತುಂಬಾ ಇದ್ದಾರೆ. ಸೊ ಇದರಲ್ಲಿ ಕಂಪ್ಲೇಂಟ್ ಬಹುತೇಕ ಕಮ್ಮಿ ನಮ್ಮಲ್ಲಿ. ಅದು ಬಂದ ತಕ್ಷಣ 10 ದಿನದಲ್ಲೇ ಅವರಿಗೆ ಕ್ಲಿಯರ್ ಆಗುವಂಥದ್ದು ವ್ಯವಸ್ಥೆ ಕೂಡ ಇದೆ.
1: ಓಕೆ, ಅಟ್ ಪ್ರೆಸೆಂಟ್ ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಸರ್?
0: ನಮ್ಮಲ್ಲಿ 6 ಜನ ಇದ್ದಾರೆ ಮೇಡಮ್ ಎಂಪ್ಲಾಯ್ಸು, ಮತ್ತು ಮನೆಯವರಾಗಿ ನಾವೇ 3 ಜನ ಇದ್ದೀವಿ. ಸೊ ಟೋಟಲ್ 9 ಜನನೂ ಇಲ್ಲಿದ್ದೀವಿ.
1: ಇಲ್ಲೇ ವರ್ಕ್ ಮಾಡ್ತೀರಾ? ಈ ಮಾಳಿಗೆ ಸ್ವಂತನ ಬಾಡಿಗೆನ ಸರ್?
0: ಬಾಡಿಗೆ ಮೇಡಮ್.
1: ಸೊ ಬಾಡಿಗೆ ಮಾಳಿಗೆಯಲ್ಲಿ ಸುಮಾರು 6-7 ಜನ ಎಂಪ್ಲಾಯ್ಸ್ ಕೂಡ ಇದ್ದಾರೆ ಅಂತ ಹೇಳಿದ್ರಿ. ಸೊ ಬಿಸ್ನೆಸ್ ಆಗುತ್ತೆ ಸರ್?
0: ಆಗ್ತಾ ಇದೆ ಮೇಡಮ್, ದೇವ್ರ ದಯೆಯಿಂದ, ನಿಮ್ಮಂಥ ಸಹಕಾರದಿಂದ, ನಮ್ಮ ಶಿವಮೊಗ್ಗ ಜನತೆಗಳಿಂದ, ಪ್ರತಿಯೊಬ್ಬರು ನಮ್ಮಲ್ಲಿರುವಂಥ ನಂಬಿಕೆಯಿಂದ. ಸೊ ನಮ್ಮಲ್ಲಿ ಆಗ್ತಾ ಇದೆ ಮೇಡಮ್, ಒಳ್ಳೆ ಬಿಸ್ನೆಸ್ಸೇ ಇದೆ ನಮ್ಮ.
1: ಸೂಪರ್ ಸರ್. ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೂ ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಹಾಗೆ ಯಾವುದು ಉತ್ತಮ ಅಂತ ಹೇಳ್ತೀರಾ?
0: ಖಂಡಿತವಾಗ್ಲೂ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬ ಓನರ್ ಆಗೋದು ತುಂಬಾ ಖುಷಿ ಕೊಡುತ್ತೆ. ಆದರೆ ಓನರ್ ಆಗಬೇಕು ಅಂದರೆ ಎಂಪ್ಲಾಯ್ ಆಗಿ ಓನರ್ ಆಗದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಏಕೆಂದರೆ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋದು ಕಷ್ಟ. ಒಬ್ಬ ಎಂಪ್ಲಾಯ್ ಆಗಿ ಅದ್ರ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದ ನಂತರ ಒಬ್ಬ ಓನರ್ ಆದರೆ ಅವರಿಗೆ ಅಡಿಯಿಂದ ಮುಡಿಯೋರ್ಗೆ ಎಲ್ಲದೂ ಗೊತ್ತಿರುತ್ತೆ. ವ್ಯಾಪಾರದಲ್ಲಿ ಹೇಗೆ ಏನು, ಯಾವುದು ಲಾಭ ಯಾವುದು ನಷ್ಟ, ನಾವು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದು ನಮಗೆ ವರ್ತ್ ಆಗುತ್ತೆ, ಸೊ ನಾವು ಯಾವ ಥರ ವ್ಯಾಪಾರ ಮಾಡಬೇಕು ಅನ್ನೋದು ಒಬ್ಬ ಎಂಪ್ಲಾಯಿಂದ ವ್ಯವಹರಿಸ್ತ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ.
1: ಸೂಪರ್, ಇದು ತುಂಬ ಒಳ್ಳೆ ಮಾತು ಸರ್. ಈಗ ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಆದರೆ ಒಂದಿಷ್ಟು ಅನುಭವ ಪಡ್ಕೋಬೇಕು. ಎಂಪ್ಲಾಯ್ ಆಗಿ ಒಂದಿಷ್ಟು ಅನುಭವ ಪಡ್ಕೊಂಡು ನಂತರದಲ್ಲಿ ಬಿಸ್ನೆಸ್ ಮ್ಯಾನ್ ಆದರೆ ಬಹುಶಃ ಹೆಚ್ಚು ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದೀರಾ?
0: ಖಂಡಿತವಾಗ್ಲೂ ಮೇಡಮ್.
1: ಓಕೆ,
0: ಹೌದು. ಮತ್ತು ಮೂಲ ಅಂದರೆ ಬೇಸ್ ಅನ್ನೋದು ಬೇಕೇ ಬೇಕು. ಸೊ ಅದು ದುಡ್ಡಿಂದ ಸಿಗೋದಿಲ್ಲ, ಅದು ನಮ್ಮ ಒಂದು ನಾಲೆಜಿಂದನೇ ಸಿಗುತ್ತೆ. ಅದಕ್ಕೆ ಬಂಡವಾಳ ಆದರೆ ತುಂಬಾ ಅನುಕೂಲ ಇರುತ್ತೆ.
1: ಓಕೆ ಶಿವ ಸರ್, ನೀವು ಹೇಳ್ತಾ ಇದ್ರಿ ನೀವು ಬಿಸ್ನೆಸ್ ಮ್ಯಾನ್ ಆಗಿ ಅಂದರೆ ಓನರ್ ಆಗಿ ಸುಮಾರು 14 ವರ್ಷ ಆಗಿದೆ ಅಂತ. ಈ 14 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಯಾವತ್ತೋ ಒಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನೊಬ್ಬ ಎಂಪ್ಲಾಯ್ ಆಗಿ ಓನರ್ ಆಗಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
0: ಇನಿಷಿಯಲಿ ಅನಿಸಿರಲಿಲ್ಲ, ಅದಾದ ನಂತರ ನಾವು ಯಾವಾಗ ನಮ್ಮ ಗ್ರೋತ್ ಅಂತ ಕಾಣಿಸ್ತು ಆವಾಗ ಖಂಡಿತವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ಒಂದು 2-3 ವರ್ಷದ ನಂತರ ನಮಗೆ ಅನ್ನಿಸ್ತು, ಇಲ್ಲಪ್ಪ ನಾನು ಕೆಲಸ ಮಾಡೋದಕ್ಕಿಂತ ನಾನೇ ಸ್ವಂತ ದುಡಿಮೆ ಮಾಡಿದರೆ ಅಥವಾ ನಾವೇ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಸೊ ಯಶಸ್ಸನ್ನ ಕಾಣ್ಬೋದು ಜೀವನದಲ್ಲಿ. ಸಂಬಳಕ್ಕಂತಲೇ ಅದು ಇಷ್ಟೇ ಅಂತ ಮೀಸಲಾಗಿರುತ್ತೆ, ಆದರೆ ಬಿಸ್ನೆಸ್ ಅಂದಲ್ಲಿ ಅಷ್ಟಕ್ಕೆ ಮೀಸಲಾಗಲ್ಲ. ಸೊ ನಮ್ಮದೇ ಆದಂಥ ಟೈಮ್ ಕೊಟ್ಟರೆ ನಾವು ಎಲ್ಲಿ ಬೇಕಾದ್ರೂ ಬೆಳಿಬೋದು ಅನ್ನೋದು ನನಗೆ ಅರಿವು ಆಯಿತು.
1: ಓಕೆ, ಯಾವುದಾದ್ರು ಒಂದು ದಿನವನ್ನು ರೀಕಾಲ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ?
0: ಆ ಥರ ಪರ್ಟಿಕ್ಯುಲರ್ ಆಗಂತ ಏನಿಲ್ಲ ಮೇಡಮ್. ಹೇಳಬೇಕು ಅಂತಂದರೆ ನಾನು ಶಿವಮೊಗ್ಗ ಹೊಸದಾಗಿ ಬಂದಾಗ ಬಿಸ್ನೆಸ್ಗೆ ಅಂತಲೇ ನಮಗೆ ಯಾವುದಂಥ ಸ್ವಂತ ಮನೆ ಇರಲಿಲ್ಲ. ಆಯಿತಾ, ಫಸ್ಟು 3-4 ವರ್ಷ ನಾವು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಯಾವಾಗ ನಮ್ಮದು ಅಂತ ಸ್ವಂತ ಆಯ್ತಲ್ವ ಅವತ್ತಿನ ದಿನ ನನಗೆ ತುಂಬಾ ಖುಷಿ ಆಯಿತು.
1: ಸೂಪರ್ ಸರ್.
0: ಏಕೆಂದರೆ ಎಲ್ರಿಗೂ ಒಂದು ಕನಸು ಅನ್ನೋದಿರುತ್ತೆ, ಆ ಕನಸು ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಅದು ಫುಲ್ಫಿಲ್ ಆದಾಗ.
1: ಸರ್, ಸೊ ಬೇರೆ ಯಾವುದೋ ಊರಿಂದ ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಿ ಅಷ್ಟಾಗಿ ಗುರುತು ಪರಿಚಯ ಇಲ್ದಿರೋ ಜನಗಳ ಮಧ್ಯೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಫೈನಲಿ ನೀವು ಒಂದು ಮನೆ ಕಟ್ತೀರಾ ಈ ಬಿಸ್ನೆಸ್ಸಿಂದ, ಆವಾಗ ನಿಮಗೆ ತುಂಬ ಖುಷಿ ಆಯ್ತಲ್ವಾ ಸರ್?
0: ಹೌದೌದು.
1: ಸೂಪರ್ ಅಲ್ವಾ ಕೇಳುವರೆ, ನಿಜವಾಗ್ಲೂ ಇದು ಒಬ್ಬ ಬಿಸ್ನೆಸ್ ಮ್ಯಾನ್ ಸಕ್ಸಸ್ ಅಂತಾನೆ ಹೇಳ್ಬೋದು ಅಲ್ವಾ? ಖಂಡಿತ. ಬೇರೆ ಯಾವುದೋ ಊರಿಂದ ಬಂದು ಈ ಊರಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಹಾಗೆ ಮನೆ ಕೂಡ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಶಿವ ಸರ್ ಜೊತೆ ಮಾತುಕತೆ ನಾ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಮಾಲೀಕರಾಗಿರುವಂತಹ ಶಿವು ಅವರು ಮೂಲತಃ ಚಿಕ್ಕಮಗಳೂರಾಗಿದ್ದು ಇಲ್ಲಿಗೆ ಬಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಹಾಗೆ ಸುಮಾರು 14 ವರ್ಷದಿಂದ ಕೂಡ ಯಶಸ್ವಿಯಾಗಿ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಶಿವು ಸರ್, ನೀವಾಗಲೇ ಹೇಳ್ತಿದ್ರಿ ನಿಮ್ಮ ಬಿಸ್ನೆಸ್ ಜರ್ನಿಲಿ ಯಾವ ಕ್ಷಣ ತುಂಬಾ ಖುಷಿ ಕೊಟ್ಟಿದ್ದು ಅಂತ, ಹಾಗೆ ನೀವು ಇಲ್ಲಿ ಬಂದು ಸ್ವಂತ ಮನೆ ಕಟ್ಟಿದ್ದು ಕೂಡ ತುಂಬಾ ಖುಷಿ ಕೊಡ್ತು ಅಂತ. ಸೊ ಬಿಸ್ನೆಸ್ ಅನ್ವಾಗ ಬರೀ ಪ್ರಾಫಿಟ್ ಅಷ್ಟೇ ಅಲ್ಲ ಸರ್, ಲಾಸಸ್ ಕೂಡ ಇರುತ್ತೆ, ಜೊತೆಗೆ ಸಾಕಷ್ಟು ಚಾಲೆಂಜಸ್ ಕೂಡ ಇರುತ್ತೆ. ಹಾಗಿದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಚಾಲೆಂಜಿಂಗ್ ಟೈಮ್ ಅಂದ್ರೆ ಯಾವಾಗ ಸರ್? ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಚಾಲೆಂಜಿಂಗ್ ಟೈಮ್ ಅನ್ನೋದು ಇನಿಷಿಯಲಿ ಇತ್ತು ಮೇಡಮ್, ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ನಮ್ದೇನು ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಸೊ ಯಾವತ್ತೂ ನನಗೆ ಅದು ಚಾಲೆಂಜ್ ಅಂತ ಅನ್ನಿಸ್ಲಿಲ್ಲ. ಸಮ್ ಕೋವಿಡ್ ಟೈಮಲ್ಲಿ ಆವಾಗ ಸ್ವಲ್ಪ ಬಂತು ಬಿಟ್ಟರೆ, ಅದಾದ ನಂತರ ಪಿಕಪ್ ಆಗಿದ್ದಿದೆಯಲ್ಲ, ಅದು ಮತ್ತೆ ನಮಗೆ ಚೇತರಿಕೆ ಕಂಡಿದೆ.
2: ಓಕೆ, ಸೊ ನಿಮಗೂ ಒಂದು 14 ಇಯರ್ಸ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ ಆಯಿತಾ. ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು, ಈ ಥರ ಕ್ವಾಲಿಟೀಸ್ ಇದ್ದಾಗ ಮಾತ್ರ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯ ಅನ್ನೋದಾದರೆ ಏನು ಕ್ವಾಲಿಟೀಸ್ ಇರಬೇಕಾಗುತ್ತೆ ಸರ್?
3: ಬಿಸ್ನೆಸ್ ಮ್ಯಾನ್ ಆಗೋದು ಆದಾಗ ಬರೀ ಒಬ್ಬ ಏನು ಹೇಳ್ತೀವಿ ಓನರ್ ಆಗಿ ಮಾತ್ರ ಇರಬಾರ್ದು, ಎಂಪ್ಲಾಯಿ ಜೊತೆ ಒಬ್ಬ ಇದು ಆಗಿನೂ ಕೆಲಸಗಾರನಾಗಿ ನಡ್ಕೊಂಡ್ರೆ ಸೊ ನಮಗೆ ಖಂಡಿತವಾಗ್ಲೂ ಯಶಸ್ಸು ಕಾಣ್ತೀವಿ ಅವನು. ಯಾಕೆಂದರೆ ಜೊತೆ ಜೊತೆಯಲ್ಲಿ ನಾವು ಕೆಲಸ ಮಾಡಬೇಕು, ನಮ್ಮ ಕೆಲಸನ ನಾವೇ ಅಂತ ಮಾಡಿದಾಗ ಇದೆಯಲ್ಲ, ಇನ್ನೊಬ್ಬರನ್ನ ಬಿಟ್ಟು ಮಾಡಿಸೋದಕ್ಕೂ ನಾವು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಕಾಣುತ್ತೆ, ಆವಾಗ ನಮಗೆ ಯಶಸ್ಸು ಸಿಗುತ್ತೆ.
2: ಓಕೆ, ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಎಂಪ್ಲಾಯ್ ಆಗಿ ವರ್ಕ್ ಮಾಡಿದಾಗ ಬಿಸ್ನೆಸ್ಸಲ್ಲಿ ಹೆಚ್ಚು ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದೀರಾ?
3: ಹೌದು ಹೌದು.
2: ಓಕೆ ಸರ್, ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕಂತ ಇರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ? ಯಾರು ಬೇಕಾದರೂ ಯಾವ ಬಿಸ್ನೆಸ್ ಬೇಕಾದರೂ ಮಾಡಬಹುದಾ?
3: ಯಾರು ಬೇಕಾದ್ರೂ ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು, ಆದರೆ ಅದ ಒಂದು ಬಿಸ್ನೆಸ್ ಅನ್ನೋದು ತುಂಬ ರೀತಿ ಇದೆ. ಆ ಬಿಸ್ನೆಸ್ ಈಗ ಏನಾದರೂ ಯಾರು ಚೂಸ್ ಯಾವ ಥರ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೂಸ್ ಮಾಡಿದಾಗ ಅದ್ರ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಅನ್ನೋದು ಫಸ್ಟ್ ಬೇಕಾಗುತ್ತೆ. ಸೊ ನಾಲೆಡ್ಜ್ ಇತ್ತು ಅಂದಾಗ ನಿಮಗೆ ಖಂಡಿತವಾಗ್ಲೂ ಇದಾಗುತ್ತೆ. ನಾವು ಬಂಡವಾಳ ಹಾಕಿದ ಮಾತ್ರಕ್ಕೆ ಎಲ್ಲದೂ ಬಿಸ್ನೆಸ್ ಬರುತ್ತೆ ಅಂತಲ್ಲ, ನಮಗೆ ಫಸ್ಟು ಆ ಪ್ರಾಡಕ್ಟ್ ಬಗ್ಗೆ ಏನು ನಾಲೆಡ್ಜ್ ಇರುತ್ತೆ, ನಮಗೆ ಮಾಹಿತಿ ಇತ್ತು ಅಂತಂದರೆ ನಾವು ಇನ್ನೊಬ್ಬರಿಗೆ ಸೇಲ್ ಮಾಡುವಾಗ ಸೊ ಅವರು ಇದಾಗುತ್ತೆ. ಎಲ್ಲಿ ಪ್ರಾಡಕ್ಟ್ ಬಗ್ಗೆ ನಮಗೆ ನಾಲೆಡ್ಜ್ ಇರಲ್ವೋ ಅವಾಗ ಕಸ್ಟಮರಿಗೆ ಕನ್ವೆ ಮಾಡೋಕ್ಕಾಗಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಅವಾಗ ಅವ್ರು ಬಂಡವಾಳ ಹಾಕೋದಿಲ್ಲ. ಸೊ ನಮಗೆ ನಾಲೆಡ್ಜ್ ಇಲ್ಲ ಅಂತಂದಾಗ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳಿ, ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಸಲ್ಲಿ ಯಶಸ್ಸು ಕಾಣ್ತೀರ.
2: ಓಕೆ ಸರ್, ಈ ಬಿಸ್ನೆಸ್ಸಿಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್?
3: ಖಂಡಿತವಾಗ್ಲೂ ತುಂಬ ಬಹುಮುಖ್ಯದಿದು, ತುಂಬ ದೊಡ್ಡ ಮಟ್ಟದ ಸಪೋರ್ಟ್ ಇದೆ. ಯಾಕೆಂದರೆ ನಮ್ಮ ತಮ್ಮ ಆಗಿದ್ದಾನೆ, ಬೆನ್ನೆಲುಬು ಆಗಿದ್ದಾನೆ, ಜೊತೆಗೆ ನಮ್ಮ ತಂದೆಯವರು ಇದ್ದಾರೆ, ತಾಯಿಯವರು ಅವಾಗ ಬರ್ತಾ ಇರ್ತಾರೆ, ಫ್ಯಾಮಿಲಿಯಲ್ಲಿ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್.
2: ಓಕೆ, ಲಾಸ್ಟ್ ಕ್ವೆಶನ್ ಶಿವು ಸರ್, ಏನಪ್ಪಾ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಮ್ಯಾಟ್ರಿಕ್ ಶಾಪ್ ಎಲ್ಲ ಇದೆ ಆಯಿತಾ, ಆದರೂ ಯಾಕೆ ನಮ್ಮ ಜನ ಸೆವರ್ಲೈನ್ ರೋಡಲ್ಲಿರುವಂಥ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸಿಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಮೇಡಮ್, ಮ್ಯಾಟ್ರಸ್ ಕಂಪ್ನಿ ತುಂಬಾ ಇದೆ, ಜೊತೆಗೆ ಮ್ಯಾಟ್ರಸ್ ಶಾಪ್ಗಳು ತುಂಬಾ ಇದೆ. ಆದರೆ ನೀವು ಮ್ಯಾಟ್ರಸ್ ಅಂತ ಬಂಡವಾಳ ಹಾಕುವಂಥದ್ದು ಒಂದು ಸಲ ಹಾಕಿದರೆ ಕಮ್ಮಿ ಅಂದ್ರೂ 10 ವರ್ಷ 15 ವರ್ಷ ನೀವು ಮ್ಯಾಟ್ರಸ್ ಅನ್ನೋದು ಚೇಂಜ್ ಮಾಡಲ್ಲ. ಒಂದು ಬಟ್ಟೆ ಆಗಿದ್ದರೂ 4 ಜೊತೆ ತೊಗೊತಾರೆ. ಆದರೆ ನಿಮಗೆ ಒಂದು ಫೋನ್ ಅಂತ ಬಂದರು, ಸ್ಮಾರ್ಟ್ ಫೋನ್ ಅಂತ ಬಂದ್ರೂ 2-3 ವರ್ಷ ಯೂಸ್ ಮಾಡ್ಬೋದು. ಆದರೆ ನಿಮಗೆ ಹಾಸಿಗೆ ಅಂತ ಏನಿದೆ ಅಲ್ಲ ಮ್ಯಾಟ್ರಸ್ಸು, ನೀವು ಒಂದು ದಿನ ಬಂಡವಾಳ ಹಾಕಿದರೆ ಕಮ್ಮಿ ಅಂದ್ರೂ 10-15 ವರ್ಷ ಬಳಸ್ತೀರ. ಸೊ ಒಂದು ದಿನ ನೀವು ಏನು ಬಂಡವಾಳ ಹಾಕೋ ಟೈಮಲ್ಲಿ ನಿಮಗೆ ಯಾವುದು ಬಂಡವಾಳ ಹಾಕಿದರೆ ಯಾವುದು ನಿಮಗೆ ಹೊರತು ನಿಮ್ಮ ಬಾಡಿಗೆ ಏನು ಕಂಫರ್ಟ್ ಅನ್ನೋದು ಗೊತ್ತಾಗಬೇಕು. ಆ ಗೊತ್ತಾಗೋದ ವಿಚಾರನ ನಾವು ಮಾಡಿಕೊಡ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಬಂದರೆ ನಿಮ್ಮ ಏನು ಬಂಡವಾಳಕ್ಕೆ ತಕ್ಕನಾಗೆ ನಾವು ಮ್ಯಾಟ್ರಸ್ನ ನಿಮಗೆ ಪ್ರೊವೈಡ್ ಮಾಡಿದಾಗ ನಿಮ್ಗೆ ಆರಾಮದಾಗಿ ಮಲಗ್ಬೋದು.
2: ಸೂಪರ್ ಸರ್. ಸೊ ಕೇಳಿಸ್ಕೊಂಡ್ರಲ್ಲ ಕೇಳಿಕರೆ, ಯಾಕೆ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸ್ಗೆ ಬರಬೇಕು ಅಂತ ಹೇಳಿ ಶಿವು ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್, ಒನ್ ಮೋರ್ ಲಾಸ್ಟ್ ಕ್ವಶನ್ಸ್, ಇಂಟರ್ವ್ಯೂ ಹೇಗಿತ್ತು?
3: ತುಂಬ ಚೆನ್ನಾಗಿತ್ತು ಮೇಡಮ್, ಖುಷಿಯಾಯಿತು. ಬಹುತೇಕ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ನನಗೆ, ಸೊ ನಿಮ್ಮಿಂದ ಮೊದಲನೇ ಸರಿ ಆಯಿತು, ತುಂಬ ಖುಷಿಯಾಯಿತು.
2: ಎನಿವೆ ಸರ್, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ನಮಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಶಿವು ಸರ್ ಅವರು ಅವರ 14 ವರ್ಷದ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆಯೇ ಶ್ರೀ ಬಾಲಾಜಿ ಡಿಸ್ಟ್ರಿಬ್ಯೂಟರ್ಸಲ್ಲಿ ಏನೆಲ್ಲ ಸ್ಪೆಷಲ್ ಇದೆ, ಯಾಕೆ ಜನ ಅಲ್ಲಿಗೆ ಬರಬೇಕು ಅಂತ ಕೂಡ ಹೇಳಿದರು. ಇನ್ನು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಯನ್ನು ನೀಡಿದರು ಅಲ್ವಾ? ಹಾಗಿದ ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ಬರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686096279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಪ್ರೌಢಶಾಲಾ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ, ಹಾಗೆಯೇ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕುರಿ ಸಾಕಾಣಿಕೆಯನ್ನು ಆರಂಭ ಮಾಡಿ ಕುರಿ ಸಾಕಾಣಿಕೆಯಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಜೊತೆಗೆ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಕುರಿಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡೋದಕ್ಕೆ ಆರಂಭ ಮಾಡಿದ್ರು, ಹಾಗೆ ಕುರಿಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಅದರ ಶೆಲ್ಟರ್ ಆಗಿರ್ಬೋದು, ಹಾಗೆ ಕುರಿಗಳ ಮೇಂಟೆನೆನ್ಸ್ ಆಗಿರ್ಬೋದು ಯಾವ ರೀತಿಯಲ್ಲಿ ಇರಬೇಕಾಗತ್ತೆ, ಜೊತೆಗೆ ಈಗ ಕುರಿ ಸಾಕಾಣಿಕೆಯನ್ನು ಮಾಡುವಂಥದ್ದು ಯಾವ ಉದ್ದೇಶದಿಂದ, ಮತ್ತು ಕುರಿ ಸಾಕಾಣಿಕೆ ಮಾಡುವಾಗ ಅದರಲ್ಲಿ ಬೇರೆ ಬೇರೆ ರೀತಿಯ ತಳಿಗಳನ್ನು ಕೂಡ ನಾವು ನೋಡ್ಬೋದು. ಹಾಗಾದರೆ ಯಾವ್ಯಾವ ರೀತಿಯ ತಳಿಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹೇಗೆ ಅವುಗಳನ್ನ ಮೇಂಟೈನ್ ಮಾಡಬೇಕಾಗತ್ತೆ, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಕುರಿ ಸಾಕಾಣಿಕೆಗೆ ಪೂರಕವಾಗಿ ನಾವು ಕೃಷಿಯಲ್ಲಿ ಕೂಡ ಯಾವ ರೀತಿಯ ಬೆಳೆಗಳನ್ನು ಮಾಡ್ಬೋದು, ಹಾಗೆ ಕೃಷಿಯಲ್ಲಿ ನಾವು ಈ ಸಮಗ್ರ ಕೃಷಿಯನ್ನು ಮಾಡುವಂಥದ್ದನ್ನು ಕೇಳಿದ್ವಿ, ಅದರ ಜೊತೆಗೆ ಕುರಿ ಸಾಕಾಣಿಕೆನ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಗೆ ಮಾತಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವಂತಹ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನವರು, ರುದ್ರಪ್ಪ ಅಂತ ಹೇಳಿ ಇವರ ಹೆಸರು. ಸೊ ಹಾಗಾದರೆ ಇವತ್ತು ರುದ್ರಪ್ಪ ಅವರ ಜೊತೆಯಲ್ಲಿ ಮಾತಾಡೋಣ. ಅವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿ, ಇದರಲ್ಲಿ ಅವರು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಈ ಒಂದು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಅವರಿಗೆ ಎಷ್ಟು ಖುಷಿ ಇದೆ, ಹಾಗೆ ಈ ಕುರಿ ಸಾಕಾಣಿಕೆಯ ಕುರಿತಂತೆ ಅವರ ಜೊತೆ ಮಾತಾಡೋಣ, ಅವರ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ರುದ್ರಪ್ಪ ಅವರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ತಿಳಿಸ್ಕೊಡಿ, ಹಾಗೆ ಈಗ ನೀವು ಕೃಷಿಯನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರಿ, ಆರಂಭದ ದಿನಗಳು ಹೇಗಿತ್ತು, ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ವೃತ್ತಿನಲ್ಲಿ ಕೂಡ ಭಾಗಿಯಾಗಿರ್ತೀರಾ, ನಿಮ್ಮ ಕೃಷಿಯ ಅನುಭವಗಳನ್ನು ಹೇಳ್ಬೋದು ಸರ್?
5: ದೈಹಿಕ ಶಿಕ್ಷಕನಾಗಿ ಒಂದು ಪ್ರೌಢಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ರೈತ ಕುಟುಂಬದಿಂದ ಬಂದಂಥವನು. ನಮ್ಮಲ್ಲಿ ಅವಾಗಲೂ ಹೈನುಗಾರಿಕೆಗೆ ಮತ್ತು ಕೃಷಿಗೆ ಹೆಚ್ಚು ಗಮನವನ್ನು ನಾವು ಕೊಡ್ತಾ ಇದ್ದಂಥವ್ರು. ಅದರಲ್ಲಿ ಕೃಷಿಯಲ್ಲಿ ಹೆಚ್ಚು ನಾವು ಈ ಒಣ ಬೇಸಾಯ ಇದೆಲ್ಲವನ್ನು ಮಾಡ್ತಾ ಇದ್ದೋ, ನಂತರ ಬೋರಾಕ್ಸಿ ತರಕಾರಿ ಹಣ್ಣು ಹೂವು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೋ. ಆದರೆ ಇತ್ತೀಚೆಗೆ ನಮಗೆ ಯಾವೂ ಒಂದು ಸರಿ ಲಾಭ ಒಂದು ಸತಿ ನಷ್ಟ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇತ್ತು. ಅದರಿಂದ ಹೈನುಗಾರಿಕೆಯಲ್ಲಿ ಹಸುಗಳು ನಮ್ಮಲ್ಲಿ ಸುಮಾರು 20-25 ಹಸುಗಳಿದ್ದವು. 25 ಹಸುಗಳಿದ್ದಾಗ ಅದು ಯಾವಾಗಲೂ ನಮಗೆ ಲೇಬರ್ ಪ್ರಾಬ್ಲಮ್ಮು, ನಾವೆಲ್ಲ ಯಾವಾಗಲೂ ವೃತ್ತಿಯಿಂದ ಬಂದಿದ ತಕ್ಷಣ ಅದೇ ಕಷ್ಟ ಆಗಿರ್ತಕ್ಕಂಥದ್ದು. ನಾನು ಯೋಚನೆ ಮಾಡಿದಾಗ ಒಂದು ಕುರಿ ಸಾಕಾಣಿಕೆ ಅನುಕೂಲ ಅಂತ ಹೇಳಿಬಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೆ, ಯಾರೂ ಕೇಳಲಿಲ್ಲ. ಆದರೆ ನಾನು ಮೊದಲು ಒಂದು 10 ಕುರಿಗಳನ್ನು ತಂದೆ. 10 ಕುರಿಗಳನ್ನು ತಗೊಂಬಂದು 10 ಕುರಿಗಳನ್ನು ಸಾಕಿ ಮೊದಲು ಟಗರುಗಳನ್ನು ತರಿಸ್ತಾ ಇದ್ದೆ. ಎಲ್ಲಿಂದ ನಾನು ಈ ಅಮೀನ್ಗಡು ಟಗರುಗಳನ್ನು ತರಿಸಿ ಸಾಕ್ತಾ ಇದ್ದೆ. ಅದರಲ್ಲಿ ಉತ್ತಮವಾದಂಥ ಲಾಭ ಅನ್ನೋದು ಗೊತ್ತಾಯಿತು. ನಂತರ ಏನು ಮಾಡಿದೆ, ಅರಿಸುವರ್ಣ ಟಗರು ತಗೊಂಬಂದು ನಾನು ಸಾಕೋದಕ್ಕೆ ಶುರು ಮಾಡಿದೆ. ಇವಾಗ ನನ್ನ ಹತ್ರ ಸುಮಾರು 5 ಜಾತಿಯ ಕುರಿಗಳಿದ್ದಾವೆ. ಒಂದು ನಾರಿ ಸುವರ್ಣ ಕುರಿ ಇದೆ, ಒಂದು ಬಂಡೂರುಗಳಿದ್ದಾವೆ, ಮತ್ತು ನಾಟಿ ಕಿರ್ಗಾವಲು ಕುರಿಗಳಿದ್ದಾವೆ, ಮತ್ತು ಚಿತ್ತೂರು ಕುರಿ ಇದ್ದಾವೆ, ಹಾಗೆ ಈ ರಾಜಸ್ಥಾನ್ ಅವಿನಾಶ್ ಕುರಿ ಕೂಡ ಇದೆ.
6: ಓಕೆ, ಸೊ 5 ಜಾತಿಯ ಕುರಿಗಳನ್ನು ನೀವು ಸಾಕಾಣಿಕೆ ಮಾಡ್ತೀರಾ. ಇದರಲ್ಲಿ ಅಧಿಕವಾದಂತಹ ಒಂದು ಲಾಭವನ್ನು ತಂದುಕೊಡ್ತಿರುವಂತಹ ಕುರಿ ಯಾವುದು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
5: ನನಗೆ ಹೆಚ್ಚು ಲಾಭದಾಯಕವಾಗಿ ಕಾಣ್ತಕ್ಕಂಥದ್ದು ಬಂಡೂರು ಮತ್ತು ನಾರಿ ಸುವರ್ಣ ಕುರಿಗಳು.
6: ಓಕೆ ಸರ್, ಹಾಗಿದ್ರೆ ಈ ಕುರಿಗಳಿಗೆ ಯಾವ ರೀತಿಯ ಮೇವನ್ನು ಕೊಡ್ತಾ ಇದ್ದೀರಾ, ಮೇವನ್ನು ನಿಮ್ಮ ಹೊಲದಲ್ಲೇ ಬೆಳಿತೀರಾ, ಹೇಗೆ ಸರ್?
5: ಕುರಿಗಳಿಗೆ ಮುಖ್ಯವಾಗಿ ಮೇವು ಮುಖ್ಯ. ಮೇವನ್ನು ನಾವು ಕೊಂಡ್ಕೊಂಡಿಲ್ಲೂ ನಾವು ತರಕ್ಕೆ ಹೋಗೋದಿಲ್ಲ, ಎಲ್ಲ ನಾವು ತೋಟದಲ್ಲೇ ನಾವು ಬೆಳವಣಿಗೆಯನ್ನು ಮಾಡ್ತಾ ಇದ್ದೀವಿ. ಆ ಮೇವನ್ನು ಎಲ್ಲವನ್ನೂ ಕೂಡ ಚಾಪ್ ಕಟ್ಟೋದಲ್ಲಿ ಕಟ್ ಮಾಡ್ತೀವಿ. ಬೆಳೆದಿರ್ತಕ್ಕಂಥದ್ದು ನೇಪಿಯರು. ನೇಪಿಯರಲ್ಲಿ 3 ರೀತಿಯ ನೇಪಿಯರ್ ಇದೆ. ಒಂದು ವೈಟು, ಒಂದು ಈ ರೆಡ್ಡು, ಇನ್ನೊಂದು ಬೃಹದಾಕಾರದ ಜೋಳ ಅಂತ ನಮ್ಮ ಕೃಷಿ ಇಲಾಖೆಯವರು ಕೂಡ ಹೇಳ್ತಾರೆ. ಅದು ಕೂಡ ಒಂದು ರೀತಿಯ ನೇಪಿಯರ್ ಇದೆ. ಹಾಗೆ ನಾವು ಈ ರೊಟ್ಟಿ ಜೋಳ ಬರುತ್ತಲ್ಲ, ಆ ರೊಟ್ಟಿ ಜೋಳವನ್ನು ಹೆಚ್ಚಾಗಿ ಅದನ್ನು ಚೆಲ್ಲಿಬಿಟ್ಟು ಅದನ್ನು ಹಾಕ್ತಾ ಇರ್ತೀವಿ. ಮತ್ತು ಮೆಕ್ಕೆಜೋಳ, ಮುಸ್ಕಿನ ಜೋಳದ ಕಡ್ಡಿಯನ್ನು ಅವನ್ನು ನಾವು ಹಾಕ್ತಾ ಇದ್ದೀವಿ. ಮತ್ತು ಅಕ್ಷೆ ಸೊಪ್ಪು ಅಂದರೆ ಸೆಡೆ ಸೊಪ್ಪು ಅಂತ ಏನು ಹೇಳ್ತಾ ಇದ್ದರೆ ಅದನ್ನು ನಮ್ಮಲ್ಲಿ ಅಕ್ಷೆ ಸೊಪ್ಪು ಅಂತ ಕರಿತೀವಿ. ಆ ಅಕ್ಷೆ ಸೊಪ್ಪನ್ನು ಯಥೇಚ್ಛವಾಗಿ ನಮ್ಮ ತೋಟದಲ್ಲಿರೋದ್ರಿಂದ ಎಲ್ಲ ಕುರಿಗಳಿಗೆ ಸಂಜೆಯ ಸಮಯದಲ್ಲಿ ಅಕ್ಷೆ ಸೊಪ್ಪನ್ನು ಕಂಪಲ್ಸರಿಯಾಗಿ ಹಾಕ್ತೀವಿ. ಹಾಗೆ ರೇಷ್ಮೆ ಅಕ್ಷೆ ಎರಡೂ ಮಿಕ್ಸ್ ಮಾಡಿ ಚಾಪ್ ಕಟ್ಟರ್ನಲ್ಲಿ ಕಟ್ ಮಾಡಿ ಹಾಕಿರ್ತೀವಿ. ಹಾಗೆ ಬೆಳಗ್ಗಿನ ಸಮಯದಲ್ಲಿ ಒಂದು ಸಾರಿ ಒಂದು ಈ ಸೈಲೇಜನ್ನು ಹಾಕ್ತೀವಿ, ಮತ್ತು ಇನ್ನೊಂದು ಸಾರಿ ಬಂದಾಗ ನಾವು ಈ ಮೇವುಗಳನ್ನು ಕಟ್ ಮಾಡಿರತಕ್ಕಂಥದ್ದನ್ನು ಮೇವನ್ನು ಹಾಕ್ತೀವಿ. ಇದನ್ನು ಯಾರೂ ಆಳಿಲ್ಲ ಅಂದರೂ ಕೂಡ, ನಾವು ಸ್ಕೂಲಿಗೆ ಹೋದರೂ ಕೂಡ ನಮ್ಮ ಮನೆ ನಮ್ಮ ಇಸ್ಸಸ್ಸಿ ಮೇಂಟೈನ್ ಮಾಡಿಬಿಟ್ಟು, ಓಕೆ, ಮಧ್ಯಾಹ್ನಕ್ಕೆ ದಿನಕ್ಕೆ ಒಂದೇ ಸರಿ ಅವ್ರು ನೀರು ಕುಡಿಯೋದು. ಮಧ್ಯಾಹ್ನಕ್ಕೆ ಬೂಸಗಳನ್ನು ಅಂದರೆ ಬೂಸ, ಚಕ್ಕೆ ಬೂಸ, ರವೆ ಬೂಸ, ಫೀಡು, ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಈ ದಬರಿಗಳಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬಿಟ್ಟರೆ ಕುರುಗಳು ಕುಡ್ಕೊಂಡಿರ್ತವೆ. ಆದ್ದರಿಂದ ಅವಕ್ಕೆ ನೀರಿನ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಹಾಗೆ ಈ ಸಂಜೆ ಸಮಯದಲ್ಲಿ ಬಂದಾಗ ನಾವು ಈ ಮೆಕ್ಕೆಜೋಳವನ್ನು ಹಾಕ್ತೀವಿ.

ಸೊ ಹಾಗಾದ್ರೆ ಇವರ ಜೊತೆನಲ್ಲಿ ಮಾತಾಡೋಣ, ಮುಂದುವರ್ಸೋಣ. ಹಾಗೆ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ಬಸ್ತಾರೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನೋಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕ

0: ಅದರಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾಡ್ತಾ ಇರ್ತಿದ್ದೆ ಹಾಗೆ ಇವತ್ತು ಕುರಿ ಸಾಕಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಈಗ ಕುರಿ ಸಾಕಾಣಿಕೆನ ಮಾಡ್ತಿದ್ದೀವಿ ಅಂತಂದಾಗ ಅದರಲ್ಲಿ ಬೇರೆ ಬೇರೆ ಜಾತಿಯ ಅಂದರೆ ಬೇರೆ ಬೇರೆ ತಳಿಗಳ ಕುರಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಈಗ ನಾವು ಮಾತಾಡ್ತಿರುವಂತೆ ರುದ್ರಪ್ಪ ಅವರು 5 ತಳಿಯ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕುರಿಗಳಿಗೆ ಯಾವ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ, ಹೇಗೆ ಅವುಗಳಿಗೆ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಯಾವ್ಯಾವ ರೀತಿಯ ಆಹಾರವನ್ನು ಅವರ ತೋಟದಲ್ಲೇ ಬೆಳೆದು ಕುರಿಗಳಿಗೆ ಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆಯಲ್ಲಿರುವಂತಹ 5 ತಳಿಯ ಕುರಿಗಳನ್ನು ಹೇಗೆ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ನೀಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಮತ್ತೊಮ್ಮೆ ರುದ್ರಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕುರಿಗಳಿಂದ ಉತ್ತಮವಾದಂತಹ ಆದಾಯವನ್ನು ಪಡ್ಕೊಳ್ತಿದ್ವಿ ಅಂಥೇಳಿ. ಹಾಗೆಯೇ 5 ತಳಿಯ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಆಹಾರವನ್ನು ಕೂಡ ನಿಮ್ಮ ಹೊಲದಲ್ಲಿನೇ ಬೆಳೆದು ಅವುಗಳಿಗೆ ನೀಡ್ತಾ ಇದ್ದೀರಾ. ಹಾಗಾದರೆ ಸರ್, ಎಷ್ಟು ಪ್ರಮಾಣದಲ್ಲಿ ನಾವು ಕುರಿಗಳಿಗೆ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಯಾವ್ಯಾವ ತಳಿಯ ಕುರಿಗಳಿಗೆ ಯಾವ್ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದ ಸರ್?
3: ಅಂದರೆ ಅವರ ಪರ್ಸನಾಲಿಟಿ ನೋಡ್ಕೊಳ್ಳೋದು, ದೊಡ್ಡವಕ್ಕೆ ಒಂದು 250-300 ಗ್ರಾಮ್ದವರೆಗೂ ಹೋಗುತ್ತೆ, ದೊಡ್ಡ ದೊಡ್ಡ ಟಗರುಗಳಿಗೆ. ಮತ್ತು ದೊಡ್ಡ ದೊಡ್ಡ ಕುರಿಗಳಿಗೆ 250 ಗ್ರಾಮ್ ಹೋಗುತ್ತೆ. ಸುಮಾರಾಗಿ ಮರಿಗಳು ಅಥವಾ ಇರತಕ್ಕಂಥವಕ್ಕೆ ಅವಕ್ಕೆ ಒಂದು 150-200 ಗ್ರಾಮ್ ಒಳಗಡೆ ಇರುತ್ತೆ. ಮತ್ತು ಅವು ಈಗ ಸಿಮೆಂಟ್ ತೊಗೊಂಡಿದ್ದಾವೆ, ಕ್ರಾಸಿಂಗ್ ಆಗಿದ್ದಾವೆ ಅಂದಾಗ ಅವಕ್ಕೆ ಕಡಿಮೆ ಆಗ್ತೀವಿ, ಒಂದು 50-100 ಗ್ರಾಮ್. ಅಲ್ಲಿ 5 ಜಾತಿಯ ಕುರಿಗಳಿದ್ದಾವೆ. 5 ಜಾತಿಯ ಕುರಿನಲ್ಲಿ ಒಂದು ಬಂಡೂರು, ಅವನ್ನು ಬಂಡೂರಿಗೆ ಬಂಡೂರನ್ನೇ ಕ್ರಾಸ್ ಮಾಡಿಸ್ತಾ ಇದ್ದೀವಿ. ಬಂಡೂರಲ್ಲಿ ಏನಾಗುತ್ತೆ, ಒಂದೊಂದೇ ಮರಿ ನಮ್ಮಲ್ಲಿ ಹುಡ್ತಾ ಇರತಕ್ಕಂಥದ್ದು. ನಾರಿ ಸುವರ್ಣ ಇದೆ, ನಾರಿ ಸುವರ್ಣ 2-2 ಮರಿ ಆಗುತ್ತೆ. ಮತ್ತು ನಾಟಿ, ನಮ್ಮ ಲೋಕಲ್ ನಾಟಿ, ಉತ್ತಮವಾದಂತಹ ನಾಟಿಗಳನ್ನು ಕೂಡ ನಾವು ಸಾಕಿದ್ದೀವಿ. ಹಾಗೆ ಬಾಗೇವಾಡಿ ಕುರಿ, ಮತ್ತು ಚಿತ್ತೂರು ಕುರಿ, ಮತ್ತು ರಾಜಸ್ಥಾನ ಅವಿನಾಶ್ ಕುರಿ ಕೂಡ ನಮ್ಮ ಹತ್ರ ಇದೆ. ಅವೆಲ್ಲಕ್ಕೂ ನಾವು ನಾರಿ ಸುವರ್ಣ ಕುರಿಯನ್ನೇ ನಾವು ಕ್ರಾಸಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಉತ್ತಮವಾಗಿ ನಮ್ಮ ನಾಟಿ ಕುರಿ ಮತ್ತು ಬಾಗೇವಾಡಿ ಕುರಿನಲ್ಲಿ ಉತ್ತಮವಾದಂತಹ ಒಂದು ಕ್ರಾಸಿಂಗ್ ಮರಿಗಳು ಚೆನ್ನಾಗಿ ಬರ್ತಾ ಇರೋದ್ರಿಂದ ಆ ಮರಿಗಳ ಲಾಭದಾಯಕ ಮತ್ತು ತೂಕ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಈ ನಾಟಿ ಕುರಿಗಳು ಸಾಕಿರ್ತಕ್ಕಂಥ ಜನ ಏನು ಮಾಡಬೇಕು, ಬರೀ ನಾಟಿ ಕ್ರಾಸಿಂಗ್ ಮಾಡಿಸೋದ್ರ ಬದಲು ನೀವು ಈ ನಾರಿ ಸುವರ್ಣ ಟಗರನ್ನು ನೀವು ಒಂದೊಂದು ತೊಗೊಂಡು ಮಡಿಕೊಂಡು ನೀವು ಕ್ರಾಸಿಂಗ್ ಮಾಡಿದ್ದೆ ಆದರೆ ಉತ್ತಮವಾದಂತಹ ಲಾಭದಾಯಕ ನಿಮ್ಗೆ ಆಗುತ್ತೆ.
2: ಓಕೆ ಸರ್, ಹಾಗೆ ಈಗ ನೀವು ಬಂಡೂರು ಕುರಿ ಮತ್ತು ನಾರಿ ಸುವರ್ಣ ನಾಟಿ ಕುರಿಗಳನ್ನು ಸಾಕಾಣಿಕೆ ಮಾಡ್ತೀರಾ, ಮತ್ತು ಬಾಗೇವಾಡಿ ಕುರಿಯನ್ನು ಸಾಕಾಣಿಕೆ ಮಾಡ್ತಿದ್ದೀರಾ, ಚಿತ್ತೂರು ಕುರಿಯನ್ನು ಸಾಕಾಣಿಕೆ ಮಾಡ್ತೀರಾ, ಮತ್ತು ಅವಿನಾಶ್ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಿದ್ದೀರಾ. ಸೊ ಇದರಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಮರಿ ಯಾವುದ್ರಲ್ಲಿ ಸಿಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: 5 ವರ್ಷದಿಂದ ಒಂದಲ್ಲ ಒಂದು ಜಾತಿಯನ್ನು ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಉತ್ತಮವಾದಂತಹ ನಾರಿ ಸುವರ್ಣ ಕುರಿಗೆ ಹುಟ್ಟಿರ್ತಕ್ಕಂಥದ್ದು ಮರಿಗಳು ಬಾಗೇವಾಡಿ ಕುರಿ ಮತ್ತು ನಮ್ಮ ನಾಟಿ ಕುರಿಗಳಲ್ಲಿ ಉತ್ತಮವಾದಂಥ ಮರಿಗಳು ಬರ್ತಾ ಇದ್ದಾವೆ.
2: ಓಕೆ ಸರ್, ಹಾಗೆ ಈಗ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ಮೊದಲಿಗೆ ನಾವು ಕುರಿಗೆ ಸಾಕಾಣಿಕೆನ ಆರಂಭ ಮಾಡ್ತಿದ್ವಿ ಅಂದಾಗ ಸೊ ಹೇಗೆ ನಾವು ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಮತ್ತೆ ಈಗ ಕುರಿ ಏನು ಶೆಡ್ಗಳನ್ನ ಅಥವಾ ಶೆಲ್ಟರ್ಗಳನ್ನ ಯಾವ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಜನ ಕುರಿ ಸಾಕಬೇಕು ಅಂದ್ರೆ ಮೊದಲು ಶೆಡ್ಡಿಗೆ ಜಾಸ್ತಿ ಬಂಡವಾಳ ಹಾಕ್ತಾ ಇದ್ರೆ ಖಂಡಿತ ಯಾರು ಶೆಡ್ಡಿಗೆ ಜಾಸ್ತಿ ಬಂಡವಾಳ ಹಾಕೋಕೆ ಹೋಗ್ಬೇಡಿ. ನಮಗೆ ಬೇಕಾಗಿರ್ತಂಥ ಬೆಳಕು ಗಾಳಿ ಚೆನ್ನಾಗಿ ಬರಬೇಕು, ವಾತಾವರಣ ಚೆನ್ನಾಗಿರಬೇಕು. ಇದು ತೋಟದಲ್ಲೇ ಮನೆ ಇರೋದ್ರಿಂದ ಇನ್ನೂ ನಮ್ಗೆ ಅನುಕೂಲ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಾಡಿರ್ತಕ್ಕಂಥ ಇದನ್ನು ಈ ಇದರಲ್ಲಿ ಆಲೋ ಬ್ಲಾಕ್ಸಲ್ಲಿ ನಾನು ಸುಮ್ಮನೆ ಕಟ್ಕೊಂಡಿದ್ದೀನಿ. ಆ ಆಲೋ ಬ್ಲಾಕ್ಸ್ನಲ್ಲಿ ಕಟ್ಕೊಂಡಿರ್ತಕ್ಕಂಥ ಇದಕ್ಕೆ ಅದನ್ನು ನಾನೇ ಕಟ್ಕೊಂಡಿದ್ದೀನಿ. ಇದಕ್ಕೆ ಆಳುಗಳನ್ನು ಯಾರನ್ನು ಕರೆದಿಲ್ಲ, ಇದು ಬಿಡುವಿನ ಸಮಯದಲ್ಲಿ. ಮತ್ತು ಅದಕ್ಕೆ ಆಗಿರ್ತಕ್ಕಂಥ ನಮ್ಮಲ್ಲೇ ಇರತಕ್ಕಂಥ ನೀಲಗಿರಿ ಗಳಗಳನ್ನು ಹಾಕಿದ್ದೀನಿ. ನೀಲಗಿರಿಗಳಾದ ಮೇಲೆ ನಮ್ಮಲ್ಲೇ ಇರತಕ್ಕಂಥ ಒಂದು ಸಿಲ್ವರ್ ಮರವನ್ನು ನಾವು ಕುಯಿಸ್ಬಿಟ್ಟು ಅದಕ್ಕೆ ಮಳೆ ಕೂಡ ನಾನೇ ಹೊಡ್ಕೊಂಡಿದ್ದೀನಿ. ಇಡೀ ಅಟ್ಟವನ್ನು ಯಾವುದೇ ಖರ್ಚಿಲ್ದೇ ಕಡಿಮೆ ಖರ್ಚಿನಲ್ಲಿ ರೈತರು ಹೆಂಗೆ ಮಾಡ್ಬೋದು ಆ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಒಂದು ಅಡಿಯ ಪೈಪನ್ನು 12 ಇಂಚಿನ ಪೈಪನ್ನು ತರಿಸಿ ಮಧ್ಯಕ್ಕೆ ಕುಯಿಸಿ ಈ ಗ್ರಿಲ್ಲಿಂಗ್ ಮಾತ್ರ ನನ್ನ ಶಿಷ್ಯ ಮಾಡಿಕೊಟ್ಟಿದ್ದಾನೆ. ಇದನ್ನು ರೀತಿಯಲ್ಲಿ ನಾವು ಹಾಕಿದಾಗ ಈ ಒಂದು ಚೂರು ಮೇವು ವೇಸ್ಟ್ ಆಗ್ತಾ ಇಲ್ಲ. ನಾವು ಮತ್ತೆ ಇದನ್ನೆಲ್ಲವನ್ನು ಕಟ್ ಮಾಡಿ ಆ ಹುಲ್ಲನ್ನು ಹಾಕ್ತಾ ಇರ್ತೀವಿ. ಇಲ್ಲಿಂದ ಬಿದ್ದಿರ್ತಕ್ಕಂಥ ಪಿಚ್ಗೆ ಮತ್ತು ಗಂಧಗಳೇನು ಬರುತ್ತೆ ಕೆಳಗೆ ಬೀಳ್ತದೆ ನಮ್ಮ ತೋಟಕ್ಕೆ. ನಮ್ಮ ಈ ಪಿಚ್ಗೆ ನಮಗೆ ಅಮೂಲ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಗಂಧ ಯಾವಾಗ ಕೆಳಗೆ ಹೋಗುತ್ತೆ ಕುರಿಗಳು ಕಾಲಿಗೆ ಗಂಧ ಬೀಳದೇ ಇರೋದ್ರಿಂದ ಸಗಣಿ ಬೀಳೋದ್ರಿಂದ ಮೈ ರೊಚ್ಚಾಗೋದಿಲ್ಲ ಹೆಚ್ಚಾಗಿ, ಹಾಗೆ ಅವಕ್ಕೆ ಏನು ಡಿಸೀಸು ಕೂಡ ಬರೋದಿಲ್ಲ.
2: ಓಕೆ ಸರ್, ಸೊ ಕುರಿ ಸಾಕಾಣಿಕೆನ ಮಾಡ್ತಿದ್ವಿ ಅಂತಂದಾಗ ಅದರ ಶೆಲ್ಟರ್ನ ಕೂಡ ನಾವು ಹೆಚ್ಚು ಹಣ ಕೊಟ್ಟು ನಿರ್ಮಾಣ ಮಾಡೋದಕ್ಕಿಂತ ವ್ಯವಸ್ಥಿತವಾಗಿ ನಾವೇ ಅದನ್ನು ನಿರ್ಮಾಣ ಮಾಡ್ಕೋಬೋದು, ಮತ್ತು ಇದರಿಂದ ಒಂದು ಒಂದಷ್ಟು ವೆಚ್ಚವನ್ನು ಕೂಡ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಸರ್ ನಮಗೆ ಹೇಳ್ತಾ ಇದ್ರು. ಸೊ ರುದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಅವ್ರು ನೋಡಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇರುವಾಗ ಬಂಡೂರು ಕುರಿ ಆಗಿರ್ಬೋದು, ನಾರಿ ಸುವರ್ಣ ಆಗಿರ್ಬೋದು, ನಾಟಿ ಕುರಿ ಆಗಿರ್ಬೋದು, ಬಾಗೇವಾಡಿ ಕುರಿ ಆಗಿರ್ಬೋದು, ಮತ್ತು ಚಿತ್ತೂರು ಕುರಿ, ರಾಜಸ್ಥಾನ ಅವಿನಾಶ್ ಕುರಿ ಆಗಿರ್ಬೋದು, ಈ ಎಲ್ಲ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಮತ್ತು ಇವುಗಳಿಗೆ ಮೇವುಗಳನ್ನು ಕೂಡ ಅವರ ಹೊಲದಲ್ಲೇ ಬೆಳೆದು ಅವುಗಳಿಗೆ ನೀಡ್ತಾ ಇರುವಂಥದ್ದು, ಮತ್ತು ವೈಜ್ಞಾನಿಕವಾದಂತಹ ಪದ್ಧತಿಯಲ್ಲಿ ಅವರು ಆಹಾರವನ್ನು ಕೂಡ ನೀಡ್ತಾ ಇರುವಂಥದ್ದು, ಮತ್ತು ಯಾವ್ಯಾವ ರೀತಿಯಲ್ಲಿ ಅವುಗಳಿಗೆ ಡಿಸೀಸ್ ಬರದೇ ಇರೋ ರೀತಿ ಏನು ನಾವು ಪ್ರಿಕಾಷನ್ಸ್ ತಗೋಬೋದು, ಅದರಲ್ಲಿ ಮುಖ್ಯವಾಗಿ ನಾವು ಶೆಲ್ಟರ್ಗಳನ್ನ ನಿರ್ಮಾಣ ಮಾಡುವಾಗಲಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಅವ್ರ ಜೊತೆ ಅವರ ಏನು ಕುರಿ ಸಾಕಾಣಿಕೆ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತೀನಿ, ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ತಿಳಿಸ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಬೋದು ಅಥವಾ ಮೆಸೇಜ್ನ ಕೂಡ ಮಾಡ್ಬೋದು. ನೀವು ಮಾಡ್ತಿರುವಂತಹ ಕೃಷಿ ಯಾವುದು ಮತ್ತು ನಿಮ್ಮ ಕೃಷಿಯ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆನ ಹಾಕಿ, ನಿಮ್ಮ ಊರಿನ ಹೆಸರನ್ನು ಹಾಕಿ ನೀವು ಕೂಡ ನಮಗೆ ಒಂದು ಮೆಸೇಜ್ನ ಮಾಡಿ. ಸೊ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರುದ್ರಪ್ಪ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಇವರು ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಇವರ ಕೃಷಿಯನ್ನು ಮಾಡ್ತಾ, ಜೊತೆಗೆ ಶಿಕ್ಷಕ ವೃತ್ತಿಯನ್ನು ಕೂಡ ನಿರ್ವಹಿಸ್ತಾ, ಜೊತೆಗೆ ಕುರಿಯ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಕುರಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ, ಮತ್ತೆ ವೈಜ್ಞಾನಿಕ ಪದ್ಧತಿನಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವ್ರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆಯಲ್ಲಿ ಸುಮಾರು ಒಂದು 5-6 ತಳಿಯ ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಮತ್ತೆ ಅವುಗಳಿಗೆ ಆಹಾರವನ್ನು ಕೂಡ ಅವರ ಹೊಲದಲ್ಲೇ ಬೆಳೆದು ಆಹಾರವನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ ವೈಜ್ಞಾನಿಕ ಪದ್ಧತಿನಲ್ಲಿ ಅವುಗಳಿಗೆ ಆಹಾರವನ್ನು ನೀಡೋದ್ರ ಜೊತೆಯಲ್ಲಿ ಅವುಗಳ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವರು ಹೇಳಿದ್ರು, ನಾವು ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತಂದಾಗ ಕುರಿ ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶೆಲ್ಟರ್ಗಳು, ಮತ್ತು ಆ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೆಚ್ಚು ನಾವು ಖರ್ಚು ಮಾಡಬಾರ್ದು, ನಮಗೆ ಯಾವ ರೀತಿ ವ್ಯವಸ್ಥಿತವಾಗಿ ಆಗುತ್ತೆ ಆ ರೀತಿಯಲ್ಲೇ ಕುರಿ ಏನು ಶೆಲ್ಟರ್ನ ಮಾಡಬೇಕಾಗುತ್ತೆ ಅನ್ನೋರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅವರ ಕುರಿ ಸಾಕಾಣಿಕೆಯ ಕೃಷಿಯ ಅನುಭವವನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸೋಣ. ರುದ್ರಪ್ಪ ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆ ಮಾಡುವಾಗ ನಾವು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೆ ಈಗ ಕುರಿ ಸಾಕಾಣಿಕೆಯಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಬೇಕಾದಂತಹ ಅಂಶ ಯಾವುದು, ಮತ್ತೆ ಪ್ರಮುಖವಾದಂತಹ ವಿಚಾರ ಯಾವುದಿದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಕುರಿಗಳಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಟಗರುಗಳು, ಅಂದರೆ ಬ್ರೀಡ್ ಪರ್ಪಸ್ಗೆ ನಾವು ಮಾಡೋದ್ರಿಂದ ಇದು ಈ ಬಂಡೂರು ಟಗರು. ಇದನ್ನು ಒಂದು ದೊಡ್ಡ ಟಗರನ್ನು ಮಾತ್ರ ಮಡಗಿರ್ತೀವಿ. ಇದನ್ನು ಯಾವಾಗಲೂ ಕಟ್ಟಿರ್ತೀವಿ ನಾವು, ಯಾವಾಗಲೂ ಬಿಡೋದಿಲ್ಲ. ಯಾವಾಗ ಸೆಮೆನ್ ಬರ್ತವೋ ಅವಾಗ ಮಾತ್ರ ಬಿಡ್ತೀವಿ. ಇದಕ್ಕೆ ಏನು ಮಾಡ್ತಿದ್ದೀವಿ ನಾವು, ವಿಶೇಷವಾಗಿ ಒಳ್ಳೆ ಫುಡ್ಡನ್ನು ಕೊಡ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಜೋಳ ಮತ್ತು ಫೀಡಿಂಗು, ಮತ್ತು ಹೆಚ್ಚಾಗಿ ನಾವು ಈ ಅಕ್ಷ ಸೊಪ್ಪು ಇದೆಯಲ್ಲ, ಅಕ್ಷ ಸೊಪ್ಪನ್ನು ಚೆನ್ನಾಗಿ ಕೊಟ್ಟಾಗ ಅವಕ್ಕೆ ಅಷ್ಟೇ ಸಾಕಾಗುತ್ತೆ, ತಂಪಾಗಿ ಯಾವಾಗಲೂ ಚೆನ್ನಾಗಿರುತ್ತೆ. ಈ ನಾರಿ ಸುವರ್ಣ ಟಗರು ನಾನು ತಂದಾಗ 4 ಕಲ್ಲಿಗೆ ಬಂದಿತ್ತು. 4 ಕಲ್ಲಿಗೆ ಬಂದಿದ್ದಾಗ 34 ಕೆಜಿ ಇತ್ತು. ಇವತ್ತು ತೂಕ ಹಾಕಿದ್ರೆ 80 ಕೆಜಿ ಇದೆ. ಒಂದು ಟಗರನ್ನ ಒಂದು 20-25 ಕುರಿಗೆ ಅಂತ ಹೇಳ್ತಾರೆ. ನಾನು ಸುಮಾರು 30 ಕುರಿಗೆ ಇದೊಂದೇ ಟಗರನ್ನ ಬಿಡ್ತಾ ಇದ್ದೀನಿ. ಯಾವಾಗಲೂ ಕಟ್ಟಿರ್ತೀನಿ, ಯಾವಾಗ ಸೆಮೆನಿಗೆ ಬರ್ತವೋ ಅವತ್ತು ಮಾತ್ರ ಅದ್ರ ಹತ್ರಕ್ಕೆ ಬಿಡ್ತಾ ಇದ್ದೀವಿ. ಇದು ಉತ್ತಮವಾಗಿರ್ತಕ್ಕಂಥ ಒಂದು ಈ ಬೆಳವಣಿಗೆ ಇರೋದ್ರಿಂದ ಈ ಟಗರ್ನಂತೆ ಎಲ್ಲ ಮರಿಗಳು ಕೂಡ ಹಿಂಗೆ ಬರ್ತಾ ಇದೆ. ಹೆಣ್ಣು ಮರಿ ಇರ್ಬೋದು, ಗಂಡು ಮರಿ ಇರ್ಬೋದು, ಎಲ್ಲವನ್ನೂ ಕೂಡ. ಇದರಿಂದ ಈ ಬ್ರೀಡಿಂಗ್ ಅಂತ ಏನು ಹೇಳ್ತಾ ಇದ್ದೀವಿ, ಉತ್ತಮವಾದಂಥ ಟಗರ್ಗಳನ್ನು ಮಡಿಕೊಂಡ್ರೆ ಬೀಜ ಯಾವುದಾಗ್ತೀವೋ ಅದೇ ಬೆಳೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಕುರಿ ಟಗರುಗಳು. ನಾರಿ ಸುವರ್ಣ, ನಾರಿ ಸುವರ್ಣದಲ್ಲಿ ಇದು ಒರಿಜಿನಲ್ ನಾರಿ ಸುವರ್ಣ ಆಗಿರೋದ್ರಿಂದ ಇದರಲ್ಲಿ ಹುಟ್ಟಿರ್ತಕ್ಕಂಥ ಮರಿ ಸುಮಾರು 1 ವರ್ಷಕ್ಕೆ 50-60 ಕೆಜಿವರೆಗೂ ಒಂದು ಕುರಿ ಬರುತ್ತೆ. ಅಂದರೆ ಗಂಡು ಯಾವಾಗಲೂ ತೂಕ ಜಾಸ್ತಿ ಬರುತ್ತೆ, ಹೆಣ್ಣು ಕುರಿ ಆದರೆ ಸ್ವಲ್ಪ ತೂಕದಲ್ಲಿ ಕಡಿಮೆ ಬಂದಿರುತ್ತೆ. ಹಾಗೆ ನಮ್ಮ ನಾಟಿದರಲ್ಲಿ ನಾರಿ ಸುವರ್ಣವನ್ನು ಕ್ರಾಸಿಂಗ್ ಮಾಡಿದಾಗ ಅದರಲ್ಲೂ ಕೂಡ 45-50 ಕೆಜಿ 1 ವರ್ಷದಷ್ಟಕ್ಕೆ ಬಂದಿರ್ತದೆ. ಅದೇ ಬಾಗೇವಾಡಿ ಕುರಿ ಅಂತ ಏನಿದೆ ಅದು ಕೂಡ 50-55 ಕೆಜಿ 1 ವರ್ಷಕ್ಕೆ ಅದು ತೂಕ ಬರುತ್ತೆ. ಅದೇ ಬಂಡೂರಿನಲ್ಲಿ ನಾವು ತಗೊಂಡಾಗ ನಾವು ಚೆನ್ನಾಗಿ ಸಾಕಿದಾಗ ಬಂಡೂರು ಮರಿಯನ್ನು ಅದು ಒಂದು 38-45 ಕೆಜಿವರೆಗೂ ಮ್ಯಾಕ್ಸಿಮಮ್ ಒಂದು ವರ್ಷದೊಳಗಡೆ ಅದು ತೂಕವನ್ನು ಅದು ಬರ್ತಾ ಇದೆ ಇವಾಗ ನಾವು ಸಾಕಿರೋದ್ರಲ್ಲಿ.
2: ಓಕೆ ಸರ್, ಹಾಗೆ ಈಗ ಕುರಿಗಳನ್ನ ಸಾಕಾಣಿಕೆ ಮಾಡುವಾಗ ನಾವು ಕುರಿಗಳ ಆರೋಗ್ಯದ ಬಗ್ಗೆ ಕೂಡ ಗಮನ ವಹಿಸಬೇಕಾಗತ್ತೆ. ಸೊ ಅವುಗಳಿಗೆ ಏನಾದರೂ ಇಂಜೆಕ್ಷನ್ಗಳನ್ನ ಕೊಡಿಸುವಂಥದ್ದು ಈ ಥರದ್ದು ಏನಾದರೂ ವ್ಯವಸ್ಥೆಗಳಿದೆಯಾ ಹೇಗೆ ಸರ್?
3: ಕುರಿಗಳಿಗೆ ಕಾಲಕಾಲಕ್ಕೆ ನಾವು ಇಂಜೆಕ್ಷನನ್ನು ಹಾಕಿಸ್ತಾಯಿರ್ತೀವಿ. ಜೂನ್ ಅಥವಾ ಜುಲೈನಲ್ಲಿ ಒಂದು ET ಇಂಜೆಕ್ಷನನ್ನು, ಹಾಗೆ ನವಂಬರ್ ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಒಂದು PPR ಇಂಜೆಕ್ಷನನ್ನು ಹಾಕಿಸ್ತೀವಿ. ಅದು ನಮ್ಮ ವೆಟರ್ನರಿ ಡಾಕ್ಟರ್ಗಳು ಬಂದು ಇಲ್ಲೇ ಕೂಡ ಹಾಕ್ಬಿಟ್ಟು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮವಾಗಿ ಯಾವಾಗಲೂ ಕಾಯಿಲೆ ಅನ್ನೋದನ್ನೇನು ನೋಡಿಲ್ಲ. ಏನಕ್ಕೆ ಅಂದರೆ ನಾವೆಲ್ಲೂ ಆಚೆ ಬಿಡೋದಿಲ್ಲ. ಯಾವಾಗಲೂ ಈ ಕೂಡು ಪದ್ಧತಿಯಲ್ಲಿ ಇರೋದ್ರಿಂದ ಯಾವುದೇ ಒಂದು ರೋಗಾಣುಗಳು ಬೇರೆ ಕುರಿಗಳಿಂದ ನಮಗೆ ಬರೋದಿಲ್ಲ.
2: ಓಕೆ ಸರ್, ಹಾಗೆ ಕುರಿಗಳ ಸಾಕಾಣಿಕೆ ಜೊತೆನಲ್ಲಿ ಹಸುಗಳನ್ನ ಕೂಡ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರಿ. ಈಗ ಹಸುಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಏನ್ ಲಾಭ ಆಗ್ತದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ಕುರಿಗಳ ಜೊತೆಗೆ ಹಸುಗಳನ್ನು ಕೂಡ ನಾವು ಸಾಕ್ತಾ ಇದ್ವಿ. ಉದ್ದೇಶ ಏನು ಅಂದ್ರೆ ಕುರಿಗಳಲ್ಲಿ ದಪ್ಪ ದಪ್ಪ ತೆಂಡೆಗಳ ಹುಲ್ಲುಗಳನ್ನ ಬಿಟ್ಟಾಗ, ಆ ವೇಸ್ಟ್ ಆಗಿರ್ತಕ್ಕಂಥ ಹುಲ್ಲುಗಳನ್ನ ಬಿಟ್ಟಾಗ ಆ ಎಲ್ಲ ಹುಲ್ಲುಗಳನ್ನು ನಾವು ಹಸುಗಳಿಗೆ ಹಾಕ್ತಾ ಇದ್ವಿ. ಅದರಿಂದ ಹಸುಗಳಲ್ಲಿ ನಮಗೆ ಹುಲ್ಲು ತಿಂದಂಗೂ ಆಯ್ತು, ವೇಸ್ಟೂ ಆಗೋದಿಲ್ಲ, ನಮಗೆ ಲಾಭದಾಯಕ ಹಾಲು. ಮೊದಲು ಹುಲ್ಲಾಗ್ತಿದ್ದಾಗ ಅದು ಬರೀ 7-8 ಲೀಟ್ರ್ ಕೊಡ್ತಿದ್ವು. ಅದನ್ನ ನೋಡೋದಕ್ಕೆ ಸಣ್ಣ ಹಸು ಜರ್ಸಿ. ಆದರೆ ಇವಾಗ ಅಕ್ಷಯ ಸೊಪ್ಪು, ರೇಷ್ಮೆ ಸೊಪ್ಪಿಂದು ಮತ್ತು ಎಲ್ಲ ರೀತಿಯ ಒಗಡು ಸಿಗೋದ್ರಿಂದ ಅದಿವಾಗ 10 ಲೀಟ್ರ್ವರೆಗೂ ಹಾಲನ್ನು ಕೊಡ್ತಕ್ಕಂಥ ಒಂದು ಸಂಭವ ನಮಗೆ ಬಂದಿದೆ. ಒಂದು 60-70 ಕುರಿಗಳನ್ನು ಸಾಕಿರ್ತಕ್ಕಂಥವ್ರಿಗೆ ಜಾಸ್ತಿ ಒಗಡು ಮಿಕ್ಕಿರುತ್ತೆ. ಅಂಥ ಸಮಯದಲ್ಲಿ 2-3 ಹಸುಗಳನ್ನು ಸಾಕೊಂಡ್ರೆ ಅವ್ರಿಗೆ ಅಲ್ಲೇ ನಿಮಗೆ ಉತ್ತಮವಾದಂಥ ಲಾಭ ಕೂಡ ನಿಮಗೆ ಸಿಗ್ತಕ್ಕಂಥ ಸಂಭವ ಇರುತ್ತದೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಾವು ಕೂಡ ರುದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆ ಹೈನುಗಾರಿಕೆಯ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಸೊ ಇನ್ನಷ್ಟು ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗೆ ನಾಡಿ ಪೋನಾಡ ಫೆಮ್ ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರುದ್ರಪ್ಪ ಅವರು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ರು. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನವರು. ಸೊ ಇವರು ಕೃಷಿಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿಯನ್ನ ಒಂದು ಪ್ರವೃತ್ತಿಯಾಗಿ ಮಾಡಿಕೊಂಡು ವೃತ್ತಿಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಕೃಷಿಯನ್ನು ಕಾಣ್ತಾ ಮತ್ತೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಹೈನುಗಾರಿಕೆಯನ್ನು ಮಾಡ್ತಾ ಇವರು ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗೆ ಅವರು ಕುರಿ ಸಾಕಾಣಿಕೆಯನ್ನು ಮಾಡಿ ಕುರಿಗಳನ್ನು ಮಾರಾಟ ಮಾಡಿ ಕೂಡ ಉತ್ತಮವಾದಂತಹ ಲಾಭವನ್ನು ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರುದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಕುರಿ ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಹಾಗೆ ಕುರಿ ಶೆಲ್ಟರ್ಗಳನ್ನ ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ, ಮತ್ತೆ ಕುರಿಗಳಿಗೆ ರೋಗಗಳು ಬರದೇ ಇರೋ ರೀತಿಯಲ್ಲಿ ನಾವು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಅವುಗಳಿಗೆ ಕೊಡುವಂತಹ ಆಹಾರ ಆಗಿರ್ಬೋದು, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರುದ್ರಪ್ಪ ಅವ್ರ ಜೊತೆನಲ್ಲಿ ಮತ್ತೊಮ್ಮೆ ಮಾತಾಡೋಣ. ಹಾಗೆ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆನಲ್ಲಿ ಯಾವ್ಯಾವ ಕುರಿಗಳನ್ನ ಸಾಕಾಣಿಕೆ ಮಾಡ್ತಿದ್ದೀರಾ, ಮತ್ತೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಹಾಗೆ ಸರ್, ಈಗ ಕುರಿಯನ್ನ ಸಾಕಾಣಿಕೆ ಮಾಡ್ತಾ ಇರುವಂತವ್ರು ಮೇವನ್ನ ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ, ಈಗ ಏನು ಮಳೆಗಾಲದ ಸಮಯದಲ್ಲೆಲ್ಲ ಮೇವು ಚೆನ್ನಾಗಿ ಸಿಗುತ್ತೆ ನಮಗೆ ಹೊಲಗಳಲ್ಲಿ, ಆ ಟೈಮಲ್ಲಿ ಮೇವನ್ನ ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ, ಮತ್ತೆ ಏನಾದ್ರು ಮೇವುಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆಲ್ಲ ಸಾಧ್ಯ ಇದೆ, ಹೇಗೆ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
1: ಕುರಿ ಮಡಗಿರ್ತಕ್ಕಂಥವ್ರು ಯಾವಾಗಲೂ ಮೇವಿದ್ದಾಗ ರಸ್ ಮೇವು ಅಥವಾ ಸೈಲೇಜ್ ಅಂತ ಕರಿತೀವಿ. ಈ ಸೈಲೇಜನ್ನು ಮಾಡ್ಕೊತಕ್ಕಂಥದ್ದು ಯಥೇಚ್ಛವಾಗಿ ಮೇವಿದ್ದಾಗ ವೇಸ್ಟ್ ಆಗೋದ್ರ ಬದಲು ನಾವು ಸ್ಟಾಕನ್ನು ಮಾಡಿಕೊಳ್ತಕ್ಕಂಥದ್ದು, ಇದು ಪೌಷ್ಟಿಕಾಂಶವಾಗಿ ಉಳ್ಕೊಳ್ಳುತ್ತೆ. ಈ ಒಂದು ಸೈಲೇಜನ್ನು ಮಾಡಬೇಕು ಅಂದಾಗ ನಾವು ಚಾಪ್ ಕಟ್ರ್ನಲ್ಲಿ ಎಲ್ಲ ರೀತಿಯ ಅಕ್ಷೆ ಸೊಪ್ಪು, ರೇಷ್ಮೆ ಸೊಪ್ಪು, ನೇಪಿಯರು, ಜೋಳ, ಮುಸ್ಕಿನ ಜೋಳ ಎಲ್ಲವನ್ನು ಕೂಡ ನಾವು ಕತ್ತರಿಸ್ಬಿಟ್ಟು ಸಣ್ಣದಾಗಿ ಸುಮಾರು ಒಂದು ಸತಿಗೆ ಡಬ್ಬಲ್ಲಿ 3 ಡಬ್ಬನ್ನುವಷ್ಟನ್ನು ಒಂದು ಸತಿ ಇದ್ರ ಒಳಗೆ ಹಾಕ್ತೀವಿ. ಹಾಕ್ಬಿಟ್ಟು 1 ಕೆಜಿ ಉಪ್ಪಿಗೆ 3 ಲೀಟರ್ ನೀರನ್ನು ಕದರಿರ್ತೀವಿ. ಆ ಕದರಿಬಿಟ್ಟು ಅದನ್ನು ಫಸ್ಟು ಇದನ್ನು 3 ಹಾಕ್ಬಿಟ್ಟು ತುಳಿತಾ ಇರ್ತೀವಿ. ತುಳಿದ್ಬಿಟ್ಟು ನಂತರ ಒಂದು ಸತಿ ಅದನ್ನು ಸ್ಪ್ರೇ ಮಾಡ್ತೀವಿ ಒಂದು ಉಪ್ಪನ್ನು. ನಂತರ 3 ಡಬ್ಬನ್ನು ಹಾಕ್ತೀವಿ. 1 ಕೆಜಿ ಬೆಲ್ಲಕ್ಕೆ 3 ಲೀಟರ್ ನೀರಿನಲ್ಲಿ ಕದಕೊಂಡಿರ್ತಕ್ಕಂಥದ್ದು 1/4 ಲೀಟರ್ ಬೆಲ್ಲವನ್ನು 1/4 ಲೀಟರ್ ಬೆಲ್ಲವಿದ್ದ ನೀರನ್ನು ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಇದೇ ರೀತಿಯಲ್ಲಿ ಇದಕ್ಕೆ ಸುಮಾರು 6 ರೀತಿಯಲ್ಲಿ 16-17 ಈ ಡಬ್ಬಗಳನ್ನು ಹಿಡಿದಿರ್ತದೆ. ಇದನ್ನು ತುಳಿದ್ಬಿಟ್ಟು ನಾವು ಪ್ಯಾಕ್ ಮಾಡ್ತೀವಿ. ಇದನ್ನು ಕರೆಕ್ಟಾಗಿ ಕವರ್ ಮಾಡಿಬಿಟ್ಟು ಇದಕ್ಕೆಲ್ಲ ಸೀಲ್ ಮಾಡಿಬಿಟ್ಟು ಮೇಲುಗಡೆ ಒಂದು ಕ್ಯಾಪ್ ಕೂಡ ಬಂದಿದೆ, ಅದನ್ನು ಮಾಡಿಬಿಟ್ರೆ ಯಾವುದೇ ರೀತಿಯ ಹೇರನ್ನು ತಗೊಳೋದಿಲ್ಲ, ಉತ್ತಮವಾಗಿ ಇರ್ತದೆ. ಇದನ್ನು 45 ದಿನಗಳ ಕಾಲ ನಾವು ಮುಟ್ಟೋದಿಲ್ಲ. ಇದನ್ನು ಅದಾದ ನಂತರ 2 ವರ್ಷಗಳ ಕಾಲ ಯಾವಾಗ ಬೇಕಾದರೂ ಹಾಕ್ಬೋದು. ಈ ಬೇಸಿಗೆನಲ್ಲಿ ಹೆಚ್ಚು ನಮಗೆ ಹಸಿ ಮೇವು ಸಿಗೋದಿಲ್ಲ, ಉತ್ತಮವಾದಂಥ ಮೇವು ಸಿಗಲ್ಲ ಅಂದಾಗ ಇದನ್ನು ಹೆಚ್ಚಾಗಿ ನಾವು ಒಂದೊಂದು ಮೇವಾಗಿ ಯಾವಾಗಲೂ ಬಳಸ್ತಾ ಇರ್ತೀವಿ. ಮಳೆಗಾಲದಲ್ಲಿ ಮೇವು ಜಾಸ್ತಿ ಇದ್ದಾಗ ಇದನ್ನು ನಾವು ಬಳಸೋಕ್ಕೆ ಹೋಗಿರೋದಿಲ್ಲ, ಯಾಕೆಂದರೆ ಅಲ್ಲೇ ನಮ್ಮ ತೋಟದಲ್ಲೇ ಉತ್ತಮವಾದಂಥ ಮೇವು ಇದ್ದಾಗ ಅದನ್ನು ಅಲ್ಲೇ ನಾವು ಕುಯ್ದುಬಿಟ್ಟು ಹಾಕ್ತಕ್ಕಂಥ ಒಂದು ಸಂಭವವನ್ನು ನಾವು ಮಾಡ್ಕೊಂಡಿದ್ದೀವಿ.
0: ಓಕೆ ಸರ್, ಈಗ 5 ತಳಿಯ ಕುರಿಗಳನ್ನ ನೀವು ಸಾಕಾಣಿಕೆ ಮಾಡ್ತಿದ್ವಿ ಅಂತ ಹೇಳಿದ್ರಿ, ಮತ್ತೆ ಈ ಕುರಿಗಳನ್ನ ಎಲ್ಲವನ್ನು ಒಂದೇ ಕಡೆನಲ್ಲೇ ಬಿಟ್ಟಿರ್ತೀರಾ ಅಥವಾ ಹೇಗೆ ಇದನ್ನ ಸಾಕಾಣಿಕೆ ಮಾಡ್ತೀರಾ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: 3 ರೋಲ್ಗಳನ್ನು ಮಾಡಿಕೊಂಡಿದ್ದೀನಿ. ಒಂದೊಂದು ಕಡೆಗೆ ಒಂದೊಂದು ರೀತಿಯ ಕುರಿಗಳನ್ನು ಸಾಕೋದಕ್ಕೆ, ಉದಾಹರಣೆಗೆ ನಾವು ಸಾಕಬೇಕಾದಾಗ ಏನು ಮಾಡ್ತೀವಿ, ಮರಿ ಹಾಕಿರ್ತಕ್ಕಂಥ ಕುರಿಗಳನ್ನು ಒಂದು ಕಡೆ ಹಾಕ್ತೀವಿ, ಅದ್ರ ಪಕ್ಕದಲ್ಲಿ ಮರಿಗಳನ್ನು ಬೆಳಿಗ್ಗೆ ಡಿವೈಡ್ ಮಾಡ್ತೀವಿ, ಮತ್ತು ರಾತ್ರಿಗೆ ಅದ್ರ ಜೊತೆಗೆ ಬಿಡ್ತೀವಿ. ಯಾವಾಗಲೂ ಅದನ್ನು ಕುಡಿಯೋದಕ್ಕೆ ಬಿಡೋದಿಲ್ಲ, ಕುಡಿತಾ ಇದ್ದರೆ ಯಾವಾಗಲೂ ಕುಡಿತಾ ಇರ್ತೀವಿ, ಅದನ್ನು ಅದಕ್ಕೆ ಯಾವಾಗಲೂ ಹಾಲು ಸಾಕೋದಿಲ್ಲ, ಬೆಳಿಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಕುಡಿದ್ರೆ ಒಳ್ಳೆಯದಾಗುತ್ತೆ. ಹಾಗೆ ಈ ಕನ್ಸೀವ್ ಆಗಿರ್ತಕ್ಕಂಥ ಕುರಿಗಳಿಗೆ ಒಂದು ಪಾಟ್ ಮಾಡ್ತೀವಿ, ಅಲ್ಲಿ ಯಾವುದೇ ಒಂದು ಟಗರುಗಳನ್ನು ಬಿಡೋದಿಲ್ಲ ನಾವು, ಅವು ಯಾವ ಒಂದಕ್ಕೊಂದಕ್ಕೆ ಗುದ್ದಾಡೋದಿಲ್ಲ, ಅವೆಲ್ಲ ತುಂಬ ಕನ್ಸೀವ್ ಆಗಿರ್ತಕ್ಕಂಥವು. ಮತ್ತು ಈ ಸೆಮೆಂಟ್ ತಗೊಂತಕ್ಕಂಥವನ್ನ ಒಂದು ಪಾರ್ಟ್ ಮಾಡಿರ್ತೀವಿ, ಇದಕ್ಕೆ ಮಾತ್ರ ನಾವು ಟಗರುಗಳನ್ನು ಅಲ್ಲಿಗೆ ಬಿಟ್ಕೊಳ್ತೀವಿ, ಅದು ಒಂದು ಕಂಪಾರ್ಟ್ಮೆಂಟ್ ಇರ್ತದೆ. ಮತ್ತು ಇನ್ನು ಗಂಡು ಟಗರು ಮರಿಗಳನ್ನು ಏನಿರ್ತವೆ ಪಡ್ಡೆ ಮರಿಗಳನ್ನು ಅವನ್ನು ಮಾತ್ರ ಒಂದು ಪಾರ್ಟ್ ಮಾಡಿರ್ತೀವಿ, ಅದರಲ್ಲಿ ಬೇರೆ ಯಾವನ್ನು ಬಿಡೋದಿಲ್ಲ. ಮತ್ತು ಹೆಣ್ಣು ಪಡ್ಡೆ ಮರಿಗಳಿಗೆ ಒಂದು ಪಾರ್ಟ್ ಮಾಡಿಬಿಟ್ಟು ಅದಕ್ಕೆ ಬಿಟ್ಟಿರ್ತೀವಿ. ಈ ರೀತಿಯಲ್ಲಿ ನಾವು ಪಾರ್ಟ್ ಪಾರ್ಟಲ್ಲಿ ಮೇಯಿಸಿದಾಗ ಓಕೆ ಯಾವ ರೀತಿಗೆ ಯಾವಕ್ಕೆ ಮೇವು ಹಾಕಬೇಕು, ಏನೋ ಎಷ್ಟಿಷ್ಟು ಹಾಕಬೇಕು, ಹೆಚ್ಚಿಗೆ ಯಾವಕ್ಕೆ ಹಾಕಬೇಕು, ಕಡಿಮೆ ಯಾವಕ್ಕೆ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಆ ರೀತಿಯಲ್ಲಿ ನಾವು ಇದನ್ನ ಇದು ಪಾರ್ಟ್ ಟೈಪ್ನಲ್ಲೂ ಕೂಡ ಇವನ್ನ ಸಾಕ್ತಾ ಇದ್ದೀವಿ. ವೈಜ್ಞಾನಿಕ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಕುರಿಯನ್ನು ಸಾಕೊಂಡಿದ್ದೆ. ಆದರೆ ಇವಾಗ ಉದಾಹರಣೆಗೆ ನಾನು ನಮ್ಮ ಮಿಸ್ಸಸ್ಸು ಕೂಡ ಟೀಚರ್ ಆಗಿರ್ತಕ್ಕಂಥವ್ರು ಪ್ರೈವೇಟ್ ಸ್ಕೂಲ್ನಲ್ಲಿ, ನಾನು ಬಿಡಿಸ್ಬಿಟ್ಟು ಬರೀ ಮೊದಲು 10 ಕುರಿಗಳನ್ನು ಕೊಟ್ಟಂಥವನು, ನಂತರ 40, 50, 70 ಕುರಿಗಳನ್ನು ಮಾಡ್ತಕ್ಕಂಥದ್ದು, ನಮ್ಮ ಮಿಸ್ಸಸ್ಸೇ ಕೂಡ ಇವನ್ನ 1/2 ಮೇಂಟೇನನ್ನು ಅವರೇ ಮಾಡಿ ಇವತ್ತು ಒಬ್ಬ ಪ್ರೌಢಶಾಲೆ ಶಿಕ್ಷಕನಾಗಿ ನಾನು ಎಷ್ಟು ಸಂಪಾದನೆಯನ್ನು ಮಾಡ್ತಾ ಇದ್ದೀನೋ ಅಷ್ಟು ಕುರಿನಲ್ಲೂ ಕೂಡ ಅಷ್ಟು ಸಂಪಾದನೆ ಆಗ್ತಾ ಇದೆ. ಇದರಿಂದ ಪ್ರತಿಯೊಬ್ಬ ರೈತ ಕೂಡ ಉತ್ತಮವಾದಂಥ ಯಾವಾಗಲೂ ಸರ್ಕಾರಿ ಕೆಲಸ ಅಲ್ಲಿ ಇಲ್ಲಿ ಹೋಗೋದ್ರ ಬದಲು ಇಂಥ ರೀತಿಯ ಕುರಿ ಸಾಗಾಣಿಕೆಯನ್ನು ನೀವು ಮಾಡಬಹುದಾಗಿದೆ. ನನ್ನ ಉದ್ದೇಶ ಏನು, ರಿಸರ್ಚ್ ಮೆಥಡ್ ನಂದು ಯಾವಾಗಲೂ ನನ್ನಂತೆ ಬೇರೆಯವರು ಆಗಬೇಕು, ಬೇರೆಯವರೆಲ್ಲರೂ ಕೂಡ ಎಲ್ಲರೂ ಕೂಡ ಸಮಯ ವೇಸ್ಟ್ ಮಾಡಬಾರ್ದು ಅಂತಕ್ಕಂಥ ನನ್ನ ಉದ್ದೇಶ. ಅದರಿಂದ ನನಗೊಂದು ಸಂತೋಷ ಅಂತಂದಿದೆ ಅಂದರೆ ನನ್ನ ಲಾಭದಾಯಕ ಜೊತೆಲಿ ನನ್ನ ಸುತ್ತಮುತ್ತಿನ ಜನ ಎಲ್ಲರೂ ಕೂಡ ಈ ರೀತಿಯ ಒಂದು ಕುರಿ ಸಾಗಾಣಿಕೆಯನ್ನು ಮಾಡಿ ಇವತ್ತು ಲಾಭದಾಯಕದಲ್ಲಿ ಇದ್ದಾರೆ. ಒಂದು ವರ್ಷಕ್ಕೆ 80-90 ನಾನು ಕುರಿಗಳನ್ನು ಮರಿಗಳನ್ನು ಮಾಡ್ತಾ ಇದ್ದೀನಿ. ನಾನು 3.5 ತಿಂಗಳು ಮರಿನೆಲ್ಲ ಮಾಡ್ತಾ ಇದ್ದೀನಿ. ಅವರೇಜು 80 ಕುರಿ ಅಂದ್ರೂ ನಾನು ಅವರೇಜ್ 8,000 ರೂಪಾಯಿ ಬರುತ್ತೆ. 8,000 ಅಂದ್ರೂ 8×64 = 640,000. ಕಡೆ 600,000 ಅಂದರೂ ಕೂಡ ನಮಗೆ ಈ ಪಿಚ್ಗೆ ಅಂತ ಇದೆಯಲ್ಲ, ಇದು ನಮ್ಮ ತೋಟಕ್ಕೆ ಗೊಬ್ಬರ ಸುಮಾರು 100,000 ರೂಪಾಯಿ ನಾನು ಉಳ್ಕೊಳ್ಳುತ್ತೆ. ಇದರಿಂದ ನಮಗೆ ಒಂದು ವರ್ಷಕ್ಕೆ ಮಿನಿಮಮ್ 5,00,000 ರೂಪಾಯಿ ಎಲ್ಲ ಖರ್ಚು ಅಂದರೆ ಒಂದು 2,00,000 ರೂಪಾಯಿನಷ್ಟು ಖರ್ಚು ಬರುತ್ತೆ ಆಳುಗಳಿಗೆ ಮೇವು ಇದೆಲ್ಲ. ಮತ್ತು ಆ ಇನ್ನೊಂದು 5,00,000 ನಮ್ಗೆ ಉಳ್ಕೊಂತು ಅಂದ್ರು ಅವನ್ನ 5,00,000 ಒಂದು ತಿಂಗಳಿಗೆ ಅವರೇಜು 40,000 ರೂಪಾಯಿ ನನಗೆ ಬಂತು. 40, 42 ಅಥವಾ 38 ಈ ರೀತಿಯಲ್ಲಾದರೂ ಬರುತ್ತೆ. ಅಂದರೆ ಒಂದು ಎಂಪ್ಲಾಯಿಗೆ ಬರ್ತಕ್ಕಂಥ ಒಂದು ಸಂಬಳ ಬಂದಂಗಾಯಿತು. ಅದೇ ರೀತಿಯಲ್ಲಿ ಬಿಡುವಿನ ಸಮಯವನ್ನು ನಾನು ಸರಿಯಾಗಿ ಸದುಪಯೋಗಪಡಿಸ್ಕೊಂಡಿರ್ತಕ್ಕಂಥ ಒಂದು ನನಗೆ ಒಂದು ಖುಷಿ. ಮತ್ತು ನನ್ನ ಆರೋಗ್ಯ, ನನಗೆ 55 ವರ್ಷ ತುಂಬಿದೆ, ಆದರೂ ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಇದಕ್ಕೆ ಕಾರಣ ಇವೆಲ್ಲ ಒಂದು ಕಸುಬಲ್ಲಿ ನಾನು ತೊಡಗಿಸ್ಕೊಂಡಿರೋದ್ರಿಂದ. ಅದರಿಂದ ಎಲ್ಲ ಇಲ್ಲಿ ಲಾಭದಾಯಕವಾಗಿರ್ತಕ್ಕಂತಹ ಕುರಿಯಿಂದ ಲಾಭದಾಯಕವಾದಂತಹ ಆದಾಯ ನಮಗಿದ್ದಾಗ ನಮ್ಮ ಸಂಸಾರ ಕೂಡ ಚೆನ್ನಾಗಿರುತ್ತೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ.
0: ಖಂಡಿತವಾಗ್ಲಿ ಸರ್. ಸೊ ತುಂಬ ಚೆನ್ನಾಗಿ ಇವತ್ತು ಕುರಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ತಾವು ಶಿಕ್ಷಕರಾಗಿನೂ ಕೃಷಿಯ ಜೊತೆ ಕೃಷಿಯಲ್ಲಿ ತೊಡಗಿಸ್ಕೊಂಡು ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಹಾಗೆ ಕುರಿ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಅವುಗಳನ್ನ ಹೇಗೆ ಸಾಕಾಣಿಕೆ ಮಾಡಬೇಕಾಗತ್ತೆ ಮತ್ತೆ ಅವುಗಳ ಪಾಲನೆಯನ್ನ ಹೇಗೆ ಮಾಡಬೇಕಾಗತ್ತೆ ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಸೊ ಕುರಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಮತ್ತೊಮ್ಮೆ ರುದ್ರಪ್ಪ ಸರ್ ತಮಗೆ ಧನ್ಯವಾದಗಳು. ಸೊ ಕಾರ್ಯಕ್ರಮವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ, ಹಾಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ನಾನು ನಿಮ್ಮ ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
6: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
5: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕಾಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
9: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
0: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
11: ಫ್ರೈಡೇ ಫಾರ್ ಫ್ಯೂಚರ್ ಸೂತ್ರಧಾರಿ ಗ್ರೀಟಾ ಥನ್ಬರ್ಗ್. ಯುರೋಪಿನ ಸ್ವೀಡನ್ ದೇಶದಲ್ಲಿ 2003 ಜನವರಿ 3ರಂದು ಜನಿಸಿದ ಈ ಬಾಲಕಿ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆ ಮಾಡಿದ್ದಾಳೆ. ತಂದೆ ಸ್ವಾಂಟೆ ಥನ್ಬರ್ಗ್, ಅವರು ಓರ್ವ ಸಿನಿಮಾ ನಟ. ತಾಯಿ ಮೆಲೆನ್ ಎರ್ಮಾನ್ ಸಂಗೀತಗಾರ್ತಿ. ಅಜ್ಜನ ಕಾಲದಿಂದಲೂ ಥನ್ಬರ್ಗ್ ಅವರದು ಸಂಗೀತ, ಸಾಹಿತ್ಯ ಹಾಗೂ ರಂಗಭೂಮಿಯ ಕುಟುಂಬ. ಕೇವಲ 8 ವರ್ಷದ ಬಾಲಕಿಯಾಗಿದ್ದಾಗಲೇ ಗ್ರೀಟಾ ಭೂತಾಪದ ಏರಿಕೆ, ಅತಿವೃಷ್ಟಿ, ವಿಪತ್ತು, ವಾಯುಗುಣ ಬದಲಾವಣೆಯಂಥ ಜಟಿಲ ವಿಷಯಗಳ ಕಡೆ ಗಮನ ಹರಿಸಿದಳು. ಆದರೆ ಅವುಗಳೇನು ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. 15 ವರ್ಷಕ್ಕೆ ಕಾಲಿಡುವಷ್ಟರಲ್ಲಿ ಗ್ರೀಟಾ ಮೌನವ್ರತ ತಾಳಿದಳು, ಉಪವಾಸ ಆರಂಭಿಸಿದಳು. 2ನೇ ತಿಂಗಳಲ್ಲಿ ಗ್ರೀಟಾ ತನ್ನ 10 ಕೆಜಿ ತೂಕವನ್ನು ಕಳೆದುಕೊಂಡು ರೋಗಿಯಂತಾದಳು. ಪೋಷಕರು ಗಾಬರಿಯಾದರು, ವೈದ್ಯರಿಗೆ ತೋರಿಸಿದರು. ವೈದ್ಯರು ಮಗುವಿಗೆ OCD, ಅಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಎಂಬ ಕಾಯಿಲೆ ಬಂದಿದೆ ಎಂದು ಹೇಳುತ್ತಾರೆ. ಸದಾ ಮೂಗಿಯಾಗಿರುತ್ತಿದ್ದ ಗ್ರೀಟಾ ಅವಶ್ಯಕತೆ ಬಂದಾಗ ಮಾತ್ರ ಮಾತನಾಡುತ್ತಿರುತ್ತಾಳೆ. ಉಳಿದ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮೌನವಾಗಿರುತ್ತಾಳೆ. ಗ್ರೀಟಾ ಪರಿಸರದ ನಾಶದ ಬಗ್ಗೆ ಬಹುವಾಗಿ ಚಿಂತಿಸುತ್ತಾ ಆಸ್ರೈಸರ್ ಸಿಂಡ್ರೋಮ್ ಕಾಯಿಲೆಗೆ ತುತ್ತಾಗಿರುತ್ತಾಳೆ. ಅವಳಿಗೆ ಬಂದಂಥ ಕಾಯಿಲೆ ಯಾವುದೂ ಅಲ್ಲ, ಅದೊಂದು ಪರಿಸರ ಕಾಯಿಲೆ, ಯಾರಿಗೂ ಬಾರದ ಕಾಯಿಲೆ. ಮನೆಯ ನಿರುಪಯುಕ್ತ ವಸ್ತುಗಳನ್ನು ಗ್ರೀಟಾ ಪರಿಸರ ಸ್ನೇಹಿಯಾಗಿ ಮಾರ್ಪಡಿಸಿ ಜೋಡಿಸಿಡತೊಡಗುತ್ತಾಳೆ. ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರ ಬಳಸತೊಡಗುತ್ತಾಳೆ. ಸಾರ್ವಜನಿಕ ವಾಹನಗಳಲ್ಲಿ ಓಡಾಟ ಆರಂಭಿಸುತ್ತಾಳೆ. ಶಾಲೆಯ ಸಹಪಾಠಿಗಳಿಗೆಲ್ಲ ಪರಿಸರದ ಪಾಠಗಳನ್ನು ಬೋಧಿಸತೊಡಗುತ್ತಾಳೆ. ಪರಿಸರದ ಸಮಸ್ಯೆಗಳ ಬಗ್ಗೆ ಧರಣಿ, ಮುಷ್ಕರ, ಪ್ರತಿಭಟನೆ ನಡೆಸಲು ಆರಂಭಿಸುತ್ತಾಳೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾತನಾಡತೊಡಗುತ್ತಾಳೆ. ಅವಳ ಹಿಂದೆ ಲಕ್ಷಾಂತರ ಯುವ ಅಭಿಮಾನಿಗಳು ಬೆಂಬಲಕ್ಕೆ ನಿಲ್ಲುತ್ತಾರೆ. ಗ್ರೀಟಾಳ ತಂದೆ ತಾಯಿ ಮಗಳ ಹೋರಾಟವನ್ನು ಬಿಟ್ಟುಬಿಡಲು ಎಷ್ಟೋ ಬಾರಿ ಹೇಳಿಕೊಳ್ಳುತ್ತಾರೆ, ಆದರೆ ಗ್ರೀಟಾ ಮಾತ್ರ ಅದಕ್ಕೆ ಕೊಂಚವೂ ಕೂಡ ಬೆಲೆ ಕೊಡುವುದಿಲ್ಲ. ಅದರ ಬದಲಾಗಿ ಗ್ರೀಟಾ ತಂದೆ ತಾಯಿಗೆ, ನೀವು ನನ್ನ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದೀರಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ. ನಿಧಾನವಾಗಿ ಮಗಳ ದಿಟ್ಟ ನಿಲುವನ್ನು ತಂದೆ ತಾಯಿ ಸಮರ್ಥಿಸುತ್ತಾರೆ. ಅವಳ ಜನಪ್ರಿಯತೆ, ಪರಿಸರದ ಕಾಳಜಿ ನೋಡಿ ತಂದೆ ತಾಯಿ ಸಂಪೂರ್ಣ ಪ್ರೋತ್ಸಾಹ ನೀಡತೊಡಗುತ್ತಾರೆ. ನಂತರ ಗ್ರೀಟಾ ತನ್ನ ಆಂದೋಲನದ ದಿಕ್ಕನ್ನೇ ಬದಲಿಸಿಕೊಂಡು ವಿಸ್ತಾರ ಮಾಡಿಕೊಳ್ಳುತ್ತಾರೆ. ಜಗತ್ತಿನ 130 ದೇಶಗಳಿಗೆ ಭೇಟಿ ನೀಡಿ ಭಾಷಣ ಮಾಡುತ್ತಾರೆ. ಬ್ರಿಟನ್, ಅಮೆರಿಕಾ, ಫ್ರಾನ್ಸ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳ ಸಂಸತ್ ಸಭೆಗಳಲ್ಲಿ ಗ್ರೀಟಾ ತನ್ನ ವಿಚಾರ ಮಂಡಿಸುತ್ತಾಳೆ. 2018-2019 ಗ್ರೀಟಾ ವಿಶ್ವಸಂಸ್ಥೆಯ ಅಮೆರಿಕದ ಕ್ಲೈಮೇಟ್ ಆಕ್ಷನ್ ಕಮಿಟಿಯ ಸಮಿಟ್ನಲ್ಲಿ ವಾಯುಗುಣ ಬದಲಾವಣೆಯ ತೀವ್ರ ಪರಿಣಾಮದ ಬಗ್ಗೆ ಹರಿತವಾಗಿ ಭಾಷಣ ಮಾಡುತ್ತಾಳೆ. ಜಗತ್ತಿನ ಅನೇಕ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಗ್ರೀಟಾಳ ವಿಚಾರಗಳು ಫೋಟೋ ಸಮೇತ ಬಿತ್ತರಗೊಳ್ಳುತ್ತವೆ. ಮಾಧ್ಯಮಗಳು ಅವಳ ಮಾತಿಗೆ ಮನಸೋತು ಬೇರೆ ಬೇರೆ ಕಡೆ ಭಾಷಣ ಮಾಡಲು ಅವಳನ್ನು ಕರೆದೊಯ್ಯತೊಡಗುತ್ತಾರೆ. ಕೆಲವೇ ದಿನಗಳಲ್ಲಿ ಗ್ರೀಟಾ ಜಗತ್ತಿನ ಮಹಾನಾಯಕಿಯಾಗಿ ಹೆಸರು ಗಳಿಸುತ್ತಾಳೆ. ಹಳ್ಳಿ ಹಳ್ಳಿಗೂ ಗ್ರೀಟಾಳ ಆಂದೋಲನ ತಲುಪಿ ಪ್ರಚಾರ ಪಡೆಯುತ್ತದೆ. ಗ್ರೀಟಾ ಥನ್ಬರ್ಗ್ ಆರಂಭಿಸಿದ ಫ್ರೈಡೇ ಫಾರ್ ಫ್ಯೂಚರ್ ಆಂದೋಲನ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳ ದೊಡ್ಡ ಸಮೂಹವನ್ನೇ ಸೃಷ್ಟಿ ಮಾಡುತ್ತದೆ. ಅವಳು ಸ್ವೀಡನ್ ದೇಶ ಅಲ್ಲಿಯ ವೃತ್ತಪತ್ರಿಕೆಗಳು ಒಂದು ಪ್ರಬಂಧವನ್ನು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುತ್ತಾರೆ. ಆ ಸ್ಪರ್ಧೆಯಲ್ಲಿ ಅವಳು ಮೊದಲ ಬಹುಮಾನ ಗಳಿಸುತ್ತಾಳೆ. ಅಲ್ಲಿ ಮಾಧ್ಯಮದವರ ಮುಂದೆ ಇಡೀ ಭೂಮಿಯೇ ಬೆಂಕಿ ಹತ್ತಿ ಉರಿಯುತ್ತಿರುವಾಗ ನಾನೊಬ್ಬಳೇ ಏನು ಮಾಡಲು ಸಾಧ್ಯ, ಅದನ್ನು ಹೇಗೆ ಭೂಮಿಯನ್ನು ರಕ್ಷಿಸಲು ಸಾಧ್ಯ ಎಂದು ಹೇಳಿ ಎಲ್ಲರನ್ನು ಅಚ್ಚರಿಪಡಿಸುತ್ತಾಳೆ. ಫ್ರೈಡೇ ಫಾರ್ ಫ್ಯೂಚರ್ ಈ ಆಂದೋಲನ ಇದೆಯಲ್ಲ, ಪ್ರತಿ ಶುಕ್ರವಾರ ಅವಳು ಶಾಲೆಗಳಿಗೆ ತೆರಳಿ ಭಾಷಣವನ್ನು ಆರಂಭ ಮಾಡುತ್ತಾಳೆ. ಆ ಭಾಷಣ ಪ್ರಮುಖವಾಗಿ ವಾಯುಗುಣ ಬದಲಾವಣೆಗೆ ಇರುತ್ತದೆ. ಭೂತಾಪದ ಏರಿಕೆ, ವಾಯುಗುಣ ಬದಲಾವಣೆ, ಅತಿವೃಷ್ಟಿ, ಅನಾವೃಷ್ಟಿ, ಇಂಗಾಲದ ಡೈಆಕ್ಸೈಡ್ ಉರಿಸುವಿಕೆ, ವಾಯುಮಾಲಿನ್ಯ, ಇಂಥ ಅನೇಕ ವಿಷಯಗಳ ಬಗ್ಗೆ ಪ್ರತಿ ಶುಕ್ರವಾರ ಮಾಡಿದ ಭಾಷಣವೇ ಫ್ರೈಡೇ ಫಾರ್ ಫ್ಯೂಚರ್. 2018 ಸ್ವೀಡನ್ ದೇಶದಲ್ಲಿ ಜನರಲ್ ಎಲೆಕ್ಷನ್ ಘೋಷಣೆ ಆಗಿರುತ್ತದೆ. ಆಗ ಗ್ರೀಟಾ 3 ದಿನಗಳ ಕಾಲ ಸ್ವೀಡನ್ ದೇಶದಲ್ಲಿ ಸರ್ಕಾರದ ಮುಂದೆ ಧರಣಿ ನಡೆಸುತ್ತಾಳೆ. ಆಗ ಕಾರ್ಬನ್ ಪ್ರಮಾಣವನ್ನು ಕಡಿಮೆ ಮಾಡಲು ಸರ್ಕಾರವನ್ನು ಒತ್ತಾಯ ಮಾಡುತ್ತಾಳೆ. ಪರಿಸರದ ಶೃಂಗಸಭೆಗಳು ಜಗತ್ತಿನ ಯಾವ ಮೂಲೆಯಲ್ಲಿ ನಡೆದರೂ ಕೂಡ ಅಲ್ಲಿ ಹಾಜರಾಗಿ ಗ್ರೀಟಾ ಪರಿಸರದ ಸವಾಲನ್ನು ಸ್ವೀಕರಿಸಿ ನಾಯಕರುಗಳಿಗೆ ಪ್ರಶ್ನೆ ಕೇಳುತ್ತಾಳೆ. ಅವಳ ಜನಪ್ರಿಯತೆ ಕಂಡು ಅನೇಕ ದೇಶಗಳ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಲು ಮುಂದೆ ಬರುತ್ತವೆ. ಕ್ಲೈಮೇಟ್ ಚೇಂಜ್ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿ ಅವಳಿಗೆ ಅರಸಿ ಬರುತ್ತವೆ. 2019 ಗ್ರೀಟಾ ಜಗತ್ತಿನ 100 ಮಹಿಳೆಯರಲ್ಲಿ ಒಬ್ಬರೆಂದು ಗುರುತಿಸಿಕೊಳ್ಳುತ್ತಾರೆ. 2019 ಮತ್ತು 2021 ಸಾಲಿನ 3 ಜನ ನೋಬಲ್ ಶಾಂತಿ ಪ್ರಶಸ್ತಿಗೆ ನಾಮಾಂಕಿತಗೊಂಡವರಲ್ಲಿ ಗ್ರೀಟಾ ಕೂಡ ಒಬ್ಬರೆಂದರೆ ಅಚ್ಚರಿಯಾಗುತ್ತದೆ. ವಾಯುಗುಣ ಬದಲಾವಣೆಯ ಭೀಕರತೆಯನ್ನು ಹೊಡೆದೋಡಿಸಲು ಗ್ರೀಟಾ ಒಂದು ಆಂದೋಲನವನ್ನು ಹುಟ್ಟುಹಾಕಿದ್ದು ಅನೇಕ ಸಂಘಟನೆಗಳು ಅವರ ಜೊತೆ ಕೈಜೋಡಿಸಲು ಸಹಕಾರಿಯಾಗುತ್ತದೆ. ಕೋವಿಡ್ ಸಂದರ್ಭದಲ್ಲಿ ಗ್ರೀಟಾ ಅನೇಕ ವರ್ಚುವಲ್ ಸಭೆಗಳನ್ನು ನಡೆಸಿದ್ದು ಕೂಡ ಮತ್ತೊಂದು ದಾಖಲೆ. ಭಾರತದಲ್ಲಿ ಕೃಷಿ ಕಾನೂನು ಜಾರಿಗೊಳಿಸುವ ಸಂದರ್ಭದಲ್ಲಿ ಗ್ರೀಟಾ ರೈತರ ಹೋರಾಟವನ್ನು ಬೆಂಬಲಿಸುತ್ತಾರೆ. ಗ್ರೀಟಾ ಥನ್ಬರ್ಗ್ ಅವರ ಪ್ರಕಾರ ಭೂಮಿ ಎಂಬ ನಮ್ಮ ಮನೆಗೆ ಪ್ರಕೃತಿ ವಿಕೋಪದ ಬೆಂಕಿ ಬಿದ್ದಿದೆ. ಭೂಮಿಯ ಸಂಕಷ್ಟ ಮನುಕುಲದ ಸಂಕಷ್ಟ. ಜಗತ್ತಿನ ಮೂಲೆ ಮೂಲೆಯ ಜನರ ನಾಳೆಗಳು ಎಲ್ಲರಿಗೂ ಒಂದೇ. ನಾವೆಲ್ಲ ಒಂದಾಗಿ ಥನ್ಬರ್ ಬಾಲ್ಗೆಯಂತೆ ಯೋಚಿಸಿ ಕಾರ್ಯಪ್ರವೃತ್ತರಾದರೆ ಮಾತ್ರ ನಮ್ಮ ಭವಿಷ್ಯ ಉಳಿಯುತ್ತದೆ, ಇಲ್ಲದಿದ್ದರೆ ಅಳಿದು ಹೋಗುತ್ತದೆ.
10: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಬೇಕೆ ಬೇಕು ಕಿಚ್ಚ ಹಾಡಬೇಕು, ಬೇಕೆ ಬೇಕು ಕಿಚ್ಚ ಹಾಡಬೇಕು, ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ.
1: ಹಾಡ್ತೀನಿ ಹಾಡ್ತೀನಿ, ಹಾಡ್ ಮಾತ್ರ ಸಾಕ.
2: ಬೇಕು ಬೇಕು ಬೇಕು ಡ್ಯಾನ್ಸ್,
3: ಹೇ
2: ಬೇಕು ಬೇಕು ಬೇಕು ಸಾಂಗ್, ಕಿಚ್ಚ ರೆಡಿನಾ, ಚೆಂದು ರೆಡಿನಾ, ನಲ್ಲ ರೆಡಿನಾ, ಓಕೆ 1 2 3 4.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಏನೋ ಎಲ್ಲಾರನ್ನು ಬುಗುರಿ ತರ ಗಿರ ಗಿರ ಗಿರ ಅಂತ ತಿರುಗಿಸ್ತೀಯಲ್ಲ, ಹೆಂಗಿದೆ ಮೈಗೆ?
1: ಹೇಯ್, ಬುಗುರಿ ಆಡ್ಸೋಕ್ ಮಾತ್ರ ಅಲ್ಲ, ಗುನ್ನಾಡಕ್ಕೂ ಬರುತ್ತೆ.
0: ಏನು ಬುಗುರಿಲ್ಲ?
1: ಬುದ್ಧಿ ಬುದ್ಧಿ ಬುದ್ಧಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗರುಡ ರೇಖೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಭೂಮಿ ತಾಯಿ ಆಣೆಯಾಗಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಅಂಬಿಕಾ ಹಾಗೂ ಟೈಗರ್ ಪ್ರಭಾಕರ್ ಅವರ ಒಂದು ಜೋಡಿಯ ಗೀತೆ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹುಡುಗಾಟದ ಹುಡುಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಬೆಳ್ಳಿಯ ತೆರೆಯ ಮೋಡದ ಮರೆಯ. ಈ ಗೀತೆಯನ್ನು ಹಾಡಿದಂತಹ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ S ಜಾನಕಿ. ಇದು ಶ್ರೀನಾಥ್ ಮಂಜುಳ ಅವರ ಒಂದು ಜೋಡಿಯ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಜಾತಾ ಓ ನೀ
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾತು ತಪ್ಪದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಭಾನು ಭೂಮಿಯ. ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಇದು ಆರ್ ಎನ್ ಜಿ ಗೋಪಾಲ್ ಬರೆದಿರುವಂತ ಒಂದು ಗೀತೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ. ಇದು 1978 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾನಲ್ಲೆ ಮಧುಚಂದ್ರಕ್ಕೆ ಎನ್ನುವಂಥ ಒಂದು ಗೀತೆ, ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ರಚನೆ, ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮೃತ ವರ್ಷಿಣಿ ಎನ್ನುವಂತ ಒಂದು ಚಿತ್ರದ ಗೀತೆ. ಬಲೆ ಬಲೆ ಚಂದದ ಚಂದುಳಿ ಹೆಣ್ಣು ನೀನು. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ದೇವ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಮೇಶ್ ಅರವಿಂದ್ ಸುಹಾಸಿನಿ ಶರತ್ ಬಾಬು ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಎರಡು ಕನಸು ಎನ್ನುವಂಥ ಒಂದು ಚಿತ್ರದ ಗೀತೆ, ಬಾಡಿ ಹೋದ ಬಳ್ಳಿಯಿಂದ. ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಒಂದು ಗೀತೆ. ಚಿ ಉದಯಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಇದು 1974 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: pieni.
1: प्रिय श्रोत बांधवरी, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವರೆಲ್ಲಿದ್ದಾನೆ ಎನ್ನುವಂಥ ಒಂದು ಚಿತ್ರದ ಗೀತೆ ಹೊಯ್ಯಾರೆ. ಈ ಒಂದು ಗೀತೆಯನ್ನು ಹಾಡಿದಂಥ ಗಾಯಕರು ಎಸ್ ಪಿ ಶೈಲಜಾ ಅವರು, ಚಿ ಉದಯ ಶಂಕರ್ ಬರೆದಿರುವಂಥ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಂಬರೀಷ್, ಗೀತಾ ಪಲ್ಲವಿ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂಥ ಒಂದು ವರ್ಷ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಸಂತ ಗೀತ ಎನ್ನುವಂತ ಒಂದು ಚಿತ್ರದ ಗೀತೆ. ಆಟವೇನು ನೋಟವೇನು, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗಾಯತ್ರಿ ಅವರ ಒಂದು ಜೋಡಿಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಯರು ಬಂದರು ಮಾಮನ ಮನೆಗೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅಡವಿ ದೇವಿಯ ಕಾಡು ಜನಗಳ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ MN ವ್ಯಾಸರಾವ್ ಅವರ ಒಂದು ರಚನೆಯ ಗೀತೆ, ರಾಜ್ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಬಿಂದಿಯಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಕಾಳಿದಾಸನ ಪ್ರೇಮಗೀತೆಯೋ ಕಾಳಿದಾಸನ ಪ್ರೇಮಗೀತೆಯೋ ಡ್ಯಾವ್ ಡಾವ್.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
5: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ಶ್ರೀತ ಎಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕ ಈಗ ಮೂಡಿ ಬರಲಿದೆ. ನಿರ್ದೇಶನ HK ರೆಡ್ಡಿ, ಸಂಗೀತ ಸಾಧು ಕೋಕಿಲ, ಜಯಕುಮಾರ್, ಸರ್ವಮಂಗಳ, ನರಸಿಂಹಮೂರ್ತಿ, MPS ಕುಮಾರ್, ರಾಮಣ್ಣ ಶೃಂಗೇರಿ, HK ರೆಡ್ಡಿ, ಫಕೀರಪ್ಪ ವರವಿ, ಅಬ್ದುಲ್ ಖಾದರ್ ಅಣ್ಣಿಗೇರಿ, ಬಾಬಣ್ಣ ಅಣ್ಣಿಗೇರಿ, ಚಿಕ್ಕಯ್ಯ ಸ್ವಾಮಿ, ಕುಮಾರಿ ನಂದಿನಿ, ಎಸ್ ಮಂಗಳ, ಲಕ್ಕೇಗೌಡ.

0: ಆಹಾ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ. ಕಲಾವತಿ, ಇದನ್ನು ರಚಿಸಿದವರಾರು?
1: ಮಹಾದೇವಿ ಅಕ್ಕನವರು, ಆಸ್ಥಾನದ ಪ್ರಧಾನ ಕರಣಿಕರಾದ ಬಸವಣ್ಣನವರ ಭಕ್ತಳು.
0: ಏನು, ಬಸವಣ್ಣನವರ ಭಕ್ತಳೆ? ಧನ್ಯ ಧನ್ಯ. ಇಂತಹ ಅಮೂಲ್ಯ ವಚನವನ್ನು ರಚಿಸಿ ಸ್ತ್ರೀ ಸಮೂಹಕ್ಕೆ ಸತ್ಕೀರ್ತಿಯನ್ನು ತಂದರು. ಪಂಡಿತರೇ, ಈ ಬಹುಮಾನವನ್ನು ಅವಳಿಗೆ ಕೊಟ್ಟು ಕಳಿಸಿರಿ.
1: ಮಹಾಪ್ರಭು, ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ, ಮತ್ತು ಆಸ್ಥಾನದಲ್ಲಿ ಇದೇ ನನ್ನ ಕೊನೆಯ ಸೇವೆ.
2: ಕಲಾವತಿ, ಇದು ಸಾಮ್ರಾಟರ ಸನ್ನಿಧಿ ಎನ್ನುವುದು ನಿನ್ನ ಲಕ್ಷ್ಯದಲ್ಲಿರಲಿ. ನೀನು ಯಾರೆಂಬುದನ್ನು ಅರಿತು ಮಾತನಾಡು.
1: ಸಮಯಕ್ಕೆ ತಕ್ಕ ಎಚ್ಚರಿಕೆ ವಹಿಸಿಯೇ ಮಾತನಾಡುತ್ತಿರುವೆ. ನಾನು ಯಾರು ಎನ್ನುವ ತಿಳುವಳಿಕೆಯೂ ನನಗಿದೆ. ಅದಕ್ಕೆಂದೇ ಪ್ರಭುಗಳ ಸನ್ನಿಧಿಯಲ್ಲಿ ನಮ್ರತೆ.

0: ಮನಸ್ಸಿನಿಂದ ವಿನಂತಿ ಮಾಡಿಕೊಂಡಿರುವೆ.
1: ನಿನ್ನ ವಿನಯವೇನೋ ಒಳ್ಳೆಯದೆ, ಆದರೆ ವಿಚಾರವು ಮಾತ್ರ ನಿನ್ನ ಜಾತಿಯ ಸೀಮೆಯನ್ನೇ ಮೀರಿದಂತಿದೆ. ನೀನು ಜಾತಿಯಲ್ಲಿ ವೇಶ್ಯೆ, ನಿನ್ನ ಜಾತಿಯ ಧರ್ಮವನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ.
0: ನಾನು ವಾದಿಸುವೆನೆಂದು ಭಾವಿಸಬೇಡಿ, ತಾವು ಅಂದಂತೆ ನಮ್ಮ ಜಾತಿಯ ಧರ್ಮ ಹೊಂದಿರುವುದಲ್ಲವೇ?
1: ಲೋಕ ಪ್ರಸಿದ್ಧವಾದ ವಿಷಯಕ್ಕೆ ಸಂಶಯವೇ?
0: ಹಾಗಾದರೆ ನಮ್ಮ ಪಂಗಡದವರನ್ನು ಯಾವ ಜಾತಿಯವರೆಂದು ಕರೆಯುವರು?
1: ಅದೇ, ದೇವದಾಸಿಯರೆಂದು.
0: ಅಂದ ಮೇಲೆ ದೇವದಾಸಿಯರು ನರದಾಸಿಯರಾಗಬಹುದೇ?
2: ಉದ್ಧಟತನದ ವರ್ತನೆ ಕಲಾವತಿ. ನೀನು ಸಾಮಾನ್ಯ ವೇಶ್ಯೆ, ಸಿಂಹಾಸನದೆದುರು ಇಂಥ ದುಸ್ಸಾಹಸ ಸಲ್ಲದು. ಅಲ್ಪರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿರುವ ಉಂಬಳಿಯನ್ನು ಕಳೆದುಕೊಳ್ಳುತ್ತಿರುವಿ, ಎಚ್ಚರ.
3: ಪಂಚಣ್ಣನವರೇ, ಸಮಾಧಾನ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಮ್ಮ ವಿಚಾರಗಳನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಕಲಾವತಿ, ನಿನ್ನ ವಿಚಾರವೇನಿದ್ದರೂ ಹೇಳಬಹುದು.
0: ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞಳು ಮಹಾಪ್ರಭು. ಈ ವಾದವನ್ನು ಮುಂದುವರಿಸಲು ಅವಕಾಶವನ್ನು ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ.
1: ಅದೇನಿಲ್ಲ, ಚರ್ಚೆ ಪ್ರಾರಂಭವಾಗಿದೆ ಎಂದ ಮೇಲೆ ವಿಷಯ ವಿಷದವಾಗಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಎಂದು ಶಾಸ್ತ್ರ ಹೇಳುತ್ತದೆ. ಅಂದ ಬಳಿಕ ರಾಜನೂ ನರನೇ?
0: ಪ್ರಜಾಪಾಲಕನಾದ ರಾಜನು ನರೋತ್ತಮನೆಂದು ಮಾತ್ರ ಹೇಳಬಹುದು.
4: ನರರಲ್ಲಿ ಶ್ರೇಷ್ಠನಾದ ರಾಜನು ದೇವನಾಗಲಾರನೆ.
0: ರಾಜ ಪ್ರಜೆಗಳ ಸಂಬಂಧ ತಂದೆ ಮಕ್ಕಳ ಹಾಗೆ. ತಂದೆಯಲ್ಲಿ ಗೌರವ, ತಾಯಿಯಲ್ಲಿ ಪ್ರೀತಿ, ಗುರುವಿನಲ್ಲಿ ವಿಶ್ವಾಸ, ಕಾಯಕದಲ್ಲಿ ನಿಷ್ಠೆ ಇರಿಸಿ ಸಕಲ ಜೀವಾತ್ಮರಲ್ಲಿ ಅಡಗಿರುವ ಆ ದೇವ ಮಹಾದೇವರಲ್ಲಿ ಭಕ್ತಿ ಇರಿಸಬೇಕೆಂದು ಬೋಧಿಸುವುದೇ ವೀರಶೈವ ತತ್ವ. ಈ ತತ್ವಕ್ಕನುಸಾರವಾಗಿ ಆ ಸಂಗಮನಾಥನೊಬ್ಬನೇ ದೇವನು.
2: ಅಪಮಾನ! ಯಕ್ಕಶ್ಚಿತ ವೇಶ್ಯೆಯಿಂದ ಮಹಾಮಂಡಲೇಶ್ವರರ ಅಪಮಾನ. ಪ್ರಭೋ, ತಮ್ಮ ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗವಾಗುತ್ತಿರುವುದನ್ನು ಕಂಡು ನಿಸ್ಸೀಮ ರಾಜನಿಷ್ಠರಾದ ನಮಗೆಲ್ಲ ಅತೀವ ವೇದನೆಯಾಗುತ್ತಿದೆ ಪ್ರಭೋ.
3: ಇರಲಿ, ಈ ವಾದವನ್ನು ಇಷ್ಟಕ್ಕೇ ನಿಲ್ಲಿಸಿಬಿಡಿ. ಕಲಾವತಿ, ನಿನ್ನ ನಂಬಿಕೆಯಂತೆ ನೀನಿರಬಹುದು, ಆದರೆ ನಿನ್ನ ಇರುವಿಕೆಯಿಂದ ಪರಧರ್ಮದವರಿಗೆ ಹಾನಿಯಾದಲ್ಲಿ ದಂಡನೆಗೆ ಪಾತ್ರಳಾಗುವೆ. ಇದು ನಿನ್ನ ಲಕ್ಷ್ಯದಲ್ಲಿರಲಿ. ಕೊಡುವ ಬಹುಮಾನವನ್ನು ಸ್ವೀಕರಿಸಿ ನೀನಿನ್ನು ಹೋಗಬಹುದು.
5: ಮಹಾಪ್ರಭು,
3: ಸಮಾಚಾರವೇನು?
5: ಕರ್ಣಿಕರಾದ ಬಸವಣ್ಣನವರು ಸನ್ನಿಧಿಯ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಅಪ್ಪಣೆಯಾದರೆ?
3: ಅಹುದೇನು, ಬರಮಾಡು ಅವರನ್ನು.
6: ಮಹಾಮಂಡಲೇಶ್ವರರಿಗೆ ಶರಣು, ಎಲ್ಲರಿಗೂ ಶರಣು.
3: ಬನ್ನಿ ಬಸವೇಶ, ವಿಷಯವೇನು?
6: ಪ್ರಭು, ರಾಜ್ಯದಲ್ಲಿ ಕ್ಷಾಮದ ಬೇಗೆ ಬೆಳೆಯುತ್ತಿದೆ. ಪ್ರಜೆಗಳು ಅನ್ನ ನೀರಿಲ್ಲದೆ ಪರನಾಡಿಗೆ ವಲಸೆ ಹೋಗುತ್ತಿರುವರೆಂದು ರಾಜ್ಯದ ನಾಲ್ಕೂ ನಿಟ್ಟಿನಿಂದ ಮನವಿಗಳು ಬಂದಿವೆ. ಪರಾಂಬರಿಸಬೇಕು.
3: ಏನು, ನನ್ನ ರಾಜ್ಯದಲ್ಲಿ ಕ್ಷಾಮವೇ, ಅನ್ನ ನೀರಿಗೆ ಹಾಹಾಕಾರವೇ?
1: ಪ್ರಭು, ವರ್ಣಾಶ್ರಮ ಧರ್ಮಗಳನ್ನು ಅಲ್ಲಗಳೆಯುತ್ತಾ ಹೋದರೆ ಇನ್ನೂ ಅನೇಕ ಅನರ್ಥಗಳು ನಮ್ಮನ್ನು ಕಾಡುತ್ತವೆ.
7: ಆಸ್ಥಾನದ ಅಧಿಕಾರಿಗಳೇ ಜಾತಿ ಮತಗಳನ್ನು ಲೆಕ್ಕಿಸದೆ, ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಒಲೆಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಪರಿಣಾಮವೇ ಇದು.
4: ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಅನರ್ಥವೇ ಇದು.
3: ಆಹಾ, ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆಯ ನಿವಾರಣೆಗಾಗಿ ಉಪಾಯವನ್ನು ಕಂಡುಹಿಡಿಯಿರಿ.
1: ಉಪಾಯವೇ ತರದು ಪ್ರಭು? ಬ್ರಾಹ್ಮಣರು ಸಂತುಷ್ಟರಾದರೆ ಬರಗಾಲ ಬರುವುದೇ? ಪರ್ಜನ್ಯ ಯಾಗ ಮಾಡಿಸಿ ದೇವೇಂದ್ರನೂ ಸಂತೋಷ ಪಟ್ಟನಾದರೆ ಮಳೆಯಾಗಿ ದವಸ ಧಾನ್ಯಗಳು ಸಮೃದ್ಧಿಯಾಗುವು.
7: ಅದಕ್ಕೂ ಮೊದಲು ಜಂಗಮರಿಗೆ ಭೂರಿ ಭೋಜನವಿತ್ತು ಸಂತೃಪ್ತಿ ಪಡಿಸಿದ್ರೆ ಬರಗಾಲ ಬರೋದೇ ಇಲ್ಲ.
4: ನಿತ್ಯವೂ ಮಹಾಮಾತಿಯ ಪೂಜೆ ಪ್ರಾರ್ಥನೆಗಳು ನಡೆಯಬೇಕು ಮಹಾಪ್ರಭು.
2: ಇದಕ್ಕೆ ಬಸವಣ್ಣನವರ ಸಹಕಾರವೂ ಬೇಕು.
6: ಮುಂಚೆಣ್ಣನವರೇ, ಜನತೆಯ ಕಷ್ಟ ನಿವಾರಣೆಗೆ ನಾನು ವಿರೋಧಿಸುವೆ ಎಂದೂ ಇಲ್ಲ. ಆದರಿಷ್ಟೇ, ಭೂರಿ ಭೋಜನ ಯಜ್ಞ ಯಾಗಾದಿಗಳಿಗಾಗಿ ಹಣ ಹಾಳು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಈಗ ತಲೆದೋರಿರುವ ಭರದ ಸಮಸ್ಯೆಯನ್ನು ನಿವಾರಿಸಬಹುದೆಂದು ನಾನು ನಿಮಗೆ ಸೂಚಿಸುತ್ತೇನೆ.
3: ಮತ್ತಾವು ಉಪಾಯವಿದೆ ಹೇಳಿ.
6: ರಾಜ್ಯದ ಆಹಾರ ಧಾನ್ಯದ ಉಗ್ರಾಣದಿಂದ ಧಾನ್ಯ ವಿತರಣೆಯಾಗಬೇಕು. ಕೆರೆ ಕುಂಟೆಗಳ ಜೀರ್ಣೋದ್ಧಾರವಾಗಬೇಕು. ಅದಕ್ಕೆ ಬೊಕ್ಕಸದಿಂದಲೇ ತಕ್ಕ ವೇತನ ದೊರೆಯುವಂತಾಗಬೇಕು.
2: ಅದಕ್ಕೆ ಬೊಕ್ಕಸದಲ್ಲಿ ಹಣವಿರಬೇಕಲ್ಲ?
6: ಅದು ಅರ್ಥಮಂತ್ರಿಗಳಾದ ತಮಗೆ ತಿಳಿದ ವಿಷಯ.
5: ಮಹಾಪ್ರಭು, ಮಹಾಮಾತೆಯ ಮಂದಿರದ ಅರ್ಚಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ.
3: ಬರಮಾಡು ಅವರನ್ನು.
8: ಮಹಾಪ್ರಭು, ಮಹಾಮಾತೆಯ ಮಂದಿರದ ಒಳ ಪ್ರಾಕಾರವನ್ನು ಅಯ್ಯುತ್ತಿರುವಾಗ ಈ ತಾಮ್ರಪಟ ದೊರೆಯಿತು. ಅಧಿಕಾರಿಗಳು ತಮ್ಮ ಸನ್ನಿಧಿಗೆ ಅರ್ಪಿಸಿ ಬರಲು ಹೇಳಿ ಕಳಿಸಿದ್ದಾರೆ.
3: ಕೊಡುಗಿಲ್ಲಿ, ಎಂತಹ ವಿಚಿತ್ರ ಲಿಪಿ ಇದು? ಪಂಡಿತರೆ, ತಾವು ಸರ್ವಶಾಸ್ತ್ರ ಪ್ರವೀಣರು, ಓದಿಗಿದನ್ನು?
9: ಹೇ ಪ್ರಭು, ಇದು ಪೈಶಾಚಿಕ ಭಾಷೆ, ಹಣದ ಮೇಲೆ ಲೋಭವಿದ್ದವರು ಬರೆದು ಹೂಳಿಟ್ಟ ಲಿಪಿ.
3: ಶೆಟ್ಟರೆ, ತಾವು ಓದಿ.
7: ಪ್ರಭು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಗ್ರಾಮ ಲಿಪಿ.
3: ಮಧುವರಸರೆ, ತಾವು ಓದಿ.
10: ಪ್ರಭು, ಇದು ಯಾವುದೋ ಸಣ್ಣ ಹುಡುಗರ ಆಟದ ಗೆರೆಯಂತಿದೆ.
3: ಮಂಚಣ್ಣನವರೇ,
11: ಪ್ರಭು
3: ತಾವು ಪ್ರಯತ್ನಿಸುವಿರಾ?
2: ಇದನ್ನು ಕರುಣಿಕರಾದ ಬಸವಣ್ಣನವರು ಓದಬಹುದು.
3: ಬಸವಣ್ಣನವರೇ, ತಾವೇ ಓದಿ ಹೇಳಿ.
6: ಪ್ರಭು, ಅರ್ಥವಾಯಿತು. ಆದರೆ ಇದರಲ್ಲಿಯ ವಿಷಯವು ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕದ್ದು.
3: ಹೌದೇ? ಹೀಗೆ ಬನ್ನಿ. ಆಶ್ಚರ್ಯ! ಯಾರಲ್ಲಿ? ನಾಲ್ಕಾರು ಜನ ಸೇವಕರನ್ನು ಆರಿ ಗುದ್ದಲಿ ಸಮೇತ ಬರಲಿಕ್ಕೆ ಹೇಳು. ತಂದಿರಾ? ಬಸವಣ್ಣನವರೇ, ಎಲ್ಲಿ ಎಲ್ಲಿ?
6: ಪ್ರಭು, ಇಲ್ಲಿ ಈ ಸ್ಥಳದಲ್ಲಿ.
3: ಅಗಿರಿಯಲ್ಲಿ. ಹೋ
2: ಬಸವಣ್ಣನವರೇ, ಸಿಂಹಾಸನದ ಪಕ್ಕದಲ್ಲಿ ಕೆರೆ ತೋಡಿಸುವರೇನು?
6: ಮುಂಚಣ್ಣನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನಿನ ಸೆಲೆ ಹೊರಡಲೂಬಹುದು.
2: ಹಾಗಾಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರೇನು?
6: ಸಂಗಮನಾಥನ ಇಚ್ಛೆ.
3: ಆಹಾ, ಅನರ್ಘ್ಯವಾದ ಸಂಪತ್ತು! ಬಸವಣ್ಣನವರೇ, ಬಸವಣ್ಣನವರೇ, ಈ ಸಂಪತ್ತು ತಮಗೆ ಸಲ್ಲತಕ್ಕದ್ದು.
6: ಮಹಾಪ್ರಭು, ಇದು ಚಾಲುಕ್ಯ ಚಕ್ರವರ್ತಿಗಳ ಮೂಲ ನಿಧಿ, ಇದು ತಮಗೇ ಸಲ್ಲತಕ್ಕದ್ದು. ಇದನ್ನ ನಾನು ತೆಗೆದುಕೊಂಡರೆ ಶಿವ ಮೆಚ್ಚುವನೇ.
3: ಬಸವಣ್ಣನವರೇ, ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮಗೆಲ್ಲಿ ದೊರೆಯುತ್ತಿತ್ತು?
6: ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ, ಅದಕ್ಕೆ ಪ್ರತಿಫಲ ಪಡೆದರೆ ನನ್ನ ಕಾಯಕ ಕಟ್ಟಳೆಗಳಿಗೆ ಚ್ಯುತಿ ಉಂಟಾಗುವುದು. ಪ್ರಭುಗಳು ಸಮ್ಮತಿಸುವುದಾದರೆ ನನ್ನದೊಂದು ಸೂಚನೆ.
3: ಅವಶ್ಯವಾಗಿ ಹೇಳಿ. ನಿಮ್ಮ ಸೂಚನೆಗಳು ಸರ್ವಕಾಲದಲ್ಲಿಯೂ ಸೂಕ್ತವಾಗಿಯೇ ಇರುತ್ತವೆ, ಹೇಳಿ.
6: ಪ್ರಭು, ರಾಜ್ಯದಲ್ಲಿ ತಲೆದೋರಿದ ಕ್ಷಾಮ ಬಾಧೆ ನಿವಾರಣೆಗಾಗಿ ಶಿವನಿತ್ತ ಈ ಸಂಪತ್ತನ್ನು ವಿನಿಯೋಗಿಸಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ.
3: ಆಹಾ, ಬಸವಣ್ಣನವರೇ, ನೀವು ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನ ಮನವನ್ನು ಗೆದ್ದಿರಿ. ಈ ಸಂಪತ್ತು ರಾಜಬೊಕ್ಕಸದಲ್ಲಿದ್ದರೂ ಅದನ್ನು ವೆಚ್ಚ ಮಾಡುವ ಅಧಿಕಾರ ತಮ್ಮದು. ನಮ್ಮೆಲ್ಲರನ್ನಗಲಿ ಸ್ವರ್ಗಸ್ಥರಾದ ನಿಮ್ಮ ಮಾವ ಬಲದೇವ ಮಂತ್ರಿಗಳು ಅಲಂಕರಿಸಿದ ಮಹಾಮಂತ್ರಿಯ ಸ್ಥಾನ ನಿಮ್ಮಿಂದಲೇ ಅಲಂಕೃತವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಬಸವರಾಜರೇ, ಇಂದಿನಿಂದ ನೀವು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು, ದಂಡನಾಯಕರು.
12: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
13: ಜಯವಾಗಲಿ.
12: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
13: ಜಯವಾಗಲಿ.
12: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
13: ಜಯವಾಗಲಿ.
14: ಬಂಧುಗಳೇ, ಮಹಾತ್ಮರಾದ ಬಸವಣ್ಣನವರು ಎಂತಹ ಪುಣ್ಯಮೂರ್ತಿಗಳು ಬಲ್ಲಿರ! ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು ಎಂದು ಬಡದಾಡುತ್ತಾ ರಕ್ತ ಕಾಲುವೆಯನ್ನು ಹರಿಸುತ್ತಿದ್ದ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿದ ಕಾರಣ ಪುರುಷರು. ಬಂಧುಗಳೇ, ಇಂದು ಆ ಮಹಾತ್ಮರು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳಾದದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದು ನಿತ್ಯ ಓಲಗ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತಲೇ ಬರುತ್ತಿದ್ದಾರೆ. ಎಲ್ಲರೂ ಒಮ್ಮೆಲೆ ಅವರ ಜಯ ಜಯಕಾರ ಮಾಡುವ. ಮಹಾತ್ಮ ಬಸವಣ್ಣನಿಗೆ ಜಯವಾಗಲಿ! ಮಹಾತ್ಮ ಬಸವಣ್ಣನಿಗೆ
13: ಜಯವಾಗಲಿ!
14: ಮಹಾತ್ಮ ಬಸವಣ್ಣನಿಗೆ
13: ಜಯವಾಗಲಿ!
14: ಶರಣೆಂಬೆ ಮಹಾತ್ಮ,
6: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನು.
14: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಇದನ್ನೇನು ಮಾಡಿದಿರಿ? ನಾನು ಶರಣು ಮಾಡಿದರೆ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನ ಮೇಲೆ ಎಂಥ ಹೊರೆ ಹೊರಿಸಿದಿರಿ! ನಾನೆಂಥ ಪಾಪಿ! ಈ ಪಾಪ ಕ್ಷಾಲನಿಗಾಗಿ ಏನು ಮಾಡಲಿ? ಯಾರನ್ನು ಮೊರೆ ಹೋಗಲಿ? ಬಸವೇಶ, ಬಡಗೋವಿನ ಎಳೆಕರವನ್ನು ಹುಲಿಯು ಮುರಿದಂತೆ ನನ್ನ ಅವಸ್ಥೆ ಮಾಡುವುದು ನಿಮಗೆ ಯೋಗ್ಯವೆನಿಸಿದೆ. ಬಸವೇಶ ಬಸವೇಶ ಬಸವೇಶ.
6: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ,
14: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಳಲಾರೆ ಕೇಳಲಾರೆ, ನಾನಿದನ್ನು ಕೇಳಲಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
11: ಸ್ವಾಮಿ ಸ್ವಾಮಿ, ಏನಾಯ್ತು? ಹೀಗೇಕೆ ಚೀರುತ್ತಿರುವಿರಿ?
14: ಕಲ್ಯಾಣಿ, ಏನೆಂದು ಹೇಳಲಿ? ಆದ ತಪ್ಪಿಗಾಗಿ ಯಾರನ್ನು ಕ್ಷಮೆ ಕೇಳಲಿ? ಆದ ಅಪರಾಧಕ್ಕಾಗಿ ಪರಿಹಾರವನ್ನು ಹೇಗೆ ಹುಡುಕಲಿ? ಕಲ್ಯಾಣಿ, ಪುಸ್ತಕದ ಮೇಲೆ ವಜ್ರಾಘಾತವಾದಂತಾಗಿದೆ. ಸಹಸ್ರಾರು ಸಿಡಿಲುಗಳು ಒಂದೇ ಬಾರಿಗೆ ಬಡಿದಂತಾಗಿವೆ.
11: ಸ್ವಾಮಿ, ಆದದ್ದಾದರೂ ಏನೆಂದು ನನ್ನೊಡನೆ ಹೇಳಿ, ಅದಕ್ಕೆ ಪರಿಹಾರ ಹುಡುಕುವ.
14: ಕಲ್ಯಾಣಿ, ಈ ದಿನ ದರ್ಬಾರು ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನವರಿಗೆ ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಶರಣು ಹೇಳಿ ಕೈ ಮುಗಿದು ಹೊರಟು ಹೋದರು. ಪ್ರಿಯೇ, ಈ ಬಗ್ಗೆ ನನಗೆ ದಿಕ್ಕು ಕಾಣದಾಗಿದೆ. ಈ ಪಾಪದಿಂದ ಕಡೆಗಾಗಲು ದಾರಿ ತೋರಿಸುವೆಯ?
11: ಒಡೆಯ, ಈ ಪಾಪದಿಂದ ಕಡೆಗಾಣಲು ಒಂದು ಉಪಾಯವಿದೆ.
14: ಹೇಳು ಕಲ್ಯಾಣಿ, ಯಾವ ಉಪಾಯ ಹೇಳು. ಈ ಪಾಪ ಕ್ಷಾಲನಿಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಆಗುವವರೆಗೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟುಕು ನೀರು ಸಹ ಹಾಕುವುದಿಲ್ಲ.
11: ಕೊರಗಬೇಡಿ ಸ್ವಾಮಿ, ನಮ್ಮ ಕಾಯಕದಿಂದಲೇ ನಮ್ಮ ಪಾಪ ಕಳೆಯಬೇಕು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತು ಸತ್ಯವಾಗಿದ್ದರೆ ಈ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತದೆ. ಶಿವ ಮೆಚ್ಚುತ್ತಾನೆ ಸ್ವಾಮಿ.
14: ಹೇಳು, ಯಾವ ಮಾರ್ಗ ಹೇಳು ಕಲ್ಯಾಣಿ.
11: ನಿಮ್ಮ ಬಲತೊಡೆಯ ಚರ್ಮವನ್ನು ನನ್ನ ಎಡತೊಡೆಯ ಚರ್ಮವನ್ನು ಸುಲಿದು ಅದರಲ್ಲಿ ಹಸನಾದ ಜೋಡುಗಳ ಮಾಡಿ ನನ್ನಣ್ಣ ಬಸವಣ್ಣನವರಿಗೆ ಕೊಡಬೇಕು. ಅವರದನ್ನು ಮೆಟ್ಟಿ ತುಳಿದಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ ಸ್ವಾಮಿ.
14: ಕಲ್ಯಾಣಿ ಕಲ್ಯಾಣಿ, ನಾನಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ನೀನು ನನಗೆ ಸತಿಯಾಗಿ ದೊರೆತಿರುವಿ. ನಿನ್ನ ಮಾತು ಸತ್ಯ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಕಾಯಕ ನಿರತರಾಗು.
11: ಬನ್ನಿ ಸ್ವಾಮಿ.
14: ಸಂಗಮನಾಥ ಬಸವೇಶ, ಭಕ್ತಿ ಭಾಂಡಾರಿ ಬಸವಣ್ಣ, ಸಂಗಮನಾಥ ಬಸವೇಶ.
11: ಸ್ವಾಮಿ, ಇಲ್ಲಿ ನೋಡಿ ಎಷ್ಟು ಅಂದವಾಗಿದೆ ಈ ಜೋಡುಗಳು.
14: ಆಗದೇನು ಕಲ್ಯಾಣಿ, ಮನವೊಲಿದು ಮಾಡಿದ ಭಕ್ತಿ. ಹದವಾದ ಚರ್ಮ ಮೃದುವಾಗದೇನು, ಅಂದವಾಗದೇನು. ಹೋಗು, ಒಂದು ಹಸನವಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ.
11: ಆಗಲಿ ಸ್ವಾಮಿ.
14: ಇವುಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಮುಟ್ಟಿಸಿ ಬರುತ್ತೇನೆ. ಬಸವೇಶ ಬಸವಣ್ಣ.
11: ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟೆನೆಂದು ನುಡಿದು ಲಿಂಗಮುಖಕ್ಕೆ ದೂರವಾದೆ, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ. ಕೂಡಲ ಸಂಗಮ ದೇವ, ನಿನಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಕಿ ಕಡೆಯಿಲ್ಲ.
6: ಆಹಾ ನೀಲಾ, ನಿಜವಾಗಿಯೂ ನನ್ನ ವಚನಕ್ಕೆ ಜೀವಕಳೆ ತುಂಬಿದೆ. ಧನ್ಯ ನೀಲಾಂಬಿಕೆ, ನೀನೇ ಧನ್ಯ.
11: ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಈ ಹೊಗಳಿಕೆ ನನಗೆ ಹೊನ್ನ ಶೂಲ.
6: ಏಕೆ ನೀಲಾ, ಒಳ್ಳೆ ಗುಣಗಳನ್ನು ಹೊಗಳುವುದು ತಪ್ಪೇ?
11: ತಪ್ಪಲ್ಲವಾದರೂ ನಾನು ನಿಮ್ಮ ಅರ್ಧಾಂಗಿಯಲ್ಲವೇ. ನನ್ನನ್ನು ನೀವು ಹೊಗಳುವುದೆಂದರೆ ನಿಮ್ಮನ್ನು ನೀವು ಹೊಗಳಿಕೊಂಡಂತಾಗುವುದಿಲ್ಲವೇ? ಬೇರೆಯವರು ನಿಮ್ಮನ್ನು ಹೊಗಳಿದಾಗ ಎನ್ನವರೊಲಿದು ಹೊನ್ನ ಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳಿಕೆ ಎನ್ನ ಮೈಗುಂಡಿತಲ್ಲ ಎಂದು ನೀವೇ ಹೇಳಿರಲಿಲ್ಲವೇ?
6: ಆಹಾ ನೀಲಾ, ಈ ಬಸವ ಬಸವಣ್ಣನಾದದ್ದು ನಿನ್ನಿಂದ.
11: ಸಾಕು ಸಾಕು, ಲಿಂಗಾರ್ಚನೆಗೆ ವೇಳೆಯಾಯಿತು, ಎಲ್ಲವನ್ನೂ ಏರ್ಪಡಿಸಲಿ.
6: ಆಗಲಿ ನೀಲಾ.
5: ಒಡೆಯ, ಹರಭಕ್ತ ಹರಳಯ್ಯನವರು ಬಾಗಿಲಲ್ಲಿ ಕಾದು ನಿಂತಿದ್ದಾರೆ. ಅಪ್ಪಣೆಯಾದರೆ.
6: ಯಾರು? ಹರಳೆಯೇನುವರೇ? ಶಿವಶಿವ, ಶರಣರು ಬಂದು ನಿಂತರೂ ನನಗರಿವಾಗಬಾರದೆ. ಬನ್ನಿ ಬನ್ನಿ ಶರಣರೇ, ಹೀಗೆ ಬನ್ನಿ. ಇಂದು ನನ್ನ ಮನೆ ಪಾವನವಾಯಿತು.
14: ಬೇಡ ಬೇಡ ಗುರುದೇವ, ನನ್ನನ್ನು ಮುಟ್ಟಲಾಗದು. ನಾನು ಅಂತ್ಯಜ ಹೊಲೆಯ.
6: ಶರಣಶ್ರೇಷ್ಠರೇ, ತಾವು ಹೀಗನ್ನಬಹುದೇ? ತಾವು ಹರಭಕ್ತರು ಅಂದಾಗ ತಮ್ಮಲ್ಲಿ ಕುಲವ ನೆನೆಯುವುದೆಂದರೆ ಶಿವದ್ರೋಹ ಮಾಡಿದಂತೆ. ಹೇಳಿ, ನನ್ನಿಂದೇನಾಗಬೇಕು?
14: ಗುರುದೇವ, ಶುದ್ಧ ಅಂತಃಕರಣದಿಂದ ಭಕ್ತಿಪೂರ್ವಕವಾಗಿ ಈ ಪಾದರಕ್ಷೆಗಳನ್ನು ತಮಗಾಗಿ ಸಿದ್ಧಪಡಿಸಿ ತಂದಿರುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
6: ಶರಣರೇ, ನನಗಾಗಿ ಪಾದರಕ್ಷೆಗಳನ್ನು ತಂದಿರುವರ? ಕಾರಣ?
14: ಗುರುದೇವ, ಅಂದು ತಾವು ರಾಜ್ಯಸಭೆಯಿಂದ ಬರುತ್ತಿದ್ದಾಗ ನಾನು ನಿಮಗೆ ಶರಣು ಎಂದೆ. ಅದಕ್ಕೆ ತಾವು ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನ ಮೇಲೆ ಹೆಚ್ಚಿನ ಭಾರ ಹೇರಿದಿರಿ. ಆ ಪಾಪಕ್ಷಾಲನೆಗಾಗಿ ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಹದ ಮಾಡಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಪಾಪಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ.
6: ಶಿವಶಿವ, ಪತಿ ಪತ್ನಿಯರು ನಿಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದರ? ಅದು ಅದು ನನಗಾಗಿ? ಶಿವಶಿವ, ಆಹಾ, ಎಷ್ಟು ಅಂದವಾಗಿವೆ! ಶರಣರೇ, ಭಕ್ತಿ ಭಾವ ಪರಾಕಾಷ್ಠೆಯ ಕಾಯಕದಿಂದ ಶುದ್ಧಗೊಳಿಸಿದ ಈ ಪಾದರಕ್ಷೆಗಳು ನನಗೆ ಸಲ್ಲತಕ್ಕವುಗಳಲ್ಲ, ಆ ಶಿವನಿಗೆ ಸಲ್ಲತಕ್ಕವುಗಳು. ಪಾಮರನಾದ ನಾನು ಇವುಗಳನ್ನು ಮೆಟ್ಟಲು ಯೋಗ್ಯನಲ್ಲ, ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡಲು ಯೋಗ್ಯ.
14: ಗುರುದೇವ, ನಾನಿವುಗಳನ್ನು ತಮಗಾಗಿ ಸಿದ್ಧಪಡಿಸಿಕೊಂಡು ತಂದಿರುವೆ.
6: ಶರಣರೇ, ನಿಮ್ಮ ಕಾಯಕ ನಿಷ್ಠೆಯಿಂದ ನಾನು ಸಂತುಷ್ಟನಾದೆ. ಈ ಪಾದರಕ್ಷೆಗಳನ್ನು ಸಂಗಮನಾಥನಿಗರ್ಪಿಸಿ ಆತನ ಕೃಪೆಗೆ ಪಾತ್ರರಾಗಿರಿ.
14: ಆಗಲಿ ಗುರುದೇವಾ.

0: ಸ್ವಾಮಿ. ಸ್ವಾಮಿ, ಪೂಜೆಗೆ ಸಿದ್ಧವಾಗಿದೆ, ಬರುವಿರಾ? ಎಂತಹ ಭಾವಪರವಶತೆ! ಭಕ್ತಿ ವಿರಕ್ತಿಯೇ ಜೀವನ್ಮುಕ್ತಿಯ ಸಾಧನೆ ಎಂದು ಅರಿತ ಈ ಸಾಕಾರ ಮೂರ್ತಿಯನ್ನು ಕಂಡು ಧನ್ಯಳಾದೆ. ಸ್ವಾಮಿ, ಸ್ವಾಮಿ, ಲಿಂಗಾರ್ಚನೆಗೆ ವೇಳೆಯಾಗಿದೆ, ಬರುವಿರಾ? ಇದೇನು ಸ್ವಾಮಿ, ಇಷ್ಟೊಂದು ಭಾವಪರವಶರಾಗಿ ಸುಮ್ಮನೆ ನಿಂತಿರುವಿರಲ್ಲ.
1: ನೀಲಾ, ಹರಭಕ್ತ ಹರಳೆಯನವರು ಬಂದಿದ್ದರು. ಹೋಗುವಾಗ ಸಂಗಮನಾಥನು ಗುಣಗಾನ ಮಾಡುತ್ತಾ ಹೋದರು. ಅವರ ಅಂತರಂಗದಿಂದ ಹೊರಹೊಮ್ಮಿದ ಅವರ ಭಕ್ತಿ ಭಾವ ರಸಗಂಗೀಲಿ ತೇಲಿ ಮೈ ಮರೆತು ಹೋದೆ. ನೀಲಾ, ಹರಳಯ್ಯನವರು ಎಂಥ ಶರಣರು, ಎಂಥ ಭಕ್ತರು! ಕರುಣಾಳು ಪರಶಿವನು ಆನಂದದಿಂದ ಬಂಧಿಯಾಗಿರುವನು ಅವರ ಮನೋಮಂದಿರದಲ್ಲಿ.
0: ಸ್ವಾಮಿ, ಪೂಜೆಗೆ ವೇಳೆಯಾಗುತ್ತಿದೆ, ಬರುವಿರಾ?
1: ನಡೆನೀಲ. ನೀಲ, ರಾತ್ರಿ ಬಹಳವಾಗಿದೆ, ನೀನು ವಿಶ್ರಾಂತಿ ತೆಗೆದುಕೋ ಹೋಗು.
0: ಹಾಗೆ ಆಗಲಿ ಸ್ವಾಮಿ. ಶಿವನೇ,
1: ಸಂಗಮನಾಥ
2: ಮಂಚಣ್ಣನವರ ಹೇಳಿಕೆಯಂತೆ ಕಳುವಿಗೇನು ಬಂದೆ, ಆದರೆ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ನೋಡಿ ಮನವೇ ಬಾರದು. ಏನು ಮಾಡಲಿ? ಇಲ್ಲ, ಕಳುವು ಮಾಡಲಿಕ್ಕೆ ಬೇಕು, ಕಳುವು ಮಾಡಲಿಕ್ಕೆ ಬೇಕು.
1: ಕಳ್ಳ? ಏನಾಯ್ತು ನೀಲ?
0: ಸ್ವಾಮಿ, ಕಳ್ಳ ನನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡು ಓಡುತ್ತಿದ್ದಾನೆ ಸ್ವಾಮಿ.
3: ಒಡೆಯ, ಕಳ್ಳ ಸಿಕ್ಕ.
1: ಬಿಡು ಆತನನ್ನ. ಅಪ್ಪ, ನೀನು ಯಾರೇ ಆಗಿರು ಗಾಬರಿ ಆಗಬೇಡ, ಸಮಾಧಾನವಿರಲಿ.
0: ಸ್ವಾಮಿ, ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
1: ಅಯ್ಯೋ ಹುಚ್ಚಿ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೇಕೆ ಮೋಹ?
0: ಮೋಹವಲ್ಲ ಸ್ವಾಮಿ, ಲೋಕಾಚಾರ. ಮಾಂಗಲ್ಯ ಸತಿಗೆ ಭೂಷಣವಲ್ಲವೇ?
1: ಅಲ್ಲ, ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಹೀಗೆ ತಿಳಿದ ಸತಿ ಯಾವ ಮೌಢ್ಯಕ್ಕೂ ಸಿಕ್ಕಲಾರಳು. ಅಪ್ಪ, ಈ ಬಸವನ ಮನೆಗೆ ಆಸೆಯಿಂದ ಬಂದ ನೀನು ನಿರಾಶೆಯಾಗಿ ಹೋಗಲಾರೆ. ನೀಲ, ನಿನ್ನ ಮೈ ಮೇಲಿನ ಎಲ್ಲ ಆಭರಣಗಳನ್ನೂ ಬಿಚ್ಚಿಕೊಡು.
0: ಇದೇನು ಸ್ವಾಮಿ, ಇವನು ನನ್ನ ಮಾಂಗಲ್ಯವನ್ನು ಕದ್ದ ಮಹಾ ಅಪರಾಧಿ, ಅಂತಹವನ ಮೇಲೆ ದಯೆ ತೋರಿಸುತ್ತಿರುವಿರಾ? ದಯವೇ ಧರ್ಮದ ಮೂಲವೆಂಬುದನ್ನು ನಾನು ತಿಳಿದಿದ್ದೇನೆ, ಆದರೂ ಪಾತ್ರ ಪಾತ್ರಗಳನ್ನು ವಿಚಾರ ಮಾಡದೆ ದಾನ ಮಾಡಬಾರದಷ್ಟೇ. ಈ ನಿಮ್ಮ ಅತಿಯಾದ ಔದಾರ್ಯ ಅನಾಹುತಕ್ಕೆ ಕಾರಣವಾಗುತ್ತಿದೆ.
1: ನೀಲಾ, ನೀಲಾ, ಅಸ್ಥಿರವಾದ ವಸ್ತುಗಳ ಮೇಲಿನ ಮೋಹದಿಂದ ಪತಿಗೆ ವಿರೋಧಿಸಿ ನುಡಿವಿ ಎಂದು ನಾನೆಣಿಸಿರಲಿಲ್ಲ.

0: ಅಯ್ಯೋ, ತಪ್ಪಾಯಿತು ಸ್ವಾಮಿ. ಅಜ್ಞಾನಿಯಂತೆ ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ.
1: ಹೇಳು ಹೇಳು ನೀಲ, ಇವನು ನಿನ್ನಂತೆ ತಿಳಿಯದೆ ಅಪರಾಧ ಮಾಡಿದ್ದಾನೆ, ಬಿಚ್ಚಿಕೊಡು.
0: ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ.
1: ಅಪ್ಪ, ಇವುಗಳನ್ನ ತೆಗೆದುಕೋ.
2: ಅಪ್ಪ, ಮಹಾತ್ಮ ನನ್ನ ಸರ್ವ ಅಪರಾಧವನ್ನು ಮನ್ನಿಸು ತಂದೆ.
1: ಅಪ್ಪ ಮೇಲೇಳು, ಮನೆಯಲ್ಲಿ ಯಾವ ತೊಂದರೆ ಇದೆಯೋ, ಹೆಂಡರು ಮಕ್ಕಳು ಬಹು ಕಷ್ಟದಲ್ಲಿರಬಹುದು, ಬಡತನವು ಮಾನವನಿಗೆ ಮಹಾರೋಗವಿದ್ದಂತೆ, ಆ ಬಡತನದ ಬೇಗಿಯಿಂದ ಮುಕ್ತನಾಗಲು ನೀನು ಕಳ್ಳತನಕ್ಕೆ ಕೈಯಿಕ್ಕಿರಬೇಕು. ತೆಗೆದುಕೋ, ಬಡವರಿಗಾಗಿಯೇ ಮೀಸಲಾಗಿರುವ ಈ ಒಡವೆಗಳನ್ನು.
2: ಬೇಡ ಬೇಡ ತಂದೆ, ಇವು ನನಗೆ ಬೇಡ. ನನಗೆ ಮನೆ, ಮಾರು, ಮಡದಿ, ಮಕ್ಕಳು ಯಾರು ಇಲ್ಲ ನನ್ನಪ್ಪ.
1: ಆದರೇನು, ಜಂಗಮ ರೂಪಿಯಾದ ನೀನು ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ. ಪ್ರಭುವೇ, ಕಳ್ಳನ ರೂಪದಿಂದ ಈ ಬಸವನನ್ನು ಪರೀಕ್ಷಿಸಲು ಬಂದೆಯಾ ತಂದೆ? ಎಲ್ಲವೂ ನಿನ್ನದಾಗಿರಲು ಕೊಡಲು ನಾನಾರು? ತೆಗೆದುಕೋ ನನ್ನಪ್ಪ.
2: ಬೇಡ ತಂದೆ, ನನ್ನ ಕಾಲಿಗೆ ಬೀಳಬೇಡಿ. ನಾನು ಜಂಗಮನಲ್ಲ, ನನಗೆ ನಮಸ್ಕರಿಸಿ ನನ್ನನ್ನು ಪಾಪ ಕೂಪಕ್ಕೆ ನೂಕಬೇಡಿ ನನ್ನಪ್ಪ.
1: ಅಪ್ಪ, ನೀನು ಜಂಗಮನಲ್ಲ ಎಂದಾಕ್ಷಣ ನಿನ್ನ ಕೊರಳಲ್ಲಿರುವ ಲಿಂಗವೆಂದಾದರೂ ಸುಳ್ಳಾದೀತೆ.
2: ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಿಮ್ಮ ಮನೆಯೊಳಗೆ ಬರಲು ಅನುಕೂಲವಾಗಲೆಂದು ಈ ವೇಷ ಧರಿಸಿದೆ. ಇದು ಲಿಂಗವಲ್ಲ ನನ್ನಪ್ಪ, ಕಲ್ಲು.
1: ಏನು ಏನು ಹೇಳಿದೆ? ಕಲ್ಲು? ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯ, ಎಂಥ ಉಚ್ಚ ಭಾವನೆಯಪ್ಪ ನಿನ್ನದು. ಸಾಕ್ಷಾತ್ ಪರಶಿವನ ಪ್ರತೀಕವಾದ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡವರು ಅದು ಕಲ್ಲೆಂದು ತಿಳಿದಿರುವಾಗ ನೀನು ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯಲ್ಲ, ಎಂಥ ಒಳ್ಳೆ ಭಾವನೆಯಪ್ಪ ನಿನ್ನದು. ಅದನ್ನು ಆಜೀವವೂ ಪೂಜಿಸುತ್ತಿರು. ಸಕಲರನ್ನೂ ಸಮಭಾವದಿಂದ ನೋಡುವ ಸಂಗಮನಾಥನು ನಿನಗೂ ಅನುಗ್ರಹಿಸುವನು. ಅಯ್ಯ, ನಿನ್ನ ಹೆಸರೇನು?
2: ಬೇಡರ ಭದ್ರ.
1: ಜಾತಿಯ ಹೆಸರನ್ನೆತ್ತಿ ಮಾತನಾಡಿದರು. ನೀನು ಯಾವ ಜಾತಿಯವನೇ ಆಗಿರು, ಇಂದಿನಿಂದ ನೀನು ಭದ್ರನಲ್ಲ, ವೀರಭದ್ರ. ವೀರಭದ್ರಣ್ಣ, ರಾತ್ರಿ ಬಹಳವಾಗಿದೆ, ಈ ಅಪರಾತ್ರಿಯಲ್ಲಿ ಮನೆಗೆ ಹೋಗುವುದು ಬೇಡ, ಇಲ್ಲೇ ವಿಶ್ರಾಂತಿ ತೆಗೆದುಕೋ, ನಾಳೆ ಬೆಳಿಗ್ಗೆ ಹೋಗುವಿಯಂತೆ.
2: ಇನ್ನೆಲ್ಲಿಗೆ ಹೋಗಲಿ ತಂದೆ? ನನಗೆ ಯಾರೂ ಇಲ್ಲ. ಅಪ್ಪ, ನನ್ನದೊಂದು ಬೇಡಿಕೆ.
1: ಏನಪ್ಪ ಅದು?
2: ಇವತ್ತಿನಿಂದ ತಮ್ಮ ಸೇವೆ ಮಾಡಿಕೊಂಡಿರಲು ನನಗೆ ಅಪ್ಪಣೆಯಾಗಬೇಕು ನನ್ನಪ್ಪ.
1: ಆಗಲಿ, ನಿನ್ನ ಕಾಯಕ ಯಾವುದೆಂದು ನಾಳೆ ಹೇಳುತ್ತೇನೆ. ನೀಲಾ
0: ಸ್ವಾಮಿ,
1: ಇಂದಿನಿಂದ ಈ ವೀರಭದ್ರಣ್ಣನನ್ನು ನಿನ್ನ ಒಡಹುಟ್ಟಿದ ಸಹೋದರನೆಂದು ಭಾವಿಸು.

0: ಅಣ್ಣ ನಿಲ್ಲು.
1: ಸಂಗಮನಾಥ,
0: ಏನದು ತಲೆಯ ಮೇಲೆ ಹೊತ್ತುಕೊಂಡಿರುವುದು?
1: ಇವು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿದ್ದ ಪಾದರಕ್ಷೆಗಳು ಮಧುವರಸರೆ.
0: ಏನು, ಇವು ಬಸವಣ್ಣನಿಗಾಗಿ ಸಿದ್ಧಪಡಿಸಿದ ಪಾದರಕ್ಷೆಗಳೇ?
1: ಹೌದು, ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಅವನಿಗೇ ಅರ್ಪಿಸಿ ಎಂದು ಕಳಿಸಿದ್ದಾರೆ.
0: ಎಲ್ಲಿ ನೋಡುವ, ಎಷ್ಟು ಅಂದವಾಗಿವೆಯಲ್ಲ ಹರಳ. ಆ ಬಸವನ ಮಾತು ಕೇಳಿ ನೀನು ಚರ್ಮದ ಜೋಡುಗಳನ್ನ ಸಂಗಮನಾಥನಿಗೆ ಅರ್ಪಿಸಲು ಹೊರಟಿರುವೆಯ?
1: ಮಧುವರ ಸರಿ, ಇವು ನನ್ನ ಭಕ್ತಿಯ ಕಾಣಿಕೆ.
0: ಹರಳ, ಈ ಜೋಡುಗಳು ನನಗೆ ಬೇಕಾಗಿವೆ, ಇವುಗಳನ್ನು ಮೆಟ್ಟುವ ಇಚ್ಛೆ ನನಗಾಗಿದೆ. ಹೇಳು, ಇವುಗಳ ಬೆಲೆ ಏನು?
1: ಇವುಗಳ ಬೆಲೆ ಮಧುವರ್ಸರೆ, ಇವುಗಳಿಗೆ ಬೆಲೆಯೇ ಇಲ್ಲ. ವಜ್ರ ವೈಢೂರ್ಯದಂತೆ ಅಮೂಲ್ಯವಾಗಿದೆ. ಬಸವಣ್ಣನವರೇ ಇವುಗಳನ್ನು ಮೆಡಲಿಲ್ಲ.
0: ಅಲ್ಲ, ಆ ಬಸವನ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಬೇಕಾದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಹೇಳು,
1: ಇವುಗಳಿಗೆ ಬೆಲೆ ಇಲ್ಲವೆಂದು ಹೇಳಿದನಲ್ಲ, ಇವು ಸಂಗಮನಾಥನಿಗೆ ಸೇರಬೇಕಾದವು. ಹಠ ಹಿಡಿದು ಕೆಡಬೇಡಿ.
0: ಎಲ್ಲಿಯ ಸಂಗಮನಾಥ, ಎಲ್ಲಿಯ ಬಸವಣ್ಣ?
1: ಶಿವಶಿವ
0: ಪಡು.
1: ಶಿವಶಿವ, ಶರಣರ ನಿಂದಿಯನ್ನು ಮಾಡಬೇಡಿ, ಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ.
0: ನಿನ್ನ ಪುರಾಣ ಕೇಳಲಿಕ್ಕೆ ನಾನು ಬಂದಿಲ್ಲ, ಕೇಳಲು ಸಿದ್ಧನೂ ಇಲ್ಲ. ಕೊಡು ಜೋಡುಗಳನ್ನು.
1: ಬೇಡಿ ಬೇಡಿ ಮಧುವರಸರೇ, ಬೇಡಿ.
0: ಹರಳ,
1: ಸಂಗಮನಾಥ ತಂದೆ ಬಸವಣ್ಣ,
0: ಏನಾಗುತ್ತದೆ ನೋಡೇ ಬಿಡುವ.
1: ಬೇಡಿ ಬೇಡಿ ಮಧುವರಸರಿ, ಬೇಡಿ, ತುಡುಕಬೇಡಿ. ನಿಮಗೆ ಇದರಿಂದ ಒಳ್ಳೇದಾಗಲಿಕ್ಕಿಲ್ಲ. ಬೇಡಿ ಮಧುವರಸರಿ, ಬೇಡಿ.
0: ಏನಾಗುತ್ತದೆ ಮೆಟ್ಟಿ ನೋಡೇ ತೀರುತ್ತೇನೆ.
1: ಬೇಡಿ ಮಧುವರಸರಿ.
2: ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ಉರಿ ಉರಿ ಉರಿ, ಸಂಕಟ ಸಂಕಟ, ಹರಳ ಉರಿ ಉರಿ.
1: ಸಂಗಮನಾಥ,
3: ಮಂಚಣ್ಣ ಮಂತ್ರಿಗಳೇ, ವಿಶೇಷವಾದ ವರ್ತಮಾನವೇನಾದರೂ ಇರುವುದೇ?
4: ಮಹಾಪ್ರಭು, ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲೆಮಾದಿಗರ ಪಟ್ಟಣವಾಗತೊಡಗಿದೆ.
3: ಅದಕ್ಕೆ ಕಾರಣ
4: ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಸಿಕ್ಕ ಸಿಕ್ಕ ಕುಲದವರಿಗೆ ಲಿಂಗ ಧಾರಣೆ ಮಾಡಿಸಿ ವೀರಶೈವ ಧರ್ಮದ ದೀಕ್ಷೆಯನ್ನು ಕೊಡಿಸುತ್ತಿರುವರು. ಇದರಿಂದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ತಾರತಮ್ಯ ಒಳಿದು ನಾಗರಿಕರ ಜೀವನ ಅಧೋಗತಿಗಿಳಿಯುತ್ತಿದೆ.
5: ಮಹಾಪ್ರಭು, ಇತ್ತಿತ್ತಲಾಗಿ ಬಸವರಾಜರು ರಾಜ್ಯ ಕಾರ್ಯಭಾರದಲ್ಲಿ ಅಲಕ್ಷ್ಯ ಮಾಡುತ್ತಿದ್ದಾರೆ, ಇದರಿಂದ ಆಡಳಿತ ಶಿಥಿಲಗೊಳ್ಳುತ್ತಿದೆ.
6: ಮಹಾಪ್ರಭು, ಅವನೇ ಅವನು ಜಾತವೇದ ಮುನಿಯಂತೆ ಕಪ್ಪಡಿ ಕ್ಷೇತ್ರದಿಂದ ಇಲ್ಲಿಗೆ ಬಂದು ಬೀಡು ಬಿಟ್ಟು ಜನತೆಗೆ ದುರ್ಬೋಧನೆ ಮಾಡುತ್ತಿದ್ದಾನೆ.
3: ಜಾತವೇದ ಮುನಿ?
5: ಹೌದು ಪ್ರಭು, ಅವನು ನಮ್ಮ ಬಸವರಾಜರ ಗುರುವಂತೆ.
4: ಇದು ಅಲ್ಲದೆ ಮೊನ್ನೆ ನಡೆದ ಘಟನೆಯನ್ನು ಪಂಡಿತರು ಶೆಟ್ಟರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಬಸವರಾಜರೇ ಮುಂದಾಗಿ ಹೊಲೆಮಾದಿಗರನ್ನು ದೇವ ಮಂದಿರ ಪ್ರವೇಶ ಮಾಡಿಸಿದರಂತೆ. ಇದರಿಂದ ರಾಜ್ಯದಲ್ಲಿ ಕ್ರಾಂತಿ ಎದ್ದಿದೆ. ಪ್ರಯುಕ್ತ ಮಹಾಪ್ರಭುಗಳು ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯ ವಿನಂತಿ.
3: ಮಹಾಮಂತ್ರಿ ಬಸವಣ್ಣನವರೇ.
7: ಪ್ರಭು,
3: ಇವರು ಹೇಳುತ್ತಿರುವುದು ನಿಜವೇ? ಅಸತ್ಯ ಕೆಡೆಗೊಡಬೇಡಿ.
7: ಪ್ರಭು, ನಾನು ಸುಳ್ಳಾಡುವೆನಿ? ದಿಡವನೇ ನುಡಿಯುವುದು, ನುಡಿದಂತೆ ನಡೆಯುವುದು, ಪುಸಿಯ ನುಡಿಯುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
5: ಬಸವರಾಜರೇ, ನೀವೂ ಮಹಾಧೈರ್ಯಶಾಲಿಗಳು. ಆ ಹೊಲೆಮಾದಿಗರನ್ನು ಕಟ್ಟಿಕೊಂಡು ಮಂದಿರ ಪ್ರವೇಶ ಮಾಡಿಸಿದ್ದಲ್ಲದೆ ಶಿವಪ್ರಸಾದವೆಂದು ಅವರೊಡನೆ ಭೋಜನವನ್ನೂ ಮಾಡಿರುವಿರಿ. ಇದು ಧರ್ಮಸಮ್ಮತವೇ?
7: ಯಾರು ಹೊಲೆಮಾದಿಗರು?
4: ಆ ಮಚ್ಚಿಗಾರ ಹರಳ್ಯ, ಡಂಬರ ಕಕ್ಯ,
8: ಡಾಂಬರ ನರ್ಸ್ಯ, ಕಿಳಿ ಕ್ಯಾತ್ರ ತಿಮ್ಯ, ಕಿನ್ನರ ಬಮ್ಯ, ಇವರೆಲ್ಲ ಹೊಲೆಮಾದಿಗರಲ್ಲನ್ರಿ?
7: ಛೇ ಛೇ ಛೇ, ಅವರು ಹೊಲೆಮಾದಿಗರಲ್ಲ, ಶಿವ ಶರಣರು. ನಿಜವಾದ ಹೊಲೆಮಾದಿಗರು ಯಾರು ಬಲ್ಲಿರ?
5: ಯಾರು ಹೇಳ್ರಪ್ಪ?
7: ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ಕುಲವೇನು ಆ ಬಂದಿರ ಕುಲವೇನು? ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಸದ್ಗುಣ ಸದಾಚಾರ ಸಂಪನ್ನರಿಗೆ ಹೊಲೆಮಾದಿಗರೆಂದು ಹೇಳುವುದು ಒಳಿತಲ್ಲ. ನಾನು ಆ ಮಹನೀಯರನ್ನು ಹೀಗೆ ತಿಳಿಯುತ್ತೇನೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನನೇನಂತ ಕರೆಯಿರಯ್ಯ ನಮ್ಮ ಕೂಡಲ ಸಂಗಮ ದೇವ.
4: ದಂಡಾಧೀಶರೇ, ದೋಹರರು ಮೋಚಿಯವರು ಮೊದಲಾದ ಕೀಳು ಜಾತಿಯವರು ನಿಮಗೆ ನಮಿಸಿದರೆ ನೀವು ಪ್ರತಿಯಾಗಿ ಅವರಿಗೆ ನಮಿಸುವುದು ಯೋಗ್ಯವೇ?
7: ಅವರು ಜನಿಸಿದ ಜಾತಿ ಕೀಳಾದರು, ಅವರು ತಮ್ಮ ಆಚಾರ ವಿಚಾರಗಳನ್ನು ಶುದ್ಧೀಕರಿಸಿಕೊಂಡು ಉಚ್ಚ ಕುಲದವರನ್ನು ಮೀರಿದ್ದಾರೆ. ಅಲ್ಲದೆ ಅವರೇ ವೀರಶೈವ ಮತೋದ್ಧಾರಕರು.
5: ಆಚಾರ ವಿಚಾರವನ್ನು ಶುದ್ಧೀಕರಿಸಿಕೊಂಡ ಮಾತ್ರಕ್ಕೆ ಮೂಲ ಜಾತಿ ಏನಾದರೂ ಬದಲಾಗ್ತದೇನ್ರಿ?
7: ಏಕಾಗಬಾರದು. ನಿಮ್ಮ ಹೇಳಿಕೆಯಂತೆ ನಡೆ ನುಡಿಗಳನ್ನು ಶುದ್ಧೀಕರಿಸಿಕೊಂಡರು ಮೂಲ ಜಾತಿ ಬದಲಾಗುವುದಿಲ್ಲವಾದರೆ ನಿಮ್ಮ ಪೂರ್ವಜ ಋಷಿ ಮುನಿಗಳೆಲ್ಲರೂ ಸತ್ಕುಲದಲ್ಲಿ ಹುಟ್ಟಿದವರೇ, ಹೇಳಿ ನೋಡುವ.
5: ಛೇಛೇ, ನಾನು ಹೇಳಿದ್ರೆ ನಿಜವೆನಿಸುವುದಿಲ್ಲ, ನೀವೇ ಹೇಳಿ.
3: ಪಂಡಿತರೇ, ನಿಮಗೆ ಗೊತ್ತಿದ್ದರೆ ನೀವೇ ಹೇಳಿಬಿಡಿ.
5: ಮಹಾಪ್ರಭು, ವಿಷಯ ಪ್ರಸ್ತಾಪನೆ ಆದುದು ಅವರಿಂದಲೇ, ಅವರೇ ಹೇಳಲಿ. ಅವರಿಗೆ ಆಗುವುದಿಲ್ಲವೆಂದರೆ ನಾನು ಹೇಳುತ್ತೇನೆ.
3: ಅವರಿಗೆ ಆಗುವುದಿಲ್ಲವೆಂದು ತಿಳಿದು ನೀವೇ ಹೇಳಿಬಿಡಿ.
5: ಪ್ರಭು, ಆ ವಿಚಾರ ಗಹನವಾದದ್ದು, ಹಾಗೆಲ್ಲ ಹೇಳಲು ಬರುವಂತಿಲ್ಲ.
3: ಹೌದೇ ಬಸವಣ್ಣನವರೇ, ನೀವೇ ಹೇಳಿ.
7: ಪ್ರಭು ಚಿತ್ತ ಕೇಳಿ. ವ್ಯಾಸನು ಬೆಸ್ತರ ಮಗನು, ಕೌಂಡಿಲ್ಯನು ಕ್ಷೌರಿಕನು, ದೂರ್ವಾಸನು ಮೋಚಿಯ ಮಗನು, ವಾಲ್ಮೀಕಿಯು ಬೇಡರವನು, ವಸಿಷ್ಠರು ವೇಶ್ಯ ಮಗನು. ಅಂದಮೇಲೆ ಇನ್ನುಳಿದವರ ಕುಲ ಜಾತಿಯನ್ನು ಎತ್ತುವುದರಲ್ಲಿ ಅರ್ಥವೇನಿದೆ? ಮಹಾಪಾಪ.
5: ಅದಕ್ಕೆ ನಾನು ಹೇಳಲಿಲ್ಲ.
6: ಅವರೆಲ್ಲ ಋಷಿಮುನಿಗಳು, ಮಹಾಮಹಿಮರು, ತಪಸ್ಸಿನ ಬಲದಿಂದ ಬ್ರಹ್ಮ ಪದವಿಯನ್ನು ಪಡೆದವರು. ಅದರಂತೆ ಈ ನಿಮ್ಮ ಜಾತಿ ವೇದ ಮುನಿ ಏನಾದರೂ ಬ್ರಹ್ಮ ಪದವಿ ಪಡೆದಿದ್ದಾರೇನ್ರಿ?
7: ಅವರು ಬ್ರಹ್ಮ ಪದವಿಯನ್ನಷ್ಟೇ ಅಲ್ಲ, ಅದಕ್ಕೂ ಮೀರಿದ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮುನಿಗಳು ಮಹಾತ್ಮ ಬುದ್ಧನಂತೆ ಈಗಿನ ಚಾತುರ್ವರ್ಣ ಪದ್ಧತಿಯನ್ನು ಅಳಿಸಿ ಗುಣವಿಶಿಷ್ಟವಾದ ಸನಾತನ ಮತವನ್ನು ಬೋಧಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷರು. ಹಿಂಸೆಯನ್ನು

0: ರಾಗಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮರಿಗೆ ಧನವನ್ನಿತ್ತು ಸತ್ಕರಿಸಬೇಕೆಂದು ಕಟ್ಟಳೆ ಮಾಡಿದ್ದಾರೆ.
1: ಬಸವಣ್ಣನವರೇ, ನೀವು ಪ್ರತಿನಿತ್ಯ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಿರಂತೆ, ನಿಜವೇ?
0: ನಿಜ ಪ್ರಭು, ಅದನ್ನು ಕಲ್ಯಾಣ ನಗರವೇ ಬಲ್ಲದು. ಅವರು ನಿರುದ್ಯೋಗಿಗಳಾಗಿ ಜೀವಿಸುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಕಾಯಕ ಮಾಡಿ ಬಂದ ಪ್ರತಿಫಲದಿಂದ ದಾಸೋಹ ನಡೆಸುತ್ತಿದ್ದಾರೆ.
1: ಆ ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಡುತ್ತಿದೆಯಂತೆ, ನಿಜವೇ?
0: ಅದೂ ನಿಜ ಪ್ರಭು. ಅವರೆಲ್ಲರೂ ಸಂಗಮನಾಥನ ಸೈನಿಕರು.
1: ಆಹಾ, ಆ ಅರ್ಥದಲ್ಲೆಲ್ಲ ನಾನು ನಿಮ್ಮನ್ನು ಕೇಳಿದ್ದು. ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಟ್ಟು ಕಲ್ಯಾಣ ರಾಜ್ಯದ ರಾಜಮುಕುಟವನ್ನು ನಿಮ್ಮ ತಲೆಗೆ ಮೇಲಿರಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ವದಂತಿಗಿದೆ. ಇದಕ್ಕೇನು ಹೇಳುವಿರಿ?
0: ಏನು ಹೇಳುತ್ತಿರುವಿರಿ ಪ್ರಭು? ಕಲ್ಯಾಣದ ರಾಜಮುಕುಟ ನನಗೆ ದೊರಕಿಸಿಕೊಡುವರೆ?
2: ಹೌದು ಹೌದು, ಕಲ್ಯಾಣದ ರಾಜಮುಕುಟ ನಿಮಗೆ.
3: ನಿಜ ನಿಜ, ಆ ಲಕ್ಷಣಗಳು ನಿಮ್ಮಲ್ಲಿ ಮೊದಲಿನಿಂದಲೂ ಇವೆ.
0: ಕಲ್ಯಾಣದ ರಾಜಮುಕುಟ ನನಗೆ, ಆ ಲಕ್ಷಣಗಳು ಮೊದಲಿನಿಂದಲೂ ಇವೆ. ಜಂಗಮ ಸ್ತೋಮ ಸೈನ್ಯವಾಗಿ, ಮಹಾಪ್ರಭು ಈ ಮಾತನ್ನು ತಾವು ನಂಬುವಿರ?
1: ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಭಾವಿಸಿಲ್ಲ
0: ಪ್ರಭು. ಪಿಸುಣರ ಬಾಯಿ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಕಾರುಣ್ಯದ ಶಿವಮುಕುಟದ ಬದಲು ಅರಸೊತ್ತಿಗೆಯ ಮುಳ್ಳು ಕಿರೀಟವನ್ನು ಅಪೇಕ್ಷಿಸುವಂಥ ಅಜ್ಞಾನಿಯೂ ನಾನಲ್ಲ ಪ್ರಭು. ಮಂತ್ರಿ ಪದವಿ ಸ್ವೀಕರಿಸುವಾಗ ಹರನಾಣಿ ಇಟ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಈ ಬಸವನ ಸರ್ವಸ್ವವು ರಾಜರ ಹಿತಕ್ಕಾಗಿ, ರಾಜ್ಯದ ಜನತೆಯ ಸೇವೆಗೆ ಮೀಸಲು.
1: ಅದನ್ನು ನಾನು ಬಲ್ಲೆ ಬಸವೇಶ.
0: ಪ್ರಭು, ಒಂದು ಮಾತನ್ನು ಹೇಳಬಯಸುತ್ತೇನೆ. ಯಾವ ದಿನ ನನ್ನ ವಿಷಯವಾಗಿ ತಮಗೆ ಸಂದೇಹ ಬರುವುದೋ, ಆ ಕ್ಷಣವೇ ಈ ಅಮಾತ್ಯಾಧಿಕಾರವನ್ನು ತ್ಯಜಿಸಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತೇನೆ.
1: ಬೇಡ ಬಸವೇಶ, ಬೇಡ. ನನಗೆ ಅನುಮಾನವೂಗಿಲ್ಲ, ಅಧೈರ್ಯವೂಗಿಲ್ಲ. ಈ ಮಂತ್ರಿ ಮಂಡಲದವರು ನಿಮ್ಮ ಬಗ್ಗೆ ಶಂಕಿಸಿ ಅಸಂತೋಷ ವ್ಯಕ್ತಪಡಿಸಿದ್ದಾರಷ್ಟೇ. ಇವರ ಸಮಾಧಾನಕ್ಕೆ ಇಷ್ಟೊಂದು ವಿವರಣೆ ಕೇಳಬೇಕಾಯಿತು.
0: ಪ್ರಭು, ಮಂತ್ರಿ ಮಂಡಲವಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ. ನಾನು ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ.
1: ಬಸವಣ್ಣ, ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಗಿರಿ. ಪ್ರಜೆಗಳ ಅಭ್ಯುದಯವೇ ನಮ್ಮ ಸಂಪತ್ತು.
0: ಶರಣು, ಬರುವೆ.
3: ಪ್ರಭು, ನೋಡಿ ನೋಡಿ, ಬಸವಣ್ಣನವರು ಸಿಂಹಾಸನಕ್ಕೆ ನಮಸ್ಕರಿಸದೆ ತಮ್ಮ ಬೆರಳಿನಲ್ಲಿರುವ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಇದು ಸಿಂಹಾಸನಕ್ಕೆ ಅವಮಾನ ಮಾಡಿದಂತಾಗುತ್ತದೆ. ಬಸವಣ್ಣನವರು ತಮ್ಮ ಕೈಯೊಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆಬಾಗಲೇಬೇಕು.
0: ಪ್ರಭು, ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು.
3: ಏನು ಬಸವಣ್ಣನವರೇ, ನಂದಿ ಉಂಗರವನ್ನು ತೆಗೆದಿಟ್ಟು ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ?
4: ಸುಡಾಕದೇನು ಬಣಿವೇನ್ರಿ,
2: ಸುಟ್ಲಿಕ್ಕದೇನು ಹಪ್ಪಳವೇನ್ರಿ?
1: ಬಸವಣ್ಣನವರೇ, ನೀವೀಗ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಗಲೇಬೇಕು.
0: ಪ್ರಭು, ತಾವು ಸ್ವಲ್ಪ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು.
4: ಬೇಡಿ ಬೇಡಿ ಮಹಾಪ್ರಭು, ಏನಾಗುವುದೋ ನೋಡೋಣ.
1: ಶೆಟ್ಟರೆ, ಭಟ್ಟರೆ, ನಿಮ್ಮ ಅವಿವೇಕತನವನ್ನು ಸಾಕು ಮಾಡಿ. ಬಸವಣ್ಣ, ವಿಳಂಬಬೇಕೆ?
0: ಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿದು ಬನ್ನಿ.
1: ಆಗಲಿ, ನಿಮ್ಮಗಿಚ್ಛೆಯಂತಾಗಲಿ.
0: ಸಂಗಮನಾಥ, ಸಂಗಮನಾಥ.
1: ಬಸವಣ್ಣ, ಬಸವರಾಜ, ಬಸವೇಶ, ಮೊದಲು ಮೊದಲು ಆ ನಂದಿ ಉಂಗುರವನ್ನು ತೆಗೆದುಕೊಳ್ಳಿ. ಈ ಉರಿಯನ್ನು ಶಾಂತ ಮಾಡಿ.
0: ಈಗಲಾದರೂ ತಮಗೆ ಅರ್ಥವಾಯಿತಲ್ಲ ಪ್ರಭು, ಎಲ್ಲವೂ ಸಂಗಮನಾಥನ ಇಚ್ಛೆ.
5: ಬಸವೇಶ, ಬಸವಣ್ಣ, ಬಸವರಾಜ, ನೀನು ಮಾನವನಲ್ಲ, ಆ ನಂದೀಶ್ವರನ ಅವತಾರವೇ ನಿಜ.
6: ಶರಣು, ಶರಣು ಹರಳಯ್ಯನವರೇ, ಶರಣು. ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಮಾನವ ಜಾತಿ ಒಂದೇ ಎಂಬ ಅಣ್ಣ ಬಸವಣ್ಣನವರ ತತ್ವಕ್ಕೆ ತಲೆಬಾಗಿ ಜಾತಿ ಮತ ಪಂಥದ ಬಂಧನವನ್ನು ಹರಿದೊಗೆದು ಹರಳಯ್ಯನವರೇ, ಇಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು.
5: ಮಧುವರ್ ಸರಿ, ಸಿರಿ ಬಂದಿದೆ ಎಂಬ ಸೊಕ್ಕಿನಲ್ಲಿ ಅಂಧರಾಗಿ ಮೆರೆದರೆ ಕೇಡು ತಪ್ಪಿದ್ದಲ್ಲ. ಏನಾಗಿದೆ ನಿಮಗೆ? ನನ್ನಿಂದ ನಿಮಗೇನಾಗಬೇಕಾಗಿದೆ?
6: ಹರಳಯ್ಯನವರೇ, ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದ ಈ ಪವಿತ್ರವಾದ ಪಾದುಕೆಗಳನ್ನು ನಾನು ಮೆಟ್ಟಿ ಉರಿ ಉರಿದು ಸಾಯುತ್ತಿದ್ದ ನಾನು, ತಾವು ಸ್ನಾನ ಮಾಡಿ ಹರಿಯುವ ನೀರಿನಿಂದ ಸ್ನಾನ ಮಾಡಿ ನನ್ನ ಮೈ ಉರಿಯನ್ನು ಕಳೆದುಕೊಂಡೆ.

0: ಶರಣ ಪುಂಗವ. ಗಂಗೆ, ತುಂಗೆ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರು ಮಿಂದ ನೀರಿನ ಒಂದು ಬಿಂದುವಿಗೂ ಸರಿಯಾಗಲಾರದು. ನನ್ನದೊಂದು ವಿನಂತಿಯನ್ನು ತಾವು ಮಾನ್ಯ ಮಾಡಬೇಕು.
1: ಅದೇನು ಹೇಳಿ ಮಧುವರ ಸರಿ.
0: ಮಹಾತ್ಮರೇ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗಿತ್ತು ಮದುವೆ ಮಾಡಬೇಕೆಂದಿರುವೆ.
1: ಏನು ಮಧುವರ ಸರಿ, ತಾವು ನಿದ್ರೆಯಲ್ಲಿದ್ದಂತೆ ಕಾಣುತ್ತದೆ. ಹೊಲೆಯ ಹಾರವರಲ್ಲಿ ದೇಹ ಸಂಬಂಧವೇ?
0: ಹರಳಯ್ಯನವರೇ, ನನಗೆ ಕುಲ ಬೇಕಾಗಿಲ್ಲ, ಧರ್ಮ ಬೇಕು.
1: ಮಧುವರ ಸರಿ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು ನಿಮ್ಮ ನಿಂದೆ ಮಾಡುವರು, ಹೊಲೆಯನೆಂದು ಹೀಯಾಳಿಸುವರು.
0: ಏನಾದರಾಗಲಿ, ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿಡುತ್ತೇನೆ. ಅಭಯವಿತ್ತು ನನ್ನನ್ನು ಕಾಪಾಡಬೇಕು. ಇದಕ್ಕೆ ತಪ್ಪಿದರೆ ನಿಮಗೆ ಸಂಗಮನಾಥನ ಹಾನಿಯಾಗಿ.
1: ಮಧುವರ ಸರಿ, ಮಧುವರ ಸರಿ, ಇದನ್ನೇನು ಮಾಡಿದಿರಿ? ಆಗಲಿ, ಎಲ್ಲವೂ ಶಿವನಿಚ್ಛೆ. ಬನ್ನಿ, ಮೊದಲು ಅನುಭವ ಮಂಟಪಕ್ಕೆ ಹೋಗಿ ಭಕ್ತಿ ಭಾಂಡಾರಿ ಬಸವಣ್ಣನವರ ಹಾಗೂ ಶರಣ ಶರಣಿಯರ ಒಪ್ಪಿಗೆ ಪಡೆದು ಮುಂದಿನ ಕಾರ್ಯವನ್ನು ನೆರವೇರಿಸುವ.
2: ಸಾವಧಾನ, ಸಾವಧಾನ!
3: ದಂಡಾಧೀಶ ಬಸವಣ್ಣನವರೇ, ಅಪರಾಧಿಗಳ ವಿಚಾರಣೆ ನಡೆಯಲಿ.
4: ಶಿವನಿಚ್ಛೆ. ಹರಳಯ್ಯ ಮಧುವರಸರೇ, ನ್ಯಾಯಸ್ಥಾನದ ಗೌರವಕ್ಕೆ ಚ್ಯುತಿ ಬಾರದಂತೆ ಆತ್ಮಸಾಕ್ಷಿಯಾಗಿ ಸತ್ಯವನ್ನೇ ನುಡಿಯಬೇಕೆಂದು ನ್ಯಾಯಸ್ಥಾನವು ನಿಮಗೆ ನೇಮಿಸುತ್ತದೆ.
0: ಆ ನೇಮಕ್ಕೆ ಈ ಜೀವವು ಬದ್ಧವಾಗಿದೆ.
1: ಅಸತ್ಯವನ್ನೇ ಅರಿಯದ ನಾಲಿಗೆಯು ಸತ್ಯವನ್ನೇ ನುಡಿಯುವುದು.
4: ಸಂತೋಷ. ಶರಣರೇ, ಇಂದು ನಿಮ್ಮನ್ನು ಅಪರಾಧಿಗಳೆಂದು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಇದಕ್ಕೆ ನಿಮ್ಮ ಉತ್ತರವೇನು?
0: ಸತ್ಯಾಸತ್ಯತೆಗಳನ್ನು ತಿಳಿಯದೆ ಈ ವಿಷಯದಲ್ಲಿ ನ್ಯಾಯಸ್ಥಾನವು ದುಡುಕಿತೆಂದು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ.
5: ಮಾಡಿದ ಅಪರಾಧವನ್ನು ಮುಚ್ಚಿಕೊಂಡು ಧರ್ಮದ ಕ್ರಾಂತಿಯನ್ನು ಎಬ್ಬಿಸಿ ಸಮಾಜದ ಕಟ್ಟು ಕಟ್ಟಳೆಗಳನ್ನು ಮೀರಿ ನ್ಯಾಯಸ್ಥಾನವನ್ನು ಆಕ್ಷೇಪಿಸುವ ಅಧಿಕಾರ ಅಪರಾಧಿಗಳಿಗಿರುವುದಿಲ್ಲ.
1: ನಾವು ಅಪರಾಧಿಗಳೇ ಅಲ್ಲ.
4: ನೀವು ನಿರಪರಾಧಿಗಳೆಂದು ಸಿದ್ಧ ಮಾಡಿಕೊಡುವಿರಾ?
1: ನಿಸ್ಸಂದೇಹವಾಗಿ.
0: ಮಹಾಪ್ರಭುಗಳು ನಮ್ಮ ಅಪರಾಧವೇನು ಎಂಬುದನ್ನು ನಿರೂಪಿಸುವ ಕೃಪೆಯಾಗಬೇಕು.
3: ಪಂಡಿತರೇ.
6: ಅಪ್ಪಣೆ ಮಹಾಪ್ರಭು. ಮಧುವರಸರೇ, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನಿಮ್ಮ ಮಗಳನ್ನು ಅಂತ್ಯಜರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವರ್ಣಾಂತರ ವಿವಾಹ ಮಾಡಿದ ಅಪರಾಧ ನಿಮ್ಮ ಮೇಲೆ ಮಂಡಿಸಲ್ಪಟ್ಟಿದೆ. ಇದಕ್ಕೆ ನೀವೇನು ಹೇಳುವಿರಿ?
0: ಇದು ಅಪರಾಧವೆಂದು ಮಂಡಿಸಿದವರಾರು?
5: ನಾನು ಮತ್ತು ಕಲ್ಯಾಣ ರಾಜ್ಯದ ಸಹಸ್ರಾರು ಪ್ರಜಾಜನರು. ಪ್ರಭು, ಕಲ್ಯಾಣದ ಪ್ರಜಾ ಸಮೂಹವೇ ಸನ್ನಿಧಿಯಲ್ಲಿ ಅರಿಕೆಯ ಪತ್ರವನ್ನು ಅರ್ಪಿಸಿದ್ದಾರೆ. ಇದು ಅಲ್ಲದೆ ಅರಮನೆಯ ಸಭಾಂಗಣದಲ್ಲಿ ತೀರ್ಪಿಗಾಗಿ ಕಾದು ನಿಂತಿದ್ದಾರೆ. ತಮ್ಮ ಅಪ್ಪಣೆಯಾದರೆ ಸನ್ನಿಧಿಗೆ ಅವರೆಲ್ಲರನ್ನೂ ಕರೆಯಿಸುವೆ.
3: ಬೇಡಿ ಮಧುವರಸರೇ, ಹರಳಯ್ಯನವರೇ, ನಿಮ್ಮ ಮೇಲೆ ಮಂಡಿಸಿದ ಈ ಆಪಾದನೆಗೆ ನಿಮ್ಮ ಉತ್ತರವೇನು?
1: ಹೊಲೆಯ ಹಾರವರಿಬ್ಬರು ಮತಾಂತರ ಹೊಂದಿ ಒಂದೇ ಮತದವರಾಗಿ ಮದುವೆಯಾದರೆ ಅದು ಸವರ್ಣೀಯ ವಿವಾಹವೇ ಹೊರತು ವರ್ಣಾಂತರ ಮದುವೆಯಲ್ಲ.
5: ಹೌದು, ಬ್ರಾಹ್ಮಣ ಕನ್ಯೆಯು ಅಂತ್ಯಜನನ್ನು ಪ್ರೀತಿಸುವುದು ಮಹಾ ಅಪರಾಧವಲ್ಲದೆ ಮತ್ತೇನು?
1: ಪ್ರೀತಿಸಿದ ಮಾತ್ರಕ್ಕೆ ಬ್ರಾಹ್ಮಣ ಕನ್ಯೆ ಅಂತ್ಯಜನನ್ನು ಲಗ್ನವಾಗಿಲ್ಲವಲ್ಲ.
6: ಮಗಳ ಇಚ್ಛಾಪೂರ್ತಿಗೆ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ.
5: ಕುಲದ ಮೇಲ್ಮೆಯನ್ನು ಕಡೆಗಣಿಸಿ ಮಗಳ ಮನತೃಪ್ತಿಗಾಗಿ ಪ್ರಾಜ್ಞರಾದ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ. ಇದು ಮಹಾ ಅಪರಾಧ.
1: ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾಗಿರಬಹುದು ಪಂಡಿತರೇ. ಅಣ್ಣನವರು ಕೊಡುತ್ತಿರುವ ಶ್ರೇಷ್ಠ ಶಿವದೀಕ್ಷೆಯು ನೀವು ಕಲ್ಪಿಸಿದಂತೆ ಕಾಮುಕ ದೃಷ್ಟಿಯಿಂದ ಕೂಡಿಲ್ಲ.
6: ಇರಬಹುದು, ಆದರೂ ಇದು ವರ್ಣಾಂತರ ವಿವಾಹ. ಜಗತ್ತಿನ ಜನರ ಕಣ್ಣಿಗೆ ದೀಕ್ಷೆ ಎಂಬ ತೆರೆ ಎಳೆದಿದ್ದಾರಷ್ಟೇ.
5: ರಾಷ್ಟ್ರದ ಮಹಾಜನತೆಯ ಕೂಗನ್ನು ಕಡೆಗಣಿಸಿದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಏಳದಿರದು. ಇಂದಿನ ಘಟನೆಯನ್ನು ಆದರ್ಶವಾಗಿರಿಸಿಕೊಂಡು ಹೊಲೆ 18 ಜಾತಿಯು ಸಂಕರವಾಗಿ ಸಮಾಜದಲ್ಲಿ ಭೀಕರ ಸಮಸ್ಯೆಗಳು ಉದ್ಭವಿಸಬಹುದು. ರಾಷ್ಟ್ರದ ಸುವ್ಯವಸ್ಥೆಯನ್ನು ಕಾಪಾಡಬಲ್ಲ ಮಹಾದಂಡಾಧೀಶರೇ, ಇಂತಹ ಅನಾಚಾರಕ್ಕೆ ಆಶ್ರಯವಿತ್ತಿರುವುದು ನಾಡಿನ ದುರ್ದೈವವೇ ಸರಿ.
3: ಮಹಾಮಂತ್ರಿ ಬಸವಣ್ಣನವರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು?
4: ಕೇವಲ ವಿವಾಹ ಕಾರಣಕ್ಕಾಗಿ ಮತಾಂತರ ಹೊಂದಿರುವರೆಂದು ಹೇಳುವ ಮಂಚಣ್ಣನವರ ನುಡಿ ತತ್ವಕ್ಕೆ ವಿರೋಧ. ವರ್ಣಾಂತರ ವಿವಾಹವೆಂದು ಹೇಳುವ ಪಂಡಿತರ ಮಂಡನೆ ತತ್ವಕ್ಕೆ ಅಪಹಾಸ್ಯ.
3: ಅಂದರೆ ಇವರು ನಿರಪರಾಧಿಗಳೆಂದು ನಿಮ್ಮ ಅಭಿಪ್ರಾಯವೇನು?
4: ನಿಸ್ಸಂದೇಹವಾಗಿ
5: ನ್ಯಾಯನಿಷ್ಠುರರಾದ ಮಹಾಮಂತ್ರಿಗಳು ಪಕ್ಷಪಾತಿಗಳಾಗಬಾರದು.
4: ಮಂಚಣ್ಣನವರೇ, ಎಂಥ ಪ್ರಸಂಗ ಬಂದರೂ ಮಹಾಮಂತ್ರಿಯ ಪೀಠಕ್ಕೆ ಕಳಂಕ ತರಲಾರೆ, ಸಿಂಹಾಸನದಿಂದ ಸಿಗುವ ಗೌರವಕ್ಕೆ ಗರ್ವ ಪಡಲಾರೆ, ಹೊನ್ನು ಮಂಡಿನ ಆಸೆಗಾಗಿ ಮನಬಂದಂತೆ ವರ್ತಿಸಲಾರೆ, ಪ್ರಜಾ ಜನತೆಯ ಕತ್ತು ಕೊಯ್ಯಲಾರೆ, ತತ್ವವನ್ನು ಬಿಟ್ಟು ನುಡಿಯುವುದಿಲ್ಲ. ಪ್ರಭು, ನೀವು ಕೂಡ ನನ್ನನ್ನು ಪಕ್ಷಪಾತಿ ಎಂದು ನಿರ್ಧರಿಸಿದಲ್ಲಿ
3: ತಡೆಯಿರಿ ಬಸವೇಶ, ಮುಂದಿನ ನುಡಿಯನ್ನು ನಾನು ಕೇಳ ಬಯಸುವುದಿಲ್ಲ. ನಿಮ್ಮ ತತ್ವವು ಎಂತಹುದೇ ಇರಲಿ, ಇಂದು ಅದು ಪ್ರಜಾಕ್ರಾಂತಿಗೆ ಕಾರಣವಾಗಿದೆ. ಬಹುಸಂಖ್ಯಾತರ ಕೂಗನ್ನು ರಾಜಧರ್ಮವು ಎಂದಿಗೂ ನಿರಾಕರಿಸುವುದಿಲ್ಲ.
4: ಪ್ರಭು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಂಬ ಅಲ್ಪ ಕಾರಣಕ್ಕಾಗಿ ರಾಜಶಾಸನವು ಮುಂದುವರಿಯುವುದಾದರೆ ನಿತ್ಯದ ಹೊಣೆಗಾರಿಕೆ ರಾಜಧರ್ಮಕ್ಕೆ ಇಲ್ಲವೆಂದಾಯಿತು. ಪ್ರಭು, ತತ್ವದಲ್ಲಿ ಪ್ರಜಾಗಣದ ಹಿತವಿದೆ, ಪ್ರಜಾಗಣದ ಹಿತದಲ್ಲಿ ತತ್ವ ಹುದಿಗಿದೆ. ಅಲ್ಲದೆ ದಯವೇ ಧರ್ಮದ ಮೂಲವೆಂಬುದನ್ನರಿತ ಮಹಾಪ್ರಭುಗಳು ಇವರನ್ನು ಮನ್ನಿಸಬೇಕೆಂದು ವಿನಂತಿಸಿಕೊಳ್ಳುವೆ.
3: ಬಸವೇಶ, ನನಗಾಗಿ ನಾನು ರಾಜ್ಯ ಆಳುತ್ತಿಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳ ಸುಖ ಶಾಂತಿಗಳಿಗಾಗಿ ನನ್ನ ಆಳ್ವಿಕೆ. ಬಸವಣ್ಣ, ತಮ್ಮ ಮಾತನ್ನು ನಾನು ಅಲ್ಲಗಳೆಯುತ್ತಿರುವೆನೆಂದು ಭಾವಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಅಪಾರ ಪ್ರೇಮವಿದೆ, ಆದರೆ ರಾಜಧರ್ಮವು ಬಹು ಕಠೋರವಾದದ್ದು, ಅದಕ್ಕೆ ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು.
4: ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ.
3: ಅದನ್ನು ನಾನು ಬಲ್ಲೆ.
4: ಇದೇ ಕೊನೆಯ ನಿರ್ಧಾರವೇ?
3: ಹೌದು ಬಸವಣ್ಣನವರೇ, ಈ ವಿಷಯದಲ್ಲಿ ನೀವು ನಿಮ್ಮ ಛಲವನ್ನು ಬಿಡಲೇಬೇಕು. ಇನ್ನು ಮುಂದೆ ಧಾರ್ಮಿಕ ಆಂದೋಲನೆಯ ಕಾರ್ಯದಲ್ಲಿ ನೀವು ಸಹಕರಿಸಿದ್ದಾದರೆ ನಿಮಗೆ ಕೂಡಲ ಸಂಗಮನಾಥನ ಮೇಲೆ ಆಣೆಯಾಗಿದೆ.
4: ಪ್ರಭು, ತಾವು ದುಡುಕಿದಿರಿ, ಅನರ್ಥವಾಯಿತು. ದೊರೆಯೆ, ಇನ್ನೂ ಅವಕಾಶವಿದೆ, ಆಣೆಯನ್ನು ಹಿಂತೆಗೆದುಕೊಳ್ಳಿ.
5: ಮಹಾಮಂತ್ರಿಗಳೇ, ಶಾಸನವನ್ನು ಉಲ್ಲಂಘಿಸಿ ಮಹಾಪ್ರಭುಗಳ ವಿರುದ್ಧ ಮಾತನಾಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸದು.
4: ಮಂಚಣ್ಣನವರೇ, ಪ್ರಭುತ್ವದೊಂದಿಗೆ ಮಹಾಮಂತ್ರಿ ಪದವಿಯು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮ.
3: ದಂಡಾಧೀಶರೇ, ನಾನು ಈಗ ಕೇವಲ ಬಿಜ್ಜಳನಲ್ಲ, ಕಲ್ಯಾಣ ರಾಷ್ಟ್ರದ ಮಹಾಮಂಡಲೇಶ್ವರನೆನ್ನುವುದು ನಿಮ್ಮ ಲಕ್ಷ್ಯದಲ್ಲಿರಲಿ.
4: ಮಹಾಪ್ರಭು, ನನ್ನಿಂದ ಶರಣ ದ್ರೋಹ ಮಾತ್ರ ಎಂದಿಗೂ ಆಗದು.
3: ಹಾಗಾದರೆ ನಾವೀಗ ಅನಿವಾರ್ಯವಾಗಿ
4: ಮಹಾಮಂತ್ರಿ ಪದವಿಯನ್ನು ತ್ಯಜಿಸಲು ನಾನೂ ಸಿದ್ಧ. ಮಂತ್ರಿ ಪದವಿಯ ಆಸೆಗಾಗಿ ತತ್ವಕ್ಕೆ ತಿಲಾಂಜಲಿಯನ್ನು ನೀವುವನು ನಾನಲ್ಲ. ಮಹಾಪ್ರಭು, ಈಗಲೇ ತಾವಿತ್ತ ಮಂತ್ರಿ ಪದವಿಯನ್ನು ತಿರುಗಿ ತಮಗೊಪ್ಪಿಸುತ್ತಿದ್ದೇನೆ. ಸ್ವೀಕರಿಸಿ.
3: ಬಸವೇಶ, ಬಸವಣ್ಣ, ಬಸವರಸ, ದುಡುಕದಿರಿ. ಈ ಜನಗಳ ಸಂಘದಿಂದ ನಿಮಗಾವ ಲಾಭ?
4: ಕೈವಲ್ಯ, ಪ್ರಭು ಬರುತ್ತೇನೆ. ಶರಣ ದ್ರೋಹವಾಗುವುದನ್ನು ನಾನು ನೋಡಲಾರೆ, ಕೇಳಲಾರೆ, ಸಹಿಸಲಾರೆ. ಅದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ದೂರ, ಬಹುದೂರ ಹೋಗುತ್ತೇನೆ.
3: ಬಸವಣ್ಣ ಹೋಗಬೇಡಿ, ಬಸವೇಶ, ಬಸವರಾಜ ಹೋಗಬೇಡಿ.
4: ಕ್ಷಮಿಸಿ, ಬರುತ್ತೇನೆ. ಎಲ್ಲರಿಗೂ ಶರಣು, ಶರಣು.
7: ಬಸವೇಶ, ಬಸವರಸ, ಬಸವಣ್ಣ, ನಮ್ಮನ್ನು ಬಿಟ್ಟು ಹೋಗುವೆಯಾ?
3: ಬಸವೇಶ, ಬಸವಣ್ಣ, ಬಸವರಾಜ, ಕಲ್ಯಾಣವನ್ನು ಕತ್ತಲನ್ನಾಗಿ ಮಾಡಿ ಹೋದಿರ. ಹೌದು, ಧರ್ಮ ರಕ್ಷಣೆಗಾಗಿ ಮತ್ತೊಮ್ಮೆ ಕಲ್ಯಾಣದಲ್ಲಿ ಇಂತಹ ಕ್ರಾಂತಿ ಆಗದಂತೆ ತಡೆಗೆಲು ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ.
4: ಆಯಿತು, ಕಲ್ಯಾಣದ ಕ್ರಾಂತಿಯಾಯಿತು, ಶರಣ ದ್ರೋಹವಾಯಿತು, ಬಿಜ್ಜಳ ಪ್ರಭುವಿನ ಕೊಲೆಯಾಯಿತು. ನೀಲಾಂಬಿಕೆ, ನನಗಿಂತ ಮೊದಲೇ ಸಂಗಮನಾಥನಲ್ಲಿ ಐಕ್ಯವಾದಳು. ಕಲ್ಯಾಣವು ಮೆರೆಯಿತು, ಕಲ್ಯಾಣವು ಮರೆಯಿತು. ಕಲ್ಯಾಣಕ್ಕಾಗಿಯೇ ನಾನು ಬಂದೆ, ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು, ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲದಿನ ಕಲ್ಯಾಣವು ಪ್ರಣತಿಯಾಗಿತ್ತು. ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಭಕ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಬರುವೆ ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬೆಳೆದೆ ಕಾಪಾಡಿರಿ. ಇದೆನ್ನ ಕೊನೆಯ ನಿರೂಪ. ಶಂಭೋ ಹರ ಹರ ಮಹಾದೇವ.

0: ಇದುವರೆಗೂ ನೀವು ಇಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕವನ್ನು ಕೇಳಿದ್ದೀರಿ. ಈಗ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂನ ಕಾರ್ಯಕ್ರಮಗಳು ಮುಂದುವರೆಯಲಿವೆ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ.
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
2: ಏನು ಏನು ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗು ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ

0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಕ್ಕರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.